ಪ್ರೀತಿಯ ಜನಧ್ವನಿ ಕೇಳುವರಿಗೆ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಆತ್ಮೀಯರೇ, ಇಂದು 2026ನೇ ಇಸವಿಯ ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕಿನ ಭಾನುವಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಕೇಳುಗರೆ ಬನ್ನಿ, ಇಂದು ನಮ್ಮ ಬಾನುಲಿ ಕೇಂದ್ರದಿಂದ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುಣಾಳುವ ಬೆಳಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ವಚನವೈಭವ, 8:25 ಕನ್ನಡ ಟಿಪ್ಪಣಿ, 8:35 ಗೀತಾ ಸುನಾದ, 8:45 ವಿಜ್ಞಾನ ಜಾಣಸುದ್ದಿ, ಪ್ರತಿವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ. ಒಂಬತ್ತು ಕಲರವ, 9:50 ಸಾಮಾನ್ಯ ಜ್ಞಾನ ಕಾರ್ಯಕ್ರಮ, 10:20 ಮನೆಯ ಮೊದಲ ಪಾಠಶಾಲೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಕೇಳುಗರೆ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಇದು ನಾ ಕೇಳಿದ ಕತೆ, ಬಹಳ ಚೆನ್ನಾಗಿರುವಂಥ ಕತೆ. ತಂದೆ ಒಬ್ಬ ಕಳ್ಳ, ಪ್ರೊಫೆಷನಲ್ ಕಳ್ಳ, ಅವನು ತುಂಬ ನಾಜೂಕಾಗಿ ಕಳ್ಳತನ ಮಾಡ್ತಿದ್ದಂತೆ. ಒಂದು ಬಾರಿನೂ ಸಿಕ್ಕಿಬಿದ್ದಿಲ್ಲ. ಅವನು ಕಳ್ಳ ಅಂತ ಪಕ್ಕದ ಮನೆಯವ್ರಿಗೂ ಗೊತ್ತಿಲ್ಲ, ಬಹಳ ಸಜ್ಜನ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವನ್ನ. ಅವನ ಮಗ ಬೆಳೆದು ದೊಡ್ಡವನಾದ, ಅವನಿಗನ್ನಿಸ್ತು ನಮ್ಮಪ್ಪ ಸಜ್ಜನ ಸಜ್ಜನ ಅಂತಾರೆ, ಬಟ್ ಕಳ್ಳ ಅಂತ ನನಗೆ ಗೊತ್ತಿದೆ, ನಾನು ಅದೇ ವೃತ್ತಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿಕೊಂಡ. ತಂದೆ ಅಪೇಕ್ಷೆನೂ ಅದೇ ಇತ್ತು, ನನಗೆ ಬರೋದೇ ಅದೊಂದು ಕೆಲಸಪ್ಪ ಕಳ್ಳತನ, ನಿನಗೆ ಕಲಿಸ್ತೀನಿ ಅಂದರು. ಮುಂದೆ ಕೂತ್ಕೊಂಡು ಆ ಕಳ್ಳತನದ ಸೂಕ್ಷ್ಮತೆಗಳನ್ನು ಹೇಳಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಹಿಂಗಿರಬೇಕು ಅಂತೆಲ್ಲ ಕಲಿಸ್ಕೊಟ್ರು. ಬರೀ ಥಿಯರಿ ಆದ್ರೆ ಪ್ರಯೋಜನ ಇಲ್ಲಲ್ಲ, ಪ್ರಾಕ್ಟಿಕಲ್ ಬೇಕಲ್ಲ. ಏನಾದರೂ ಒಂದ್ಸಲ ಹೋಗೋಣ ಬಾ ಮಗು, ಕಳ್ಳತನ ಮಾಡೋಣ ಅಂತ ಕರ್ಕೊಂಡೋದ ಮಗನ. ಅಪ್ಪ ಅವನ ಮನೆ ಗುರುತಿಡಿದ್ರು, ದೊಡ್ಡ ಅರಮನೆ ಅಂತ ಮನೆ. ಹುಡುಗ ನೋಡಿದ, ಒಂದು ಏನು ಬುದ್ಧಿವಂತಿಕೆ ಅಪ್ಪಂದು, ಇಷ್ಟು ಸುಲಭವಾಗಿ ಬಾಗಿಲು ತೆಗೆದು ಒಳಗೆ ಹೋಗ್ಬಿಟ್ಟ ನಮ್ಮಪ್ಪ. ಅದು ಹೆಂಗೆ ಬಾಗಿಲು ತೆಗೆದು ಒಳಗೆ ಹೋದ, ತಾನು ಹಿಂದೆ ಹೋದ. ಅಪ್ಪ ಹೇಗೆ ಅಡ್ಡಾಡ್ತಿದ್ದ ಅಂದರೆ ಗಾಳಿಯಲ್ಲಿ ಓಡಾಡ್ದಂಗೆ ಇರಬೇಕು, ಸದ್ದಿಲ್ಲದೆ ಬನಿಯೆಲ್ಲ ಸುತ್ತಿದ. ಅಲ್ಲೇ ಮಲ್ಕೊಂಡಿದ್ದಾರೆ, ಯಾರೂ ಗೊತ್ತೇ ಆಗ್ತಾ ಇಲ್ಲ. ಒಂದು ಕಡೆ ಹೋಗಿ ಮಗನ ಸನ್ನೆ ಮಾಡಿ ಕರೆದ ಬಾಯಿಲಿ ಅಂತ, ಒಂದು ಕೋಣೆ ಕಡೆ ಕೈ ಮಾಡಿ ತೋರಿಸ್ದ. ಆ ಕೋಣೆಯೊಳಗೆ ಹೋದರೆ ಸುಮಾರು ನೂರಾರು ಬಟ್ಟೆಗಳನ್ನು ತೂಗು ಹಾಕಿದ್ದಾರೆ. ಇವನದು ದೊಡ್ಡ ವಾರ್ಡ್ರೋಬ್, ಎಷ್ಟೊಂದು ಬಟ್ಟೆ, ಹೊಸ ಹೊಸ ಬಟ್ಟೆ ಚೆನ್ನಾಗಿರುವಂಥದ್ದು, ಅಲಂಕಾರಕ್ಕೆ ಅನುಕೂಲ ಆಗಲಿ ಅಂತ ದೊಡ್ಡ ದೊಡ್ಡ ಕನ್ನಡಿ ಬೇರೆ ಹಾಕಿದ್ದಾರೆ. ಅಪ್ಪ ಮಗನ ಕಿವಿಯಲ್ಲಿ ಹೇಳ್ದ, ನೋಡೋ ನನ್ನ ಆಭರಣ ನೋಡೋದಕ್ಕೆ ಬೇರೆ ಕೋಣೆಗೆ ಹೋಗ್ತೀನಿ, ನೀನು ಇಲ್ಲಿ ಬಳೆ ಬಾಳೋ ಬಟ್ಟೆ ಇದ್ದಾವಲ್ಲ ಆರಿಸ್ಕೊಂಬಾ, ತಂದ್ಬಿಡು ಬೇಗ ಹೊರಗಡೆ ಅಂತ ಪಿಸುಗುಟ್ಟಿ ಹೊರಗೆ ಹೋದ. ಮಗ ಬಟ್ಟೆ ಕೋಣೆಯಲ್ಲಿ ಹೋದ ತಕ್ಷಣ ಅಪ್ಪ ಏನು ಮಾಡಿದ ಗೊತ್ತಾ, ಇವನು ಕೋಣೆಯನ್ನು ಬಾಗಿಲು ಹಾಕ್ಬಿಟ್ಟ, ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟ. ಚಿಲ್ಕ ಹಾಕೋದಷ್ಟೇ ಅಲ್ಲ, ದಡ ದಡ ದಡ ಸಪ್ಪಳ ಮಾಡಿಕೊಂಡು ಓಡ್ಕೊಂಡು ದಾರಿಯಲ್ಲಿ ಬರುವಂಥ ಬಾಗಿಲು ಕಿಟಕಿಯ ಜೋರಾಟ ಸಪ್ಪಳ ಮಾಡಿ ಬಡಿದು ಮನೆಯವರಲ್ಲಿ ಎಬ್ಬಿಸಿ ಕಿಟಕಿಯಿಂದ ಹಾರಿ ಹೋಗ್ಬಿಟ್ಟ. ಮನೆಗೆಲ್ಲ ಗಾಬರಿ, ಕಣ್ಣು ಉಜ್ಕೊಂಡು ಕಳ್ಳ ಎಲ್ಲಿದೆ ಹುಡುಕಾಡೋಕೆ ಶುರು ಮಾಡಿದರು. ಇಲ್ಲೂ ಕಳ್ಳನ ಪತ್ತೆನೇ ಇಲ್ಲ. ಈ ಬಟ್ಟೆ ಕೋಣೆಯಲ್ಲಿ ಕೂತಿದ್ನಲ್ಲ ಹುಡುಗ, ಎದೆ ಹೊಡೆದೋಯ್ತು, ನಮ್ಮಪ್ಪ ಇಂಥ ಮೋಸ ಮಾಡ್ಬೇಕನ್ನ, ನಾನು ಒಳಗಡೆ ಇಟ್ಟು ಬಾಗಿಲು ಹಾಕ್ಕೊಂಡು ಸಪ್ಪಳ ಮಾಡ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಪಾರಾಗೋದು ಹೇಗೆ ಅಂತ ವಿಚಾರ ಮಾಡ್ದ. ಏನು ಮಾಡ್ದ ಗೊತ್ತಾ, ಬಾಗಿಲು ಹಿಂದೆ ಅಡ್ಕೊಂಡಿದ್ನಲ್ಲ ಹುಡುಗ, ಅವನು ಉಗುರಿಂದ ಕರ ಕರ ಕರ ಸಪ್ಪಳ ಮಾಡ್ದ, ಇಲಿ ಕಡ್ದಂಗೆ ಸಪ್ಪಳ ಮಾಡ್ದ. ಅದನ್ನ ಸಪ್ಪಳ ಕೇಳಿ ಒಬ್ಬ ಹೆಂಗಸು ಕೈಲಿ ಒಂದು ದೀಪ ಹಿಡ್ಕೊಂಡು ನಿಧಾನಕ್ಕೆ ಒಳಗೆ ಬಂದ್ಲು. ಈ ಹುಡುಗ ಉಫ್ ಅಂತ ಊದಿಯ ದೀಪ ಆರಿಸ್ಬಿಟ್ಟು ಆ ಹೆಂಗಸ ತಳ್ಳಿ ಜೋರಾಗಿ ಓಡಿ ಕಿಟಕಿಯಿಂದ ಹಾರಿ ಹೊರಗೆ ಬಂದ್ಬಿಟ್ಟ. ನಾಲ್ಕಾರು ಜನ ಬೆನ್ನತ್ತಿದ್ರು ಅವನ. ಅವನು ಓಡ್ಕೊಂಡು ಓಡ್ಕೊಂಡು ಮುಂದೆ ಹೋದಾಗ ಒಂದು ಬಾವಿ ಬಂತು. ಅವನೇನು ಮಾಡಿದೆ ಗೊತ್ತಾ, ಹುಡುಗ ಒಂದು ದೊಡ್ಡ ಕಲ್ಲು ಎತ್ತಿ ಬಾವಿಯಲ್ಲಿ ಹಾಕ್ಬಿಟ್ಟ ಢಬಾರ ಅಂತ, ನಡುಮ್ಮನ ಸಪ್ಪಳ ಆಯಿತು. ಅವನು ಜಿದ್ದು ಬಂದಿದ್ರಲ್ಲ ಸೇವಕರು ಹಿಡಿಯೋದಕ್ಕೆ, ಅವ್ರು ಅಂದ್ಕೊಂಡ್ರು ಹುಡುಗ ಬಾವಿಯಲ್ಲಿ ಬಿದ್ದ. ಇವನು ಕಳ್ಳ ಬ್ಯಾಟ್ರಿ ಬಿಟ್ಟು ಬಿಟ್ಟು ನೋಡ್ತಾ ಇದ್ದೀನಿ ನೀರಲ್ಲಿ. ಹುಡುಗ ನಿಧಾನಕ್ಕೆ ಮನೆ ಸೇರಿಕೊಂಡ. ಅಪ್ಪನ ಹೇಳ್ದೆ, ಏನಪ್ಪ ನೀನು ಮೋಸ ಮಾಡೋ ರೀತಿ ಇದು, ನಿನ್ನ ಜೊತೆಗೆ ಬಂದರೆ ಬಾಗಿಲು ಹಾಕಿ ಚಿಲ್ಕ ಹಾಕಿ ಸಪ್ಪಳ ಮಾಡ್ಕೊಂಡು ಹೋಗ್ತೀಯಲ್ಲ, ನಾ ಸಿಗಬೇಕು ಅಂತಿತ್ತ ಅಂತ. ಪರೀಕ್ಷೆ ಅಂದ್ರೆ ಏನ ಯಾ ಅಂದ ಅವನು. ಪರೀಕ್ಷೆ ಅಂದ್ರೆ ಏನು, ನೀ ಹಿಂಗೆ ಪಾರ ಆಗ್ತೀಯ ನೋಡ್ಬೇಕಾಗಿತ್ತು ನನಗೆ, ಹೊಡೆತ ಬಿದ್ದರೆ ಬೀಳ್ತು ತೊಂದು ಏನು ತೊಂದರೆ ಇಲ್ಲ. ಹುಡುಗ ಬಿಟ್ಬಿಡ್ರಿ ಅಂತಿದ್ರು, ಜೈಲಿಗೆ ಹಾಕ್ತಿರ್ಲಿಲ್ಲ ನಿನ್ನ, ಪರೀಕ್ಷೆ ಮಾಡಿದ್ದಿನ ಪರೀಕ್ಷೆಯಲ್ಲಿ ತೇರ್ಗಡೆ ಇದೆ ಪರವಾಗಿಲ್ಲ ಅಂತ. ಇದೊಂದು ಜನ್ ಕತೆ, ನಮ್ಮ ಜೀವನಕ್ಕೆ ಪ್ರಯೋಜನಕಾರಿಯಾದಂಥ ಕತೆ ಅಂತ ನನಗನ್ಸಿದ್ದು. ದಯವಿಟ್ಟು ಕೇಳಿ ಸ್ನೇಹಿತರೆ, ಗುರುಗಳು ಗ್ರಂಥಗಳು ನಮಗೆ ಹಾದಿಯನ್ನು ತೋರಿಸ್ತಾವೆ, ಬೆಟ್ ಮಾಡಿ ಹೀಗೆ ಹೋಗಿ ಅಂತ ಹೇಳ್ತವೆ. ಎತ್ಕೊಂಡು ಹೋಗಲ್ಲ ನಿಮ್ಮನ್ನು, ನಡಿಬೇಕಾದದ್ದು ನಾವೇ. ಬಟ್ಟೆ ಕೋಣೆಯಲ್ಲಿ ಸಿಕ್ಕಾಕೊಂಡಿದ್ದಲ್ಲ ಹುಡುಗನ ಥರ, ನಾವು ಕೂಡ ನಮ್ಮ ಪೂರ್ವಾಗ್ರಹಗಳು, ಮೈಂಡ್ ಸೆಟ್ ಇದೆಯಲ್ಲ, ಪೂರ್ವಾಗ್ರಹಗಳು ಅಜ್ಞಾನ ಕೋಪ ತಾಪದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀವಿ. ಪಾರಾಗೋ ಹಾದಿ ನಾವೇ ಕಂಡುಕೋಬೇಕು. ಹೇಗೆ, ನಮ್ಮ ಅನುಭವದ ಬೆಳಕಲ್ಲಿ ಕಂಡುಕೋಬೇಕು. ನಮ್ಮ ಅಹಂಕಾರ, ನಮ್ಮ ತಪ್ಪು ತಿಳುವಳಿಕೆಗಳು ಇವೆಲ್ಲ ಇದ್ದಾವಲ್ಲ, ಇವೇ ಕಳ್ಳನ ಬೆನ್ನತ್ತಿದಂಥ ಸೇವಕರುಗಳು. ಅವ್ರಗಳನ್ನ ಮುಕ್ತಿ ಪಡೆದದ್ದೇ ಆದರೆ ಬಾಳಿನಲ್ಲಿ ತಿಳುವಳಿಕೆ ಬೆಳಕು ಬರ್ತದೆ. ಆದರೆ ಅದಕ್ಕೆ ಪರಿಶ್ರಮ ಬೇಕು, ತಾಳ್ಮೆ ಬೇಕು.

0: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
1: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್, ಶೀಲವಂತ್. ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ ಎರಡನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ, ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ, 35,00,000 ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯ ಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಈಗ ವಾರ್ತೆಗಳ ವಿವರ. ಕೇಂದ್ರದ ಮಾರ್ಗಸೂಚಿ ಹಾಗೂ ನಿಯಮಗಳ ಅನ್ವಯ ಎರಡನೇ ಹಂತದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲು ರಾಜ್ಯದ 50 ತಾಲೂಕುಗಳಲ್ಲಿ ಸಮೀಕ್ಷೆ ಪ್ರಗತಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಅಹವಾಲು ನಿಮ್ಮದು, ಪರಿಹಾರ ನಮ್ಮದು ಎಂಬ ಧ್ಯೇಯದೊಂದಿಗೆ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿ ಬಳಿಕ ವಿವಿಧ ಜಿಲ್ಲೆಗಳಲ್ಲಿ ಸಚಿವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಪ್ರಜಾಸೇವಾ ಅಭಿಯಾನದ ಕುರಿತು ಆನ್ಲೈನ್ ಸಂವಾದ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ತಿಂಗಳಾಂತ್ಯದ ವೇಳೆಗೆ ಮಳೆ ಅಭಾವ ಎದುರಿಸುತ್ತಿರುವ ರಾಜ್ಯದ ಎಲ್ಲ ತಾಲೂಕುಗಳ ಸಮಗ್ರ ಚಿತ್ರಣ ದೊರೆಯಲಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. 25 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿರುವ ಅಸೋಸಿಯೇಷನ್ ಆಫ್ ಕನ್ನಡ ಕೂಟಾಸ್ ಆಫ್ ಅಮೆರಿಕ ಅಕ್ಕ ಕುಟುಂಬಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಅಮೆರಿಕದ ಫಿಲೆಡೆಲ್ಫಿಯಾದಲ್ಲಿ ನಡೆಯುತ್ತಿರುವ ಅಕ್ಕ ರಜತ ಮಹೋತ್ಸವದ ವಿಶ್ವ ಕನ್ನಡ ಸಮ್ಮೇಳನವನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮುಖ್ಯಮಂತ್ರಿ ಬೆಂಗಳೂರಿನಿಂದ ಸಂಬೋಧಿಸಿದರು. ಇದು ಕನ್ನಡದ ಜಾತ್ರೆ, ಕರ್ನಾಟಕದ ಹಬ್ಬ, ನಮ್ಮ ನೆನಪುಗಳ ಹಬ್ಬ ಮತ್ತು ನಮ್ಮ ಬೇರುಗಳನ್ನು ಮತ್ತೆ ಸ್ಪರ್ಶಿಸುವ ಕ್ಷಣ. ಕನ್ನಡಿಗ ಎಂದರೆ ಬದುಕಿ

0: ಪರಂಪರೆ, ಅದು ಒಂದು ಸಂಸ್ಕೃತಿ, ಒಂದು ಜೀವನ ವಿಧಾನ ಮತ್ತು ಒಂದು ಮೌಲ್ಯಗಳ ಪರಂಪರೆ ಎಂದರು. ರಾಜ್ಯ ಪೊಲೀಸ್ ಇಲಾಖೆಯ ಪೇದೆ ಹುದ್ದೆಗಳ ನೇರ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇಂದು ರಾಜ್ಯಾದ್ಯಂತ ನಡೆಯಲಿದೆ. ವ್ಯಾಪಕ ಪೂರ್ವ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಯಲ್ಲಿ ಮಾತನಾಡಿ, 70,000 ಪೊಲೀಸ್ ಪೇದೆ ಹುದ್ದೆಗಳ ಭರ್ತಿಗೆ ಚಾಲನೆ ನೀಡಲಾಗಿದೆ. ಇಂದು 35,00,000 ಉದ್ಯೋಗಾಕಾಂಕ್ಷಿಗಳು ಪರೀಕ್ಷೆ ಬರೆಯುತ್ತಿದ್ದಾರೆ. ಅವರ ಹಿತ ಕಾಯುವ ಜವಾಬ್ದಾರಿ ತಮ್ಮದು ಎಂದರು. ಕಲಬುರಗಿಯ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗಾಗಿ 18,000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದು ಮಂಡಳಿ ಅಧ್ಯಕ್ಷ ಹಾಗೂ ಸಚಿವ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರಿನ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಅತ್ಯುತ್ತಮ ಶಿಕ್ಷಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪ್ರದಾನಿಸಿ ಮಾತನಾಡಿದರು. ಕಲ್ಯಾಣ ಕರ್ನಾಟಕಕ್ಕೆ ಪ್ರತಿ ವರ್ಷ ಲಭಿಸುವ ಅನುದಾನದಲ್ಲಿ 25% ಹಣವನ್ನು ಶಿಕ್ಷಣ ಕ್ಷೇತ್ರಕ್ಕೆ ಮಂಡಳಿ ಮೀಸಲಿರಿಸಿದೆ. 18,34,00,000 ರೂಪಾಯಿ ನೀಡಿ 2,684 ಅತಿಥಿ ಶಿಕ್ಷಕರನ್ನು ನೇಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಬಾಣಂತಿಯರು, ಗರ್ಭಿಣಿಯರು ಹಾಗೂ ಹಾಲುಣಿಸುವ ತಾಯಂದಿರ ಆರೋಗ್ಯ ಕಾಪಾಡಲು ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 2017 ಜನವರಿ 1 ತಾರೀಕು ದೇಶಾದ್ಯಂತ ಅನುಷ್ಠಾನಗೊಳಿಸಲಾಯಿತು. ಅಪೌಷ್ಟಿಕತೆ ಹಾಗೂ ರಕ್ತಹೀನತೆಯಿಂದ ಬಳಲುವ ತಾಯಂದಿರು ಅಶಕ್ತ ಮಗುವಿಗೆ ಜನ್ಮ ನೀಡುವ ಸಾಧ್ಯತೆ ಹೆಚ್ಚಿದ್ದು, ತಾಯಿ ಹಾಗೂ ಮಗುವಿನ ಆರೋಗ್ಯ, ಪೋಷಣೆ ಮತ್ತು ವೇತನ ನಷ್ಟಕ್ಕೆ ಪಿಎಂ ಮಾತೃವಂದನಾ ಯೋಜನೆ ಪರಿಹಾರ ನೀಡುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಿಜಯಪುರ ಜಿಲ್ಲೆ ಉಪನಿರ್ದೇಶಕ ಡಾ ಎಚ್ ಸಂತೋಷ್ ಕುಮಾರ್ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಯೋಜನೆಯ ವ್ಯಾಪ್ತಿಯಲ್ಲಿ ನಾವು ಮೊದಲನೇ ಹೆರಿಗೆಗೆ 2 ಕಂತುಗಳಲ್ಲಿ 5,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಎರಡನೇ ಮಗು ಹೆಣ್ಣಾಗಿದ್ರೆ ಆ ಮಗುವಿಗೆ ಒಂದೇ ಕಂತಿನಲ್ಲಿ 6,000 ರೂಗಳನ್ನು ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ವಿಜಯಪುರ ಜಿಲ್ಲೆಯಲ್ಲಿ ಏಪ್ರಿಲ್ 2026 ರಿಂದ ಆಗಸ್ಟ್ 2026 ಒಟ್ಟು 6,312 ಫಲಾನುಭವಿಗಳಿಗೆ ನಾವು ಮೊದಲ ಗರ್ಭಿಣಿಯರಿಗೆ ನಾವೇನ್ ಮಾಡಿದ್ವಿ ಅಂತಂದ್ರೆ ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ವಿ. ಇದು 89% ನಾವು ಸಾಧನೆ ಅಂತಕ್ಕಂಥದ್ದು ಮಾಡಿದ್ವಿ. ಅದೇ ರೀತಿ ಎರಡನೇ ಹೆಣ್ಣು ಮಗುವಿಗೆ ನಾವು ಏಪ್ರಿಲ್ 2026 ಆಗಸ್ಟ್ 2026 ಒಟ್ಟು 2,579 ಫಲಾನುಭವಿಗಳಿಗೆ ನಾವು 97% ನಾವು ನೇರ ನಗದು ವರ್ಗಾವಣೆ ಅಂತಕ್ಕಂಥದ್ದು ಮಾಡಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಬೇಕಂತೇಳಿ ನಾನು ಶ್ರೋತೃಗಳಲ್ಲಿ ಕೇಳ್ಕೊಳ್ತೀನಿ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸ್ವಚ್ಛತೆಯೇ ಸೇವೆ 9 ಆವೃತ್ತಿಯ ಅಭಿಯಾನಕ್ಕೆ ಈ ತಿಂಗಳ 17 ತಾರೀಖಿನಂದು ಚಾಲನೆ ನೀಡಲಾಗುತ್ತಿದೆ. October 2 ಮಹಾತ್ಮ ಗಾಂಧಿ ಅವರ ಜಯಂತಿವರೆಗೆ ಮುಂದುವರಿಯಲಿದೆ. ಸ್ವಚ್ಛ ಮತ್ತು ಆರೋಗ್ಯಕರ ಭಾರತಕ್ಕೆ ಸ್ವಚ್ಛತಾ ಹೀ ಸೇವಾ ಜನಾಂದೋಲನದ ಮೂಲಕ ಬದ್ಧತೆಯನ್ನು ನವೀಕರಿಸಲಿದೆ ಎಂದು ಕೇಂದ್ರ ನಗರಾಭಿವೃದ್ಧಿ ಖಾತೆ ಸಚಿವ ಮನೋಹರ್ ಲಾಲ್ ಹಾಗೂ ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಕೇರಳಂ ಮಾದರಿಯಲ್ಲಿ ತಿದ್ದುಪಡಿ ತಂದು ಪಶ್ಚಿಮಘಟ್ಟ ವ್ಯಾಪ್ತಿಯಲ್ಲಿ ಜನವಸತಿ ಹಾಗೂ ಕೃಷಿ ಪ್ರದೇಶ ಪರಿಸರ ಸೂಕ್ಷ್ಮ ವಲಯದಿಂದ ಹೊರಗೆ ಇರಿಸುವಂತೆ ರಾಜ್ಯದ ಮಲೆನಾಡಿನ ಜನ ಹಕ್ಕೊತ್ತಾಯ ಮಂಡಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ರೈತರು ಪಾದಯಾತ್ರೆ ನಡೆಸಿದರು. ಕೇಂದ್ರದ 7 ಕರಡು ಅಧಿಸೂಚನೆ ಅನ್ವಯ ಡಾ ಕಸ್ತೂರಿ ರಂಗನ್ ವರದಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ 447 ಹಳ್ಳಿಗಳ ಜನರ ಜೀವನೋಪಾಯಕ್ಕೆ ತೊಂದರೆಯಾಗಲಿದೆ ಎಂದು ಪಶ್ಚಿಮಘಟ್ಟ ರೈತ ಸಹಕಾರಿ ವೇದಿಕೆಯ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ ತಿಳಿಸಿದರು. ಶಾಸಕ ಬೇಳೂರು ಗೋಪಾಲಕೃಷ್ಣ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು.

0: ಕೇಂದ್ರ ಕ್ರೀಡಾ ಸಚಿವಾಲಯದ ಸಾರಥ್ಯದಲ್ಲಿ ರಾಷ್ಟೀಯ ಮಹಿಳಾ ಸೈಕ್ಲಿಸ್ಟ್ಗಳ ಆಯ್ಕೆಗಾಗಿ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಅಸ್ಮಿತಾ ವಿಜಯಪುರ ನಗರ ಹೊರವಲಯದ ಸೊಲ್ಲಾಪುರ ರಾಷ್ಟೀಯ ಹೆದ್ದಾರಿಯಲ್ಲಿ ಎರಡು ದಿನಗಳ ಕಾಲ ಆಯೋಜಿತವಾಗಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಸಂಸದ ರಮೇಶ್ ಜಿಗಜಿಣಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಅಂತಾರಾಷ್ಟೀಯ ಸೈಕ್ಲಿಂಗ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಳ್ಳುವ ಸೌಭಾಗ್ಯ ನಮ್ಮ ಜಿಲ್ಲೆಗೆ ಒದಗಿ ಬರಲಿದೆ ಎಂದರು. ರಾಜ್ಯ ಅಮೇಚ್ಯೂರ್ ಸೈಕ್ಲಿಂಗ್ ಸಂಸ್ಥೆ ಅಧ್ಯಕ್ಷ ರಾಜು ಬಿರಾದಾರ್ ಮಾಹಿತಿ ನೀಡಿ, ವಿಜಯಪುರದ ನೂತನ ವೆಲೋಡ್ರೋಮ್ನಲ್ಲಿ 11 ಮತ್ತು 12 ತಾರೀಖಿನಂದು ರಾಜ್ಯಮಟ್ಟದ ಟ್ರ್ಯಾಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ಜರುಗಲಿದೆ ಎಂದರು.
1: ಬಿಜಾಪುರ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ಅನ್ನು ಆಯೋಜನೆ ಮಾಡಲಾಗಿದೆ. ಬಾಲಕಿಯರಿಗಾಗಿ 18 ಮತ್ತು ಮಹಿಳೆಯರಿಗಾಗಿ ಈ ಇವೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಸೌತ್ ಜೋನ್ ಲೀಗ್ಗೆ ಆಯ್ಕೆ ಆಗುತ್ತಾರೆ. 18 ವರ್ಷ ಬಾಲಕಿಯರಿಗಾಗಿ 10 ಕಿಲೋಮೀಟರ್ ಟೈಮ್ ಟ್ರಯಲ್, ಮಹಿಳೆಯರಿಗಾಗಿ 20 ಕಿಲೋಮೀಟರ್ ಟೈಮ್ ಟ್ರಯಲ್, ಅದರ ಜೊತೆಯಲ್ಲಿ ಮಾಸ್ಟಾರ್ಟ್ ಕೂಡ 20 ಕಿಲೋಮೀಟರ್ ಅಂಡರ್ 18, ಮಹಿಳೆಯರಿಗಾಗಿ 40 ಕಿಲೋಮೀಟರ್ ಮಾಸ್ಟಾರ್ಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಸೈಕ್ಲಿಂಗ್ ಸಂಸ್ಥೆ ಹಾಗೂ ರಾಜ್ಯ ಸೈಕ್ಲಿಂಗ್ ಸಂಸ್ಥೆ ಜೊತೆ ಕೇಂದ್ರ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ನಶೆಮುಕ್ತ ಭಾರತ ಮತ್ತು ಕರ್ನಾಟಕ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದೊಂದಿಗೆ ಈ ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಆಯ್ಕೆಗೊಂಡ ಕ್ರೀಡಾಪಟುಗಳು ಸೌತ್ ಜೋನ್ ಹಾಗೂ ರಾಷ್ಟ್ರೀಯ ಸೈಕ್ಲಿಂಗ್ ಅನ್ನು ಪ್ರವೇಶಿಸುತ್ತಾರೆ ಅಸ್ಮಿತಾ ಲೀಗಿಗೆ.
0: ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕಿ ಡಾಕ್ಟರ್ ನಂದಾ ಮಲ್ಲಿಕಾರ್ಜುನ್ ಪಾಟೀಲ್ ನಿನ್ನೆ ಧಾರವಾಡದಲ್ಲಿ ನಿಧನರಾದರು. ಅವರಿಗೆ 63 ವರ್ಷ ವಯಸ್ಸಾಗಿತ್ತು. ವಿಜಯಪುರದ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪುರಸ್ಕಾರಕ್ಕೆ ಭಾಜನರಾಗಿದ್ದ ವಿದುಷಿ ನಂದಾ ಪಾಟೀಲ್ ಕರ್ನಾಟಕ ವಿಶ್ವವಿದ್ಯಾಲಯದ ಸಂಗೀತ ಹಾಗೂ ಪ್ರದರ್ಶಕ ಕಲೆಗಳ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಅನೇಕ ಪುರಸ್ಕಾರಗಳಿಗೆ ಅವರು ಭಾಜನರಾಗಿದ್ದಾರೆ. ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ 4 ಗಂಟೆಗೆ ಧಾರವಾಡದಲ್ಲಿ ನಡೆಯಲಿದೆ. ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಾಷ್ಟೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ದೇಶಾದ್ಯಂತ 3,800 ಹೆಚ್ಚು ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಯಿಂದ ರಕ್ಷಿಸಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ರಾಜ್ಯ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮಡಿಕೇರಿಯ ಕೊಡಗು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 2 ದಿನಗಳ ಮಧ್ಯವಾರ್ಷಿಕ ಸಮ್ಮೇಳನಕ್ಕೆ ಚಾಲನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರದ ಮಾರ್ಗಸೂಚಿ ಅನ್ವಯ ತಿಂಗಳಾಂತ್ಯಕ್ಕೆ 2ನೇ ಹಂತದ ಬರಪೀಡಿತ ತಾಲೂಕುಗಳ ಘೋಷಣೆ ಮುಖ್ಯಮಂತ್ರಿ. 70,000 ಪೊಲೀಸ್ ಪೇದೆ ಹುದ್ದೆಗಳ ನೇಮಕಾತಿಗೆ ಇಂದು ಪರೀಕ್ಷೆ. 35 ಲಕ್ಷ ಅಭ್ಯರ್ಥಿಗಳ ನೋಂದಣಿ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ವಿಜಯಪುರದಲ್ಲಿ ಯಶಸ್ವಿ ಅನುಷ್ಠಾನ. ಅಸ್ಮಿತಾ ಮಹಿಳೆಯರ ರಾಜ್ಯಮಟ್ಟದ ರೋಡ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ ವಿಜಯಪುರದಲ್ಲಿ ಇಂದು ಸಮಾರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 129 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಧಾತ್ರಿಯನು
5: ಮದುವೆ ಮಂಟಪದಲ್ಲೂ ಸಿಂಗರಿಸಿ
4: ಕ್ಷಾತ್ರದಗ್ನಿಗಳ
5: ಕ್ಷಾತ್ರದಗ್ನಿಗಳ
4: ನರ ಹೃದಯಗಳೊಳ್ ಇರಿ

0: ನರಹೃದಯಗಳೊಳ್ ಇರಿಸಿ
1: ಕೃತ್ರಿಮವನ್ ಎಡೆಬಿಡದೆ ನಡೆಸಿ ನಗುವ ವಿಲಾಸಿ ಚಿತ್ರಕಾರಿಯೋ ಮಾಯೆ ಮಂಕುತಿಮ್ಮ ಈಗ 143ನೆಯ ಮುಕ್ತಕದಲ್ಲಿದ್ದೀವಿ. 142ನೇ ಮುಕ್ತಕ, ಹಿಂದಿನ ಮುಕ್ತಕದಲ್ಲಿ ಸ್ಥೂಲ ಸೂಕ್ಷ್ಮಗಳು ಎರಡು ಇರುತ್ತವೆ ಅಂತ ನಾವು ನೋಡಿದ್ವಿ. ಮೂಲ ವಸ್ತು ಒಂದೇ, ಅದರ ಲೀಲೆಗೋ ಸುಗ. ಒಂದು ರೀತಿಯಲ್ಲಿ ತಮಾಷೆ ಮಾಡೋದಕ್ಕೋಸ್ಕರ, ನಮಗೆ ನಮ್ಮನ್ನು ನಾವು ಸಂತೋಷ ಪಡಿಸ್ಕೊಳ್ಳೋದಕ್ಕೇನೋ ಅನ್ನೋ ರೀತಿಯಲ್ಲಿ ನಾವು ಬೇರೆ ಬೇರೆ ವೈವಿಧ್ಯಗಳನ್ನ ನಾವು ನೋಡ್ತೀವಿ ಅಂತ ಅನ್ನೋದನ್ನು ನೋಡಿದ್ವಿ. ಸೊ ಹಾಗಾದರೆ ನಮಗೆ ಆ ವೈವಿಧ್ಯ ಯಾಕೆ ಕಾಣಿಸುತ್ತೆ, ಹೇಗೆ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಆಳವಾದಂಥ ವಿಚಾರವನ್ನು ನಮ್ಮ ಮುಂದೆ ಇಡ್ತಾರೆ ಡಿ ವಿ ಜಿ ಅವರಿಲ್ಲಿ. ಧಾತ್ರಿ ಅಂದರೆ ಭೂಮಿ. ಭೂಮಿಯನ್ನು ನಾವು ಆಚೆ ಈಚೆ ನೋಡಿದಾಗ ಅದರಲ್ಲಿ ಅನೇಕ ವೈವಿಧ್ಯಗಳನ್ನು ನಾವು ನೋಡ್ತೀವಿ. ನಮ್ಮ ಕಣ್ಣಿಗೆ ಬೀಳೋವಂಥದ್ದು, ನಮ್ಮ ಮನಸ್ಸಿಗೆ ನಾಟುವಂಥದ್ದು ಅದರಲ್ಲಿರುವಂಥ ಯಾವುದೋ ಒಂದು ಸುಂದರವಾದಂಥ ವಿಚಾರ. ಈಗ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಸೂರ್ಯೋದಯದ ಒಂದು ದೃಶ್ಯ. ನಾವೆಲ್ಲೋ ಹೋಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿ ಸೂರ್ಯೋದಯ ಆಗ್ತಾ ಇದೆ, ಓ ಎಷ್ಟು ಚೆನ್ನಾಗಿದೆಯಪ್ಪ ಅನ್ಸುತ್ತೆ. ಮಳೆ ಬಂತು, ಮಳೆ ನಿಲ್ತು, ಆಕಾಶವನ್ನು ನೋಡ್ತೀವಿ, ಕಾಮನ್ ಬಿಲ್ ಇರುತ್ತೆ, ಓ ಎಷ್ಟು ಚೆನ್ನಾಗಿದೆ ಕಾಮನ್ ಬಿಲ್ಲು, ತುಂಬ ಸುಂದರವಾಗಿದೆ ಅಂತ. ಸೊ ಆ ಕ್ಷಣದಲ್ಲಿ ನಮಗೆ ಓ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಅನ್ನಿಸ್ತಾ ನಮ್ಮ ಎಲ್ಲ ಗಮನ ಆ ಕಡೆಗೆ ನಮ್ಮದು ಹೋಗುತ್ತೆ. ಈ ಸ್ಥೂಲ ಸೂಕ್ಷ್ಮಗಳನ್ನು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸಬೇಕು ಅಂತ ಹೇಳಿದರು. ನಮಗೆ ಏನು ಒಂದು ವಿಚಾರ ಏನಪ್ಪ ಗೊತ್ತು ಅಂತಂದರೆ, ಮೂಲದಲ್ಲಿ ಎಲ್ಲವೂ ಒಂದೇ, ಆ ಮೂಲದ ಕಡೆ ನನ್ನ ಗಮನ ಇರಬೇಕು. ಇದು ಥಿಯರಿ, ನನಗೆ ಗೊತ್ತು ಇದು ಸತ್ಯ ಇದು ಅಂತ ನನಗೆ ಗೊತ್ತು. ಆದರೆ ಅದು ಸುಲಭವಾ ಅಂತಂದರೆ ಅದು ಸುಲಭ ಅಲ್ಲ. ಆ ಕಡೆನೆ ನಮ್ಮ ಗಮನ ಇಟ್ಕೊಳ್ಳೋದು ಅಷ್ಟು ಸುಲಭವಲ್ಲ. ಅದು ಯಾಕೆ ಅಂದರೆ ಎರಡು ಕಾರಣಗಳು ಅಂತ ಹೇಳ್ತಾ ಇದ್ದಾರೆ. ನಾವು ಮಾಯೆ ಅನ್ನೋಂಥ ಪದವನ್ನು ನಾವು ಮುಂಚೆ ಕೂಡ ಕೇಳಿದ್ವಿ. ಇದ್ದದ್ದನ್ನು ಇಲ್ಲದಂತೆ ಮಾಡುವಂಥದ್ದು, ಇಲ್ಲದ್ದನ್ನು ಇರುವಂತೆ ತೋರಿಸುವಂಥದ್ದು ಮಾಯೆ. ಈಗ ನಾವು ಮನೋರಂಜನೆಗೋಸ್ಕರ ಕೂಡ, ಮನೋರಂಜನೆ ಕೂಡ ಈ ಮಾಯೆ ಅಂತೆಲ್ಲ ಹೇಳ್ತೀವಿ ಅಲ್ವಾ. ಮ್ಯಾಜಿಷಿಯನ್ಸ್, ಮ್ಯಾಜಿಕ್ ಮಾಡುವಂಥವ್ರು. ಸೊ ಆ ಮ್ಯಾಜಿಕ್ ಮಾಡುವಂಥವ್ರು ಇರ್ತಾರೆ ಅಲ್ವಾ, ಅವ್ರೇನು ಮಾಡ್ತಾರೆ, ಏನೋ ಒಂದು ಟೋಪಿ ಇರುತ್ತೆ, ಆ ಟೋಪಿ ಒಳಗಡೆ ಹಿಂಗೆ ಕೈ ಹಾಕ್ಬಿಟ್ಟು ಹಿಂಗೇನೋ ಎತ್ತಾರೆ, ಒಳಗಡೆ ಏನೂ ಇಲ್ಲ ಅಂತ ತೋರಿಸಿರ್ತಾರೆ ಮೊದಲು. ಆಮೇಲೆ ಎತ್ತಿದ ತಕ್ಷಣ ಇನ್ನೇನೋ ಬಂದ್ಬಿಡುತ್ತೆ, ಏನೋ ಒಂದು ಮೊಟ್ಟೆನೋ ಒಂದು ಪಕ್ಷಿನೋ ಏನೋ ಒಂದು ಬಂದ್ಬಿಡುತ್ತೆ. ಒಂದು ಬ್ಯಾಗು, ಖಾಲಿ ಬ್ಯಾಗು ನೋಡಿ ಏನಿಲ್ಲ ಅಂತ ಹಿಂಗೆ ಕೈಯೆಲ್ಲ ಆಡಿಸ್ತಾರೆ, ಆಡಿಸಿದ ನಂತರ ಅದರೊಳಗಡೆಯಿಂದ ತೆಗೆದ್ರೆ ಹೂವಿನ ಗುಚ್ಛ ತೆಗಿತಾರೆ. ಸೊ ಹೀಗೆ ಅದು ಮಾಯೆ ಮಾಡಿದಾಗ ಅದಿಲ್ಲದನ್ನು ತೆಗೆದು ತೋರಿಸ್ತಾ ಇದ್ದಾರೆ, ಅಥವಾ ಏನೋ ಒಂದು ಕೈಯಲ್ಲಿ ಹಿಂಗೆ ಇಟ್ಕೊಂಡಿರ್ತಾರೆ, ಸಡನ್ನಾಗಿ ಹಿಂಗೆ ಅಂದಾಗ ಅದು ಇಲ್ಲದಂತಾಗ್ಬಿಡುತ್ತೆ, ಅದು ಮಾಯೆ. ಸೊ ಆ ಮಾಯೆ ನಮಗೆ ಬೇರೆ ಬೇರೆ ದೃಶ್ಯಗಳನ್ನು ತೋರಿಸ್ತಾ ಇದೆ ಅಂತ. ಹೇಗೆ ಅಂತಂದರೆ, ಸಾಧಾರಣವಾಗಿ ಇರೋಂಥ ಭೂಮಿಯನ್ನೇ ನಾವು ನಿತ್ಯ ನೋಡ್ತಾ ಇರ್ತೀವಿ ಅನ್ನೋದಾದರೆ ನಮ್ಮ ಮನಸ್ಸಿನಲ್ಲಿ ಓ ಹೌದಪ್ಪ ಇದೆಲ್ಲವೂ ಕೂಡ ಸಾಮ್ಯದಲ್ಲಿ ಒಂದೇ, ನಾವು ಅಲ್ಲ ಮೂಲದಲ್ಲಿ ಒಂದೇ ಅಂತೆಲ್ಲ ನಮಗೆ ಅನ್ನಿಸ್ತಾ ಇರುತ್ತೆ. ಆವಾಗ ನಮಗೆ ಏಕಾಗ್ರತೆ ಬರೋದಕ್ಕೆ ಸುಲಭ, ಆಗ ನಾವು ಸರಿದಾರಿನಲ್ಲಿ ನಡೀತೀವೋ ಏನೋ, ಭಗವಂತನ ಕಾಣುವಂಥ ಒಂದು ನಮ್ಮ ಪ್ರಯತ್ನದಲ್ಲಿ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗ್ಬೋದೋ ಏನೋ. ಆದರೆ ಈ ಮಾಯೆ ಏನು ಮಾಡುತ್ತಂತೆ ಅಂದರೆ ಭೂಮಿಯನ್ನು ಸಿಂಗರಿಸುತ್ತಂತೆ. ಹೆಂಗೆ ಸಿಂಗರಿಸುತ್ತೆ, ಮದುವೆ ಮಂಟಪದವಲ್ಲಿ ಸಿಂಗರಿಸಿ. ಈಗ ಮದುವೆ ಮಾಡಬೇಕು ಅಂತಂದರೆ ಅದಕ್ಕೇನು ಎಷ್ಟೆಲ್ಲ ಚಿತ್ತಾರನೂ ಮಾಡ್ತೀವಿ. ಈಗ ಹೂವಿಂದ ಅಲಂಕಾರ ಮಾಡ್ತಾರೆ, ಲೈಟ್ಗಳು ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಮತ್ತು ಬೋರ್ಡ್ಗಳು ಹಾಕ್ತಾರೆ. ಸೊ ಏನೆಲ್ಲ ಮಾಡಿ ಒಟ್ಟಲ್ಲಿ ಗಮನ ಆ ಕಡೆ ಹೋಗಬೇಕು, ಎಲ್ಲರ ಗಮನ ಆ ಕಡೆ ಬರಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ತೀವಿ. ಹಾಗೆ ಮಾಯೆ ಭೂಮಿಯನ್ನು ಮದುವೆ ಮಂಟಪದ ರೀತಿಯಲ್ಲಿ ಸಿಂಗರಿಸುತ್ತಂತೆ. ಅಲ್ಲಿಗದು ನಿಲ್ತಾ ಅಂತಂದರೆ ಇಲ್ಲ, ಅದರ ಕಡೆ ಗಮನ ಸೆಳೆಯುವಂತಹ ಪ್ರವೃತ್ತಿಗಳನ್ನು ನರನ ಹೃದಯದಲ್ಲಿ ಇರಿಸ್ಬಿಟ್ಟಿದೆ. ನರನ ಹೃದಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಾನು ಅದನ್ನು ನೋಡಲ್ಲ ಅಥವಾ ಅದರಿಂದ ನಾನು ವಿಚಲಿತನ ಆಗಲ್ಲ ಅಂತಂದರೂ ಕೂಡ ಕಾರಕ ಶಕ್ತಿ ಅದು ನಮ್ಮನ್ನು ಮಾಡಿಸುತ್ತೆ. ಅದು ಅಗ್ನಿಯ ರೀತಿ ನಮ್ಮಲ್ಲಿ ನಮ್ಮ ಅಂತರಂಗದಲ್ಲಿ ಈಗಾಗಲೇ ಅದು ಇದ್ಬಿಟ್ಟಿದೆ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಅದು ಬೀಳ್ತಾ ಇದ್ದಂಗೆ ಓಹ್ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ನಮ್ಮ ಗಮನ ಆ ಕಡೆನೇ ಹೋಗುತ್ತೆ. ಸೊ ಹಾಗೆ ಈ ಕೃತ್ರಿಮವನ್ನು ಎಡೆಬಿಡದೆ ನಡೆಸ್ತಾ ಬರ್ತಾ ಇರೋವಂಥ ವಿಲಾಸಿ ಅಂದರೆ ಇದು ಬೇಕು ಅಂತ ಮಾಡ್ತಾ ಇದ್ದಾಳೇನೋ ಅನ್ನೋ ರೀತಿಯಲ್ಲಿ ಮಾಯೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾಳೆ ಅಂತ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ.

0: ವೇದ ಮುಕ್ತಕದಲ್ಲಿ ನಾವು ನೋಡಿದಂಗೆ ಇದನ್ನ ಇಲ್ಲ ಅಂತ ನಾವು ಅನ್ನಕ್ಕಾಗಲ್ಲ. ಈ ವೈವಿಧ್ಯತೆಯನ್ನ ಇಲ್ಲ ಅಂತ ನಾವು ಅನ್ನೋದಿಕ್ಕಾಗಲ್ಲ. ಆ ಪ್ರಪಂಚದ ವೈವಿಧ್ಯತೆಯ ಆಕರ್ಷಣೆಗಳಿಂದ ನಾವು ಸಂಪೂರ್ಣವಾಗಿ ದೂರ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದ್ಯಾಕೆ? ಎರಡು ಕಾರಣಗಳಿಂದ. ಹೊರಗಡೆ ಇರುವಂತಹ ಪ್ರಪಂಚದಲ್ಲಿ ಆ ವೈವಿಧ್ಯ ವಿಜೃಂಭಿಸ್ತಾ ಇರೋದ್ರಿಂದ ನಮ್ಮ ಗಮನ ಯಾವಾಗಲೂ ಆ ಕಡೆಗೆ ಹೋಗೋದಕ್ಕೆ ಚಂಚಲತೆ ಚಪಲತೆ ನಮ್ಮನ್ನು ಪ್ರೇರೇಪಿಸ್ತಾ ಇರುತ್ತೆ. ಅದು ಒಂದಾದರೆ, ಎರಡನೇದು ನಮ್ಮ ಒಳಗೆ ಇರುವಂಥ ಪ್ರವೃತ್ತಿಗಳು ವೃತ್ತಿಗಳು ನಮ್ಮ ವಾಸನೆಗಳು ಇಲ್ಲದೆ ಹೋದರೂ ಕೂಡ ಅಲ್ಲಿ ಇಲ್ಲದ ಒಂದು ಸೌಂದರ್ಯವನ್ನು ಹುಡುಕುವಂಥ ಪ್ರಯತ್ನದಲ್ಲಿ ತೊಡಗಿರುತ್ತೆ. ಸೊ ಹೊರಗಿನಿಂದ ಇದು ಪುಷ್ ಅಂಡ್ ಪುಲ್ ಅಂತೀವಿ ಅಲ್ವಾ, ಪುಷ್ ಅಂಡ್ ಪುಲ್. ಒಂದು ಟ್ರೈನ್ಗೆ ಎರಡು ಕಡೆಯೂ ಇಂಜಿನ್ ಇರುತ್ತಂತೆ, ಕೆಲವು ಸರ್ತಿ ಫಾಸ್ಟಾಗಿ ಹೋಗಲಿ ಅಂತ. ಸೊ ಇದು ಪುಷ್, ಒಂದು ಎಳಿತಾ ಇದ್ರೆ ಇನ್ನೊಂದು ನೂಕ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಮನಸ್ಸಲ್ಲೂ ಕೂಡ ಪುಷ್ ಅಂಡ್ ಪುಲ್, ಹೊರಗಿನ ಆಕರ್ಷಣೆಗಳ ಕಡೆ ನಮ್ಮ ಮನಸ್ಸು ಸದಾ ತೊಯ್ದಾಡ್ತಾ ಇರುತ್ತೆ. ಅದನ್ನು ನೋಡಿದ ತಕ್ಷಣ ಓ ಎಷ್ಟು ಚೆನ್ನಾಗಿದೆ ಅಂತ ಅನ್ಸುತ್ತೆ, ಆದರೆ ಅಲ್ಲಿಗೆ ನಿಲ್ಲುತ್ತಾ ಅಂತಂದರೆ ಅಲ್ಲಿಗೆ ನಿಲ್ಲಲ್ಲ, ಅದರಿಂದ ಮುಂದಕ್ಕೆ ಇನ್ನೇನೋ ಬೇಕು ಅಂತ ಅನಿಸುತ್ತೆ. ಈಗ ಮದುವೆ ಮಂಟಪದ ಒಂದು ಉದಾಹರಣೆ ಕೊಟ್ಟಿರೋದು ಬಹಳ ಸ್ವಾರಸ್ಯಕರ ಅಂತ ಅನಿಸುತ್ತೆ. ಈಗ ಮದುವೆ ಮಂಟಪದಲ್ಲಿರುವಂಥ ಸಂಭ್ರಮ ಆ ಎಲ್ಲ ಆಚರಣೆಗಳು ಮದುವೆ ಆಗಿ ಒಂದು ತಿಂಗಳಿಗೆಲ್ಲ ಕಡಿಮೆ ಆಗಿಬಿಟ್ಟಿರುತ್ತೆ. ಅದರ ಒಂದು ವಾಸ್ತವತೆ, ಮದುವೆಯಾದ ನಂತರದ ವಾಸ್ತವತೆ ಹೆಣ್ಣು ಗಂಡಿಗೂ ಗೊತ್ತಾಗ್ತಾ ಬರುತ್ತೆ, ಇನ್ನು ಉಳಿದವ್ರಿಗೂ ಎಲ್ರಿಗೂ ಗೊತ್ತಾಗ್ತಾ ಬರುತ್ತೆ. ಆ ಉತ್ಸಾಹ ಎಲ್ಲ ತಣ್ಣಗಾಯಿತು, ಆಮೇಲೆ ಬೇರೆ ಬೇರೆ ರೀತಿಯ ಕಷ್ಟಗಳು ಬಂದು ಅದು ಮುಂದುವರಿತಾ ಹೋಗುತ್ತೆ. ಆದರೆ ಮದುವೆ ಒಂದ್ಸರ್ತಿ ಆಗ್ಬಿಡ್ತು ಅಂತಂದರೆ ಅದನ್ನು ನಾವು ರಿವರ್ಸ್ ಮಾಡೋದು ಬಹಳ ಕಷ್ಟ. ಮದುವೆ ಆದ್ಮೇಲಿಂದ ಸಂಸಾರ, ಸಂಸಾರದಲ್ಲಿ ಮಕ್ಕಳು, ಮಕ್ಕಳು ಅಲ್ಲಿಂದ ಇನ್ನೊಂದೇನೋ ಮನೆ, ಸೊ ಹೀಗೆ ಒಂದರಿಂದ ಒಂದು ಒಂದರಿಂದ ಒಂದು ನಿರಂತರವಾಗಿ ಮುಂದುವರಿತಾ ಹೋಗುತ್ತೆ. ಸೊ ಹಾಗೆ ಅದಕ್ಕೂ ಕೂಡ ಒಂದೊಂದು ಹಂತದಲ್ಲೂ ಇದು ಚೆನ್ನಾಗಿದೆ ಅಂತ ತೋರಿಸೋ ರೀತಿಯಲ್ಲಿ ಮಾಯೆ ನಮಗೆ ಪ್ರಪಂಚವನ್ನು ಪ್ರೆಸೆಂಟ್ ಮಾಡ್ತಾಳೆ. ಓ ಹೌದೇನೋ ಅಂತ ನಂಬೋ ರೀತಿಯಲ್ಲಿ ನಮ್ಮ ಹೃದಯದ ಒಳಗಿರುವಂಥ ಕ್ಷಾತ್ರ ಅಂದರೆ ಕಾರಕ ಶಕ್ತಿಗಳು, ಇದನ್ನ ಮಾಡೋಣ ಅಂತ ಅನಿಸೋವಂಥ ಇಚ್ಛಾಶಕ್ತಿ, ಅದನ್ನು ಮಾಡೋದಕ್ಕೆ ನಮಗಿರುವಂತಹ ಕ್ರಿಯಾಶಕ್ತಿ, ಇವೆಲ್ಲವೂ ಕೂಡ ನಮಗೆ ಆ ಪ್ರೇರೇಪಣೆಯನ್ನು ಕೊಡ್ತಾ ಇರುತ್ತೆ. ಸೊ ನಾವು ಅದರಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾಗ ಮಾಯೆ ನೋಡಿ ನಗ್ತಾ ಇರ್ತಾಳಂತೆ. ಈ ಮಾಯೆ ಮಾಡುವಂತಹ ಮ್ಯಾಜಿಷಿಯನ್ಸ್ ಕೂಡ ಅಷ್ಟೇ, ಅವ್ರಿಗೆ ಗೊತ್ತು ಅದರಲ್ಲಿ ಏನಿಲ್ಲ ಅಂತ, ಅದರಲ್ಲಿ ಏನೋ ಒಂದು ಟ್ರಿಕ್ ಇರುತ್ತೆ, ಬೆರಳಲ್ಲಿ ಏನೋ ಹಿಂಗೆ ತಿರುಗಿಸ್ತಾರೆ, ಕೈಯಲ್ಲೇನೋ ಹಿಂಗೆ ಅಂತಾರೆ, ಅದು ಅವರ ಕೈ ಚಳಕ. ನನ್ನ ಕೈ ಚಳಕದಿಂದ ನಾನು ಎಷ್ಟೆಲ್ಲ ಜನರನ್ನ ಬಹಳ ಸುಲಭವಾಗಿ ಮುಗ್ಧರನ್ನಾಗಿ ಮಾಡಿಬಿಟ್ನಲ್ಲ ಅಂತ ಅವರಲ್ಲಿ ಖುಷಿ ಬರ್ತಾ ಇರುತ್ತೆ, ನಗ್ತಾ ಇರ್ತಾರೆ ಅವ್ರು ನಮ್ಮನ್ನು ನೋಡಿ. ಹಾಗೆ ಮಾಯೆ ನಮ್ಮನ್ನು ನೋಡಿ ನಗ್ತಾ ಇರ್ತಾಳಂತೆ, ನಾನು ಮಾಡ್ತಾ ಇರುವಂಥ ಈ ಒಂದು ವಿಲಾಸಕ್ಕೆ ಇವರು ಎಷ್ಟು ಬೇಗ ಮರಳಾಗ್ತಾ ಇದ್ದಾರೆ ಅಂತ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.

ಸಂಚಿಕೆ 129 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕಾಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹನುಮಂತನನ್ನು ಸಂಪ್ರೀತಗೊಳಿಸಲು ವೀಳ್ಯದೆಲೆಹಾರ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಹನುಮಂತನನ್ನು ಸಂಪ್ರೀತಿ

ಗೊಳಿಸಲು ವೀಳ್ಯದೆಲೆ ಹಾರ ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ಶ್ವೇತ ಯುಗದಲ್ಲಿ ಸೀತಾದೇವಿಯು ರಾವಣನ ಸೆರೆಯಲ್ಲಿದ್ದು ಲಂಕೆಯ ಅಶೋಕವನದಲ್ಲಿ ದುಃಖಿಸುತ್ತಾ ಕುಳಿತಿದ್ದಳು. ಆಗ ಶ್ರೀರಾಮನ ದೂತನಾಗಿ ಬಂದ ಹನುಮಂತನು ಮರದ ಮೇಲೆ ಕುಳಿತು ರಾಮನಾಮವನ್ನು ಗುಣಗಾನ ಮಾಡಿ

ಸೀತಾದೇವಿಯು ಹನುಮಂತನಿಗೆ ಏನಾದರೂ ಬಹುಮಾನ ನೀಡಬೇಕೆಂದು ಸುತ್ತಲೂ ನೋಡಿದಳು. ಅಶೋಕವನದಲ್ಲಿ ಬೇರೆ ಹೂಗಳು ಕಾಣದೆ ಅಲ್ಲಿಯೇ ಬೆಳೆದಿದ್ದ ಹಸಿರಾದ ವೀಳ್ಯದೆಲೆಗಳನ್ನು ಕೊಯ್ದು ಪ್ರೀತಿಯಿಂದ ಒಂದು ಸುಂದರ ಹಾರವನ್ನು ಕಟ್ಟಿ ಹನುಮಂತನ ಕೊರಳಿಗೆ ಹಾಕಿದಳು. ಜಗನ್ಮಾತೆಯ ಈ ಪ್ರೀತಿಯ ಉಡುಗೊರೆಯಿಂದ ಪುಳಕಿತನಾದ ಆಂಜನೇಯನು, ತಾಯೇ, ಹಿಂದಿನಿಂದ ಯಾರೇ ಭಕ್ತರು ಭಕ್ತಿಯಿಂದ ನನಗೆ ವೀಳ್ಯದೆಲೆಯ ಹಾರವನ್ನು ಅರ್ಪಿಸುತ್ತಾರೋ ಅವರ ಕಷ್ಟ ಕಾರ್ಪಣ್ಯ, ಮಾಟ ಮಂತ್ರದ ದೋಷ, ಭಯ ಮತ್ತು ಗ್ರಹ ದೋಷಗಳನ್ನು ನಿವಾರಿಸಿ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಎಂದು ವರವಿತ್ತನು. ಅಂದಿನಿಂದ ಆಂಜನೇಯನಿಗೆ ಮಂಗಳವಾರ ಶನಿವಾರಗಳಂದು 16, 48 ಅಥವಾ 108 ಎಲೆಗಳ ಹಾರವನ್ನು ಅರ್ಪಿಸುವ ಪದ್ಧತಿ ಲೋಕದಲ್ಲಿ ರೂಢಿಗೆ ಬಂದಿತು. ಹೀಗೆ ಪವಿತ್ರತೆ ಪಡೆದ ವೀಳ್ಯದೆಲೆಯು ಸಾಕ್ಷಾತ್ ಲಕ್ಷ್ಮೀದೇವಿಯ ವಾಸಸ್ಥಾನವಾಗಿ ಬದಲಾಯಿತು. ಆ ಎಲೆಯ ಬಲಕ್ಕೆ ಬ್ರಹ್ಮ, ಮಧ್ಯದಲ್ಲಿ ಸರಸ್ವತಿ, ಎಡಕ್ಕೆ ಪಾರ್ವತಿ, ದಂಟಿನಲ್ಲಿ ವಿಷ್ಣು, ಹಿಂದೆ ಚಂದ್ರ, ಮೃದು ಮಧ್ಯದಲ್ಲಿ ಮನ್ಮತ ಹಾಗೂ ಮೂಲೆ ಮೂಲೆಗಳಲ್ಲಿ ಪರಮೇಶ್ವರನೇ ನೆಲೆ ನಿಂತರು. ಆದರೆ ಎಲೆಯ ತುದಿಯಲ್ಲಿ ಮೃತ್ಯು ದೇವತೆಯು, ತೊಟ್ಟಿನಲ್ಲಿ ಅಹಂಕಾರದ ದೇವತೆಯಾದ ಜ್ಯೇಷ್ಠ ಲಕ್ಷ್ಮಿಯು ನೆಲೆಯಾಗಿದ್ದರಿಂದ ಜನರು ಎಲೆಯ ತುದಿ ತೊಟ್ಟುಗಳನ್ನು ಮುರಿದು ಕರ್ಪೂರ, ಚೂರ್ಣ ಸಂಯುಕ್ತಂ, ತಾಂಬೂಲಂ, ಪ್ರತಿ ಬೃಹ್ಯತಾಂ ಎಂದು ಭಗವಂತನಿಗೆ ನಿವೇದಿಸಿ ಊಟದ ನಂತರ ಅತಿಥಿಗಳಿಗೂ ತಾಂಬೂಲ ನೀಡಿ ಆಶೀರ್ವಾದ ಪಡೆಯುವ ಪದ್ಧತಿ ಶುರುವಾಯಿತು. ಮದುವೆ, ಉಪನಯನ, ನಿಶ್ಚಿತಾರ್ಥಗಳಂತಹ ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ಈ ತಾಂಬೂಲವೇ ಪರಸ್ಪರ ಪ್ರೀತಿ, ಒಪ್ಪಿಗೆ ಮತ್ತು ಗೌರವದ ಸಂಕೇತವಾಯಿತು. ಮನೆಗೆ ಬಂದವರಿಗೆ 2 ಎಲೆ ಅಡಿಕೆ ಮತ್ತು ಫಲ ದಕ್ಷಿಣೆ ನೀಡುವುದು ಶ್ರೇಷ್ಠ ಸಂಪ್ರದಾಯವಾಯಿತು. ಸಮಾರಂಭಗಳಲ್ಲಿ ಉಳಿದ ಎಲೆಗಳನ್ನು ವ್ಯರ್ಥ ಮಾಡದೆ ಅಡಿಕೆ ಪುಡಿ, ಸಕ್ಕರೆ, ಏಲಕ್ಕಿ, ಲವಂಗ ಬೆರೆಸಿ ಅರೆದು ಮುಖವಾಸವಾಗಿ ಸಂರಕ್ಷಿಸಿ ಬಳಸಲು ಕಲಿತರು. ಅಷ್ಟೇ ಅಲ್ಲದೆ ಈ ವೀಳ್ಯದೆಲೆಯು ಸಂಜೀವಿನಿಯಂತೆ ಜನರ ಆರೋಗ್ಯ ರಕ್ಷಣೆಗೂ ನಿಂತಿತು. ನೆಗಡಿ ಕಫವಾದಾಗ ಶುಂಠಿ ಜೇನು ತುಪ್ಪದೊಂದಿಗೆ, ಅಜೀರ್ಣವಾದಾಗ ಕಾಳು ಮೆಣಸಿನೊಂದಿಗೆ, ಪುಟ್ಟ ಮಕ್ಕಳಿಗೆ ಹೊಟ್ಟೆ ಉಬ್ಬರವಾದಾಗ ಹರಳೆಣ್ಣೆ ಸವರಿ ಬೆಚ್ಚಗೆ ಮಾಡಿ ಹೊಟ್ಟೆಗೆ ಹಿಡುವ ಮೂಲಕ ದಿವ್ಯ ಔಷಧಿಯಾಗಿ ಮನೆ ಮನೆಯಲ್ಲೂ ನೆಲೆಸಿತು. ತುಳಸಿಯಂತೆಯೇ ಮನೆಯಂಗಳದಲ್ಲಿ ಈ ಬಳ್ಳಿಯನ್ನು ಪಾವಿತ್ರ್ಯದಿಂದ ಪೋಷಿಸತೊಡಗಿದರು. ಹೀಗೆ ದೈವಭಕ್ತಿ, ಆರೋಗ್ಯ ಮತ್ತು ಸತ್ಕಾರದ ಪ್ರತೀಕವಾದ ತಾಂಬೂಲದ ಮಹತ್ವವನ್ನು ಸಾರುತ್ತಾ ವಿದ್ಯೆಯನ್ನು ಗುರುವಿನಿಂದ, ಭೋಜನವನ್ನು ತಾಯಿಯಿಂದ, ಪ್ರೀತಿಯ ತಾಂಬೂಲವನ್ನು ಪತ್ನಿಯ ಕೈಯಿಂದ ಮತ್ತು ರಾಜನಿಂದ ಮನ್ನಣೆಯನ್ನು ಪಡೆಯುವುದೇ ಮನುಷ್ಯನ ಪರಮ ಭಾಗ್ಯ ಎಂಬ ಮಾತು ಸಮಾಜದಲ್ಲಿ ಸದಾಕಾಲಕ್ಕೂ ಅಚ್ಚಳಿಯದೆ ಉಳಿದುಕೊಂಡಿತು. ನಮ್ಮ ಭಾರತೀಯ ಆಹಾರ ಪದ್ಧತಿಯನ್ನು ಆಯುರ್ವೇದದ ಹಿನ್ನೆಲೆಯಿಂದ ಅದೆಷ್ಟು ಜಾಣ್ಮೆಯಿಂದ ಮಾಡಿದ್ದಾರೆ. ನಮ್ಮ ಅಡಿಗೆ ಮನೆಯಲ್ಲಿರುವ ಪ್ರತಿಯೊಂದು ಧಾನ್ಯದಲ್ಲೂ ಔಷಧಿ ಇದೆ. ನಾವು ಬಳಸುವ ಪ್ರತಿ ಸೊಪ್ಪು ಕೂಡ ನಮಗೆ ಸಂಜೀವಿನಿಯಾಗಿ ಆರೋಗ್ಯವನ್ನು ವೃದ್ಧಿಸುತ್ತದೆ. ಆಹಾರದ ನಂತರ ಜಗಿಯುವ ವೀಳ್ಯದೆಲೆ ಆಹಾರವನ್ನು ಜೀರ್ಣಿಸಲು ಮತ್ತು ಅನೇಕ ಉದರ ಸಂಬಂಧಿ ತೊಂದರೆಗಳಿಂದ ಪಾರು ಮಾಡಲು ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲ, ನಮ್ಮ ಮನೆಯ ಪೂಜಾ ಕಾರ್ಯಗಳಲ್ಲಿ ವೀಳ್ಯದೆಲೆಗೆ ವಿಶೇಷ ಸ್ಥಾನವಿದೆ. ಹೀಗಾಗಿ ಮನೆಯಲ್ಲಿ ಸದಾ ಇದು ಇದ್ದೇ ಇರುತ್ತದೆ. ಎಲ್ಲ ವಯೋಮಾನದವರಿಗೂ ವೀಳ್ಯದೆಲೆ ದಿವ್ಯ ಔಷಧ. ಇದರ ಔಷಧಿಯ ಗುಣಗಳನ್ನು ತಿಳಿದು ಬಳಸುವ ಜಾಣ್ಮೆ ನಮಗಿದ್ದರಾಯಿತು. ನಮ್ಮ ಹಿರಿಯರು ಮಾಡಿರುವ ಪದ್ಧತಿಗಳು, ಹಾಕಿ ಕೊಟ್ಟಿರುವ ರೂಢಿಗಳಲ್ಲಿ ಎಷ್ಟೊಂದು ಮೌಲ್ಯಯುತವಾದ ವಿಚಾರಗಳು ಅಡಗಿವೆ. ಅವುಗಳನ್ನು ತಿಳಿದು ಆಚರಿಸುವ ಸಂಪ್ರದಾಯ ಬೆಳೆಸಿಕೊಳ್ಳೋಣ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಹನುಮಂತನನ್ನು ಸಂಪ್ರೀತಗೊಳಿಸಲು ವೀಳ್ಯದೆಲೆ ಹಾರ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮ ಬಂದಿರೋದು.
3: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
2: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
3: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
1: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
2: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
2: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
3: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
2: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ.
4: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12-18 ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಹಾಗೂ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ವಾರ್ತೆಗಳ ವಿವರ: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟ್ರೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಉಪರಾಷ್ಟ್ರಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8 ಉಪರಾಷ್ಟ್ರಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯ್ರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ನಡೆಸುತ್ತಿರುವ ಡೋನಿ ಪೋಲೋ ಮಿಷನ್ ಶಾಲೆಗೂ ಭೇಟಿ ನೀಡಲಿದ್ದಾರೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರ್ಯಾಗೃಹ ನೆಲೆ ಮತ್ತು ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ಕೇಂದ್ರದ ಭಾರತದ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದೆ. ಚಾತಮ್ ದ್ವೀಪ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ದ್ವೀಪ, ವೈಪರ್ ದ್ವೀಪ ಮತ್ತು ಪ್ರಸಿದ್ಧ ಸೆಲ್ಯುಲಾರ್ ಜೈಲುಗಳನ್ನು ಒಳಗೊಂಡಿರುವ ಈ ಐತಿಹಾಸಿಕ ಪ್ರದೇಶ 1858 ಅಂಡಮಾನ್ನಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಕಾರಾಗೃಹ ವ್ಯವಸ್ಥೆಯ ವಿಕಸನವನ್ನು ಪ್ರತಿನಿಧಿಸುತ್ತದೆ. ಕಾಲಾಪಾನಿ

0: ಎಂದೇ ಪ್ರಸಿದ್ಧವಾಗಿರುವ ಸೆಲ್ಯುಲಾರ್ ಜೈಲು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ತ್ಯಾಗ, ಯಾತನೆ ಮತ್ತು ಅಪ್ರತಿಮ ಪ್ರತಿರೋಧದ ಶಾಶ್ವತ ಸಂಕೇತವಾಗಿ ಹೊರಹೊಮ್ಮಿದೆ. ನಿಕೋಬಾರ್ ದ್ವೀಪಗಳ ಮಧ್ಯಭಾಗದಲ್ಲಿರುವ ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ವಿಶಿಷ್ಟ ದ್ವೀಪ ಪರಿಸರ ವ್ಯವಸ್ಥೆಯೊಳಗೆ ತಲೆಮಾರುಗಳಿಂದ ವಿಕಸನಗೊಂಡಿರುವ ಸ್ಥಳೀಯ ಜ್ಞಾನ, ಸಾಂಪ್ರದಾಯಿಕ ಆಚರಣೆಗಳು, ಸಮುದಾಯ ಸಂಸ್ಥೆಗಳು, ಪಾರಂಪರಿಕ ನೆಲೆಗಳು, ಭೌತಿಕ ಸಂಸ್ಕೃತಿ ಮತ್ತು ಜೀವಂತ ಸಂಪ್ರದಾಯಗಳ ನಿರಂತರತೆಯನ್ನು ಪ್ರತಿಬಿಂಬಿಸುತ್ತದೆ. ಇದೇ 12 ಮತ್ತು 13ರಂದು ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಆಯೋಜಿಸಲಾಗಿರುವ ಉದ್ಘಾಟನಾ ಐ ಬ್ರಿಕ್ಸ್ ಶೃಂಗಸಭೆಯಲ್ಲಿ 500ಕ್ಕೂ ಹೆಚ್ಚು ಸಾಂಸ್ಥಿಕ ಹೂಡಿಕೆದಾರರು, ಹಣಕಾಸು ಸಚಿವರು ಮತ್ತು ಉದ್ಯಮ ಮುಖಂಡರು ಭಾಗವಹಿಸಲಿದ್ದಾರೆ. 2 ದಿನಗಳ ಈ ಶೃಂಗಸಭೆ 21 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಹಾಗೂ ಪಾಲುದಾರ ರಾಷ್ಟ್ರಗಳಲ್ಲಿನ ಮೂಲಸೌಕರ್ಯ, ಇಂಧನ ಮತ್ತು ಡಿಜಿಟಲ್ ಸಾಮರ್ಥ್ಯ ಯೋಜನೆಗಳಿಗೆ ಸಾರ್ವಭೌಮ ಬಂಡವಾಳವನ್ನು ಸಂಪರ್ಕಿಸುವ ಉದ್ದೇಶವನ್ನು ಹೊಂದಿದೆ. ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಗಡಿಯಾಚೆಗಿನ ಹೂಡಿಕೆಗಳು, ಡಾಲರ್ ಏತರ ವಹಿವಾಟುಗಳು ಮತ್ತು ಪಾವತಿ ವ್ಯವಸ್ಥೆಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಭಾರತದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಮತ್ತು ಬ್ರೆಜಿಲ್ನ ಪಿಕ್ಸ್ ನಂತಹ ರಾಷ್ಟ್ರೀಯ ತ್ವರಿತ ಪಾವತಿ ವ್ಯವಸ್ಥೆಗಳನ್ನು ಪರಸ್ಪರ ಸಂಪರ್ಕಿಸುವುದು ಹಾಗೂ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳ ನಡುವೆ ಪರಸ್ಪರ ಕಾರ್ಯಸಾಮರ್ಥ್ಯ ಕಲ್ಪಿಸುವ ಬಗ್ಗೆಯೂ ಚರ್ಚೆಗಳು ನಡೆಯುವ ನಿರೀಕ್ಷೆ ಇದೆ. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳಾದ್ಯಂತ ಮೂಲಸೌಕರ್ಯ, ಇಂಧನ ಹಾಗೂ ಡಿಜಿಟಲ್ ಯೋಜನೆಗಳಿಗೆ ಸಾಂಸ್ಥಿಕ ಬಂಡವಾಳವನ್ನು ಸಂಪರ್ಕಿಸುವುದು ಈ ಸಭೆಯ ಪ್ರಮುಖ ಉದ್ದೇಶವಾಗಿದೆ. 2026ರ ಬ್ರಿಕ್ಸ್ ಅಧ್ಯಕ್ಷ ರಾಷ್ಟ್ರವಾಗಿರುವ ಭಾರತ ಇದೇ 12 ಮತ್ತು 13ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆಯನ್ನು ಆಯೋಜಿಸಲಿದೆ. ಶೃಂಗಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ನಾಯಕರು ಹಾಗೂ ಆಹ್ವಾನಿತ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಿಂದ ಮಾರ್ಗದರ್ಶಿಸಲ್ಪಡುತ್ತಿದ್ದು, ಮಾನವೀಯತೆಗೆ ಮೊದಲ ಆದ್ಯತೆ ಎಂಬ ಆಶಯದಡಿ ಪ್ರಧಾನಮಂತ್ರಿಯವರ ಜನಕೇಂದ್ರಿತ ದೃಷ್ಟಿಕೋನವನ್ನು ಇದು ಪ್ರತಿಬಿಂಬಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಡಾಕ್ಟರ್ ದಿನೇಶ್ ಶರ್ಮಾ ಅವರನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ನೇಮಕ ಮಾಡಿದ್ದಾರೆ. ಡಾಕ್ಟರ್ ದಿನೇಶ್ ಶರ್ಮಾ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಅವರ ಉತ್ತರಾಧಿಕಾರಿಯಾಗಲಿದ್ದಾರೆ. ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ 2017ರ ಅಕ್ಟೋಬರ್ನಿಂದ ದ್ವೀಪಗಳ ಲೆಫ್ಟಿನೆಂಟ್ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. ಡಾಕ್ಟರ್ ದಿನೇಶ್ ಶರ್ಮಾ ಅವರು ಪ್ರಸ್ತುತ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿದ್ದು ಈ ಹಿಂದೆ ರಾಜ್ಯದ ಉಪಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ 3 ದಿನಗಳ ಭೇಟಿಗಾಗಿ ನಿನ್ನೆ ರಾತ್ರಿ ಗೋವಾಕ್ಕೆ ತಲುಪಿದ್ದಾರೆ. ಭೇಟಿಯ ಸಂದರ್ಭದಲ್ಲಿ ಅವರು ಪಶ್ಚಿಮ ವಲಯ ಮಂಡಳಿಯ 28ನೇ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಇಂದು ಅವರು ಗೃಹ ಸಚಿವಾಲಯದ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಬಳಿಕ ಬಿಜೆಪಿ ನೂತನ ರಾಜ್ಯ ಕಚೇರಿಯನ್ನು ಅವರು ಉದ್ಘಾಟಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹಿಂದಿನ ತಲೆಮಾರುಗಳಿಗಿಂತಲೂ ದೊಡ್ಡ ಕನಸುಗಳನ್ನು ಕಾಣುವಂತೆ ಹಾಗೂ ಜಗತ್ತನ್ನು ಮುನ್ನಡೆಸಬಲ್ಲ ಜಾಗತಿಕ ಸಮಾಲೋಚನಾ, ಲೆಕ್ಕಪತ್ರ, ಹಣಕಾಸು ಹಾಗೂ ಕಾನೂನು ಸಂಸ್ಥೆಗಳನ್ನು ನಿರ್ಮಿಸುವಂತೆ ಯುವ ಸಮೂಹಕ್ಕೆ ಕರೆ ನೀಡಿದ್ದಾರೆ. ನವದೆಹಲಿಯ ದೆಹಲಿ ವಿಶ್ವವಿದ್ಯಾಲಯದ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ನಿನ್ನೆ ಸಂಜೆ ಪ್ರಧಾನಿಯವರು ಮಾತನಾಡಿದರು. ಇಂದು ಭಾರತೀಯರು ವಿಶ್ವದ ಪ್ರಮುಖ ಕಂಪನಿಗಳನ್ನು ಮುನ್ನಡೆಸುತ್ತಿದ್ದಾರೆ. ಹಾಗಾದರೆ ಭಾರತೀಯರು ನಿರ್ಮಿಸುವ ಕಂಪನಿಗಳು ಜಗತ್ತನ್ನು ಏಕೆ ಮುನ್ನಡೆಸಬಾರದು ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೂ ಭಾರತದ ತ್ರೈಮಾಸಿಕ ಬೆಳವಣಿಗೆಯ ದರ 7.8% ಇರುವುದು ದೇಶದ ಆರ್ಥಿಕ ಸಾಮರ್ಥ್ಯವನ್ನು ಬಿಂಬಿಸುತ್ತದೆ ಎಂದು ಅವರು ಹೇಳಿದರು. ನೀತಿ ನಿಷ್ಕ್ರಿಯತೆಯಿಂದ ನೀತಿ ಚಲನಶೀಲನೆಯತ್ತ ಭಾರತ ಬಹುದೂರ ಸಾಗಿದೆ. ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗುತ್ತಿರುವ ಭಾರತವನ್ನು ಜಗತ್ತು ಗಮನಿಸುತ್ತಿದೆ ಎಂದು ಅವರು ಹೇಳಿದರು. ಹಿಂದಿನ ಸವಾಲುಗಳನ್ನು ಇಂದಿನ ಸಾಧನೆಗಳೊಂದಿಗೆ ಹೋಲಿಸಿದ ಪ್ರಧಾನಮಂತ್ರಿ

ಭಯೋತ್ಪಾದನೆಯನ್ನು ಸೋಲಿಸಲಾಗಿದ್ದು ಸಶಸ್ತ್ರ ಪಡೆಗಳು ಶತ್ರುಗಳ ನೆಲೆಯಲ್ಲೇ ಆತ್ಮವಿಶ್ವಾಸದಿಂದ ದಾಳಿ ನಡೆಸುತ್ತಿವೆ ಮತ್ತು ಜಮ್ಮು ಕಾಶ್ಮೀರದಿಂದ ಈಶಾನ್ಯ ಭಾರತದವರೆಗೆ ಶಾಂತಿ ಮರುಸ್ಥಾಪನೆಯಾಗಿದೆ ಎಂದು ಹೇಳಿದರು. ನಿರಂತರ ಟೀಕೆಗಳಿಗೆ ತಕ್ಕ ಉತ್ತರ ನೀಡುವ ರೀತಿಯಲ್ಲಿ ಆರ್ಥಿಕ ಅಂಕಿಅಂಶಗಳನ್ನು ಮಂಡಿಸಿದ ಪ್ರಧಾನಮಂತ್ರಿ, ಏಪ್ರಿಲ್ನಿಂದ ಜೂನ್ ವರೆಗಿನ ಅವಧಿಯಲ್ಲಿ ವಿದ್ಯುತ್ ಉತ್ಪಾದನೆ ಶೇಕಡ 9% ಹೆಚ್ಚಾಗಿದೆ ಎಂದು ವಿವರಿಸಿದರು. ಇದೇ ಅವಧಿಯಲ್ಲಿ ಒಟ್ಟಾರೆ ವಾಹನಗಳ ಮಾರಾಟ ಶೇಕಡ 20%+ ಪ್ರಮಾಣದಲ್ಲಿ ಏರಿಕೆಯಾಗಿದೆ. ದ್ವಿಚಕ್ರ ವಾಹನಗಳ ಮಾರಾಟದಲ್ಲಿ ಶೇಕಡ 20% ಮತ್ತು ತ್ರಿಚಕ್ರ ವಾಹನಗಳ ಮಾರಾಟದಲ್ಲಿ ಸುಮಾರು ಶೇಕಡ 30% ಬೆಳವಣಿಗೆಯಾಗಿದೆ ಎಂದರು. ಉಕ್ಕು ಮತ್ತು ಸಿಮೆಂಟ್ ಬಳಕೆಯಲ್ಲಿ ಶೇಕಡ 8% ಹೆಚ್ಚಳವಾಗಿರುವುದು ನಿರ್ಮಾಣ, ವಸತಿ ಮತ್ತು ವಾಣಿಜ್ಯ ಚಟುವಟಿಕೆಗಳು ತ್ವರಿತವಾಗಿ ವಿಸ್ತರಿಸುತ್ತಿರುವುದನ್ನು ಸಾಬೀತುಪಡಿಸುತ್ತದೆ ಎಂದು ಅವರು ಒತ್ತಿ ಹೇಳಿದರು. ಸ್ಮಾರ್ಟ್ಫೋನ್ಗಳ ರಫ್ತು ಈಗ 2.5 ಲಕ್ಷ ಕೋಟಿ ರೂಪಾಯಿಗೂ ಅಧಿಕವಾಗಿದೆ. ದೇಶೀಯ ರಕ್ಷಣಾ ಉತ್ಪಾದನೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವಾದ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ ಎಂದು ಪ್ರಧಾನಿ ತಿಳಿಸಿದರು. ದುಬೈನಲ್ಲಿ ಕಳೆದ ರಾತ್ರಿ ನಡೆದ ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಪಾಕಿಸ್ತಾನ ತಂಡವನ್ನು 7 ವಿಕೆಟ್ಗಳಿಂದ ಮಣಿಸಿದೆ. ಮೊದಲು ಬ್ಯಾಟ್ ಮಾಡಿದ ಪಾಕಿಸ್ತಾನ 18.1 ಓವರ್ಗಳಲ್ಲಿ ಕೇವಲ 55 ರನ್ ಗಳಿಸಿ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಇದು ಟಿ20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆ ತಂಡದ ಅತ್ಯಂತ ಕಡಿಮೆ ಮೊತ್ತವಾಗಿದೆ. ಭಾರತದ ಯುವ ಸ್ಪಿನ್ನರ್ಗಳಾದ ಶ್ರೀಚರಣಿ ಮತ್ತು ಪ್ರೇಮ ರಾವತ್ ತಲಾ 3 ವಿಕೆಟ್ಗಳನ್ನು ಪಡೆದರೆ ದೀಪ್ತಿ ಶರ್ಮಾ 2 ವಿಕೆಟ್ಗಳನ್ನು ಕಬಳಿಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ, ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ನವದೆಹಲಿಯಲ್ಲಿ ಇದೇ 12-18 ಬ್ರಿಕ್ಸ್ ಶೃಂಗಸಭೆ. ಅಂಡಮಾನ್ ದ್ವೀಪಗಳ ವಸಾಹತುಶಾಹಿ ಕಾರಾಗೃಹ ನೆಲೆ ಮತ್ತು ನಿಕೋಬಾರಿ ಸಾಂಸ್ಕೃತಿಕ ಪಾರಂಪರ್ಯ ಸರಣಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾತ್ಕಾಲಿಕ ಪಟ್ಟಿಗೆ ಅಧಿಕೃತ ಸೇರ್ಪಡೆ. ಮಹಿಳಾ ಏಷ್ಯಾ ಕಪ್ ಟಿ20 ಕ್ರಿಕೆಟ್ ಪಾಕಿಸ್ತಾನ ವಿರುದ್ಧ ಭಾರತಕ್ಕೆ 7 ವಿಕೆಟ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಇನ್ನು ಮುಂದೆ ನಮ್ಮ ನಿಲಯದಿಂದ ವಚನ ವೈಭವ ವಚನಗಳ ನುಡುಗುಚ್ಛ ಭಾಗ 38 ಕುರಿತು ನಂಜನಗೂಡಿನ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತ ಪ್ರಕಾಶ್ ಒಡಿಗಾಲರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಓಂ ಶ್ರೀ ಗುರುಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ಭವಿ ಭಕ್ತನಾದದ್ದನ್ನ, ವ್ಯಕ್ತಿ ಶಕ್ತಿಯಾದದ್ದನ್ನ, ಸಾಮಾನ್ಯ ಅಸಾಮಾನ್ಯನಾದದ್ದನ್ನ, ಮನ ಘನ ಮನವಾದದ್ದನ್ನ, ಹಣವಂತ ಸರಳನಾದದ್ದನ್ನ, ಬಡವ ಆಧ್ಯಾತ್ಮಿಕ ಶ್ರೀಮಂತನಾದದ್ದನ್ನ, ವಿದ್ಯಾವಂತ ಅರಿವುಳ್ಳವನಾದದ್ದನ್ನ, ದೆವ್ವದಂತಹ ವ್ಯಕ್ತಿ ದೇವನಾದದ್ದನ್ನ, ಹೀಗೆ ಪ್ರತಿಯೊಬ್ಬರೂ ಪರಿವರ್ತಿತರಾದದ್ದನ್ನ ಕಾಣಬಹುದಾಗಿದೆ. ಅದೊಂದು ಸಮ್ಯಕ್ ಜ್ಞಾನದ ಕ್ರಾಂತಿಯ ಸಮಯ ಎನ್ನಬಹುದಾಗಿದೆ. ಜಾತಿ, ಧರ್ಮ, ಕುಲ, ಗೋತ್ರ, ಹೆಣ್ಣು ಗಂಡು ಎನ್ನುವ ಭೇದವಿಲ್ಲದೆ ಸರ್ವರು ಶರಣತ್ವದೆಡೆಗೆ ಸಾಗಿದ ಶರಣರ ಯುಗವದು ಎನ್ನಬಹುದು. ತಮ್ಮ ಅನುಭಾವವನ್ನು ವಚನಗಳೆಂಬ ಶ್ರೇಷ್ಠ ನುಡಿ ಕಟ್ಟುಗಳಲ್ಲಿ ಕಟ್ಟಿಕೊಟ್ಟ ಕಾಲವದು.

ಅಂತಹ ಅನುಪಮವಾದಂತಹ ಅತ್ಯಮೂಲ್ಯವಾದಂತಹ ವಚನಗಳನ್ನು ಜನ ಮಾನಸಕ್ಕೆ ತಿಳಿಸಲೆಂದೇ ಜನ ಧ್ವನಿಯವರು ಹಮ್ಮಿಕೊಂಡಂತಹ ಕಾರ್ಯಕ್ರಮ ವಚನ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಅತ್ಯಂತ ಶ್ರದ್ಧೆಯಿಂದ ಪ್ರಸಾರ ಮಾಡುತ್ತಾ ಅದಕ್ಕಾಗಿ ಸಮಯವನ್ನು ನೀಡಿರುವ ಜನ ಧ್ವನಿಯವರಿಗೆ ಹೃದಯಪೂರ್ವಕ ವಂದನೆಗಳು. ಕೇಳುಗರು ಕೂಡ ಅಷ್ಟೇ ಇಷ್ಟಪಟ್ಟು ಆಲಿಸುತ್ತಿರುವುದು, ಇತರರಿಗೆ ಆಲಿಸುವಂತೆ ತಿಳಿಸುತ್ತಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ತಾವು ನೀಡುವ ಪ್ರೋತ್ಸಾಹ ಎಂದರೆ ತಪ್ಪಾಗಲಾರದು. ಹಾಗಾಗಿಯೇ ಈ ಕಾರ್ಯಕ್ರಮ 37 ಸಂಚಿಕೆಯನ್ನು ದಾಟಿ 38ನೇ ಸಂಚಿಕೆಗೆ ಕಾಲಿಡುತ್ತಿದೆ. ಕಳೆದ 37ನೇ ಸಂಚಿಕೆಯಲ್ಲಿ ಅಮುಗೆಯ ರಾಯಮ್ಮನವರ ವಚನಗಳನ್ನು ಶ್ರದ್ಧೆಯಿಂದ ಕೇಳಿ ತಿಳಿದು ಚಿಂತನೆ ಮಾಡಿದ್ದು ಖುಷಿ ತಂದಿದೆ. ಒಂದಷ್ಟು ವಚನ ವಿಚಾರಗಳನ್ನು ಅರಿತರೆ ಮಾನಸಿಕ ನೆಮ್ಮದಿ ಸಿಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪ್ರಸ್ತುತ ಜಗತ್ತಿನಲ್ಲಿ ಜನರು ಒತ್ತಡಕ್ಕೆ ಒಳಗಾಗಿ ಏನನ್ನೋ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಕೊನೆಯ ಪಕ್ಷ ಮನೆಯಲ್ಲಿನ ಹಿರಿಯರು ಮಕ್ಕಳು ಇವರುಗಳ ಮಾತುಗಳನ್ನೇ ಕೇಳಿಸಿಕೊಳ್ಳುವಷ್ಟು ತಾಳ್ಮೆಯೇ ಇಲ್ಲ ಎನ್ನುತ್ತದೆ. ಇನ್ನು ವಚನಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವೇ? ಆದರೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಕೆಲವರಾದರೂ ತಮ್ಮ ಸಮಯವನ್ನ ವಚನ ವಿಚಾರವನ್ನ ಆಲಿಸಲು ಮೀಸಲಿಟ್ಟಿರುವುದು, ಅಲ್ಲಿ ಬರುವಂತಹ ವಿಷಯಗಳನ್ನು ಚರ್ಚಿಸುವಡೆಗೆ ಸಾಗಿರುವುದು ಜನಧ್ವನಿಯವರ ಕಾರ್ಯಕ್ರಮಕ್ಕೆ ಸಂದ ಗೌರವ ಎನ್ನಬಹುದಾಗಿದೆ. ಇಂದಿನ 38ನೇ ಸಂಚಿಕೆಯಲ್ಲಿ ಶರಣ ಸಕಲೇಶ ಮಾಧರಸರ ವಚನಗಳ ವಿಚಾರವನ್ನ ತಿಳಿಯಲು ಪ್ರಯತ್ನ ಮಾಡೋಣ. ಸಮಗ್ರ ವಚನ ಸಂಪುಟದ 9ನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿಆರ್ ಹಿರೇಮಠರವರು ಸಕಲೇಶ ಮಾಧರಸರ 133 ವಚನಗಳನ್ನು ಸಂಗ್ರಹ ಮಾಡಿ ಆಸಕ್ತ ಓದುಗ ಬಂಧುಗಳಿಗೆ ಉಣಬಡಿಸಿದ್ದಾರೆ. ಸಕಲೇಶ ಮಾಧರಸರು ಪರಮ ಶಿವಭಕ್ತರು. ಸಂಗೀತದಲ್ಲಿ ಆಸಕ್ತಿ ಇರುವ ಬಗ್ಗೆ ವಚನಗಳನ್ನು ಓದಿದಾಗ ತಿಳಿದು ಬರುತ್ತದೆ. ವೀಣಾದಿ ವಾದ್ಯಗಳನ್ನು ನುಡಿಸಿ ತನ್ನ ಭಕ್ತಿ ಸೇವೆಯನ್ನ ಭಗವಂತನಿಗೆ ಅರ್ಪಿಸುತ್ತಿದ್ದುದು ಕೂಡ ಕಂಡುಬರುತ್ತದೆ. ಸಕಲೇಶ ಮಾಧರಸರನ್ನು ಕುರಿತು ಬಸವ ಪುರಾಣ, ಶಿವತತ್ವ ಚಿಂತಾಮಣಿ, ಗುರು ರಾಜಚರಿತೆ, ವೀರಶೈವಾಮೃತ ಮಹಾಪುರಾಣ, ರಾಘವಾಂಕ ಚರಿತೆ, ಹೀಗೆ ಇಲ್ಲೆಲ್ಲ ಇವರ ಬಗ್ಗೆ ನಿರೂಪಿತವಾಗಿರುವುದನ್ನು ನಾವು ಕಾಣಬಹುದಾಗಿದೆ. ಇದು ಅವರ ಘನ ಮಹಿಮೆಯನ್ನು ಎತ್ತಿ ಹಿಡಿಯುತ್ತವೆ. ಸಕಲೇಶ ಮಾಧರಸರು ಭಕ್ತಿ ಭಂಡಾರಿ ಬಸವಣ್ಣನವರಂತೆ ಎಲ್ಲ ವಿಷಯಗಳನ್ನು ಸ್ವವಿಮರ್ಶಾತ್ಮಕವಾಗಿ ವಚನಗಳ ಮೂಲಕ ತಿಳಿಸಿದ್ದಾರೆ. ಅವರ ವಚನಗಳಲ್ಲಿ ಆಚಾರ ವಿಚಾರ, ತತ್ವಬೋಧನೆ, ಭಕ್ತಿಯ ಶ್ರೇಷ್ಠತ್ವ, ಅಹಂಕಾರ ನಿರಸನ, ಹೀಗೆ ಹಲವು ವಿಷಯಗಳ ಬಗೆಗಿನ ವಿಚಾರ ಪ್ರತಿಪಾದನೆಗೊಂಡಿದೆ. ಇಂತಹ ಶ್ರೇಷ್ಠರ ಕೆಲವು ವಚನಗಳನ್ನು ಅರಿಯಲು ಪ್ರಯತ್ನ ಪಡೋಣ. ಸಕಲೇಶ ಮಾಧರಸರಿಗೆ ಶರಣರ ಸತ್ಕುಲವೆಂದರೆ ಅತ್ಯಂತ ಭಕ್ತಿ ಎನ್ನುವುದು ಅವರ ಅನೇಕ ವಚನಗಳನ್ನು ಗಮನಿಸಿದಾಗ ತಿಳಿದು ಬರುತ್ತದೆ. ಒಂದು ವಚನ ಹೀಗಿದೆ: ಬಸವಣ್ಣನ ಭಕ್ತಿ ಪ್ರಸಾದವ ಕೊಂಡೆನಯ್ಯ, ಚನ್ನ ಬಸವಣ್ಣನ ಜ್ಞಾನ ಪ್ರಸಾದವ ಕೊಂಡೆನಯ್ಯ, ಪ್ರಭುದೇವರ ಭಯಲ ಪ್ರಸಾದವ ಕೊಂಡೆನಯ್ಯ, ಮಡಿವಾಳಯ್ಯನ ಕರುಣ ಪ್ರಸಾದವ ಕೊಂಡೆನಯ್ಯ, ಸಿದ್ದರಾಮಯ್ಯನ ನಿರ್ಮಲ ಪ್ರಸಾದವ ಕೊಂಡೆನಯ್ಯ, ಮರುಳ ಶಂಕರ ದೇವರ ಪ್ರಸನ್ನ ಪ್ರಸಾದವ ಕೊಂಡೆನಯ್ಯ, 770 ಅಮರ ಗಣಗಳ ಪರಮ ಪ್ರಸಾದವ ಕೊಂಡು ಆನು ಬದುಕಿದನಯ್ಯ ಸಕಲೇಶ್ವರ, ಆನು ಬದುಕಿದನಯ್ಯ ಸಕಲೇಶ್ವರ. ಇಲ್ಲಿ ಮಾಧರಸರು ಪ್ರಸಾದದ ಮಹಿಮೆಯನ್ನು ಎತ್ತಿ ತೋರಿಸಿದ್ದಾರೆ. ನಾವು ಪ್ರಸಾದವೆಂದರೆ ದೇವರಿಗೆ ಅರ್ಪಿತವಾದಂತಹ ಹಾಲು, ಹಣ್ಣು, ಅನ್ನ, ನೀರು, ಆಹಾರವೆನ್ನುವ ನೈವೇದ್ಯವನ್ನು ಭಕ್ತಿಯಿಂದ ಸ್ವೀಕರಿಸುವುದನ್ನು ಪ್ರಸಾದವೆಂದು ಭಾವಿಸಿದ್ದೇವೆ. ಸರಿ ಇರಬಹುದು, ಆದರೆ ಸಕಲೇಶ ಮಾಧರಸರು ಹೇಳುವುದೇ ಬೇರೆ. ಅವರು ಪ್ರಸಾದವನ್ನು ಭಕ್ತಿ ಪ್ರಸಾದ, ಜ್ಞಾನ ಪ್ರಸಾದ, ಬಯಲ ಪ್ರಸಾದ, ಕರುಣ ಪ್ರಸಾದ, ನಿರ್ಮಲ ಪ್ರಸಾದ, ಪ್ರಸನ್ನ ಪ್ರಸಾದ, ಪರಮ ಪ್ರಸಾದವೆಂದು ಸಪ್ತ ಪ್ರಸಾದಗಳ ಬಗ್ಗೆ ತಿಳಿಸುತ್ತಾರೆ. ಹೀಗೆ 7 ರೀತಿಯ ಪ್ರಸಾದಗಳನ್ನು ಅನುಪಮ ಶಕ್ತಿಯನ್ನು ಹೊಂದಿವೆ ಎನ್ನುತ್ತಾರೆ. ಆ ಪ್ರಸಾದದ ಗುಣತತ್ವಗಳನ್ನು ಮೈಗೂಡಿಸಿಕೊಂಡಿದ್ದವರಿಂದಲೇ ಅದನ್ನು ಸ್ವೀಕರಿಸಿದೆ ಎನ್ನುತ್ತಾರೆ. ಭಕ್ತಿಗೆ ಶ್ರೇಷ್ಠರಾಗಿ ಭಕ್ತಿ ಭಂಡಾರಿ ಎಂದೇ ಹೆಸರಾದಂತಹ ಬಸವಣ್ಣನವರಿಂದಲೇ ಭಕ್ತಿ ಪ್ರಸಾದವನ್ನು ಪಡೆದೇ ಎನ್ನುತ್ತಾರೆ. ಜ್ಞಾನಕ್ಕೆ ಹೆಸರಾಗಿ ಅವಿರಳ ಜ್ಞಾನಿ ಎಂದೇ ಖ್ಯಾತರಾದಂತಹ ಚನ್ನ ಬಸವಣ್ಣನವರಿಂದ ಜ್ಞಾನ ಪ್ರಸಾದವನ್ನು ಸ್ವೀಕರಿಸಿದೆ ಎನ್ನುತ್ತಾರೆ. ಭಯಲ ಮೂರ್ತಿ ಪ್ರಭುದೇವರಿಂದ ವಿಶಾಲ

0: ತ್ವದ ಗುಣಗಳನ್ನು ಕಲಿಯುವ ಮೂಲಕ ಬಯಲ ಪ್ರಸಾದವ ಕಂಡುಕೊಂಡೆ ಎನ್ನುತ್ತಾರೆ. ಪ್ರತಿಯೊಬ್ಬ ಶರಣರನ್ನು ಅತ್ಯಂತ ಕರುಣೆಯಿಂದ ಕಂಡು ಅವರ ವಸ್ತ್ರಗಳನ್ನು ಮಡಿ ಮಾಡಿ ಮಾಡುವ ಕಾಯಕ ಮೂರ್ತಿ ಮಡಿವಾಳ ಮಾಚಿದೇವರಿಂದ ಕರುಣ ಪ್ರಸಾದವ ಸ್ವೀಕರಿಸಿದೆ ಎನ್ನುತ್ತಾರೆ. ಕರ್ಮಯೋಗಿ ಎಂದು ಖ್ಯಾತರಾದಂತಹ ಸಿದ್ಧರಾಮರು ತಮ್ಮ ನಿರ್ಮಲ ಮನದಿಂದ ಸರ್ವರ ಒಳಿತಿಗಾಗಿ ಕೆರೆಕಟ್ಟೆಗಳನ್ನು ಕಟ್ಟಿಸಿ, ದೇವಾಲಯಗಳನ್ನು ನಿರ್ಮಿಸಿ, ಸಾಲು ಮರಗಳನ್ನು ಬೆಳೆಸಿ, ಛತ್ರ ಚಾವಡಿಗಳನ್ನು ತೆರೆದು ಸಕಲರಿಗೂ ಒಳಿತನ್ನು ಬಯಸುತ್ತಿದ್ದರು. ಅಂತಹ ನಿರ್ಮಲತ್ವದ ಶರಣರಿಂದ ನಿರ್ಮಲ ಪ್ರಸಾದವನ್ನು ಪಡೆದೆ ಎನ್ನುತ್ತಾರೆ. ಯಾವಾಗಲೂ ಶರಣರು ವಕ್ಕು ಮಿಕ್ಕ ಪ್ರಸಾದವನ್ನು ಸ್ವೀಕರಿಸಿ ಅತ್ಯಂತ ಸಂತೃಪ್ತ ಭಾವದಿಂದ ಇದ್ದಂತಹ ಮರುಳು ಶಂಕರ ದೇವರಿಂದ ಪ್ರಸನ್ನ ಚಿತ್ತವನ್ನ ಧರಿಸಿ ಪ್ರಸನ್ನತೆಯಿಂದ ಇರುವಂತಹ ಪ್ರಸನ್ನ ಪ್ರಸಾದವನ್ನು ಪಡೆದೆ ಎನ್ನುತ್ತಾರೆ. ಅಂದು 770 ಶಿವ ಸಾಯುಜ್ಯವನ್ನು ಹೊಂದಿದ್ದಂತಹ ಶರಣರಿದ್ದರೆಂದು ಅನೇಕ ವಚನಗಳು ಶರಣ ಧರ್ಮದ ಕೃತಿಗಳು ತಿಳಿಸುತ್ತವೆ. ಆ ಎಲ್ಲ ಶರಣರ ತಪಸ್ಸಿನ ಸಾಧನೆಯ ಶಕ್ತಿಯಿಂದ ಉದಯಿಸಿದಂತಹ ಪ್ರಾರಂಭ ಪ್ರಸಾದವನ್ನು ಸ್ವೀಕರಿಸಿ ಬದುಕಿದೆ ಎನ್ನುತ್ತಾರೆ ಮಾದರಸರು. ಹೀಗೆ ಮಾದರಸರು ಶಿವಶರಣರ ಸಂಘವನ್ನ ಅಪ್ಪಿ ಒಪ್ಪಿ ಅವರಲ್ಲಿರುವಂತಹ ವಿಶೇಷ ಶಕ್ತಿಯನ್ನು ಅರಿತು ಆಚರಿಸಿ ಬದುಕುತ್ತಾ ಇದ್ದೇನೆ ಎನ್ನುತ್ತಾರೆ ಮಾದರಸರು. ಎಂತಹ ಶ್ರೇಷ್ಠ ವ್ಯಕ್ತಿತ್ವ ಮಾದರಸರದು. ಇನ್ನೊಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ: ಭಕ್ತನೆಂಬೆನು ಬಸವಣ್ಣನ, ಐಕ್ಯನೆಂಬೆನು ಚಿಕ್ಕಣ್ಣನ, ಶರಣರೆಂಬೆನು ಪ್ರಭುದೇವರ, ಹಿಂದೆ ಆದವರಿಲ್ಲ ಮುಂದೆ ಆಹವರಿಲ್ಲ, ಸಕಲೇಶ್ವರ ದೇವ ನಿಮ್ಮ ಶರಣರು ಮೂವರೇ, ನಿಮ್ಮ ಶರಣರು ಮೂವರೇ. ಮಾದರಸರು ಹೀಗೆ ಹೇಳುವ ಮೂಲಕ ಚನ್ನಬಸವಣ್ಣನವರು ಮತ್ತು ಪ್ರಭುದೇವರವರು ಈ ಮೂವರು ಅಂದಿನ ಸಮಾಜದಲ್ಲಿ ಎಂತಹ ಶ್ರೇಷ್ಠ ಸ್ಥಾನವನ್ನು ಹೊಂದಿದ್ದರು ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ತಿಳಿಸಿಬಿಡುತ್ತೆ. ಮಾದರಸರು ಹೇಳುತ್ತಾರೆ, ಇವರಂತೆ ಹಿಂದೆ ಆದವರಿಲ್ಲ, ಇವರಂತೆ ಮುಂದೆ ಆಗುವವರಿಲ್ಲ, ಇವರು ಮೂವರೇ ನಿಜ ಶರಣರು ಎಂದು ಹೇಳುವ ಮೂಲಕ ಅವರ ಮೇಲಿನ ಭಕ್ತಿಯ ಅಭಿಮಾನವನ್ನು ತಿಳಿಸುವ ಮೂಲಕ ಮೂವರನ್ನು ಕೊಂಡಾಡಿದ್ದಾರೆ. ಹೌದು, ಈ ಮೂವರು ಭಕ್ತಿ ಜ್ಞಾನ ವೈರಾಗ್ಯಕ್ಕೆ ಅನುಕ್ರಮವಾಗಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಬಿಂಬಿಸುವ ಮೂಲಕ ಅದರ ಸಂಕೇತವಾಗಿದ್ದಾರೆ. ಹಾಗಾಗಿ ಅವರು ಮುಂದೆ ತಮ್ಮ ವಚನದಲ್ಲಿ ಹೀಗೆ ಹೇಳುತ್ತಾರೆ: ಮಾಡುವ ಭಕ್ತಂಗೆಯು ಕೊಡುವ ದೇವಂಗೆಯು ಎಂದೆಂದಿಗೂ ಕೇಡಿಲ್ಲ ನೋಡ, ಮಾಡಿಭೋ ಮಾಡಿಭೋ, ಎನಗೆ ಲೇಸಾಹಿತ್ತು, ಹೋಯಿತ್ತೆಂಬ ಚಿಂತೆ ಬೇಡ, ಇದ್ದಿತ್ತೆಂಬ ಸಂತೋಷ ಬೇಡ, ಸಕಲೇಶ್ವರ ದೇವರನ್ನ ದೇವರನ್ನರಿದು ಸಲಹುವನಾಗಿ. ಹೀಗೆ ಮಾದರಸರು ಭಗವಂತನನ್ನು ಪೂಜಿಸುವ ಭಗವಂತನನ್ನು ಅರ್ಚಿಸುವ ಕೆಲಸವನ್ನು ನೀವು ಮಾಡಿ, ಆದರೆ ಭಗವಂತ ಅವ ಏನು ಮಾಡಬೇಕೋ ಅದನ್ನು ಮಾಡುತ್ತಾನೆ, ಹೀಗೇ ಮಾಡಬೇಕೆಂದು ಕೂರಬೇಡಿ, ಅವನ ಮೇಲೆ ವಿಶ್ವಾಸವಿರಲಿ ನಂಬಿಕೆ ಇರಲಿ, ಏನಾದರೂ ನಷ್ಟವಾದರೆ ನಷ್ಟವಾಯಿತೆಂದು ದುಃಖಿಸಬೇಡಿ, ಲಾಭವಾಯಿತೆಂದರೆ ಲಾಭವಾಯಿತೆಂದು ಅತ್ಯಂತ ಅತಿಯಾದ ಸಂತೋಷ ಪಡಬೇಡಿ, ಸದಾ ಭಗವಂತ ಸಲಹುನೆಂಬ ಆತ್ಮವಿಶ್ವಾಸದ ಆನಂದದಲ್ಲಿ ಇರು ಎಂದು ಬಿಡುತ್ತಾರೆ. ದುಃಖ ಅದು ಭಗವಂತನೇ ಕರುಣಿಸಿದ್ದು, ಸುಖ ಅದು ಕೂಡ ಭಗವಂತನೇ ಕರುಣಿಸಿದ್ದು, ಹೀಗೆ ಎರಡನ್ನೂ ಕರುಣಿಸಿದವ ಭಗವಂತ ಎಂದು ನಿರ್ಮಲ ಭಾವದಿಂದ ಶುದ್ಧ ಮನದಿಂದ ಇರು ಎನ್ನುತ್ತಾರೆ ಸಕಲೇಶ ಮಾದರಸರು. ಮಾದರಸರ ಚಿಂತನೆ ಈ ಜಗತ್ತಿಗೆ ಪ್ರಸ್ತುತ ಬೇಕಾಗಿದೆ, ಏಕೆಂದರೆ ಎಲ್ಲರೂ ಕೂಡ ಅವರವರ ಒಳಿತಿಗಾಗಿಯೇ ಭಗವಂತನಿರಬೇಕು ಎಂದು ಭಾವಿಸಿ ಅದಕ್ಕಾಗಿ ಅವನನ್ನು ಪೂಜಿಸುವ ಕ್ರಿಯೆ ನಿರ್ವಿಘ್ನವಾಗಿ ನಡೆಯುತ್ತಿದೆ. ಅದರಿಂದ ಮನುಷ್ಯ ಹೊರಬಂದು ಎಲ್ಲವೂ ಭಗವಂತನ ಇಚ್ಛೆ ಅವನ ಕರುಣೆ ಎನ್ನುವ ಭಾವದತ್ತದೆಡೆಗೆ ಬಂದರೆ ಸಕಲರದರಲ್ಲೂ ಶಾಂತಿ ತೃಪ್ತಿ ನೆಮ್ಮದಿಯನ್ನು ಕಾಣುವ ಭಾವ ಮೂಡಿಬರುತ್ತದೆ ಎನ್ನುತ್ತಾರೆ ಸಕಲೇಶ್ವರ ಮಾದರೇಶ್ವರು. ಇದನ್ನೇ ತಿಳಿಸುವ ಒಂದು ವಚನ ಹೀಗಿದೆ: ಮೆಳೆಯ ಮೇಲೆ ಕಲ್ಲನ್ನಿಕ್ಕಿದೆಡೆ ಮೆಳೆ ಭಕ್ತನಾಗಬಲ್ಲದೆ, ಮೇವನ್ನಿಕ್ಕಿ ಮೈಯನ್ನೊರೆಸಿದಡೆ ಪಶುಗಳೆಲ್ಲ ಮೆಚ್ಚುವವು, ಅನ್ನವನ್ನಿಕ್ಕಿ ಹಿರಣ್ಯವ ಕೊಟ್ಟಡೆ ಜಗವೆಲ್ಲ ಹೊಗಳುವುದು, ಒಳಗನರಿದು ಹೊರಗೆ ಮೆರೆದವರ ಎನಗೆ ತೋರಿಸ ಎನಗೆ ತೋರಿಸ ಸಕಲೇಶ್ವರ ದೇವ ಸಕಲೇಶ್ವರ ದೇವ. ಎಂತಹ ವಚನ! ಮಾದರಸರು ಹೇಳುತ್ತಾರೆ, ಮೇವನ್ನು ನೀಡಿ ಅಂದ್ರೆ ಹುಲ್ಲನ್ನು ನೀಡಿ ಪ್ರೀತಿಯಿಂದ ಮೈ ದಡವಿದರೆ ಹಸುಗಳೆಲ್ಲ ಅವನನ್ನು ಹೆಚ್ಚಿಸುವವು. ಹೌದಲ್ಲವೇ? ಅದೇ ರೀತಿ
1: ಬಂದ

ಅತಿಥಿಗೆ ಊಟವನ್ನ ಹಾಕಿ ಹೋಗುವಾಗ ಬಂಗಾರದ ನಾಣ್ಯಗಳನ್ನು ಕೊಟ್ಟು ಕಳಿಸಿದರೆ ಹರಸಿ ಹಾರೈಸಿ ಹೊಗಳಿ ಹೋಗುವರಲ್ಲದೆ ಹಾಗೆಯೇ ಹೋಗುವರೇ ಎಂದು ಪ್ರಶ್ನೆ ಮಾಡುತ್ತಾರೆ. ಇದು ಸಹಜ ಗುಣ ಎನ್ನುತ್ತಾರೆ. ಹಾಗಾಗಿ ಅವರು ಹೇಳುತ್ತಾರೆ, ಮೆಳೆಯ ಮೇಲೆ ಕಲ್ಲು ಇಟ್ಟರೆ ಅದನ್ನು ಭಕ್ತನೆಂದು ಹೇಳಬಹುದೇ ಎನ್ನುತ್ತಾರೆ. ಅಂದರೆ ಮೆಳೆ ಅಂದರೆ ಅದು ಒಂದು ಜೀವಿ, ಬೆಳೆಯುತ್ತದೆ, ಹೂವು ಕಾಯಿ ಹಣ್ಣುಗಳನ್ನು ಬಿಡುತ್ತದೆ. ಅದರಂತೆ ಮನುಷ್ಯನು ಒಂದು ಜೀವಿ, ಅವನಿಗೆ ಲಿಂಗವನ್ನು ಕಟ್ಟಿದರೆ ಮೆಳೆ ಹೇಗೆ ಭಕ್ತನಾಗಲು ಸಾಧ್ಯವಿಲ್ಲವೋ ಅದೇ ರೀತಿ ಅವನು ಕೂಡ ಭಕ್ತನಾಗಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಯಾರು ಒಳಗನ್ನ ಅಂದರೆ ಅಂತರಂಗದ ಗುಣಗಳನ್ನು ಅರಿತು ಹೊರಗಿನ ಡಾಂಬಿಕ ಪ್ರಪಂಚವನ್ನು ಮರೆಯುತ್ತಾರೋ ಅವರು ಮಾತ್ರ ನಿಜಭಕ್ತರು. ಇಂತಹ ನಿಜಭಕ್ತರನ್ನ ಎನಗೆ ತೋರಿಸು ಎನ್ನುತ್ತಾರೆ ಮಾದರಸರು. ಹೌದು, ಇಂದು ಸಮಾಜದಲ್ಲಿ ಹಣ ಆಸ್ತಿ ವಗೈರೆಗಳನ್ನು ನೀಡುವವರ ಮೇಲೆ ಅಪಾರವಾದ ಪ್ರೀತಿ ಇದೆ. ಯಾರು ಪ್ರೀತಿ ಪ್ರೇಮ ಕರುಣೆ ಒಳ್ಳೆಯ ಮಾತುಗಳನ್ನು ನೀಡುವರೋ ಅವರನ್ನು ಜನ ದೂರೀಕರಿಸುತ್ತಾರೆ. ಅವರದು ಬರೀ ಮಾತು, ಅವರಿಂದ ಏನೂ ಪ್ರಯೋಜನವಿಲ್ಲ ಎಂದು ಭಾವಿಸುತ್ತಾರೆ. ಇಂತಹವರ ಸಂಖ್ಯೆ ಹೆಚ್ಚುತ್ತಿದೆ. ತಂದೆ ತಾಯಿಗಳು ಈ ಜಗತ್ತಿಗೆ ನಮ್ಮನ್ನು ಕೊಟ್ಟಿದ್ದಾರೆ ಎಂದೂ ಅರಿಯದೆ ಅವರು ನಮಗೆ ಏನನ್ನು ಕೊಟ್ಟಿದ್ದಾರೆ, ಆಸ್ತಿ ವಗೈರೆ ಹಣಕಾಸನ್ನು ಕೊಟ್ಟಿದ್ದಾರಾ ಎಂದು ಪ್ರಶ್ನಿಸುವಂತಹ ಮಕ್ಕಳೇ ಹೆಚ್ಚಾಗುತ್ತಿದ್ದಾರೆ. ಅದಕ್ಕಾಗಿ ತಂದೆ ತಾಯಿಗಳನ್ನು ದೂರ ತಳ್ಳುವಂತಹ ಮಕ್ಕಳು ಕೂಡ ಇದ್ದಾರೆ. ಇದೇ ವಿಷಯವನ್ನು ಒಳಗೊಂಡಂತಹ ಮಾದರಸರು ಒಂದು ವಚನ ಹೀಗಿದೆ, ಆಚಾರವ ನುಡಿವೆ ಅನಾಚಾರವ ನಡುವೆ, ನಮಗೆ ನಿಮಗೆ ಪ್ರಸಾದ ಸ್ವಾಯಿತ ನೋಡ, ನಾನು ಭಕ್ತನೆಂಬೆ ನುಡಿಗೆ ಸಕಲೇಶ್ವರ ದೇವ ಆ ನುಡಿಗೆ ನಗುವ ಎನ್ನುತ್ತಾರೆ. ಪ್ರತಿಯೊಬ್ಬರೂ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಒಳಿತನ್ನ ಮಾತ್ರ ನುಡಿಯುತ್ತಾರೆ. ಆದರೆ ಅವರು ಹಾಗೆ ಮಾಡದೆ ಅವರು ನುಡಿದದ್ದನ್ನು ಬಿಟ್ಟು ಬೇರೆಯದನ್ನೇ ಮಾಡುತ್ತಾರೆ. ಇದು ಎಷ್ಟು ಸರಿ ಎನ್ನುತ್ತಾರೆ ಮಾದರಸರು. ಕೇವಲ ಪ್ರಸಾದವ ಸ್ವೀಕರಿಸಿ ಹೊಟ್ಟೆ ತುಂಬಿಸಿಕೊಂಡರೆ ಸಾಲದು, ಭಕ್ತನಂತೆ ನಡೆ ನುಡಿ ಇರಬೇಕು, ಇಲ್ಲವಾದಲ್ಲಿ ಇಂತಹ ವೇಷಧಾರಿತ್ವಕ್ಕೆ ನಮ್ಮ ದೇವ ನಗುವ ಎನ್ನುತ್ತಾರೆ. ಹೀಗೆ ಮಾದರಸರ ಆನುಭಾವಿಕ ಚಿಂತನೆ ಸಾಗುತ್ತದೆ. ಒಂದೆಡೆ ಮಾದರಸರು ಹೇಳುತ್ತಾರೆ, ಆಶೆಯಿಂದ ಬಿಟ್ಟು ಕಿರಿಯರಿಲ್ಲ, ನಿರಾಶೆಯಿಂದ ಬಿಟ್ಟು ಹಿರಿಯರಿಲ್ಲ, ದಯದಿಂದ ಬಿಟ್ಟು ಧರ್ಮವಿಲ್ಲ, ವಿಚಾರದಿಂದ ಬಿಟ್ಟು ಸಹಾಯಿಗಳಿಲ್ಲ, ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ನೋಡ, ಸಚರಾಚರಕ್ಕೆ ಸಕಲೇಶ್ವರನಿಂದ ಬಿಟ್ಟು ದೈವವಿಲ್ಲ ನೋಡ ಎನ್ನುತ್ತಾರೆ ಮಾದರಸರು. ಈ ವಚನದಲ್ಲಿ ಬಹಳ ಸುಂದರವಾಗಿ ಯಾವುದು ಹೆಚ್ಚು ಯಾವುದು ಕಡಿಮೆ, ಯಾವುದನ್ನು ಹಿಡಿಯಬೇಕು ಯಾವುದನ್ನು ಬಿಡಬೇಕು, ಯಾವುದು ಒಳಿತು ಯಾವುದು ಕೆಡುಕು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾದಂತಹ ಉದಾಹರಣೆಗಳ ಮೂಲಕ ತಿಳಿಸಿದ್ದಾರೆ. ಇದು ಅವರ ಅನುಭವದ ಆಳವನ್ನು ತೋರಿಸುತ್ತದೆ. ಮಾದರಸರು ಹೇಳುತ್ತಾರೆ, ಆಸೆ ಎನ್ನುವುದು ಪ್ರತಿಯೊಬ್ಬ ಕಿರಿಯನಲ್ಲೂ ಇದ್ದೇ ಇರುತ್ತದೆ ಎನ್ನುತ್ತಾರೆ. ಹಾಗಾಗಿ ಆಸೆ ಎನ್ನುವುದೇ ಅತ್ಯಂತ ಚಿಕ್ಕದು, ಅದನ್ನು ಹಿಡಿಯುವುದಾದಲ್ಲಿ ನೀನು ಎಷ್ಟು ಚಿಕ್ಕವ ಎನ್ನುವುದನ್ನು ತೋರಿಸುತ್ತದೆ ಎಂದು ಬಿಡುತ್ತಾರೆ. ಇದು ಬಹಳ ಸೂಕ್ಷ್ಮ ವಿಚಾರ. ಹಾಗಾಗಿ ಅದನ್ನು ತ್ಯಜಿಸು ಎನ್ನುತ್ತಾರೆ. ಹಾಗೆಯೇ ನಿರಾಸೆ ಎನ್ನುವುದು ಪ್ರತಿಯೊಬ್ಬ ಹಿರಿಯನಲ್ಲೂ ಇರುತ್ತದೆ ಎನ್ನುತ್ತಾರೆ. ಇಲ್ಲಿ ನಿರಾಸೆ ಎಂದರೆ ಬದುಕುವ ಆಸೆ ಇಲ್ಲದ್ದು ಎನ್ನುವ ಅರ್ಥ. ಹೌದು, ಪ್ರತಿಯೊಬ್ಬ ಹಿರಿಯನಿಗೂ ತಾರು ಕಿರಿಯನಾಗಿದ್ದಾಗ ಇರುವ ಬದುಕುವ ಆಸೆ ಹಿರಿಯನಾದಾಗ ಇರುವುದಿಲ್ಲ. ಏಕೆಂದರೆ ಆ ಬದುಕುವ ಉತ್ಸಾಹ, ಆ ಜೀವನದ ಒಲುಮೆ, ಬದುಕಿನ ಪ್ರೀತಿ ಇವೆಲ್ಲವೂ ಜೀವನ ಜಂಜಾಟದಲ್ಲಿ ನಮ್ಮವರೆನ್ನುವರು ನಮ್ಮನ್ನು ಗಮನಿಸುವ ತಾತ್ಸಾರದ ನೀತಿಯಲ್ಲಿ ನಶಿಸಿ ಹೋಗಿರುತ್ತದೆ. ಹಾಗಾಗಿ ನಿರಾಸೆ ಎನ್ನುವುದು ನಮ್ಮಲ್ಲಿ ಬರಬಾರದು ಎನ್ನುವುದು ಮಾದರಸರ ಚಿಂತನೆಯಾಗಿದೆ. ಧರ್ಮ ಎಂದರೆ ಅದರಲ್ಲಿ ದಯೆ ಇರಬೇಕು, ದಯೆ ಇಲ್ಲದಂತಹ ಧರ್ಮ ಅದು ಧರ್ಮವಾಗಲು ಸಾಧ್ಯವಿಲ್ಲವೆನ್ನುತ್ತಾರೆ. ಹಾಗಾಗಿ ದಯೆಯನ್ನು ಇಡಿ, ಇದರ ಮೂಲಕ ಧರ್ಮವನ್ನು ಹಿಡಿದಂತಾಗುತ್ತದೆ ಎನ್ನುತ್ತಾರೆ. ಅದನ್ನು ಬಿಟ್ಟು ಕೇವಲ ನಾನು ಅಂತಹ ಧರ್ಮದವ ಇಂತಹ ಧರ್ಮವ ಎಂದು ಎದೆ ತಟ್ಟಿ ಓಡಾಡಿದರೆ ಸಾಲದು, ದಯೆ ನನ್ನಲ್ಲಿ ಇದೆಯೇ ಎಂದು ಮನೆ ಮುಟ್ಟಿ ಓಡಾಡು ಎನ್ನುತ್ತಾರೆ ಮಾದರಸರು. ಮುಂದೆ ಹೋಗಿ ಹೇಳುತ್ತಾರೆ, ವಿಚಾರವಂತತನವೇ ನಿಜವಾದ ಸಹಾಯ ಎನ್ನುತ್ತಾರೆ. ಅದನ್ನು ಬಿಟ್ಟು ಹಣವನ್ನು ಏನೋ ಕೊಟ್ಟು ಹೋದಲ್ಲಿ ಅದನ್ನು ಸಹಾಯ ಎನ್ನಲಾಗದು ಎನ್ನುತ್ತಾರೆ. ಬಹಳಷ್ಟು ಜನರು ಹೀಗೆ ಮಾಡುತ್ತಾರೆ, ಹಣ ಕೊಟ್ಟು ಹೋಗುತ್ತಾರೆ. ಯಾರು ಅತ್ಯಂತ ಸಮಾಧಾನದಿಂದ ವ್ಯಕ್ತಿಯ ದುಃಖ ದುಮ್ಮಾನಗಳನ್ನು ವಿಚಾರ ಮಾಡಿ ಅವನೊಡನಿದ್ದು ಅವನಿಗೆ ಮಾನಸಿಕವಾಗಿ ಧೈರ್ಯ ತುಂಬುವನೋ ಅದೇ ನಿಜವಾದ ಸಹಾಯ,
ಅತ್ಯಂತ ಸಹಾಯಿ ನೀನಾಗು ಎನ್ನುತ್ತಾರೆ

ಮದರಸರು. ನಿಜವಾಗಲೂ ಮಾದರಸರ ಚಿಂತನೆ ಅದೆಷ್ಟು ಚೆನ್ನ! ಇದು ಅವರ ಅನುಭಾವದ ಉತ್ತುಂಗತ್ವವನ್ನು ತಿಳಿಸುತ್ತದೆ. ಕೊನೆಗೆ ಅವರು ಹೇಳುತ್ತಾರೆ, ಸಚರಾಚರಕ್ಕೂ ಭಗವಂತನೊಬ್ಬನೇ ಎನ್ನುತ್ತಾರೆ. ಹೀಗೆ ಹೇಳುವ ಮೂಲಕ ಭಗವಂತನಲ್ಲಿ ವಿಶ್ವಾಸವಿಡಿ, ಅವನು ಖಂಡಿತ ಒಳಿತನ್ನು ಮಾಡಬಲ್ಲ ಎನ್ನುತ್ತಾರೆ. ಸಕಲೇಶ ಮಾದರಸರು ಮಹಿಳೆಯರ ಬಗ್ಗೆ ತಮ್ಮದೇ ಆದಂತಹ ಚಿಂತನೆಯನ್ನ, ಒಲುಮೆಯನ್ನು ಒಳಗೊಂಡಿರುವುದನ್ನ ನಾವು ಕಾಣಬಹುದಾಗಿದೆ. ಇದನ್ನು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳಿದ್ದಾರೆ, ಪರಸತಿಯನಗೆ ತಾಯ ಸಮಾನವಯ್ಯ, ಕನ್ಯಾ ಸ್ತ್ರೀಯನಗೆ ಸೋದರ ಸಮಾನವಯ್ಯ, ವಿಧವೆಯನಗೆ ಅಮೇಧ್ಯದ ಸಮಾನವಯ್ಯ, ಪುಣ್ಯಾಂಗನೆಯ ಸಂಘವೆನೆಗೆ ಕುನ್ಯ ಸಮಾನವಯ್ಯ, ದಾಸಿಯ ಸಂಘವೆನೆಗೆ ಸೂಕರನ ಮಾಂಸದ ಸಮಾನವಯ್ಯ. ಇದಕ್ಕೆ ಹೆಸದೆ ಆಸೆಯ ಮಾಡಿ ತನು ಲೋಭದಿಂದ ಕುಡಿದಡೆ ತನುವ ದಿಗ್ಬಲಿ ಕೊಡುವೆ. ಮನ ಲೋಭದಿಂದ ನೆನೆದಡೆ ರವಿ ಶಶಿಗಳನ್ ಉನ್ನಕ್ಕರ ನರಕದಲ್ಲಿ ಇಕ್ಕಿ ಇರ್ದೆಯಾದಡೆ ನಿನಗೆನ್ನ ಆಣೆಯಯ್ಯ ಸಕಲೇಶ್ವರ ದೇವ. ಎಂತಹ ವಿಚಾರ ಮಾದರಸರದು! ಪ್ರಸ್ತುತ ಸಮಾಜ ಈ ವಚನವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂದು ಮಾದರಸರು ಸ್ತ್ರೀಯರನ್ನ ಕಾಣುವ ದೃಷ್ಟಿಕೋನ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ವಿಸ್ತಾರವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಅವರು ಹೇಳುತ್ತಾರೆ, ಪರಸತಿಯರನ್ನು ತಾಯಿಯಂತೆ ಕಾಣಬೇಕು ಎನ್ನುತ್ತಾರೆ. ಹೆಣ್ಣು ಮಕ್ಕಳನ್ನು ಸಹೋದರತ್ವದ ಭಾವನೆಯಿಂದ, ಗೌರವದಿಂದ ನೋಡಬೇಕು ಎನ್ನುತ್ತಾರೆ. ವಿಧವಾ ಸ್ತ್ರೀಯರ ಬಗ್ಗೆ ಆಸೆಯಾದರೆ ಅದು ತನ್ನ ಮಲವನ್ನು ತಾನೇ ತಿಂದಂತೆ ಎಂದು ಕಟುವಾಗಿ ಬರೆಯುತ್ತಾರೆ. ಸಾಮಾಜಿಕ ಕಾರ್ಯಕ್ಕಾಗಿ ನಿಂತಹ ಮಹಿಳೆಯರನ್ನು ಅಂದು ಪುಣ್ಯಾಂಗನೆಯರು ಎಂದು ಕರೆಯುತ್ತಿದ್ದರು. ಅವರ ಕೆಲಸ ಧಾರ್ಮಿಕೋ ಸಾಮಾಜಿಕೋ ಕಾಯಕ. ಅಂತಹವರನ್ನು ಸಂಘವನ್ನು ಬಯಸಿದ್ದೇ ಆದಲ್ಲಿ ನಾಯಿಯೊಡನೆ ಸಂಘವ ಮಾಡಿದಂತೆ ಎನ್ನು ಬಿಡುತ್ತಾರೆ. ದೇವರ ಸೇವೆಗಾಗಿ, ಗುರು ಸೇವೆಗಾಗಿ ತಮ್ಮ ಬದುಕನ್ನೇ ಮೀಸಲಿಟ್ಟಂತಹವರಿಗೆ ದಾಸಿಯರು ಎನ್ನುತ್ತಿದ್ದರು. ಅಂತಹ ದಾಸಿಯರ ಸಂಘ ಬೇಕೆನಿಸಿದರೆ ನಾಯಿಯ ಮಾಂಸವನ್ನು ತಿಂದಂತೆ ಎಂದು ಬಿಡುತ್ತಾರೆ. ಹೀಗೆ ಎಂತಹ ಸ್ತ್ರೀಯರೇ ಆಗಿರಲಿ ಅವರ ಬಗ್ಗೆ ಗೌರವ ಭಾವವಿರಬೇಕು ಎನ್ನುವುದು ಮಾದರಸರ ಹೃದಯಪೂರ್ವಕ ವಿಚಾರವಾಗಿದೆ. ದೇವ ಇಂತಹ ವಿಷಯಗಳನ್ನು ತಿಳಿದು ಆಸೆ ಮಾಡಿದರೆ ಅಂತಹವರನ್ನ ನರಕದಲ್ಲಿಕ್ಕೂ ಎಂದು ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತಾರೆ ಮಾದರಸರು. ಇಂದಿನ ಸಮಾಜ ಮಾದರಸ ಮಾತುಗಳನ್ನ ಅರಿಯಬೇಕಾಗಿದೆ. ಇಂದು ಪ್ರತಿದಿನ ಹೆಣ್ಣಿನ ವಿಚಾರದಿಂದ ಸಾಕಷ್ಟು ಹಿಂಸೆ ನಡೆಯುತ್ತಿದೆ. ಹಾಗಾಗಿ ಸ್ತ್ರೀಯರನ್ನು ನೋಡುವಂತಹ ದೃಷ್ಟಿಕೋನ ಬದಲಾಗಬೇಕಾಗಿದೆ. ಮಹಿಳೆಯು ಕೂಡ ಆತ್ಮ ಗೌರವದಿಂದ ಬಾಳುವುದನ್ನು ಕಲಿಯಬೇಕಾಗಿದೆ. ಮಾದರಸರು ಜಗತ್ತು ಎತ್ತ ಸಾಗಿದೆ ಎನ್ನುವ ವಿಚಾರದ ಜೊತೆಗೆ ಎತ್ತ ಸಾಗಬೇಕು ಎನ್ನುವುದನ್ನು ತಮ್ಮ ಒಂದು ಪುಟ್ಟ ವಚನದಲ್ಲಿ ಹೀಗೆ ತಿಳಿಸಿದ್ದಾರೆ, ದೇಶ ದೇಶಾಂತರವ ತಿರುಗಿ ತೊಳಲಿ ಬಳಲಿ, ಕೆಲರ ಹಳಿದು ಕೆಲರ ಹೊಗಳಿ, ಋತ ಹೊಹಿತ್ಯನ್ನ ಸಂಸಾರ, ಗಿರಿಯ ಶಿಖರದ ಮೇಲೆ ಲಿಂಗ ಧ್ಯಾನದಲ್ಲಿ ಮೌನಿಯಾಗಿರಿಸೆನ್ನ ಸಕಲೇಶ್ವರ ದೇವಯ್ಯ. ಅವರು ಹೇಳುತ್ತಾರೆ, ಮನುಷ್ಯ ದೇಶದಲ್ಲಿ ಎಲ್ಲೆಡೆ ತನ್ನ ಬದುಕಿನ ವ್ಯವಹಾರಕ್ಕಾಗಿ ಸುತ್ತಿ ಸುಳಿಯುತ್ತಿದ್ದಾನೆ, ಸುತ್ತಿ ಸುತ್ತಿ ತೊಳಲಾಟಕ್ಕೆ ಒಳಗಾಗುತ್ತಿದ್ದಾನೆ, ಬದುಕಿನ ಭವಣೆಯಲ್ಲಿ ಬೆಂದು ಬೆಂಡಾಗಿದ್ದಾನೆ, ಬಳಲುತ್ತಿದ್ದಾನೆ. ಬದುಕಿನ ವ್ಯವಹಾರಕ್ಕಾಗಿ ಕೆಲವರನ್ನ ನಿಂದಿಸುತ್ತಾನೆ, ಕೆಲವರನ್ನ ಹೊಗಳುತ್ತಾನೆ. ಈ ರೀತಿ ಮಾಡುವ ಕರ್ಮದಲ್ಲೇ ತನ್ನ ಸಂಸಾರ ಜೀವನವನ್ನು ಮುಂದೆ ತಳ್ಳುತ್ತಾ ಮುಂದೆ ತಳ್ಳುತ್ತಾ ಸಂಸಾರದಲ್ಲೇ ಮುಳುಗಿ ತನ್ನ ಆಯುಷ್ಯವನ್ನ ಅದರಲ್ಲೇ ಕಳೆದುಕೊಂಡು ಬಿಡುತ್ತಿದ್ದಾನೆ. ಇದು ಸರಿಯೇ ಎನ್ನುವುದು ಮಾದರಸರ ಪ್ರಶ್ನೆಯಾಗಿದೆ. ಇದು ಸರಿಯೇ ನ ತಾವು ಕೂಡ ಪ್ರಶ್ನೆ ಮಾಡಿಕೊಳ್ಳಿ. ಅದಕ್ಕಾಗಿ ಅವರು ಹೇಳಿಕೊಳ್ಳುತ್ತಾರೆ, ಗಿರಿಯ ಶಿಖರದ ಮೇಲೆ ಅಂದರೆ ಉನ್ನತ ಜ್ಞಾನದ ಮೇಲೆ ನಿಂತು, ಲಿಂಗ ಧ್ಯಾನದಲ್ಲಿ ಅಂದರೆ ಪಾರಮಾರ್ಥ ಚಿಂತನೆಯ ಧ್ಯಾನದಲ್ಲಿ ಮಿಂದು ಮೌನದಲ್ಲಿ ಶಾಂತತ್ವದಲ್ಲಿ ಇರುವುದನ್ನ ಕಲಿಯಬೇಕು ಎನ್ನುತ್ತಾರೆ. ಅದುವೇ ಲೋಕದ ನಿಜ ವ್ಯವಹಾರ ಎಂದು ಬಿಡುತ್ತಾರೆ. ಮಾದರಸರ ಮಾತುಗಳು ಬಹಳ ಚೆನ್ನಾಗಿದೆ. ಮಾದರಸರ ಚಿಂತನೆಗಳು ಉನ್ನತೀಯವಾಗಿವೆ. ಒಂದೆಡೆ ಸಕಲೇಶ ಮಾದರಸರು ಹೀಗೆ ಹೇಳುತ್ತಾರೆ, ಏರಿಯ ಕಟ್ಟಬಹುದಲ್ಲದೆ ನೀರ ತುಂಬಬಹುದೇ? ಹೌದಲ್ಲವೇ? ಕೈದುವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ? ವಿವಾಹವ ಮಾಡಬಹುದಲ್ಲದೆ ಪುರುಷತನವ ಹರಸಬಹುದೇ? ಘನವ ತೋರಬಹುದಲ್ಲದೆ ನೆನಹ ನಿಲ್ಲಿಸಬಹುದೇ? ಓದುವ ಕಾಲು ಬುದ್ಧಿ ಮುಕ್ಕಾಲು ಎಂಬ
ಲೋಕದ ಗಾದೆ.

0: ಆತಿನಂತೆ ಸದ್ಗುರು ಕಾರಣ್ಯವಾದಳು, ಸಾಧಿಸಿದವನಿಲ್ಲ ಸಕಲೇಶ್ವರ, ಸಾಧಿಸದವನಿಲ್ಲ ಸಕಲೇಶ್ವರ. ಹೀಗೆ ಮಾದರಸರು ಮನುಷ್ಯನಿಗೆ ಹೇಳುತ್ತಾರೆ, ಕೆರೆಯನ್ನು ಕಟ್ಟಬಹುದಲ್ಲದೆ ನೀರನ್ನು ತುಂಬಿಸಲು ಸಾಧ್ಯವೇ? ಅದಕ್ಕೆ ಮಳೆರಾಯನ ಕೃಪೆಯಾಗಬೇಕು ಎನ್ನುತ್ತಾರೆ. ಹೋರಾಟ ಮಾಡಲು ಅಸ್ತ್ರವನ್ನು ಕೊಡಬಹುದೇ ಹೊರತು ಧೈರ್ಯವನ್ನು ತುಂಬಲು ಸಾಧ್ಯವೇ? ಅದು ಅವನೊಳಗೆ ಮೂಡಿಬರಬೇಕಲ್ಲವೇ, ಅವನೊಳಗೆ ಮೂಡಿಬರಬೇಕಲ್ಲವೇ? ಗಂಡಿಗೆ ಹೆಣ್ಣನ್ನು ಹುಡುಕಿ ಮದುವೆಯನ್ನು ಮಾಡಬಹುದೇ ಹೊರತು ಪುರುಷತನವನ್ನು ಕೊಡಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಭಗವಂತನ ಮೂರ್ತಿಯನ್ನು ತೋರಿಸಬಹುದೇ ಹೊರತು ಶ್ರದ್ಧಾ ಭಕ್ತಿ ಅವನಲ್ಲಿ ಮೂಡಿ ಬರಬೇಕೇ ಹೊರತು ಮೂಡಿಸಲು ಸಾಧ್ಯವಿಲ್ಲ, ಮೂಡಿಸಲು ಸಾಧ್ಯವಿಲ್ಲ. ಹೀಗೆ ಹೇಳುವ ಮೂಲಕ ಸಕಲೇಶ ಮಾದರಸರು ಏನೇ ದೊರೆತರೂ ಅದನ್ನು ಉಳಿಸಿ ಬೆಳೆಸಿಕೊಳ್ಳಬಹುದಾದದ್ದು ಮನುಷ್ಯ ತನ್ನಿಂದವೇ ತಾನೇ ಅರಿತು ಕಲಿಯಬೇಕಾಗಿದೆ. ಅದರ ಪರಿಜ್ಞಾನ ಅವನಲ್ಲೇ ಮೂಡಿ ಬರಬೇಕಾಗಿದೆ. ಇಲ್ಲವಾದರೆ ಎಲ್ಲವೂ ದೊರೆತರೂ ಏನನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ. ಹೌದು, ಇಂದಿನ ಸಮಾಜ ಸಾಕಷ್ಟು ಓದಿಕೊಂಡಿದೆ, ತಿಳಿದಿದೆ. ಆದರೂ ಸಂಸಾರದೊಳಗೆ, ಕುಟುಂಬದೊಳಗೆ, ಸಮಾಜದೊಳಗೆ ಹೇಗಿರಬೇಕು ಎನ್ನುವುದನ್ನೇ ತಿಳಿದಿಲ್ಲ. ಅದಕ್ಕೆ ಏನೋ ಮಾದರಸರು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎನ್ನುವ ಗಾದೆಯ ಮಾತನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾದರಸರ ಲೋಕದ ಕಾಳಜಿಯನ್ನು ಗಮನಿಸೋಣ, ಇದನ್ನು ಅರಿತು ಸರಿಯಾದ ಕ್ರಮದಲ್ಲಿ ಬದುಕಲು ಕಲಿಯೋಣ ಎನ್ನುವ ಮಾತನ್ನು ತಿಳಿಸುತ್ತಾ ಇಂದಿನ ಸಂಚಿಕೆಯನ್ನು ಪೂರ್ಣ ಮಾಡುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ.
1: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ,
2: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
1: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
2: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
1: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
1: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.
3: ಕೇಳುವರೆ, ಇದುವರೆಗೂ ವಚನ ವೈಭವ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಈ ಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನೋದ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾನಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಇನ್ನು ಮುಂದೆ ನಮ್ಮ ನಿಲಯದಿಂದ ಕನ್ನಡ ಟಿಪ್ಪಣಿ, ಅಂಬಲಿಗಾಗಿ ಅಂಬಲಿಸಿದವನು ಹರನು ಎಂಬ ವಿಷಯದ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಕೆಂಪಯ್ಯಪ್ಪಿ, ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಮರಗಳ್ಳಿ. ಇಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ವಿಷಯ ಹಂಬಲಿಗಾಗಿ ಹಂಬಲಿಸಿದನು ಹರನು. ಈ ವಿಷಯವನ್ನು ಕುರಿತು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಭಾರತದಂಥ ಸಾಂಸ್ಕೃತಿಕ ರಾಷ್ಟ್ರದೊಳಗೆ ಏನೆಲ್ಲ ಕತೆ, ಸಾಹಿತ್ಯ, ಕಾವ್ಯ ಅಡಕವಾಗಿವೆ ಎಂಬುದನ್ನು ತಾವೆಲ್ಲರೂ ಗಮನಿಸಿದ್ದೀರಾ. ವೈವಿಧ್ಯಮಯವಾದಂಥ ಈ ಸುಂದರ ಜಗತ್ತಿನಲ್ಲಿ ಪ್ರಕೃತಿಯಲ್ಲಿ ಆಗುವಂಥ ವಿಸ್ಮಯಗಳಿಗೆ ಭಗವಂತನೇ ಯಾವುದೋ ರೂಪದಲ್ಲಿ ಕಾರಣ ಎಂಬ ತಾರ್ಕಿಕ ಚಿಂತನೆಗಳು ನಮ್ಮ ನಡುವೆ ಸದಾ ಚರ್ಚೆಯಲ್ಲಿ ಇರುವುದು ಸಹಜವಾದ ಒಂದು ಕ್ರಿಯೆಯಾಗಿದೆ. ಹಾಗೆಯೇ ನಮ್ಮ ಪೂರ್ವಜರು ಕೂಡ ಕಾವ್ಯಗಳ ಮೂಲಕ, ಕಥೆಗಳ ಮೂಲಕ, ಗಾದೆಗಳ ಮೂಲಕ, ನುಡಿಗಟ್ಟುಗಳ ಮೂಲಕ, ಪುರಾಣಗಳ ಮೂಲಕ ನಮಗೆ ಅನೇಕ ಘಟನೆಗಳನ್ನು ವಿಸ್ತರಿಸಿ ಹೋಗಿರುವುದು ನಮ್ಮೆಲ್ಲರ ಪುಣ್ಯ. ಅಂತೆಯೇ ಹಿಂದಿನ ಜನಧ್ವನಿ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುವಂಥ ಹಂಬಲಿಗಾಗಿ ಹಂಬಲಿಸಿದನು ಹರನು ಎಂಬ ವಿಷಯವು ಬೇರೇನು ಚಿಂತನೆಗಳನ್ನು ನೀಡುವುದಿಲ್ಲ. ಮುಕ್ತಿಯ ಭಾವವನ್ನು ಅರ್ಥೈಸುವಂಥ ಶ್ರೇಷ್ಠ ಶರಣನೊಬ್ಬನ ಕಥೆಯನ್ನು

ನಾವು ಇಲ್ಲಿ ಕಾಣಬಹುದು. ಕವಿ ಹರಿಹರನು ಅನೇಕ ಶಿವಶರಣರನ್ನು ಕುರಿತು ತನ್ನ ಕಾವ್ಯದೊಳಗೆ ಶರಣ ತತ್ವಗಳನ್ನು, ಶೈವ ಧರ್ಮದ ಪಾಲನೆಯನ್ನು ಈ ಭಾರತದ ಭೂಮಿಕೆಗೆ ನೀಡಿದ್ದಾನೆ. ಅಂಥ ಮಹಾಕವಿಯು ಒಬ್ಬ ಕರ್ಣಿಕನಾಗಿ ವೀರ ನರಸಿಂಹ ಬಲ್ಲಾಳನ ಆಸ್ಥಾನದಲ್ಲಿ ಕಾಯಕವನ್ನು ಮಾಡುತ್ತಾ

ಓದುಗನಿಗೆ ಈ ನಾಡಿನ ಜನತೆಗೆ ಉಣಬಡಿಸಿದ ಕೀರ್ತಿ ಮಹಾನುಭಾವನಾದ ಕವಿ ಹರಿಹರನಿಗೆ ಸಲ್ಲುತ್ತದೆ. ಅಂಥ ಹರಿಹರನ ಕಾವ್ಯಗಳಲ್ಲಿ ಒಂದಾದ ಚೆನ್ನಯ್ಯನ ಕಾವ್ಯ ಅತ್ಯಂತ ಮಹತ್ವಪೂರ್ಣವಾದ ಕಾವ್ಯ. ಇದೊಂದು ಜನಪದ ಕಥೆಯೂ ಹೌದು. ಜನಪದ ಸಂಸ್ಕೃತಿಯಲ್ಲಿ ಚೆನ್ನಯ್ಯನು ಶಿವಶರಣನೂ ಹೌದು, ಶಿವರೂಪಿಯೂ ಹೌದು. ನಮಗೆ ತಿಳಿದಿರುವಂತೆ ಅನೇಕ ಶರಣರು ಕೇವಲ ತಮ್ಮ ತತ್ವ ಆದರ್ಶಗಳ ಮೂಲಕ ಶರಣರಾಗಿ ಮಾತ್ರ ಉಳಿದಿಲ್ಲ, ಇಂದಿನ ಆಧುನಿಕ ಜಗತ್ತಿನಲ್ಲೂ ಅವರು ಭಗವಂತನ ಶಿವನ ಸ್ವರೂಪಿಯಾಗಿ ನಮ್ಮೊಡನೆ ಪೂಜ್ಯನೀಯವಾಗಿರುವುದು ಸೌಭಾಗ್ಯವೂ ಅರ್ಥಬದ್ಧವೂ. ಅವರನ್ನು ಅನುಸರಿಸುವುದು ನಮ್ಮೆಲ್ಲರ ನಿಜವಾದ ಧ್ಯೇಯ. ಹಾಗಾಗಿ ಮಾದಾರ ಚೆನ್ನಯ್ಯನಂತ ಒಬ್ಬ ಶ್ರೇಷ್ಠ ಶಿವಶರಣನು ಜಾತಿಯಲ್ಲಿ ಮಾದಾರನಾಗಿ ಜನ್ಮವನ್ನು ಪಡೆದು ಕರಿಕಾಲ ಚೋಳನೆಂಬ ಅರಸನ ಆಸ್ಥಾನದೊಳಗೆ ಕುದುರೆಗೆ ಹುಲ್ಲನ್ನು ತರುವಂಥ ಕಾಯಕ ಜೀವಿಯಾಗಿ ತನ್ನ ಕಾಯಕವನ್ನು ನಿಸ್ಸಂಶಯವಾಗಿ ಮಾಡ್ತಾ ಬರುತ್ತಾನೆ. ಆದರೆ ಅವನ ಇಡೀ ಜೀವನವನ್ನು ಆಲಿಸಿದಂತೆಲ್ಲ ಜಾನಪದ ಸಂಸ್ಕೃತಿಯ ಒಳಗಡೆ ಶಿವಶರಣರು ಶರಣರಾಗಿ ಉಳಿಯ ಶಿವಸ್ವರೂಪಿಗಳಾದಂತೆ ಮಾದಾರ ಚೆನ್ನಯ್ಯನು ಕೂಡ ಶಿವಸ್ವರೂಪಿಯಾಗಿ ನಮ್ಮ ನಡುವೆ ನಿಲ್ಲುತ್ತಾನೆ. ಮಾತ 60 ಸಂವತ್ಸರಗಳ ಕಾಲ, ಅಂದರೆ 60 ವರ್ಷಗಳ ಕಾಲ ನಿಸ್ಸಂಶಯನಾಗಿ ನಿಷ್ಕಲ್ಮಷ ಹೃದಯವುಳ್ಳವನಾಗಿ ಮನಸ್ಸುಳ್ಳವನಾಗಿ ಆತ ಪರಶಿವನನ್ನು ಪೂಜಿಸುವಂಥ ಗುಪ್ತವಾದ ಭಕ್ತಿಯನ್ನೇ ಹೊಂದಿರುತ್ತಾನೆ. ಹೇಗೆ ಅವನ ಗುಪ್ತ ಭಕ್ತಿ ಇತ್ತು ಎಂದು ಹರಿಹರನು ಹೇಳಬಯಸುತ್ತಾನೆ ತನ್ನ ವಚನ ಅಥವಾ ತನ್ನ ರಗಳೆಯಲ್ಲಿ. ಎಂದರೆ ಆತನ ಶಿವಶರಣನಾದ ಚೆನ್ನಯ್ಯನ ಭಕ್ತಿಯು ತಿಲದ ತೈಲದ ತೆರೆದೆ, ಕಾಷ್ಟದ ಅಗ್ನಿಯ ತೆರೆದೆ, ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರೆದೆ, ಪೆರರ್ ಅರಿಯದಂತೆ ಒಳಗೆ ಲಿಂಗಾರ್ಚನೆಯಲ್ಲಿ ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ. ಈ ರೀತಿಯ ಏನು ರಗಳೆಯ ಮೂಲಕ ಶರಣ ಚೆನ್ನನ ಭಕ್ತಿಯು ಗುಪ್ತವಾಗಿತ್ತು, ಯಾರಿಗೂ ತಿಳಿಯದಂತೆ ಪ್ರಕಟವಾಗದಂತೆ ಆ ಶರಣನ ಭಕ್ತಿಯು ಇತ್ತು. ಆತನ ಮಡದಿಯರಿಗೂ ತಿಳಿಯದಂತೆ, ಮಹಾರಾಜನಿಗೂ ತಿಳಿಯದಂತೆ ಲೋಕದಲ್ಲಿ ಆತ ಕೇವಲ ಒಬ್ಬ ಕುದುರೆಗೆ ಹುಲ್ಲನ್ನು ಕುಯ್ಯುವಕ ಹಾಳಾಗಿ ಕಾಯಕ ಜೀವಿಯಾಗಿ ಮಾತ್ರ ಕಂಡುಬರುತ್ತಾನೆ. ಇಂಥ ಒಬ್ಬ ಶಿವಭಕ್ತನ ಭಕ್ತಿಯನ್ನು ಈ ಭೂಮಿಗೆ ಪ್ರಕಟಿಸುವಂಥ ಸಂದರ್ಭ ಒದಗಿ ಬರುತ್ತೆ. ಅಂದೊಂದು ದಿನ ಕರಿಕಾಲ ಚೋಳನ ರಾಜ್ಯದಲ್ಲಿ ಹಬ್ಬವೋ ಹಬ್ಬ, ಶಿವನ ಜಾತ್ರೆಯನ್ನು ಕಾಣಬರುವ ಅಥವಾ ಶಿವನ ಜಾತ್ರೆ ಬಹಳ ಅನುರೂಪವಾದಂಥ ದಿನ. ಆ ದಿನದಲ್ಲಿ ಎಂದಿನಂತೆ ಶಿವನನ್ನು ಪೂಜಿಸಿ ತನ್ನ ಕಾಯಕವನ್ನು ಮುಗಿಸಿ ತನ್ನ ಮನೆಗೆ ಬಂದು ಸುಮಾರು 60 ವರ್ಷಗಳ ಕಾಲ ಹೇಗೆ ಶಿವನನ್ನು ತನ್ನ ಅಂತರಂಗದಲ್ಲಿ ಪೂಜಿಸಿದನೋ ಹಾಗೆ ಶಿವನೇ ನೀಡಿರುವ ಪ್ರಸಾದವಾದ ಹಂಬಲಿಯನ್ನು ಯಾವುದೇ ಭೇದವಿಲ್ಲದೆ ಯಾವುದೇ ನೋವಿಲ್ಲದೆ ಆತ ಆ ಅಂಬಲಿಯನ್ನು ಕುಡಿಯುವಂಥ ಬದುಕಿದೆಯಲ್ಲ, ಅದು ನಿಜವಾಗಿಯೂ ಕೂಡ ಧನ್ಯತೆ. ಯಾಕೆಂದರೆ ಇಂದಿನ ಜಗತ್ತು ದಿನಕ್ಕೆ 5-6 ಬಾರಿಯಾದರೂ ವಿಭಿನ್ನವಾದ ವೈವಿಧ್ಯಮಯವಾದಂಥ ಆಹಾರ ಖಾದ್ಯಗಳನ್ನು ಸೇವಿಸುವಂಥ ರುಚಿಗಾಗಿ ನಾಲಿಗೆಯನ್ನೇ ಅಡವಿಡುವ ಅಥವಾ ದೇಹದ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದ ಇಂದಿನ ತಲೆಮಾರಿಗೆ ಅಂಬಲಿಯ ಅಭಿರುಚಿಯನ್ನು, ಅಂಬಲಿಯ ರುಚಿಯನ್ನು, ಅಂಬಲಿಯ ಶಕ್ತಿಯನ್ನು ಪರೋಕ್ಷವಾಗಿ ನಾವು ಜನಪದ ಸಂಸ್ಕೃತಿಯಲ್ಲಿ ಮತ್ತು ಶರಣ ಮಾದಾರ ಚೆನ್ನನ ಸಂಸ್ಕೃತಿಯ ಒಳಗೆ ನಾವು ಕಾಣಬಹುದು. ಮೇಲ್ನೋಟಕ್ಕೆ ಅಂಬಲಿಯು ಬಡತನದ ಸಂಕೇತವಾದರೂ ಸತ್ವ ಇರುವ ಮತ್ತು

ಸದಾ ಕಾಯಕ ಪೂರ್ಣವಾದ ದೇಹಕ್ಕೆ ಶಕ್ತಿಯನ್ನು ತುಂಬುವ ಉತ್ತಮ ಆಹಾರ ಪದ್ಧತಿಯು ಹೌದು. ಹಾಗಾಗಿ ರಾಗಿ ಅಂಬಲಿ ಅಥವಾ ಜೋಳದ ಅಂಬಲಿಗಾಗಿ ಪರಿತಪಿಸುವಂಥ ಅಂದಿನ ಸಮಾಜ, ಬಡತನದ ಕ್ರೌರ್ಯದೊಳಗೆ ಮುಳುಗಿ ಹೋದಂಥ ಸಮಾಜಕ್ಕೆ ಅಂದು ಅಂಬಲಿಯೇ ಗತಿಯಾಗಿತ್ತು. ಅಂಥ ಸಂದರ್ಭವನ್ನು ಬಹುಶಃ ಕವಿ ತನ್ನ ಕಾವ್ಯದೊಳಗೂ ತಿಳಿಸಿರಬಹುದು. ಹಾಗಾಗಿ 60 ವರ್ಷಗಳ ಕಾಲ ನಿರಂತರವಾಗಿ ಅಂಬಲಿಯನ್ನು ಕುಡಿದಂಥ ಶಿವಶರಣ ಮಾದಾರ ಚೆನ್ನನಿಗೆ ಅಂದೊಂದು ದಿನ ಸುದೈವ ಒದಗಿ ಬರುತ್ತೆ. ಎಂದಿನಂತೆ ಮಡದಿ ನೀಡಿದ ಅಂಬಲಿಯನ್ನು ಕುಡಿಯಲು ಸಿದ್ಧನಾಗುವನು. ತನ್ನ ಲಿಂಗಕ್ಕೆ ಕೈಮುಗಿದು ಅಂಬಲಿಯ ಮಡಿಕೆಯನ್ನು ಕುಡಿಯಲು ತೆಗೆದುಕೊಂಡಾಗ ಲಿಂಗದಿಂದ ಶಿವಮೂರ್ತಿ ಹರನು ಪ್ರತ್ಯಕ್ಷಗೊಂಡು, ಇಷ್ಟು ವರ್ಷಗಳ ಕಾಲ ಅಂಬಲಿಯನ್ನು ಕುಡಿದಿದ್ದೀಯ ಚೆನ್ನ, ಈ ಅಂಬಲಿಯ ರುಚಿಯನ್ನು ನಾನು ಒಮ್ಮೆ ನೋಡಬೇಕು ಅಂತ ಹೇಳಿ ಅವನಿಂದ ಅಂಬಲಿಯನ್ನು ಪಡೆದು ಶಿವನು ಕೂಡ ಮಾದಾರ ಚೆನ್ನನೊಡನೆ ಒಟ್ಟಿಗೆ ಕುಳಿತು ಊಟ ಮಾಡುವಂಥ ಸಂದರ್ಭವ, ಅಂಬಲಿಯನ್ನು ಸವಿಯುವ ಸಂದರ್ಭವಿದೆಯಲ್ಲ, ಅದೊಂದು ವೈವಿಧ್ಯಮಯವಾದ ಗಳಿಗೆ. ಜಗತ್ತಿಗೆ ಕೈಲಾಸವನ್ನೇ ತಂದು ಇಳಿಸಿದಂಥ ಒಂದು ಪ್ರಯೋಗವನ್ನು, ಸತ್ಯವನ್ನು ಅಥವಾ ಧರ್ಮವನ್ನು ಈ ಭೂಮಿಗೆ ಇಳಿಸಿದಂಥ ಒಂದು ಪ್ರಯೋಗವನ್ನು ಹರಿಹರ ಮಾಡ್ತಾ ಹೋಗ್ತಾನೆ ಶಿವನು. ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಹಂಬಲಿಸಿ ಹರಕೆ ಮಾಡಿಕೊಂಡು ಕುಡಿಯುವ ರೀತಿ ಇದೆಯಲ್ಲ, ಅದೊಂದು ಅತ್ಯದ್ಭುತ. ಇತ್ತ ಚೋಳರಾಜನು ಬಗೆ ಬಗೆಯ ಖಾದ್ಯಗಳನ್ನು ಎಡೆಹಿಟ್ಟರು. ಚೋಳನ ಭಕ್ತಿಗೆ ಒಲಿಯದೆ ಬಡವನ ಭಕ್ತಿಗೆ ಒಲಿದು ಬಂದ ಮಹಾದೇವನು ಹರನು ಅಂಬಲಿಯ ರುಚಿಯನ್ನು ವರ್ಣಿಸುವಂಥ ಸಂದರ್ಭವನ್ನು ಕವಿ ಹರಿಹರನು ಅಮೋಘವಾಗಿ ತನ್ನ ಕಾವ್ಯದೊಳಗಡೆ ತರುತ್ತಾನೆ. ಮಧುರ ಆಮ್ರ ರುಚಿಯಾಹ, ಈ ಅಂಬಲಿಯು ಕೇವಲ ಅಂಬಲಿಯಲ್ಲ, ಮಧುರವಾದ ಮಧು ಜೇನಿನಂಥ ಸಿಹಿಯನ್ನು ಹೊಂದಿರುವ, ಅಮೃತದಂಥ ಸಿಹಿಯನ್ನು ಹೊಂದಿರುವ, ಮಾವಿನ ಹಣ್ಣಿನ ಸಿಹಿಯನ್ನು ಹೊಂದಿರುವಂಥ ಈ ಅಂಬಲಿಯನ್ನು ನಿರಂತರವಾಗಿ 60 ವರ್ಷಗಳ ಕಾಲ ಕುಡಿದ ಚೆನ್ನನ ಈ ನಿಷ್ಕಲ್ಮಶವಾದಂಥ ಭಕ್ತಿ ಪ್ರೇಮ, ಆ ನಡುವೆ ಆಹಾರ ಪದ್ಧತಿಯ ಮೇಲಿನ ಆತನ ಭಕ್ತಿ ಇದೆಯಲ್ಲ, ಅತ್ಯಂತ ಮಹತ್ವದ್ದು ಎಂಬುದನ್ನು ಕವಿ ತನ್ನ ಕಾವ್ಯದೊಳಗೆ ಅರ್ಥೈಸುತ್ತಾ ಹೋಗ್ತಾನೆ. ಹಾಗಾಗಿ ಶ್ರೀ ಶಿವನು ಹರನು ಬಡವನ ಮನೆಯ ಹಂಬಲಿಗಾಗಿ ಹೇಗೆ ಒಲಿದು ಬರುತ್ತಾನೆ, ಇಲ್ಲಿ ಭೇದಗಳಿಲ್ಲ. ಇಲ್ಲಿ ಶ್ರೀಮಂತಿಕೆ ಬಡವ ಅನ್ನುವಂಥ ತರತಮ್ಮ ಭಾವಗಳಿಲ್ಲ. ಆಹಾರದಲ್ಲಿ ಭಿನ್ನ ಭೇದಗಳಿಲ್ಲದಂತೆ ಬದುಕಿನಲ್ಲೂ ಕೂಡ ಭಿನ್ನ ಭೇದಗಳನ್ನು ಕಿತ್ತೊಗೆಯಬೇಕೆಂಬ ಆಶಯವನ್ನು ಕೂಡ ಕವಿ ಇಲ್ಲಿ ತನ್ನ ಕಾವ್ಯದೊಳಗೆ ತರುತ್ತಾನೆ. ಹಾಗಾಗಿ ಹರನು ಅಂಬಲಿಗಾಗಿ ಹೇಗೆ ಅಂಬಲಿಸಿದ ಎಂಬ ಒಂದು ಸಾಂಕೇತಿಕ ಸತ್ಯವನ್ನು ನಾವಿಂದು ಕಾಣಬಹುದು. ಜನಪದ ಸಂಸ್ಕೃತಿಯಲ್ಲಿ ಅನ್ನ ದೇವರ ಮುಂದೆ ಹಿನ್ನು ದೇವರುಂಟೆ ಅನ್ನುವಂಥ ಮಾತನ್ನು ನಾವು ಕೇಳಿದ್ದೇವೆ. ಪುರಂದರದಾಸರು ಸಹ ಅಂಬಲಿಗಾಗಿ ಅಂಬಲಿಸಿದರು ಅನ್ನುವಂಥ ಕೀರ್ತನೆಯನ್ನು ಕೂಡ ಬರೆಯುತ್ತಾರೆ. ಹಾಗಾಗಿ ಅಂಬಲಿ ಅನ್ನುವಂಥ ಶಬ್ದವನ್ನೇ ಇಟ್ಟುಕೊಂಡು ಕನಕದಾಸರು ಕೂಡ ನಾನು ಕುಡಿಯುವುದು ಅಂಬಲಿಯನ್ನೇ ಅಂತೇಳಿ ರಾಮಧಾನ್ಯ ಚರಿತೆಯಲ್ಲಿ ಅಂಬಲಿಯ ಒಂದು ಸುಧೆಯನ್ನು ಅವರು ಬರೆಯುತ್ತಾರೆ. ಹಾಗಾಗಿ ಭಗವಂತನು ಹೇಗೆ ಅಂಬಲಿಗಾಗಿ ಅಂಬಲಿಸಿದ ಎಂಬುದನ್ನು ಕಾಣುವುದರ ಮೂಲಕ ಶಿವಶರಣ ಮಾದಾರ ಚೆನ್ನಯ್ಯನ ಒಂದು ಬದುಕು ಕೇವಲ ಬಡತನಕ್ಕೆ ಸೀಮಿತವಲ್ಲದೆ ಬಡತನದಲ್ಲೂ ಭಗವಂತನನ್ನು ಮೈಗೂಡಿಸಿಕೊಳ್ಳುವ, ಆ ಮೂಲಕ ಸತ್ಯ ನ್ಯಾಯ ಧರ್ಮ ಕಾಯಕ ಪ್ರಜ್ಞೆಯನ್ನು ಸಮಾಜಕ್ಕೆ ತೆರೆದಿಡುವ ಈ ಒಂದು ಸೋಜಿಗ ಮತ್ತು ಸತ್ಯದ ಮಾರ್ಗ ಇದೆಯಲ್ಲ, ಅವೆಲ್ಲವೂ ಕೂಡ ಇಂದಿನ ತಲೆಮಾರಿಗೆ ಅನುಕರಣೀಯ ಎಂದು ಹೇಳುತ್ತಾ ತನ್ನೆಲ್ಲರಿಗೂ ಮತ್ತೊಮ್ಮೆ

0: ಕೇಳುವರೆ, ಇದುವರೆಗೂ ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಅಂಬಲಿಗಾಗಿ ಅಂಬಲಿಸಿದವನು ಹರನು ಎಂಬ ವಿಷಯದ ಕುರಿತು ಒಮ್ಮರಗಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀ ಕೆಂಪಯ್ಯ ಪೀರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಡುವ ಗೀತಾ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೇ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 10ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಜಗದ್ವಿ ಪರಿವರ್ತತೆ. ಅರ್ಜುನ, ಅಧ್ಯಕ್ಷನಾದ ನನ್ನಿಂದ ಪ್ರಕೃತಿಯು ಚರಾಚರಾತ್ಮಕವಾದ ಜಗತ್ತನ್ನ ಉತ್ಪತ್ತಿ ಮಾಡುವುದು. ಈ ಕಾರಣದಿಂದ ಜಗತ್ತು ಚಕ್ರದಂತೆ ಸುತ್ತುತ್ತಿದೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಿದ್ದಾನೆ. ಪ್ರಕೃತಿ ಅನ್ನುವಂಥದ್ದು ಜಡ. ಅದು ಎಷ್ಟೇ ಅದ್ಭುತವಾಗಿದ್ದರೂ ಕೂಡ ಅದೊಂದು ಯಂತ್ರದಂತೆ. ಭಗವಂತನೆಂಬ ಚೈತನ್ಯ ಅದರ ಹಿಂದೆ ಇದ್ದರೆ ಮಾತ್ರ ಅದು ಕೆಲಸ ಮಾಡುವಲ್ಲಂಥದ್ದು. ಭಗವಂತನೇ ಯಂತ್ರವನ್ನ ಚಲಿಸುವವನು. ಹಾಗಾಗಿ ಅವನು ಅದನ್ನ ಒಂದು ಉದ್ದೇಶಕ್ಕಾಗಿ ನಿರ್ಮಿಸಿದ್ದಾನೆ. ಅದು ಬದ್ಧ ಜೀವಿಗಳನ್ನ ಒಂದು ಕಡೆಯಿಂದ ತೆಗೆದುಕೊಂಡು ಹಲವು ಅನುಭವಗಳ ಮೂಲಕ ಸಾಗಿ ಹೋಗುವಂತೆ ಮಾಡಿ ಪೂರ್ಣಾತ್ಮರನ್ನಾಗಿ ಮಾಡಿ ಆಚೆಗೆ ಎಸೆಯುತ್ತದೆ. ಇದೇ ಪ್ರಕೃತಿಯ ಕೆಲಸ. ಇದೇ ಬ್ರಹ್ಮಾಂಡವನ್ನ ಸೃಷ್ಟಿಸಿರುವಂಥದ್ದು. ಅಂದರೆ ಶೂನ್ಯದಿಂದ ಇದನ್ನು ನಾವು ತೆಗೆದುಕೊಂಡು ಬರಲಿಲ್ಲ. ಹಾಗಾಗಿ ಯಾವುದು ಸೂಕ್ಷ್ಮಾವಸ್ಥೆಯಲ್ಲಿತ್ತೋ ಅದನ್ನು ನಾವು ಸ್ಥೂಲ ರೂಪಕ್ಕೆ ತರುವಂಥದ್ದು. ಇದು ಜೀವಿಗಳನ್ನು ಏನು ಹೊಸದಾಗಿ ಸೃಷ್ಟಿಸುವುದಿಲ್ಲ. ಆದರೆ ಯಾವ ಜೀವಿಗಳು ಪ್ರಳಯ ಕಾಲದಲ್ಲಿ ಅವ್ಯಕ್ತಾವಸ್ಥೆಯಲ್ಲಿರುತ್ತಾವೋ ಅವು ಪುನಃ ಸ್ಥೂಲ ರೂಪಕ್ಕೆ ಬರುವಂತೆ ಮಾಡುತ್ತವೆ. ತಮ್ಮ ಕರ್ಮವನ್ನು ಸವೆಸಲು ಹಲವಾರು ಹೊಸ ಹೊಸ ವೇಷಗಳು ಧರಿಸುವವು, ನೂತನ ಅನುಭವಗಳನ್ನು ಪಡೆಯುವವು. ಪ್ರಕೃತಿಯನ್ನು ನಾವು ದೊಡ್ಡದೊಂದು ಶಾಲೆಗೆ ಹೋಲಿಸಬಹುದು. ಅಲ್ಲಿ ಹಲವಾರು ತರಗತಿಗಳಿದ್ದಾವೆ. ಅಕ್ಷರಾಭ್ಯಾಸದಿಂದ ಹಿಡಿದು ಡಾಕ್ಟರೇಟ್ ಪದವಿಯನ್ನು ಪಡೆಯುವವರೆಗೆ ನಾವು ಅಲ್ಲಿ ಓದಬಹುದು. ಜೀವಿಗಳು ಒಂದು ಕ್ಲಾಸಿನಿಂದ ಮತ್ತೊಂದು ಕ್ಲಾಸಿಗೆ ಹೋಗ್ತಾ ಇದ್ದಾವೆ. ಆದರೆ ಇನ್ನೂ ಕಲಿಯುವುದೇನೂ ಇಲ್ಲ ಎಂದ ಮೇಲೆ ಶಾಲೆಯನ್ನು ಬಿಟ್ಟು ಹೋಗ್ತವೆ. ಆದರೆ ಇಲ್ಲಿ ಶಾಲೆ ಅನ್ನುವಂಥದ್ದು ಮಕ್ಕಳನ್ನು ಸೃಷ್ಟಿ ಮಾಡುವುದಿಲ್ಲ. ಆದರೆ ಹೊರಗೆ ಇರುವಂಥ ಮಕ್ಕಳು ಕಲಿಯುವುದಕ್ಕಾಗಿ ಶಾಲೆಯ ಒಳಗೆ ಬರುತ್ತವೆ ಅಷ್ಟೇ. ಅದರಂತೆಯೇ ಈ ಜೀವರಾಶಿಗಳು ಅನಾದಿ ಮತ್ತು ಅನಂತ. ಇವುಗಳೆಲ್ಲ ಸೃಷ್ಟಿಯ ಶಾಲೆಯ ಮೂಲಕ ಸಾಗಿ ಹೋಗುತ್ತವೆ. ಈ ಜಗತ್ತು ಒಂದು ಚಕ್ರದಂತೆ ಉರುಳುತ್ತಿದೆ ಎನ್ನುತ್ತಾನೆ

ಈ ವಿಶ್ವವೆಲ್ಲ ಉರುಳುತ್ತಿರುವ ಗೋಳಗಳ ಒಂದು ಸಂತೆ. ಸೂಕ್ಷ್ಮಾತಿ ಸೂಕ್ಷ್ಮ ಕಣದಿಂದ ಹಿಡಿದು ದೊಡ್ಡ ದೊಡ್ಡ ಸೂರ್ಯರನ್ನೊಳಗೊಂಡ ನಿಹಾರಿಕೆಯವರೆಗೆ ಎಲ್ಲವೂ ಒಂದನ್ನೊಂದನ್ನು ಪ್ರದಕ್ಷಿಣೆ ಮಾಡುತ್ತಿವೆ. ಎಲ್ಲೂ ಕೂಡ ತೆಪ್ಪಗೆ ಯಾವುದು ಕುಳಿತಿಲ್ಲ, ಅದು ಚಲಿಸುತ್ತಿರುವುದು ನಮಗೆ ಕಾಣಿಸುವುದಿಲ್ಲ ಅಷ್ಟೆ. ಸುಮಾರು ನಿಮಿಷಕ್ಕೆ 20 ಮೈಲಿ ವೇಗದಲ್ಲಿ ಸೂರ್ಯನ ಸುತ್ತಲೂ ಉರುಳುತ್ತಿರುವ ಈ ಭೂಮಿ ನಮ್ಮ ಕಣ್ಣಿಗೆ ತಟಸ್ಥವಾಗಿರುವಂತಿದೆ. ದೊಡ್ಡದೊಂದು ಫ್ಯಾಕ್ಟರಿಯಲ್ಲಿ ಅಲ್ಲಿರುವ ಸಣ್ಣ ದೊಡ್ಡ ಚಕ್ರಗಳೆಲ್ಲ ಹೇಗೆ ಉರುಳುತ್ತಿವೆಯೋ ಹಾಗೆ ಉರುಳುತ್ತಿವೆ. ಈ ಬ್ರಹ್ಮಾಂಡದಲ್ಲಿ ಇರುವುದೆಲ್ಲವೂ ಹಾಗೆಯೇ. ಸೃಷ್ಟಿಗೆ ಚಲನೆ ಎಂಬುವುದು ಅತಿ ಮುಖ್ಯ. ಚಲಿಸಿದರೆ ಪರಿಣಾಮಗಳು, ಬದಲಾವಣೆಗಳು ಆಗಬೇಕಾದ್ರೆ, ಕಾಲದ ಭಾವನೆ ಬರಬೇಕಾದರೂ ಕೂಡ ಅದು ಚಲಿಸುತ್ತಲೇ ಇರಬೇಕು. ಹಾಗಾಗಿ ವೇದಾಂತದಲ್ಲಿ ಆತ್ಮನಿಗೆ ಕರ್ಮಬಂಧನವೇ ಇಲ್ಲ ಎಂಬುದನ್ನು ವಿವರಿಸಿ ಹೇಳಲು ನಾನಾ ರೀತಿಯ ದೃಷ್ಟಾಂತಗಳನ್ನು ಉಪಯೋಗಿಸುವುದುಂಟು. ಸೂರ್ಯನು ಹೇಗೆ ಜಗತ್ತನ್ನು ಬೆಳಗ್ತಾ ಇದ್ರೂ ಕೂಡ ಜಗತ್ತಿನಲ್ಲಿ ನಡೆಯುವ ಯಾವುದೇ ರೀತಿಯ ಕರ್ಮಗಳಿಂದ ಲಿಪ್ತನಾಗುವುದಿಲ್ವೋ ಹಾಗೆ ಎಂದು ಹೇಳುವುದುಂಟು. ಆತ್ಮನ ಅಧ್ಯಕ್ಷತೆಯಲ್ಲಿ ಮಾಯೆಯು ಬಹುರೂಪ ಪ್ರಪಂಚವನ್ನು ಸೃಷ್ಟಿಸುತ್ತದೆ. ಇದರಿಂದ ಆತ್ಮನಿಗೆ ಯಾವ ರೀತಿಯ ಕರ್ಮಲೇಪವೂ ಇಲ್ಲ. ಒಬ್ಬ ರಾಜ ಹುಣ್ಣಿಮೆಯಂದು ಒಂದು ತೀರ್ಥಕ್ಷೇತ್ರದ ಯಾತ್ರೆಯನ್ನು ಮಾಡಬೇಕು ಅಂಥೇಳಿ ಅಂದ್ಕೊಂಡಿರ್ತಾನೆ. ತನ್ನ ಮನಸ್ಸಿನ ಬಯಕೆಯನ್ನು ಅವನು ಮಂತ್ರಿಗೆ ಹೇಳಿ ಸುಮ್ಮನಾಗ್ಬಿಡ್ತಾನೆ. ಪೂರ್ಣಿಮೆಯ ಹಿಂದಿನ ದಿನ ಮಂತ್ರಿಯು ಬಂದು ರಾಜನನ್ನು ಅವನು ಯೋಚಿಸಿದ್ದ ತೀರ್ಥಯಾತ್ರೆಯ ಬಗ್ಗೆ ಎಚ್ಚರಿಸ್ತಾನೆ. ಕೂಡಲೇ ರಾಜ ತನ್ನ ಪರಿವಾರ ಸಮೇತನಾಗಿ ಅರಮನೆಯಿಂದ ಹೊರಡಬೇಕಾದ್ರೆ ದಾರಿಯುದ್ದಕ್ಕೂ ಎರಡೂ ಬದಿಯಲ್ಲಿ ರಾಜನನ್ನು ಸ್ವಾಗತಿಸುವುದಕ್ಕಾಗಿ ಜನರು ಗುಂಪು ಕಟ್ಟಿ ನಿಂತಿರ್ತಾರೆ. ದಾರಿಯೆಲ್ಲವೂ ಕೂಡ ತಳಿರು ತೋರಣಗಳಿಂದ ಅಲಂಕೃತವಾಗಿರುತ್ತೆ. ರಾಜನ ಯಾತ್ರೆಯು ಸುಗಮವಾಗಿ ಸಾಗುವುದಕ್ಕೆ ಬೇಕಾದಂತಹ ಸರ್ಪ ಸಿದ್ಧತೆಗಳು ಕೂಡ ಅಲ್ಲಿ ನಡೆದಿರುತ್ತೆ. ಎಲ್ಲ ದೊಡ್ಡ ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಜವಾಬ್ದಾರಿಯನ್ನು ಹೊತ್ತು ಕಾರ್ಯನಿರ್ವಹಣೆಯಲ್ಲಿ ತೊಡಗಿರುವುದು ಕಾಣ್ತಾ ಇದೆ. ಇಷ್ಟೆಲ್ಲ ಕೆಲಸಗಳು ನಡೆದಿರುವುದು ರಾಜನ ಸನ್ನಿಧಿ ಮಾತ್ರದಿಂದ. ಆದರೆ ಯಾವುದೂ ಕೂಡ ರಾಜನೇ ಮಾಡಿರುವಂಥದ್ದಲ್ಲ ಅಥವಾ ಮಾಡಿಸಿರುವಂಥದ್ದು ಅಲ್ಲ. ಎಲ್ಲ ಕೆಲಸಗಳನ್ನು ಮಾಡಿಸಿರುವಂಥದ್ದು ಮಂತ್ರಿ. ಹಾಗಾಗಿ ಮಂತ್ರಿಯು ರಾಜನ ಅಧ್ಯಕ್ಷತೆಯಲ್ಲಿ ನಡೆಸುವುದರಿಂದ ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೆದವು. ಒಂದು ವೇಳೆ ಮಂತ್ರಿಯೇ ಅಧಿಕಾರಿಗಳನ್ನೆಲ್ಲ ಒಟ್ಟಾಗಿಸಿ ಹೀಗೆ ಮಾಡಿ ಎಂದು ಹೇಳಿದ್ದರೂ ಕೂಡ ಇಷ್ಟು ಸರಿಯಾಗಿ ಕೆಲಸ ಆಗ್ತಾ ಇರಲಿಲ್ವೇನೋ. ಹಾಗಾಗಿ ಅದೇ ರೀತಿ ಆತ್ಮನ ಅಧ್ಯಕ್ಷತೆಯಲ್ಲಿ ಈ ಪ್ರಕೃತಿ ಎಲ್ಲವನ್ನೂ ನಡೆಸುತ್ತದೆ. ವೈಯಕ್ತಿಕ ದೃಷ್ಟಿಯಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳೋದು ಇನ್ನೂ ಸುಲಭ. ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಆತ್ಮನು ಬೆಳಗುತ್ತಿದ್ದು ಅಲ್ಲಿರುವ ವಾಸನೆಗಳು ವ್ಯಕ್ತಗೊಳ್ಳುವಂತೆ ಮಾಡುತ್ತಾನೆ. ಅದೇ ರೀತಿ ಪರಮಾತ್ಮನು ಮಾಯೆಯನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಇಡೀ ಜಗತ್ತಿನ ಸೃಷ್ಟಿಗೆ ಕಾರಣವಾಗುತ್ತಾನೆ. ಇಲ್ಲಿ ಪ್ರಕೃತಿ ಎಂದರೆ ಅವ್ಯಾಕೃತ ಮಾಯಾಶಕ್ತಿಯನ್ನೇ ಹೇಳಿರುವಂಥದ್ದು. ಹೀಗೆ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳು ಪರಮಾತ್ಮನ ಅಧ್ಯಕ್ಷತೆಯಲ್ಲೇ ನಡೆಯುತ್ತಿದ್ದಾವೆ. ಆ ಕಾರಣದಿಂದಾಗಿಯೇ ಜಗತ್ತು ಪರಿವರ್ತನೆಗೊಳ್ಳುತ್ತಿರುತ್ತದೆ. ಸಂಕ್ಷೇಪದಲ್ಲಿ ಹೇಳುವುದಾದರೆ, ಪರಮಾತ್ಮನು ಕರ್ತನೂ ಅಲ್ಲ, ಕಾರಯಿತನೂ ಅಲ್ಲ. ಪರಮಾತ್ಮನ ಸನ್ನಿಧಿಯಲ್ಲಿ ಮಾಯೆಯ ನರ್ತನವೇ ಒಂದು ಬಹುರೂಪ ಜಗತ್ತಿನ ಸೃಷ್ಟಿ, ಸ್ಥಿತಿ ಮತ್ತು ಲಯ. ಹಾಗಾಗಿ ಪರಮಾತ್ಮನು ಪ್ರಕೃತಿಗೆ ಶಕ್ತಿದಾತನು. ಪರಮಾತ್ಮನಿಗೂ ಮತ್ತು ಪ್ರಕೃತಿಗೂ ಇರುವ ಸಂಬಂಧವೇ ಇಷ್ಟು. ಹಾಗಾಗಿ ಈ ಒಂದು ಶ್ಲೋಕಕ್ಕೆ ಅದು ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ.

0: ವಿಜಯ ಮರೆಯುವುದೊಳಿತು, ಭೀತಿಗಾಳಾದವರು ವಿಜಯ ಮರೆಯುವುದೊಳಿತು, ಧೈರ್ಯ ಜಯ ಸಂಕೇತ ಮುದ್ದು ರಾಮ, ಧೈರ್ಯ ಜಯ ಸಂಕೇತ ಮುದ್ದು ರಾಮ.
1: ಹಾಗಾಗಿ ಸದಾಕಾಲ ಒಂದು ಧೈರ್ಯದಿಂದ ಮುನ್ನುಗ್ಗಿದ್ದೆ ಆದಲ್ಲಿ ಗೆಲುವಿನ ಬಾವುಟ ನಮ್ಮದಾಗತ್ತೆ.

ಭೀತಿಗೆ ಆಳಾದವರು ವಿಜಯವನ್ನ ಮರೆಯುವುದೇ ಒಳಿತು. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗಿದಾಗ ಎಲ್ಲ ಕೆಲಸಗಳನ್ನ ನಾವು ಸಲೀಸಾಗಿ ಸಾಗಿಸಬಹುದು ಅನ್ನುವಂಥದ್ದೇ ಮುದ್ದುರಾಮನ ಮತ್ತು ಕೃಷ್ಣನ ನುಡಿಗಳು. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೆ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರು ನಡೆಸಿಕೊಟ್ಟ ಗೀತಾ ಸುನಾದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ಜಾಣ ಸುದ್ದಿ, ಪ್ರತಿ ವಾರ ಹೊಸಜ್ಞಾನ ವಿಶೇಷ ಕಾರ್ಯಕ್ರಮ, ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ತಂತ್ರ, ಅಂತರಿಕ್ಷದ ಅಪಾಯ ತಡೆಯುವ ದೆರಸು ಹಾಗೂ ಪ್ಲಾಸ್ಟಿಕ್ ತಿನಿಸು ಎಂಬುದರ ಕುರಿತು ರಚನೆ ಶ್ರೀ ಕೊಳ್ಳೇಗಾಲ ಶರ್ಮರವರು, ಜೆಮಿನಿ ಎಎರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ನಿಮಗಾಗಿ ಹೊಸ ಜ್ಞಾನ.
2: ಕೇಳು ಕೇಳು ಜಾಣ ಜಾಣ ಸುದ್ದಿಯಾಗಿ.

0: ಜಾಣಸುದ್ದಿ ಸಂಪುಟ 8 ಸಂಚಿಕೆ 24 2026. ಇಂದಿನ ಜಾಣಸುದ್ದಿಯಲ್ಲಿ ನೀವು ಕೇಳಲಿದ್ದೀರಿ, ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ತಂತ್ರ, ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು ಹಾಗೂ ಪ್ಲಾಸ್ಟಿಕ್ ತಿನಿಸು. ಶಾಶ್ವತ ವಿಷಯಗಳ ಪತ್ತೆಗೆ ಸುಲಭ ವಿಧಾನ. ನೀರು, ನೆಲ ಎಲ್ಲ ವಿಷಮಯವಾಗ್ತಿದೆ ಅನ್ನೋದು ಹಳೆಯ ಸುದ್ದಿ. ಕೃಷಿಗಾಗಿ ನಾವು ಬಳಸುವ ರಾಸಾಯನಿಕಗಳು, ಕಾರ್ಖಾನೆಗಳಿಂದ ಹೊರಸುರಿಯುವಂತಹ ತ್ಯಾಜ್ಯ ವಸ್ತುಗಳು, ವಾಹನಗಳು ಸೂಸುವ ಹೊಗೆಯಿಂದ ಮಳೆಗೆ ಕೂಡಿಕೊಳ್ಳುವ ವಿಷಾನಿಲಗಳು, ಮನೆ ಮನೆಗಳಿಂದ ಹೊರಗಿಸದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಮೊದಲಾದವುಗಳಿಂದ ನೀರು, ನೆಲ, ಗಾಳಿಯಲ್ಲಿ ಜೀವಿಗಳಿಗೆ ಹಾನಿಕರವಾದಂತಹ ರಾಸಾಯನಿಕಗಳು ಕೂಡಿಕೊಳ್ಳುತ್ತಿವೆ. ಇವುಗಳಲ್ಲಿ ಇತ್ತೀಚೆಗೆ ಬಹಳ ಆತಂಕವನ್ನುಂಟು ಮಾಡಿರುವ ಎರಡು ವಿಷಯಗಳು ಎಂದರೆ ಧೂಳಿಗಿಂತ ಸೂಕ್ಷ್ಮವಾದ ಪ್ಲಾಸ್ಟಿಕ್ಕಿನ ಕಣಗಳು ಅರ್ಥಾತ್ ಮೈಕ್ರೋಪ್ಲಾಸ್ಟಿಕ್ಕು ಹಾಗೂ ಅವಿನಾಶಿ ಅಣುಗಳು ಎಂದೇ ಕುಖ್ಯಾತಿಯಾದ PFA ವಸ್ತುಗಳು. ಇದೀಗ ಒಂದು ಹಿಡಿ ಮಣ್ಣನ್ನು ತೆಗೆದು ನೆಲದಲ್ಲಿ ಇರಬಹುದಾದ 44 ಬಗೆಯ PFAಗಳನ್ನು ಏಕಕಾಲದಲ್ಲಿ ಪತ್ತೆ ಮಾಡುವ ವಿಧಾನವನ್ನು ಲಕ್ನೋದಲ್ಲಿರುವ ಭಾರತೀಯ ವಿಷವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಅಂದರೆ IITR ಸಂಸ್ಥೆಯ ವಿಜ್ಞಾನಿಗಳು ಸಿದ್ಧಪಡಿಸಿದ್ದಾರಂತೆ. ಆಧುನಿಕ ಬದುಕಿನ ಆತಂಕಗಳು ಎನಿಸಿದ ಮೈಕ್ರೋಪ್ಲಾಸ್ಟಿಕ್ಕು ಹಾಗೂ PFAಗಳಲ್ಲಿ PFA ನಡವಳಿಕೆ ವಿಶೇಷ. ಒಮ್ಮೆ ನೆಲವನ್ನೋ ನೀರನ್ನೋ ಕೂಡಿಕೊಂಡ್ರೆ ಇದು ಅಲ್ಲಿಂದ ಗಿಡಗಳಿಗೆ, ಗಿಡದಿಂದ ಪ್ರಾಣಿಗಳಿಗೆ, ಪ್ರಾಣಿ ಗಿಡಗಳಿಂದ ಮನುಷ್ಯರಿಗೆ ಮತ್ತು ಇವೆಲ್ಲವುಗಳಿಂದ ನೆಲಕ್ಕೋ ನೀರಿಗೋ ಹೋಗಿ ಸೇರಿಕೊಳ್ಳುತ್ತಲೇ ಇರುತ್ತದೆ. ಅವಿರತವಾಗಿ ಭೂಮಿಯ ವಿವಿಧ ಪರಿಸರ ನೆಲೆಗಳಲ್ಲಿ ಉಳಿದುಕೊಂಡಿರುತ್ತದೆ. ಹೀಗಾಗಿಯೇ ಇದನ್ನು ಅವಿನಾಶಿ ಎನ್ನುತ್ತಾರೆ. ಹಾಗಂತ ಇದು ಒಂದು ವಿಶಿಷ್ಟ ರಾಸಾಯನಿಕವಲ್ಲ, ಇದೊಂದು ರಾಸಾಯನಿಕದ ವರ್ಗ, ಪಾಲಿಫ್ಲೂರೋ ಆಲ್ಕೈಲು ಎನ್ನುವ ರಾಸಾಯನಿಕಗಳ ವರ್ಗ. ಫ್ಲೂರಿನು ಅಣುವನ್ನು ಹೊತ್ತಿರುವ ವಿವಿಧ ಅಣುಗಾತ್ರದ ರಾಸಾಯನಿಕಗಳನ್ನು ಹೀಗೆ PFA ಎಂದು ವರ್ಗೀಕರಿಸುತ್ತಾರೆ. ಇವು ಈಗ ಸರ್ವಾಂತರ್ಯಾಮಿ. PFA ವಿಶ್ಲೇಷಣೆ ಮಾಡುವ ಹೊಸ ತಂತ್ರವನ್ನು ಸಿದ್ಧಪಡಿಸಿರುವ ತಂಡದ ಮುಖ್ಯಸ್ಥ ಹಾಗೂ ಭಾರತೀಯ ವಿಷವಿಜ್ಞಾನ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಭಾಸ್ಕರ್ ನಾರಾಯಣ್ PFAಗಳ ಹಾವಳಿಯ ಕುರಿತು ಹೀಗೆ ಹೇಳ್ತಾರೆ.
1: ಇತ್ತೀಚೆಗೆ ನೋಡೋದಾದರೆ ಈ ಗಂಗಾ ನದಿ ಪಾತ್ರ ಇರ್ಬೋದು ಅಥವಾ ಪೆರಿಯಾರ್ ನದಿ ಪಾತ್ರ ಇರ್ಬೋದು ಅಥವಾ ಅವುಗಳಿಗೆ ಹೊಂದ್ಕೊಂಡಿರೋ ಕೈಗಾರಿಕಾ ಕ್ಷೇತ್ರಗಳೇನಿದೆ ಅದು ಅಥವಾ ಕೈಗಾರಿಕಾ ತ್ಯಾಜ್ಯ ಆಯಾ ನದಿಗಳ ಗುಣಮಟ್ಟದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅದನ್ನು ನಾವು ಸಂಶೋಧನೆ ಮುಖಾಂತರ ಗಮನಿಸಿದ್ದೇವೆ. ಇದಲ್ಲದೆ ನಾವು ನೋಡೋದಾದರೆ ಚೆನ್ನೈಯಲ್ಲಿ ಅಡ್ಯಾರ್ ನದಿ ಇದೆ, ತಮಿಳುನಾಡಿನ ವಿಲುಪುರಂ ಹತ್ರ ಬಕಿಂಗ್ಹ್ಯಾಮ್ ಕಾಲುವೆ ಅಂತ ಇದೆ. ಅದೇ ಥರ ಇನ್ನೂ ಸುಮಾರು ಜಾಗಗಳಲ್ಲಿ ಅಂತರ್ಜಲ ಎಲ್ಲಿ ಬೋರ್ ಕರೆದು ನಾವು ಕುಡಿಯೋದಕ್ಕೆ ಸುಮಾರು ನಮ್ಮ ವಸತಿ ಗೃಹಗಳಲ್ಲಿ ಬಳಸ್ತೀವಿ ನೀರು, ಅಂಥ ಒಂದು ಅಂತರ್ಜಲದ

0: ಕೂಡ ಪಿಫಾಸ್ನ ಮಟ್ಟ ಹೆಚ್ಚಿಗೆ ಇರೋದನ್ನು ನಾವು ಕಂಡಿದ್ದೀವಿ. ನಮ್ಮದೇ ಆದ ಸಂಶೋಧನಾ ತಂಡ ಗುಜರಾತ್ನ ದಹೇಜ್ ಕೈಗಾರಿಕಾ ವಲಯದಲ್ಲಿ ಕೂಡ ನಾವು ಸುಮಾರು ವ್ಯವಸ್ಥಿತವಾಗಿ ಮಣ್ಣಿನ ಮಾದರಿಗಳನ್ನು ಸಂಗ್ರಹಿಸಿ ಅದರಲ್ಲಿ ಎಷ್ಟು ಪಿಫಾಸ್ ಇದೆ ಅಂತ ಕೂಡ ನೋಡಿದ್ದೀವಿ. ಅದನ್ನು ಕೂಡ ನಾವು ನಮ್ಮ ಒಂದು ಸಂಶೋಧನಾ ಪತ್ರದಲ್ಲಿ ಪ್ರಕಟಿಸಿದ್ದೀವಿ ಮತ್ತು ಅವರಿಗೆ ಇದ್ರ ಬಗ್ಗೆ ಸುಮಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ.
1: ಅದು ಸರಿ. ನೀರಿನಲ್ಲಿರುವ ಪಿಎಫ್ಎಗಳನ್ನು ಪತ್ತೆ ಮಾಡುವ ತಂತ್ರಗಳು ಈಗಾಗಲೇ ಅಭಿವೃದ್ಧಿಯಾಗಿವೆ, ಆದರೆ ಮಣ್ಣಿನಲ್ಲಿರುವ ಇವನ್ನು ಪತ್ತೆ ಮಾಡುವುದು ಸ್ವಲ್ಪ ಕಷ್ಟದ ಕೆಲಸ. ಕಾರಣ ಇವು ಇತರೆ ರಾಸಾಯನಿಕಗಳ ಜೊತೆಗೆ ಅದರಲ್ಲಿಯೂ ಮುಖ್ಯವಾಗಿ ಸಾವಯವ ವಸ್ತುಗಳ ಜೊತೆಗೆ ಸುಲಭವಾಗಿ ಅಂಟಿಕೊಳ್ಳಬಲ್ಲವು. ಮಣ್ಣಿನಲ್ಲಿರುವ ನೂರಾರು ರಾಸಾಯನಿಕಗಳಿಂದ ಇವನ್ನು ಪ್ರತ್ಯೇಕಿಸಿ ಪತ್ತೆ ಮಾಡುವುದು ಕಷ್ಟ. ಜೊತೆಗೆ ಮಣ್ಣಿನಲ್ಲಿ ಇರುವ ಇವುಗಳ ಪ್ರಮಾಣವೂ ಅಡ್ಡಿಯಾಗುತ್ತದೆ. ಪ್ರತಿ ಗ್ರಾಂ ಮಣ್ಣಿನಲ್ಲಿ ಯಾವುದೇ ಪಿಎಫ್ಎಯು ಕೂಡ ಕೇವಲ ಕೆಲವೇ ಕೆಲವು ನ್ಯಾನೋಗ್ರಾಂಗಳಷ್ಟೇ ಇರಬಹುದು. ನ್ಯಾನೋಗ್ರಾಂ ಅಂದರೆ ತೂಕಕ್ಕೆ ತೂಕವಾಗಿ 10 ಕೋಟಿಯಲ್ಲಿ 1 ಅಂಶದಷ್ಟು ಅಷ್ಟೇ. ಅಷ್ಟು ವಿರಳವಾಗಿರುವ ಅಣುಗಳನ್ನು ಹುಡುಕಿ ಇವು ಇಂಥದೇ ಎಂದು ಗುರುತಿಸುವುದಕ್ಕಿಂತ ಬಣವೆಯಲ್ಲಿ ಅಡಗಿರುವ ಸೂಜಿಯನ್ನು ಹುಡುಕುವುದು ಬಹಳ ಸುಲಭ. ಇದಕ್ಕಾಗಿ ವಿಜ್ಞಾನಿಗಳು ವಿಶೇಷ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಅವುಗಳಲ್ಲಿ ಪ್ರಮುಖವಾದದ್ದು ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ವಿಧಾನ. ಲಿಕ್ವಿಡ್ ಕ್ರೊಮ್ಯಾಟೋಗ್ರಫಿ ವಿಧಾನದಿಂದ ವಿವಿಧ ಗಾತ್ರದ ಅಣುಗಳನ್ನು ಬೇರ್ಪಡಿಸಬಹುದು. ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಅವುಗಳೆಷ್ಟೆಷ್ಟು ತೂಕದವು ಎಂದು ಗುರುತಿಸುತ್ತದೆ. ಹೀಗೆ ನಿರ್ದಿಷ್ಟ ಗಾತ್ರದ ಅಣುಗಳನ್ನು ಗುರುತಿಸಬಹುದು.
0: ಅತ್ಯಲ್ಪ ಪ್ರಮಾಣದಲ್ಲಿದ್ದರೂ ಕೂಡ, ತುಂಬ ಕಮ್ಮಿ ಇದ್ದರೂ ಕೂಡ ಈ ಪಿಫಾಸ್ಗಳು ನಮ್ಮ ಜೈವಿಕ ಕ್ರಿಯೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಈ ಥರ ಒಂದು ರಾಸಾಯನಿಕಗಳನ್ನ ಪತ್ತೆ ಮಾಡೋದಕ್ಕೆ LC-MS-MS ಅಂತ ಸೂಕ್ಷ್ಮತೆ ಹೊಂದಿರೋ ಸಾಧನಗಳು ಅನಿವಾರ್ಯ.
1: ಭಾಸ್ಕರ್ ನಾರಾಯಣರ ತಂಡ 1 ಗ್ರಾಂ ಮಣ್ಣಿನಿಂದಲೇ 44 ವಿಧದ ಪಿಎಫ್ಎಗಳನ್ನು ಗುರುತಿಸಿದೆಯಂತೆ. 1 ಗ್ರಾಂ ಮಣ್ಣಿನಿಂದ ಇವನ್ನು ಹೆಕ್ಕುವ ತಂತ್ರವನ್ನು ಸಾಧಿಸಿರುವುದು ಈ ತಂಡದ ಹೆಗ್ಗಳಿಕೆ. ಅದು ಹೇಗೆ ಅನ್ನೋದನ್ನ ಭಾಸ್ಕರ್ ಅವರ ಮಾತಿನಲ್ಲಿಯೇ ಕೇಳೋಣ.
0: ಅಂತಿಮ ವಿಶ್ಲೇಷಣೆಗೆ 1 ಗ್ರಾಂ ಮಣ್ಣು ಸಾಕು. ಆದಾಗ್ಯೂ ಯಾವುದೇ ಜಾಗದಿಂದ 1 ಗ್ರಾಂ ಮಣ್ಣು ತಗೊಂಡ್ರೆ ಪರೀಕ್ಷೆ ಮಾಡಿದ್ರೆ ಅದರಲ್ಲಿರೋ ಪಿಫಾಸ್ಗಳ ಬಗ್ಗೆ ನಿಖರವಾದ ಚಿತ್ರಣ ಸಿಗಲ್ಲ, ಮತ್ತೆ ಅದೇ ಆ ಜಾಗ ಸುತ್ತಮುತ್ತ ಇರೋದ್ರದ್ದು ಪ್ರತಿನಿಧಿತ್ವ ಕೂಡ ಮಾಡಲ್ಲ ಅದು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಒಂದು 10 ಮೀಟ್ರ್ ಉದ್ದಗಲ ಇರುವ, ಅಂದರೆ ಒಂದು ಚದರ 10 ಚದರದ ನೆಲದಿಂದ 10-15 ಸೆಂಟಿಮೀಟ್ರ್ ಒಳಗಡೆ ಕೊರೆದು 200 ಗ್ರಾಂ ಮಣ್ಣನ್ನು ಒಂದು 5 ಕಡೆಯಿಂದ ಸಂಗ್ರಹಿಸ್ತೀವಿ. ಮಣ್ಣು ಕೊರೆಯೋ ಯಂತ್ರದಿಂದ ಈ ಮಣ್ಣನ್ನು ನಾವು 10-15 ಮೇಲ್ಮೈಯಿಂದ 10-15 ಸೆಂಟಿಮೀಟ್ರ್ ಒಳಗಡೆ ಕೊರೆದು 200 ಗ್ರಾಮ್ ಅಷ್ಟು ಮಣ್ಣನ್ನು ತಗೋತೀವಿ. ಇದೊಂದು ಸಾಧಾರಣ ಉಪಕರಣ ಆದ್ರೂ ನಮ್ಮ ಸಂಶೋಧನಾ ಕಾರ್ಯಕ್ಕೆ ತುಂಬ ಮುಖ್ಯವಾಗಿರುತ್ತೆ. ಈ ಥರ ಸಂಗ್ರಹ ಮಾಡಿದ್ದು ನಾವು 200-200 ಗ್ರಾಮ್ ಒಂದು 5 ಕಡೆಯಿಂದ 1 ಕೆಜಿಯಷ್ಟು ನಾವು ಮಣ್ಣು ತಗೊಂಡಾಗ ಅದೆಲ್ಲ ಸೇರಿಸಿ ಜರಡಿ ಹಿಡಿತೀವಿ ಅದನ್ನು. ಅದರಿಂದ ಬಂದ ಮಣ್ಣನ್ನು ಒಣಗಿಸ್ಬಿಟ್ಟು ಅದರಿಂದ 1 ಗ್ರಾಮ್ ಮಿಶ್ರಿತ ಮಾದರಿನ ಮಾಡಿ ಅದರಿಂದ 1 ಗ್ರಾಮ್ ತಗೊಂಡು ಅದನ್ನು ಪರೀಕ್ಷೆ ಪಡಿಸ್ತೀವಿ. ಆ ನೆಲದ ಒಂದು ಪ್ರತಿನಿಧಿ ನಮೂನೆ ಅಂತ ತಗೊಂಡಾಗ ತಳದಲ್ಲಿರೋ ಮಾಲಿನ್ಯನ ಅದು ತೋರಿಸುತ್ತೆ.
1: ಹೀಗೆ 1 ಗ್ರಾಮ್ ಮಣ್ಣನ್ನು ಪಡೆದ ಮೇಲೆ ಅದನ್ನು ಮೀಥೈಲ್ ಆಲ್ಕೋಹಾಲ್, ಸೋಡಿಯಂ ಹೈಡ್ರಾಕ್ಸೈಡ್ ಹಾಗೂ ಕಾರ್ಬನ್ ಇದ್ದಿಲನ್ನು ಬಳಸಿ 44 ಪಿಎಫ್ಎಗಳನ್ನು ಪತ್ತೆ ಮಾಡಬಹುದು ಎಂದು ಈ ತಂಡ ನಿರೂಪಿಸಿದೆ. ಅಷ್ಟೇ ಅಲ್ಲ, ಈ ತಂತ್ರ ನಿಜಕ್ಕೂ ಉಪಯುಕ್ತವೇ ಎನ್ನುವ ಪರಿಶೀಲನೆಯನ್ನು ಮಾಡಲಾಗಿದೆ.
2: ಇದರಲ್ಲಿ ಬಳಸಿರುವ ಎಲ್ಲ ರಾಸಾಯನಿಕಗಳು ಕೂಡ ಬಲು ಸುಲಭವಾಗಿ ಸಿಗುವಂತಹ ರಾಸಾಯನಿಕಗಳು.
0: ಸೌಕರ್ಯದ ಬಗ್ಗೆ ಆದರೆ ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MS-MS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ ಪಿಫಾಸ್ ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ ಪಿಫಾಸ್ ಪರೀಕ್ಷೆನ ಮಾಡ್ಬೋದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡ್ಬೋದು.
1: IITR ತಂಡದ ಅಧ್ಯಯನದಲ್ಲಿ ಗೊತ್ತಾದ ಒಂದು ಕಾಳಜಿಯ ವಿಷಯ ಎಂದರೆ, ಈ ಪಿಎಫ್ಎಗಳಲ್ಲಿ ಇತ್ತೀಚೆಗೆ ಕೈಗಾರಿಕೆಗಳು ಹೊಸದಾಗಿ ಬಳಸುತ್ತಿರುವ ರಾಸಾಯನಿಕಗಳೇ ಹೆಚ್ಚಿನ ಪ್ರಮಾಣದಲ್ಲಿವೆಯಂತೆ. ಇದಕ್ಕೂ ಹಿಂದೆ ಪಿಎಫ್ಎಗಳ ಅಪಾಯವನ್ನು ಮನಗಂಡು ಅದಕ್ಕಾಗಿ ಪರ್ಯಾಯ ವಸ್ತುಗಳನ್ನು ಬಳಸಲು ಆರಂಭಿಸಲಾಗಿತ್ತು. ಆ ಪರ್ಯಾಯ ವಸ್ತುಗಳೇ ಈಗ ಅಧಿಕ ಮಟ್ಟದಲ್ಲಿ ಇರುವುದು ಕಂಡುಬಂದಿದೆ. ಉದಾಹರಣೆಗೆ, ದಹೇಜ್ ಕೈಗಾರಿಕಾ ಕ್ಷೇತ್ರದಲ್ಲಿ ಇರುವ ವಿವಿಧ ನೆಲೆಗಳಿಂದ ಸಂಗ್ರಹಿಸಿದ ಮಣ್ಣಿನಲ್ಲಿ ಹೆಕ್ಸಾಫ್ಲೋರೋಪ್ರೊಪಿಲಿನ್ ಡೈಮರ್ ಆಸಿಡ್ ಅಥವಾ

0: ಪಿಡಿಎ ಎನ್ನುವ ರಾಸಾಯನಿಕದ ಪ್ರಮಾಣ ಅತಿ ಹೆಚ್ಚು ಇತ್ತಂತೆ. ಅತಿ ಹೆಚ್ಚು ಎಂದರೆ ಗ್ರಾಮಿನಲ್ಲಿ 1 ನ್ಯಾನೋಗ್ರಾಮಿಗಿಂತಲೂ ಕಡಿಮೆಯೇ, ಅಂದರೆ 10 ಕೋಟಿಯಲ್ಲಿ 1 ಅಂಶದಷ್ಟು, ಅದಕ್ಕೂ ಕಡಿಮೆ. ಇದನ್ನೂ ಈ ತಂತ್ರ ಪತ್ತೆ ಹಚ್ಚಿದೆ. ಅಂದಹಾಗೆ ಈ HFPDA ಜೆನೆಕ್ಸ್ ಎನ್ನುವ ಹೆಸರಿನಲ್ಲಿ ಮಾರಾಟವಾಗುತ್ತಿದೆ. ನಾವು ಬಳಸುವ ಸ್ಟಿಕ್ಕರ್ಗಳು, ಅಂಟು ಹಾಗೂ ಗೋಂದು ನಾನ್ ಸ್ಟಿಕ್ ಲೇಪನಗಳಲ್ಲಿ ಬಳಕೆಯಾಗುತ್ತದೆ. ಹಾಗಿದ್ದರೆ ಇನ್ನು ಈ PFAಗಳನ್ನು ಗುರುತಿಸುವ ಮಣ್ಣು ಪರೀಕ್ಷೆಯನ್ನು ಎಲ್ಲೆಂದರಲ್ಲಿ ನಾವು ಮಾಡುವುದು ಸಾಧ್ಯವೇ?
1: ನೋಡಿ, ವಾಣಿಜ್ಯ ಉಪಲಬ್ಧತೆ ಯಾವುದೇ ಒಂದು ಸೌಕರ್ಯದ ಬಗ್ಗೆ ಆದರೆ, ಅಥವಾ ಯಾವುದೇ ಒಂದು ಆಧುನಿಕ ಪ್ರಯೋಗಶಾಲೆಯಲ್ಲಿ ಇದ್ರ ಬಗ್ಗೆ ಏನಾಗಬಹುದು ಅಂತ ನೋಡೋದಾದರೆ, LC-MSMS ಅಂತ ಒಂದು ಸುಧಾರಿತ ಯಂತ್ರಗಳು ಅಥವಾ ಸೌಕರ್ಯ ಇಟ್ಕೊಂಡಿರೋ ಆಧುನಿಕ ಪ್ರಯೋಗಶಾಲೆಗಳಲ್ಲಿ ಅಥವಾ ಸಂಶೋಧನಾ ಸಂಸ್ಥೆಗಳಲ್ಲಿ ಈ PFAS ಪರೀಕ್ಷೆನ ಮಾಡಬಹುದು. ಅದಲ್ಲದೆ ಕೇವಲ 10-12 ನಿಮಿಷದಲ್ಲಿ ನಾವು ಈ PFAS ಪರೀಕ್ಷೆನ ಮಾಡ್ಬೋದು. ಹಾಗಾಗಿ ದಿನನಿತ್ಯ ನಾವು ಸರಿಸುಮಾರು 150-200 ನಮೂನೆಗಳನ್ನ ನಾವು ಈ ರಾಸಾಯನಿಕಕ್ಕೋಸ್ಕರ ಪರೀಕ್ಷೆ ಮಾಡ್ಬೋದು. ನಾವು ನಮ್ಮ ಸಂಶೋಧನಾ ಬಳಗ ಏನಿದೆ ಅದರಲ್ಲಿ ನಾವು ಈ ಥರ ಒಂದು ಎಲ್ಲಂದರಲ್ಲಿ ಬಳಸ್ಬೋದಾದಂಥ ಒಂದು ಸಾಧಾರಣ ಉಪಕರಣ ಅಥವಾ ಪರೀಕ್ಷಾ ಕಿಟ್ ಅಂತ ಏನು ಹೇಳ್ತೀವಿ ಒಂದು ತಯಾರು ಮಾಡೋದು ಕೂಡ ನಾವು ನಮ್ಮ ಸಂಶೋಧನಾ ತಂಡ ಪ್ರಯತ್ನ ಮಾಡ್ತಾ ಇದೆ. ಅದಲ್ಲದೆ ಜಾಗತಿಕವಾಗಿ ನೋಡಿದ್ರೆ ನೀವು, ಅಂದರೆ ಪ್ರಪಂಚದಾದ್ಯಂತ ಹಲವಾರು ಸಂಶೋಧನಾ ಸಂಸ್ಥೆಗಳಿದ್ದಾವೆ. ಅವು ಈ PFAS ಏನಿದೆ ಅದನ್ನು ಅಲ್ಲೇ ಸ್ಥಳದಲ್ಲೇ ವಿಶ್ಲೇಷಣೆ ಮಾಡಿ ಅಲ್ಲೇ ಅದರ ಬಗ್ಗೆ ಎಷ್ಟು ಮಟ್ಟದಲ್ಲಿದೆ ಅಂತ ಹೇಳುವಂಥ ಒಂದು ಪೋರ್ಟೇಬಲ್ ಸಂವೇದಕ ಅಥವಾ ಒಂದು ಯಂತ್ರ ಇರ್ಬೋದು, ಆ ಥರನ ಮಾಡಬಹುದಾ ಅನ್ನೋದ್ರ ಬಗ್ಗೆ ಕೂಡ ಸಂಶೋಧನೆ ಮಾಡ್ತಾ ಇದ್ದೇವೆ. ಈ ಅನ್ವೇಷಣೆ ಸತತವಾಗಿ ಜಾರಿನಲ್ಲಿದೆ. ಒಟ್ಟಲ್ಲಿ ಹೇಳಬೇಕಂತ ಹೇಳಿದರೆ LC-MSMS-ನಂಥ ಒಂದು ಸೂಕ್ಷ್ಮ ವಿಧಾನ ಏನಿದೆ ಈ PFAS-ನ ವಿಶ್ಲೇಷಣೆ ಮಾಡೋದಕ್ಕೆ ಒಂದು ಸುವರ್ಣ ಮಾನದಂಡವಾಗಿ ಇರೋದನ್ನ ನಾವು ಯಾವಾಗಲೂ ನೋಡ್ತಾ ಇದ್ದೀವಿ.
0: ಅಂತೂ ಸಾವಯವ ಕೃಷಿ ಮಣ್ಣಿನಲ್ಲಿ ರಸಗೊಬ್ಬರ ಬಳಸದೇ ಇರಬಹುದು, ಆದರೆ ಬೇರೆಡೆಯಿಂದ ಈ PFAಗಳು ಬಂದು ಸೇರಿವೆಯೇ ಇಲ್ಲವೇ ಎಂದು ಪತ್ತೆ ಮಾಡುವ ಅಗತ್ಯವಂತೂ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಈ ಪರೀಕ್ಷೆ ರೈತರಿಗೂ ಉಪಕಾರಿ ಎನ್ನಬಹುದು.
2: ಅಂತರಿಕ್ಷದ ಅಪಾಯ ತಡೆಯುವ ದಿರಿಸು, ಬಾಂಧಳದ ಬಾಗು, ರವಿಕಿರಣಗಳ ನೀಳ್ಗೋಲು, ಇಂದುಮಣಿ ನುಣ್ಪು, ತಾರೆಗಳ ಕಣ್ಮಿನುಗು, ಚಂದದ ಅಂಗಾಂಗ ಭಾವದಿ ಮೊದಲ ಪಾಠವಿವು. ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ. ನೆಲದ ಮೇಲೆ ನಿಂತು ನೋಡಿದರೆ ಮೇಲೆ ಕಾಣುವ ಗಗನದಲ್ಲಿರುವ ಕಾಮನಬಿಲ್ಲು, ಸೂರ್ಯನ ಕಿರಣಗಳು, ಬೆಳದಿಂಗಳು, ಮಿನುಗುವ ನಕ್ಷತ್ರಗಳು ಎಲ್ಲವೂ ಸೌಂದರ್ಯ ಎಂದರೇನೆಂದು ತಿಳಿಸುವ ಪ್ರಕೃತಿಯ ಮೊದಲ ಪಾಠ ಎನ್ನುವುದು ಕವಿ DVGಯವರ ಮಾತು. ನಿಜ, ಆಗಸ ಸುಂದರ. ಅದೇ ಕಾರಣಕ್ಕೆ ಮನುಷ್ಯ ಅದನ್ನೂ ಮುಟ್ಟಿ ಮೆಟ್ಟಿ ಮೀರಿ ಹೋಗುವ ಸಾಹಸವನ್ನು ಮಾಡುತ್ತಿದ್ದಾನೆ. ನಮ್ಮ ಕಣ್ಣಿಗೆ ತೆರೆದುಕೊಂಡ ಆಕಾಶವನ್ನಲ್ಲದೆ ಇನ್ನೂ ದೂರದ ಅಂತರಿಕ್ಷವನ್ನೂ ಬೆದಕಿದ್ದಾನೆ. ಆದರೆ ಅಲ್ಲಿ ಇಲ್ಲಿನ ಸೌಂದರ್ಯವಿಲ್ಲ, ಇದ್ದರೂ ಅದರೊಟ್ಟಿಗೆ ಅಪಾಯವೂ ಇದೆ ಎನ್ನುವುದು ವಿಜ್ಞಾನಿಗಳ ಅಂಬೋಣ. ಅಂತಹ ಜಾಗದಲ್ಲಿಯೂ ಸಾಹಸ ಪಯಣ ಮಾಡುವ ಅಂತರಿಕ್ಷಯಾನಿಗಳನ್ನು ಅಪಾಯದಿಂದ ರಕ್ಷಿಸುವ ಹೊಸದೊಂದು ದಿರಿಸು ಸಿದ್ಧವಾಗಿದೆ. ಈ ದಿರಿಸು ಸಾಮಾನ್ಯ ಅಂತರಿಕ್ಷಯಾನಿಗಳ ದಿರಿಸಿಗಿಂತ ದುಪ್ಪಟ್ಟು ರಕ್ಷಣೆಯನ್ನು ನೀಡುತ್ತದಂತೆ. ಅಂತರಿಕ್ಷಯಾನ ಆಕರ್ಷಕ ಸಾಹಸವೇನೋ ನಿಜ, ಆದರೆ ಅದರ ಸುಖ ಅನುಭವಿಸುವ ಮೊದಲು ಒಂದಿಷ್ಟು ಕಷ್ಟವನ್ನೂ ಅನುಭವಿಸಲೇಬೇಕು. ಅಂತರಿಕ್ಷದಲ್ಲಿ ಭೂಮಿಯ ಸೆಳೆತ ಇರುವುದಿಲ್ಲ. ಭೂಮಿಯ ಸೆಳೆತಕ್ಕೆ ಹೊಂದಿಕೊಂಡ ದೇಹಕ್ಕೆ ಅಲ್ಲಿನ ನಿರ್ವಾತ ಅಸಹನೀಯ ಎನ್ನಿಸುತ್ತದೆ. ದೇಹದಲ್ಲಿನ ಹಲವು ಪ್ರಕ್ರಿಯೆಗಳು ಏರುಪೇರಾಗುತ್ತವೆ. ಹೀಗಾಗಿ ಕೃತಕವಾಗಿ ಗುರುತ್ವ ಬಲವನ್ನು, ಒತ್ತಡವನ್ನು ಸೃಷ್ಟಿಸಬೇಕಾಗುತ್ತದೆ. ಅಲ್ಲಿ ಉಸಿರಿಗೆ ಅಗತ್ಯವಾದ ಗಾಳಿ ಹಾಗೂ ಅದರಲ್ಲಿರುವ ಆಮ್ಲಜನಕ ಇಲ್ಲವೇ ಇಲ್ಲ, ನೀರೂ ಇಲ್ಲ. ಆ ಗಾಳಿಯನ್ನು ಭೂಮಿಯಿಂದ ಹೊತ್ತೊಯ್ಯಬೇಕು, ಇಲ್ಲವೇ ಪಯಣಿಸುತ್ತಿರುವ ನೌಕೆಯಲ್ಲಿಯೇ ಅದನ್ನು ತಯಾರಿಸಿಕೊಳ್ಳಬೇಕು. ನೀರನ್ನು ಅಲ್ಲಿಯೇ ಹೊಂದಿಸಿಕೊಳ್ಳಬೇಕು, ಆಹಾರದ ಬುತ್ತಿಯನ್ನು ಹೊತ್ತೊಯ್ಯಲೇಬೇಕು. ಇವಿಷ್ಟು ಸಾಲದು ಎನ್ನುವಂತೆ ಕಣ್ಣಿಗೆ ಕಾಣದ ವಿಕಿರಣಗಳ ಕಾಟವೂ ಇರುತ್ತದೆ. ನೆಲದಿಂದ ನೋಡಿದಾಗ ಆಕಾಶವನ್ನು ನೀಲಿಯಾಗಿ ಕಾಣಿಸುವ ವಾಯುಮಂಡಲ ಭೂಮಿಗೆ ಒಂದು ರಕ್ಷಾಕವಚವೂ ಹೌದು. ಹೊರಜಗತ್ತಿನಿಂದ ಎಡಬಿಡದೇ ಬರುವ ವಿಕಿರಣಗಳನ್ನು ಇದು

ಗಟ್ಟಿ ನಮ್ಮನ್ನು ರಕ್ಷಿಸುತ್ತಿರುತ್ತವೆ. ಈ ರಕ್ಷಾ ಕವಚದ ಲಕ್ಷ್ಮಣ ರೇಖೆಯನ್ನು ದಾಟಿ ಹೋಗುವ ಯಾರಿಗೂ ಅಪಾಯ ಕಟ್ಟಿಟ್ಟದ್ದೆ. ಭೂಮಿಯಿಂದ ಸುಮಾರು 400 ಕಿಲೋಮೀಟರುಗಳ ಎತ್ತರದಲ್ಲಿ ಗಾಳಿ ಇಲ್ಲವೇ ಇಲ್ಲ ಎನ್ನುವಷ್ಟು ವಿರಳವಾಗಿರುತ್ತದೆ. ಅದಕ್ಕೂ ಮೇಲೆ 2000 ಕಿಲೋಮೀಟರು ಎತ್ತರದಲ್ಲಿ ಗಾಳಿಯ 1-2 ಅಣುಗಳಷ್ಟೇ ಕಾಣಸಿಗಬಹುದು. ಅಂತಹ ಎಡೆಯಲ್ಲಿ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಬರುವ ಶಕ್ತಿಶಾಲಿ ಕಿರಣಗಳು ಭೂಮಿಯ ಮೇಲೆ ಇರುವುದಕ್ಕಿಂತಲೂ ಪ್ರಖರವಾಗಿರುತ್ತವೆ. ಅದುವೇ ಅಪಾಯ. ಉಳಿದೆಲ್ಲ ಅಪಾಯಗಳಿಗಿಂತಲೂ ಈ ವಿಕಿರಣಗಳ ಬಗ್ಗೆ ವಿಜ್ಞಾನಿಗಳಿಗೆ ಹೆಚ್ಚು ಕಾಳಜಿ. ಏಕೆಂದರೆ ಇವು ತಕ್ಷಣಕ್ಕೆ ಯಾವುದೇ ಹಾನಿಯನ್ನು ಉಂಟುಮಾಡುವುದಿಲ್ಲ ಅಥವಾ ಅಂತಹ ಹಾನಿ ಕಾಣುವುದಿಲ್ಲ. ಆದರೆ ಈ ಶಕ್ತಿಶಾಲಿ ವಿಕಿರಣಗಳು ದೇಹದಲ್ಲಿನ ಜೀವಕೋಶಗಳಲ್ಲಿ ಶಾಶ್ವತವಾಗಿ ಬದಲಾವಣೆಗಳನ್ನು ಉಂಟುಮಾಡಬಲ್ಲವು. ಈ ಬದಲಾವಣೆಗಳು ಹಾನಿಕರವೂ ಆಗಬಲ್ಲವಾದ್ದರಿಂದ ಎಚ್ಚರಿಕೆ ಅಗತ್ಯ. ಬಾಹ್ಯಾಕಾಶ ಎಂದರೆ ಸ್ಪೇಸ್ ಸ್ಟೇಷನ್ಗಿಂತಲೂ ಎತ್ತರದ ಅಂತರಿಕ್ಷದಲ್ಲಿ ಪಯಣಿಸುವ ಯಾರಿಗಾದರೂ 2 ಬಗೆಯ ವಿಕಿರಣಗಳಿಂದ ಅಪಾಯವಿರುತ್ತದೆ. ಮೊದಲನೆಯದು ಸೂರ್ಯನಿಂದ ಹರಿದು ಬರುವ ವಿದ್ಯುತ್ತಾವೇಶವಿರುವ ಪ್ರೋಟಾನು ಇಲೆಕ್ಟ್ರಾನ್ಗಳ ಪ್ರವಾಹ. ಮತ್ತೊಂದು ವಿಶ್ವದ ಎಲ್ಲೆಡೆಯಿಂದ ವಿವಿಧ ಆಕಾಶಕಾಯಗಳಿಂದ ಬರುತ್ತಿರುವ ವ್ಯೋಮಕಿರಣಗಳು ಅಥವಾ ಕಾಸ್ಮಿಕ್ ಕಿರಣಗಳು. ಇವುಗಳಲ್ಲಿ ಸೂರ್ಯನಿಂದ ಬರುವ ಕಣಪ್ರವಾಹ ಹೆಚ್ಚು ಶಕ್ತಿಶಾಲಿ. ಆದರೂ ಅದು ಆಗೊಮ್ಮೆ ಈಗೊಮ್ಮೆ ಹರಿಯುವುದರಿಂದ ದುರ್ಬಲವಾದರೂ ಕಾಸ್ಮಿಕ್ ಕಿರಣಗಳಿಂದಲೂ ಅಪಾಯ ಹೆಚ್ಚೆ. ಈ 2 ಬಗೆಯ ಕಿರಣಗಳನ್ನು ವ್ಯೋಮಯಾನಿಗಳನ್ನು ತಟ್ಟದಂತೆ ಅಡ್ಡಗಟ್ಟುವ ಇಲ್ಲವೇ ಅವುಗಳ ತೀವ್ರತೆಯನ್ನು ಕುಂದಿಸುವ ಅಥವಾ ಅವುಗಳಿಂದ ದೇಹದಲ್ಲಿ ಆಗುವ ಬದಲಾವಣೆಗಳನ್ನು ತಡೆಗಟ್ಟುವ ಉಪಾಯಗಳನ್ನು ವಿಜ್ಞಾನಿಗಳು ಈಗಾಗಲೇ ಯೋಜಿಸಿದ್ದಾರೆ. ಉದಾಹರಣೆಗೆ, ಆಕಾಶ ನೌಕೆಗಳ ಹೊರಮೈಗೆ ಈ ಕಿರಣಗಳು ನೌಕೆಯ ಒಳಗೆ ನುಸುಲದಂತೆ ತಡೆದು ಪ್ರತಿಫಲಿಸಿಬಿಡುವ ಅಲ್ಯೂಮಿನಿಯಂ ಹೊದಕೆ ಇರುತ್ತದೆ. ಅಪ್ಪಿತಪ್ಪಿ ಈ ಹೊದಕೆಯನ್ನೂ ದಾಟಿ ಬರುವ ಕಿರಣಗಳನ್ನು ಹೀರಿಕೊಳ್ಳುವ ಪಾಲಿಮರ್ ಪದರವೂ ಇರುತ್ತದೆ. ಹಾಗಿದ್ದರೂ ಸ್ವಲ್ಪ ಮಟ್ಟದಲ್ಲಿ ವಿಕಿರಣಗಳು ನೌಕೆಯ ಒಳಗೆ ನುಸುಲಬಹುದು, ಯಾತ್ರಿಗಳನ್ನು ತಾಕಬಹುದು ಅಥವಾ ನೌಕೆಯ ಒಳಗಿರುವ ಗಾಳಿಯನ್ನು ಪ್ರಭಾವಿಸಬಹುದು. ಅಲ್ಲಿ ಬೇರೊಂದು ರೀತಿಯ ಅಪಾಯಕಾರಿ ಅಣುಗಳನ್ನು ಸೃಷ್ಟಿಸಬಹುದು. ಈ ಎಲ್ಲಾ ಸಾಧ್ಯತೆಗಳು ಇರುವುದರಿಂದ ಯಾತ್ರಿಗಳ ದಿರಿಸನ್ನೇ ಇನ್ನಷ್ಟು ಭದ್ರವಾದ ಗುರಾಣಿಯನ್ನಾಗಿಸಲು ವಿಜ್ಞಾನಿಗಳು ಪ್ರಯತ್ನಿಸುತ್ತಿದ್ದಾರೆ. ನಾಸಾದ ವಿಜ್ಞಾನಿಗಳು ಸಿದ್ಧಪಡಿಸಿದ ಆಸ್ಟ್ರೋರಾಡ್ ಎನ್ನುವ ಹೊಸದೊಂದು ದಿರಿಸು ಇದೀಗ ಪರೀಕ್ಷೆಯಲ್ಲಿ ಪಾಸಾಗಿ ಬಂದಿದೆ. ಕಳೆದ ಜೂನ್ ತಿಂಗಳಿನಲ್ಲಿ ಅಮೆರಿಕಾದ ನಾಸಾ ಸಂಸ್ಥೆ ಚಂದ್ರನತ್ತ ಹಾರಿಸಿದ ಆರ್ಟಿಮಿಸ್ ನೌಕೆಯ ಒಂದು ಉದ್ದೇಶ ಈ ಆಸ್ಟ್ರೋರಾಡ್ ಅನ್ನು ಪರೀಕ್ಷಿಸುವುದಾಗಿತ್ತು. ಆಸ್ಟ್ರೋರಾಡ್ ಒಂದು ವಿಶೇಷ ದಿರಿಸು. ಇದನ್ನು ಧರಿಸಿದ ಯಾತ್ರಿಗಳ ದೇಹದ ವಿವಿಧ ಭಾಗಗಳಿಗೆ ವಿವಿಧ ಪ್ರಮಾಣದಲ್ಲಿ ಇದು ರಕ್ಷಣೆಯನ್ನು ನೀಡುತ್ತದಂತೆ. ಆಸ್ಟ್ರೋರಾಡ್ನ ತಿರುಳೆಲ್ಲವೂ HDPE ಪ್ಲಾಸ್ಟಿಕ್ನವು. ಕಾಸ್ಮಿಕ್ ಹಾಗೂ ಸೂರ್ಯನ ವಿಕಿರಣಗಳಲ್ಲಿರುವ ಪ್ರೋಟಾನ್ಗಳನ್ನು ಸಮರ್ಥವಾಗಿ ತಡೆಗಟ್ಟುವ ಹೈಡ್ರೋಜನ್ ಅಣುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ವಸ್ತುವೆ HDPE. ನೇರವಾಗಿ ಇದರಿಂದಲೇ ದೇಹದ ಎಲ್ಲಾ ಭಾಗಗಳನ್ನು ಮುಚ್ಚುವ ದಿರಿಸನ್ನು ತಯಾರಿಸಬಹುದಾದರೂ ಗಟ್ಟಿಯಾಗಿರುವ ವಸ್ತುವಾದ್ದರಿಂದ ಕೈಕಾಲುಗಳು ಸರಾಗವಾಗಿ ಆಡಲು ಅದು ನೆರವಾಗುವುದಿಲ್ಲ. ಹೀಗಾಗಿ HDPEಯ ಪದರಗಳನ್ನೇ ವಿವಿಧ ಅಂಗಗಳ ಮೇಲೆ ವಿವಿಧ ದಪ್ಪಗಳಲ್ಲಿ ಹೊದೆಸಿ ಆಸ್ಟ್ರೋರಾಡನ್ನು ತಯಾರಿಸಲಾಗಿತ್ತು. ಪ್ರಮುಖವಾಗಿ ವಿಕಿರಣಗಳ ದಾಳಿಯಿಂದ ಹೆಚ್ಚು ಘಾಸಿಗೊಳ್ಳುವಂತಹ ಕರುಳು, ಮೂಳೆಯ ಮಜ್ಜೆ, ಲಿಂಗಾಂಗಗಳ ಬಳಿ ಬಟ್ಟೆಯ ದಪ್ಪ ಹೆಚ್ಚಿರುವಂತೆ ಮಾಡಲಾಗಿತ್ತು. ಈ ದಿರಿಸನ್ನು ಧರಿಸಿದ ಒಂದು ಗಂಡು ಹಾಗೂ ಒಂದು ಹೆಣ್ಣು ಗೊಂಬೆಯನ್ನು ಆರ್ಟಿಮಿಸ್ ನೌಕೆಯಲ್ಲಿ ಇತರೆ ಗಗನಯಾತ್ರಿಗಳೊಂದಿಗೆ ಇರಿಸಲಾಗಿತ್ತು. ಈ ಗೊಂಬೆಗಳು ವಿಶೇಷವಾಗಿ ರಚನೆಯಾಗಿದ್ದವು. ಇವುಗಳ ದೇಹದ ವಿವಿಧ ಭಾಗಗಳು ಮನುಷ್ಯರ ದೇಹದಲ್ಲಿನ ಅಂಗಗಳು ಹೀರಿಕೊಳ್ಳುವಷ್ಟು ವಿಕಿರಣವನ್ನು ಹೀರಿಕೊಳ್ಳುತ್ತಿದ್ದವು. ಜೋರಾ ಎನ್ನುವ ಗಂಡು ಹಾಗೂ ಹೆಲ್ಗಾ ಎನ್ನುವ ಹೆಣ್ಣು ಗೊಂಬೆಯ ದೇಹದೊಳಗೆ ವಿವಿಧ ಆಳದಲ್ಲಿ ವಿಕಿರಣಗಳನ್ನು ಹೆಕ್ಕಿ ಲೆಕ್ಕಿಸುವ ಸಂವೇದಕಗಳನ್ನು ಹುಡುಕಿ ಇರಿಸಲಾಗಿತ್ತು. ಈ ಗೊಂಬೆಗಳು ಪಯಣ ಮುಗಿಸಿದ ನಂತರ ಹಿಂದಿರುಗಿದಾಗ ಈ ಸಂವೇದಕಗಳನ್ನು ಪರೀಕ್ಷಿಸಿ ಎಷ್ಟು ವಿಕಿರಣಗಳು ಗೊಂಬೆಗಳನ್ನು ತಾಕಿವೆ ಎಂದು ನಾಸಾದ ವಿಜ್ಞಾನಿಗಳ ತಂಡ ಲೆಕ್ಕ ಹಾಕಿದೆ. ಈ ಲೆಕ್ಕಾಚಾರಗಳ ಪ್ರಕಾರ ಈ ಬಗೆಯಲ್ಲಿ ವಿವಿಧ ಅಂಗಗಳಿಗೆ ವಿಭಿನ್ನ ದಪ್ಪದ ಹೊದಕೆ ಇರುವಂತಹ ಆಸ್ಟ್ರೋರಾಡ್ ದಿರಿಸು ಸಾಮಾನ್ಯ ದಿರಿಸುಗಳನ್ನು ದಾಟಿ ಒಳಗೋಗುವ ವಿಕಿರಣಗಳಲ್ಲಿ ಅರ್ಧಕ್ಕಿಂತ ಹೆಚ್ಚನ್ನು ತಡೆಗಟ್ಟಿತ್ತು ಎಂದು ಈ ಸಂಶೋಧನೆ ನಡೆಸಿದ ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. ಅಂದರೆ ಮಂಗಳ ಗ್ರಹ, ಚಂದ್ರಗ್ರಹಕ್ಕೆ ಮುಂದೆ ಹೋಗಬಯಸುವ ಪ್ರಯಾಣಿಕರಿಗೆ ಸುರಕ್ಷತೆಗಾಗಿ ಇದನ್ನು ಧರಿಸಬಹುದು ಎಂದು ಹೀಗೆ ನಿರೂಪಿತವಾಗಿದೆ. ಆಹಾ, ಹಾಗಾದ್ರೆ ಒಂದು ನಡೆ ಚಂದ್ರನತ್ತ ಹೋಗಿ ಬರೋಣ ಅಂತ ತೀರ್ಮಾನಿಸಿದೀರಾ? ಹಾಗೆ ಸುಮ್ಮನೆ ಆಗುವುದಿಲ್ಲ. ಈ ದಿರಿಸನ್ನು ಧರಿಸುವವರೂ ಗಟ್ಟಿಯಾಗಿರಬೇಕು. ಯಾಕೆ ಅಂದ್ರೆ ಕೇವಲ ಅಗತ್ಯವಾದ ಭಾಗಗಳಲ್ಲಿಯಷ್ಟೇ HDPE ಪದರಗಳನ್ನು ಜೋಡಿಸಿದ್ದರೂ ಆಸ್ಟ್ರೋರಾಡ್ 26 ಕಿಲೋ ತೂಗುತ್ತದೆ.
ಅದನ್ನು

0: ಅಷ್ಟು ಗಟ್ಟಿಯಾಗಿದ್ದೀರಾ?
1: ಪ್ಲಾಸ್ಟಿಕ್ಕು ತಿಂಡಿ. ಪ್ಲಾಸ್ಟಿಕ್ಕು ಡಬ್ಬಿಗಳಲ್ಲಿ ಬುತ್ತಿ ಕಟ್ಟಿಕೊಂಡು ಹೋದ ತಿನಿಸು ಒಳ್ಳೆಯದಲ್ಲ ಎನ್ನುವವರಿಗೆ ಶಾಕಿಂಗ್ ಸುದ್ದಿ. ಪ್ಲಾಸ್ಟಿಕ್ಕಿನಲ್ಲಿ ಕಟ್ಟಿಕೊಡುವ ತಿಂಡಿ ಬಿಡಿ, ಪ್ಲಾಸ್ಟಿಕ್ಕಿನಿಂದಲೇ ಮಾಡಿದ ತಿಂಡಿ ಬರಲಿದೆಯಂತೆ. ಅಮೆರಿಕೆಯ ಸದರ್ನ್ ಇಲಿನಾಯ್ ವಿಶ್ವವಿದ್ಯಾನಿಲಯದ ರಸಾಯನ ವಿಜ್ಞಾನಿಗಳು ಹೀಗೊಂದು ಪ್ರಯತ್ನ ಮಾಡಿದ್ದಾರೆ. ಪ್ಲಾಸ್ಟಿಕ್ಕನ್ನೇ ಕರಗಿಸಿ ಬ್ರೆಡ್ಡು ಮಾಡುವ ಈಸ್ಟ್ನಿಂದ ಅದನ್ನು ಪ್ರೋಟೀನುಗಳನ್ನಾಗಿಸಿ ಆ ಪ್ರೋಟೀನುಗಳಿಂದ ಮ್ಯೂಬೈಟ್ ಅಥವಾ ಮೈಕ್ರೋಬೈಟ್ ಎನ್ನುವ ಬಿಸ್ಕತ್ತಿನಂತಹ ತಿನಿಸನ್ನು ತಯಾರಿಸಿದ್ದಾರೆ. ಈ ಬಿಸ್ಕತ್ತನ್ನು ರಸಾಯನ ವಿಜ್ಞಾನಿ ಲಾಹಿರು ಜಯಕೋಡಿ ಅವರ ತಂಡ ಸಿದ್ಧಪಡಿಸಿದ್ದು, ಇತ್ತೀಚೆಗೆ ಅಮೆರಿಕೆಯಲ್ಲಿ ಜರುಗಿದ ಅಮೆರಿಕರಿಕನ್ ಕೆಮಿಕಲ್ ಅಸೋಸಿಯೇಷನ್ನಿನ ಸಮಾವೇಶದಲ್ಲಿ ಪ್ರದರ್ಶಿಸಲಾಯಿತು. ಪ್ಲಾಸ್ಟಿಕ್ಕಿನಿಂದ ಬಿಸ್ಕತ್ತೆ ಎಂದು ಮೂಗಿನ ಮೇಲೆ ಬೆರಳಿಡಬೇಡಿ. ಈ ಐಡಿಯಾ ಹೊಸದೇನಲ್ಲ. ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ಕಿನ ಚೀಲಗಳು, ನೀರಿನ ಬಾಟಲಿಗಳಂತಹ ವಸ್ತುಗಳು ಎಲ್ಲೆಡೆ ಕಸವಾಗಿ ಕಣ್ಣಿಗೆ ಕಿಸುರಾಗಿವೆಯಷ್ಟೆ. ಇವನ್ನು ನಿವಾರಿಸಲು ವಿಜ್ಞಾನಿಗಳು ಹಲವಾರು ಉಪಾಯಗಳನ್ನು ಯೋಚಿಸಿದ್ದಾರೆ. ನಮ್ಮೂರಲ್ಲಿ ಮಾಡುವಂತೆ ಪ್ಲಾಸ್ಟಿಕ್ಕನ್ನು ಸೌದೆಯ ಬದಲಿಗೆ ಒಲೆಗೆ ಇಂಧನವನ್ನಾಗಿ ಮಾಡುವುದು, ಪ್ಲಾಸ್ಟಿಕ್ಕನ್ನು ತಿನ್ನುವ ಹುಳುಗಳನ್ನು ಸಾಕುವುದು, ಪ್ಲಾಸ್ಟಿಕ್ಕನ್ನು ರಾಸಾಯನಿಕ ವಿಧಾನಗಳಿಂದ ಒಡೆದು ಡೀಸೆಲ್ ಪೆಟ್ರೋಲಿನಂತ ಇಂಧನವನ್ನು ತಯಾರಿಸುವುದು, ಪ್ಲಾಸ್ಟಿಕ್ಕನ್ನು ಮೊದಲಿನ ರೂಪಕ್ಕೆ ಬದಲಿಸಿ ಹೊಸ ಪ್ಲಾಸ್ಟಿಕ್ಕನ್ನು ತಯಾರಿಸುವುದು, ಹೀಗೆ ಹತ್ತಾರು ಉಪಾಯಗಳನ್ನು ವಿಜ್ಞಾನಿಗಳು ಯೋಚಿಸಿದ್ದು ಉಂಟು. ಇವರಲ್ಲಿ ಕೆಲವರು ಪ್ಲಾಸ್ಟಿಕ್ಕಿನಿಂದ ಪ್ರೋಟೀನ್ ಅನ್ನು ತಯಾರಿಸಬಾರದೇಕೆ ಎಂದು ಯೋಚಿಸಿದ್ದರು. ಪ್ಲಾಸ್ಟಿಕ್ಕನ್ನು ಕೊಳೆಯಿಸುವ ಬ್ಯಾಕ್ಟೀರಿಯಾಗಳನ್ನು ಸೃಷ್ಟಿಸಲು ಕೆಲವರು ಮುಂದಾಗಿದ್ದರು. ಜಯಕೋಡಿ ತಂಡ ಈ ಎಲ್ಲ ಉಪಾಯಗಳನ್ನು ಒಟ್ಟಾಗಿಸಿ ಬಿಸ್ಕತ್ತನ್ನೇ ತಯಾರಿಸಿದೆ. ಬಿಸ್ಕತ್ತನ್ನು ತಯಾರಿಸಲು ಜಯಕೋಡಿ ತಂಡ ಪಾಲಿ ಈಥೈಲ್ ತೆರೆಪ್ಥಾಲೇಟ್ ಎನ್ನುವ ಪ್ಲಾಸ್ಟಿಕ್ಕನ್ನು ಬಳಸಿದೆ. ನೀರು, ಕೋಲಾ, ಇತರೆ ಪಾನೀಯಗಳ ಬಾಟಲಿಗಳನ್ನು ಈ ಪ್ಲಾಸ್ಟಿಕ್ಕಿನಿಂದ ಮಾಡಿರುತ್ತಾರೆ. ಸಾಧಾರಣವಾಗಿ ಇದು ಕೊಳೆಯುವುದೇ ಇಲ್ಲ. ಬಿಸಿಲು ಮಳೆಯಲ್ಲಿ ಬಿದ್ದು ಪೂರ್ತಿ ಶಿಥಿಲವಾಗಬೇಕಾದರೆ ಈ ಪ್ಲಾಸ್ಟಿಕ್ಕಿಗೆ 400 ವರ್ಷಗಳಾದರೂ ಬೇಕು. ಅಂದರೆ ಹತ್ತಾರು ತಲೆಮಾರುಗಳವರೆಗೂ ಇದು ಬೆಂಬಿಡದ ಭೂತದಂತೆ ಉಳಿದಿರುತ್ತದೆ. ಜಯಕೋಡಿ ತಂಡ ಈ ಪ್ಲಾಸ್ಟಿಕ್ಕನ್ನು ಮೊದಲಿಗೆ ಬಿಸಿ ಹಬೆ ಹಾಗೂ ಅತಿ ಒತ್ತಡದಲ್ಲಿ ಬೇಯಿಸುತ್ತದೆ. ಇದೊಂದು ರೀತಿಯಲ್ಲಿ ಪ್ರೆಷರ್ ಕುಕ್ ಮಾಡಿದ ಹಾಗೆ. ಹೀಗೆ ಮಾಡಿದಾಗ ಟೆರೆಪ್ಥಾಲೇಟು ಅಣುಗಳು ಒಡೆದು ಸಣ್ಣ ಸಣ್ಣ ಅಣುಗಳಾಗುತ್ತವೆ. ಮುಂದಿನ ಹಂತದಲ್ಲಿ ಈ ಅಣುಗಳನ್ನು ವಿಶೇಷವಾಗಿ ಕುಲಾಂತರಿಸಿದ ಈಸ್ಟ್ಗೆ ಈ ಶಿಥಿಲವಾದ ಅಣುಗಳನ್ನು ಉಣಿಸುತ್ತಾರೆ. ಈಸ್ಟ್ ಜೀವಿಯು ಈ ಅಣುಗಳನ್ನು ಅರಗಿಸಿಕೊಳ್ಳುವ ಕಿಣ್ವಗಳನ್ನು ತಯಾರಿಸುವಂತೆ ತಳಿ ತಂತ್ರಜ್ಞಾನದಿಂದ ಕುಲಾಂತರಿಸಿರುತ್ತಾರೆ. ಹಾಗೆಯೇ ಅದರಲ್ಲಿ ನಿರ್ದಿಷ್ಟ ಪ್ರೋಟೀನುಗಳನ್ನು ತಯಾರಿಸುವ ಜೀನನ್ನು ಸೇರಿಸಿರುತ್ತಾರೆ. ಹೀಗೆ ಇವು ಪ್ಲಾಸ್ಟಿಕ್ಕನ್ನು ಪ್ರೋಟೀನನ್ನಾಗಿ ಪರಿವರ್ತಿಸುತ್ತವೆ. ಪ್ಲಾಸ್ಟಿಕ್ಕಿನಲ್ಲಿಯೂ ಇರುವುದು ಕಾರ್ಬನ್ನು. ಜೀವಿಗಳಲ್ಲಿ ಇರುವ ಪ್ರೋಟೀನು, ಕಾರ್ಬೋಹೈಡ್ರೇಟುಗಳು ಕೂಡ ಕಾರ್ಬನ್ ವಸ್ತುಗಳೇ. ಆದ್ದರಿಂದ ಒಂದರಿಂದ ಇನ್ನೊಂದನ್ನಾಗಿ ಬದಲಾಯಿಸಬಹುದಲ್ಲ ಎನ್ನುವುದು ಜಯಕೋಡಿ ಅಂತಹ ವಿಜ್ಞಾನಿಗಳ ತರ್ಕ. ಈ ಯೋಚನೆ 3-4 ದಶಕಗಳಿಂದಲೂ ಇತ್ತು. ಆದರೆ ಪ್ಲಾಸ್ಟಿಕ್ಕನ್ನು ಶಿಥಿಲಗೊಳಿಸಬಲ್ಲ ವಿಧಾನ ಕೆಲವು ವರ್ಷಗಳ ಹಿಂದೆಯಷ್ಟೇ ಸಿದ್ಧವಾಯಿತು. ಪಾಲಿ ಇಥಿಲೀನು, ಟೆರೆಪ್ಥಾಲೇಟು ಮೊದಲಾದ ಪ್ಲಾಸ್ಟಿಕ್ಕುಗಳನ್ನು ಹಬೆ ಹಾಗೂ ಆಕ್ಸಿಜನ್ ಅಷ್ಟೇ ಇರುವ ಅತಿ ಒತ್ತಡದ ವಾತಾವರಣದಲ್ಲಿ ಬೇಯಿಸಿದರೆ ಅವು ಶಿಥಿಲವಾಗುತ್ತವೆ ಎಂದು 80 ವರ್ಷಗಳ ಹಿಂದೆ ಪತ್ತೆ ಮಾಡಲಾಗಿತ್ತು. ಅಂದಿನಿಂದ ಈ ಪ್ಲಾಸ್ಟಿಕ್ಕಿನಿಂದ ರೇಷ್ಮೆಯಂತಹ ನೂಲು, ಔಷಧಗಳಲ್ಲಿ ಬಳಸುವ ಪ್ರೋಟೀನುಗಳು ಹಾಗೂ ತಿಂಡಿ ತಿನಿಸನ್ನು ತಯಾರಿಸುವ ಕನಸುಗಳು ಚಿಗುರೊಡೆದವು. ಜಯಕೋಡಿ ತಂಡ ಇದಕ್ಕಾಗಿ 16 ಈಸ್ಟ್ ಜೀವಿಗಳನ್ನು ಪರೀಕ್ಷಿಸಿದೆ, ಕುಲಾಂತರಿಸಿದೆ. ಅನಂತರ ಅವುಗಳನ್ನು ಪ್ಲಾಸ್ಟಿಕ್ಕಿನ ರಸ, ಹುಲ್ಲು, ತರಗು, ಬಗಾಸೆ ಮೊದಲಾದ ಕೃಷಿ ತ್ಯಾಜ್ಯಗಳ ಜೊತೆಗೆ ಸೇರಿಸಿ ಬೆಳೆಸಿ ಬೆಳೆಸಿದೆ. ಹೀಗೆ ಬೆಳೆಸಿದ ಈಸ್ಟುಗಳನ್ನು ಅನಂತರ ರುಬ್ಬಿ ಅವುಗಳು ತಯಾರಿಸಿರುವ ಪ್ರೋಟೀನನ್ನು ಪ್ರತ್ಯೇಕಿಸಿದೆ. ಇದಷ್ಟಾದರೆ ಬಿಸ್ಕತ್ತು ರೆಡಿಯಾಯಿತು ಅಂತಲ್ಲ. ಈ ಪ್ರೋಟೀನನ್ನು ಬಿಸ್ಕತ್ತಿನ ರೂಪಕ್ಕೆ ತರುವ ಅಡುಗೆ ವಿಧಾನವೂ ಬೇಕಷ್ಟೆ. ಮುಂದಿನ ಹಂತ ಬಿಸ್ಕತ್ತಿನ ತಯಾರಿಕೆ. ಈಸ್ಟಿನಿಂದ ಪಡೆದ ಪ್ರೋಟೀನುಗಳ ಜೊತೆಗೆ ಒಂದಿಷ್ಟು ಮೆಕ್ಕೆಜೋಳದ ಹಿಟ್ಟು, ಸಕ್ಕರೆ ಹಾಗೂ ಸೋಯಾ ಎಣ್ಣೆಯಂತಹ ಕೊಬ್ಬನ್ನು ಸೇರಿಸಿ ಹಿಟ್ಟನ್ನು ತಯಾರಿಸುತ್ತಾರೆ. ಈ ಹಿಟ್ಟನ್ನು 3D ಪ್ರಿಂಟರಿಗೆ ಊಡಿಸಿ ಬೇಕಾದ ಬಿಸ್ಕತ್ತಿನ ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಹೀಗೆ ಪ್ರಿಂಟ್ ಮಾಡಿದ ಬಿಸ್ಕತ್ತನ್ನು ಬೇಯಿಸಿದರೆ ತಿನಿಸು ರೆಡಿ. ನಾರಿನಾಂಶ, ಸಕ್ಕರೆ, ಪ್ರೋಟೀನು, ಪಿಷ್ಟವೆಲ್ಲವೂ ಇರುವ ಬಿಸ್ಕತ್ತು ಕೇವಲ ರುಚಿ

0: ಪುಷ್ಟಿಕರವಷ್ಟೇ ಅಲ್ಲ, ಪೌಷ್ಟಿಕವೂ ಆಗಿರುವಂತೆ ಇವರು ಯೋಜಿಸಿದ್ದಾರಂತೆ. ಇವುಗಳಲ್ಲಿ ಬಳಸುವ ಈಸ್ಟುಗಳಲ್ಲಿ ಕೆಲವು ತೆರೆಪ್ಟಾಲೇಟು ಕರಗಿ ಬಂದಂತಹ ಇಥಿಲೀನ್ ಗ್ಲೈಕಾಲ್ ಅನ್ನು ಬೀಟಾ ಕೆರೋಟಿನ್ ಅನ್ನಾಗಿ ಪರಿವರ್ತಿಸುತ್ತವೆ. ಬೀಟಾ ಕೆರೋಟಿನ್ ಎ ಜೀವಸತ್ವ ಅರ್ಥಾತ್ ವಿಟಮಿನ್ ಎಯನ್ನು ತಯಾರಿಸಲು ಬೇಕಾಗುವ ಪದಾರ್ಥ. ಇದನ್ನು ನಾವು ಆಹಾರದಿಂದಲೇ ಪಡೆಯಬೇಕು. ಹೀಗಾಗಿ ಈ ಪ್ಲಾಸ್ಟಿಕ್ ತಿನಿಸುಗಳು ಪೌಷ್ಟಿಕವೂ ಹೌದು ಎನ್ನುತ್ತಾರೆ ಜಯಕೋಡಿ. ಈ ಎಲ್ಲ ತಂತ್ರಗಳು ಈಗ ಹದಗೊಂಡು ಬಿಸ್ಕತ್ತುಗಳು ತಯಾರಾಗುವ ಹಂತದಲ್ಲಿವೆ. ಬೃಹತ್ ಪ್ರಮಾಣದಲ್ಲಿ ಇವನ್ನು ತಯಾರಿಸುವುದಷ್ಟೇ ಬಾಕಿ. ಇನ್ನು ಕೆಲವೇ ವರ್ಷಗಳಲ್ಲಿ ಅದುವೂ ಸಾಧ್ಯ ಎನ್ನುವ ಆಶಯವಿದೆ. ಇದೀಗ ಈಗ ಪ್ರತಿಯೊಂದು ಬಿಸ್ಕತ್ತಿಗೂ ಸುಮಾರು 6,000 ರೂಪಾಯಿಗಳಷ್ಟು ಬೆಲೆ ಇದೆ. ಬೃಹತ್ ಪ್ರಮಾಣದಲ್ಲಿ ತಯಾರಿಕೆ ಸಾಧ್ಯವಾದರೆ ಬೆಲೆ ಕುಗ್ಗಬಹುದು. ನಾವೆಲ್ಲರೂ ಪ್ಲಾಸ್ಟಿಕ್ಕಿನ ಬಿಸ್ಕತ್ತನ್ನು ತಿನ್ನಲು ಸಿದ್ಧವಾಗಬಹುದು. ಅದು ಸರಿ. ಈ ಬಿಸ್ಕತ್ತಿನ ರುಚಿ ಹೇಗಿರುತ್ತದೆ ಎಂದಿರಾ? ಅದು ಗೊತ್ತಿಲ್ಲ, ಏಕೆಂದರೆ ಇದನ್ನು ಇನ್ನೂ ತಿಂದವರಿಲ್ಲ. ಪರಿಮಳವಂತೂ ಸೊಗಸಾಗಿದೆ ಎನ್ನುತ್ತದೆ ಈ ಸುದ್ದಿಯನ್ನು ಪ್ರಕಟಿಸಿದ ಫಿಸಿಕ್ಸ್ ನ್ಯೂಸ್ ಪತ್ರಿಕೆ. ಏಕೆಂದರೆ ಬೀಟಾ ಕೆರೋಟಿನ್ನಿನ ಜೊತೆಗೆ ಈಸ್ಟ್ ಜೀವಿಗಳು ವೆನಿಲಾ ಪರಿಮಳವನ್ನು ತಯಾರಿಸುವಂತೆ ಕುಲಾಂತರಿಸಲಾಗಿದೆ. ಹೀಗೆ ಒಂದೇ ಏಟಿಗೆ ವಿಟಾಮಿನ್ನು, ಪರಿಮಳ ಹಾಗೂ ಪ್ರೋಟೀನ್ ಅನ್ನು ತಯಾರಿಸಲಾಗುತ್ತದೆ. ಅದನ್ನು ಹಿಟ್ಟು ಸಕ್ಕರೆಯ ಜೊತೆ ಬೆರೆಸಿ ಬಿಸ್ಕತ್ತು ತಯಾರಿಸಿದರೆ ಪರಿಮಳಯುಕ್ತ ತಿನಿಸು ಸಿದ್ಧ. ಬಿಸ್ಕತ್ತೇನೋ ರೆಡಿ, ಆದರೆ ಅದನ್ನು ತಿನ್ನಬಹುದೋ ಬೇಡವೋ ಎನ್ನುವ ಕಾನೂನು ಇನ್ನೂ ರೆಡಿಯಿಲ್ಲ. ನಾವೆಲ್ಲ ಹೇಸಿಗೆ ಪಡುವ ಪ್ಲಾಸ್ಟಿಕ್ಕಿನಿಂದ ಪಡೆದ ವಸ್ತು ಹಾಗೂ ಈಸ್ಟ್ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಿದ ತಿನಿಸು ಆರೋಗ್ಯಕ್ಕೆ ಹಾನಿಕರವೋ ಅಲ್ಲವೋ ಎನ್ನುವುದು ನಿಶ್ಚಯವಾಗಬೇಕು. ಅದು ನಿರಪಾಯಕಾರಿ ಎಂದು ಆದ ಮೇಲಷ್ಟೇ ತಿನಿಸು ಎಂದು ಲೈಸೆನ್ಸು ದೊರಕುತ್ತದೆ. ಅದುವರೆವಿಗೂ ಯಾರೂ ಅದನ್ನು ರುಚಿ ನೋಡಲಾಗದು. ಏನಿದ್ದರೂ ಮೂಸಿ ನೋಡಿ ವೆನಿಲಾದ ಪರಿಮಳವನ್ನು ಆಸ್ವಾದಿಸಿ ಮೂಗಿನ ಹೊಳ್ಳೆಗಳನ್ನು ಅರಳಿಸಬಹುದು. ಆಹಾ, ಎಂತಹ ತಂತ್ರಜ್ಞಾನ ಎಂದು ಮೂಗಿನ ಮೇಲೆ ಬೆರಳನ್ನು ಇಟ್ಟು ಅಚ್ಚರಿ ಪಡಬಹುದು. ಈ ಎಲ್ಲ ತೊಂದರೆಗಳನ್ನು ದಾಟಿ ಈ ಪ್ಲಾಸ್ಟಿಕ್ಕು ತಿನಿಸು ಮಾರುಕಟ್ಟೆಗೆ ಬಂದರೆ ಹೊಟ್ಟೆಗೆ ಹೊಸ ತಿನಿಸು ದೊರಕುತ್ತದೆಯೋ ಇಲ್ಲವೋ? ಸುತ್ತಮುತ್ತಲಿನ ಪ್ಲಾಸ್ಟಿಕ್ಕು ಮಾಯವಾಗುವುದು ಖಂಡಿತ. ಅಷ್ಟೇ ಯಾಕೆ, ತರಕಾರಿಯವರು ಇನ್ನು ಮುಂದೆ ಆ ಪ್ಲಾಸ್ಟಿಕ್ಕಿನ ಚೀಲವನ್ನು ಕೊಡಲು ಹಿಂದು ಮುಂದು ನೋಡಬಹುದು.
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮ, ಜಾಣಧ್ವನಿ ಕೊಳ್ಳೇಗಾಲ ಶರ್ಮ ಹಾಗೂ ಎಐ ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಕೇಳುವರೆ, ಇದುವರೆಗೂ ವಿಜ್ಞಾನ ಜಾಣ ಸುದ್ದಿ ಪ್ರತಿ ವಾರ ಹೊಸ ಜ್ಞಾನ ವಿಶೇಷ ಕಾರ್ಯಕ್ರಮ ಬಿತ್ತರಗೊಂಡಿತು.
3: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ
5: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ಮು ಬಂದಿರೋದು.
5: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮೋ ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾರ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ ಏನ್ ಹೇಳ್ತಿದೆ ಕುಮಾರ.

0: ನೀನು ಇವೆಲ್ಲ ಬಂದವ
1: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಗ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲಾನು ಬಿಟ್ಬಿಡ್ತೀನಿ.
3: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
1: ಇದು ಕಲಾಕುಮಾರ ಮಾತು ಅಂದ್ರೆ,
4: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.

ಇನ್ನು ಮುಂದೆ ಕೇಳಿ ಬರೋಣ ಕಲರವ. ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಹೇಳುತ್ತಿರುವುದು ಸಂವಿಧಾನ ಪ್ರಸ್ತಾವನೆ. ಭಾರತದ ಜನರಾದ ನಾವು ಭಾರತವನ್ನೊಂದು ಸಾರ್ವಭೌಮ, ಸಮಾಜವಾದಿ, ಧರ್ಮತೀತ, ಪ್ರಜಾಸತ್ಮಾತ್ಮಕ ಗಣರಾಜ್ಯೋತ್ಸವವಾಗಿ ರಚಿಸಲು ಗಂಭೀರ ಸಂಕಲ್ಪ ಮಾಡಿದವರಾಗಿ ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿಯ ನಂಬಿಕೆ ಮತ್ತು ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳಲ್ಲಿ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿಯ ಘನತೆಯನ್ನು, ರಾಷ್ಟ್ರದ ಏಕತೆಯನ್ನು ಸುನಿಶ್ಚಿತಗೊಳಿಸಿ ಅವರೆಲ್ಲರಲ್ಲಿ ಸೋದರತ್ವ ವೃದ್ಧಿಗೊಳಿಸಲು ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿ ನವೆಂಬರ್ ತಿಂಗಳು 26 ತಾರೀಕಿನಲ್ಲಿ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸುತ್ತೇವೆ, ಜಾರಿಗೊಳಿಸುತ್ತೇವೆ ಮತ್ತು ನಮಗೆ ನಾವೇ ಅರ್ಪಿಸಿಕೊಳ್ಳುತ್ತೇವೆ.

ಒದಗ್ಯಾವೋ ರಾಜನ್ನ ಎಚ್ಚಾವೋ ನಾನಿಡಿದ ಕೆಲಸ ಒದಗ್ಯಾವೋ ನಾನಿಡಿದ ಕೆಲಸ ಒದಗ್ಯಾವೋ ರಾಗಿ ಕಲ್ಲೆ ನಾ ತೂಗಿ ಬಿಡ್ತೀನಿ ಬಲದೋಳು ನಾ ತೂಗಿ ಬಿಡ್ತೀನಿ ಬಲದೋಳು ಕಲ್ಲು ಬಿಟ್ಟೆನೆಂದು ಸಿಟ್ಟಕ್ಕೆ ಸರಸ್ವತಿ

ನನ್ನ ಹೆಸರು ಪ್ರಕೃತಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪರಿಸರ ಸಂರಕ್ಷಣೆ, ಗಿಡ ಮರಗಳನ್ನು ಬೆಳೆಸಬೇಕು. ಗಿಡ ಹಾಕ್ಬೇಕಾದ್ರೆ ನನ್ಗೇನಕ್ಕೆ ಇದು ಅದೇನ್ ಅವ್ರು ಹಾಕ್ರದು ನಾವೇನಕ್ಕೆ ಇದು ಮಾಡ್ಬೇಕು ಅದನ್ನ ಅಂತನ್ಬಿಟ್ಟು ಅದನ್ನ ಕಾಲಲ್ಲಿ ತುಳಿದ್ಬಿಡ್ರದು. ಆಮೇಲೆ ಅದು ಒಣಗ್ತಾ ಇದೆ ಅಂದ್ಮೇಲೆ ಅದನ್ಗೆ ನೀರ್ ಹಾಕ್ಬೇಕು. ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಬೆಳೆಸ್ಬೇಕು. ನೀರ್ ಹಾಕ್ಬಿಟ್ಟು ಅವನ್ ಬೆಳೆಸ್ತಾ ಇರ್ಬೇಕಾದ್ರೆ ನಾವ್ ಬೆಳೆಸಲಿಲ್ಲ ಅಂದ್ಮೇಲೆ ಅವನ್ ಮಾತ್ರ ಬೆಳೀತು, ನನ್ನದ್ ಮಾತ್ರ ಬೆಳೆನಿಲ್ಲ ಅನ್ನಕ್ಕ ನಾವ್ ಯಾವತ್ತೂ ಹೋಗ್ಬಾರ್ದು. ಅದಕ್ಕೆ ನಾವು ನೀರನ್ನ ಹಾಕಿ ಅದನ್ನ ಬೆಳೆಸಿ ಅದು ಬೆಳೆದಾಗ ನಮ್ಗೆ ಉಸಿರಾಡಕ್ಕೆ ಗಾಳಿ ಕೊಡುತ್ತೆ, ನಮ್ಗೆ ನೆರಳು ಕೊಡುತ್ತೆ, ಮತ್ತೆ ನಮ್ಗೆ ಈಗ ದಾರಿಲಿ ಹೋಗ್ತಾ ಇರ್ತೀವಿ ಹಾಗೆ ಹೊಟ್ಟೆ ಹಸಿವಾಗುತ್ತೆ, ಆಗ ಅದು ನಮ್ಗೆ ಹಣ್ಣು ಹಂಪಲುಗಳನ್ನೆಲ್ಲ ಕೊಡುತ್ತೆ. ಅದಕ್ಕೆ ನಾವು ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕು. ಸಾಲು ಮರದ ತಿಮ್ಮಕ್ಕ ಅವರ ಮಕ್ಕಳಂತೆ ಗಿಡ ಮರಗಳನ್ನೆಲ್ಲ ಸಾಕಿ ಬೆಳೆಸ್ತಾ ಇದ್ರು. ಅದೇ ತರ ನಾವು ಅವ್ರನ್ನೇ ಫಾಲೋ ಮಾಡ್ಬಿಟ್ಟು ನಾವು ಅದೇ ತರ ನಮ್ಮ ಗಿಡಗಳೇ ನಮ್ಮ ಸ್ನೇಹಿತರೇ ಇವರು ಅಂತನ್ಬಿಟ್ಟು ಅದನ್ನು ಕೂಡ ಬೆಳೆಸ್ಬೇಕು.

ಕುಮಾರ ಚಾಲುಕ್ಯ ವೈಸಳ ಬಲ್ಲಾಳ ಅಕ್ಕ ಅಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರ ಶ್ರೀ ವಿಶ್ವ ವಿನೂತನ ವಿದ್ಯಾಚೇತ.

ಕೇಳುಗರೇ, ಇದುವರೆಗೂ ಕಲರವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ. ಇಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನೋದ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾನಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

0: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
1: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
0: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
1: ಕ್ಷಯ ರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
0: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
1: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
4: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೆ ನಿನಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
3: ಸಿದ್ದಣ್ಣ, ನಿಂಗೆ ಬೀಡಿ ಸಿಗರೇಟ್ ಸಹಿತ

0: ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
1: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
0: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ. ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು? ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು? ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ, ಸಿಗರೇಟು, ಪಾನ್ ಪರಕು, ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಇನ್ನು ಮುಂದೆ ನಮ್ಮ ನಿಲಯದಿಂದ ಸಾಮಾನ್ಯ ಜ್ಞಾನ ಕಾರ್ಯಕ್ರಮ. ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.
7: ಸಾಮಾನ್ಯ ಜ್ಞಾನ
8: ಸಾಧನೆಗೆ ದಾರಿ ತೋರುವ,
7: ಮಾರ್ಗದರ್ಶನ ನೀಡುವ,
8: ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
7: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
8: ಪ್ರಚಲಿತ ವಿದ್ಯಮಾನಗಳು,
7: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
8: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
7: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
9: ಹಾಯ್, ಹಲೋ, ನಮಸ್ತೆ ಎಲ್ರಿಗೂ. ಶಿವಕುಮಾರ್ ಮಾತಾಡ್ತಾ ಇರೋದು. ಸೊ ಈ ವಾರ ಕಮ್ಯುನಿಕೇಶನ್ ಪೇಪರ್ ಬಗ್ಗೆ ಮಾತಾಡೋಣ. ಸೊ ಕಮ್ಯುನಿಕೇಶನ್ ಪೇಪರ್ ಅಂದರೆ ಫಸ್ಟಿಗೆ ಏನಿರ್ತದೆ, ಕಮ್ಯುನಿಕೇಶನ್ ಪೇಪರ್ ಅಂದರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಸಂವಹನ ಅಂತ ಏನು ಕರಿತೀವಿ, ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್. ಇದು ಎಲ್ಲಪ್ಪ ಯೂಸ್ ಆಗೋದು ಕಮ್ಯುನಿಕೇಷನ್ ಪೇಪರು, ಯಾವ ರೀತಿಯಾಗಿ ಯಾವ ಎಕ್ಸಾಮ್ಸ್ಗಳಿಗಿದೆ? ಫಸ್ಟಿಗೆ ನೋಡಿ, ನಾ ಆಲ್ರೆಡಿ ಲಾಸ್ಟ್ ವೀಕಲ್ಲಿ ಎಫ್ ಡಿ ಎಸ್ ಡಿ ಬಗ್ಗೆ ಹೇಳಿದ್ದು. ಕೆ ಎ ಅಂದರೆ ಏನಾದರೂ ಎಫ್ ಡಿ ಎಸ್ ಡಿ ಎಕ್ಸಾಮ್ಸ್ ಆದವು ಅಂತ ಅಂದ್ಕೊಳ್ಳಿ. ಕೆ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಅದರ ಅಂಡರ್ ಆದರೆ ಆ ಒಂದು ಎಫ್ ಡಿ ಎಸ್ ಡಿ ಎಕ್ಸಾಮ್ಗಳಿಗೆ ಗ್ರೂಪ್ ಸಿ ಶಿಲಾಭ್ಯಾಸ ಇರ್ತದೆ. ಫಸ್ಟ್ ಪೇಪರ್ ಇನ್ ಜಿ ಕೆ ಇರ್ತದೆ ಆ್ಯಸ್ ಯೂಶ್ವಲ್. ಸೆಕೆಂಡ್ ಏನಿದೆ, ಸೆಕೆಂಡು ಕಮ್ಯುನಿಕೇಷನ್. ಸೊ ಕಮ್ಯುನಿಕೇಷನ್ ಅಂದ್ರೇನು? ಕನ್ನಡ, ಇಂಗ್ಲೀಷ್, ಕಂಪ್ಯೂಟರ್, ಈ ಮೂರೂ ಇರುವಂಥದ್ದು. ಸೊ ಒಂದು ಸೆಕೆಂಡ್ ಹೇಳ್ತೇನೆ ನಿಮಗೆ ಯಾವುದು. ಕೆ ಎ ಅಂಡರ್ ನಡೆಸುವಂಥ ಎಫ್ ಡಿ ಎ ಮತ್ತು ಎಸ್ ಡಿ ಎ ಜಾಬ್ಗಳಿಗೆ ಗ್ರೂಪ್ ಸಿ ಕಮ್ಯುನಿಕೇಷನ್ ಇರ್ತದೆ, ಅದು ಇರ್ತದೆ. ಹಾಗೆ ಕೆ ಪಿ ಸಿ ಅಂಡರು ಕೆಲವೊಂದಿಷ್ಟು ಗ್ರೂಪ್ ಸಿ ಜಾಬ್ಗಳಿದಾವೆ. ಗ್ರೂಪ್ ಸಿ ಜಾಬ್ ಯಾವಪ್ಪ? ಫಾರ್ ಎಕ್ಸಾಂಪಲ್, ಈಗ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಪೆಕ್ಟರು, ರೆವಿನ್ಯೂ ಇನ್ಸ್ಪೆಕ್ಟರು, ಸಬ್ ರಿಜಿಸ್ಟ್ರು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟ್ರು, ಈ ಥರ ಹಲವಾರು ಗ್ರೂಪ್ ಸಿ ಜಾಬ್ಗಳಿದ್ದಾವೆ. ಅದು ಡಿಗ್ರಿ ಬೇಸು ಇದೆ, ಹಾಗೆ ಪಿ ಯು ಸಿ ಬೇಸ್ಡು ಇದ್ದಾವೆ. ಸೊ ಎರಡೂ ಎಕ್ಸಾಮ್ ಇದ್ದಾಗ, ಅಂದರೆ ಈ ಒಂದು ಡಿಗ್ರಿ ಮತ್ತು ಪಿ ಯು ಬೇಸ್ಡ್ ಇರುವಂಥ ಎರಡೂ ಎಕ್ಸಾಮ್ಗಳಿಗೆ ಕಮ್ಯುನಿಕೇಷನ್ ಪೇಪರು ಸೆಕೆಂಡ್ ಇರ್ತದೆ. ಫಸ್ಟ್ ಪೇಪರ್ ಜಿ ಕೆ ಯಾಜುವಲ್ ಇರ್ತದೆ, ಸೆಕೆಂಡು ಕಮ್ಯುನಿಕೇಷನ್ ಇರ್ತದೆ. 35 ಕನ್ನಡ ಕ್ವಶನ್ನು, 35 ಇಂಗ್ಲೀಷು, ಆಮೇಲೆ 30 ಕಂಪ್ಯೂಟರ್. ಸೊ ಇಲ್ಲಿ ಏನಾಗುತ್ತೆ, ನೆಗೆಟಿವ್ ಇರ್ತದೆ, ನೆನಪಿಟ್ಕೊಳ್ಳಿ, 1/4 ನೆಗೆಟಿವ್ ಇರ್ತದೆ. ಸೊ ಇದು ಒಂದು ಪ್ಯಾಟರ್ನ್, ಎಕ್ಸಾಮ್ ಪ್ಯಾಟರ್ನ್ ಇದೆ ಇದು. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ, ಹಾಗಿದ್ರೆ ಏನು ಓದಬೇಕು? ರಿಸೋರ್ಸಸ್ ಏನು, ಆಲ್ರೆಡಿ ಹೇಳಿದ್ದೆ ಲಾಸ್ಟ್ ವೀಕಲ್ಲಿ, ಇನ್ನೊಮ್ಮೆ ಹೇಳ್ತೇನೆ ನಿಮಗೆ. ಕನ್ನಡಗೆ ಗ್ರಾಮರ್ ಪಾರ್ಟಿಗೆ ಏನು ಮಾಡಿ, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ವ್ಯಾಕರಣ ದರ್ಪಣ ಅಂತ ಬುಕ್ ಬರ್ತದೆ, ಅದನ್ನು ತಗೊಳ್ಳಿ. ಸಾಹಿತ್ಯಕ್ಕೆ ಹಲವಾರು ಬುಕ್ಗಳಿದ್ದಾವೆ, ಫುಲ್ ಡೆಪ್ತ್ ನೀವು ಓದ್ಕೋಬೇಕಂದ್ರೆ, ಬಟ್ ಎಲ್ಲ ಕಂಬೈನ್ ಆಗಿ, ಫಾರ್ ಎಕ್ಸಾಂಪಲ್ ನಮಗೆ ಸನ್ನಾತಕ ಪದ ಬೇಕು, ವಿರುದ್ಧಾರ್ಥಕ ಪದ ಬೇಕು, ಗಾದೆ ಮಾತುಗಳು ಬೇಕು, ನುಡಿಗಟ್ಟುಗಳು ಬೇಕು, ಇವೆಲ್ಲ ಬೇಕಂದಾಗ ಎಲ್ಲ ಕಂಬೈನ್ಡ್ ಆಗಿ ಒಂದೇ ಕಡೆ ನಿಮಗೆ ಸಿಗುವಂಥ ಒಂದು ಬುಕ್ ಅಂದರೆ ಕೆ ಎಂ ಸುರೇಶ್ ಅವ್ರ ಬುಕ್.

ಓಕೆ. ಈ ಒಂದು ಬುಕ್ ಏನಿದೆ ಚೆನ್ನಾಗಿದೆ ತಗೊಳ್ಳಿ, ಇವೆರಡು ಬುಕ್ ಇದನ್ನೇ ನೀಟಾಗಿ ಓದ್ಕೊಳ್ಳಿ. ಇಲ್ಲ ನಿಮ್ಗೆ ಡೆಪ್ತ್ ಆಗಿ ಪೂರ್ತಿ ನಂಗೆ ಹೆವಿ ಓದಬೇಕು ನೆಟ್ ಸೆಟ್ ಇಲ್ಲವೇ ಇರಬೇಕಂದ್ರೆ ಅಲ್ಲೂ ಬರ್ತದೆ ಶಿವಶರಣಪ್ಪ ಪೂತಕಳ್ಳಿ ಅಂತ ಒಂದು ಬರುತ್ತದೆ. ಓಕೆ, ಹಾಗೆ ಇನ್ನೂ ಹಲವಾರು ಇದ್ದಾವೆ, ಬಟ್ ಅಷ್ಟು ಡೆಪ್ತ್ ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ. ಇಷ್ಟು ಸಾಕು ಕಾರಣಾಗೆ. ಇಂಗ್ಲೀಷ್ಗೆ ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರ್ತದೆ, ಶಿವಕುಮಾರ್ ಮಾವಳಿ ಅವ್ರದ್ದು ಜನರಲ್ ಇಂಗ್ಲೀಷ್ ಅಂತ ಒಂದು ಬುಕ್ ಬರ್ತದೆ, ಅದನ್ನು ತಗೊಳ್ಳಿ. ಕಂಪ್ಯೂಟರ್ ನೋಡಿ, ನೆನಪಿಟ್ಟುಕೊಳ್ಳಿ, ಕಂಪ್ಯೂಟರ್ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಮೀಡಿಯಂ ಇರ್ತದೆ. ಫಸ್ಟ್ ಕನ್ನಡ ಮೀಡಿಯಂ ಹೇಳ್ತೀನಿ. ಕನ್ನಡ ಮೀಡಿಯಮು ಸ್ಪರ್ಧಾ ಚೈತ್ರ ಪಬ್ಲಿಕೇಶನ್ ಅವ್ರದ್ದು ಕಂಪ್ಯೂಟರ್ ಸಾಕ್ಷರತೆ ಅಂತ ಬರ್ತದೆ. ರುಕ್ಮಿಣಿ ಎಮ್ಎ ಅನ್ಸುತ್ತೆ ಬಹುಶಃ ಬರೆದವರು, ಎಕ್ಸಾಕ್ಟ್ ಹೆಸರು ನೆನಪಿಲ್ಲ ಆ ಥರ ಹೆಸರು. ಹಾಗೆ ಇನ್ನೊಂದು ಬರ್ತದೆ ಸ್ಪರ್ಧಾ ಉನ್ನತಿಯವ್ರದ್ದು ಬರ್ತದೆ. ಇವೆರಡು ಬುಕ್ ಚೆನ್ನಾಗಿದ್ದಾವೆ, ಯಾವ್ದು ಬೇಕಾದ ತಗೊಳ್ಳಿ. ಅದೇ ಒಂದು ವೇಳೆ ಇಂಗ್ಲೀಷಲ್ಲಿ ಬೇಕಾ, ಇಲ್ಲಿ ಸ್ಪರ್ಧಾ ಉನ್ನತಿಯವ್ರದ್ದು ಕಂಪ್ಯೂಟರ್ ಅವೇರ್ನೆಸ್ ಅಂತ ಬುಕ್ ಇದೆ, ಅಥವಾ ಇನ್ನೊಂದದ ಕಂಪ್ಯೂಟರ್ ಅವೇರ್ನೆಸ್ ಅವ್ರದ್ದು ಅರ್ಹಂತು ಅಥವಾ ದಿಶಾ ಪಬ್ಲಿಕೇಶನ್. ಎರಡರಲ್ಲಿ ಟೋಟಲ್ ಮೂರು ಬುಕ್ ಹೇಳಿದೆ ಇಂಗ್ಲೀಷಲ್ಲಿ. ಯಾವುದು? ಒಂದು ಸ್ಪರ್ಧಾ ಉನ್ನತಿಯವ್ರದ್ದು, ಇನ್ನೊಂದು ಅರ್ಹಂತ್ ಪಬ್ಲಿಕೇಶನ್ ಅವ್ರದ್ದು, ಆಮೇಲೆ ಇನ್ನೊಂದು ದಿಶಾ ಪಬ್ಲಿಕೇಶನ್ ಅವ್ರದ್ದು. ಮೂರದ್ರ ಹೆಸರು ಕಂಪ್ಯೂಟರ್ ಅವೇರ್ನೆಸ್ ಅಂತ ಇಂಗ್ಲೀಷ್ ಮೀಡಿಯಂ, ಕನ್ನಡ ಕಂಪ್ಯೂಟರ್ ಸಾಕ್ಷರತೆ ಅಂತ. ಯಾವುದು? ಒಂದು ಸ್ಪರ್ಧಾ ಚೈತ್ರ ಅಥವಾ ಸ್ಪರ್ಧಾ ಉನ್ನತಿ, ಎರಡರಲ್ಲಿ ಯಾವ್ದು ತಗೊಂಡ್ರು ಚೆನ್ನಾಗಿದೆ. ಓಕೆ, ಇದು ನಿಮಗೆ ಏನು ಸೋರ್ಸ್ ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೀನಿ. ಹಾಗಿದ್ರೆ ಏನು ಓದ್ಬೇಕಪ್ಪ, ಅದು ಮ್ಯಾಟ್ರ್ ಆಗ್ತದ. ಕನ್ನಡ ಕನ್ನಡ ಅಂದಾಗ ತುಂಬ ಜನ ಏನು ಮಾಡ್ತೀರಿ, ಹಾಗೆ ಹೀಗೆ ಅಂದ್ಕೊಂಡು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಜಾಸ್ತಿ. ಗ್ರಾಮರ್ ಪಾರ್ಟ್ ಏನಿದೆ, ಓಕೆ, ಗ್ರಾಮರ್ ಪಾರ್ಟಿಗೆ ಏನಿದೆ ಕನ್ನಡ ಸಾಹಿತ್ಯ ಪರಿಷತ್ ಅವ್ರದ್ದು ಕನ್ನಡ ವ್ಯಾಕರಣ ಅರ್ಪಿಂದ ಅದನ್ನ ಓದ್ಕೊಳ್ಳಿ. ಅಲ್ಲಿ ಓದುವಂಥ ರೀತಿ ನೋಡಿ, ಫಸ್ಟಿಗೆ ಮಾಡಿ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಓಕೆ, ಸೊ ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದಾಗ ನಿಮಗೊಂದು ಐಡಿಯಾ ಬರ್ತದೆ ಏನು ಓದಬೇಕು, ಹೇಗೆ ಓದಬೇಕು ಅಂತ. ಸೊ ಕನ್ನಡ ಅಂತ ತಗೊಂಡಾಗ ಯೂಶುವಲ್ ಆಗಿ ಸಮಾನಾರ್ಥಕ ಪದಗಳು ಮಿನಿಮಮ್ 5 ಇರ್ತವೆ, ಮಿನಿಮಮ್. ಮ್ಯಾಕ್ಸಿಮಮ್ ಒಂದು ಟೈಮ್ 15-18 ಕೇಳಿದ್ದ ಹಿಸ್ಟ್ರಿ ಇದೆ 35ರಲ್ಲಿ, ಬಟ್ ನಾರ್ಮಲ್ ಆಗಿ 5 ಇರ್ತವೆ. ಸೊ ಆ 5ರಲ್ಲಿ ನಿಮ್ಗೆ 5 ಬರಬೇಕಂದ್ರೆ ನೀವು ಮಾಡಬೇಕಾಗಿದ್ದು ಏನಪ್ಪ, ಫಸ್ಟಿಗೆ ಸಮಾನಾರ್ಥಕ ಪದನ ಶುರು ಮಾಡ್ಕೋತೀನಿ ನಾನು. 6-12 ಬುಕ್ ಯಾವುದು? ಕನ್ನಡ ಬುಕ್. ಕನ್ನಡ ಲ್ಯಾಂಗ್ವೇಜ್ ಬುಕ್ ಇರ್ತದೆ ಗೊತ್ತಾ, ಅದನ್ನು ತಗೊಳ್ಳಿ. ಅದರ ಪಾಠಗಳ ಹಿಂದಗಡೆ ಇರುವಂಥ ಸಮಾನಾರ್ಥಕ ಪದಗಳನ್ನು ಬರೆದಿಟ್ಕೊಳ್ಳಿ, ಅವು ಕ್ವಶನ್ಸ್ ಕೇಳ್ತಾರೆ. ಆಯ್ತಪ್ಪ ಇಷ್ಟೇ ಓದಿದ್ರೆ ಬರ್ತದ? ಇಲ್ಲ. ಕನ್ನಡ ರತ್ನಕೋಶ ಅಂತ ಒಂದು ಬುಕ್ ಬರ್ತದೆ, ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ ಡಿಕ್ಷನರಿ ವರ್ಡ್ಗಳನ್ನ ನೀವು ಬರ್ಕೋಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಈಗ ದೇವರುಗಳ ಹೆಸರುಗಳು, ಪಾರ್ವತಿ ಹೆಸರು ಏನಿದ್ದಾವೆ, ಓಕೆ, ಅದರ ಬಗ್ಗೆ ಕೇಳುವಂಥದ್ದು. ಲಕ್ಷ್ಮಿಗೆ ಏನಿದೆ ಪರ್ಟಿಕ್ಯುಲರ್ ಆಗಿ, ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಏನಿದೆ, ಆ ಕ್ವಶನ್ಗಳನ್ನ ಕೇಳ್ತಾರೆ. ಜನನಿ, ಜನನಿ ಜಾತೆ, ತನು ಜಾತೆ, ಯಾರಿಗೆ ಕರೀತಾರೆ, ಹೌದಾ, ಈ ರೀತಿಯಾದಂಥ ಕ್ವಶನ್ಗಳು. ಆಮೇಲೆ ಕಮಲ ನಯನ ಅಂತ ಯಾರಿಗೆ ಕರೀತಾರೆ, ಹಿಂಗೆ ಕ್ವಶನ್ಗಳು ಹಲವಾರು ಬರ್ತದೆ. ನಯನ ಅಂತ ಯಾರಿಗೆ ಕರೀತಾರೆ ಅಂದ್ರೆ ಇದರ ಸಮಾನಾರ್ಥಕ ಪದ ಯಾವುದಂತ ಕೇಳ್ತಾರೆ. ಆ ರೀತಿಯಾದಂಥ ಕ್ವಶನ್ಗಳು ಬರ್ತದೆ ಸಮಾನಾರ್ಥಕದ್ದು. ವಿರುದ್ಧಾರ್ಥಕ ಜಸ್ಟ್ ಏನು, ಆ ಒಂದು ಪ್ರತ್ಯಯಗಳನ್ನು ಹಚ್ಚೋದು ಕಲಿಬೇಕು ನೀವು. ಎಲ್ಲಿ ಅ ಹಚ್ಚಬೇಕು, ಎಲ್ಲಿ ಅವ ಹಚ್ಚಬೇಕು, ಎಲ್ಲಿ ಅಪ ಹಚ್ಚಬೇಕು, ಹೌದಾ, ಎಲ್ಲಿ ನ ಇಂದ ಯೂಸ್ ಆಗುವಂಥ ವರ್ಡ್ಗಳನ್ನ ಯೂಸ್ ಮಾಡ್ತೀವಿ, ಅವುಗಳನ್ನು ತಿಳ್ಕೊಂಬಿಟ್ರೆ ಸಾಕು, ಅದಕ್ಕೇನು ಎಕ್ಸ್ಟ್ರಾ ತಲೆ ಓಡಿಸುವಂಥ ಅವಶ್ಯಕತೆ ಇಲ್ಲ. ಅಧರ್ ಪಾಠ ಅಂತ ಬಂದಾಗ ಗ್ರಾಮರ್ ಪಾಠ, ಹೌದಾ, ಯಾವುದು? ಸಂಧಿಗಳು. ಓಕೆ, ಸಂಧಿಗಳ ಮೇಲೆ ಹಾರ್ಡ್ಲಿ 1-2 ಕ್ವಶನ್ ಇರ್ತದೆ, ಕನ್ನಡ ಸಂಧಿ ಹಾಗೆ ಸಂಸ್ಕೃತ ಸಂಧಿಗಳ ಮೇಲೆ. ಸಮಾಸ ಅದು ಕೂಡ 1-2 ಮಾಸ ಇರ್ತದೆ, ಯಾವ ಸಮಾಸ 8 ಸಮಾಸ ಬರ್ತಾವ ಅದರ ಮೇಲೆ ಇರುವಂಥದ್ದು. ಅಲ್ಲಿ ಆಲ್ಮೋಸ್ಟ್ ಹೆಂಗೆ ಕೇಳ್ತಾರೆ, ಪೂರ್ವ ಪದ ಪ್ರಧಾನವಾಗಿರುವಂಥ ಸಮಾಸ, ಉತ್ತರ ಪದ ಪ್ರಧಾನವಾಗಿರುವಂಥ ಸಮಾಸ, ಎರಡೂ ಪದಗಳು ಸಮಾಸ ಏನು ಪ್ರಧಾನವಾಗಿರುವಂಥ ಸಮಾಸ, ಹಾಗೆ ಅವೆಲ್ಲ ಶಬ್ದಗಳನ್ನು ಬಿಟ್ಟು ಬೇರೊಂದು ಪದ ಪ್ರಧಾನವಾಗಿರುವಂಥ ಸಮಾಸ, ಹೀಗೆ ಹಲವಾರು ಇದೆ ಕ್ವಶನ್ಗಳು, ಅವುಗಳನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ಹಾರ್ಡ್ಲಿ 1-2 ಕ್ವಶನ್, ಸಂಧಿ ಮೇಲೆ 2 ಕ್ವಶನು, ಸಮಾಸ ಮೇಲೆ 2 ಕ್ವಶನು, ಸಮಾನಾರ್ಥಕ ಪದ 5 ಕ್ವಶನು, ವಿರುದ್ಧಾರ್ಥಕ ಪದ ಒಂದು 2-3 ಕೇಳ್ತಾರೆ ಯೂಶುವಲ್ ಆಗಿ, ಅದಕ್ಕಿಂತ ಜಾಸ್ತಿ ಕೇಳಲ್ಲ. ಒಂದೊಂದು ಟೈಮಲ್ಲಿ ವೇರಿಯೇಷನ್ ಆಗ್ಬೋದು. ಆಮೇಲೆ ತತ್ಸಮ ತದ್ಭವ, ತತ್ಸಮ ತದ್ಭವ ಅಂದಾಗ ಏನಾಗುತ್ತೆ, ಆ ಒಂದು ತತ್ಸಮ ತದ್ಭವಗಳಲ್ಲಿ ಆ ಒಂದು ಪ್ರತ್ಯಯಗಳಿದ್ದಾವೆ, ಅಲ್ಲಿ 10-12 ರೂಲ್ಸ್ಗಳಿದ್ದಾವೆ, ಆ ರೂಲ್ಸ್ಗಳನ್ನು ನೀಟಾಗಿ ನೋಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಯಾವ್ದನ್ನು ಕೂಡ ನೀವು ಹ್ಯಾಂಡಲ್ ಮಾಡ್ಬೋದು. ತತ್ಸಮ ತದ್ಭವ ಏನು ಅಷ್ಟೊಂದು ನಿಮ್ಗೆ ಎಲ್ಲ ಶಬ್ದಗಳು ನೆನಪಿಡ್ಬೇಕಂತಿಲ್ಲ, ರೂಲ್ಸ್ ನೆನಪಿಡ್ಬೇಕಷ್ಟೇ. ಯಾವುದಕ್ಕೆ ಏನು ಅಪ್ಲೈ ಆಗುತ್ತೆ, ನಕ್ಕೆ ಏನು ಯೂಸ್ ಆಗುತ್ತೆ, ಸಕ್ಕೆ ಏನು ಯೂಸ್ ಆಗುತ್ತೆ, ತ ಬಂದರೆ ಏನು ಯೂಸ್ ಆಗುತ್ತೆ, ಅಲ್ಲಿ ತತ್ಸಮ ಅಂದ್ರೆ ಏನು, ತದ್ಭವ ಅಂದ್ರೆ ಏನು, ಆ ಒಂದು ಪಾಯಿಂಟ್ಗಳನ್ನ ನೋಡ್ಕೊಂತ ಹೋಗೋದು. ಕೆಲವೇ ಕೆಲವು ಶಬ್ದಗಳು ಮಾತ್ರ ಆ ಒಂದು ಏನು ರೂಲ್ಸ್ಗಳಿದ್ದಾವೆ ಆ ರೂಲ್ಸ್ ಬಿಟ್ಟು ಬೇರೊಂದು ಹೊಸದಾಗಿ ಬರ್ತದೆ, ಅಲ್ಲೂ ಕೂಡ ನಾವು ಲಾಜಿಕ್ ಅಪ್ಲೈ ಮಾಡ್ಕೋಬಹುದು, ನೀವು ಅದನ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ತತ್ಸಮ ತದ್ವ, ಇವು 3-4 ಅಥವಾ ಯೂಶುವಲ್ ಆಗಿ 2-3 ಅಂತ ಅನ್ಕೊಳಂತೆ. ಸೊ ಇಷ್ಟ ಆಯ್ತು, 15 ಮಾರ್ಕ್ಸಿಗೆ ಆಯ್ತು ಈಗ, ಹೌದಾ. 15 ಮಾರ್ಕ್ಸಿಗೆ ಆದ್ಮೇಲೆ ಒಂದು ಸಾಹಿತ್ಯದ ಮೇಲೆ, ಸಾಹಿತ್ಯದ ಮೇಲೆ 7-8 ಕ್ವಶನ್ ಯೂಶುವಲ್ ಆಗಿ ಬರ್ತದೆ, ಒಂದೊಂದು ಟೈಮಲ್ಲಿ 10 ಕೂಡ ಕ್ವಶನ್ಸ್ ಬರ್ತದೆ, ಒಟ್ಟು ಮ್ಯಾಕ್ಸಿಮಮ್ ನಾವು 10 ಹಿಡ್ಕೊಳ್ಳೋಣ ಅಂತ. ಓಕೆ, ಸೊ ಇಲ್ಲೇನಾಗುತ್ತೆ, ಕನ್ನಡದ ಪ್ರಥಮಗಳು, ಹೌದಾ, ಕನ್ನಡ ಕಾವ್ಯನಾಮಗಳು, ಅಂಕಿತನಾಮಗಳು, ಬಿರುದು

ಇವುಗಳ ಬಗ್ಗೆ. ಆಮೇಲೆ ಕನ್ನಡದ ಮೊದಲ ಕೃತಿಗಳು, ಗದ್ಯ ಕೃತಿ ಯಾವುದು, ಪದ್ಯ ಕೃತಿ ಯಾವುದು, ಯಾವುದು ಭಾವನೆ ಶಕ್ತಿಯಲ್ಲಿ ಬರುತ್ತಾ ಮೊದಲ ಕೃತಿ ಯಾವುದು, ಈ ರೀತಿಯಾದಂಥ ಕ್ವಶನ್ಗಳು. ಓಕೆ, ಆಮೇಲೆ ಪ್ರಾಚೀನ ಸಾಹಿತ್ಯ, ಪ್ರಾಚೀನ ಕನ್ನಡ ಸಾಹಿತ್ಯದಿಂದ ಅದರ ಬೇಸ್ ಮೇಲೆ ಈಗ ನಾರ್ಮಲ್ ಆಗಿ ಇವೆಲ್ಲ ಕ್ವಶನ್ ಕೊಡಿ, ಒಂದು 4 ಕ್ವಶನ್ ಬಂದು ಅಂತ ಅನ್ಕೊಳ್ಳೋಣ. ಯಾವುದು ಕನ್ನಡದ ಮೊದಲಗಳು, ಪ್ರಥಮಗಳು, ಈ ರೀತಿಯಾದಂಥ ಅಂಕಿತನಾಮ ಬಿರುದು, ಈ ಥರ ಒಂದು 3-4 ಕ್ವಶನ್ ಬಂದು. ಇನ್ನು ಉಳಿದ 3 ಕ್ವಶನ್ಗಳು ಹೆಂಗೆ ಬರ್ತವೆ ಸಾಹಿತ್ಯದ ಮೇಲೆ, ಕೃತಿಗಳು ಯಾರು ಬರೆದರು, ಓಕೆ, ಅಥವಾ ಇದು ಯಾರ ಕೃತಿ, ಅಥವಾ ಆ ಕೃತಿಗೆ ಪ್ರಶಸ್ತಿ ಯಾವ ಸಿಕ್ಕಿದೆ, ಅಥವಾ ದರಾವಿಂದ್ ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವೊಂದು ಬುಕ್ಕಿ ಸಿಕ್ತು, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳು, ಇವು ಮೇನ್ ಆಗ್ತದೆ. ಆಮೇಲೆ ಸರಸ್ವತಿ ಸಮ್ಮಾನ, ವ್ಯಾಸ ಸಮ್ಮಾನ, ಈ 5 ಪ್ರಶಸ್ತಿ ನೆನಪಿಟ್ಟುಕೊಳ್ಳಿ, ಯಾಕಂದ್ರೆ ಸಾಹಿತ್ಯಕ್ಕೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇರುವಂಥ ಪ್ರಶಸ್ತಿಗಳು. ಇವುಗಳನ್ನು ಯಾವ ಒಂದು ಕೃತಿಗೆ, ಯಾವ ಒಬ್ಬ ಕವಿಯ ಕೃತಿಗೆ ಕೊಟ್ಟಿದ್ದಾರೆ, ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ. ಇದು ಕವಿ ಕೃತಿಗಳಾಯಿತು. ಇನ್ನೊಂದು ಬರ್ತದೆ, ಸೊ ಕವಿ ಕೃತಿ ಆದಮೇಲೆ ಇನ್ನೊಂದು ಏನು ಬರುವಂಥದ್ದು, ನಾರ್ಮಲ್ ಜನರಲ್ ಆಗಿ ಯಾವುದೋ ಒಂದು ಪ್ರಸಿದ್ಧ ಕವಿಗಳಂತ ಬಂದ್ಬಿಟ್ಟು ಅವರ ಒಂದು ಕೃತಿಗಳು, ಯಾರು ರೀಸೆಂಟಾಗಿ ಯಾರನ್ನ ಹೊಂದಿದ್ರೆ, ಅಥವಾ ಏನೋ ಸಾಹಿತ್ಯ ಸಮ್ಮೇಳನಕ್ಕೆ ಅದರ ಅಧ್ಯಕ್ಷರಾಗಿದ್ದರೆ, ಅಥವಾ ಏನೋ ಒಂದು ಇಶ್ಯೂ ಇದ್ದರೆ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದರೆ, ಏನೋ ಒಂದು ಆ ರೀತಿಯಾಗಿ ಯಾರು ಇಶ್ಯೂ ಅಲ್ಲಿದ್ದಾರೆ, ಅಥವಾ ಯಾರು ಟ್ರೆಂಡಿಂಗಲ್ಲಿದ್ದಾರೆ, ಅವರ ಕೃತಿಗಳನ್ನು ಕೇಳುವಂಥ ಚಾನ್ಸಸ್ ಜಾಸ್ತಿ. ಒಂದೊಂದು ಟೈಮಲ್ಲಿ ಏನೋ ರ್ಯಾಂಡಮ್ ಆಗಿ ಕ್ವಶನ್ ಕೇಳುವ ಚಾನ್ಸಸ್ ಜಾಸ್ತಿ. ಸೊ ಹಾಗಾಗಿ ಪ್ರಮುಖ ಕವಿಗಳು ಅವರ ಪ್ರಮುಖ ಕೃತಿಗಳನ್ನು ನೆನಪಿಟ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ಹೌದಾ, ಇದು ನೆನಪಾಯ್ತ. ಆಮೇಲೆ ಇನ್ನು ಗ್ರಾಮರ್ ಬರ್ತದ, ಯಾವುದು ಹಳೆಯ ಒಂದು ಏನು ಛಂದಸ್ ಅಂತ ಕರಿತೀರ, ಛಂದಸ್ಸಿನ ಮೇಲೆ, ಛಂದಸ್ಸಿನ ಮೇಲೆ ಷಟ್ಪದಿಗಳು, ಅಲಂಕಾರಗಳು ಬರ್ತದೆ. ಹೌದಾ, ಸೊ ಹಾಗೆ ರಸಗಳು ಬರ್ತವೆ, ಘನಗಳು ಬರ್ತವೆ, ಅವುಗಳ ಬಗ್ಗೆ ಪ್ರಾಸಗಳ ಮೇಲೆ. ಸೊ ಪ್ರಾಸಗಳು, ಈ ಘನಗಳು, ಇವುಗಳ ಮೇಲೆ ಏನು ಮಾಡ್ತಾರೆ, ಕೊಟ್ಬಿಟ್ಟು ಯಾವುದು ಅಂತ ಕೇಳ್ತಾರೆ, ಒಂದು ಸ್ಟೇಟ್ಮೆಂಟ್. ಇದು 1 or 2 ಕ್ವಶನ್ ಬರ್ತದೆ ನಾರ್ಮಲ್ ಆಗಿ. ಅದರ್ ಥಿಂಗ್ಸ್, ಅಲಂಕಾರದ ಮೇಲೆ 1-2 ಕ್ವಶನ್, ಷಟ್ಪದಿಗಳ ಮೇಲೆ 1-2 ಕ್ವಶನ್ಗಳು, ಹೀಗೆ ಹಲವಾರು ಕ್ವಶನ್ಗಳು, ಇವೆಲ್ಲ ಕಂಬೈಂಡ್ ಆಗಿ 35 ಕ್ವಶನ್ ನಿಮ್ಗೆ ಬರ್ತದೆ. ಏನು ಓದ್ಬೇಕಂತ ಗೊತ್ತಾಯ್ತು ಅನ್ಕೋತೇನೆ. ಯಾವುದು ಫಸ್ಟಿಗೆ ಸಂಧಿಗಳು, ಸಮಾಸಗಳು, ಹೌದಾ, ಸ್ವರಗಳು ಯಾವುದು, ವ್ಯಂಜನಗಳು ಯಾವುದು, ಯೋಗವಾಹಗಳು ಯಾವುದು, ಹೌದಾ, ಹಾಗೆ ಅವುಗಳ ಒಂದು ಪ್ರೊನೌನ್ಸಿಯೇಷನ್ ಮೂಲಕ ಕಂಠ ತಲವ್ಯ ಅಂದ್ರೇನು, ಹೌದಾ, ಮೂರ್ಧನ್ಯ ಅಂದ್ರೇನು, ಈ ರೀತಿಯಾದ ಕ್ವಶನ್ಗಳು ಬರ್ತವೆ, ರೈಸ್ ಆಗ್ತದೆ. ಅಲ್ಲಿ ಲಾಜಿಕ್ ಇದೆ, ಸ್ವಲ್ಪ ನೀವು ಅಪ್ಲೈ ಮಾಡ್ಕೋಬೇಕು ಅದನ್ನ. ಓಕೆ, ಅವುಗಳನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸಂಧಿಗಳು, ಸಮಾಸಗಳು, ಅಲಂಕಾರಗಳು, ಷಟ್ಪದಿಗಳು, ಹೌದಾ, ಆಮೇಲೆ ಪ್ರಾಸಗಳು ಅಂತ ಬರ್ತದೆ, ಹೌದಾ, ಸಿಂಹಾನುಪ್ರಾಸ, ವೃತ್ತಾನುಪ್ರಾಸ, ಈ ರೀತಿಯಾದಂಥದ್ದು. ಹಾಗೆ ಷಟ್ಪದಿ ಆಯಿತು, ಅಲಂಕಾರಗಳಾಯಿತು, ಇನ್ಯಾವ್ದು ಬರ್ತದೆ ನಿಮಗೆ ನಾರ್ಮಲ್ ಆಗಿ, ಈ ಘನಗಳ ಬಗ್ಗೆ, ಯಾವ್ದಪ್ಪ, ಯಮಾತರಾಜ ಭಾನ ಸಲಗಮ ಅಂತ ಕರಿತೀವಿ ನಾವು. ಸೊ ಆ ಒಂದು ಘನಗಳನ್ನು ಯಾವ ರೀತಿಯಾಗಿ, ಆ ಒಂದು ವರ್ಡ್ ಅನ್ನು ಬಿಟ್ಕೋಬೇಕಾಗುತ್ತೆ, ವೃತ್ತಗಳು ಅಂತ ಬರ್ತವೆ, ಕರ್ನಾಟಕ ವೃತ್ತಗಳು ಅಂತ ಬರ್ತವೆ ಆರು. ಸೊ ಅವುಗಳ ಬಗ್ಗೆ ಕ್ವಶನ್ಗಳು, ಈ ರೀತಿ ಅಂತ ಕ್ವಶನ್ಸ್ ಬರ್ತದೆ. ಇದಾದ್ಮೇಲೆ ತತ್ಸಂಬಂಧ ದ್ವ, ನುಡಿಗಟ್ಟುಗಳು, ಗಾದೆ ಮಾತುಗಳು, ಅವತರ ಅರ್ಥ ಅಂತ ಕೇಳ್ತಾರೆ, ಒಂದೊಂದು ಟೈಮಲ್ಲಿ ಒಗ್ಗಟ್ಟು ಕೂಡ ಕೇಳ್ತಾರೆ, ಹೌದಾ, ಹೀಗಿದ್ದಾವೆ ಹಲವಾರು ಸಂಗತಿಗಳು. ಇವುಗಳ ನೋಡ್ಕೊಳ್ಳಿ, ಜೋಡು ನುಡಿ ಅಂತ ಬರ್ತದೆ, ಹೌದಾ, ಹಾಗೆ ಹಲವಾರು. ಆಮೇಲೆ ಇದರೊಡನೆ ಯಾವ ಬರ್ತದೆ ನಿಮಗೆ, ಕೆಲವೊಂದಿಷ್ಟು ಗ್ರಾಮರ್ದ ಬೇಸಿಕ್ ಥಿಂಗ್ಸ್ಗಳು ಬರ್ತವೆ, ಇವೆಲ್ಲವನ್ನು ನೆನಪಿಟ್ಕೋಬೇಕು. ಇಂಗ್ಲೀಷ್ ಅಂತ ಬಂದರೆ ಆಮೇಲೆ, ಹಾಂ, ಇನ್ನೊಂದು ಬರುತ್ತೆ ಏನಪ್ಪ ಅಂದರೆ, PQRS ಸ್ಟೇಟ್ಮೆಂಟ್ ಅಂತ ಬರ್ತದೆ ಕನ್ನಡದಲ್ಲಿ. ಓಕೆ, ಕರ್ತು, ಕರ್ಮ, ಕ್ರಿಯಾಪದ, ಸೆಂಟೆನ್ಸ್ ಫಾರ್ಮೇಷನ್ಲಿ ಏನಾಗಬೇಕು, ಅವುಗಳ ಮೇಲೆ ಕ್ವಶನ್ಗಳು ಬರ್ತದೆ. ಇದು 4-5 ಕ್ವಶನ್ ಪಿಕ್ಸ್ ಇದು, ಇವುಗಳನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಭಾಳ ಜನ ತಪ್ಪು ಮಾಡೋದು ಇದು. ಬೇಕಾದಂಗೆ ಯಾವುದೇ ಲಿಸ್ಟ್ಗೆ ಕೊಟ್ಟರು ಕೂಡ ಈ ಸೆಂಟೆನ್ಸ್ ಫಾರ್ಮೇಷನ್ಲಿ ಸಣ್ಣ ಮಿಸ್ಟೇಕ್ ಆಗ್ತವೆ, 5-5 ಬರೋ ಚಾನ್ಸಸ್ ತುಂಬ ಕಮ್ಮಿ, 5-3 ನಾರ್ಮಲ್ ಆಗಿ, ಅಥವಾ ಎಲ್ಲ ತಪ್ಪು ಅಂದ ಮೇಲೆ 4 ಬರ್ತದೆ. ಇದು ಇರುವಂಥದ್ದು ತುಂಬ ಈಸಿ, ಪ್ರಾಪರಾಗಿ ತಿಳ್ಕೊಳ್ಳಿ, ಇದು ಕಾರಣ ಆಯಿತು. ಸೊ ಈಗ ಇಂಗ್ಲೀಷಿಗೆ ಬರೋಣ ಅಂತೆ. ಸೊ ಇಂಗ್ಲೀಷ್ ಅಂತ ಬಂದಾಗ ಬೇಸಿಕ್ ಥಿಂಗ್ ಇಟ್ಕೊಳ್ಳಿ, ಏನು ಕೇಳ್ತಾರೆ, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಕೇಳ್ತಾರೆ. ಓಕೆ, ಡೈರೆಕ್ಟ್ ಇಂಡಿಯಾ ಸ್ಪೀಚು, ಇವೆರಡೂ ಕೂಡಿ 3 ಕ್ವಶನ್ಗಳು ನಾರ್ಮಲ್ ಆಗಿ, ಆಕ್ಟಿವ್ ಪ್ಯಾಸಿವ್ ವಾಯ್ಸು, ಡೈರೆಕ್ಟ್ ಇಂಡಿಯಾ ಸ್ಪೀಚು ಇದರ ಮೇಲೆ. ಆಮೇಲೆ ಪ್ರೇಸಲ್ ವರ್ಬ್ಸ್ ಅಂತ ಬರ್ತವೆ, ಐಡಿಯಮ್ಸ್ ಆ್ಯಂಡ್ ಪ್ರೇಸಸ್ ಅಂತ ಬರ್ತವೆ. ಆಮೇಲೆ ಸಿನೋನಿಮ್ಸು, ಆಂಟೋನಿಮ್ಸ್, ಸಮಾನಾರ್ಥಕ ವಿರುದ್ಧತಕ ಯಾವ ಜೋಲ್, ಹೌದಾ, ಆ ರೀತಿ ಆದಂಥದ್ದು. ಐಡಿಯಮ್ಸ್ ಆ್ಯಂಡ್ ಪ್ರೇಸಸ್ ನಥಿಂಗ್ ಮತ್ತು ನುಡಿಗಟ್ಟುಗಳು ಅಂತ ನಾನು ಹೆಚ್ಚುತ್ತಾನೆ. ಪ್ರೇಸಲ್ ವರ್ಬ್ಸು ಯಾವ್ದು ಹಾಕೋದು, ಇಲ್ಲಿಂದ ಬ್ಲ್ಯಾಂಕ್ಸ್, ಅಲ್ಲದೆ ಸೆಂಟೆನ್ಸ್ ಫಾರ್ಮೇಷನ್ ಇಲ್ಲ, ಆ ರೀತಿಯಾಗಿರುವಂಥದ್ದು, ಆ ಕ್ವಶನ್ಗಳು ಬರ್ತವೆ. ಆಮೇಲೆ ಏನು ಮಾಡ್ತಾರೆ, ಕೆಲವೊಂದಿಷ್ಟು ಪ್ರಾಣಿಗಳ ಕೂಗನ್ನು ಕೇಳುವಂಥದ್ದಾಗಿರ್ಬೋದು. ಆಮೇಲೆ ಏಕವಚನ, ಬಹುವಚನ ಕೊಟ್ಬಿಟ್ಟು ಇದರಲ್ಲಿ ಯಾವುದು ತಪ್ಪು, ಯಾವುದು ಸರಿಯಾದಂಥ ಜೋಡಣೆಗಳಿದ್ದಾವೆ, ಅದರ ಮೇಲೆ ಕ್ವಶನ್ ಕೇಳುವಂಥದ್ದು. ಡಿಫಿಕಲ್ಟ್ ಮಾಡ್ತಾ ಹೋಗ್ತಾ ಇದ್ದಾನೆ, SSC ಪ್ಯಾಟರ್ನ್ ಬರ್ತಾ ಇದೆ, ಬರ್ತಾ ಬರ್ತಾ ಅದನ್ನು ಅಬ್ಸರ್ವೇಷನ್ ಮಾಡಿ. ಓಕೆ, ಅದು ಯಾವ ಒಂದು ಪ್ರಾಣಿಗಳು ಯಾವ ರೀತಿಯಾಗಿ ಕೂಗ್ತವೆ, ಅದೊಂದು. ಹಾಗೆ ಆ ಪ್ರಾಣಿಗಳ ಗುಂಪಿಗೆ ಅಂತ ಕರಿತಾರೆ, ಪ್ರಾಣಿಗಳ ಮರಿಗಳಿಗೆ ಅಂತ ಕರಿತಾರೆ, ಹಸುವಿನ ಮಗು ಕರು ಅಂತ ಕರಿತೀವಿ, ನಾಯಿಗೆ ಏನು ಕರಿತೀವಿ, ಪಬ್ಬ, ಕಬ್ಬ, ಯಾವ ರೀತಿಯಾಗಿರುವಂಥ ಕ್ವಶನ್ಗಳು, ಆ ಒಂದು ವರ್ಡ್ಗಳನ್ನು ಕೇಳ್ತಾರೆ. ಹಾಗೆ ಧ್ವನಿಗಳು,
ಪ್ರಾಣಿಗಳ ಧ್ವನಿಗಳ ಬಗ್ಗೆ, ಕಲರವುಗಳ ಬಗ್ಗೆ ಕ್ವಶನ್ಗಳು ಬರ್ತದೆ. ಇದು ನಾರ್ಮಲ್ ಆಗಿರುವಂಥ ಕ್ವಶನ್ಗಳು, ಹೌದಾ? ಆಮೇಲೆ ಸೆಂಟೆನ್ಸ್ ಫಾರ್ಮೇಶನ್

ಬಂತು, ಪ್ರೇಜಲ್ ವರ್ಬ್ ಬಂತು, ಫಿಲ್ಲಿಂದ ಬ್ಲ್ಯಾಂಕ್ಸ್ ಬಂತು, ಟೆನ್ಸಸ್ ಬಂತು, ಪ್ಯಾಸಿವ್ ಆಯಿತು, ಡೈರೆಕ್ಟ್ ಇಂಡಿಯಾ ಸ್ಪೀಚ್ ಅದು. ಕೆಲವೊಂದು ಟೈಮಲ್ಲಿ ಸೂಪರ್ ಲೇಟಿವ್ಸ್ ಅಂತ ಕೇಳ್ತೀನಿ ನಾವು. ಹೌದಾ? ಅವನು ಎತ್ತರವಾಗಿದ್ದಾನೆ, ಅವಳು ಅವನಿಗಿಂತ ಎತ್ತರವಾಗಿದ್ದಾನೆ. ಇಂಗ್ಲೀಷಲ್ಲಿ ಬರ್ತದೆ, ಅವಳು ಇಡೀ ಶಾಲೆಯಲ್ಲಿ ಎತ್ತರವಾಗಿದ್ದಾಳೆ. ಸೂಪರ್ ಲೇಟಿವ್ ಡಿಗ್ರಿ. ಹೌದಾ? ಡಿಗ್ರೀಸ್ ಬರ್ತವೆ. ಓಕೆ, ಅದು ಕೂಡ ಕ್ವಶನ್ ರೈಸ್ ಆಗುವಂಥದ್ದು. ಈ ಕ್ವಶನ್ಗಳೆಲ್ಲ ಬರ್ತವೆ ಅಲ್ಲಿ ಇಂಗ್ಲೀಷಲ್ಲಿ. ನೆನಪು ಆಯ್ತಾ? ಆಗಿದ್ರೆ ಆಮೇಲೆ ಗ್ರಾಮರ್ ಟೆನ್ಸಸ್ ಏನಿರಲ್ಲ ಜಾಸ್ತಿ ಇದ್ರೊಳಗೆ, ಟೆನ್ಸಸ್ ಅರ್ಥ ಮಾಡ್ಕೋಬೇಕು ಬೇಸಿಕ್ನ, ಅವಾಗ ಈಸಿ ಆಗುತ್ತೆ. ಅಡ್ಜೆಕ್ಟಿವ್ ಮೇಲೆ, ಅಡ್ವರ್ಬ್ ಮೇಲೆ ಕ್ವಶನ್ಗಳು ಬರ್ತವೆ. ಇದು ಇಂಗ್ಲೀಷ್. ಇನ್ನು ಕಂಪ್ಯೂಟರ್ ಅಂತ ಬಂದರೆ, ಕಂಪ್ಯೂಟರ್ ನೋಡಿ ನಾರ್ಮಲ್ ಆಗಿ ಹಾರ್ಡ್ವೇರ್ ಸಾಫ್ಟ್ವೇರ್ ಏನಿದೆ ಅದ್ರ ಬೇಸ್ ಮೇಲೆ ಕ್ವಶನ್ಗಳು ಬರ್ತಾವೆ. ಆಮೇಲೆ ಮೆಮೊರಿ ಅಂದರೆ ಸ್ಮರಣಾಂಗಗಳು ಅಂತ ಕರಿತೀವಿ ನಾವು. ಹೌದಾ? ಅವುಗಳ ಮೇಲೆ ಯಾವುದು ಫ್ಲ್ಯಾಶ್ ಮೆಮೊರಿ, ಯಾವುದು ಕ್ಯಾಶೆ ಮೆಮೊರಿ, ಯಾವುದು ಫಾಸ್ಟ್ ಆಗಿರುವಂಥ ಮೆಮೊರಿ ಯಾವುದು, ಆ ರೀತಿಯಂಥ ಕ್ವಶನ್ಗಳು ರೈಸ್ ಆಗ್ತದೆ ಕಂಪ್ಯೂಟರ್ಗೆ. ಇದು ಬೇಸಿಕ್ ಥಿಂಗ್ಸ್ ಆಯಿತು. ಆಮೇಲೆ ನೆಕ್ಸ್ಟ್ ಸ್ವಲ್ಪ ನೆಟ್ ಕನೆಕ್ಟ್ ಆಗಿತ್ತಪ್ಪ ನಿಮ್ಮದಕ್ಕೆ. ಸೊ ನೆಟ್ ಬಗ್ಗೆ, ನೆಟ್ ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ, ಪ್ರೋಟೋಕಾಲ್ಗಳಿಗೆ, ನೆಟ್ ಅಡ್ರೆಸ್ ಅಂತ ಬರುತ್ತೆ ಇಂಟರ್ನೆಟ್ ಅಡ್ರೆಸ್. ಹೌದಾ? HTTP ಅಂತ ನಾವು ಹೊಡಿತೀವಿ, WWW ಅಂತ ಹೊಡಿತೀವಿಲ್ಲ, ಅದು ಅವುಗಳ ಬಗ್ಗೆ ಕ್ವಶನ್ ಕೇಳುವಂಥದ್ದು. ಇಂಟರ್ನೆಟ್ ಸೇಫ್ಟಿ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ. ಸೆಕ್ಯೂರಿಟಿ ಅಂದಾಗ ಏನು? ಆ್ಯಂಟಿ ವೈರಸ್ ಅಂದ್ರೇನು, ಟ್ರೋಜನ್ ಹಾರ್ಸ್ ಅಂದ್ರೇನು, ಸ್ಪ್ಯಾಮ್ ಅಂದ್ರೇನು, ಹೌದಾ, ಆಮೇಲೆ ಹ್ಯಾಕಿಂಗ್ ಅಂದ್ರೇನು, ಸ್ಪೂಪಿಂಗ್ ಅಂದ್ರೇನು, ಸ್ಪ್ಯಾಮಿಂಗ್ ಅಂದ್ರೇನು, ಪ್ರೂಫಿಂಗ್ ಅಂದ್ರೇನು, ಈ ರೀತಿಯಾದ ಕ್ವಶನ್ಗಳು ಬರ್ತವೆ. ಇದು ಸೆಕ್ಯೂರಿಟಿ ರಿಲೇಟೆಡ್ ಇರುವಂಥದ್ದು. ಇದಾದಮೇಲೆ ಮೇಜರ್ ಇರುವಂಥದ್ದು MS ಆಫೀಸ್, MS ವರ್ಡು, MS ಎಕ್ಸೆಲ್ಲು, MS ಪವರ್ ಪಾಯಿಂಟ್. ಇದನ್ನ ಏನ್ ಮಾಡಕ್ ನೀವು ಆದಷ್ಟು ನಿಮ್ ಬೇಕಾದಂಗೆ ಬುಕ್ ಕುದ್ರೆ ನಿಮ್ ತಲೆಗೆ ಹೋಗಲ್ಲ. ಶಾರ್ಟ್ಕಟ್ಸ್ ಎಲ್ಲ ಹೇಳಿದ್ರು ಕೂಡ ಏನ್ ಮಾಡ್ತೇನೆ ರೀಸೆಂಟ್ ಆಗಿ ಪ್ರತಿಯೊಂದು ಟೂಲ್ ಅಲ್ಲಿ, ಫಾರ್ ಎಕ್ಸಾಂಪಲ್ MS ಹೊಡೋದು ಅಂತ ತಗೊಳಂತ, MS ಟೂಲ್ ಹೋದ್ಬಿಟ್ಟು ಇನ್ಸರ್ಟ್ ಹೋದ್ಮೇಲೆ ಅಲ್ಲಿ ನಾವು ಯಾವೊಂದು ಟೂಲ್ ಯೂಸ್ ಮಾಡ್ಕೊಂಡು ಟೇಬಲ್ ಹಾಕ್ಬಹುದು, ಆ ರೀತಿ ಅಂತ ಡೆಪ್ತ್ ಆಗಿರೋ ಕ್ವಶನ್ ಅನ್ನ ಕೇಳ್ತಾ ಇದ್ದೇನೆ. ಇದನ್ನ ಆದಷ್ಟು ನೀವು ಎಲ್ಲಾದರೂ ಕಂಪ್ಯೂಟರ್ ಹೆಂಗಿದ್ರು ನೆಟ್ ಸೆಂಟರ್ ಇದ್ದೇ ಇರ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬಹಳ ಒಳ್ಳೆಯದು. ಶಾರ್ಟ್ಕಟ್ ಆಗಿರ್ಬೋದು, ಇದು ಆಗಿರ್ಬೋದು, ಅವುಗಳನ್ನ ಯಾವುದು MS ಆಫೀಸು, MS ಎಕ್ಸೆಲ್ಲು, MS ವರ್ಡು, ಹಾಗೆ ಆದಷ್ಟು ಸರ್ಟಿಫಿಕೇಟ್ ಕೂಡ ತೊಗೊಳ್ಳಿ, ಯೂಸ್ ಆಗುತ್ತೆ ನಿಮಗೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅದರ್ ಬೇರೆ ಎಕ್ಸಾಮ್ಸ್ ಕೂಡ ಯೂಸ್ ಆಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಿದಂಗೂ ಆಗುತ್ತೆ, ನೀವು ಕಲ್ತಂಗೂ ಆಗುತ್ತೆ. ನಾನು ಕೇಳಿದರೆ ದಟ್ ಈಸ್ ದ ಬೆಸ್ಟ್ ವೇ MS ಆಫೀಸ್ ಬಗ್ಗೆ ಓದುವಂಥದ್ದು. ಸೊ ಇದು ಇವತ್ತಿನ ಒಂದು ಕ್ಲಾಸಲ್ಲಿ ಏನೆಲ್ಲ ಹೇಳಬೇಕು ಹೇಳಿದ್ದಾಯಿತು. ಕಂಪ್ಯೂಟರ್ ಗೊತ್ತಾಯ್ತಾ? ಹಾಗಿದ್ರೆ ಫಸ್ಟ್ ಥಿಂಗು ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್, ಹಾರ್ಡ್ವೇರ್ ಕಂಪೊನೆಂಟ್ಸ್ ಯಾವುದಪ್ಪ, ಯಾವುದು ಮೌಸ್ ಆಗಿರ್ಬೋದು, ಕೀಬೋರ್ಡ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಹೌದಾ, ಸ್ಕ್ರೋಲರ್ ಆಗಿರ್ಬೋದು, ಸೊ ಅಥವಾ ಪ್ಲಾಟರ್ ಆಗಿರ್ಬೋದು, ಈ ರೀತಿ ಅಂತಂದು. ಆಮೇಲೆ ಔಟ್ಪುಟ್ ಯಾವುದು ಡಿವೈಸ್ ಇದ್ದಾವೆ, ಪ್ರಿಂಟರ್ ಆಗಿರ್ಬೋದು, ಹೌದಾ, ಪ್ಯಾಕ್ಸ್ ಮೆಷಿನ್ ಆಗಿರ್ಬೋದು, ಹೀಗೆ ಕ್ವಶನ್ಗಳು ರೈಸ್ ಆಗ್ತದೆ. ಆಮೇಲೆ ಸಾಫ್ಟ್ವೇರ್ ಅಂತ ಬಂದಾಗ ಯಾವೆಲ್ಲ ಸಾಫ್ಟ್ವೇರ್ಗಳಿದೆ, ಆಮೇಲೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಅಂತ ಬರ್ತದೆ. ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನು, ಯಾರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಯೂಸ್ ಮಾಡಿದ್ರು, ಯಾವಲ್ಲಿ ಟ್ರಾನ್ಸಿಸ್ಟರ್ ಯೂಸ್ ಮಾಡಿದ್ರು, ಎಲ್ಲಿ ಮೈಕ್ರೋಪ್ರೊಸೆಸರ್ ಯೂಸ್ ಮಾಡಿದ್ರು, ಅವುಗಳ ಮೇಲೆ ಕ್ವಶನ್ ಕೇಳುವಂಥದ್ದು. ಯಾವ ಜನರೇಷನ್ದು ಯಾವ್ದು ಫಸ್ಟ್ ಕಂಪ್ಯೂಟರು, ಸೂಪರ್ ಕಂಪ್ಯೂಟರ್ ಅಂದ್ರೇನು, ಮೈಕ್ರೋ ಕಂಪ್ಯೂಟರ್ ಅಂದ್ರೇನು, ಮಿನಿ ಕಂಪ್ಯೂಟರ್ ಅಂದ್ರೇನು, ವರ್ಕ್ಶಾಪ್ ಕಂಪ್ಯೂಟರ್ ಅಂದ್ರೇನು, ಹೀಗೆ ಕ್ವಶನ್ಗಳು ರೈಸ್ ಆಗ್ತದೆ. ಓಕೆ, ಇದು ಕಂಪ್ಯೂಟರ್ ಬೇಸ್ ಇರುವಂಥ ಬ್ಯಾಕ್ಗ್ರೌಂಡ್ ಇರುವಂಥ ಕ್ವಶನ್ಗಳು ಕೇಳುವಂಥದ್ದು. ಆಮೇಲೆ ಇಂಟರ್ನೆಟ್ ಬಗ್ಗೆ ಕೇಳುವಂಥದ್ದು, HTTP ಅಂದ್ರೇನು, ಸೊ ಇಂಟರ್ನೆಟ್ ಅಡ್ರೆಸ್ ಎಷ್ಟು ಬಿಟ್ ಇರ್ತದೆ, ಇದು ಬೀದ ಮರ್ತೆ, ಬಿಟ್ಟು ಬೈಟು, ಅದ ಮೆಗಾ ಬಿಟ್ಟು, ನಿಬ್ಬಲ್ಲು, ಈ ರೀತಿಯಂತ ಕ್ವಶನ್ ಬರ್ತದೆ, ಅವು ಕ್ವಶನ್ಸ್ ಕೇಳುವಂಥದ್ದು, ಅವುಗಳನ್ನ ಓದ್ಕೊಳ್ಳಿ. ಓಕೆ, ಹಾಗೆ ಈ ಒಂದು ಬೇಸ್ ಆದಮೇಲೆ ನೆಕ್ಸ್ಟ್ ಸಾಫ್ಟ್ವೇರ್ ಪಾರ್ಟ್ ಬರ್ತಾರೆ. ಅದ್ರೊಳಗೆ ಹೆಂಗೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತಾರೆ, ಲಿನಕ್ಸ್ ಅಂತೇನೋ, iOS ಇರುವಂಥದ್ದು, ಸೊ ಈ ರೀತಿಯಂತ ಹಲವಾರು ಸಾಫ್ಟ್ವೇರ್ಗಳನ್ನ ಕೇಳ್ತಾರೆ. ಯಾವ್ದು ಯಾವ ಡೆವಲಪ್ಮೆಂಟ್ ಆಯಿತು, ವಿಂಡೋಸ್ XP ಯಾವಾಗ, ವಿಂಡೋಸ್ 10 ಯಾವಾಗ, ವಿಂಡೋಸ್ 11 ಯಾವಾಗ, ಈಗ ಪ್ರೆಸೆಂಟ್ ಯಾವುದಿದೆ, ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಯಾವುದು, ಯಾವುದು ಸಿಸ್ಟಮ್ ಸಾಫ್ಟ್ವೇರ್, ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರು, ಯಾವುದು ಆಪರೇಟಿಂಗ್ ಸಾಫ್ಟ್ವೇರು, ಈ ರೀತಿ ಅಂತ ಕ್ವಶನ್ಗಳು ಕೇಳ್ತಾರೆ ಸಾಫ್ಟ್ವೇರ್ ಬೇಸ್ ಮೇಲೆ. ಓಕೆ, ಹಾಗೆ ಇದಾದಮೇಲೆ ಇಂಟರ್ನೆಟ್ ಆಲ್ರೆಡಿ ಹೇಳಿದೆ, ಸೆಕ್ಯೂರಿಟಿ ಬಗ್ಗೆ, ಟ್ರೋಜನ್ ಹಾರ್ಸಪ್ಪ, ಹ್ಯಾಕಿಂಗ್ ಅಂದ್ರೇನು, ಓಕೆ, ಸ್ಪ್ಯಾಮ್ ಅಂದ್ರೇನು, ಸ್ಪೂಪಿಂಗ್ ಅಂದ್ರೇನು, ಈ ರೀತಿಯಾಗಿರ್ತದೆ, ಇಮೇಲಲ್ಲಿ ಯಾವೆಲ್ಲ ಆಪ್ಷನ್ಸ್ಗಳಿದ್ದಾವೆ, ಆಮೇಲೆ ಆ ಅಕ್ರೋನಿಮ್ಸ್ ಅಂತ ಕರಿತೀವಿ, BCC ಅಂದ್ರೇನು, HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂದ್ರೆ, HTML ಅಂದ್ರೇನು, ಹೌದಾ, ಈ ರೀತಿಯಂಥ ಕ್ವಶನ್ಗಳು, ಆಮೇಲೆ ಅಕ್ರೋನಿಮ್ಸ್ ಅಂತ ಏನು ಕೇಳ್ತೀವಿ ಅವುಗಳನ್ನ ಕ್ವಶನ್ ಕೇಳ್ತಾರೆ. ಇದೊಂದಾಯ್ತಾ? ನೆಕ್ಸ್ಟ್ MS ಆಫೀಸ್. MS ಆಫೀಸ್ ಆದ್ಮೇಲೆ ಆಲ್ರೆಡಿ ಹೇಳಿ, MS ಆಫೀಸ್ ಹೇಳಿದೆ, ಎಲ್ಲವನ್ನ ರೆಡಿ ಮಾಡ್ಕೊಳ್ಳಿ, ಆದಷ್ಟು ಆಪರೇಟಿಂಗ್ ಮಾಡಿದ್ರೆ ಒಳ್ಳೆಯದು. ಹಾಗೆ ನೆಕ್ಸ್ಟ್ ನಮ್ಮ ಕನ್ನಡ ನುಡಿ ಬಗ್ಗೆ ಕೇಳ್ತಾರೆ, ಕನ್ನಡ ಪಾಂಟ್ ಸ್ಟೈಲ್ಗಳ ಬಗ್ಗೆ ಬರ್ತಾರೆ, ಬರಹ ಆಗಿರ್ಬೋದು, ನುಡಿ ಆಗಿರ್ಬೋದು, ಯಾವ ಡೆವಲಪ್ ಮಾಡಿದ್ರು, ಏನು ಕತೆ, ಹೇಗೆ ನುಡಿ ಪ್ರೆಸೆಂಟ್ಲಿ ಯಾವುದು, 6.0 ಅಲ್ಲಿ ನಮ್ಮ ಕರ್ನಾಟಕವನ್ನು ಯಾವ ರೀತಿ ಮನ್ನಣಿಕೆ ಇದ್ರು, ನುಡಿ 6.0 ಕರ್ನಾಟಕವನ್ನು ಯಾವ ರೀತಿ ಟೈಪ್ ಮಾಡ್ತೀರಾ ನೀವು, ತುಂಬ ಸಿಂಪಲ್ ಇದೆ, ಆ ರೀತಿ ಅಂತ ಕಲಿಯುವಂಥದ್ದು. ಇವೆಲ್ಲ ಏನು ಕಮ್ಯುನಿಕೇಶನ್ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ಇರುವಂಥದ್ದು. ಸೊ ಹಾಗಿದ್ರೆ ಎಲ್ರಿಗೂ ಒಂದು ರಫ್ ಐಡಿಯಾ ಬಂತು ಅಂದ್ಕೋತೀನಿ, ಸ್ಪೀಡಾಗಿ ಹೇಳಿದೆ ಸ್ವಲ್ಪ, ಯಾಕಂದರೆ ಕಂಟೆಂಟ್ ಕವರ್ ಮಾಡುವಂಥದ್ದು ತುಂಬ ಇತ್ತು, ಗೊತ್ತಾಯ್ತು ಅನ್ಕೋತೀನಿ ಯಾವ ಒಂದು ಎಕ್ಸಾಮ್ಸ್ಗೆ
ಹೇಗೆ?

0: ಯಾವ ರೀತಿಯಾಗಿ ಓದಬೇಕು ಅವುಗಳನ್ನು ಹೇಳುವಂಥದ್ದು. ಓಕೆ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಸರ್ ನಮ್ಗೆ ಹೇಳ್ತಾರೆ, ನಾನು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಹೇಳೋಣ ಅಂತ. ಓಕೆ, ಒಂದೊಂದು ಸಬ್ಜೆಕ್ಟ್ಗಳನ್ನ ಯಾವ ರೀತಿ ಓದೋಣ ಅಂತ ಅನ್ಕೊಳ್ಳೋಂತೆ. ಒಳ ಮೀಸಲಾತಿ ಸದ್ಯದಲ್ಲೇ ಜಾರಿ ಆಗೋದ್ರಿದೆ, ಯಾವುದು ಜಾರಿ ಆಗುತ್ತಾ ಏನಾಗುತ್ತಾ ಬೇಡ ಒಂದು ತಲೆ ಇಟ್ಕೊಳ್ಳಿ. ಆರ್ ಯು ಪ್ರಿಪೇರ್ಡ್? ನಮ್ಮ ಕ್ವಶನ್ ಇರೋದೊಂದೇ, ನಿಮ್ಮ ಮುಂದೆ ಇರುವಂಥ ಒಂದು ಯಕ್ಷ ಪ್ರಶ್ನೆ ಏನು, ನೀವು ರೆಡಿ ಇದ್ದೀರಾ? ಆಯ್ತಪ್ಪ, ಕನ್ಫರ್ಮ್ ಆಯಿತು, ಎಲ್ಲ ಆಯಿತು, ಎ ಟು ಜೆಡ್ ರೆಡಿ ಇದೆ, ನಾನು ರೆಡಿ ಇದ್ದೀನಿ ಅಂತ ಅನ್ನೋರು ಕೂಡ ಮಾತಾಡ್ಬೇಕನ್ನು. ಸೊ ನೀವು ರೆಡಿ ಇಲ್ವಾ, ಓದಿ ಮೊದಲು. ದಿಸ್ ಈಸ್ ಹೈ ಟೈಮ್. ಯಾರೆಲ್ಲ ಡಿಗ್ರಿ ಮುಗಿಸಿದ್ದೀರಾ, ಯಾರು ಜಸ್ಟ್ ಪಿ ಯು ಸಿ ಮುಗಿಸಿದ್ದೀರಾ, ಯಾರು ಪಿ ಯು ಸಿಗೆ ಡ್ರಾಪ್ಔಟ್ ಆಗಿದ್ದೀರಾ, ಏನಾಗಿದೆ, ಎಜುಕೇಷನ್ ಮಾಡಿ, ಜಾಬ್ ತೊಗೊಳ್ಳಿ, ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ, ಹೌದಾ? ಹಲವಾರು ಕಾಲ್ಫಾರ್ಮ್ ಇದಾವೆ, ಪಿ ಸಿ ಇದೆ, ಪಿ ಎಸ್ ಐ ಇದೆ, ಗ್ರೂಪ್ ಸಿ ಜಾಬ್ಗಳು, ಯಾರಿಗೆ ಹೈಟಿಲ್ಲ ಅವ್ರಿಗೆ ಎಕ್ಸೈಸಬ್ ಇನ್ಸ್ಪೆಕ್ಟರ್ ಇದೆ, ಯೂನಿಫಾರ್ಮ್ ಬೇಕನ್ನೋರು, ಹೌದಾ? ಹಾಗೆ ಎಸ್ ಎಸ್ ಸಿ ಇದೆ, ಆರ್ ಬಿ ಎಕ್ಸಾಮ್ಸ್ಗಳಿದ್ದಾವೆ, ಹಲವಾರು ಎಕ್ಸಾಮ್ಸ್ ಇದೆ, ಸಿಕ್ಕಾಪಟ್ಟೆ ಕಾಲ್ಫಾರ್ಮ್ ಇದ್ದಾವೆ. ಓದೋರು ಮಾತ್ರ ಕಮ್ಮಿ ಇದ್ದಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ತುಂಬ ಜನ ಇದ್ದಾರೆ, ಓದೋರು ಕಮ್ಮಿ ಇದ್ದಾರೆ, ಡೆಡಿಕೇಟೆಡ್ ಆಗಿ ಇರೋರು ಕಮ್ಮಿ ಇದ್ದಾರೆ. ಓಕೆ, ಆ ಒಂದು ಡೆಡಿಕೇಶನ್ ನೀವು ಇನ್ಕಲ್ಕೇಟ್ ಮಾಡ್ಕೊಂಬಿಟ್ರೆ, ನಿಮ್ಮ ಒಳಗೆ ನೀವು ಅದನ್ನ ಆವಾಹಿಸ್ಕೊಂಡ್ಬಿಟ್ರೆ, ನೀವು ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಇಷ್ಟೇ ಇರೋದು, ಏನು, ಪ್ರಯತ್ನ ಸರ್ವಸಿದ್ಧಿ ಫಲಂ, ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಅಥವಾ ನಮ್ಮ ಸ್ಟೂಡೆಂಟನ್ನು ಹಾಕಿರ್ತಾ ಇದ್ರೆ ಆಗಿದ್ರು, ನಮ್ಮದು ಆ್ಯಕ್ಚುಲಿ ಅದೇ ಅದು, ನಮ್ಮ ಸ್ಟೇಟಸ್ಸು ಅಫಲೋದಯ ಕರ್ಮ ಅಂತ ಬರ್ತದೆ. ಏನಪ್ಪ ಅಫಲೋದಯ ಕರ್ಮ ಅಂದರೆ, ಪ್ರತಿಫಲ ಸಿಗುವವರೆಗೂ ಪ್ರಯತ್ನ ಹಾಕ್ತಾ ಇರೋ, ಟ್ರೈ ಟ್ರೈ ಅಂಟಿಲ್ ಯು ಟ್ರೈ, ಟ್ರೈ ಓನ್ಲಿ ಇಫ್ ಯು ಡೋಂಟ್ ಟ್ರೈ. ಇದು ನೆನಪಿಟ್ಕೊಳ್ಳಿ, ಅರ್ಥ ಆಯ್ತಾ? ಟ್ರೈ ಟ್ರೈ ಅಂಟಿಲ್ ಯು ಟ್ರೈ, ಓನ್ಲಿ ಕ್ರೈ ವೆನ್ ಯು ಡೋಂಟ್ ಟ್ರೈ. ಯಾವಾಗ ಪ್ರಯತ್ನ ಹಾಕಲ್ಲ ಆವಾಗ ಅಳು, ಆವಾಗ ಬೇಜಾರು ಮಾಡ್ಕೋ, ಆವಾಗ ನೀ ಫೇಲ್ಯೂರು, ಆವಾಗ ಒಪ್ಕೋತೀನಿ ನಾನು. ಅಲ್ಲಿ ತನ ಯು ಆರ್ ನಾಟ್ ಅ ಫೇಲ್ಯೂರ್, ಯು ಆರ್ ನಾಟ್ ಅ ಸಕ್ಸಸರ್, ಯು ಆರ್ ಬೋತ್. ಯು ಆರ್ ರೈಟ್ ನೌ, ಯು ಆರ್ ಸಮಥಿಂಗ್ ಆರ್ ನಥಿಂಗ್ ಆರ್ ಎವ್ರಿಥಿಂಗ್, ಈ ಮೂರಲ್ಲಿ ಒಂದಿರ್ತೀರ. ಸದ್ಯಕ್ಕೆ ನೀವು ಸ್ಟಾರ್ಟ್ ಮಾಡಿದಾಗ ಯು ಆರ್ ನಥಿಂಗ್, ಬಟ್ ಇಫ್ ಯು ಸ್ಟಾರ್ಟೆಡ್ ಯು ಆರ್ ಸಮಥಿಂಗ್, ಇಫ್ ಯು ಡೋಂಟ್ ಸ್ಟಾರ್ಟ್ ಯು ಡೋಂಟ್ ನೋ ಎನಿಥಿಂಗ್ ಆ್ಯಂಡ್ ಯು ಆರ್ ನಥಿಂಗ್ ದೆನ್. ಓಕೆ, ನಾನು ಹೇಳ್ತಾ ಇದ್ದೀನಿ ಒಂದು ಸೆಕೆಂಡ್, ನೀವು ಸಮಥಿಂಗ್ ಇದ್ದೀರಾ, ಆ ಸಮಥಿಂಗನ್ನು ಎವ್ರಿಥಿಂಗ್ ಮಾಡ್ಕೊಳ್ಳಿ, ಆವಾಗ ಎನಿಥಿಂಗ್ ನಿಮಗೆ ಸಿಗೋದು. ಇಷ್ಟೇ ಇರೋದು ಸಕ್ಸಸ್ನ ಮೂಲ ಮಂತ್ರ. ಏನು ಗೊತ್ತಿರೋದನ್ನೇ ಮತ್ತೆ ಮತ್ತೆ ಓದೋದು, ಬೇಜಾರಾದರೂ ಮತ್ತೆ ಮತ್ತೆ ಓದೋದು. ಹಾಗೆ ಏನಪ್ಪ, ನಮ್ಮ ಮನೇಲಿ ಸಮಸ್ಯೆ ಇದೆ, ಅದು ಸಮಸ್ಯೆ ಇದೆ, ಏನೋ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಮೂಲ ಕಾರಣ ನಮಗೆ ಬೇಕಿಲ್ಲ, ಆದರೆ ಆ ಸಮಸ್ಯೆಗೆ ಪರಿಹಾರ ನಿನ್ನ ಸರ್ಕಾರಿ ಹುದ್ದೆ. ಕೆಲವರಿಗೆ ದುಡ್ಡಿಲ್ಲದೇ ಇರ್ಬೋದು, ಕೆಲವರಿಗೆ ಅಪ್ಪ ಅಮ್ಮ ಇಲ್ಲದೆ ಇರ್ಬೋದು, ಕೆಲವರಿಗೆ ಸಪೋರ್ಟ್ ಇಲ್ಲದೆ ಇರ್ಬೋದು, ಕೆಲವರಿಗೆ ಫೈನಾನ್ಷಿಯಲ್ ಬ್ಯಾಕಪ್ ಇಲ್ಲದೆ ಇರ್ಬೋದು, ಕೆಲವರಿಗೆ ಎಮೋಷನ್ ಸಪೋರ್ಟ್ ಇಲ್ಲದೆ ಇರ್ಬೋದು, ಕೆಲವರಿಗೆ ಹುಡುಗಿ ಕೈ ಕೊಟ್ಟಿರ್ಬೋದು, ಕೆಲವರಿಗೆ ಹುಡುಗ ಕೈ ಕೊಟ್ಟಿರ್ಬೋದು, ಕೆಲವರು ಮದುವೆ ಬ್ರೇಕ್ಡೌನ್ ಆಗಿರ್ಬೋದು, ಅಥವಾ ಕೆಲವರು ಆಕ್ಸಿಡೆಂಟಲ್ಲಿ ಲೈಫೇ ಕಳ್ಕೊಂಡಂಥ ಪೇರೆಂಟ್ಸ್ಗಳಿರ್ಬೋದು. ಆದರೆ ನಿಮ್ಮ ಕನಸಿಗೆ ನಿಮ್ಮ ಪ್ರಯತ್ನ ರಹದಾರಿ, ಆ ರಹದಾರಿಯನ್ನು ಹುಡುಕಿದರೆ ಗೆಲುವಿನ ಹೆದ್ದಾರಿ ಯಾವಾಗಿದ್ದರೂ ನಿಮ್ಮದಿರ್ತದೆ ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸನ್ನ ಹಂಚಿಕೆ ಏನಿದೆ ಇದನ್ನು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಚೆನ್ನಾಗಿ ಓದ್ಕೊಳ್ಳಿ, ಆಲ್ ದ ಬೆಸ್ಟ್. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಕೇಳ್ತಾ ಇರಿ ಸರಗೂರು FM ಮೈಸೂರು. ಥ್ಯಾಂಕ್ ಯು.
1: ಸಾಮಾನ್ಯ ಜ್ಞಾನ ಸಾಧನೆಗೆ ದಾರಿ ತೋರುವ, ಮಾರ್ಗದರ್ಶನ ನೀಡುವ, ಜ್ಞಾನವನ್ನ ವೃದ್ಧಿಗೊಳಿಸಲು ಸಹಕಾರಿಯಾಗುವ
2: ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು,
1: ಪ್ರಚಲಿತ ವಿದ್ಯಮಾನಗಳು,
2: ಪಠ್ಯ ಹಾಗೂ ಪಠ್ಯೇತರ ವಿಷಯಗಳ ಬಗ್ಗೆ ಮಾಹಿತಿ ನೀಡಿ
1: ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುವ ಕಾರ್ಯಕ್ರಮ
2: ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಜ್ಞಾನವನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮ.
3: ಕೇಳುವರೆ, ಇದುವರೆಗೂ ಸಾಮಾನ್ಯ ಜ್ಞಾನ ಕಾರ್ಯಕ್ರಮದಲ್ಲಿ ಸಾಮಾನ್ಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ವ್ಯಾಕರಣ, ಕಂಪ್ಯೂಟರ್ ಜ್ಞಾನ ಮತ್ತು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕುರಿತು ಬೆಂಗಳೂರಿನ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತುದಾರರಾದ ಶ್ರೀಯುತ ಶಿವಕುಮಾರ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಇನ್ನು ಮುಂದೆ ನಮ್ಮ ನಿಲಯದಿಂದ ಮನೆಯ ಮೊದಲ ಪಾಠಶಾಲೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಿತರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಮನೆಯೇ ಮೊದಲ ಪಾಠಶಾಲೆ,
2: ಜನನಿ ತಾನೇ ಮೊದಲ ಗುರುವು.
4: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
2: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
4: ಗುರುಗಳ ಮಾರ್ಗದರ್ಶನ,
2: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
4: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
2: ಮನೆಯೇ ಮೊದಲ ಪಾಠಶಾಲೆ.
4: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
2: ಹಾಗೂ ಮರು ಪ್ರಸಾರ ಸೋಮವಾರ ಮಧ್ಯಾಹ್ನ 3:40
4: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
5: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಭಾಷೆ ಎನ್ನುವುದು ಕೇವಲ ಸಂವಹನ ಸಾಧನವಲ್ಲ, ಅದು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಗುರುತಿನ ಪ್ರತೀಕವಾಗಿದೆ. ಅದರಲ್ಲೂ ಕನ್ನಡ ನಮ್ಮ ತಾಯಿನುಡಿ, ನಮ್ಮ ಹೆಮ್ಮೆ. ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ, ಅದರ ಚಿಂತನೆ, ಸಂಸ್ಕಾರ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಮಹತ್ತರ ಕೊಡುಗೆ ನೀಡುತ್ತದೆ. ಮಕ್ಕಳಿಗೆ ಕನ್ನಡದ ಮೇಲಿನ ಪ್ರೀತಿ ಮತ್ತು ಅಭಿಮಾನವನ್ನು ಬೆಳೆಸುವ ಜವಾಬ್ದಾರಿ ಮೊದಲು ಮನೆಗೆ, ನಂತರ ಶಾಲೆಗೆ ಸೇರಿದೆ. ಆದ್ದರಿಂದ ಇಂದು ನಾವು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ಮಹತ್ವದ ವಿಷಯದ ಕುರಿತು ಚರ್ಚೆ ಮಾಡಲಿದ್ದೇವೆ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿಯರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
6: ನಮಸ್ಕಾರ ಮೇಡಮ್. ನಮಸ್ಕಾರ
5: ಸರ್. ಕಳೆದ ಸಂಚಿಕೆಯಲ್ಲಿ ಇಂದಿನ ಮಕ್ಕಳಲ್ಲಿ ಕನ್ನಡ ಭಾಷೆ ಬಳಕೆ ಕಡಿಮೆ ಆಗೋದಕ್ಕೆ ಕಾರಣಗಳೇನು, ಹಾಗೆಯೇ ಮಕ್ಕಳಲ್ಲಿ ಕನ್ನಡ ಭಾಷೆ ಜೊತೆಗೆ ಇಂಗ್ಲಿಷ್ ಶಿಕ್ಷಣ ಎಷ್ಟೆಲ್ಲ ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ ಸರ್. ಹಾಗೆ ನೋಡೋದಾದ್ರೆ ಈಗ ಕಥೆಗಳಾಗಿರ್ಬೋದು, ಜನಪದ ಸಾಹಿತ್ಯ, ಹಾಗೆ ನಮ್ಮ ಕನ್ನಡ ಪುಸ್ತಕಗಳೇನಿದೆ ಅದು ಮಕ್ಕಳ ಭಾಷೆ ಬೆಳವಣಿಗೆಗೆ ಸಹಕಾರಿಯಾಗುತ್ತಾ, ಆಗುತ್ತಾದ್ರೆ ಹೇಗೆ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
6: ಇವತ್ ನೋಡಿ, ಬಹಳ ವಿಶೇಷವಾಗಿ ನೀವು ಕೇಳಿದಂತ ಪ್ರಶ್ನೆ ಬಹಳ ಔಚಿತ್ಯಪೂರ್ಣವಾದದ್ದು. ಪ್ರೀ ನರ್ಸರಿ ಅಂತದಿಂದ ವಿಶ್ವವಿದ್ಯಾನಿಲಯದವರೆಗೂ ಇವತ್ತು ನೀವು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಕಲಿಸುವ ಅಧ್ಯಾಪಕರಾಗಲಿ ಅಥವಾ ಕಲಿಯುವ ವಿದ್ಯಾರ್ಥಿಗಳಾಗ್ಲಿ, ಅವ್ರಿಗೆ ಭಾಷಾ ಪ್ರಜ್ಞೆ ಅತ್ಯಂತ ಚಿಂತಾಜನಕವಾಗಿದೆ. ಅಧ್ಯಯನ ಇರೋದಿಲ್ಲ, ಅಧ್ಯಾಪನಗಳು ಕಂಡು ಬರೋದ್ರಿಲ್ಲ. ಇದರಿಂದಾಗಿ ನಮ್ಗೆ ಬೌದ್ಧಿಕ ದಾರಿದ್ರ್ಯ

0: ಇರುತ್ತೆ. ಹಾಗಾಗಿ ನೀವು ಯಾವುದನ್ನೇ ಓದಿಸಿದ್ರು ಕೂಡ ವ್ಯರ್ಥ. ಹಾಗಾಗಿ ನಮ್ಮ ಭಾಷೆಯ ತಿಳುವಳಿಕೆ ಆಳ ಹೆಚ್ಚಾದ್ರೆ ಮಾತ್ರ ನಮ್ಮಲ್ಲಿ ವಿಚಾರ ಶ್ರೀಮಂತಿಕೆ ವರ್ಧಿಸುತ್ತೆ. ಅದು ಅಷ್ಟು ಮಾತ್ರ ಅಲ್ಲ, ನೀವು ತಾಯ್ನುಡಿಯಲ್ಲಿ ಪಡೆಯುವಂತಹ ಪರಿಣಿತಿಯು ಜಗತ್ತಿನ ಇತರ ಭಾಷೆಗಳಲ್ಲಿ ಸಾಮಾನ್ಯವಾದ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
1: ಹೌದು,
0: ಇದು ನಮ್ಮಲ್ಲಿ ಒಂದ್ ಕಡೆ ಆತ್ಮವಿಶ್ವಾಸವನ್ನ ರೂಪಿಸುತ್ತೆ, ನಮ್ಮಲ್ಲಿ ವಿವೇಕವನ್ನ ವಿಸ್ತಾರ ಮಾಡುತ್ತೆ. ಇದು ತಾಯಿ ನುಡಿ ಅಥವಾ ತಾಯಿ ನುಡಿಗಳ ತಳಪಾಯ ಗಟ್ಟಿಯಾದಾಗ ಮಾತ್ರ ಇಂಥದ್ದೆಲ್ಲ ಸಾಧ್ಯ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅಧ್ಯಾಪಕರಾದ ನಾವುಗಳು ಬರೀ ಈ ಕಥೆಗಳನ್ನೋ ಜನಪದ ಕಥೆಗಳನ್ನೋ ಹೇಳ್ಕೊಡೋದ್ರ ಜೊತೆಗೆ ಅವ್ರನ್ನ ಈ ಯಾವ ರೀತಿ ಒಂದು ಕಟ್ಟಡವನ್ನ ಕಟ್ಟಬೇಕಾದ್ರೆ ನಾವು ಯಾವ ರೀತಿ ಅದನ್ನ ಸುತ್ತಲ ಆಯಾಮವನ್ನ ಭದ್ರ ಮಾಡಿಕೊಂಡು ಅಡಿಪಾಯವನ್ನ ಭದ್ರ ಮಾಡಿಕೊಂಡು ಕಟ್ತೀವೋ, ಹಾಗೆ ಈ ಭಾಷಾ ಆಯಾಮಗಳು ವಿದ್ಯಾರ್ಥಿಗಳಲ್ಲಿ ಅಡಿಪಾಯಗಳನ್ನ ಭದ್ರ ಮಾಡಿಕೊಂಡೇ ಕಟ್ಬೇಕಾಗತ್ತೆ. ಹಾಗಾಗಿ ಭಾಷೆಯು ಕೂಡ ಒಂಥರ ಒಳಗೊಂಡಿದ್ದ ಹಾಗೆ. ಅದು ಇಲ್ಲ ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಲ್ವೇ, ಮಾತೆಂಬುದೇ ಮೃತ್ಯು, ಮಾತೆಂಬುದೇ ಅಮೃತ ಅಲ್ವೇ, ಮಾತೇ ಜ್ಯೋತಿರ್ಲಿಂಗ ಅನ್ನುವಂತ ಮಾತುಗಳೆಲ್ಲ ಇದೆಯಲ್ಲ. ಹಾಗಾಗಿ ಮಾತು ಅಂದಾಗ ಅಲ್ಲೆಲ್ಲ ಭಾಷೆ ಅಂತಾನೆ, ಭಾಷೆ ಅಂತಾನೆ. ಈ ಎಲ್ಲವನ್ನ ನಾವು ಮಾಡಿದಾಗ ಮಾತ್ರ ಆತರದ ಒಂದು ಕಾರ್ಯವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ.
1: ಹೌದು ಸರ್. ಸರ್, ಈಗ ಮತ್ತೆ ಈಗ ಶಾಲೆ ಅಥವಾ ಶಿಕ್ಷಕರ ಪಾತ್ರ ಕನ್ನಡ ಭಾಷೆಯ ಬೆಳವಣಿಗೆಯಲ್ಲಿ ಹೇಗಿರ್ಬೇಕು ಅಂತ ಹೇಳ್ತೀರಾ ಸರ್ ನೀವು?
0: ಶಾಲೆ ಮತ್ತು ಶಿಕ್ಷಕರ ಪಾತ್ರದಲ್ಲಿ ಎರಡು ಮಾತೇ ಇಲ್ಲ. ನಮಗೆ ಶಾಲೆಯಲ್ಲಿ ಅದು ಕನ್ನಡ ಭಾಷೆ ಇರ್ಲಿ ಇನ್ನೊಂದು ಭಾಷೆ ಇರ್ಲಿ, ಅದನ್ನ ಕಲಿಸುವಂತಹ ಶಿಕ್ಷಕರು ಮೊದಲು ಭಾಷೆಯನ್ನ ಆ ಭಾಷೆಯ ಸ್ಪಷ್ಟವಾಗಿ ಪರಿಪೂರ್ಣವಾಗಿ ಕಲಿಬೇಕು.
1: ಹೌದು,
0: ಅವರು ಕಲ್ತ್ರೆ ಕಲಿಸೋದಕ್ಕೆ ಆಗತ್ತೆ. ಈಗ ನಾನು ನಿಮ್ಗೆ ಬಹಳ ಒಂದು ಉದಾಹರಣೆ ಹೇಳ್ತೀನಿ ಅಲ್ವೇ, ನಾನು 10 ಸಾಲ್ ಕಲ್ತ್ರೆ ಕೊನೆಗೆ ಬೇರೆಯವ್ರಿಗೆ 4 ಸಾಲ್ ಕಲ್ಸ್ಬೋದು.
1: ಹೌದು ಸರ್.
0: ನಾನೇ 1/2 ಸಾಲ್ ಕಲ್ತ್ರೆ ಬೇರೆಯವ್ರಿಗೆ ಏನ್ ಕಲ್ಸೋದು?
1: ಖಂಡಿತ.
0: ಹಾಗಾಗಿ ಶಿಕ್ಷಕರ ಪಾತ್ರ ಅಂತೂ ಬಹಳ ಮಹತ್ವದ್ದು. ತರಬೇತಿ ಪಡೆದ ಶಿಕ್ಷಕರು ಆ ಭಾಷೆಯನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಮಕ್ಕಳಿಗೆ ಕಲಿಸುವ ಕಾರ್ಯವನ್ನ ಮಾಡ್ಬೇಕು.
1: ಹೌದು,
0: ಕಾಲಕಾಲಕ್ಕೆ ಆ ಶಿಕ್ಷಕರು ಕೂಡ ತಾವು ಕಲಿಸುವ ವಿಷಯ ಮತ್ತು ಭಾಷೆಯನ್ನ ಅವರು ಹೆಚ್ಚು ಓದೋದ್ರ ಮೂಲಕ, ಅದರ ಹೆಚ್ಚು ವಿಸ್ತಾರವಾದ ಜ್ಞಾನವನ್ನ ಪಡ್ಕೊಳ್ಳೋದ್ರ ಮೂಲಕ ಅವರು ತಮ್ಮನ್ನ ತಾವು ಸದಾ ಕಾಲ ಅಪ್ಡೇಟ್ ಮಾಡ್ಕೋಬೇಕು, ಸದಾ ಕಾಲ ತಾವು ಉನ್ನತಿಯನ್ನ ಆ ಭಾಷೆಯಲ್ಲಿ ಪಡಿತಾ ಹೋಗ್ಬೇಕು. ಅದರ ಜೊತೆ ಜೊತೆಗೆ ಸರ್ಕಾರಗಳು ಕೂಡ ಏನ್ ಮಾಡ್ಬೇಕು, ಕನ್ನಡ ಭಾಷೆಯನ್ನ ಬೋಧಿಸುವಂತಹ ಶಿಕ್ಷಕರಿಗೆ 3 ತಿಂಗಳಿಗೋ 6 ತಿಂಗಳಿಗೋ ಅಥವಾ ವರ್ಷದಲ್ಲಿ 1-4 ಬಾರಿ ಆದ್ರೂ ಈ ವಿಶೇಷವಾದ ತರಬೇತಿಗಳನ್ನ ಕಾರ್ಯಾಗಾರಗಳ ಮೂಲಕ ಕನ್ನಡವನ್ನ ಬೋಧಿಸೋದು ಹೇಗೆ, ಕನ್ನಡವನ್ನ ಹೇಗೆ ಆ ಮಗುವಿಗೆ ಮುಟ್ಸೋದು, ಹೇಗೆ ಕಲಿಸೋದು ಅನ್ನೋದನ್ನ ನಾವು ಮಾಡ್ಬೇಕಾಗತ್ತೆ. ನೋಡಿ, ಇವೆಲ್ಲ ಆಗ್ಲಿಲ್ಲ ಅಂದ್ರೆ ಬಹಳ ಹಿಂದೆ, ಒಂದ ನಾನು ಅನ್ಕೋತಾ ಇರೋದು 100 ವರ್ಷಗಳ ಹಿಂದೆ ಕನ್ನಡ ಮೇಷ್ಟ್ರು ಅಂದ್ರೆ 30 ರೂಪಾಯಿ ಸಂಬಳ ಕೊಡ್ತಿದ್ರಂತೆ, ಇಂಗ್ಲಿಷ್ ಮೇಷ್ಟ್ರು ಅಂದ್ರೆ 100 ರೂಪಾಯಿ ಸಂಬಳ ಕೊಡ್ತಿದ್ರಂತೆ. ಕನ್ನಡ ಮೇಷ್ಟ್ರಿಗೂ ಇಂಗ್ಲಿಷ್ ಮೇಷ್ಟ್ರಿಗೂ ಇದ್ದ ವ್ಯತ್ಯಾಸ ಇವತ್ತಿನದಲ್ಲ, ಇದು 100 ವರ್ಷಗಳ ಹಿಂದೆನೆ ಈ ತಾರತಮ್ಯ ಇತ್ತು. ಕನ್ನಡವನ್ನ ಹೇಳಿಕೊಡುವಂತಹ ಮೇಷ್ಟ್ರಿಗೆ 30 ರೂಪಾಯಿ ಕೊಡ್ತಾ ಇದ್ರು, ಇಂಗ್ಲಿಷ್ ಅನ್ನ ಹೇಳಿಕೊಡುವ ಮೇಷ್ಟ್ರಿಗೆ 100 ರೂಪಾಯಿ 90 ರೂಪಾಯಿ 100 ರೂಪಾಯಿನ ಕೊಡ್ತಾ ಇದ್ರಂತೆ. ಅದಕ್ಕೆ ಕಾರಣ ಏನಿರ್ಬೋದು ಅಂತ ನಾವು ನೋಡ್ತಾ ಹೋದಾಗ ಕನ್ನಡ ಕಲಿಕೆ ಅನ್ನೋದು ಬಹಳ ಕೆಳಮಟ್ಟದ್ದು ಅನ್ನುವ ಸ್ಥಿತಿ ಅವತ್ತಿನ ಸರ್ಕಾರಗಳು ಅವತ್ತಿನ ಆಡಳಿತಗಳಲ್ಲಿ ಇತ್ತು. ಆದ್ರೆ ಕಾಲಾನಂತರದಲ್ಲಿ ಕನ್ನಡವನ್ನ ಕಲಿಸುವಂತದ್ದು, ಕನ್ನಡವನ್ನ ಕಲಿಸುವ ಶ್ರೀಮಂತಿಕೆ ಜಾಸ್ತಿ ಆಯ್ತು, ಕನ್ನಡದ ಹಿರಿಮೆ ಮಹತ್ವ ತಿಳಿತು. ಅನಂತರದಲ್ಲಿ ಆ ವೇತನ ಸಮಾನಾಂತರವಾಯ್ತು. ಇವತ್ ಸಮಾನಾಂತರ ವೇತನವನ್ನ ಪಡಿತಾ ಇದೀವಿ, ಕನ್ನಡವನ್ನು ಕಲಿಸ್ತಾ ಇದೀವಿ, ಇಂಗ್ಲಿಷ್ ಅನ್ನು ಕಲಿಸ್ತಾ ಇದೀವಿ, ಹಿಂದಿಯನ್ನು ಕಲಿಸ್ತಾ ಇದೀವಿ. ಆದ್ರೆ ಇವತ್ತು ಕನ್ನಡ ಶಾಲೆಗಳಿಗೆ ಮಕ್ಕಳೇ ಬರ್ತಾ ಇಲ್ಲ ಅಂದ್ರೆ ಅದರಲ್ಲಿ ಲೋಪ ಇರೋದು ಯಾರ ಬಳಿ? ಮೊದಲನೇದು ಒಂದು ಪೋಷಕರ ಭ್ರಮೆ, ಇನ್ನೊಂದು ಕಲಿಸುವಂತಹ ಕನ್ನಡ ಶಾಲೆಗಳಲ್ಲಿರುವ ನಾವುಗಳು. ನಾವು ಸರಿಯಾಗಿ ಪರಿಪೂರ್ಣವಾಗಿ ನಮ್ಮ ಭಾಷೆಯನ್ನ ಮಗುವಿಗೆ ಅರ್ಪಿಸಿದ್ದೆ ಆದ್ರೆ, ಕಲಿಸಿದ್ದೆ ಆದ್ರೆ, ಕನ್ನಡ ಶಾಲೆಗಳು ಎಂದಿಗೂ ಮುಚ್ಚೋದಿಲ್ಲ. ಮತ್ತೆ ಇದರಲ್ಲಿ ಸರ್ಕಾರದ ಪಾತ್ರನೂ ಕೂಡ ಬಹಳ ಮಹತ್ವದ್ದು. ಸರ್ಕಾರಗಳು ಕನ್ನಡ ಶಾಲೆಗಳ ಉನ್ನತೀಕರಣಕ್ಕಾಗಿ ಅವರು ನಿರಂತರವಾಗಿ ಇಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾರೆ. ಬಹಳ ಆಮ ನಾಯಕರು ಒಂದ್ ಕಡೆ ಹೇಳ್ತಾರೆ ಸಾರ್ವಜನಿಕ ಶಾಲೆಗಳು ಅಥವಾ ಸರ್ಕಾರಿ ಶಾಲೆಗಳು ಅಂದ್ರೆ ಹೇಗಿವೆ ಅಂದ್ರೆ ಒಂಥರ ದನದ ಕೊಟ್ಟಿಗೆ ಹಾಗೆ ಇವೆ, ಅಥವಾ ಶೌಚ ಮಾಡುವ ಕೊಠಡಿಗಳ ತರ ಇವೆ, ಮೂಲಭೂತ ಸೌಲಭ್ಯಗಳೇ ಇಲ್ಲ ಅನ್ನುವಂಥದ್ದನ್ನ ನನ್ನ ಮಾತಲ್ಲ, ಇದು ಆಮ ನಾಯಕರ ಮಾತು. ಅವ್ರು ಹೇಳ್ತಾರೆ. ಮತ್ತೆ ಅಂತ ಶಾಲೆಗಳಿಗೆ ಯಾವ ಪೋಷಕರು ಕಳಿಸ್ತಾರೆ ಕಲಿಸೋದಕ್ಕೆ? ಹಾಗಾಗಿ ಸರ್ಕಾರಗಳು

0: ಒಂದು ಕಡೆ ಶಿಕ್ಷಕರಿಗೆ ತರಬೇತಿ ಕೊಡ್ತಾ ಕನ್ನಡದ ಶಾಲೆಗಳ ಉನ್ನತೀಕರಣಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಹೋದ್ರೆ ಕನ್ನಡ ಶಾಲೆಗಳು ಮುಚ್ಚೋದಿಲ್ಲ, ಮತ್ತು ಇದರಲ್ಲಿ ಶಿಕ್ಷಕರು ಕೂಡ ಕಟಿಬದ್ಧವಾಗಿ ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ.
1: ಹೌದು ಸರ್, ತುಂಬಾ ಒಳ್ಳೆ ಸಲಹೆ ಸರ್ ಇದು.

0: ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಕನ್ನಡ ಭಾಷೆ ಕಲಿಕೆಗೆ ಹೇಗೆ ಅದು ಬಳಕೆ ಮಾಡ್ಕೋಬಹುದು ಸರ್?
1: ಬಹಳ ವಿಶೇಷವಾದದ್ದು. ಈಗ ನೋಡಿ, ಹಿಂದೆ ನಾನು ಕೇಳಿದ್ದು ಮೊಬೈಲ್ಗಳಲ್ಲಿ ಒಂದು ಕನ್ನಡದಲ್ಲಿ ಒಂದು ಕೀಲಿಮಣೆಯನ್ನೇ ರಚಿಸಕ್ಕಾಗೋದಿಲ್ಲ ಅನ್ನುವಂತ ಮಾತುಗಳಿತ್ತು. ಮೊಬೈಲ್ ಅಲ್ಲಿ ಕನ್ನಡದಲ್ಲಿ ಅಥವಾ ಕೀಲಿಮಣೆ ಕಂಪ್ಯೂಟರ್ ಕೀಲಿಮಣೆಗಳನ್ನೇ ಬಳಸೋದಕ್ಕಾಗೋದಿಲ್ಲ, ಅದನ್ನ ಅದರ ಸ್ವರೂಪಗಳನ್ನೇ ಮಾಡೋದಕ್ಕಾಗೋದಿಲ್ಲ ಅಂತಿತ್ತು. ನನಗೆ ಕೇಳಿದಾಗೆ ಈ ವಿಚಾರದಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಬಹಳ ಪರಿಶ್ರಮಿಸ್ತಾರೆ, ಒಂದು ಕನ್ನಡದಲ್ಲಿ ಒಂದು ಕೀಲಿಮಣೆ ಮಾಡಬೇಕು ಅಂದಾಗ ಅದು ಆ ಪರಿಶ್ರಮದ ಫಲವಾಗಿ ಇವತ್ತು ನಾವೇನೆಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಕನ್ನಡದ ಕೀಲಿಮಣೆ ಬಳಸ್ತಾ ಇದ್ವಿ, ಕಂಪ್ಯೂಟರ್ಗಳಲ್ಲಿ ಕನ್ನಡದ ಕೀಲಿಮಣೆ ಬಳಸ್ತಾ ಇದ್ವಿ, ಅದರಿಂದ ಸಾಕಷ್ಟು ಜನರ ಪರಿಶ್ರಮ ಇದೆ. ಈಗ ಕನ್ನಡದಲ್ಲಿ ಇಷ್ಟೆಲ್ಲ ಅವಕಾಶಗಳಿದ್ದಾಗ ಈಗ ನನ್ನ ಮೊಬೈಲ್ ಅಲ್ಲಿ ಎಲ್ಲ ಹೆಸರುಗಳು ಕನ್ನಡದಲ್ಲೇ ಇದೆ, ಎಲ್ಲವನ್ನೂ ಕನ್ನಡದಲ್ಲೇ ಬಳಸ್ತೀನಿ ನಾನು. ಇದು ನಾನು ಬಹಳ ಹಿರಿಮೆಗೂ ಹೇಳ್ಕೊತಾ ಇಲ್ಲ, ಬೇರೆ ಇದಕ್ಕೂ ಹೇಳ್ಕೊತಾ ಇಲ್ಲ, ನಾವು ಬಳಸುವಂತ ಕೆಲಸವನ್ನ ಮಾಡಿದ್ರೆ ಬಳಕೆ ಹಾಗೆ ಆಗುತ್ತೆ. ಹಾಗಾಗಿ ನಾನು ಎಲ್ಲ ಹೆಸರುಗಳನ್ನು ಕನ್ನಡದಲ್ಲೇ ಟೈಪ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ಈಗ ನೋಡಿ, ನಿಮ್ಮ ಹೆಸರು ಕೂಡ ಪ್ರೀತಿ ರೇಡಿಯೋ ಸ್ಟೇಷನ್ ಅಂತಾನೆ ಟೈಪ್ ಮಾಡ್ಕೊಂಡಿದ್ದೀನಿ. ಈ ವಿಚಾರಗಳಿದೆಯಲ್ಲ, ಹಾಗಾಗಿ ಇವತ್ತು ಮೊಬೈಲ್ಗಳಲ್ಲಿ ಮತ್ತೆ ವಾಟ್ಸಪ್ ಅಲ್ಲಿ ಅಲ್ಲಿ ಬಳಸುವ ಕೀಲಿಮಣೆಗಳು, ಕಳಿಸುವ ಸಂದೇಶಗಳು, ಇವುಗಳನ್ನ ನಾವು ಕನ್ನಡದಲ್ಲಿ ಕಳಿಸ್ತಾ ಹೋದ್ರೆ ಯಾವತ್ತಿಗೂ ಒಂದಿನ ಅದ್ರಲ್ಲಿ ಇನ್ನೊಂದಷ್ಟು ಏನೆಲ್ಲ ಬದಲಾವಣೆಗಳಾಗ್ಬೋದು ಆಗತ್ತೆ. ಈಗ ಚಾಟ್ GPT ಕೂಡ ಬಂದಿದೆ ನೋಡಿ. ಇತ್ತೀಚೆಗೆ ನೀವು ಕನ್ನಡದಲ್ಲಿ ಟೈಪ್ ಮಾಡ್ಬಿಟ್ಟು ಅದಕ್ಕೆ ಅಪ್ಲೋಡ್ ಮಾಡ್ಬಿಟ್ರೆ ಅದು ನಿಮ್ಗೆ ಆಹ್ವಾನ ಪತ್ರಿಕೆನೆ ಮಾಡ್ಬಿಡುತ್ತೆ.
0: ಹೌದು,
1: ಆಧುನಿಕವಾಗಿ ತಾಂತ್ರಿಕವಾಗಿ ಕನ್ನಡ ಇವತ್ತು ಎಲ್ಲ ಕಡೆ ಬಳಕೆ ಆಗ್ತಿದೆ. ಅದು ಇನ್ನೊಂದಷ್ಟು ನೋಡಿ, ಅಲ್ಲಿ ಒಂದಷ್ಟು ತಪ್ಪುಗಳಾಗುತ್ತೆ, ಪದಗಳು ತಪ್ಪುಗಳಾಗುತ್ತೆ. ಅದಕ್ಕೆ ಡಿಕ್ಷನರಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ಅದಕ್ಕೆ ಸರಿಯಾದ ವ್ಯವಸ್ಥಿತವಾದಂತ ತಾಂತ್ರಿಕತೆಯನ್ನ ತಂದ್ರೆ ಆಗ ನೀವು ಆಹ್ವಾನ ಪತ್ರಿಕೆ ಮಾಡೋದಕ್ಕೆ ಯಾವ ಅಂಗಡಿಯ ಬಳಿಯೂ ಹೋಗ್ಬೇಕಾಗಿಲ್ಲ. ಸ್ಮಾರ್ಟ್ ಫೋನ್ಗಳನ್ನ ಬಳಸ್ಕೋಬಹುದು, ವಾಟ್ಸಪ್ ಗಳನ್ನ ಬಳಸ್ಕೋಬಹುದು, ಇವೆಲ್ಲ ಏನ್ ChatGPT ಅಂತ ಬಂದಿದೆ ಅವೆಲ್ಲವನ್ನ ಬಳಸ್ಕೋಬಹುದು, ಜಮೀನಿ ಅಂತ ಬಂದಿದೆ ಅವೆಲ್ಲ ಬಳಸ್ಕೊಂಡು ನಾವು ಬಳಸ್ತಿದೀವಿ. ಹಾಗಾಗಿ ಇವತ್ತು ಸ್ಮಾರ್ಟ್ ಫೋನ್ಗಳು, ವಾಟ್ಸಪ್ ಅಥವಾ ಮೊಬೈಲ್ಗಳಲ್ಲಿ ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ನಿಮ್ಗೆ ವಿಪುಲವಾಗಿ ನಿಮಗೆ ಇವತ್ತು ಕನ್ನಡದ ಎಲ್ಲ ಸರಕುಗಳು ದೊರಕುತ್ತವೆ. ಆಮೇಲೆ ಇವತ್ತು ನೋಡಿ, ನೀವು ಬಹಳ ವಿಶೇಷವಾಗಿ ಇಂಗ್ಲಿಷ್ನ ಯಾವ್ದಾದ್ರು ಒಂದು ಕವಿತೆಯನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ನ ನೀವು ಮೊಬೈಲ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು.
0: ಹೌದು,
1: ಅದಕ್ಕೆ ಟ್ರಾನ್ಸ್ಲೇಷನ್ ಆಪ್ಷನ್ ಇದೆ, ಕೊಟ್ರೆ ಸಾಕು ಅದು ಕನ್ನಡಕ್ಕೆ ಅನುವಾದ ಆಗ್ಬಿಡುತ್ತೆ. ಅದ್ರಲ್ಲೊಂದಷ್ಟು ಲಿಪ್ಯ ಅನುವಾದ ಆಗ್ಬೋದು ಅಥವಾ ಭಾವಾನುವಾದ ಸರಿಯಾಗಿಲ್ಲದೆ ಇರ್ಬೋದು, ಆದ್ರೆ ಅಲ್ಲಿ ಅಕ್ಷರಾನುವಾದಗಳು ಆಗ್ಬೋದು. ಈ ತರದ ಸಣ್ಣ ಪುಟ್ಟ ದೋಷಗಳನ್ನ ಬಿಟ್ರೆ ಅದರ ವಸ್ತು ಏನು, ಅದರ ವಿಷಯ ಏನು ಅನ್ನೋದಾದ್ರೂ ತಿಳಿಯುತ್ತೆ ನಮ್ಗೆ.
0: ಹೌದು,
1: ಹಾಗಾಗಿ ಇವತ್ತು ಸ್ಮಾರ್ಟ್ ಫೋನ್ಗಳು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮಗಳನ್ನ ಸರಿಯಾದ ರೀತಿ ಬಳಸ್ಕೊಂಡ್ರೆ, ಕೀಲಿಮಣೆಗಳನ್ನ ಬಳಸ್ಕೊಂಡ್ರೆ ಅಥವಾ ಇಂಟರ್ನೆಟ್ ಸೌಲಭ್ಯಗಳು ಡಾಟಾಗಳನ್ನ ಸರಿಯಾಗಿ ಬಳಸ್ಕೊಂಡು ಕನ್ನಡವನ್ನ ಬಳಸ್ತಾ ಹೋದ್ರೆ ನಮ್ಮ ಅರಿವನ್ನ ಜಾಸ್ತಿ ಮಾಡ್ಕೋಬಹುದು. ಅಲ್ಲಿ ಸಣ್ಣ ಪುಟ್ಟ ಲೋಪಗಳು ದೋಷಗಳಿದೆ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆ ಲೋಪ ದೋಷಗಳನ್ನ ಯಾರು ಸರಿಪಡಿಸ್ಬೇಕು ಅಂದ್ರೆ ಈ ಕ್ಷೇತ್ರದಲ್ಲಿ ಸಾಧನೆ ಮಾಡದಂತವ್ರು ಅಲ್ವೇ, ಈ ಕ್ಷೇತ್ರದಲ್ಲಿ ಸಾಧನೆ ಮಾಡೋದು, ಅದನ್ನ ತಾಂತ್ರಿಕವಾಗಿ ಸರಿಯಾಗಿ ಬಳಸೋದು ಮತ್ತೆ ಸರಿಯಾದ ಅಪ್ಲೋಡ್ ಮಾಡಿದ್ರೆ ಅನುಕೂಲಕರವಾಗಿರುತ್ತೆ ಅಂತ ನನ್ನ ಭಾವನೆ.
0: ಖಂಡಿತ ಸರ್. ಮೊಬೈಲ್ನ ಬಳಸಿ ಅಥವಾ ಸಾಮಾಜಿಕ ಜಾಲತಾಣವನ್ನ ಬಳಸಿ ಹೇಗೆ ಕನ್ನಡ ಭಾಷೆಯನ್ನ ಕಲಿಬಹುದು, ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೇನೆ ಕನ್ನಡ ಭಾಷೆ ಮಕ್ಕಳ ವ್ಯಕ್ತಿತ್ವ ಅಥವಾ ಸಂಸ್ಕೃತಿಯನ್ನ ರೂಪಿಸುವಲ್ಲಿ ಹೇಗೆ ನೆರವಾಗುತ್ತೆ ಅಂತ ಹೇಳ್ತೀರಾ ಸರ್?
1: ನಾನು ಮೊದಲೇ ಹೇಳದ್ನಲ್ಲ, ಕನ್ನಡ ಒಂದು ಭಾಷೆ ಅಂದ್ರೆ ಅದು ಬದುಕು ಅಂತಾನೆ. ಬದುಕು ಅಂದ್ರೆ ಅದ್ರಲ್ಲೊಂದು ಸಂಸ್ಕೃತಿ ಇದೆ, ಅದ್ರಲ್ಲೊಂದು ಸಂಸ್ಕೃತಿಯ ಜೊತೆಗೆ ಆ ನಾಡಿನ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳಿದೆ, ಎಲ್ಲವೂ ಇದೆ ಅಲ್ಲಿ. ಅಲ್ಲಿ ಒಂದು ವಿಜ್ಞಾನ ಇದೆ, ಅಲ್ಲಿ ಒಂದು ವೈಚಾರಿಕತೆ ಇದೆ. ಹಾಗಾಗಿ ನೀವು ಕನ್ನಡ ಭಾಷೆಯನ್ನ ಕಲಿತೀರಿ ಅಂದಾಗ ಆ ಭಾಷೆಯ ಎಲ್ಲ ಆಯಾಮಗಳನ್ನ ಸ್ಪಷ್ಟವಾಗಿ ಕಲಿತಾ ಹೋಗ್ತೀರಿ ಅಂದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ವಿಜ್ಞಾನ, ಅಲ್ಲಿಯ ವೈಚಾರಿಕತೆ, ಅಲ್ಲಿಯ ಬೌದ್ಧಿಕ ಜ್ಞಾನದ ವಿಸ್ತಾರವಾಗುವಿಕೆ ಎಲ್ಲವೂ ಕೂಡ ಒಳಗೊಂಡಿರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿಯೇ ನಾವು ಹೇಳ್ತಿರೋದು, ನಿಮ್ಮ ಮಾತೃಭಾಷೆಯಲ್ಲೇ ನೀವು ಕಲಿತಾಗ ಮಾತ್ರ ಅದು ಸಾಧ್ಯ ಆಗುತ್ತೆ, ಇಲ್ಲವಾದಲ್ಲಿ ಅದು ಕಷ್ಟದಾಯಕವಾದದ್ದು ಅಂತ ಹೇಳ್ಬೋದು. ಅದ್ರಲ್ಲಿ ಎರಡು ಮಾತೇ ಇಲ್ಲ, ನಿಮ್ಮ ಸಂಸ್ಕೃತಿ, ನಿಮ್ಮ ಆಚರಣೆಗಳು, ನಿಮ್ಮ ವಿಜ್ಞಾನಗಳು, ನಿಮ್ಮ ಜಾನಪದ, ನಿಮ್ಮ ಸಾಹಿತ್ಯ, ಇದೆಲ್ಲವೂ ನಿಮ್ಗೆ ಗೊತ್ತಾಗ್ಲೇಬೇಕು ಅಂದ್ರೆ ನಿಮ್ಮ ಮಾತೃಭಾಷೆಯ ಮೂಲಕನೇ ಅದು ಸಾಧ್ಯ. ನೀವು ಬೇರೊಂದು ಭಾಷೆಯಿಂದ ಅದನ್ನ ಕಲಿಯೋದಕ್ ಸಾಧ್ಯವೇ ಇಲ್ಲ. ನಮ್ಮೂರಿನ ಆಚರಣೆ, ನಮ್ಮೂರಿನ ಜಾನಪದ ನೃತ್ಯ, ನಮ್ಮೂರಿನಲ್ಲಿರುವ ಒಂದು ತಮಟೆ, ನಮ್ಮೂರಲ್ಲಿರೋ ಒಂದು ತಾಳಮದ್ದಳೆ, ನಮ್ಮೂರಲ್ಲಿರೋ ಒಂದು ಯಕ್ಷಗಾನವನ್ನ ನೀವು ಬೇರೊಂದು ಭಾಷೆಯಿಂದ ಕಲಿಯಕ್ಕಾಗತ್ತಾ? ನಮ್ಮೂರ್ಲಿರೋ ಒಂದು ಆಹಾರ ಪದ್ಧತಿ, ಈಗ ಒಂದು ರಾಗಿ ಮುದ್ದೆ ಮಾಡುವಂತದ್ದು, ನಮ್ಮೂರ್ಲಿರುವಂತಹ ಒಂದು ಇನ್ಯಾವುದೋ ಒಬ್ಬಟ್ಟಿನ ಊಟ, ನಮ್ಮೂರ್ಲಿರುವಂತಹ ಇನ್ಯಾವುದೋ ಒಂದು ವೇಷಭೂಷಣ, ನಮ್ಮೂರ್ಲಿರುವ

0: ಸೌಖ್ಯನ ತೊಡುವಂತ ಪದ್ಧತಿ ಅಲ್ವೇ. ಬೇರೊಂದು ಭಾಷೆಯನ್ನು ತಿಳಿಯೋದೇ ಇಲ್ಲ. ಭಾಷೆ ಅಂದ ತಕ್ಷಣ ಅದು ಬದುಕು. ಬದುಕು ಅಂದ್ರೆ ಅಲ್ಲಿ ಸಂಸ್ಕೃತಿ ಇದೆ, ಸಾಹಿತ್ಯ ಇದೆ, ವಿಜ್ಞಾನ ಇದೆ, ವೈಚಾರಿಕತೆ ಇದೆ, ಅಲ್ಲಿ ಆಚರಣೆ ಇದೆ, ಸರ್ವವೂ ಕೂಡ ಭಾಷೆ ಒಳಗೊಂಡಿರುತ್ತೆ. ಅದಕ್ಕೆ ನಾನು ಮೊದಲು ಹೇಳಿದ್ದು, ಭಾಷೆ ಅಂದಾಗ ನೀವು ಕನ್ನಡ ಅಂದ ತಕ್ಷಣ ನೀವು ಮೊದಲಿಗೆ ಅಲ್ಲಿ ಮೂರು ಆಯಾಮಗಳಲ್ಲಿ ನೋಡ್ಲೇಬೇಕು. ಅಲ್ಲಿ ಒಂದು ಭಾಷೆ ಇದೆ ಮೊದಲನೇದು, ಎರಡನೇದು ಒಂದು ಜನಾಂಗ ಇದೆ. ಯಾವ ಜನಾಂಗ ಅದು? ಕನ್ನಡ ಜನಾಂಗ ಇದೆ. ಒಂದು ಪ್ರದೇಶ ಕೂಡ ಇದೆ. ಈಗ ಕರ್ನಾಟಕ ಅನ್ನೋ ಭೂಪಟ ಏನಿದೆ ಅದೊಂದು ಪ್ರದೇಶ. ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ತಾರೆ ಅಂತಾನೆ ಅದರ ಅರ್ಥ. ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ತಾರೆ ಅಂದ್ರೆ ಆ ಪ್ರದೇಶದಲ್ಲಿ ಆ ಭಾಷೆಯನ್ನ ಆ ಜನಾಂಗ ಆಡ್ಬೇಕಾದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸಾಹಿತ್ಯ, ಅಲ್ಲಿಯ ಆಚರಣೆ, ಅಲ್ಲಿಯ ವಿಜ್ಞಾನ, ಅಲ್ಲಿಯ ವೈದ್ಯ ಪದ್ಧತಿ, ನಮ್ಮಲ್ಲಿ ಆಯುರ್ವೇದ ಪದ್ಧತಿ ಇದೆ ಅಲ್ವಾ, ಈ ಎಲ್ಲವೂ ಕೂಡ ಅದು ಒಳಗೊಂಡಿರುತ್ತೆ. ಇದರಲ್ಲಿ ಯಾವ ಅನುಮಾನವೂ ನಾವು ಇಟ್ಕೊಳ್ಳೋದೇ ಬೇಡ.
1: ಹೌದು ಸರ್.

0: ಸರಿ, ಇವಾಗ ಕನ್ನಡ ಭಾಷೆ ಬೆಳವಣಿಗೆ ಮಾಡೋದ್ರಲ್ಲಿ ಅಜ್ಜ ಅಜ್ಜಿ ಅಥವಾ ಹಿರಿಯರ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ?
1: ಬಹಳ ದೊಡ್ಡದು, ಬಹಳ ದೊಡ್ಡದು. ನೋಡಿ, ಮನೆಯಲ್ಲಿ ಮಕ್ಕಳು ಮತ್ತೆ ಅಜ್ಜ ಅಜ್ಜಿರು ಅಂದ್ರೆ ನೋಡಿ, ಯಾರ ಮನೆಯಲ್ಲಿ ಮಕ್ಳು ಇರ್ತಾರೋ ಅವ್ರ ಮನೆಯಲ್ಲಿ ದೇವ್ರು ಇರ್ತಾರೆ ಅಂತ. ಯಾರ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರ ಅಂದ್ರೆ ಅವರು ಕೂಡ ದೇವರ ಸಮಾನನೆ ಅಂತ.
0: ಹೌದು ಸರ್.
1: ನಿಮ್ ಮನೆಗೆ ಇವತ್ ನೀವು ಅರ್ಧ ತಾಸು ತಡವಾಗಿ ಹೋಗಿ, ಅವರು ನೀವು ನಮ್ಮ ನಡೆ ನುಡಿಗಳಲ್ಲೇ ನಮ್ಮ ವ್ಯಕ್ತಿತ್ವನ ಹೇಳ್ತಿರ್ತಾರೆ.
0: ಹೌದು,
1: ನಮ್ಮ ಭಾಷೆ, ನಮ್ಮ ನಡೆ ನುಡಿ, ನಾವು ನಡೆದುಕೊಳ್ಳೋ ರೀತಿಲೇ ಅವರು ಇವತ್ತು ನಾವು ಏನ್ ಮಾಡಿ ಬಂದಿದ್ದೀವಿ, ಹೊರಗಿನ ಸಮಾಜಕ್ಕೆ ನಾವು ಒಳಿತು ಮಾಡಿ ಬಂದಿದ್ದೀವ, ಕೆಡಕ್ ಮಾಡಿ ಬಂದಿದ್ದೀವ, ಅಥವಾ ದಾರಿ ತಪ್ತಾ ಇದೀವ, ಅಥವಾ ಒಳ್ಳೆ ದಾರಿಲಿ ಹೋಗ್ತಾ ಇದೀವ ಅನ್ನೋದನ್ನ ಗ್ರಹಿಸಿ ಹೇಳುವಷ್ಟು ದೊಡ್ಡ ಅನುಭವ ಅಜ್ಜ ಅಜ್ಜಿಗಿರುತ್ತೆ.
0: ಹೌದು ಸರ್.
1: ಯಾವ ಮನೆಯಲ್ಲಿ ಅಜ್ಜ ಅಜ್ಜ ಅಜ್ಜ ಅಜ್ಜಿ ಇರ್ತಾರೋ ಆ ಮನೆಯಲ್ಲಿ ಮಕ್ಕಳು ಕೆಡೋದ್ ಸಂಖ್ಯೆ ಕಡಿಮೆ.
0: ಖಂಡಿತ.
1: ಯಾಕೆಂದ್ರೆ ಅವರು ಯಾವುದೇ ಮುಲಾಜಿಲ್ದೆ ನೇರವಾಗಿ, ಅದು ಹೆಣ್ಣಿರ್ಲಿ ಗಂಡಿರ್ಲಿ, ನೇರವಾಗಿ ಹೇಳ್ತಿರ್ತಾರೆ, ಮಗ ನೋಡ್ಲಾ ಇವನು ದಾರಿ ತಪ್ತಾನೆ, ನೋಡವ್ವ ಏ ತಾಯಿ ನಿನ್ ಮಗಳು ದಾರಿ ತಪ್ತಾಳೆ, ಇವಳ ನಡೆ ನುಡಿ ಸರಿ ಇಲ್ಲ, ಇವಳ ಭಾಷೆ ಸರಿ ಇಲ್ಲ, ಇವರ ವರ್ತನೆ ಸರಿ ಇಲ್ಲ ಅಂತ ಅವ್ರ ಅನುಭವದಲ್ಲೇ ಅದನ್ನೆಲ್ಲ ಆ ಜ್ಞಾನವನ್ನ ಪಡ್ಕೊಂಡ್ಬಿಟ್ಟಿರ್ತಾರ ಅವರು. ಅದಕ್ಕೆ ಬಹಳ ವಿಶೇಷವಾಗಿ ಒಂದ್ ಗಾದೆನೂ ಇದೆ ನೋಡಿ, ಓದು ಕಾಲು ಬುದ್ಧಿ ಮುಕ್ಕಾಲು ಅಂತ. ಓದದ್ದು ನಮಗೆ ಕಲಿಸೋದು ಕಾಲ್ ಭಾಗನೇ, ಓದು ಕಾಲು ಬುದ್ಧಿ ಮುಕ್ಕಾಲು ಅಂತ. ಆಗ ಈ ಬುದ್ಧಿ ಯಾವುದು ಅಂದ್ರೆ ಅನುಭವನೇ.
0: ಹೌದು,
1: ಈ ಬುದ್ಧಿ, ಈ ಅನುಭವವನ್ನ ಉಳ್ಳವರು ಅಜ್ಜಿ ತಾತ ಮನೇಲಿದ್ದಾರೆ ಅಂದ್ರೆ ಆ ಮನೆಯ ಒಳಗೆ ಒಂದು ತಂದೆ ತಾಯಿ ಬಹಳ ಸುಲಕ್ಷಣವಾಗಿ ಸುಭಿಕ್ಷವಾಗಿರ್ತಾರೆ, ಆ ತಂದೆ ತಾಯಿಗೆ ಹುಟ್ಟಿದ ಮೊಮ್ಮಕ್ಕಳು ಕೂಡ ಮಕ್ಕಳು ಕೂಡ ಸುಭಿಕ್ಷವಾಗಿರ್ತಾರೆ. ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂದ್ರೆ ಈ ಅಜ್ಜ ಅಜ್ಜಿ. ಅಲ್ಲಿಯ ಭಾಷೆಯನ್ನ ಹೇಳ್ಕೊಡ್ತಿರ್ತಾರೆ, ಅಲ್ಲಿಯ ಸಂಸ್ಕೃತಿಯನ್ನ ಹೇಳ್ಕೊಡ್ತಿರ್ತಾರೆ, ಅಲ್ಲಿಯ ಆಚರಣೆಯನ್ನ ಹೇಳ್ಕೊಡ್ತಿರ್ತಾರೆ, ಆ ಪ್ರದೇಶದ ವೈಶಿಷ್ಟ್ಯವನ್ನ ಹೇಳ್ಕೊಡ್ತಿರ್ತಾರೆ. ನೀವು ಕಲೀಲಿಲ್ಲ ಅಂದ್ರೂ ಅವ್ರು ಬಲವಂತವಾಗಿ ಮಾಡಿಸ್ತಿರ್ತಾರೆ.
0: ಹೌದು ಸರ್.
1: ಹಾಗಾಗಿ ಈ ಅಜ್ಜ ಅಜ್ಜಿಯ ಪಾತ್ರ ಇದೆಯಲ್ಲ, ಅದು ಬಹಳ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಯಾವ ಮನೆಯಲ್ಲಿ ಅಜ್ಜ ಅಜ್ಜಿರಿದಾರೋ ಅಲ್ಲಿ ಮಕ್ಕಳು ಕೆಡೋದೇ ಇಲ್ಲ ಅಂತ, ಮೊಮ್ಮಕ್ಕಳಂತೂ ಕೆಡೋದೇ ಇಲ್ಲ ಅಂತ. ಅವ್ರು ಕೂರಿಸ್ಕೊಂಡು ಅವ್ರಿಗೆ ಒಂದು ಗೀತೆಯನ್ನು, ಒಂದು ಕಥೆಯನ್ನು, ಯಾವುದೋ ಒಂದು ಅನುಭವವನ್ನು, ತಾವು ಕಂಡುಂಡ ನೋವುಗಳನ್ನು, ತಾವು ಕಂಡುಂಡ ಸಂತೋಷಗಳನ್ನು ಹೇಳ್ತಾ ಇರ್ತಾರೆ. ಮಗು ಅದನ್ನ ಆಲಿಸ್ತಾ ಇರುತ್ತೆ ಅಲ್ವೇ?
0: ಹೌದು ಸರ್.
1: ತಾಯಿ ಪಾತ್ರ ಮತ್ತು ಅಜ್ಜಾಜಿಯ ಪಾತ್ರ ಬಹಳ ಮಹತ್ವದ್ದು. ಹಿಂದೆ ನೋಡಿ, ಜೀವನ ಮೌಲ್ಯಗಳು ಅಂದಾಗ ತಾಯಿ ಕೂಡ ತನ್ನ ಎದೆಯಾಲನ್ನ ಕುಡಿಸ್ತಾ ಹೇಳ್ತಾ ಇಲ್ಲಂತೆ, ಏನಂತ, ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ದೇವಾಗಾರಮ ಮಾಡಿಸು ಅಂತ. ಮಗುಗೆ ಹೇಳ್ತಿ ನೀತಿ ಪಾಠಗಳು, ತನ್ನ ಎದೆಯಾಲನ್ನ ಕುಡಿಸ್ತಾ ಹೇಳ್ತಾ ಇದ್ಲು ಅಲ್ವಾ? ಅಜ್ಜಿ ತಾತ ಕೂಡ ಇದೇ ಮಾತುಗಳನ್ನ ಹೇಳ್ತಿರ್ತಾರಲ್ಲಿ, ನೀವು ಊರಿಗೆ ಸಾರ್ಥಕ ಪುರುಷನಾಗು, ಊರಿಗೆ ಒಳ್ಳೆಯದನ್ನ ಮಾಡು, ಸಮಾಜದ ಜೊತೆ ಚೆನ್ನಾಗಿರು ಅನ್ನೋದನ್ನ ಹೇಳ್ಕೊಡ್ತಿರ್ತಾರೆ. ಮತ್ತೆ ಅದು ಬಹಳ ವಿಶೇಷವಾದದ್ದು ಅಂತ.
0: ಹೌದು ಸರ್.
1: ಅಲ್ವಾ, ಈಗ ನಿಮ್ಮ ಮನೆಯಲ್ಲೂ ನಮ್ಮ ಮನೆಯಲ್ಲೂ ಅಜ್ಜ ತಾತೆ ಅಜ್ಜ ಮತ್ತೆ ಅಜ್ಜಿ ಇದಾರೆ ಅಂದ್ರೆ ನಾವು ಅರ್ಧ ತಾಸು ತಡವಾಗೋದ್ರು ಯಾಕೆ ಅಂತ ಕೇಳ್ತಾರೆ, ಅರ್ಧ ತಾಸು ಬೇಕಾಗೋದು ಯಾಕೆ ಅಂತ ಕೇಳ್ತಿರ್ತಾರೆ. ನಮ್ಗೆ ಎಷ್ಟೋ ಸತಿ ಉತ್ತರಿಸ್ಲಾಗದೆ ತಡಬಡಿಸಿದಾಗ ಅವರು ನಮ್ಮ ವ್ಯಕ್ತಿತ್ವವನ್ನ, ನಮ್ಮ ನಡೆ ನುಡಿಗಳನ್ನ ಹೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಮ್ಮ ಭಾಷೆ, ನಾವು ಹಿರಿಯರ ಜೊತೆ ಹೇಗ್ ಮಾತನಾಡ್ಬೇಕು, ಹಿರಿಯ ಮನೆಗ್ ಬಂದವ್ರ ಜೊತೆ ಹೇಗೆ ನಡ್ಕೋಬೇಕು, ನಮ್ಮ ಮನೆ ಆಚರಣೆಗಳೇನು, ನಮ್ಮ

0: ವದಂತಿಗಳೇನು ಅದೆಲ್ಲವನ್ನ ಕಳಿಸ್ಕೊಡುವಂತವ್ರೇ ಅಜ್ಜ ಅಜ್ಜಿ.
1: ಹೌದು,
0: ಅದು ಬಹಳ ವಿಶೇಷವಾದಂತ ಅಂತ ನಾನು ಅದು ಭಾವಿಸ್ತೀನಿ.
1: ಖಂಡಿತ ಸರ್. ಸರ್, ಇವಾಗ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನೀವೀಗ ಮುಂದಿನ ಪೀಳಿಗೆಯಲ್ಲಿ ಕನ್ನಡ ಭಾಷೆಯನ್ನ ಇನ್ನಷ್ಟು ಬಲಪಡಿಸೋದಕ್ಕೆ ನೀವು ಕೊಡುವಂತ ಸಲಹೆಗಳು ಅಂತಂದ್ರೆ ಯಾವುದು ಸರ್?
0: ಬಹಳ ವಿಶೇಷವೇನಿಲ್ಲ ಅದರಲ್ಲಿ. ನೀವು ನಾವು ಎಲ್ಲರೂ ಸೇರ್ಕೊಂಡು ಹೇಳುವಂತದ್ದು, ಮೊದಲು ಮನೆಯೇ ಮೊದಲ ಪಾಠಶಾಲೆ ಆಗ್ಬೇಕು.
1: ಖಂಡಿತ,
0: ಕನ್ನಡ ನಮ್ಮ ಮಾತೃಭಾಷೆಯಲ್ಲಿಯೇ ಮೊದಲು ಅದು 1-6 ತರಗತಿಯವರೆಗೂ ಆ ಮಾಧ್ಯಮದಲ್ಲೇ ಓದ್ಬೇಕು. ಆ ಮಾಧ್ಯಮದಲ್ಲೇ ಓದ್ಬೇಕು ಅಂದಾಕ್ಷಣ ನಾನು ಬೇರೆ ಭಾಷೆ ಕಲಿಬಾರ್ದು ಅಂತ ಹೇಳ್ತಾ ಇಲ್ಲ. 1-6 ತರಗತಿವರೆಗೆ ಆ ಕನ್ನಡ ಭಾಷೆಯ ಮಾಧ್ಯಮದಲ್ಲೇ ಓದ್ತಾ ಮಗು ಬೇರೆ ಭಾಷೆಗಳನ್ನು ಕಲಿಬಹುದು. ಅದಕ್ಕೆ ನಮ್ಮ ವಿರೋಧ ಏನಿಲ್ಲ, ಅದು ಸರಿಯಾದ ಕ್ರಮ ಕೂಡ. ಎರಡನೇದು, ಕನ್ನಡ ಶಾಲೆಗಳು ಇವತ್ತು ಉನ್ನತೀಕರಣ ಆಗ್ಬೇಕು. ಅಲ್ಲಿರುವಂತಹ ಶಿಕ್ಷಕರು ಕೂಡ ಮಾತೃಭಾಷೆಯನ್ನ ಕನ್ನಡ ಭಾಷೆಯನ್ನ ಸುಸ್ಪಷ್ಟವಾಗಿ ಅದರ ಹರಿವನ್ನ ಪಡ್ಕೊಂಡು ಕಲಿಸುವಂತವ್ರಾಗ್ಬೇಕು. ಸರ್ಕಾರಗಳು ಕೂಡ ತನ್ನದೇ ನಾಡಿನ ನುಡಿಯನ್ನ ಉಳಿಸಿಕೊಳ್ಳುವಲ್ಲಿ ಕನ್ನಡ ಶಾಲೆಗಳಿಗೆ ಉನ್ನತೀಕರಣಕ್ಕೆ ಅಲ್ಲಿಗೆ ಮೂಲಭೂತ ಸೌಕರ್ಯಕ್ಕೆ ಏನೆಲ್ಲ ಬೇಕೋ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಅದನ್ನೆಲ್ಲವನ್ನ ಬಳಸ್ಕೊಂಡು ನೋಡಿ, ಇಲ್ಲಿ ಒಂದು ಪೋಷಕರು ಇದ್ದಾರೆ, ಇನ್ನೊಂದು ಶಿಕ್ಷಕ ಇದ್ದಾರೆ, ಇನ್ನೊಂದು ವಿದ್ಯಾರ್ಥಿ ಇದ್ದಾರೆ, ಇನ್ನೊಂದು ಸಮಾಜ ಕೂಡ ಕನ್ನಡ ಶಾಲೆಗಳ ಉಳಿವಿಗಾಗಿ ಅದು ಕೂಡ ತನ್ನಂತಾನು ತೊಡಗಿಸ್ಕೋಬೇಕು. ನಾನು ಕನ್ನಡದ ಕಟ್ಟಾಳು ಅಥವಾ ಕನ್ನಡವನ್ನ ಉಳಿಸೋದಕ್ಕೋಸ್ಕರ ನಾನೇನೋ ಸಂಘ ಸಂಸ್ಥೆಗಳನ್ನ ರಾಜ್ಯೋತ್ಸವದ ಸಂದರ್ಭದಲ್ಲಿ ಆ 1 ತಿಂಗಳು ನವೆಂಬರ್ ಕನ್ನಡಿಗರ ಆಗೋದಲ್ಲ. ನಾವು 365 ದಿನವೂ ಕೂಡ ಕನ್ನಡವನ್ನ ಉಳಿಸುವ, ಬೆಳೆಸುವ ಮತ್ತೆ ಬಳಸುವ ಕ್ರಿಯೆಯನ್ನ ಮಾಡ್ಬೇಕು ನಾವು.
1: ಹೌದು ಸರ್,
0: ನೀವು ಶ್ರೀಮಂತವಾಗಿ ಬೆಳೆದಿರೋದನ್ನ ಬಳಸುವ ಕ್ರಿಯೆ 365 ದಿನಗಳು ಮಾಡಿದ್ರೆ ಸಾಕು. ಬಹಳ ವಿಶೇಷವಾಗಿ ಕನ್ನಡ ಕಟ್ಟುವ ಕೆಲಸ ಅನ್ನುವಂತಹ ಒಂದು ಪಾಠದಲ್ಲಿ ಆಮಾನಾಯಕರು ಬಹಳ ಸೊಗಸಾಗಿ ಒಂದು ಮಾತನ್ನ ಹೇಳ್ತಾರೆ ಅವರು ಕೊನೆಯ ಭಾಗದಲ್ಲಿ. ಅದು ಎಷ್ಟು ಸೊಗಸಾಗಿದೆ ಅಂದ್ರೆ ನಿಮ್ಗೆ ಅದು ಕೇಳಿದ್ರೆ ಆಶ್ಚರ್ಯ ಆಗ್ಬೋದು. ಏನ್ ಅವ್ರು ಕೊನೆಗೆ ಹೇಳೋದೇನು ಅಂದ್ರೆ, ನಮ್ಮ ಮಕ್ಕಳನ್ನ ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ, ನಾವು ಯಾವ ಪತ್ರಿಕೆಗಳನ್ನ ಓದುತ್ತಿದ್ದೇವೆ, ನಾವು ನೋಡುವುದು ಯಾವ ಸಿನಿಮಾಗಳನ್ನು, ನಮ್ಮ ಮನೆಯ ಬೋರ್ಡ್ ಯಾವ ಭಾಷೆಯಲ್ಲಿದೆ, ನಮ್ಮ ಲೆಟರೇಟ್ಗಳು ಹೆಚ್ಚಾಗುತ್ತಿರುವುದು, ನಮ್ಮ ಮನೆಯ ಲಗ್ನ ಪತ್ರಿಕೆಗಳು ಹೆಚ್ಚಾಗುತ್ತಿರುವುದು ಯಾವ ಭಾಷೆಯಲ್ಲಿ, ನಾವು ಬ್ಯಾಂಕ್ಗಳಿಗೆ ಚೆಕ್ ಬರೆಯುವುದು ಕನ್ನಡದಲ್ಲೇ, ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ಇದೆ, ಇಂತಹ 100 ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ಬಿಟ್ರೆ ಅವುಗಳ ಉತ್ತರ ನಮ್ಮನ್ನ ಚುಚ್ಚದೆ ಹೋದ್ರೆ ಮಾತ್ರ ನಾವು ಕನ್ನಡವನ್ನ ಕುರಿತು ಮಾತನಾಡೋದಕ್ಕೆ ಯೋಗ್ಯತೆಯನ್ನ ಕಳ್ಸ್ಕೊಂಡಿದೀವಿ ಅಂತ ಅರ್ಥ. ಎಷ್ಟು ಚೆನ್ನಾಗಿದೆ ನೋಡಿ, ಈ ಎಲ್ಲ ಮೇಲಿನ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನಮ್ಮನ್ನೇ ಕೇಳ್ಕೊಂಡ್ರೆ, ಆ ಉತ್ತರಗಳು ನಮ್ಮನ್ನ ಚುಚ್ಚದೇ ಇದ್ರೆ ಮಾತ್ರ ನಾವು ಕನ್ನಡವನ್ನ ಕುರಿತು ಮಾತನಾಡಲು ಯೋಗ್ಯತೆಯನ್ನ ಗಳಿಸಿಕೊಂಡಿದ್ದೇವೆ ಎಂದು ಅರ್ಥ. ಕನ್ನಡಿಗರು ಮೊದಲು ಕನ್ನಡದವರಾಗ್ಬೇಕು. ಚೆನ್ನಾಗಿದೆ ನೋಡಿ, ಕನ್ನಡಿಗರು ಮೊದಲು ಏನಾಗ್ಬೇಕು, ಕನ್ನಡದವರಾಗ್ಬೇಕು. ಆಗ ಮಾತ್ರ ಇವೆಲ್ಲ ಸಾಧ್ಯ ಆಗತ್ತೆ. ಇಲ್ಲವಾದ್ರಲ್ಲಿ ಕನ್ನಡ ಬಹಳ ವಿಶೇಷವಾಗಿ ಅದೇ ಪಾಠದಲ್ಲಿ ಅದೇ ಒಂದು ಗದ್ಯದಲ್ಲಿ ಅವ್ರು ಹೇಳ್ತಾರೆ, ಈ ಕಡೆ ಅರಬ್ಬಿ ಸಮುದ್ರ ಇದೆ, ಈ ಕಡೆ ಎಆರ್ ಕೃಷ್ಣ ಶಾಸ್ತ್ರಿಗಳು ಹೇಳುವಂತಹ ಮಾತನ್ನ ಅವ್ರು ಉದ್ಗರಿಸ್ತಾರೆ. ಈ ಕಡೆ ಅರಬ್ಬಿ ಸಮುದ್ರ ಇದೆ, ಆ ಕಡೆ ಬಂಗಾಳ ಕೊಲಿ ಇದೆ. ಕನ್ನಡಿಗರಾದ ನೀವೇ ಕನ್ನಡವನ್ನ ಬಳಸದೆ ಹೋದ್ರೆ ಅದನ್ನ ಗುಡಿಸಿ ನೀವೇನ್ ಮಾಡ್ಬಿಡ್ಬೋದು, ಅರಬ್ಬಿ ಸಮುದ್ರಕ್ಕೋ ಬಂಗಾಳ ಕೊಲಿಗೋ ಎಸ್ತು ಬಿಟ್ರೆ ಅದಕ್ಕೆ ಸಂಪೂರ್ಣ ನಾಶ ಆಗ್ಬಿಡುತ್ತೆ ಅಂತ. ಹಾಗಾಗಿ ನಾವು ಅಂತದ್ದೊಂದು ದಿನವನ್ನ ಮುಂದೆ ನಿರೀಕ್ಷೆ ಮಾಡೋದು ಬೇಡ. ಕನ್ನಡ ಇನ್ನೂ ಶ್ರೀಮಂತವಾಗಿ ಬೆಳೆಯುತ್ತೆ, ಮೊದಲಿಗಿಂತ ಹೆಚ್ಚು ಬೆಳೀತಾ ಇದೆ, ಆದ್ರೆ ಅದರ ಬಳಕೆ ಕಡಿಮೆ ಆಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಇವತ್ತು ಬಳಸ್ತಿರುವಂತಹ 80% ಕನ್ನಡ ಅದು ಕನ್ನಡವಲ್ಲ. ಆದ್ರೆ ಹೇಗಾದ್ರೂ ಅಲ್ಲಿ ಇಂತಹ ಒಂದು ಶ್ರೀಮಂತ ಭಾಷೆಯನ್ನ ಕನ್ನಡಿಗರಾದ ನಾವು ಉಳಿಸ್ಕೊಳ್ಬೇಕು ಮತ್ತೆ ಅದನ್ನ ಬಳಸ್ಬೇಕು ಅನ್ನುವಂಥದ್ದನ್ನ ನಾನು ಸದಾಶಯವನ್ನ ಈ ಸಂದರ್ಭದಲ್ಲಿ ನಿಮ್ ಮುಂದೆ ಹೇಳೋದಕ್ಕೆ ಬಹಳ ಉತ್ಸುಕನಾಗಿದ್ದೀನಿ. ಕನ್ನಡ ಶಾಲೆಗಳಿರ್ಲಿ, ಕನ್ನಡ ಮೇಷ್ಟ್ರಿಗಳಿರ್ಲಿ, ಅಥವಾ ಕನ್ನಡ ನಾಡಿನಲ್ಲಿ ಹುಟ್ಟಿ ಈ ಮಣ್ಣಲ್ಲಿ ಹುಟ್ಟಿ ಇಲ್ಲಿಯ ನೀರು ಗಾಳಿ ಬೆಳಕನ್ನ ಕುಡಿತಾ ಇರುವಂತವ್ರು, ನೀವು ಕನ್ನಡವನ್ನ ಉಳಿಸದೆ ಹೋದ್ರೆ ನೀವು ಕನ್ನಡಕ್ಕೆ ಮಾಡುವಂತಹ ದೊಡ್ಡ ಅಪಚಾರ. ಅದನ್ನ ಉಳಿಸುವಂತಹ ಕ್ರಿಯೆಯಲ್ಲಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಎಲ್ಲರಲ್ಲೂ ನಾನು ಶಿರವಾಗಿ ಕೇಳ್ಕೊತಾ ನನ್ನ ಮಾತುಗಳು ಮತ್ತು ನನ್ನ ಸದಾಶಯಗಳನ್ನ ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.
1: ಸರ್, ಇದುವರೆಗೂ ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಕನ್ನಡ ಭಾಷೆಯ ಬೆಳವಣಿಗೆ ಎಂಬ ವಿಚಾರವನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಸರ್. ಹಾಗಾಗಿ ಜನಧ್ವನಿ ಪರವಾಗಿ

0: ಕೇಳುಗರ ಪರವಾಗಿ ಧನ್ಯವಾದಗಳು ಸರ್ ನಿಮಗೆ.
1: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು
0: ಕೇಳುಗರೆ. ಇದುವರೆಗೂ ಸಾಹಿತಿಗಳು ಹಾಗೂ ದೇವನೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಉಮೇಶ್ ಬೇವನಹಳ್ಳಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
2: ಮನೆಯೇ ಮೊದಲ ಪಾಠಶಾಲೆ,
3: ಜನನಿ ತಾನೇ ಮೊದಲ ಗುರುವು,
2: ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು
3: ಎಂಬ ಕವಿವಾಣಿಯಂತೆ ಹಿರಿಯರ ಅನುಭವ,
2: ಗುರುಗಳ ಮಾರ್ಗದರ್ಶನ,
3: ತಂದೆ ತಾಯಂದಿರ ಪ್ರೀತಿ ವಾತ್ಸಲ್ಯದ ಜೊತೆಗೆ
2: ಮಗುವಿನ ಕಲಿಕಾ ಸಾಮರ್ಥ್ಯವನ್ನು ಅನಾವರಣಗೊಳಿಸುವ ಕಾರ್ಯಕ್ರಮವೇ
3: ಮನೆಯೇ ಮೊದಲ ಪಾಠಶಾಲೆ.
2: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಗ್ಗೆ 10:20
3: ಹಾಗೂ ಮರುಪ್ರಸಾರ ಸೋಮವಾರ ಮಧ್ಯಾಹ್ನ 3:40.
2: ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
4: ಕೆಳಗುರೆ ಕೆಳಗುರೆ ಕೆಳಗುರೆ ಕೆಳಗುರೆ ಕೆಳಗುರೆ ಕೆಳಗುರೆ ಕೆಳಗುರೆ. ಇದುವರೆಗೂ ಮನೆಯ ಮೊದಲ ಪಾಠಶಾಲೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಸುವ ಮಾರ್ಗಗಳು ಎಂಬ ವಿಷಯದ ಕುರಿತು ಸರಗೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಯೋಗಿತರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.

ಈ ಸಮಯ ಆನಂದಮಯ. ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂಥ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನೋದ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾರಣಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ನೂರಾರು ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಆನ್ಲೈನ್ ಶಾಪಿಂಗ್ನ ಲಾಭಗಳು. ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ. ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ. ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
1: ನಾನು ಆನ್ಲೈನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
2: ಹೌದಾ? ಯಾವ ವೆಬ್ಸೈಟ್ನಿಂದ?
1: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
2: ರಿವ್ಯೂ ನೋಡಿದೀಯಾ?
1: ಇಲ್ಲ.
2: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನು ನೋಡಬೇಕು ತಾನೆ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ. ಸರ್ಕಾರದ ಸಲಹೆಗಳು, ಬಿಲ್ ಅಥವಾ

0: ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930. ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ. ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋಡು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ, ನಮಸ್ಕಾರ, ಧನ್ಯವಾದಗಳು.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುವರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ

0: ಕೇಳುವರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿ ಬರೋಣ ಹಾಡು ಹಸೆ. ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡುವಸಿ ಕಾರ್ಯಕ್ರಮದಲ್ಲಿ ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಭಜನಾ ತಂಡದವರು ಹಾಡಿರುವ ಹಾಡುಗಳನ್ನ ಆಲಿಸಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले।
1: ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ.
2: ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದು ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.

ಸಂಸ್ಥೆಯ ಜನಪ್ರಿಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಯಲ್ಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶರತ್ ಬೋಸ್ರವರ ಜನ್ಮದಿನಾಚರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಇವರು September 6 1889 ಒಡಿಶಾದ ಕಟಕ್ನಲ್ಲಿ ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದೇವಿರವರಿಗೆ ಜನಿಸಿದರು. ಇವರ ಕುಟುಂಬವು ಮೂಲತಃ ಪಶ್ಚಿಮ ಬಂಗಾಳದ ದಕ್ಷಿಣ 24 ಪರಗಣ ಕೊಡಲಿಯಾದಿಂದ ಬಂದಿದೆ. ಅವರು ಕುಲಿನ್ ಕಾಯಸ್ತ ಕುಟುಂಬಕ್ಕೆ ಸೇರಿದವರು. ಅವರ ತಂದೆ ಮಹಿನಗರದ ಬೋಸ್ನಿಂದ ಬಂದವರು. ಅವರ ತಾಯಿ ಪ್ರಭಾವತಿ ದೇವಿರವರು ಉತ್ತರ ಕೋಲ್ಕತ್ತಾದ ಅಲ್ಬೋತಾದಲ್ಲಿ ಪ್ರಸಿದ್ಧ ದತ್ತ ಕುಟುಂಬದ ಭಾಗವಾಗಿದ್ದರು. ಅವರು 14 ಮಕ್ಕಳು, 6 ಹೆಣ್ಣು ಮಕ್ಕಳು ಮತ್ತು 8 ಗಂಡು ಮಕ್ಕಳಿಗೆ ಜನ್ಮವನ್ನು ನೀಡಿದರು. ಅವರಲ್ಲಿ ಎಡಪಂಥೀಯ ನಾಯಕ ಶರತ್ ಚಂದ್ರ ಬೋಸ್ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಪ್ರಸಿದ್ಧ ಹೃದ್ರೋಗ ತಜ್ಞ ಡಾಕ್ಟರ್ ಸುನೀಲ್ ಚಂದ್ರ ಬೋಸ್ ಅವರು ಇದ್ದರು. ಶರತ್ಗೆ ಇಬ್ಬರು ಅಕ್ಕಂದಿರು, ಅವರೇ ಪ್ರಮೀಳಾ ಬಾಲಮಿತ್ರ ಮತ್ತು ಸರಳ ಬಾಲಮಿತ್ರ ಡೇ. ಇವರಿಗೆ ಹಿರಿಯ ಸಹೋದರ ಸತೀಶ್ ಚಂದ್ರ ಬೋಸ್ ಇದ್ದರು. ಇವರಿಗೆ 6 ಕಿರಿಯ ಸಹೋದರಿಯರು ಇದ್ದರು. ಶರತ್ ಬೋಸ್ ರವರು ಪ್ರೆಸಿಡೆನ್ಸಿ ಕಾಲೇಜ್, ಸ್ಕಾಟಿಷ್ ಚರ್ಚ್ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿದರು. ನಂತರ ಕಲ್ಕತ್ತಾ ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜಿತರಾಗಿದ್ದರು ಮತ್ತು ನಂತರ 1911 ಬ್ಯಾರಿಸ್ಟರ್ ಆಗಲು ಇಂಗ್ಲೆಂಡ್ಗೆ ತೊಡಗಿದರು. ಅವರನ್ನ ಲಿಂಕಿನ್ಸ್ ಇನ್ ನಲ್ಲಿರುವ ಬಾರ್ಗೆ ಕರೆತರಲಾಯಿತು. ಅವರು ಭಾರತಕ್ಕೆ ಹಿಂದಿರುಗಿದಾಗ ನಂತರ ಯಶಸ್ವಿ ಕಾನೂನು ಅಭ್ಯಾಸವನ್ನು ಪ್ರಾರಂಭಿಸಿದರು. ಆದರೆ ನಂತರ ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ ಸೇರಲು ಅದನ್ನು ತ್ಯಜಿಸಿದರು. 1963 ಬೋಸ್ ರವರು ಬಂಗಾಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದರು ಮತ್ತು 1936 1947 ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು. ಶರತ್ ಬೋಸ್ ರವರು ಕ್ಯಾಬಿನೆಟ್ ಮಂತ್ರಿಯಾಗಿ ಸೇರುವ ಮುನ್ನ ದಿನದ ಶುಭಾಸ್ ಪರಾರಿಯಾದ ನಂತರ ಬಂಧಿಸಲಾಯಿತು. ಫಜಲ್ ಹಕ್ ಸರ್ಕಾರದಲ್ಲಿ ಅವರನ್ನ ಮರ್ಕಾತರ ಮತ್ತು ನಂತರ ಕಾನೂನಿನಲ್ಲಿರುವ ಜೈಲಿಗೆ ಸ್ಥಳಾಂತರಿಸಲಾಯಿತು. ಅಲ್ಲಿ ಅವರ ಆರೋಗ್ಯವು ಹದಗೆಟ್ಟಿತ್ತು. 4 ವರ್ಷಗಳ ಜೈಲು ಶಿಕ್ಷೆಯ ನಂತರ ಅವರು September 1945 ಬಿಡುಗಡೆಗೊಂಡರು. 1946 ಬೋಸ್ ರವರು ಕೇಂದ್ರ ಶಾಸಕಾಂಗ ಸಭೆಗೆ ಕಾಂಗ್ರೆಸ್ ನಿಯೋಗವನ್ನು ಮುನ್ನಡೆಸಿದರು. ಸುಭಾಷ್ ಚಂದ್ರ ಬೋಸ್ ಅವರು ಭಾರತೀಯ ರಾಷ್ಟ್ರೀಯ ಸೇನೆಯ ರಚನೆಯನ್ನು ಬಲವಾಗಿ ಬೆಂಬಲಿಸಿದರು ಮತ್ತು

ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. 1945ರಲ್ಲಿ ತನ್ನ ಸಹೋದರನ ಸಾವಿನ ವರದಿಯ ನಂತರ ಬೋಸ್ ಐಎನ್ಎ ರಕ್ಷಣಾ ಮತ್ತು ಪರಿಹಾರ ಸಮಿತಿಯ ಮೂಲಕ ಐಎನ್ಎ ಸೈನಿಕರ ಕುಟುಂಬಗಳಿಗೆ ಪರಿಹಾರ ಮತ್ತು ಸಹಾಯವನ್ನು ಒದಗಿಸಲು ಪ್ರಯತ್ನಗಳನ್ನು ನಡೆಸಿದರು. 1946ರಲ್ಲಿ ಅವರು ಜವಾಹರಲಾಲ್ ನೆಹರು ಮತ್ತು ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ರವರ ನೇತೃತ್ವದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯಲ್ಲಿ ಮಂತ್ರಿ ಸ್ಥಾನವನ್ನು ವರ್ಕ್ ಗಣಿ ಮತ್ತು ಅಧಿಕಾರಿಗಳ ಮಧ್ಯಂತರ ಸರ್ಕಾರದ ಸದಸ್ಯರಾಗಿ ನೇಮಕಗೊಂಡರು ಮತ್ತು ಭಾರತದ ವೈಸ್ರಾಯ್ ಅಧ್ಯಕ್ಷತೆಯನ್ನು ವಹಿಸಿದರು. ಆದಾಗ್ಯೂ ಇಂದು ಬಹುಸಂಖ್ಯಾತ ಮತ್ತು ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶಗಳ ನಡುವೆ ಬಂಗಾಳವನ್ನು ವಿಭಜಿಸಲು ಕ್ಯಾಬಿನೆಟ್ ಮಿಷನ್ ಯೋಜನೆಯ ಕರೆಗೆ ಭಿನ್ನಾಭಿಪ್ರಾಯದಿಂದ ಬೋಸ್ ಎಐಸಿಸಿಗೆ ರಾಜೀನಾಮೆ ನೀಡಿದರು. ಅವರು ಬೆಂಗಾಲಿ ಮುಸ್ಲಿಂ ನಾಯಕರಾದ ಹುಸೇನ್ ಶಹೀದ್ ಮತ್ತು ಅಬ್ದುಲ್ ಹಾಶಿಂ ರವರೊಂದಿಗೆ ಯುನೈಟೆಡ್ ಬೆಂಗಾಲಿ ಮತ್ತು ಏಕೀಕೃತ ಆದರೆ ಸ್ವತಂತ್ರ ಬಂಗಾಳ ಮತ್ತು ಈಶಾನ್ಯಕ್ಕಾಗಿ ಬಿಡ್ ಅನ್ನು ನಿರ್ಮಿಸಲು ಪ್ರಯತ್ನಿಸಿದರು. ಮಹಮ್ಮದ್ ಅಲಿ ಜಿನ್ನಾ ಮುಸ್ಲಿಂ ಲೀಗ್ನ ಅಧ್ಯಕ್ಷರು ಇದನ್ನು ಸಹ ಅವರು ಬೆಂಬಲಿಸಿದರು. ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನು ಬೆಂಬಲಿಸಿದರು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಬಂಗಾಳದ ಭಾರತೀಯ ವಿಧಾನ ಪರಿಷತ್ತಿನ ಹಿಂದೂ ಸದಸ್ಯರು ಇದನ್ನು ವಿರೋಧಿಸಿದರು. ಭಾರತದ ಸ್ವಾತಂತ್ರ್ಯದ ನಂತರ ಬೋಸ್ನ ಸಹೋದರನ ಫಾರ್ವರ್ಡ್ ಬ್ಲಾಕ್ ಅನ್ನು ಮುನ್ನಡೆಸಿದರು ಮತ್ತು ಸಮಾಜವಾದಿ ರಿಪಬ್ಲಿಕನ್ ಪಕ್ಷವನ್ನು ಸ್ಥಾಪಿಸಿದರು. ಬಂಗಾಳ ಮತ್ತು ಭಾರತಕ್ಕೆ ಸಮಾಜವಾದಿ ವ್ಯವಸ್ಥೆಯನ್ನು ಪ್ರತಿಪಾದಿಸಿದರು. ಅವರು 60 ವರ್ಷದವರಾಗಿದ್ದಾಗ ಕಲ್ಕತ್ತಾದಲ್ಲಿ ಫೆಬ್ರವರಿ 20 1950ರಂದು ನಿಧನರಾದರು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು. ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶರತ್ ಬೋಸ್ ರವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರೆ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.

0: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
2: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
1: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
2: ಹೌದು ಸ್ಮಿತ್, ನಿಮ್ಮ ಸ್ನೇಹಿತ

0: ತೆರಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಚನದ ಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 128 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
3: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
4: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
3: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
4: DVG ಅವರ ಮಂಕುತಿಮ್ಮನ ಕಗ್ಗ.
3: ಕನ್ನಡದ ಭಗವದ್ಗೀತೆಯಿಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
4: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
3: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
5: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVG ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
6: ಮೂಲ ವಸ್ತುವದೊಂದು
7: ಲೀಲೆಗೋಸುಗ ನೂರು
6: ಕಾಲದೃಷ್ಟಿಗೆ ಬಹುಳ
7: ಕೇವಲದೊಳ್ ಏಕ
6: ಸ್ಥೂಲ ವಿವಿಧದಿ ಬಾಳಿ
7: ಸೂಕ್ಷ್ಮ ಸಾಮ್ಯವ ತಾಳಿ
6: ಆಳುತಿರು ಜೀವನವ ಮಂಕುತಿಮ್ಮ.
5: ಇಲ್ಲಿ ಮತ್ತೆ ನಾವು ಒಂದೇ ವಸ್ತುವಿನಿಂದ ಆದಂತಹ ಈ ಪ್ರಪಂಚ ನಮಗೆ ಬೇರೆ ಬೇರೆಯಾಗಿ ಕಾಣ್ತಾ ಇದೆ ಅನ್ನೋದನ್ನ ಮತ್ತೆ ಹೇಳೋದನ್ನ ನಾವು ನೋಡ್ತೀವಿ. ಆ ಒಂದು ತತ್ವವನ್ನು ನಾವು ಜೀವನಕ್ಕೆ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯನ್ನು ಇಲ್ಲಿ DVG ಅವರು ನಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ನಮಗೆ ವಸ್ತು ಒಂದೇ ಇದ್ದರೂ ಅದು ಬೇರೆ ಬೇರೆಯಾಗಿ ಕಾಣುತ್ತೆ. ಸತ್ವದಿಂದ ಒಂದೇ ವಸ್ತು ಒಂದೇ, ಆದರೆ ದೃಷ್ಟಿಯಿಂದ ಅದು ಬೇರೆ ಬೇರೆಯಾಗಿ ಕಾಣುತ್ತೆ. ಸೊ ಈಗ ಒಂದೇ ವಸ್ತು ಬೇರೆ ಬೇರೆಯಾಗಿ ಹೇಗೆ ಕಾಣುತ್ತೆ, ಅದು ಯಾವ ಥರ ಇದಾಗುತ್ತೆ ಅಂತಂದರೆ, ಈಗ ಒಂದೇ ವಸ್ತು, ಯಾವುದೋ ಒಂದು ವಸ್ತುವನ್ನು ನಾವು ಊಹಿಸ್ಕೊಳ್ಳೋಣ. ಈಗ ಒಂದು ಹಣ್ಣು, ಆ ಹಣ್ಣು ಎಲ್ಲರಿಗೂ ಅದು ಮಾವಿನ ಹಣ್ಣು ಅಂತಲೇ ಇದ್ದರೂ ಕೂಡ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಮಾವಿನ ಹಣ್ಣು ಬೇರೆ ಥರ ಕಾಣಿಸ್ತಾ ಇರುತ್ತೆ. ಈಗ ನನಗೆ ಮಾವಿನ ಹಣ್ಣು ಬಹಳ ಇಷ್ಟ, ಇನ್ಯಾರಿಗೋ ಮಾವಿನ ಹಣ್ಣು ಅಷ್ಟು ಇಷ್ಟ ಇಲ್ಲದೆ ಇರ್ಬೋದು. ನನಗೆ ಒಂದು ರೀತಿಯ ಮಾವಿನ ಹಣ್ಣು ಇಷ್ಟ, ಇನ್ಯಾರಿಗೋ ಬೇರೆ ರೀತಿಯ ಮಾವಿನ ಹಣ್ಣು ಇಷ್ಟ ಇರ್ಬೋದು. ಸೊ ಹಾಗೆ ಅದೇ ಹಣ್ಣು ಬೇರೆ ಬೇರೆಯವರ ದೃಷ್ಟಿಯಲ್ಲಿ ಅದು ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಅಷ್ಟೇ ಅಲ್ಲ, ಒಬ್ಬ ವ್ಯಕ್ತಿನೇ ಆ ವಸ್ತುವನ್ನು ನೋಡ್ತಾ ಇದ್ದಾನೆ ಅಂತಂದರೂ ಕೂಡ ಕಾಲದ ಒಂದು ಪರಿಮಿತಿಯನ್ನು ನಾವು ಅದಕ್ಕೆ ಹಾಕಿದರೆ, ನನಗೆ ಚಿಕ್ಕ ವಯಸ್ಸಿನಲ್ಲಿ ಯಾವುದೋ ಒಂದು ಬೊಂಬೆ ಅಂದರೆ ನನಗೆ ಭಾಳ ಇಷ್ಟ ಇರ್ತಾ ಇತ್ತು, ಈಗ ಆ ಬೊಂಬೆ ಬಗ್ಗೆ ನನಗೆ ಯಾವ ಒಂದು ಆಸಕ್ತಿಯೂ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಬೊಂಬೆಯೇ ಅದು, ಬೊಂಬೆ ಹಾಗೆ ಇರುತ್ತದು. ಸೊ ಆ ಬೊಂಬೆಯನ್ನು ನಾನು ನೋಡ್ತಾ ಇದ್ದಂಥ ದೃಷ್ಟಿ ಮೊದಲಿಗೂ ಇವಾಗಕ್ಕೂ ಬೇರೆಯಾಯಿತು. ಮತ್ತು ಅದೇ ಒಂದು ವಸ್ತು ದೇಶದ ಒಂದು ಪರಿಚಯವನ್ನು ನಾವು ಹಾಕ್ಕೊಂಡ್ರೆ, ಅಂದರೆ ಯಾವ ಜಾಗದಲ್ಲಿ ಅದಿದೆ ಅನ್ನೋದನ್ನು ವಿಚಾರ ಮಾಡಿದರೆ, ಆ ಜಾಗಕ್ಕೆ ತಕ್ಕಂತೆ ಆ ವಸ್ತುವಿನ ಅರ್ಥ ನಮಗೆ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಹೀಗೆ ನಾವು

ಯಾವ ಒಂದು ವಸ್ತುವನ್ನು ನೋಡಿದಾಗಲೂ ಕೂಡ ಅದು ದೃಷ್ಟಿಯನ್ನು ಅನುಸರಿಸಿ ಬೇರೆಯಾಗಿ ಕಾಣಿಸ್ತಾ ಇರುತ್ತೆ. ಸೊ ವಸ್ತು ಒಂದೇ, ನಾವು ಬೇರೆ ಬೇರೆಯಾಗಿ ಅದು ನೋಡ್ತಾ ಇರ್ತೀವಿ. ಸೊ ಅದು ಎಲ್ಲ ಎಲ್ಲ ಆಯಾಮಗಳಿಗೂ ಅದು ನಿತ್ಯ ಜೀವನದಲ್ಲಿ ನಾವು ನೋಡ್ತೀವಿ. ನಾವು ತಿನ್ನುವಂಥ ಆಹಾರ ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ. ನನಗೆ ಒಂದು ವಸ್ತುವನ್ನು ಇವತ್ತು ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ, ಮತ್ತೊಂದು ದಿವಸ ಅದನ್ನು ತಿನ್ನೋಣ ಅಂತ ಅನ್ನಿಸ್ದೇ ಇರ್ಬೋದು. ಸೊ ಹೀಗೆ ವಸ್ತು ಒಂದೇ ಆದರೂ ಕೂಡ ಎಲ್ಲ ಸಂದರ್ಭಕ್ಕೆ ಅನುಗುಣವಾಗಿ ಅದು ಬೇರೆ ಬೇರೆಯಾಗಿ ಕಾಣ್ತಾ ಇರುತ್ತೆ. ಸೊ ಇದು ನಾವು ನೋಡುವಂಥ ದೃಷ್ಟಿಯಿಂದ ಸ್ಥೂಲವಾಗಿ ಅಂದರೆ ಗ್ರಾಸ್ ದೊಡ್ಡದಾಗಿ ಕಾಣಿಸುವಂಥ ವಸ್ತುವಾಗಿ ಅದು ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಮೂಲದಲ್ಲಿ ನೋಡಿದಾಗ ವಸ್ತುಗಳು ಬೇರೆ ಬೇರೆ ಕಂಡರೂ ಕೂಡ ಅದರಲ್ಲಿ ಇರೋಂಥ ಸತ್ವ ಒಂದೇ. ನಾವು ಅದನ್ನೆಲ್ಲ ಈಗ ಫಿಸಿಕ್ಸು ಅಥವಾ ಕೆಮಿಸ್ಟ್ರಿಯಿಂದ ನಾವು ಆಲೋಚನೆ ವಿಜ್ಞಾನದ ದೃಷ್ಟಿಯಿಂದ ಆಲೋಚನೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲವೂ ಕೂಡ ಆಟಮ್ಸ್ನಿಂದಾನೇ ಆಗಿದೆ ಅಂತ ನಾವು ಹೇಳ್ತೀವಿ. ಆಟಮ್ಗಳ ಬೇರೆ ಬೇರೆ ರೀತಿಯ ಜೋಡಣೆಯಿಂದ ಎಲಿಮೆಂಟ್ಸ್ ಆಗುತ್ತೆ, ಕಾಂಪೌಂಡ್ಸ್ ಆಗುತ್ತೆ. ಆ ಕಾಂಪೌಂಡ್ಸಿಂದ ನಾವು ವಸ್ತುಗಳನ್ನು ತಯಾರು ಮಾಡ್ತೀವಿ. ಸೊ ಈಗ ಪ್ಲಾಸ್ಟಿಕ್ ಅನ್ನೋಂಥ ಒಂದು ವಸ್ತುವಿನಿಂದ ಅನೇಕ ದಿನನಿತ್ಯದ ಪದಾರ್ಥಗಳನ್ನು ನಾವು ತಯಾರು ಮಾಡ್ತೀವಿ. ಸ್ಟೀಲ್, ಅದರಿಂದ ನಮ್ಮ ಅಡುಗೆ ಮನೆಯಲ್ಲಿರೋ ಎಲ್ಲ ಪಾತ್ರೆಗಳು ತಯಾರಾದವು. ಮೂಲ ವಸ್ತು ಯಾವುದು? ಸ್ಟೀಲ್. ಆದರೆ ನಮಗೆ ಕಾಣಿಸ್ತಾ ಇರೋದು ಯಾವುದು? ಅದು ಬೇರೆ ಬೇರೆಯಾಗಿ ನಮಗೆ ಕಾಣಿಸ್ತಾ ಇದೆ. ಸೊ ಹಾಗೆ ಮೂಲ ವಸ್ತು ಒಂದೇ ಆದರೂ ಕೂಡ ಅದು ಕೇವಲದಲ್ಲಿ ಅಂದರೆ ಎಲ್ಲವನ್ನೂ ಬಿಟ್ಟು ಅದೊಂದೇ ಅಂತ ನಾವು ಆಲೋಚನೆ ಮಾಡಿದಾಗ ಅದರಲ್ಲಿರೋಂಥ ಸತ್ವ ಒಂದೇ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಅದೇ ರೀತಿಯಲ್ಲಿ ನಾವು ಆಹಾರವನ್ನು ಒಂದು ಉದಾಹರಣೆಯಾಗಿ ಇಲ್ಲಿ ತಗೊಳ್ಬೋದು. ಈಗ ಯಾವ ಆಹಾರವನ್ನು ನಾವು ತಕ್ಕೊಂಡ್ರೂ ಕೂಡ ಅದರಲ್ಲಿರುವಂಥ ಸತ್ವವನ್ನು ನಾವು ಹೇಗೆ ಗುರುತಿಸ್ತೀವಿ? ಇವಾಗ ಇದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟ್ ಇದೆ, ಇಷ್ಟು ಪ್ರೋಟೀನ್ ಇದೆ, ಇಷ್ಟು ಫ್ಯಾಟ್ ಇದೆ, ಅಥವಾ ಇದರಲ್ಲಿ ಇದು ವಿಟಮಿನ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಸೊ ಈ ಥರ ನಾವು ವಿಂಗಡಿಸ್ತೀವಿ. ಅನ್ನವನ್ನು ನಾವು ವರ್ಣನೆ ಮಾಡಿ ಅಥವಾ ಅದನ್ನು ವಿಶ್ಲೇಷಣೆ ಮಾಡುವಾಗಲೂ ಕೂಡ ಅದರಲ್ಲಿ ಇಷ್ಟು ಕಾರ್ಬೋಹೈಡ್ರೇಟು ಅಂತ ಹೇಳ್ತೀವಿ, ಇಷ್ಟು ಪ್ರೋಟೀನ್ ಅಂತ ಹೇಳ್ತೀವಿ. ಇಲ್ಲಪ್ಪ ಇವಾಗ ನೀವು ಸಿರಿಧಾನ್ಯಗಳನ್ನು ತಿನ್ನಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ಗಳು. ಯಾಕೆ? ಅದರಲ್ಲಿ ಇನ್ನೇನೋ ಜಾಸ್ತಿ ಇದೆ ಅಂತ. ಆದರೆ ಅದರಲ್ಲಿರೋ ಪ್ರೋಟೀನು ಇದರಲ್ಲಿರೋದು ಪ್ರೋಟೀನು, ಅದರಲ್ಲಿರೋದು ಕಾರ್ಬೋಹೈಡ್ರೇಟು ಇದರಲ್ಲಿರೋದು ಕಾರ್ಬೋಹೈಡ್ರೇಟು, ಅದರಲ್ಲಿ ಮಿಶ್ರಣ ಬೇರೆಯಾಗಿದೆ, ಮೂಲ ವಸ್ತು ಒಂದೇ. ಸೊ ಆ ಮೂಲ ವಸ್ತುವನ್ನು ನಾವು ಗಮನಿಸಿದಾಗ ಅದು ಒಂದೇ ಇದ್ದರೂ ಕೂಡ ನಮಗೆ ಅದು ಲೀಲೆಗೋಸುಗ ಬೇರೆಯಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಲೀಲೆ ಅಂತನ್ನುವಾಗ ನಮ್ಮ ಇಷ್ಟಕ್ಕೆ ಅಂತಲೂ ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಈಗ ಸಿಹಿ ತಿಂಡಿಗಳಲ್ಲಿ ನನಗೆ ಯಾವುದೋ ಒಂದು ಥರದ ಸಿಹಿ ತಿಂಡಿ ಇಷ್ಟ. ಸಿಹಿಯಲ್ಲಿ ಏನಿದೆ? ಶುಗರ್, ಮೇನ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ. ಆದರೆ ಆ ಕಾರ್ಬೋಹೈಡ್ರೇಟನ್ನು ನಾನು ಜಾಮೂನಾಗಿ ಇವತ್ತು ಇಷ್ಟಪಡ್ತೀನಿ, ಮೈಸೂರು ಪಾಕಾಗಿ ನಾಳೆ ತಗೊಳ್ತೀನಿ, ಇನ್ನೇನೋ ಆಗಿ ಇನ್ನೊಂದು ದಿವಸ ತಗೊಳ್ತೀನಿ. ಸೊ ನನ್ನ ಲೀಲೆಗೋಸುಗ ನನ್ನ ಆಸೆಗೋಸ್ಕರ ನಾನು ಅದನ್ನು ಬೇರೆ ಬೇರೆಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಮೂಲ ವಸ್ತು ಯಾವುದು? ಮೂಲ ವಸ್ತು ಒಂದೇ. ಸೊ ಅದನ್ನು ನಾವು ನೋಡಿದಾಗ ಜೀವನದಲ್ಲಿ ನಾವು ಇದನ್ನು ಹೇಗೆ ಅನ್ವಯಿಸ್ಕೊಳ್ಬೇಕು ಅಂತಂದರೆ ಸ್ಥೂಲದ ವಸ್ತುಗಳನ್ನು ನಾವು ವಿವಿಧದಿ ಬಾಳಬೇಕು. ಎಲ್ಲ ವಸ್ತುಗಳು ಬೇರೆ ಬೇರೆಯಾಗಿ ನಮಗೆ ಏನು ಗೋಚರವಾಗುತ್ತೋ ಅದನ್ನು ಅದರ ಗುಣಕ್ಕೆ ತಕ್ಕಂತೆ ನಾವು ಅದನ್ನು ಸ್ವೀಕರಿಸಿ ಅದರ ಗುಣಕ್ಕೆ ತಕ್ಕಂತೆ ಅದರ ಉಪಯುಕ್ತತೆಗೆ ತಕ್ಕಂತೆ ಅದನ್ನು ನಾವು ಬಳಸಿಕೊಂಡು ಅದರ ಒಂದು ಪ್ರಯೋಜನವನ್ನು ನಾವು ಪಡ್ಕೊಳ್ಳೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ನಾನು ಆಹಾರ ತಗೊಳ್ತೀನಿ, ನನಗೆ ಇಷ್ಟವಾದದ್ದನ್ನು ನಾನು ತಗೊಳ್ತೀನಿ, ಅದು ಸರಿ. ಆದರೆ ಸೂಕ್ಷ್ಮದಲ್ಲಿ ಸಾಮ್ಯವನ್ನು ತಾಳ್ಬೇಕು. ಈಗ ನನಗೆ ಗೋಬಿ ಮಂಚೂರಿಯನ್ ತುಂಬ ಇಷ್ಟ, ಸ್ಥೂಲವಾಗಿ ಅದು ಗೋಬಿ ಮಂಚೂರಿಯನ್ ಥರ ಇದೆ, ಆದರೆ ಅದರಲ್ಲಿ ಹಾಕಿರೋಂಥ ಮೂಲಭೂತ ಪದಾರ್ಥಗಳನ್ನು ನಾನು ಗಮನಿಸದೆ ನಾನು ಅದನ್ನು ತಿಂತಾ ಇದ್ದೆ ಅಂತಂದರೆ ಅದರಲ್ಲಿ ನಾನು ಸಾಮ್ಯತೆಯನ್ನು ಪಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಕಷ್ಟ. ಸೊ ವಿವಿಧದಲ್ಲೂ ಕೂಡ ನಾನು ನೋಡಬೇಕಾಗಿರುವಂಥದ್ದು ಏನಂದರೆ ಆ ಸಾಮ್ಯತೆ ಅನ್ನೋದಿದೆಯಾ, ನನಗೆ ಅನುಕೂಲಕರವಾದಂಥ ನನಗೆ ಒಳ್ಳೆಯದನ್ನು ಉಂಟು ಮಾಡುವಂಥ ವಸ್ತು. ಆಹಾರದ್ದೇ ನಾವು ಉದಾಹರಣೆ ತಗೋತಿರೋದ್ರಿಂದ ಅದರಲ್ಲಿ ಪ್ರೋಟೀನ್ ಇದೆಯಾ, ಅದರಲ್ಲಿ ಸರಿಯಾದ ರೀತಿಯ ಕಾರ್ಬೋಹೈಡ್ರೇಟ್ ಇದೆಯಾ, ಇದನ್ನು ನೋಡ್ತೀವಿ. ಗ್ರಾಸ್ ಅಂದರೆ ಸ್ಥೂಲವಾಗಿಯೂ ನನಗೆ ಅನುಕೂಲವಾಗಿರಬೇಕು, ಆ ರೀತಿ ನಾನು ಮಾಡೋದಕ್ಕೆ ಸಾಧ್ಯ. ಯಾಕೆ? ನನಗೆ ವೈವಿಧ್ಯತೆಯ ಒಂದು ಅನುಕೂಲ ಇದೆ, ನನಗದನ್ನು ಯಾವ ರೀತಿಯಲ್ಲಿ ಬೇಕಾದರೂ ನಾನು ಅದನ್ನು ಮಾಡಿಕೊಳ್ಳಬಲ್ಲೆ. ಆದರೆ ಸೂಕ್ಷ್ಮದಲ್ಲಿ ಆ ಸಾಮ್ಯತೆಯನ್ನು ನಾನು ಗುರುತಿಸ್ತಾ ಯಾವುದು ಸರಿ ಯಾವುದು ಒಳ್ಳೆಯದು ಅನ್ನೋದನ್ನು ನಾನು ಗುರುತಿಸಿ ಅದನ್ನು ನನಗೆ ನಾನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಸ್ಥೂಲವೂ ಬೇಕು
ಸೂಕ್ಷ್ಮವೂ ಸರಿಯಾಗಿ ನಾನು ಅರ್ಥ ಮಾಡಿಕೊಳ್ಬೇಕು, ಆಗ ನಮ್ಮ ಜೀವನ ಹಸನಾಗತ್ತೆ. ಆ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅನ್ನೋ

0: ಎಂಬುದು ಇಲ್ಲಿನ ಮುಖ್ಯ ಉದ್ದೇಶ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಕೇಳುಗರೇ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 128 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು.
2: ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುವಂತ ಸಮಯ ಎಂದು ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ವಿನೋದ್ ರವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮ ಚಾನಲಿದ್ದಾರೆ. ಇವರಿಗೆ ಆ ದೇವರು ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು 100 ವರ್ಷಗಳ ಕಾಲ ಸುಖವಾಗಿ ಬಾಳಲಿ ಎಂದು ಆಶಿಸುತ್ತಾ ಅವರಿಗಾಗಿ ಈ ಸುಮಧುರ ಗೀತೆಯನ್ನ ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ ಆಲಿಸಿ ಬರೋಣ.

0: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಕೇಳ್ತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೀಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ, ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ ಅಟ್ 2026 ಹ್ಯಾಶ್ಟ್ಯಾಗ್ ಸೇಫ್.
1: ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್, ಹೂ ಕ್ಯಾನ್ ಸಿ ಯುವರ್ ಪೋಸ್ಟ್ ಫ್ರೆಂಡ್ಸ್ ಓನ್ಲಿ, ಹೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್, ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
0: ಹಾಗಾದರೆ ಫೇಕ್ ಪ್ರೊಫೈಲ್ಸ್ ಗುರುತಿಸುವುದು ಹೇಗೆ? ಪ್ರೊಫೈಲ್ ಫೋಟೋ ಕಾಪಿಡ್ ಆಗಿರಬಹುದು, ಫಾಲೋವರ್ಸ್ ಕಡಿಮೆ ಆಗಿರಬಹುದು, ಹಾಗೆ ಹೊಸ ಅಕೌಂಟ್ ಎಂದು ಕಾಣಿಸಬಹುದು. ಈ ರೀತಿಯಲ್ಲಿ ಕಂಡುಬಂದರೆ ಇದನ್ನು ಫೇಕ್ ಅಕೌಂಟ್ ಎಂದು ತಿಳಿಯಬಹುದು.
1: ಅನುಮಾನಾಸ್ಪದ ಲಿಂಕ್ಗಳಿಂದ ತಪ್ಪಿಸಿಕೊಳ್ಳುವುದು ಹೇಗೆ ಎಂದರೆ ಶಾರ್ಟ್ ಲಿಂಕ್ ಜಾಗೃತಿ.

0: ವಹಿಸುವುದು, ಕ್ಲಿಕ್ ಮಾಡುವ ಮೊದಲೇ ಪರಿಶೀಲನೆ ನಡೆಸುವುದು ಉತ್ತಮ.
1: ಡಿವೈಸ್ ಸೆಕ್ಯೂರಿಟಿಯನ್ನು ಹೇಗೆ ಕಾಪಾಡಿಕೊಳ್ಳಬಹುದೆಂದರೆ, ಸ್ಕ್ರೀನ್ ಲಾಕ್ ಮತ್ತು ಆಪ್ ಲಾಕ್ ಇಡುವುದರ ಮುಖಾಂತರ ಹಾಗೂ ಸಾಮಾಜಿಕ ಜಾಲತಾಣವನ್ನು ಬಳಸಿದ ನಂತರ ಲಾಗೌಟ್ ಮಾಡುವುದರ ಮುಖಾಂತರ.
0: ರೆಗ್ಯುಲರ್ ಚೆಕ್ ಹೇಗೆ ಮಾಡುವುದು, ಲಾಗಿನ್ ಆಕ್ಟಿವಿಟಿ ಚೆಕ್ ಮಾಡುವುದು, ಅನ್ನೋನ್ ಡಿವೈಸ್ ಲಾಗೌಟ್ ಮಾಡುವುದು, ರಿಕವರಿ ಅವೇರ್ನೆಸ್ ಬಗ್ಗೆ ತಿಳಿದುಕೊಳ್ಳುವುದು, ಅಕೌಂಟ್ ಹ್ಯಾಕ್ ಆದಲ್ಲಿ ಏನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡುವುದು, ಇಮೇಲ್ ವೆರಿಫೈ ಮಾಡುವುದು, ಸೈಬರ್ ಕ್ರೈಮ್ಗೆ ರಿಪೋರ್ಟ್ ನೀಡುವುದು. ಹೆಚ್ಚಿನ ಮಾಹಿತಿಗಾಗಿ 1930ಗೆ ಕರೆ ಮಾಡಿ cybercrime.gov.in ನಲ್ಲಿ ದೂರು ನೀಡುವುದು. ಸಾಮಾಜಿಕ ಜಾಲತಾಣಗಳು ನಮ್ಮ ಜೀವನವನ್ನ ಸುಲಭ ಮಾಡುತ್ತದೆ, ಆದರೆ ಸುರಕ್ಷತೆ ನಮ್ಮ ಕೈಲಿದೆ. ಜಾಗೃತರಾಗಿರಿ,
1: ಜವಾಬ್ದಾರಿಯಿಂದ ಬಳಸಿ
0: ನಿಮ್ಮ ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
1: ಸುರಕ್ಷಿತ ಬಳಕೆ ಸುಖಕರ ಬದುಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣದ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು
3: ಒಂದು ನಿಮಿಷ ಇರು. ನಿಜವಾದ ಪೊಲೀಸು ಯಾರೂ ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ ಭಯಪಡಬೇಡಿ, OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ, ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ, ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ, ಕುಟುಂಬದವರ ಜೊತೆ ಚರ್ಚಿಸಿ.

0: ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ನಮ್ಮ ಜನಧ್ವನಿಯಿಂದ ಇದೀಗ ಶಿಕ್ಷಕರ ದಿನಾಚರಣೆ ವಿಶೇಷ ಕಾರ್ಯಕ್ರಮದ ಮೂಲಕ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯಗಳ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಕೇಳುಗರೆ, ತಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಇಂದಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕದ ಮೂಲಕ ನಮ್ಮೆಲ್ಲ ಗುರುಗಳಿಗೆ ಹಾಗೂ ಶಿಕ್ಷಕರಿಗೆ ನಮನಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಈ ದಿನ ಆ ಗುರುಗಳನ್ನು ಸ್ಮರಿಸುವಂತಹ ದಿನವೂ ಆಗಿದೆ. ಈ ಶಿಕ್ಷಕರ ದಿನಾಚರಣೆ ಎಂದರೆ ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿಯೂ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದಂತಹ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಗೌರವಾರ್ಥವಾಗಿ ಅವರ ಜನ್ಮದಿನವಾದ ಈ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುವ ಮೂಲಕ ಸಮಸ್ತ ಗುರು ವೃಂದಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ. ಹೌದು ಕೆಳಗರೆ, ಈ ದಿನದ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಆಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕ ವೃತ್ತಿಯ ಕರ್ತವ್ಯ ಅದರ ಪ್ರಾಮುಖ್ಯತೆ, ಈ ಎಲ್ಲ ವಿಚಾರಗಳ ಕುರಿತು ಒಂದಿಷ್ಟು ಅನುಭವದೊಂದಿಗೆ ತಮ್ಮ ಸ್ಫೂರ್ತಿದಾಯಕ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಎಚ್ಚರಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಬನ್ನಿ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್.
1: ಥ್ಯಾಂಕ್ ಯು
0: ಸರ್. ಮೊದಲಿಗೆ ತಮಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಸರ್.
1: ಹಾಂ, ಎಲ್ಲರಿಗೂ ಸಹ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತಾ.
0: ಸರ್, ಪ್ರತಿ ವರ್ಷ ಸೆಪ್ಟೆಂಬರ್ 5 ಈ ಶಿಕ್ಷಕರ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಹಾಗೂ ಅದಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಶಿಕ್ಷಕ ವೃತ್ತಿ ಅನ್ನೋಂಥದ್ದೇ ಅಷ್ಟು ಮಹತ್ವ ಉಳ್ಳಂಥದ್ದು ಸರ್. ಆ ನಿಟ್ಟಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್?
1: ಈಗ ನೀವು ಪ್ರಾರಂಭದಲ್ಲೇ ಹೇಳಿದಾಗೆ ಗುರುಬ್ರಹ್ಮ, ಗುರು ವಿಷ್ಣು, ಗುರು ಮಹೇಶ್ವರ ಅಂತ ಹೇಳಿದ್ರಿ. ಅಂದರೆ ಸೃಷ್ಟಿ, ಸ್ಥಿತಿ, ಲಯ, ಈ ಮೂರನ್ನು

0: ಸಹ ನಿಯಂತ್ರಿಸುವಂಥವ್ರನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳ್ತೀವಿ. ಅದೇ ಸ್ಥಾನವನ್ನು ನೀಡಿರುವಂಥದ್ದು ಶಿಕ್ಷಕರಿಗೆ. ಹಾಗಾಗಿ ಈ ಶಿಕ್ಷಕರ ದಿನಾಚರಣೆ ಏನಂತ ಇದೆ ಅದು ಅತ್ಯಂತ ಪ್ರಮುಖವಾದಂಥದ್ದು ಮತ್ತು ವಿಶೇಷ ಉಳ್ಳಂಥದ್ದಾಗಿರ್ತದೆ. ನಾವು ಭಾರತದಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತೇವೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಜನ್ಮದಿನ. ಅವರು ನನ್ನ ಜನ್ಮದಿನವನ್ನು ನನಗಾಗಿ ಅಲ್ಲ ಎಲ್ಲ ಶಿಕ್ಷಕರಿಗಾಗಿ ಆಚರಿಸಿ ಎಂದು ಹೇಳಿದ ಕಾರಣದಿಂದ ಈ ದಿನವನ್ನು ಶಿಕ್ಷಕರಿಗೆ ಸಮರ್ಪಿಸಲಾಗಿದೆ. ಇದರ ಪ್ರಾಮುಖ್ಯತೆಯನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ದಿನ. ತಾಯಿ ಜನ್ಮ ನೀಡ್ತಾರೆ, ತಂದೆ ಪೋಷಿಸ್ತಾರೆ, ಆದರೆ ಶಿಕ್ಷಕರಾದಂಥವರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಹ ಬದುಕನ್ನು ಕಟ್ಟಿಕೊಡ್ತಾರೆ. ಹಾಗಾಗಿ ಇದು ಶಿಕ್ಷಕರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವಾಗಿ ನಾವು ಆಚರಿಸ್ತಾ ಇದ್ದೀವಿ. ಇನ್ನು ಎರಡನೇ ಅಂಶವಾಗಿ ನಾವು ನೋಡಬೇಕು ಅಂತ ಹೇಳಿದ್ರೆ ಮೌಲ್ಯಗಳ ನೆನಪು. ಭಾರತೀಯತೆ, ಭಾರತೀಯರು ಇರುವಂಥದ್ದೇ ಮೌಲ್ಯಗಳಿಗಾಗಿ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತು ಅಂತ ಹೇಳಿದ್ರೆ ಗುರು ಶಿಷ್ಯರ ಸಂಬಂಧವನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಆ ಗುರು ಶಿಷ್ಯರ ಸಂಬಂಧಗಳೇನಿದೆ, ಆ ಮೌಲ್ಯಗಳೇನಿದೆ, ಅದನ್ನೂ ಸಹ ನಾವು ನೆನೆಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಇನ್ನು ಮೂರನೇ ಮುಖ್ಯ ಅಂಶವಾಗಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಶಿಕ್ಷಣದ ಮಹತ್ವ. NEP 2020 ಹೇಳುವಂತೆ ಶಿಕ್ಷಕನೇ ಶಿಕ್ಷಣ ವ್ಯವಸ್ಥೆಯ ಹೃದಯ. ಈ ದಿನ ಶಿಕ್ಷಕರ ಪಾತ್ರವನ್ನು ಸಮಾಜಕ್ಕೆ ಮತ್ತೆ ನೆನಪಿಸುವಂತಹ ದಿನವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ಒಂದು ಅಂಶವನ್ನು ನಾವು ತೆಗೆದುಕೋಬೇಕು ಅಂತ ಹೇಳಿದ್ರೆ ಇದರ ಪ್ರಾಮುಖ್ಯತೆಯಲ್ಲಿ ಪ್ರೇರಣೆ. ವಿದ್ಯಾರ್ಥಿಗಳಿಗೆ, ನಾನೊಬ್ಬ ಶಿಕ್ಷಕನಾಗ್ತೀನಿ ಅಂತ ಯೋಚನೆ ಮಾಡಿದಂತಹ ವಿದ್ಯಾರ್ಥಿಗೆ ಒಬ್ಬ ಉತ್ತಮ ಶಿಕ್ಷಕನಾಗಲು ಪ್ರೇರಣೆಯನ್ನು ನೀಡುತ್ತದೆ. ಅದರಂತೆ ಶಿಕ್ಷಕರಾದವಂಥವರು ಸಹ ಉನ್ನತ, ಉದಾತ್ತ, ಉತ್ಕೃಷ್ಟ ಚಿಂತನೆಯ ಮೂಲಕ ಮತ್ತು ಉನ್ನತ ಮಟ್ಟದ ಶಿಕ್ಷಕರಾಗಲು ಪ್ರೇರಣೆಯನ್ನು ನೀಡುವಂತಹ ದಿನವಾಗಿ ನಾವು ಈ ದಿನವನ್ನು ಆಚರಿಸ್ತಾ ಇದ್ದೀವಿ. ಇನ್ನು ವಿಶೇಷತೆಗಳ ಬಗ್ಗೆ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ ಭಾರತಕ್ಕೆ ಮಾತ್ರ ವಿಶೇಷ. ಯಾಕೆ ಭಾರತಕ್ಕೆ ವಿಶೇಷ ಅಂತ ಹೇಳಿದ್ರೆ ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು October 5 ನಾವು ಆಚರಣೆಯನ್ನು ಮಾಡ್ತೀವಿ. ಭಾರತದಲ್ಲಿ September 5 ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದು ನಮ್ಮದೇ ಆದಂತಹ ಪರಂಪರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇನ್ನು ಎರಡನೆಯ ವಿಶೇಷ ಅಂತ ಹೇಳಿದ್ರೆ ಈ ದಿನ ದೇಶದ ಅತ್ಯುತ್ತಮ ಶಿಕ್ಷಕರಿಗೆ ರಾಷ್ಟ್ರಪತಿಗಳಿಂದ ನ್ಯಾಷನಲ್ ಅವಾರ್ಡ್ ಅನ್ನು ನೀಡಲಾಗ್ತದೆ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಪ್ರಶಸ್ತಿಗಳನ್ನ ನೀಡಲಾಗ್ತದೆ. ಪ್ರತಿಯೊಂದು ತಾಲೂಕುಗಳಲ್ಲೂ ಸಹ ಅವರದೇ ಆದಂತಹ ಪ್ರಶಸ್ತಿ ನೀಡುವ ಪರಂಪರೆಯನ್ನು ಸಹ ಇಟ್ಕೊಂಡಿರುವಂಥದ್ದು ಶ್ಲಾಘನೀಯವಾಗಿದೆ. ಮೂರನೇ ವಿಶೇಷ ಅಂತ ಹೇಳಿದ್ರೆ ಗುರುಕುಲ ಪರಂಪರೆ. ಪಾಶ್ಚಿಮಾತ್ಯರಲ್ಲಿ ಟೀಚರ್ ಎಂದರೆ ಉದ್ಯೋಗ ಮಾತ್ರ, ಆದರೆ ಭಾರತದಲ್ಲಿ ಗುರುವೆಂದರೆ ಮಾರ್ಗದರ್ಶಕ. ಈ ವಿಶೇಷವನ್ನು ಅರಿಯುವಂಥದ್ದು ಈ ದಿವಸ ಆಗಿರ್ತದೆ. ಇನ್ನು ನಾಲ್ಕನೇ ಅಂಶವಾಗಿ ನಾವು ತೆಗೆದುಕೊಂಡ್ರೆ ಶಾಲೆಗಳಲ್ಲೂ ಸಹ ನಾವು ವಿಶೇಷತೆಯನ್ನು ನೋಡ್ತಾ ಇದ್ದೀವಿ. ಶಾಲೆಗಳಲ್ಲಿ ಮಕ್ಕಳೇ ಶಿಕ್ಷಕರಿಗೆ ಹಲವಾರು ಕಾರ್ಯಕ್ರಮಗಳನ್ನು ಏನು ಮಾಡ್ತಾರೆ, ಆಯೋಜಿಸ್ತಾರೆ. ಆ ನಿಟ್ಟಿನಲ್ಲಿ ಮೌಲ್ಯಗಳು ಸಹ ಬೆಳೆಯುತ್ತೆ. ಪ್ರತಿ ದಿವಸನೂ ಶಿಕ್ಷಕರು ಶಿಕ್ಷಕರಾಗಿರ್ತಾರೆ, ಮಕ್ಕಳು ಮಕ್ಕಳಾಗಿರ್ತಾರೆ. ಆದರೆ ಶಿಕ್ಷಕರ ದಿನಾಚರಣೆ ದಿವಸ ಮಾತ್ರ ಏನಾಗುತ್ತೆ, ಮಕ್ಕಳು ಏನೆಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರೆ ಅದೆಲ್ಲಕ್ಕೂ ಸಹ ನಾವೇನಾಗ್ತೀವಿ, ಭಾಗಿಯಾದ್ರ ಮೂಲಕ ನಾವೇ ವಿದ್ಯಾರ್ಥಿಗಳಾಗಿದ್ದೀವೇನು ಅನ್ನುವಂತಹ ಮನಸ್ಥಿತಿ ನಮಗೆ ಬರುತ್ತೆ. ಆ ನಿಟ್ಟಿನಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಸಂಬಂಧಗಳು ಸಹ ಬೆಳೆಯುತ್ತೆ. ಈ ರೀತಿಯಲ್ಲಿ ಮಕ್ಕಳು ಸಹ ಶಿಕ್ಷಕರಿಗೆ ತಮ್ಮದೇ ಆದ ರೀತಿಯಲ್ಲಿ ಗೌರವವನ್ನು ಸಲ್ಲಿಸುವಂತಹ ದಿನವಾಗಿ ಸಹ ನಾವು ನೋಡ್ತಾ ಇದ್ದೀವಿ.
1: ಸರ್, ಹಾಗಿದ್ರೆ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ?
0: ಖಂಡಿತವಾಗಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಅಂತ ಹೇಳಿದ್ರೆ ಅವರು ಮಹಾನ್ ತತ್ವಶಾಸ್ತ್ರಜ್ಞರು. ತಮ್ಮ ಹುಟ್ಟಿದ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದಂಥ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಇವರು ತಪ್ಪಾಗಲಾರದು. ಇವರು ರಾಷ್ಟ್ರಪತಿ ಆಗುವ ಮೊದಲು ಸುಮಾರು 40 ಕಾಲ ಆದರ್ಶ ಶಿಕ್ಷಕರಾಗಿ ಕೆಲಸವನ್ನು ಮಾಡಿರ್ತಾರೆ. ಅವರನ್ನ ವಿದ್ಯಾರ್ಥಿಗಳು ಪ್ರೀತಿಯಿಂದ ಗುರುದೇವ ಅಂತ ಕರೀತಾ ಇರ್ತಾರೆ. ನೋಡಿ, ಕಲ್ಪನೆಯನ್ನ ಮಾಡ್ಕೊಳ್ಳಿ, ಹಿಂದೆ ಮಾಸ್ಟ್ರು, ಸರ್, ಈಗ ಮೇಸ್ಟ್ರಿ ಅನ್ನೋ ರೀತಿಯಲ್ಲಿ ಬಂದಿದೆ. ಅಂತಹ ದಿನಮಾನಗಳಲ್ಲಿ ಒಬ್ಬರನ್ನ ಗುರುದೇವ ಅಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಅವರು ಯಾವ ಮಟ್ಟದ ಉನ್ನತ ಮಟ್ಟದ ಶಿಕ್ಷಕರಾಗಿದ್ರು ಅನ್ನುವಂತಹ ಪರಿಕಲ್ಪನೆಯನ್ನು ನಾವು ಮೂಡ್ಕೋಬೇಕಾಗುತ್ತೆ. ಅವರ ಪ್ರಕಾರ ಅವರ ಕೊಡುಗೆಗಳನ್ನ ನಾವು ಗಮನಿಸ್ತೇವೆ ಅಂತ ಹೇಳಿದ್ರೆ ಬೋಧನೆ ಎಂದರೆ ಕೇವಲ ಪಾಠವಲ್ಲ, ಬದುಕು ಅನ್ನುವ ರೀತಿಯಲ್ಲಿ ಅವರು ತಿಳ್ಕೊಂಡಿದ್ರು. ಬರೀ ನಾವು ಮಕ್ಕಳು ಮತ್ತು ಶಿಕ್ಷಕರಿಗೆ ನೇರ ಬೋಧನೆಯನ್ನು ಮಾಡುವಂಥದ್ದು, ಪಾಠವನ್ನು ಮಾಡಿದೆ, ನಾನು ಕಲಿಸ್ಬಿಟ್ಟೆ, ಟ್ರಾನ್ಸ್ಫರ್ ಮಾಡಿದೆ, ಇಷ್ಟೇ ಅಲ್ಲ, ಅದು ಬದುಕು ಎನ್ನುವಂತಹ ಆಲೋಚನೆಯನ್ನು ಅವರು ಒಳಗೊಂಡಿದ್ರು. ಡಾಕ್ಟರ್ ರಾಧಾಕೃಷ್ಣನ್ರವರು ತತ್ವಶಾಸ್ತ್ರವನ್ನು ಪಠ್ಯಪುಸ್ತಕದಿಂದ ಓದಿಸ್ತಿರಲಿಲ್ಲ, ಬದಲಾಗಿ ಕತೆಗಳು, ಉದಾಹರಣೆಗಳು, ಜೀವನದ ಅನುಭವಗಳು, ಸುತ್ತಲಿನ ಪರಿಸರವನ್ನೇ ಉದಾಹರಣೆಯಾಗಿ ತೆಗೆದುಕೊಂಡು ಹೇಳುತ್ತಿದ್ದರಿಂದ ಅವರ ತರಗತಿಗಳಿಗೆ ವಿದ್ಯಾರ್ಥಿಗಳು ಬೇರೆ ವಿಷಯದ ತರಗತಿಗಳನ್ನು ಬಿಟ್ಟು ತತ್ವಶಾಸ್ತ್ರದ ತರಗತಿಗಳಿಗೆ ಹಾಜರಾಗ್ತಾ ಇದ್ರು ಅಂತ ಹೇಳಿದ್ರೆ ಯಾವ ನಿಟ್ಟಿನಲ್ಲಿ ಅವರು ಪ್ರಭಾವವನ್ನು ಬೀರಿದ್ರು ಅನ್ನುವಂಥದ್ದು ನಮ್ಗೆ ಅರ್ಥ ಆಗ್ತದೆ.

0: ಮತ್ತೆ ಎರಡನೆಯ ಇವರ ಕೊಡುಗೆ ಅಂತ ಹೇಳಿದ್ರೆ, ನಾವು ಇವಾಗೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀವಿ, ಆಧುನಿಕ ಕಾಲದಲ್ಲಿ ಟೀಚರ್ ಸೆಂಟ್ರಡ್ ಎಜುಕೇಷನ್ ಇತ್ತು, ಶಿಕ್ಷಕ ಕೇಂದ್ರಿತ ಶಿಕ್ಷಣ, ಈಗ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣವನ್ನು ನಾವು ಈಗ ಕೊಡ್ತಾ ಇದ್ದೀವಿ. ಅದೇ ಶಿಕ್ಷಣವನ್ನು ಅವರು ಅಂದೇ ನೀಡ್ತಾ ಇದ್ರು. ಹೇಗೆ ಅಂತ ಹೇಳಿದ್ರೆ, ಶಿಕ್ಷಕರು ಸರ್ವಾಧಿಕಾರಿ ಅಲ್ಲ, ಅವರು ವಿದ್ಯಾರ್ಥಿಯ ಸ್ನೇಹಿತ ಮತ್ತು ಮಾರ್ಗದರ್ಶಕ ಎಂದು ಹೇಳ್ತಾ ಇದ್ರು. ಯಾವಾಗ್ಲೂ ಏ ನಾನು ಹೇಳಿದ್ದು ಕಲಿಬೇಕು, ಇಷ್ಟನ್ನೇ ಕಲಿಬೇಕು, ಅವ್ರು ಯಾವತ್ತೂ ಆ ರೀತಿ ಯೋಚನೆ ಮಾಡ್ತಿರ್ಲಿಲ್ವಂತೆ. ಅವರ ಹಲವಾರು ಗ್ರಂಥಗಳನ್ನ ನಾವು ಓದ್ತು ಅಂತ ಹೇಳಿದ್ರೆ, ಅವ್ರು ಎಂತಹ ಉದಾತ್ತ ಚಿಂತಕರು, ಉತ್ಕೃಷ್ಟ ಬರವಣಿಗೆಕಾರರು, ಇವೆಲ್ಲ ಅಂಶಗಳೊಂದಿಗೆ ಶಿಕ್ಷಕನಾದಂಥವನು ಯಾವಾಗಲೂ ಸಹ ವಿದ್ಯಾರ್ಥಿಗೆ ಸ್ನೇಹಿತನಾಗಿರ್ಬೇಕು, ಮಾರ್ಗದರ್ಶಕನಾಗಿರ್ಬೇಕು. 10 ಸಾರಿ ಅಲ್ಲ, 100 ಸಾರಿ ತಪ್ಪು ಮಾಡಿದ್ರು ಅವನಿಗೆ ತಿದ್ದಿ ಹೇಳಬೇಕು, 101 ಸಾರಿಗೆ ಸರಿ ಹೋಗ್ತಾನೆ ಎನ್ನುವಂತಹ ಚಿಂತನೆಯನ್ನು ಉಳ್ಳವರಾಗಿದ್ದರು. ಹಾಗಾಗಿ ಪ್ರಪ್ರಥಮವಾಗಿ ಅವರು ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟಿದ್ದರು. ಇನ್ನು 3ನೇ ಅಂಶವನ್ನು ನಾವು ತೆಗೆದುಕೊಂಡ್ರೆ, ಭಾರತೀಯ ಶಿಕ್ಷಣಕ್ಕೆ ವಿಶ್ವ ಮನ್ನಣೆಯನ್ನು ಸಿಗುವ ರೀತಿಯಲ್ಲಿ ಅವರ ಕೊಡುಗೆಯನ್ನು ನಾವು ಕಾಣ್ತೀವಿ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು 1918 1921 ಕೆಲಸವನ್ನು ಮಾಡಿರ್ತಾರೆ ಶಿಕ್ಷಕರಾಗಿ. ಕಲ್ಕತ್ತಾ ವಿಶ್ವವಿದ್ಯಾನಿಲಯದಲ್ಲಿ 1921 ಆಂಧ್ರ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕೆಲಸವನ್ನು ಮಾಡಿರ್ತಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸ್ಟಾಲ್ಡಿಂಗ್ ಪ್ರಾಧ್ಯಾಪಕರಾಗಿ ಭಾರತೀಯ ಶಿಕ್ಷಣ ಎಷ್ಟು ಶ್ರೇಷ್ಠ ಎಂದು ತೋರಿಸಿಕೊಡ್ತಾರೆ. ಇವರು ಎಲ್ಲೆಲ್ಲಿ ಶಿಕ್ಷಕರಾಗಿ ಕೆಲಸವನ್ನು ಮಾಡಿದ್ರು, ಅಧ್ಯಾಪಕರಾಗಿ ಕೆಲಸವನ್ನು ಮಾಡಿದ್ರು, ಅಲ್ಲೆಲ್ಲವೂ ಸಹ ವಿದ್ಯಾರ್ಥಿಗಳಿಂದ ಅತ್ಯುನ್ನತ ಮನ್ನಣೆಯನ್ನು ಗಳಿಸುವುದರಲ್ಲದೆ, ಇಡೀ ನಾವು ಸಾರ್ವಜನಿಕರು ಅಂತ ಏನು ಹೇಳ್ತೀವಿ ಮತ್ತು ಪೋಷಕರು ಅಂತ ಹೇಳ್ತೀವಿ, ಅದು ಜನರ ಬಾಯಿಯಿಂದ ಬಾಯಿಗೆ ಬೆಳೆದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳಿದ್ರೆ ಅವರು ಶಿಕ್ಷಕರಾಗಿ ಒಂದು ಮೇರು ಪರ್ವತ ಎನ್ನುವಂತಹ ಅಂಶವನ್ನು ಮನಗಾಣ್ತಾ ಇದ್ರು. ಇವರ ಹೆಸರು ನಮ್ಮ ದೇಶದಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳಿಗೂ ಸಹ ಹರಡಿ ಅವರಿಗೆ ಹಲವಾರು ಡಾಕ್ಟರೇಟ್ ಪ್ರಶಸ್ತಿಗಳು ಸಹ ಬಂದಿತ್ತು. ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ತು ಅಂತ ಹೇಳಿದ್ರೆ, 1918 ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿದ್ದರು. ಅವರನ್ನು ಬೀಳ್ಕೊಡುವಂಥ ಸಂದರ್ಭದಲ್ಲಿ ಕುದುರೆ ಗಾಡಿ ಸಾರೋಟಿ ಇದೆಯಲ್ಲ, ಅದಕ್ಕೇನು ಮಾಡಿದ್ರು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಕುದುರೆಗಳನ್ನು ಜೋಡಿಸಿ ಜೊತೆಯಲ್ಲಿ ಹೋಗುವಂಥದ್ದನ್ನು ನಾವು ನೋಡಿರ್ತೀವಿ. ಬಟ್ ವಿದ್ಯಾರ್ಥಿಗಳೇನು ಮಾಡಿದ್ರು, ಕುದುರೆಗಳನ್ನು ಬಿಡಿಸಿ ತಾವೇ ಕುದುರೆಗಳಾಗಿ ಅವರನ್ನು ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ವರೆಗೆ ಕರ್ಕೊಂಡೋಗಿದ್ರು ಅಂತ ಹೇಳಿದ್ರೆ, ಅದು ಒಂದು ಇತಿಹಾಸವೇ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಆ ನಿಟ್ಟಿನಲ್ಲಿ ಅವರು ಕೆಲಸವನ್ನು ಮಾಡಿದ್ರು. ಒಬ್ಬ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಆ ಮಟ್ಟಿಗೆ ಅವರು ಹೃದಯದಲ್ಲಿ ನಿಂತಿದ್ರು ಅಂತ ಹೇಳಿದ್ರೆ, ಅವರು ವಿಶ್ವಮಾನ್ಯರು ಅಂತ ಹೇಳಿದ್ರೆ ಎಂದಿಗೂ ತಪ್ಪಾಗಲಾರ್ದು.
1: ಸರ್, ಹಾಗೇನೆ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಮಹಿಳಾ ಶಿಕ್ಷಕಿ ಅಂದರೆ ಅದು ಸಾವಿತ್ರಿ ಬಾಯಿ ಪುಲೆ ಅವರು. ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸೋದಾದ್ರೆ?
0: ಖಂಡಿತವಾಗಿ ಸ್ಮರಿಸಲೇಬೇಕಾಗ್ತದೆ. ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಮಹಿಳಾ ಶಿಕ್ಷಣದ ತಾಯಿ, ಅಕ್ಷರದವ್ವ ಎಂದೆಲ್ಲ ನಾವು ಯಾರನ್ನ ಕರಿತೀವಿ ಅಂತ ಹೇಳಿದ್ರೆ, ಸಾವಿತ್ರಿ ಬಾಯಿ ಪುಲೆ ಅವ್ರನ್ನ ಕರಿತೀವಿ. ಇವ್ರನ್ನ ಈ ರೀತಿ ಕರಿಬೇಕು ಅಂತ ಹೇಳಿದ್ರೆ ಅಂದಿನ ಕಾಲದ ಹಿನ್ನೆಲೆಯನ್ನು ಸಹ ನಾವು ನೋಡಬೇಕಾಗ್ತದೆ. 1848 ಆ ಕಾಲದಲ್ಲಿ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವುದು ಪಾಪ ಎಂದು ಭಾವಿಸಲಾಗಿತ್ತು. ಅಂತಹ ಕಾಲದಲ್ಲಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ತೆರೀತಾರೆ. ಮತ್ತು ಸಾವಿತ್ರಿಬಾಯಿ ಪುಲೆ ಮತ್ತು ಅವರ ಪತಿ ಜ್ಯೋತಿಬಾ ಪುಲೆ, ಸಾವಿತ್ರಿಬಾಯಿ ಪುಲೆಯವ್ರನ್ನ ನಾವು ಹೇಗೆ ನೆನೆಸ್ಕೊಂತೀವೋ ಅವರ ಪತಿಯಾದಂತಹ ಜ್ಯೋತಿಬಾ ಪುಲೆಯವ್ರನ್ನೂ ಸಹ ನಾನು ನೆನೆಸ್ಕೋಬೇಕಾಗತ್ತೆ. ಅಂದಿನ ಕಾಲದಲ್ಲೇ ಒಬ್ಬರು ಶಿಕ್ಷಕಿಯಾಗಿ ನಾನು ಹೋಗ್ತೀನಿ, ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೀತೀನಿ ಅಂತ ಹೇಳಿದಾಗ ಅಷ್ಟೊಂದು ಸಪೋರ್ಟಿವ್ ಆಗಿದ್ದರು ಅವರ ಪತಿ. ಹಾಗಾಗಿ ಇವರನ್ನೂ ಸಹ ನಾವು ಸ್ಮರಿಸ್ಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿರ್ತದೆ. ಇವರ ಪ್ರಮುಖ ಕೊಡುಗೆಗಳು ಅಂತ ಹೇಳಿದ್ರೆ, ಇವರು ಪ್ರಪ್ರಥಮವಾಗಿ ಭಾರತದಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ತೆಗೀತಾರೆ. ಪುಣೆಯ ಬಿಡೆವಾಡದಲ್ಲಿ ಕೇವಲ 9 ವಿದ್ಯಾರ್ಥಿನಿಯರೊಂದಿಗೆ ಮೊದಲ ಶಾಲೆ ಪ್ರಾರಂಭ ಆಗ್ತದೆ. ಇವರ ವಯಸ್ಸು ಕೇವಲ ಆವಾಗ 17 ಮಾತ್ರ. ನಾನು ಮೊದಲೇ ಹೇಳದಂತೆ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುವಂಥದ್ದು ತಪ್ಪು ಪಾಪ ಎನ್ನುವಂತಹ ಕಾಲ ಇತ್ತು. ಹಾಗಾಗಿ ಇವರು 9 ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಾಗ ಇವರ ಮೇಲೆ ಸಗಣಿಯನ್ನು ಕಲ್ಲನ್ನು ಎಸಿತಾ ಇದ್ರು. ಹಾಗಾಗಿ ಇವರೇನು ಮಾಡೋರು, ಬಟ್ಟೆ ಎಲ್ಲ ಕೊಳೆ ಆಗಿಬಿಡುತ್ತಲ್ಲ, ಹಾಗಾಗಿ ಇವರು ಮತ್ತೊಂದು ಸೀರೆಯನ್ನು ತೆಗೆದುಕೊಳ್ತಾ ಇದ್ರು. ಶಾಲೆಗೆ ಹೋದ್ಮೇಲೆ ಅದನ್ನು ಬದಲಾಯಿಸಿ ಪುನಃ ಎಂದೂ ಸಹ ಅವರು ಏನು ಬೇಸರವನ್ನೇ ಮಾಡಿಕೊಳ್ಳದನೆ ಹೆಣ್ಣು ಮಕ್ಕಳಿಗಾಗಿ ಶಾಲೆಯನ್ನು ತೆರೆದಿದ್ದಷ್ಟೇ ಅಲ್ಲ, ಹೆಣ್ಣು ಮಕ್ಕಳನ್ನು ಕಲಿಕೆಗಾಗಿ ಪ್ರೋತ್ಸಾಹವನ್ನು ನೀಡಿದ್ರು. ಈ ಪ್ರೋತ್ಸಾಹವನ್ನು ನೀಡಿದ್ರಿಂದನೇ ಇವರ ಒಂದು ಶಾಲೆ 18 ಶಾಲೆಗಳಾಗಿ ಬೆಳೀತು. 1948 ಸುಮಾರು ಮಹಾರಾಷ್ಟ್ರದಲ್ಲಿ 18 ಹೆಣ್ಣು ಮಕ್ಕಳ ಶಾಲೆಗಳನ್ನು ತೆರೀತಾರೆ. ಇದನ್ನು ನೋಡಿದಂತಹ ಬ್ರಿಟಿಷ್ ಸರ್ಕಾರವು ಸಹ ಬೆರಗುಗೊಳ್ಳುತ್ತೆ. ನಮ್ಮ ಕೈಯಲ್ಲಿ ಆಗದಂತಹ ಕೆಲಸವನ್ನು ಒಬ್ಬ ಹೆಣ್ಣು ಮಗಳು, ಭಾರತೀಯ ಹೆಣ್ಣು ಮಗಳು ಮಾಡ್ತಾ ಇದ್ರಲ್ಲ ಅಂತ ಹೇಳಿ ಅವರು ಸಹ ಬೆರಗುಗೊಳ್ತಾರೆ. ಜೊತೆಗೆ ಸಾವಿತ್ರಿಬಾಯಿ ಪುಲೆಯವರನ್ನ ನಾವು ಶಿಕ್ಷಕಿಯರಿಗೆ,

0: ಏಕಿ ಅಂತ ನಾವು ಕರಿತೀವಿ. ಹೇಗೆ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ 9 ವಿದ್ಯಾರ್ಥಿನಿಯರಿಗೆ ಇವರು ಒಂದು ಶಾಲೆಯನ್ನು ಪ್ರಾರಂಭವನ್ನು ಮಾಡ್ತಾರೆ. 1948-52 ಇನ್ನೂ ಸಹ 18 ಶಾಲೆಗಳನ್ನು ಪ್ರಾರಂಭವನ್ನು ಮಾಡ್ತಾರೆ. ಈ ಶಾಲೆಗಳಿಗೆ ಶಿಕ್ಷಕರೇ ಬೇಕಲ್ಲ, ಹಾಗಾಗಿ ವಿದ್ಯಾರ್ಥಿನಿಯರಿಗೆ ಪಾಠ ಮಾಡುವುದರೊಂದಿಗೆ ಶಿಕ್ಷಕಿಯರನ್ನು ಸಹ ತಯಾರು ಮಾಡ್ತಾರೆ. ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತಾರೆ. ಯಾರು ಸ್ವಲ್ಪ ಕಲಿತಿರ್ತಾರೋ ಅವರಿಗೆ ಮನೋಸ್ಥೈರ್ಯವನ್ನು ಹೆಚ್ಚಿಸಿ ನೀವು ಶಿಕ್ಷಕಿಯರಿಗಾಗಿ ಬನ್ನಿ. ಇವರನ್ನು ನೋಡಿದಂತಹ ಎಷ್ಟೋ ಜನರು ಹಿನ್ನಡೆಯನ್ನು ಇದು ಮಾಡ್ತಾರೆ, ಅಯ್ಯೋ ಸಗಣಿ ಎಚ್ಚಿಸ್ಕೋಬೇಕು, ಕಲ್ಲಲ್ಲುಡಿಸ್ಕೋಬೇಕು, ಹೇಕಪ್ಪ ಅಂತ ಹೇಳಿ. ಬಟ್ ಇವರು ಏನು ಮಾಡ್ತಾರೆ, ಮನ ಪರಿವರ್ತನೆಯನ್ನು ಮಾಡ್ತಾರೆ. ಹಾಗಾಗಿ ಫಾತಿಮಾ ಶೇಖ್ ಎನ್ನುವಂತಹ ಒಬ್ಬ ಮುಸ್ಲಿಂ ಮಹಿಳೆಯನ್ನು ಇವರು ತಯಾರು ಮಾಡ್ತಾರೆ. ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕಿ ಅಂತ ಹೇಳಿದ್ರೆ ಫಾತಿಮಾ ಶೇಖ್. ಇವರನ್ನೂ ಸಹ ತಯಾರು ಮಾಡಿದಂಥವರು ಸಾವಿತ್ರಿಬಾಯಿ ಫುಲೆಯವರೇ ಆಗಿರ್ತಾರೆ. ಜೊತೆಗೆ ಸಾಮಾನ್ಯ ಹೆಣ್ಣು ಮಕ್ಕಳೊಂದಿಗೆ ವಿಧವೆಯರಿಗೆ ಮತ್ತು ದಲಿತರ ಶಿಕ್ಷಣಕ್ಕೂ ಸಹ ಇವರು ಒತ್ತನ್ನು ನೀಡ್ತಾರೆ. 1854 ವಿಧವೆಯರಿಗಾಗಿ ಆಶ್ರಮ ಶಾಲೆಯನ್ನು ತೆರೀತಾರೆ. ಕೇಶಮಂಡನ ಮಾಡಿಸಿಕೊಂಡಂತಹ ವಿಧವೆಯರಿಗೆ ಆಶ್ರಯವನ್ನು ಸಹ ನೀಡುವಂಥದ್ದು ಇವರ ಒಂದು ಉತ್ಕೃಷ್ಟ ಕಾರ್ಯ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತು ಎಲ್ಲ ರೀತಿಯ ದಲಿತ ಮತ್ತು ದುರ್ಬಲ ವರ್ಗದವರ ಶಿಕ್ಷಣಕ್ಕೆ ಹೋರಾಟವನ್ನು ಮಾಡ್ತಾರೆ. ಇದಕ್ಕಾಗಿ ಸತ್ಯಶೋಧಕ ಸಮಾಜದ ಮೂಲಕ ಜಾಗೃತಿಯನ್ನು ಸಹ ಮಾಡ್ತಾರೆ. ಪತಿ ಜ್ಯೋತಿಬಾಪುಲ ಜೊತೆ ಸೇರಿ ಹೆಣ್ಣು ಮಕ್ಕಳು, ದೀನ ದಲಿತರು, ದುರ್ಬಲ ವರ್ಗದವರೆಲ್ಲರಿಗೂ ಸಹ ಶಿಕ್ಷಣವನ್ನು ನೀಡುವುದರ ಮೂಲಕ ಶಿಕ್ಷಣವೇ ಮುಕ್ತಿಯ ಮಾರ್ಗ ಎಂದು ಒಂದು ಸ್ಲೋಗನನ್ನು ನೀಡಿ ಸಾರುವ ಮೂಲಕ ಎಲ್ಲರಿಗೂ ನಿಮಗೆ ಶಿಕ್ಷಣ ಇದ್ದರೆ ಮಾತ್ರ ನಮ್ಮ ಮುಕ್ತಿ ಸಿಗುತ್ತೆ ಎನ್ನುವಂಥ ಮಾತನ್ನು ಸಹ ಹೇಳ್ತಾರೆ. ಇವರನ್ನ ನಾವು ಮತ್ತೊಂದು ಮುಖ್ಯ ಅಂಶವಾಗಿ ನೋಡಬೇಕು ಅಂತ ಹೇಳಿದ್ರೆ, ಇವರು ಒಬ್ಬ ಕವಿಯಿತ್ರಿಯಾಗಿಯೂ ಸಹ ಕೆಲಸವನ್ನು ಮಾಡಿದರು. ಒಬ್ಬ ಶಿಕ್ಷಕರಾಗಿ, ಕವಿಯಿತ್ರಿಯಾಗಿ, ಸಮಾಜ ಸುಧಾರಕಿಯಾಗಿ ಇವರ ಪಾತ್ರಗಳನ್ನು ನಾವು ಗಮನಿಸಿದ್ರೆ ಇಂದಿನ ಎಲ್ಲ ಶಿಕ್ಷಕರಿಗೂ ಸಹ ಇವರು ಸ್ಫೂರ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವರು 2 ಕವನ ಸಂಕಲನಗಳನ್ನು ಸಹ ಬರೆದಿದ್ದಾರೆ. ಒಂದು ಕಾವ್ಯಪುಲೆ 1854, ಭಾವನ್ಸತಿ ಸುಬೋಧ ರತ್ನಾಕರ ಅನ್ನುವಂಥದ್ದು ಮತ್ತೊಂದು ಇವರ ಕವನ ಸಂಕಲನ. ಇವರ ಕವನ ಸಂಕಲನದ ವಿಶೇಷತೆ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳಿಗಾಗಿಯೇ ಪ್ರೇರಕ ಶಕ್ತಿಯಾಗಿ ಈ ಕವನಗಳು ಇದ್ದವು. ಇವರ ಪ್ರತಿಯೊಂದು ಕವನದಲ್ಲೂ ಸಹ ಓದು, ಏಳು, ಎದ್ದೇಳು, ಹೋರಾಡು ಎನ್ನುವ ಪ್ರೇರೇಪಿಸುವ ಅಂಶಗಳನ್ನೇ ಸಹ ನಾವು ಇಲ್ಲಿ ಕಾಣ್ತೀವಿ.
1: ಸರ್, ಹಾಗೇನೆ ಈ ಶಿಕ್ಷಕ ವೃತ್ತಿಗೆ ಸಾವಿರಾರು ವರ್ಷಗಳ ಹಿನ್ನೆಲೆ ಮತ್ತು ಪ್ರಾಮುಖ್ಯತೆಯನ್ನು ನಮ್ಮ ದೇಶದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ ಸರ್. ಆ ನಿಟ್ಟಿನಲ್ಲಿ ಒಬ್ಬ ಉನ್ನತ ಶಿಕ್ಷಕನಿಗೆ ಇರಬೇಕಾದಂಥ ಗುಣಗಳಾಗಿರ್ಬೋದು, ಗುಣಗಳಿಗಿಂತ ಜವಾಬ್ದಾರಿಗಳಾಗಿರ್ಬೋದು, ಇದ್ರ ಬಗ್ಗೆ ತಾವು ಹೇಳಕ್ಕೆ ಇಷ್ಟಪಡ್ತೀರಾ?
0: ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆ ಅಂತ ನಾವು ಹೇಳ್ತು ಅಂತ ಹೇಳಿದ್ರೆ, ಪ್ರಾಮುಖ್ಯತೆನೇ ಆಗಲಿ ಜವಾಬ್ದಾರಿನೇ ಆಗಲಿ, ನೀವು ಮೊದಲೇ ಹೇಳದಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಇಷ್ಟು ಉದಾತ್ತ ಪರಿಕಲ್ಪನೆಯನ್ನು ನಮ್ಮ ಭಾರತೀಯತೆ ನೀಡಿದೆ. ಹಾಗಾಗಿ ಇದರ ಪ್ರಾಮುಖ್ಯತೆ ಮತ್ತು ಹಿನ್ನೆಲೆ ಎರಡೂ ಸಹ ಅತ್ಯಂತ ಉದಾತ್ತವಾದ್ದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮ ಭಾರತದಲ್ಲಿ ಶಿಕ್ಷಕರು ಅಂತ ಹೇಳಿದ್ರೆ, ಹಿಂದೆ ವೈದಿಕ ಕಾಲದಲ್ಲಿ ಮನೆಯಲ್ಲೇ ಇದ್ದು ಕಲಿಸ್ತಾ ಇದ್ರು. ಗುರು ಕೇವಲ ಪಾಠ ಹೇಳ್ತಾ ಇರಲಿಲ್ಲ, ಜೀವನ ಕಲಿಸ್ತಾ ಇದ್ರು. ಹಾಗಾಗಿ ಅವರನ್ನು ನಾನು ಮೊದಲೇ ಹೇಳಿದಂತೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಎಂದು ಪೂಜಿಸಲಾಗ್ತಾ ಇತ್ತು. ಇನ್ನು ನಂತರದಲ್ಲಿ ಬೌದ್ಧ ಮತ್ತು ಜೈನರ ಕಾಲಕ್ಕೆ ಬಂತು ಅಂತ ಹೇಳಿದ್ರೆ, ವಿಶ್ವದ ಮೊದಲ ವಿಶ್ವವಿದ್ಯಾನಿಲಯಗಳಾದಂತಹ ನಳಂದ ಮತ್ತು ತಕ್ಷಶಿಲೆಯಲ್ಲಿ ಸಾವಿರಾರು ಶಿಕ್ಷಕರು ಇರ್ತಾರೆ. ನೋಡಿ, ಆಗಿನ ಕಾಲದಲ್ಲೇ ಚೀನಾ, ಗ್ರೀಸ್ನಿಂದ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿತಾ ಇರ್ತಾರೆ. ಅಂದರೆ ಇಲ್ಲಿನ ಶಿಕ್ಷಕರು ಎಷ್ಟು ಮೇರು ಪರ್ವತವಾಗಿದ್ರು, ಎಷ್ಟೊಂದು ಕಲ್ತಿದ್ರು ಅನ್ನುವಂಥದ್ದು ಇದರಿಂದ ವೇದ್ಯ ಆಗ್ತದೆ.

ಇನ್ನು ಬ್ರಿಟಿಷ್ ಕಾಲಕ್ಕೆ ನಾವು ಬಂತು ಅಂತ ಹೇಳಿದ್ರೆ, ಬ್ರಿಟಿಷರು ಶಿಕ್ಷಣವನ್ನು ಉದ್ಯೋಗಕ್ಕಾಗಿ ಮಾಡಿದ್ರು, ಗುರು ಶಿಕ್ಷಕರಾದ್ರು, ಗುರುಕುಲ ಶಾಲೆ ಆಗತ್ತೆ. ಇನ್ನು ಸ್ವತಂತ್ರ ಭಾರತದಲ್ಲಿ ನಾವು ಬಂತು ಅಂತ ಹೇಳಿದ್ರೆ, ಡಾಕ್ಟರ್ ರಾಧಾಕೃಷ್ಣನ್, ಸಾವಿತ್ರಿ ಬಾಯಿ ಪುಲೆ ಅವರಂತಹ ಶಿಕ್ಷಕರಿಂದ ಶಿಕ್ಷಕ ವೃತ್ತಿಗೆ ಮತ್ತೆ ಗೌರವ ಬಂತು. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸವಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಎಂದೇ ಭಾವಿಸಬೇಕಾಗ್ತದೆ. ಇದು ಮುಖ್ಯ ಅಂಶ. ಇಂದು ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ರಾಷ್ಟ್ರ ನಿರ್ಮಾಣದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಾವು ಈ ಶಿಕ್ಷಕ ವೃತ್ತಿಯ ಪ್ರಾಮುಖ್ಯತೆಯನ್ನು ನೋಡ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರತಿಯೊಂದು ರಾಷ್ಟ್ರದ ಭವಿಷ್ಯ ತರಗತಿಯಲ್ಲಿ ರೂಪುಗೊಳ್ಳುತ್ತದೆ. ಇದನ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳ್ತಾರೆ, ದೇಶದ ಭವಿಷ್ಯ ತರಗತಿಯ ನಾಲ್ಕು ಗೋಡೆಗಳ ಮಧ್ಯೆ ರೂಪುಗೊಳ್ಳುತ್ತದೆ. ಒಬ್ಬ ಸೈನಿಕ ದೇಶದ ಗಡಿಯನ್ನ ಕಾಯ್ತಾನೆ, ಒಬ್ಬ ಶಿಕ್ಷಕ ದೇಶದ ಭವಿಷ್ಯವನ್ನ ಕಾಯ್ತಾನೆ. ಹಾಗಾಗಿ ಇಲ್ಲಿ ಶಿಕ್ಷಕ ವೃತ್ತಿ ಕೇವಲ ಕೆಲಸ ಅಲ್ಲ, ಇದು ರಾಷ್ಟ್ರ ನಿರ್ಮಾಣದ ಕೆಲಸ. ಅಷ್ಟು ಪ್ರಾಮುಖ್ಯ

ಯೋಗ್ಯತೆಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಜವಾಬ್ದಾರಿಯಿಂದ ಸಾಗಬೇಕಾಗ್ತದೆ. ಜೊತೆಗೆ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ಕೇವಲ ಮಾಹಿತಿಯನ್ನು ನೀಡುವಂಥದ್ದಲ್ಲ, ಟ್ರಾನ್ಸ್ಫರ್ ಅಲ್ಲ, ವಿಷಯಗಳ ಟ್ರಾನ್ಸ್ಫರ್ ಅಲ್ಲ, ಸಂಸ್ಕಾರವನ್ನು ನೀಡುವಂಥದ್ದು. ಗೂಗಲ್ಲು ಮಾಹಿತಿ ನೀಡಬಹುದು, AI ಪಾಠ ಹೇಳ್ಬೋದು, ಆದರೆ ಶಿಕ್ಷಕ ಮಾತ್ರ ಸಂಸ್ಕಾರವನ್ನು ಕೊಡ್ತಾನೆ, ಮೌಲ್ಯಗಳನ್ನು ನೀಡ್ತಾನೆ, ಜೊತೆಗೆ ಧರ್ಮ, ದಯೆ, ಸತ್ಯ,

0: ಶಿಕ್ಷಕರು ಬೇಕೇ ಬೇಕು. ಆ ಉತ್ತಮ ಶಿಕ್ಷಕರ ಪ್ರಾಮುಖ್ಯತೆಯನ್ನು ಈ ಸಂಸ್ಕಾರದ ಮೂಲಕ ನಾವು ತಿಳ್ಕೋಬೋದು. ಮತ್ತು ಸಮಾಜದ ಅಸಮಾನತೆಯನ್ನು ನಿವಾರಿಸುವಂಥವರು ಸಹ ಶಿಕ್ಷಕರಾಗಿ ನಾವು ನೋಡ್ಬೋದು. ಇಂದಿನ ಸವಾಲಿನಲ್ಲಿ ಶಿಕ್ಷಕರ ಪಾತ್ರವನ್ನು ನಾವು ಸಹ ಈಗ ನೋಡಬೇಕಾಗಿದೆ. ಮಕ್ಕಳು ಮೊಬೈಲ್ ಇಂಟರ್ನೆಟ್ನಲ್ಲಿ ಕಳೆದೋಗ್ತಾ ಇದ್ದಾರೆ. ಅವ್ರನ್ನ ಸರಿಯಾದ ದಾರಿಗೆ ತಗೊಂಡು ಬರುವಂಥದ್ದು ಸಹ ಶಿಕ್ಷಕರ ಕರ್ತವ್ಯವಾಗಿರ್ತದೆ. ಇದಕ್ಕಾಗಿ ನೀತಿ ಕಥೆಗಳು, ಇನ್ನಿತರ ಚಟುವಟಿಕೆಗಳು, ಯಾವಾಗಲೂ ಸಹ ಅವ್ರನ್ನ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ಮಕ್ಕಳನ್ನು ನಾವು ಆ್ಯಕ್ಟಿವ್ ಆಗಿಡಬೇಕು. ಜೊತೆಗೆ ತರಗತಿ ಅಂತ ಹೇಳಿದ್ರೆ ಮಕ್ಕಳಿಗೆ ಮೊಬೈಲ್ಗಿಂತ ನನ್ನ ತರಗತಿ ಚಟುವಟಿಕೆಗಳಿಷ್ಟ ಎನ್ನುವ ರೀತಿಯಲ್ಲಿ ಮಾಡುವಂತಹ ಪ್ರಮುಖ ಅಂಶವೂ ಸಹ ಶಿಕ್ಷಕರ ಮೇಲೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ನಮ್ಮ ಪ್ರಾಮುಖ್ಯತೆಯನ್ನು ನಾವು ಹೆಚ್ಚಿಸ್ಕೋಬೇಕು ಅಂತ ಹೇಳಿದ್ರೆ ಶಿಕ್ಷಕರಾದಂಥವರು ಸಹ ಈ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗಬೇಕಾಗಿರುತ್ತೆ.
1: ಸರ್, ತಾವು ಕೂಡ ಒಬ್ಬ ಶಿಕ್ಷಕರಾಗಿ ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇದ್ದೀರಾ ಸರ್. ಹಲವಾರು ವಿದ್ಯಾರ್ಥಿಗಳನ್ನು ತಾವು ನೋಡಿರ್ತೀರಾ. ಪ್ರಸ್ತುತದಲ್ಲಿ ನಾವು ಶಿಕ್ಷಣ ಒಂದು ವ್ಯವಸ್ಥೆಯನ್ನು ನೋಡ್ತು ಅಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ಒಂದು ಬಾಂಧವ್ಯ ಅನ್ನೋಂಥದ್ದು ಬಹಳ ವಿರಳ ಅನಿಸುತ್ತೆ. ಒಂದು ಉತ್ತಮ ಬಾಂಧವ್ಯವನ್ನು ನೋಡುವಂಥದ್ದು ಶಿಕ್ಷಕ ಮತ್ತು ವಿದ್ಯಾರ್ಥಿನಲ್ಲಿ. ತಮ್ಮ ಒಂದು ಅನುಭವದ ಪ್ರಕಾರ ಪ್ರಸ್ತುತ ಈ ಬಾಂಧವ್ಯದ ಒಂದು ಕೊರತೆಗಳಾಗಿರ್ಬೋದು, ಇದನ್ನು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಯುವ ಶಿಕ್ಷಕರ ಪಾತ್ರ ಆಗಿರ್ಬೋದು, ಇದಕ್ಕೆ ಪ್ರತಿಯಾಗಿ ಒಂದು ವಿದ್ಯಾರ್ಥಿಗಳ ಒಂದು ಸಹಕಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತು ತಮ್ಮ ಅಭಿಪ್ರಾಯ ಆಗಿರ್ಬೋದು ಅಥವಾ ತಮ್ಮ ಅನುಭವ ಆಗಿರ್ಬೋದು, ಜೊತೆಗೆ ಸಲಹೆಯನ್ನು ಯಾವ ರೀತಿ ಕೊಡೋಕ್ಕೆ ಇಷ್ಟಪಡ್ತೀರಾ?
0: ಮೊದಲಿಗೆ ನಾನು ಇಂದಿನ ಯುವ ಶಿಕ್ಷಕ ಮಿತ್ರರಿಗೆ ಒಂದು ಕಿವಿ ಮಾತನ್ನು ಹೇಳಬೇಕು ಅಂತ ಬಯಸ್ತೇನೆ. ಎಲ್ಲ ಯುವ ಶಿಕ್ಷಕ ಮಿತ್ರರೇ, ನೀವು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕೇವಲ ಒಂದು ಉದ್ಯೋಗವಲ್ಲ, ಒಂದು ಯುಗವನ್ನೇ ನಿರ್ಮಿಸುವ ಜವಾಬ್ದಾರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂದಿನ ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇದು ಕೇವಲ ಯುವ ಶಿಕ್ಷಕರಿಗಷ್ಟೇ ಅಲ್ಲ, ಶಿಕ್ಷಕನಾಗಿ ನನಗೆ ನಾನು ಹೇಳ್ಕೊಳ್ಳುವಂಥ ಮಾತು ಆಗಿರುತ್ತೆ. ಮೊಬೈಲ್ ಯುಗದಲ್ಲಿ ನಾವು ಮನುಷ್ಯರಾಗಬೇಕಾಗತ್ತೆ. ಇಂದು ಮಕ್ಕಳ ಕೈಯಲ್ಲಿ ಗೂಗಲ್ ಇದೆ, AI ಇದೆ, ಹಲವಾರು ಮನಸ್ಸಿನ ಗೊಂದಲಗಳಿದೆ. ಇವೆಲ್ಲಕ್ಕೂ ಸಹ ಉತ್ತರವನ್ನು ಕೊಡಬೇಕು ಅಂತ ಹೇಳಿದ್ರೆ, ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಬೇಕು ಅಂತ ಹೇಳಿದ್ರೆ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ ಆಗ್ತದೆ. ಗೂಗಲ್ ನಮ್ಮ ಮಾಹಿತಿಯನ್ನು ಕೊಡ್ಬೋದು, AI ಉತ್ತರವನ್ನು ಕೊಡ್ಬೋದು, ಆದರೆ ಮಕ್ಕಳ ಮನಸ್ಸಿನಲ್ಲಿ ಜೀವಂತಿಕೆಯನ್ನು ತುಂಬಲಿಕ್ಕೆ ಸಾಧ್ಯ ಇರುವಂಥದ್ದು ಅಂತ ಹೇಳಿದ್ರೆ ಅದು ಶಿಕ್ಷಕರಿಗೆ ಮಾತ್ರ. ಅಂದರೆ ಗೂಗಲ್ನ ಬಿಟ್ಬಿಡಿ, AIನ ಬಿಟ್ಬಿಡಿ ಅಂತಲ್ಲ, ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ತಂತ್ರಜ್ಞಾನವನ್ನು ಬಳಸಿಕೊಳ್ಳುವುದರ ಮೂಲಕ ಮಾನವೀಯತೆಯನ್ನು ಸಹ ಮಕ್ಕಳಲ್ಲಿ ಬೆಳೆಸುವ ಮೂಲಕ, ಜೊತೆಗೆ ಜೀವಂತಿಕೆಯನ್ನು ನಾವು ವಿದ್ಯಾರ್ಥಿಗಳಲ್ಲಿ ಉಂಟು ಮಾಡುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕಾಗ್ತದೆ. ಪ್ರತಿಯೊಬ್ಬ ಶಿಕ್ಷಕರಾದಂಥವರು ಸಹ ಡಾಕ್ಟರ್ ರಾಧಾಕೃಷ್ಣನ್ರವರಂತೆ ವಿದ್ವಾಂಸರಾಗಬೇಕಾಗುತ್ತೆ, ಸಾವಿತ್ರಿಬಾಯಿ ಫುಲೆಯವರಂತೆ ಹೋರಾಟಗಾರರು ಸಹ ಆಗಬೇಕಾಗುತ್ತೆ. ಇವತ್ತಿನ ದಿವಸ ನೀವೇ ಹೇಳಿದ್ರೆ ಸಾಕಷ್ಟು ಗೊಂದಲಗಳಿದೆ. ಯಾರಿಗೋ ಒಬ್ಬರಿಗೆ ಒಂದೊಂದೇ ಮಕ್ಕಳಿರ್ತವೆ, ಎರಡೇ ಮಕ್ಕಳಿರ್ತವೆ. ಆಕಸ್ಮಿಕವಾಗಿ ಶಿಕ್ಷಕರಾದವರು ಮನುಷ್ಯನೇ, ಸಿಟ್ಟಲ್ಲಿ ಒಂದು ಏಟು ಹೊಡೆದು ಬಿಡ್ತಾರೆ, ಬಂದು ಗಲಾಟೆ, ಅಯ್ಯೋ ನನ್ನ ಮೂಡ್ ಹಾಳಾಗೋಯ್ತು. ಆ ರೀತಿಯಲ್ಲ, ಅವ್ರನ್ನ ಕನ್ವಿನ್ಸ್ ಮಾಡಬೇಕಾಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ತಪ್ಪು ಅಂತ ಕಂಡಾಗ ಸಾವಿತ್ರಿಬಾಯಿ ಫುಲೆಯವರ ರೀತಿ ಹೋರಾಟವನ್ನು ಮಾಡಬೇಕಾಗ್ತದೆ. ಈ ಎಲ್ಲ ಕಾರ್ಯಗಳನ್ನ ಮಾಡುವುದರ ಮೂಲಕ ನಾವು ನಿರ್ಭೀಯರಾಗಿ ಕೆಲಸವನ್ನು ಮಾಡಬೇಕಾಗ್ತದೆ. ನಮ್ಮ ಮುಖ್ಯ ಗುರಿ ಉದ್ದೇಶಗಳು ವಿದ್ಯಾರ್ಥಿಗಳನ್ನ ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣ ಮಾಡುವಂಥದ್ದಾಗಿರುತ್ತೆ. ಈ ಎಲ್ಲ ನಿಟ್ಟಿನಲ್ಲಿ ನಾವು ಯೋಚನೆಯನ್ನು ಮಾಡ್ತು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಸಹ ಅಧ್ಯಯನ ಮತ್ತು ಅಧ್ಯಾಪನ ಎರಡನ್ನೂ ಸಹ ಮಾಡಬೇಕಾಗ್ತದೆ. ಅಧ್ಯಯನ, ಒಬ್ಬ ಶಿಕ್ಷಕನಾದಂಥವನು ಯಾವಾಗಲೂ ವಿದ್ಯಾರ್ಥಿಯಾಗಿರಬೇಕು. ದಿನಕ್ಕೆ ಒಂದೆರಡು ಗಂಟೆ ಕಾಲನಾದರೂ ನಾವು ಪುಸ್ತಕದೊಂದಿಗಿತ್ತು ಅಂತ ಹೇಳಿದ್ರೆ ನಮ್ಮ ನಾಲೆಡ್ಜ್ ಬೆಳೆಯುತ್ತೆ. ನಾವೆಲ್ಲರೂ ಸಹ ಮುಖ್ಯವಾಗಿ ಮತ್ತೊಂದನ್ನು ಯೋಚನೆ ಮಾಡಬೇಕಾಗ್ತದೆ. ಸಂಬಳಕ್ಕಾಗಿ ನಾವು ಕೆಲಸ ಮಾಡುವಂಥದ್ದಲ್ಲ, ಸಂಸ್ಕಾರಕ್ಕಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಜೀವಂತ ವ್ಯಕ್ತಿಗಳೊಂದಿಗೆ ನಾವು ಒಡನಾಟವನ್ನು ಉಳ್ಳವರಾಗಿರ್ತೀವಿ.
1: ಹೌದು,
0: ಜೀವಂತ ಮಕ್ಕಳೊಂದಿಗೆ, ಜೀವಂತಿಕೆಗಳೊಂದಿಗೆ ನಾವು ಒಡನಾಟ ಮತ್ತು ನಮ್ಮ ಇಂಟ್ರ್ಯಾಕ್ಟ್ ಯಾವಾಗಲೂ ಸಹ ವಿದ್ಯಾರ್ಥಿ ಶಿಕ್ಷಕರ ಮಧ್ಯೆ ನಡೀತಾ ಇರುತ್ತೆ. ಇದು ಜೀವಂತಿಕೆಯಾಗಿರುತ್ತೆ. ಹಾಗಾಗಿ ಪ್ರತಿಯೊಂದು ಅಂಶಗಳು ಸಹ ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತೆ. ಹಾಗಾಗಿ ಸಂಸ್ಕಾರವಂತರಾಗಿರಬೇಕು. ಮುಖ್ಯವಾಗಿ ನಾವು ವಿದ್ಯಾರ್ಥಿಗಳನ್ನು ಸಂಸ್ಕಾರವಂತರನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಸಂಸ್ಕಾರವಂತರಾಗಿರಬೇಕಾಗ್ತದೆ. ಇದನ್ನು ದಯಮಾಡಿ ಯಾರು ತಪ್ಪಾಗಿ ಭಾವಿಸಬೇಡಿ. ನಮ್ಮಲ್ಲಿ ಏನಿರುತ್ತೋ ಅದರ ಕಲಿಕೆ ಮಕ್ಕಳಲ್ಲಿ ಆಗಿರುತ್ತೆ. ತಂದೆ ತಾಯಿಯನ್ನು ನೋಡಿದಂಥ ಮಗು ತಂದೆ ತಾಯಿ ರೀತಿಯಲ್ಲೇ ವರ್ತನೆಯನ್ನು ಮಾಡುತ್ತೆ. ಅದಕ್ಕಿಂತ ಹೆಚ್ಚಾಗಿ ಶಾಲೆಯಲ್ಲಿ ಶಿಕ್ಷಕರನ್ನು ನೋಡಿದಂತಹ ಮಗು ಶಿಕ್ಷಕರ ರೀತಿಯಲ್ಲೇ ವರ್ತನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಹಾಗಾಗಿ ನಾವು ಸಂಸ್ಕಾರವಂತರಾಗಬೇಕು, ಅಪ್ಡೇಟ್ ಆಗ್ತಾ ಹೋಗ್ತಾ ಇರಬೇಕಾಗ್ತದೆ. ನಮ್ಮ ವಿದ್ಯಾರ್ಥಿಗಳನ್ನು ಸಹ ಏನು ಮಾಡಬೇಕಾಗ್ತದೆ, ಸಂಸ್ಕಾರವಂತರನ್ನಾಗಿ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಪಡುವುದರೊಂದಿಗೆ ಶಿಕ್ಷಕ ವೃತ್ತಿಯ ಶ್ರೀಮಂತಿಕೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಜೊತೆಗೆ ಪರೀಕ್ಷೆಗಾಗಿ ಅಲ್ಲ, ಬದುಕಿಗಾಗಿ ಕಲಿಸಬೇಕಾಗ್ತದೆ. ಹೌದು, ನನ್ನ ಶಾಲೆಯಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ, ಈ ಸರ್ ರಿಸಲ್ಟ್ ಕಡಿಮೆ ಆಯಿತು ಅನ್ನುವಂಥ ಆಲೋಚನೆಗಿಂತ ಮಕ್ಕಳನ್ನು ಬದುಕಿಗಾಗಿ ನಾವು ಕಲಿಸ್ಬೇಕು. ನೀನು ಏನೇ ಕೆಲಸವನ್ನು ಮಾಡು, ರಸ್ತೆಯಲ್ಲಿ ಡಾಂಬರ್ ಕೆಲಸವನ್ನು ಮಾಡ್ತೀಯಾ, ಓಕೆ,

ಸರ್ಕಾರಿ ಉದ್ಯೋಗದಲ್ಲಿ ಇರ್ತೀಯಾ ಓಕೆ, ಯಾವುದೋ ಎನ್ ಜಿ ಓದಲ್ಲಿ ಕೆಲಸ ಮಾಡ್ತೀಯಾ ಓಕೆ, ನೀನು ಏನೇ ಕೆಲಸವನ್ನು ಮಾಡಿದ್ರೆ ನೀನು ಹೇಗೆ ಕೆಲಸವನ್ನು ಮಾಡ್ತೀಯಾ, ಅಲ್ಲಿ ನಿನ್ನ ಹೆಸರನ್ನು ಹೇಗೆ ಗಳಿಸ್ತೀಯಾ, ನಿನ್ನ ಹೆಜ್ಜೆಯ ಗುರುತುಗಳನ್ನು ನೀನು ಹೇಗೆ ಮೂಡಿಸ್ತೀಯಾ, ಯಾವ ಕೆಲಸಗಳು ಚಿಕ್ಕದಲ್ಲ. ಜೊತೆಗೆ ಶಿಕ್ಷಕರಾಗಿ ನಾವು ದೀಪವಾಗಬೇಕಾಗ್ತದೆ. ವಯಸ್ಸು ಆದಂತೆ ದೀಪದಂತೆ ನಾವು ಕರಗ್ತಾ ಹೋಗ್ತೀವಿ, ತೊಂದರೆ ಇಲ್ಲ, ನಾವು ಕರಗದ್ರೂ ಪರವಾಗಿಲ್ಲ, ಆದರೆ ಮಕ್ಕಳ ಬದುಕು ಯಾವಾಗಲೂ ಬೆಳಕಾಗಬೇಕು ಎನ್ನುವಂತಹ ಚಿಂತನೆಯನ್ನು ನಾವು ಏನು ಮಾಡಬೇಕಾಗ್ತದೆ ಮಾಡಬೇಕಾಗ್ತದೆ. ಮುಂದೊಂದು ದಿವಸ ನಮ್ಮ ವಿದ್ಯಾರ್ಥಿಗಳೇ ದೇಶವನ್ನು ಆಳುವಂತಾದಾಗ, ಈಗ ಸಾಕಷ್ಟು ನಾವು ವೇದಿಕೆಗಳಲ್ಲಿ ಕೇಳ್ತೀವಿ, ಸಾಕಷ್ಟು ಎಮ್ ಎಲ್ ಎಗಳಿರ್ಬೋದು, ಎಂ ಪಿ ಇರ್ಬೋದು, ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಿರ್ಬೋದು, ಶಿಕ್ಷಕರನ್ನ ಗೌರವಿಸಿದಂತಹ ಎಷ್ಟೋ ಸಂದರ್ಭಗಳನ್ನು ನಾವು ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ನನ್ನ ಈ ಯಶಸ್ಸಿನ ಹಿಂದೆ ನನ್ನ ಗುರುಗಳಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಹೇಳಿದ್ರೆ ಕೇವಲ ಆ ಶಿಕ್ಷಕರಿಗಷ್ಟೇ ಗೌರವ ಅಲ್ಲ, ಇರುವಂತಹ ಎಲ್ಲ ಸಮಸ್ತ ಶಿಕ್ಷಕರಿಗೆ ಅದೇ ಗೌರವ ಸಿಗುತ್ತೆ. ಆ ನಿಟ್ಟಿನಲ್ಲಿ ಆ ಹೆಸರು ಉಳಿಸುವ ರೀತಿಯಲ್ಲಿ ಶಿಕ್ಷಕರಾದಂಥವರು ಎಲ್ಲರೂ ಸಹ ಕೆಲಸವನ್ನು ಮಾಡಬೇಕಾಗ್ತದೆ. ರಾಷ್ಟ್ರ ಪ್ರಶಸ್ತಿಗಿಂತ ಮಿಗಿಲಾಗಿರುವಂಥದ್ದು ನನ್ನನ್ನು ನೋಡಿದಂಥ ವಿದ್ಯಾರ್ಥಿ ಆ ಕಣ್ಣಿನಲ್ಲಿರುವ ಕೃತಜ್ಞತೆ ಇದೆಯಲ್ಲ, ಆ ಕೃತಜ್ಞತೆಯೇ ನಿಜವಾದ ರಾಷ್ಟ್ರ ಪ್ರಶಸ್ತಿಗಿಂತ ಹೆಚ್ಚಿನದು ಅಂತ ಹೇಳಿದ್ರೂ ತಪ್ಪಾಗಲಾರ್ದು. ಇನ್ನು ಮತ್ತೊಂದು ಮುಖ್ಯ ಅಂಶವನ್ನು ಹೇಳಿದ್ರೆ, ನಿಮಗೆ ಆಲ್ರೆಡಿ ತುಂಬ ಸರ್ವಿಸ್ ಆಗಿದೆ ಸರ್, ನಿಮ್ಮ ಅನುಭವಗಳನ್ನು ಹೇಳಿ ಅಂತ ಹೇಳಿ. ನನಗೆ December 2, 1996 ನಾನು ಅಪಾಯಿಂಟ್ ಆಯಿತು. ನಾನು ಇದೇ ತಾಲೂಕಿನವನಾಗಿದ್ದರೂ ಸಹ ಮುತ್ತಿಗೆ ಉಂಡಿ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ. ನಮ್ಮ ತಂದೆಯೊಂದಿಗೆ ನಾನು ಪಯಣವನ್ನು ಬೆಳೆಸಿದೆ. December 2, 1996 ಹೆಡಿಯಾಲ್ದವ್ರಿಗೆ ತಲುಪಿದ್ವಿ, ಬಸ್ಸು ಅವತ್ತು ಸಿಗಲಿಲ್ಲ. ಅವಾಗ ನಟೇಶ್ ಅಂತ ಹೇಳಿ ಒಬ್ಬರು ಮಾಸ್ಟ್ರು, ಫಿಸಿಕಲ್ ಎಜುಕೇಷನ್ ಟೀಚರ್, ಅವರು ಬಡಗಲ್ಪುರ ಎಕ್ಸ್ಪ್ರೆಸ್ನಲ್ಲಿದ್ದರು. ಅವರು ನನಗೆ ಮಾರ್ಗದರ್ಶಕರ ಕೆಲಸವನ್ನು ಮಾಡಿದ್ರು. ಸರ್, ಇಲ್ಲಿ ಬಸ್ಸು ಗಿಸ್ಸನ್ನು ನೀವು ಕಾಯ್ಲಿಕ್ಕಾಗಲ್ಲ, ಏನು ಸಿಗುತ್ತೋ ಅದನ್ನು ಹತ್ತು ಹೋಗಬೇಕಾಗತ್ತೆ ಅಂತ ಹೇಳಿ ಒಂದು ಗೂಡ್ಸ್ ಗಾಡಿಯನ್ನು ಹತ್ತಿದ್ವಿ 8:30. ಅದು ಎಲ್ಲೆಲ್ಲಿ ನಿಲ್ಲಿಸುತ್ತೋ ಅಲ್ಲೆಲ್ಲ ಧೂಳು ಹಿಂಭಾಗ. ಪ್ರತಿಯೊಬ್ಬ ಶಿಕ್ಷಕರಿಗೂ ಸಹ ಹಲವಾರು ಕನಸುಗಳಿರುತ್ತೆ. ನಾನು ಹೋಗುವಂಥ ಊರು ಹಾಗಿರುತ್ತೆ, ನಾನು ಹೋಗುವಂಥ ಶಾಲೆ ಹೀಗಿರುತ್ತೆ, ನನ್ನ ತರಗತಿ ಈಗೆಲ್ಲ ಇರುತ್ತೆ ಅನ್ನುವಂತಹ ಕನಸುಗಳಿರುತ್ತೆ. ನಾನು ಸಹ ಮುತ್ತಿಗೆ ಉಂಡಿಗೆ ತಲುಪಿದೆ. ತಲುಪಿದಾಗ ನೋಡ್ತೀನಿ ಎಲ್ಲಿ ಉಳ್ಕೊಳ್ಳೋದು, ಪ್ರತಿ ದಿವಸ ಬರೋಕ್ಕಾಗತ್ತಾ ಹೋಗೋಕ್ಕಾಗತ್ತಾ. ಅಲ್ಲಿ ರೇವಣ್ಣ ಅಂತ ಹೇಳಿ ಮುಖ್ಯ ಶಿಕ್ಷಕರು, ನೀವೇನು ಯೋಚನೆ ಮಾಡಬೇಡಿ, ಇಲ್ಲಿ ಉಳ್ಕೊಳ್ಳಿಕ್ಕೆ ನಾನು ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ವ್ಯವಸ್ಥೆಯು ಸಹ ಆಯಿತು. ಹಾಗಿದ್ಮೇಲೆ ಸಮಯವನ್ನು ಹೇಗೆ ಕಳೆಯುವಂಥದ್ದು, ಒಂದು ಚಿಕ್ಕ ಗ್ರಾಮ ಅದು. ಆಗ ಅಲ್ಲೇ ಸ್ಟೇ ಆಗಿದ್ದಂತಹ ನಟರಾಜ್ ಅಂತ ನಮ್ಮ ಕೊಲೀಗ್, ಇನ್ನೊಬ್ಬ ಪಕ್ಕದ ಹೊಸಕೋಟೆ ಅಂತ ಹೇಳಿ ಶಾಲೆ, ಅಲ್ಲಿ ಮಂಜುನಾಥ್ ಅಂತ ಹೇಳಿ ಶಿವಶಂಕರಪ್ಪ ಅಂತ ಇನ್ನೊಬ್ಬರು ಶಿಕ್ಷಕರು. ಹೇಗೆ ಸಮಯವನ್ನು ಕಳೀಲಿಕ್ಕಾಗತ್ತೆ? ಅವಾಗ ನಾವೇನು ಮಾಡಿದ್ವಿ, ಮಕ್ಕಳಲ್ಲಿ ಮಕ್ಕಳಾಗ್ಬಿಟ್ವಿ. ನಮಗೆ ಸಮಯದ ಅರಿವೇ ಇರಲಿಲ್ಲ. ಬೆಳಿಗ್ಗೆ 9:30 ಹೋಗ್ಬಿಡೋದು, ಪುನಃ 6 ಆಯಿತು, 6:30 ಕತ್ತಲಾಯಿತು, ಊರಿನ ಜನರೇ ಬರೋರು, ಮಾಸ್ಟ್ರೇ ಕಳಿಸ್ಬಿಡಿ ಸಾಕು, ಯಾಕೆ ಹಿಂಗೆ ಉಳಿಸ್ಕೊಂತೀರಿ ಅಂತ ಹೇಳಿ. ಬಟ್ ನಮಗೆ ಆ ಸಂದರ್ಭದಲ್ಲಿ ಇದು ಸೇವೆ ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಇಷ್ಟೆಲ್ಲ ನಾವು ಮಾಡೋದ್ರಿಂದ ಮಕ್ಕಳ ಕಲಿಕೆ ಆಗುತ್ತೆ, ಉತ್ತಮ ಆಗುತ್ತೆ. ಬಟ್ 1-2 ತುಂಬ ಒಳ್ಳೆಯ ಹೆಸರುಗಳು ಬಂತು, ತುಂಬ ಗೌರವಿಸ್ಲಿಕ್ಕೆ ಶುರು ಮಾಡಿದ್ರು. ನೀವು ಅಡುಗೆನೇ ಮಾಡ್ಕೋಬೇಡಿ ಮಾಸ್ಟ್ರೇ, ಎಲ್ಲ ನಾವೇ ವ್ಯವಸ್ಥೆ ಮಾಡ್ತೀವಿ. ಪ್ರತಿಯೊಂದು ಆ ಮಟ್ಟಿಗೆ ಗೌರವ ಸಿಕ್ತು. ಅಯ್ಯೋ ರಾಮ, ನಾವು ನಮ್ಮ ಟೈಮ್ ಪಾಸ್ಗೆ ನಾವು ಈ ರೀತಿ ಮಕ್ಕಳನ್ನ ಕುಳಿಸ್ಕೊಂಡು ಅವ್ರಿಗೂ ಕಲಿಸ್ಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾವು ಮಾಡ್ತಾ ಇದ್ವಿ. ಮತ್ತು ಮಕ್ಕಳಲ್ಲಿ ಆಟೋಮೆಟಿಕಲಿ ನಮ್ಮ ಸಂಸ್ಕಾರಗಳು ಮಕ್ಕಳಲ್ಲೂ ಸಹ ಪ್ರತಿಬಿಂಬಿಸಕ್ಕೆ ಶುರುವಾಯಿತು. ಹೋಗ್ಲಾ ಬಾರ್ಲಾ ಏ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದವರೆಲ್ಲ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಕ್ಕಳಿಗೆ ಪೇರೆಂಟ್ಸ್ಗೂ ಸಹ ಖುಷಿಯಾಯಿತು. ನಿರಂತರ ಓದು ಕಲಿಕೆ, ಹೊಸದನ್ನು ರೂಢಿಸಿಕೊಳ್ಳುವಂಥದ್ದು, ಇವೆಲ್ಲವೂ ಸಹ ಒಬ್ಬ ಶಿಕ್ಷಕನಾಗದವನಿಗೆ ಬೇಕೇ ಬೇಕು ಅನ್ನುವಂಥ ಮಾತನ್ನು ನಾನು ಹೇಳ್ತೀನಿ. ಇದಿಲ್ಲ ಅಂತ ಹೇಳಿದ್ರೆ ನಾವು ನಿಂತ ನೀರಾಗ್ಬಿಡ್ತೀವಿ. ನಾವು ಹರಿಯುವಂತಹ ದೊಡ್ಡ ನದಿ ಆಗದೇ ಇದ್ರೂ ಪರವಾಗಿಲ್ಲ, ಸಣ್ಣ ಜರಿ ಆದರೂ ಪರವಾಗಿಲ್ಲ, ಹರಿತಾ ಇರಬೇಕು. ಆವಾಗ ನಾವು ಸಹ ಶುದ್ಧವಾಗ್ತೀವಿ, ಇಡೀ ವ್ಯವಸ್ಥೆನೂ ಸಹ ನಾವು ಶುದ್ಧವಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬ ಶಿಕ್ಷಕರು ಸಹ ಅತ್ಯುನ್ನತ ಶಿಕ್ಷಕರಾಗಿ ನಾವು ಬೆಳಿಬೇಕಾಗ್ತದೆ. ಒಬ್ಬ ಸಾಮಾನ್ಯ ಶಿಕ್ಷಕ ಪಾಠ ಹೇಳ್ಬೋದು, ಒಬ್ಬ ಉತ್ತಮ ಶಿಕ್ಷಕರು ಅರ್ಥ ಮಾಡಿಸ್ಬೋದು, ಆದರೆ ಒಬ್ಬ ಅತ್ಯುತ್ತಮ ಶಿಕ್ಷಕ ಯಾವಾಗಲೂ ಪ್ರೇರೇಪಿಸ್ತಾನೆ. ಆ ಪ್ರೇರೇಪಣೆಯನ್ನು ಒಬ್ಬ ಶಿಕ್ಷಕ ನೀಡಬೇಕು ಅಂತ ಹೇಳಿದ್ರೆ 7 ಗುಣಗಳು ಅತ್ಯಂತ ಮುಖ್ಯವಾಗಿ ಇರಲೇಬೇಕಾಗ್ತದೆ. ಶಿಕ್ಷಕನಾಗಿ ತಾನು ಕಲಿಯುವಂಥ ಗುಣ ತಾಳ್ಮೆ ಹಾಗೂ ಪ್ರೀತಿ. ಮಕ್ಕಳು ಏನೇ ಆದರೂ ಅವರ ತುಂಟತನಗಳು ಚೇಷ್ಟೆಗಳು ಇದ್ದೇ ಇರ್ತವೆ. ತಾಳ್ಮೆ ಹಾಗೂ ಪ್ರೀತಿಯಿಂದ ನಾವೇನು ಮಾಡಬೇಕಾಗತ್ತೆ, ನಿಭಾಯಿಸುವಂತಹ ಗುಣವನ್ನು ಬೆಳೆಸ್ಕೋಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕನಾಗಿ ನಾನು ಬೆಳಿಬೇಕು ಅಂತ ಹೇಳಿದ್ರೆ ಪಕ್ಷಪಾತ ಇರಬಾರ್ದು. ನನಗೆ ಬುದ್ಧಿವಂತ ದಡ್ಡ ಶ್ರೀಮಂತ ಬಡವ ಹುಡುಗ ಹುಡುಗಿ ಜಾತಿ ಮತ ಧರ್ಮ ಲಿಂಗ ಯಾವುದೇ ಭೇದ ಇಲ್ದಾನೆ, ಯಾವುದೇ ಪಕ್ಷಪಾತ ಇಲ್ದಾನೆ. ನನ್ನ ವಿದ್ಯಾರ್ಥಿ ನನ್ನ ವಿದ್ಯಾರ್ಥಿ ಅಷ್ಟೇ, ಅದು ಬಿಟ್ಟು ನನಗೇನೂ ಅಲ್ಲ ಮತ್ತೇನೂ ಅಲ್ಲ. ನಮ್ಗೆ ಇನ್ನೇನೂ ಕಾಣಿಸೋಕ್ಕೂ ಹೋಗಬಾರ್ದು, ಪಕ್ಷಪಾತ ಇಲ್ದಾನೆ.

0: ಆಗಿರಬೇಕಾಗ್ತದೆ. ಮತ್ತು ಒಬ್ಬ ಶಿಕ್ಷಕರಾದವರು ಯಾವಾಗಲೂ ಮಾದರಿಯಾಗಿರಬೇಕಾಗ್ತದೆ. ಪ್ರತಿಯೊಂದು ಮಗುವು ಸಹ ಶಿಕ್ಷಕರನ್ನ ಆ ನಿಟ್ಟಿನಲ್ಲಿ ಅಷ್ಟೊಂದು ಪೂರ್ಣ ಪ್ರಮಾಣದಲ್ಲಿ ಗಮನಿಸುತ್ತೆ. ಹಾಗಾಗಿ ನಾವು ಹಾಕುವಂಥ ಉಡುಪಿರ್ಬೋದು, ಮಾತಿರ್ಬೋದು, ನಡೆ ನುಡಿ, ಆಚಾರ ವಿಚಾರ ಪ್ರತಿಯೊಂದು ವಿಷಯದಲ್ಲೂ ಸಹ ನಾವೇನಾಗಿರಬೇಕು, ಮಾಡಲ್ ಆಗಿರಬೇಕು. ಮಾದರಿಯಾಗಿದ್ದಾಗ ಮಾತ್ರ ನಾವು ಮಕ್ಕಳಲ್ಲಿ ನೆನಪಿನಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೊಸದನ್ನು ನಾವು ಅಳವಡಿಸ್ಕೋಬೇಕು. ನಾವು ತಂತ್ರಜ್ಞಾನ, ಅಯ್ಯೋ ಮೊಬೈಲ್ ಬಂದು ಹಾಗಾಗ್ಬಿಡ್ತು ಹೀಗಾಗ್ಬಿಡ್ತು ಅಂತ ಯೋಚನೆಯನ್ನು ಮಾಡೋದಕ್ಕಿಂತ ನಾವೇನು ತಂತ್ರಜ್ಞಾನ ಬಂದಿದೆ ಆ ತಂತ್ರಜ್ಞಾನವನ್ನು ಸಹ ನಾವು ಹೆಚ್ಚು ಪ್ರಮಾಣದಲ್ಲಿ ಅಳವಡಿಸ್ಕೊಂಡು ಮಕ್ಕಳಿಗೆ ಎಷ್ಟು ಪ್ರಮಾಣದಲ್ಲಿ ಉಣಬಡಿಸ್ಬೋದು ಅಷ್ಟು ಪ್ರಮಾಣದಲ್ಲಿ ಉಣಬಡಿಸುವ ಮೂಲಕ ನಾವು ತಂತ್ರಜ್ಞಾನವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗ್ತದೆ. ಮತ್ತು ಶಿಕ್ಷಕರಿಗೆ ಹಾಸ್ಯಪ್ರಜ್ಞೆ ಮತ್ತು ಸರಳತೆ ಎರಡೂ ಸಹ ಇರಬೇಕು. ಸುಮ್ಮನೆ ನಾನು ಬೋಧಿಸ್ತೀನಿ ಅಂತ ಹೇಳಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಒಂದೇ ಪಟ್ಟಲ್ಲಿ ಹೋಗ್ಬಿಟ್ರು ಆಗೋದಿಲ್ಲ. ಮಧ್ಯ ಸಂದರ್ಭಗಳು ಸಾಕಷ್ಟು ಸಿಗ್ತವೆ ಶಿಕ್ಷಕರಿಗೆ. ತಮಾಷೆಯನ್ನು ಮಾಡಬೇಕು, ಮಕ್ಕಳನ್ನ ನನ್ನನ್ನು ನಾನು ತಮಾಷೆ ಮಾಡ್ಕೋಬೇಕು, ಮಕ್ಕಳನ್ನು ತಮಾಷೆ ಮಾಡಬೇಕು. ಈ ರೀತಿ ಮಾಡುವುದರ ಮೂಲಕ ಇಡೀ ತರಗತಿಯನ್ನು ಲೈವ್ ಆಗಿ ಇಟ್ಕೋಬೇಕಾಗ್ತದೆ. ಮತ್ತು ಮಕ್ಕಳಲ್ಲಿ ಮುಖ್ಯವಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ನಂಬಿಕೆಯನ್ನು ಬೆಳೆಸಬೇಕಾಗ್ತದೆ. ನಾನು ಯಾಕೆ ಈ ಅಂಶವನ್ನು ಕೊನೆಯದಾಗಿ ಪುನಃ ಹೇಳಲಿಕ್ಕೆ ಶುರು ಮಾಡಿದೆ ಅಂತ ಹೇಳಿದ್ರೆ, ಸಾಕಷ್ಟು ಮಕ್ಕಳು ಎಸ್ ಎಲ್ ಸಿಗೆ ಬರ್ತಾರೆ, ಪಿ ಯು ಸಿಗೆ ಬರ್ತಾರೆ, ನೀಟ್ ಆಗಲಿಲ್ಲ, ಸಿ ಇ ಟಿ ಆಗಲಿಲ್ಲ, ನಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಸುಸೈಡ್ ಮಾಡ್ಕೊತಾರೆ. ಆ ಮಕ್ಕಳಲ್ಲಿ ನಂಬಿಕೆಯನ್ನು ಮೂಡಿಸ್ಬೇಕು. ನಾನೇ ಬೆಳಿತೀನಿ, ನಾನೇ ತೆಗೆದುಕೊಳ್ತೀನಿ, ನನ್ನಲ್ಲಿ ಈ ಶಕ್ತಿ ಸಾಮರ್ಥ್ಯಗಳಿದೆ, ಈ ನಂಬಿಕೆಗಳನ್ನು ನಾವು ಬೆಳೆಸಬೇಕಾಗ್ತದೆ. ಜೊತೆಗೆ ಅವರ ಸಾಮರ್ಥ್ಯ ಮತ್ತು ಕೊರತೆಗಳನ್ನು ಅವರೇ ಗುರುತಿಸುವ ರೀತಿಯಲ್ಲಿ ಶಿಕ್ಷಕರು ಮಾಡಬೇಕಾಗ್ತದೆ. ಹಾಗಾಗಿ ಪ್ರತಿಯೊಂದು ಮಗುವಿನಲ್ಲೂ ಸಹ ತನ್ನದೇ ಆದ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ನಮ್ಮಲ್ಲೂ ಸಹ ಸಾಮರ್ಥ್ಯಗಳಿರುತ್ತೆ, ಕೊರತೆಗಳಿರುತ್ತೆ. ಆ ಕೊರತೆಗಳನ್ನು ಮೀರಿ ಬೆಳೆಯುವಂತಹ ನಂಬಿಕೆಯನ್ನು ಮಕ್ಕಳಲ್ಲೂ ಬೆಳೆಸ್ಕೋಬೇಕಾಗ್ತದೆ. ನಮಗೆ ನಾವು ಸಹ ಬೆಳೆಸ್ಕೊಂಡು ಹೋಗುವಂಥದ್ದನ್ನು ನಾವು ಕಾಣಬೇಕಾಗ್ತದೆ.
1: ಬಹಳ ಸಂತೋಷ ಸರ್, ಇಷ್ಟೊತ್ತು ಶಿಕ್ಷಕ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಈ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಒಂದು ವಿಶೇಷತೆ ಆಗಿರ್ಬೋದು, ಹಾಗೆಯೇ ಶಿಕ್ಷಕರ ದಿನಾಚರಣೆಯನ್ನು ಈ ಸೆಪ್ಟೆಂಬರ್ 5 ನಾವು ಆಚರಣೆ ಮಾಡ್ತಿರುವಂಥ ಹಿನ್ನೆಲೆ, ಅದರಲ್ಲಿ ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರವರ ಕೊಡುಗೆಗಳಾಗಿರ್ಬೋದು, ಮಹಿಳಾ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಸಾವಿತ್ರಿ ಬಾಯಿಪಿಲಿಯವರ ಕೊಡುಗೆಗಳಾಗಿರ್ಬೋದು, ಶಿಕ್ಷಕ ವೃತ್ತಿಗೆ ಇರುವಂಥ ಹಿನ್ನೆಲೆ, ಅದರ ಪ್ರಾಮುಖ್ಯತೆ, ಅತ್ಯುನ್ನತ ಶಿಕ್ಷಕರಿಗೆ ಇರಬೇಕಾದಂಥ ಗುಣಗಳು, ಅದರ ಜೊತೆಗೆ ಜವಾಬ್ದಾರಿಗಳಾಗಿರ್ಬೋದು, ಮತ್ತು ತಾವು ಸ್ವತಃ ಶಿಕ್ಷಕರಾಗಿ ತಮ್ಮ ಒಂದು ದಶಕಗಳ ಕಾಲ ಈ ಶಿಕ್ಷಕ ವೃತ್ತಿಯಲ್ಲಿ ತಾವು ಕಂಡಂಥ ಅನುಭವ ಆಗಿರ್ಬೋದು, ಪ್ರಸ್ತುತ ಪೀಳಿಗೆಯಲ್ಲಿರುವಂಥ ಯುವ ಶಿಕ್ಷಕರು ಅವರ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಏನಿರುತ್ತೆ ಅಂತ ಕುರಿತು ಬಹಳ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಬಹಳಷ್ಟು ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ಯುವ ವಿದ್ಯಾರ್ಥಿಗಳಲ್ಲಿ ಹಾಗೂ ಶಿಕ್ಷಕರಲ್ಲಿ ಒಂದಷ್ಟು ಸ್ಫೂರ್ತಿಯನ್ನು ತುಂಬಿದ್ದಕ್ಕೆ ನಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್.
2: ಥ್ಯಾಂಕ್ ಯು.
1: ಪ್ರಿಯ ಕೇಳಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದಲ್ಲಿ ಶಿಕ್ಷಕರ ದಿನಾಚರಣೆಯ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅದರ ವಿಶೇಷತೆ ಆಗಿರ್ಬೋದು, ಶಿಕ್ಷಕರಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರ ಕೊಡುಗೆಗಳು, ಒಬ್ಬ ಉನ್ನತ ಶಿಕ್ಷಕನಿಗಿರಬೇಕಾದಂತಹ ಗುಣಗಳು, ಜವಾಬ್ದಾರಿಗಳು, ಮತ್ತು ಪ್ರಸ್ತುತ ಯುವ ಶಿಕ್ಷಕ ವೃಂದದವರು ಏನೆಲ್ಲ ಕ್ರಮಗಳನ್ನು ಹಾಗೂ ಸಂಸ್ಕಾರಯುತ ಒಂದು ಶಿಕ್ಷಣವನ್ನು ನೀಡೋ ಮುಖಾಂತರ ಒಬ್ಬ ಉನ್ನತ ವಿದ್ಯಾರ್ಥಿಯನ್ನು ಭಾರತದ ಒಳ್ಳೆಯ ಪ್ರಜೆಯಾಗಿ ಮಾಡೋ ನಿಟ್ಟಲ್ಲಿ ಅವರ ಕರ್ತವ್ಯಗಳೇನಿರುತ್ತೆ ಅಂತ ಕುರಿತು ಇದುವರೆಗೂ ಸಾಕಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಂಥವ್ರು ಯಶ್ರಿಕೂಟೆ ತಾಲೂಕಿನ ಟೈಗರ್ ಬ್ಲಾಕ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಬಾಲಸುಬ್ರಹ್ಮಣ್ಯ HS ರವರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಅದರ ವಿಶೇಷತೆಯನ್ನು ಕುರಿತು ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ಶಿಕ್ಷಕರ ದಿನಾಚರಣೆಯ ಹಿನ್ನೆಲೆ, ಶಿಕ್ಷಕ ವೃತ್ತಿಯ ಮಹತ್ವ ಹಾಗೂ ಉತ್ತಮ ಶಿಕ್ಷಕನ ಕರ್ತವ್ಯ ಕುರಿತು ಎಚ್ಡಿಕೋಟೆ ತಾಲೂಕಿನ ಟೈಗರ್ ಬ್ಲಾಕ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಬಾಲಸುಬ್ರಹ್ಮಣ್ಯ ಎಚ್ಎಸ್ ರವರ ಜೊತೆಗಿನ ಶಿಕ್ಷಕರ ದಿನಾಚರಣೆಯ ವಿಶೇಷ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೀನಿಸ್ 43 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 22 ರೂಪಾಯಿ, ಎಂಸಿ 8 ರೂಪಾಯಿ, ಸುನಾಮಿ 6 ರೂಪಾಯಿ.

0: ಎಳವನ 7 ರೂಪಾಯಿ, ಗುಂಟು ಬದನೆಕಾಯಿ 11 ರೂಪಾಯಿ, ಕುಂಬಳಕಾಯಿ 3 ರೂಪಾಯಿ, ಹೀರೆಕಾಯಿ 20 ರೂಪಾಯಿ, ಪಡವಲಕಾಯಿ 16 ರೂಪಾಯಿ, ತೊಂಡೆಕಾಯಿ 14 ರೂಪಾಯಿ, ಹಾಗಲಕಾಯಿ 28 ರೂಪಾಯಿ, ಕಾಲಿಫ್ಲವರ್ 24 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 28 ರೂಪಾಯಿ, ಸೋರೆಕಾಯಿ 12 ರೂಪಾಯಿ, ಬದನೆಕಾಯಿ 17 ರೂಪಾಯಿ, ಕೋಸು 7 ರೂಪಾಯಿ, ಸೀಮೆ ಬದನೆಕಾಯಿ 20 ರೂಪಾಯಿ, ಬೆಂಡೆಕಾಯಿ 14 ರೂಪಾಯಿ, ಟೊಮೊಟೊ 18 ರೂಪಾಯಿ. ಕೇಳುಗರೇ, ಕೇಳಿದರಲ್ಲ ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ತಾಜಾ ಆಹಾರ ಆರೋಗ್ಯದ ಆಗರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾಜಾ ಆಹಾರ ಆರೋಗ್ಯದ ಆಗರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮನೆಯಲ್ಲಿ ತಾಜಾ ಆಹಾರವನ್ನು ಸೇವಿಸುವ ನಮಗೆ ಹಲವಾರು ಕಾರಣಗಳಿಂದ ಹೊರಗಿನ ಊಟವನ್ನು ಮಾಡಬೇಕಾಗಿ ಬರುತ್ತದೆ. ಸಭೆ ಸಮಾರಂಭಗಳಲ್ಲಿ ಅಥವಾ ಪ್ರವಾಸದ ಸಮಯದಲ್ಲಿ ನಾವು ಹೀಗೆ ಹೊರಗೆ ಊಟ ಮಾಡುತ್ತೇವೆ. ಮನೆಯಲ್ಲಿ ಅಡುಗೆ ಮಾಡಿ ಆರೋಗ್ಯಕರ ಆಹಾರವನ್ನು ಸೇವಿಸುವ ಸಕಲ ಸೌಕರ್ಯಗಳಿದ್ದರೂ ಹೋಟೆಲ್ಗಳಿಗೆ ಹೋಗುವುದು, ಅಲ್ಲಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಊಟ ಮಾಡುವುದು ಈಗಿನ ಕಾಲಮಾನದಲ್ಲಿ ಸಹಜವಾಗಿದೆ. ಇಂತಹ ಜಾಗಗಳಲ್ಲಿ ಮುಖ್ಯವಾಗಿ ಸ್ಟಾರ್ ಹೋಟೆಲ್ಗಳಲ್ಲಿ ತಯಾರಾಗುವ ಆಹಾರಗಳ ಬಗ್ಗೆ ಜನ ಅನುಮಾನಿಸುವ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿ ತಯಾರಾಗುವ ಖಾದ್ಯಗಳಲ್ಲಿ ತಾಜಾ ಸಾಮಗ್ರಿಗಳನ್ನು ಬಳಸಿದೆಯೇ? ರಾಸಾಯನಿಕಗಳನ್ನು ಬಳಸಿ ಸಂಸ್ಕರಿಸಿದ ಮಾಂಸ, ಮೀನು ಮತ್ತು ಪನ್ನೀರ್ ಮುಂತಾದ ಪದಾರ್ಥಗಳ ಬಳಕೆಯಾಗುತ್ತಿರುವ ಬಗ್ಗೆ ವರದಿಗಳಾಗುತ್ತಿವೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ನಗರ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ನಡೆದ ದಾಳಿಗಳು ಇದಕ್ಕೆ ಪುಷ್ಟಿ ನೀಡಿವೆ. ಹೋಟೆಲ್ಗಳಲ್ಲಿ ಮಾಂಸ, ಮೀನು ಮುಂತಾದ ಪದಾರ್ಥಗಳನ್ನು ದೀರ್ಘಕಾಲ ಬಳಸಲು ಅವುಗಳನ್ನು ಸಂಸ್ಕರಿಸಿ ಬಿಡುತ್ತಾರೆ. ಈ ಆಹಾರಗಳಲ್ಲಿ ಅತಿಯಾದ ಸಕ್ಕರೆ, ಉಪ್ಪು, ಕೆಟ್ಟ ಕೊಬ್ಬು ಹಾಗೂ ರಾಸಾಯನಿಕಗಳು ಇರುತ್ತವೆ. ಇವು ದೇಹಕ್ಕೆ ಅತ್ಯಂತ ಹಾನಿಕಾರಕ. ಸಂಸ್ಕರಿಸಿದ ಆಹಾರದಲ್ಲಿ ಕ್ಯಾಲೋರಿಗಳು ಅಧಿಕವಾಗಿದ್ದು ನಾರಿನ ಅಂಶ ಇರುವುದಿಲ್ಲ. ಇದರಿಂದ ಅತಿಯಾದ ಹಸಿವು ಮತ್ತು ತೂಕ ಹೆಚ್ಚಾಗಲು ಕಾರಣವಾಗಬಲ್ಲದು. ನಾರಿನ ಅಂಶವು ಆಹಾರದಲ್ಲಿ ಕಡಿಮೆಯಾದರೆ ಸಕ್ಕರೆ ಕಾಯಿಲೆ ಮತ್ತು ಮಲಬದ್ಧತೆಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಸಂಸ್ಕರಿಸಿದ ಆಹಾರದಲ್ಲಿರುವ ಟ್ರಾನ್ಸ್ ಫ್ಯಾಟ್ ಮತ್ತು ಸ್ಯಾಚುರೇಟೆಡ್ ಕೊಬ್ಬು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಸಿ ಹೃದ್ರೋಗದ ಅಪಾಯವನ್ನು ತಂದೊಡ್ಡುತ್ತದೆ. ಸಂಸ್ಕರಿಸಿದ ಆಹಾರಗಳಲ್ಲಿ ಕೃತಕ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟ ತಕ್ಷಣವೇ ಏರಿ ಮಧುಮೇಹಕ್ಕೆ ಕಾರಣವಾಗುತ್ತದೆ. ಸಂಸ್ಕರಿಸಿದ ಆಹಾರವು ದೀರ್ಘಕಾಲ ಬಾಳಿಕೆ ಬರುವಂತೆ ಮಾಡಲು ಅತಿಯಾದ ಉಪ್ಪು ಬಳಸಲಾಗುತ್ತದೆ. ಇದು ರಕ್ತದೊತ್ತಡ ಹೆಚ್ಚಾಗಲು ಮುಖ್ಯ ಕಾರಣವಾಗಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಪ್ಯಾಕ್ ಮಾಡಿದ ಆಹಾರಗಳು ಮತ್ತು ಸಂಸ್ಕರಿಸಿದ ಮಾಂಸದ ಸೇವನೆಯು ಹೊಟ್ಟೆಗೆ ಸಂಬಂಧಿಸಿದ ರೋಗಗಳು ಮತ್ತು ಕ್ಯಾನ್ಸರ್ನ ಅಪಾಯ ಹೆಚ್ಚಿಸುತ್ತದೆ. ಸಂಸ್ಕರಿಸಿದ ಆಹಾರ ಪದಾರ್ಥಗಳ ರುಚಿ, ಬಣ್ಣ ಮತ್ತು ವಾಸನೆಗಳನ್ನು ಹೆಚ್ಚಿಸಲು ಮತ್ತು ಅವು ಹಲವು ತಿಂಗಳುಗಳ ಕಾಲ ಹಾಳಾಗದಿರಲು ಕೃತಕ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಇವು ಕ್ಯಾನ್ಸರ್ಗೆ ಕಾರಣವಾಗಬಹುದು. ಸಂಸ್ಕರಿಸಿದ ಆಹಾರ ಪದಾರ್ಥಗಳ ತಯಾರಿಕಾ ಪ್ರಕ್ರಿಯೆಯು ಆಹಾರದಲ್ಲಿನ ನೈಸರ್ಗಿಕ ಜೀವಸತ್ವಗಳು ಮತ್ತು ಖನಿಜಾಂಶಗಳನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತವೆ. ಇದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಸಂಸ್ಕರಿಸಿದ ಆಹಾರವನ್ನು ನಿರಂತರವಾಗಿ ಸೇವಿಸುವುದರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಅಸಮತೋಲನವೂ ಉಂಟಾಗಬಹುದು ಎಂದು ಸಂಶೋಧನೆಗಳು ತಿಳಿಸುತ್ತವೆ. ಸಂಸ್ಕರಿಸಿದ ಆಹಾರವು ನಮ್ಮ ಕರುಳಿನಲ್ಲಿರುವ ಆರೋಗ್ಯಕರ ಸೂಕ್ಷ್ಮಾಣು ಜೀವಿಗಳನ್ನು ನಾಶ ಮಾಡುತ್ತವೆ. ಈ ಕಾರಣದಿಂದ ನಮ್ಮ ನಿದ್ರೆ ಹಾಗೂ ಮಾನಸಿಕ ಸಮತೋಲನದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ನಮ್ಮ ಹಸಿವನ್ನು ಹಲವು ಹಾರ್ಮೋನುಗಳು ಬಹಳ ನಾಜೂಕಾಗಿ ನಿಯಂತ್ರಣ ಮಾಡುತ್ತವೆ.

0: ಸಂಸ್ಕರಿಸಿದ ಆಹಾರಗಳು ನಮ್ಮ ಹಸಿವನ್ನು ಏರುಪೇರು ಮಾಡುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ. ಈ ಕಾರಣಗಳಿಂದ ಪ್ಯಾಕೆಟ್ ಆಹಾರಗಳು, ಬೇಕರಿ ತಿಂಡಿಗಳು, ಸಾಫ್ಟ್ ಡ್ರಿಂಕ್ಸ್ ಮತ್ತು ಇನ್ಸ್ಟೆಂಟ್ ಆಹಾರಗಳ ಬದಲಿಗೆ ನೈಸರ್ಗಿಕವಾಗಿ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಕ್ಕೆ ಆದ್ಯತೆ ನೀಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಮತ್ತು ಕೆಲವು ಹೋಟೆಲ್ಗಳಲ್ಲಿ ಹಾಲಿನ ಬದಲು ಕೃತಕ ಹಾಲಿನ ಪುಡಿ, ಸ್ಟಾರ್ಚ್, ಯೂರಿಯಾ ಮತ್ತು ಫಾರ್ಮ್ ಆಯಿಲ್ ಬಳಸಿ ಮಾಡಿದ ನಕಲಿ ಪನ್ನೀರ್ ಮಾರಾಟ ಮಾಡಲಾಗುತ್ತಿದೆ. ಇಂತಹ ಕೃತಕ ಪನ್ನೀರ್ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಅಂದರೆ ಯಕೃತ್ ಹಾನಿಗೆ ಒಳಗಾಗಬಹುದು. ಮನೆಯಲ್ಲಿ ಪನ್ನೀರ್ ತಯಾರಿಸುವುದರಿಂದ ಇಂತಹ ವಂಚನೆಗೆ ಒಳಗಾಗುವುದರಿಂದ ತಪ್ಪಿಸಿಕೊಳ್ಳಬಹುದು. ಡಾಲ್ಡಾ ಮತ್ತು ಫಾರ್ಮ್ ಆಯಿಲನ್ನು ಅಡಿಗೆ ಮಾಡಲು ಬಳಸುವುದು ಹಾನಿಕಾರಕ. ಇವು ಸಂಸ್ಕರಿಸಿದ ಅಡಿಗೆ ಎಣ್ಣೆಗಳೇ ಆಗಿರುವುದರಿಂದ ಇವುಗಳ ಬಳಕೆಯು ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮೂಲವಾಗಬಹುದು. ಆಯಾ ಪ್ರದೇಶದಲ್ಲಿ ಬಳಸುವ ಧಾನ್ಯಗಳಿಂದ ಸ್ಥಳೀಯವಾಗಿ ತೆಗೆದ ಎಣ್ಣೆಗಳು, ತೆಂಗಿನ ಎಣ್ಣೆ ಅಥವಾ ಹಸುವಿನ ತುಪ್ಪವು ಸಂಸ್ಕರಿಸಿದ ಅಡಿಗೆ ಎಣ್ಣೆಗಳಿಗಿಂತ ಉತ್ತಮವಾಗಿದೆ. ತಾಜಾ ಅಲ್ಲದ ಮತ್ತು ಸಂಸ್ಕರಿಸಿದ ಆಹಾರವನ್ನು ಪ್ರವಾಸದ ಸಮಯದಲ್ಲಿ ತಿನ್ನದಿರಲು ಸ್ವಯಂ ನಿಯಂತ್ರಣವನ್ನು ಹಾಕಿಕೊಳ್ಳಬೇಕು. ಆಯಾ ಋತುಗಳಲ್ಲಿ ದೊರೆಯುವ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಬಳಸುವುದರಿಂದ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಕಡಿಮೆ ಇರುತ್ತದೆ. ಆಹಾರವಾಗಿ ಮೀನನ್ನು ಆಯ್ಕೆ ಮಾಡುವಾಗ ನಮ್ಮ ಊರಿನಲ್ಲಿ ಸುಲಭದಲ್ಲಿ ದೊರೆಯುವ ಮೀನುಗಳನ್ನೇ ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದಾಗಿದೆ. ದೂರದ ಕರಾವಳಿಯಿಂದ ಮೀನುಗಳನ್ನು ಬೇರೆ ಪ್ರದೇಶಗಳಿಗೆ ತಲುಪಿಸಲು ಹಲವು ದಿನಗಳು ಬೇಕಾಗುತ್ತದೆ. ಆಗ ಮೀನುಗಳನ್ನು ಹಾಳಾಗದಂತೆ ಸಂರಕ್ಷಿಸಲು ರಾಸಾಯನಿಕಗಳನ್ನು ಬಳಸಲಾಗಬೇಕಾಗುತ್ತದೆ. ಹೀಗೆಯೇ ದೂರ ದೇಶಗಳ ಹಣ್ಣು ಹಂಪಲುಗಳನ್ನು ಖರೀದಿಸುವ ಬದಲು ನಮ್ಮ ಊರುಗಳಲ್ಲಿಯೇ ಬೆಳೆದ ಸ್ಥಳೀಯ ಹಣ್ಣು ಹಂಪಲುಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಉದಾಹರಣೆಯಾಗಿದೆ. ನಾವು ದಿನನಿತ್ಯ ಬಳಸುವ ಹಸಿರು ತರಕಾರಿಗಳನ್ನು ನಮ್ಮ ಹಿತ್ತಲಿನಲ್ಲಿಯೇ ರಾಸಾಯನಿಕಗಳಿಂದ ಮುಕ್ತವಾಗಿ ಬೆಳೆದುಕೊಳ್ಳಬಹುದು. ತುಸು ದುಬಾರಿ ಎನಿಸಿದರೂ ರಾಸಾಯನಿಕಗಳನ್ನು ಬಳಸದೆ ಬೆಳೆದ ಹಣ್ಣು ತರಕಾರಿಗಳನ್ನು ಬಳಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯ ಆಯ್ಕೆಯಾಗಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ತಾಜಾ ಆಹಾರ, ಆರೋಗ್ಯದ ಆಗರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚನ ಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ತಾಜಾ ಆಹಾರ, ಆರೋಗ್ಯದ ಆಗರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎಲ್ಲರಿಗೂ ನಮಸ್ಕಾರ.
2: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
1: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
2: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
1: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
2: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
1: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
2: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
2: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
2: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
2: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
2: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಾಗೂ ಸಮಸ್ತ ನಾಡಿನ ಎಲ್ಲ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಶ್ರೀ ಕೃಷ್ಣನ ಮುಕ್ತ ನಗುವಿನ ಹಿಂದೆ ಬಹಳ ಉನ್ನತವಾದ ಪಾಠವಿದೆ. ಶ್ರೀ ಕೃಷ್ಣನ ಬದುಕೆ ವೈಪರೀತ್ಯಗಳಿಂದ ಕೂಡಿದ್ದು, ಚಿಕ್ಕಂದಿನಲ್ಲೇ ತಂದೆ ತಾಯಿಗಳಿಂದ ಬೇರ್ಪಟ್ಟು ಹುಟ್ಟಿದ ನಾಡಿನಿಂದ ಬಹುದೂರ ಜೀವನ ಸವೆಸುತ್ತಾ ಪಾಲನೆ ಪೋಷಣೆ ಮಾಡಿದವರನ್ನೇ ಮಾತ ಪಿತೃಗಳು ಎಂದುಕೊಂಡು ಆನಂದದಿಂದ ಬದುಕಿ ಅಂತಿಮವಾಗಿ ತನ್ನ ಮಾಯಲೋಲ ಭಾವಗಳನ್ನು ಜಗತ್ತಿನಲ್ಲಿ ಬಿಟ್ಟು ಹೋದ. ಹೀಗಾಗಿಯೇ ನಾವೆಲ್ಲ ಶ್ರೀಕೃಷ್ಣನನ್ನು ಮತ್ತು ಅವನ ಮುಗ್ಧ ನಗುವನ್ನು ಮರೆಯಲು ಸಾಧ್ಯವೇ ಇಲ್ಲ. ಇದೇ ಕಾರಣಕ್ಕೆ ಶ್ರೀಕೃಷ್ಣನ ಬದುಕು ನಮಗೆಲ್ಲ ರಂಜನೀಯವಾಗಿ ತೋರುತ್ತದೆ. ಶ್ರೀಕೃಷ್ಣ ಬದುಕು ಎಲ್ಲರಿಗೂ ಯಾವಾಗಲೂ ಸುಲಭವಾಗಿರುತ್ತದೆ ಎಂದು ಉಪದೇಶಿಸಲಿಲ್ಲ. ಅವನ ಬದುಕಿನ ಮೂಲಕ ಮತ್ತು ಭಗವದ್ಗೀತೆಯ ಮುಖಾಂತರ ಎಲ್ಲ ಜೀವಿಗಳಿಗೂ ಕಷ್ಟ ಅನಿವಾರ್ಯ. ಆದರೆ ನಮ್ಮ ಆಂತರಿಕ ಶಕ್ತಿಗಳನ್ನು ಮತ್ತು ಜೀವನೋತ್ಸಾಹವನ್ನು ಕಳೆದುಕೊಳ್ಳುವ ಅವಶ್ಯಕತೆ ಇಲ್ಲ ಎಂದು ಸಾರಿದ್ದಾನೆ. ಅವನ ನಗುಮುಖ ಕಷ್ಟದಿಂದ ಪಲಾಯನ ಮಾಡುವುದನ್ನು ಸಾರುವುದಿಲ್ಲ. ಬದಲಿಗೆ ಅದು ಸಂಘರ್ಷದ ದಿನಗಳನ್ನು ಹೇಗೆ ಎದುರಿಸಬಹುದು ಎನ್ನುವುದನ್ನು ಸೂಚಿಸುತ್ತದೆ. ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸನಾತನ ಪರಂಪರೆಯಲ್ಲಿ ಒಂದು ಧಾರ್ಮಿಕ ದಿನ. ಅದು ಶ್ರೀ ಕೃಷ್ಣನ ಹುಟ್ಟುಹಬ್ಬವನ್ನು ನೆನಪಿಸುವುದರ ಜೊತೆಗೆ ಅವನ ಬದುಕಿನ ದಿನಗಳನ್ನು ನಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತದೆ. ಕಂಸ ತನ್ನ ಕ್ರೂರತೆಯನ್ನು ಮೆರೆಯುತ್ತಿದ್ದ ದಿನಗಳನ್ನು ನೆನಪಿಸುತ್ತದೆ. ಭಾಗವತ ಪುರಾಣದ ಪ್ರಕಾರ ಕೃಷ್ಣ ಮಧುರೆಯಲ್ಲಿ ಹುಟ್ಟಿದ್ದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಧರ್ಮದ ಎದುರಿಗೆ ಧರ್ಮದ ಜಯ ತಂದುಕೊಡಲು ಎಂದಷ್ಟೇ ತಿಳಿದುಕೊಂಡರೆ ತಪ್ಪಾದೀತು. ಏಕೆಂದರೆ ಶ್ರೀಕೃಷ್ಣನ ಕಥೆ ಜೀವನ ದುಸ್ತಾರವಾಗಿರುವಾಗ ಕೆಚ್ಚೆದೆಯಿಂದ ಬದುಕುವುದು ಹೇಗೆಂದು ತೋರಿಸುತ್ತದೆ. ಜೊತೆಗೆ ಎಂತೆದೆ ಸಂದರ್ಭವಾಗಲಿ ಎಲ್ಲವನ್ನು ಮುಗುಳು ನಗೆಯಿಂದಲೇ ಸ್ವೀಕರಿಸುತ್ತ ಸಮಸ್ಯೆಗೊಂದು ಪರಿಹಾರ ಕಂಡುಕೊಳ್ಳುವ ದಾರಿಯನ್ನು ತೋರುತ್ತದೆ. ಶ್ರೀ ಕೃಷ್ಣನ ಬಾಲ್ಯ, ತಂದೆ ತಾಯಿಯರಿಂದ ಅಗಲಿಕೆ, ಸ್ನೇಹಿತರೊಂದಿಗೆ ಜೀವನ, ಆಗಾಗ ಜನರಲ್ಲಿ ಇರುವ ದುರಹಂಕಾರವನ್ನು ತೊಲಗಿಸುವ ಪರಿ, ಕೆಟ್ಟವರ ನಿರ್ಮೂಲನೆ, ಸಂಬಂಧಗಳೊಂದಿಗೆ ಬದುಕು, ಸಮಸ್ಯೆಗಳ ನಿವಾರಣೆ, ಅಂತಿಮವಾಗಿ ಅನಿವಾರ್ಯವಾದ ಯುದ್ಧವನ್ನು ಎದುರಿಸುವುದು, ಅವರವರಿಗೆ ಅವರವರ ಕರ್ಮ ಫಲಗಳನ್ನು ನೀಡುವುದು, ಇವೆಲ್ಲವನ್ನು ಗಮನಿಸಿದಾಗ ಬರೀ ಶ್ರೀಕೃಷ್ಣನ ಹುಟ್ಟನ್ನು ಬರೀ ಹಬ್ಬವೆಂದು ಸಂಭ್ರಮಿಸುವುದರ ಬದಲು ಅವನಿಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡು ನಮ್ಮ ಬದುಕನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ನೋಡಿಕೊಳ್ಳುವುದು ಮುಖ್ಯ ಎಂದು ಅರಿವಾಗುತ್ತದೆ. ಕೆಲವರು ಮಾತಾಡುವಾಗ ನಾವೇನು ಚಿನ್ನದ ಚಮಚ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿಲ್ಲ ಎನ್ನುತ್ತಾರೆ. ಶ್ರೀಕೃಷ್ಣನ

0: ಮಗು ಕೂಡ ಹಾಗೆಯೇ. ಹುಟ್ಟಿದ ಎಳೆಮಗುವನ್ನು ರಭಸವಾಗಿ ಸುರಿಯುತ್ತಿದ್ದ ಮಳೆಯಲ್ಲಿ ಬುಟ್ಟಿಯಲ್ಲಿ ಮುಳುಗಿಸಿಕೊಂಡು ಬೋರ್ಗರಿಯುತ್ತಿದ್ದ ನದಿಯನ್ನು ದಾಟಿದವನು ವಸುದೇವ. ಕೃಷ್ಣನಿಗೆ ಬಾಲ್ಯದಲ್ಲಿ ಯಾವ ಐಷಾರಾಮಿಯೂ ಇರಲಿಲ್ಲ. ಅವನ ಬಾಲ್ಯದ ಒಂದೊಂದು ಹೆಜ್ಜೆಯು ಅನಿರೀಕ್ಷಿತಗಳಿಂದ ತುಂಬಿತ್ತು. ಆದರೂ ಅಂತಿಮವಾಗಿ ಅವನ ಬದುಕು ರೂಪುಗೊಂಡ ರೀತಿ ಇಡೀ ಜಗತ್ತಿಗೆ ಮಾದರಿಯಾಗಿತ್ತು. ಇಲ್ಲಿನ ಸಂದೇಶ ಏನು ಅಂದರೆ, ಯಾವುದೇ ವ್ಯಕ್ತಿಯ ಜೀವನದ ಸಾಧನೆಗೆ ಅವನ ಜನನ, ಬಾಲ್ಯ ರೂಪುಗೊಂಡ ರೀತಿ, ಅನುಭವಿಸಿದ ಕಷ್ಟ ಇವುಗಳಿಂದ ಅವಲಂಬಿತವಾಗಿಲ್ಲ ಎನ್ನುವುದು. ಶ್ರೀ ಕೃಷ್ಣನ ಬಾಲ್ಯ ಗೋಕುಲದಲ್ಲಿ ಕಳೆಯಿತು. ಅವನು ಸಾಕುತಾಯಿ ಯಶೋಧ, ತಂದೆ ನಂದ, ಗೋಪಿಯರು, ಗೋಪಾಲಕರು ಇವರುಗಳೊಂದಿಗೆ ಕಳೆದ ಬಾಲ್ಯದ ದಿನಗಳು ಮನಮೋಹಕವಾಗಿತ್ತು, ರಂಜನೀಯವಾಗಿತ್ತು. ಆದರೆ ಅವನ ಈ ಸಂತಸ ಹೆಚ್ಚು ದಿವಸ ಇರಲಿಲ್ಲ. ಕಂಸನನ್ನು ಎದುರಿಸಲು ಅವನು ಗೋಕುಲ ಬಿಟ್ಟು ಮಧುರಿಗೆ ಬರಬೇಕಾಯಿತು. ಅಷ್ಟು ಚಿಕ್ಕ ವಯಸ್ಸಿಗೆ ಅವನಿಗೆ ಜವಾಬ್ದಾರಿ ಬಂದಿತ್ತು. ಕೆಲವು ಕಠಿಣವಾದ ನಿರ್ಧಾರಗಳನ್ನು ಅವನು ತೆಗೆದುಕೊಳ್ಳಬೇಕಾಗಿತ್ತು. ತನ್ನ ಗುರಿಯನ್ನೇ ಅನುಸರಿಸಿ ಯಾವ ಸಂಬಂಧಗಳಿಗೂ ಪ್ರದೇಶಗಳ ಬಗೆಗೂ ಯಾವುದೇ ಮೋಹವನ್ನು ಅಂಟಿಸಿಕೊಳ್ಳದೆ ಕೇವಲ ಅವುಗಳ ನೆನಪುಗಳ ಬುತ್ತಿ ಕಟ್ಟಿಕೊಂಡು ಮುಂದುವರಿಯುತ್ತಿದ್ದ. ಹಾಗೆಯೇ ನಮಗೂ ನಮ್ಮ ಜೀವನದಲ್ಲಿ ಜವಾಬ್ದಾರಿ ಮತ್ತು ಗುರಿ ಮುಟ್ಟುವುದು ಬಹಳ ಮುಖ್ಯ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾನೆ. ಮುಖದಲ್ಲಿ ನಗೆಹಿದೆ ಎಂದಾಕ್ಷಣ ಕೃಷ್ಣನಿಗೆ ಸಮಸ್ಯೆಗಳು ಇರಲಿಲ್ಲವೆಂದಲ್ಲ. ಅಂತರಂಗದ ನೋವು ಎಷ್ಟೇ ಇದ್ದರೂ ಅವುಗಳನ್ನು ಮುಖದ ಮೇಲೆ ತೋರಿಸದೆ ಮುಗುಳು ನಗೆಯಿಂದಲೇ ಸಮಸ್ಯೆಗಳ ನಿರ್ವಹಣೆ ಮಾಡಬೇಕು ಎನ್ನುವ ಸಂದೇಶ ಕೊಟ್ಟಿದ್ದಾನೆ. ಜೊತೆಗೆ ನಮ್ಮ ಬದುಕಿನಲ್ಲಿ ಹಂತಹಂತವಾಗಿ ಸಮಸ್ಯೆಗಳು ಬರುತ್ತಲೇ ಇದ್ದರೂ ಅವುಗಳನ್ನು ನಗು ಮುಖದಿಂದಲೇ ಎದುರಿಸಬೇಕು ಎಂದಿದ್ದಾನೆ. ಶ್ರೀಕೃಷ್ಣ ಕೊಟ್ಟ ಬಹುದೊಡ್ಡ ಸಂದೇಶ ಕುರುಕ್ಷೇತ್ರ ಯುದ್ಧದಲ್ಲಿದೆ. ಅದೊಂದು ಕ್ಲಿಷ್ಟಕರ ಸನ್ನಿವೇಶ. ಯುದ್ಧಕ್ಕೆ ಎಂದು ಬಂದ ಅರ್ಜುನ ಹಿಮ್ಮೆಟ್ಟಿದಾಗ ಅವನಿಗೆ ಮಾರ್ಗದರ್ಶನ ಮಾಡೋದು ಸುಲಭವಾಗಿರಲಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬೇಕಾಯಿತು. ಮನುಷ್ಯ ಸಂಬಂಧಗಳು ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನು ಎಂಥದೇ ಸಂದರ್ಭ ಆದರೂ ತನ್ನ ಕರ್ತವ್ಯವನ್ನು ಮಾಡುವುದು ಬಿಡಬಾರದು ಎನ್ನುವ ಸಂದೇಶವನ್ನು ಭಗವದ್ಗೀತೆಯ ಮುಖಾಂತರ ನಮಗೆ ನೀಡಿದ್ದಾನೆ. ಬಗೆದಷ್ಟು ಬಂಗಾರ ಎನಿಸಿಕೊಂಡಿರುವ ಭಗವದ್ಗೀತೆ ಯಾರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ ಅಷ್ಟು ಅರ್ಥವಾಗುತ್ತಿದೆ. ಇವೆಲ್ಲವನ್ನು ನಾವು ಗಮನಿಸಿದಾಗ ಸುಮ್ಮನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಬರೀ ಒಂದು ಹಬ್ಬದಂತೆ ಆಚರಿಸುವ ಬದಲು ಶ್ರೀಕೃಷ್ಣನ ಬದುಕನ್ನು ಅರ್ಥ ಮಾಡಿಕೊಂಡು ಅವನ ಉಪದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡುತ್ತಾ ಅವುಗಳನ್ನು ನಮ್ಮ ಬದುಕಿನಲ್ಲಿ ಆದಷ್ಟು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದೇ ಸಾರ್ಥಕ ಅಲ್ಲವೇ? ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಪ್ರಿಯ ಕೇಳುಗರೇ, ಕೇಳುತ್ತಲ್ಲಷ್ಟೊತ್ತು ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕೇಳುಗರೇ, ಇದುವರೆಗೂ ಮಾರ್ಗದರ್ಶಕ ಮುರಾರಿ ಶ್ರೀಕೃಷ್ಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮವನ್ನು ಕೇಳಿದ್ದೀರಿ.
2: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೆ ನಿನ್ಗೆ ಕೆಮ್ ಬಂದಿರೋದು.
4: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾನೆ ಇರ್ತಾನೆ. ಯಾಕೋ
2: ಓ ಕುಮಾರ ರಾಮು, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವ್ ನಿಕಣ್ರು, ಅದನ್ನ ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೆಟ್ ಸೇತಾ ಇರು, ನಿನಗೆ ಬರ್ಬಾಯಿ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೆಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್,

0: ಬಂದ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ನಮಸ್ಕಾರ ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಸಾಮಾಜಿಕ ಜಾಲತಾಣದ ಸುರಕ್ಷತೆಯ ಕುರಿತು. ಅಂದರೆ ಸಾಮಾಜಿಕ ಜಾಲತಾಣ ಎಂದರೆ ಏನು, ಇದರಿಂದ ಆಗುವಂತಹ ತೊಂದರೆಗಳು ಹಾಗೂ ಸುರಕ್ಷತೆಯ ಕುರಿತು ತಿಳಿದುಕೊಳ್ಳೋಣ. ಇಂದು ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಮುಂತಾದ ಜಾಲತಾಣಗಳಲ್ಲಿ ಫೋಟೋಗಳು, ವಿಡಿಯೋಗಳು, ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಆದರೆ ನಾವು ಹಂಚುವ ಪ್ರತಿಯೊಂದು ಮಾಹಿತಿ ನಮ್ಮ ಸುರಕ್ಷತೆಗೆ ಸಂಬಂಧಿಸಿದೆ.
1: ನಾನು ಈಗ ಮೈಸೂರಿಗೆ ಹೋಗುತ್ತಿದ್ದೇನೆ, ಮನೆ ಖಾಲಿ ಇದೆ ಅಂತ ಪೋಸ್ಟ್ ಮಾಡಿದ್ದೇನೆ.
2: ಅಯ್ಯೋ, ಇದು ತುಂಬಾ ಅಪಾಯಕಾರಿ, ಯಾರಾದರೂ ಇದನ್ನು ನೋಡಿ ದುರುಪಯೋಗ ಮಾಡಿಕೊಳ್ಳಬಹುದು.
0: ಲೊಕೇಶನ್ ಶೇರಿಂಗ್, ಟ್ರಾವೆಲ್ ಪ್ಲಾನ್ಸ್ ಪೋಸ್ಟಿಂಗ್, ಲೈವ್ ಅಪ್ಡೇಟ್ಸ್, ಇವುಗಳು ಅಪರಾಧಿಗಳಿಗೆ ಅವಕಾಶ ಕೊಡಬಹುದು. ಫಿಶಿಂಗ್ ಮತ್ತು ನಕಲಿ ಲಾಗಿನ್ಗಳಿಂದ ಆಗುವಂತಹ ತೊಂದರೆಗಳ ಬಗ್ಗೆ ತಿಳಿದುಕೊಳ್ಳೋಣ.
2: ನನಗೆ ಇನ್ಸ್ಟಾಗ್ರಾಮ್ ಲಾಗಿನ್ ಎಕ್ಸ್ಪೈರ್ಡ್ ಆಗಿದೆ ಅಂತ ಒಂದು ಲಿಂಕ್ ಬಂದಿದೆ.
1: ಹೌದಾ, ಇದು ಫಿಶಿಂಗ್ ಅಟ್ಯಾಕ್. ಫೇಕ್ ಲಾಗಿನ್ ಪೇಜ್ ಪಾಸ್ವರ್ಡ್ ಸ್ಟೀಲ್ ಮಾಡ್ತಾರೆ.
0: ಯು ಆರ್ ಎಲ್ ತಪ್ಪಾಗಿ ಕಾಣಬಹುದು, ಉದಾಹರಣೆಗೆ instagram.com ಅಫಿಷಿಯಲ್ ಸೈಟ್ ಆಗಿ ಕಾಣಬಹುದು, ಆದರೆ ಫೇಕ್ ಆಗಿರುತ್ತದೆ. ಹಾಗೆ ಈಗ ಅಕೌಂಟ್ ಹ್ಯಾಕಿಂಗ್ ಬಗ್ಗೆ ತಿಳಿದುಕೊಳ್ಳೋಣ.
1: ಓ, ನನ್ನ ಅಕೌಂಟ್ ಹ್ಯಾಕ್ ಆಗಿದೆ, ನನ್ನ ಹೆಸರಿನಲ್ಲಿ ಮೆಸೇಜ್ ಹೋಗ್ತಿದೆ.
2: ಹೌದಾ, ನೀನು 2FA ಎನೇಬಲ್ ಮಾಡಿದೆಯಾ?
1: ಇಲ್ವಲ್ಲ.
0: 2FA ಇಲ್ಲದಿದ್ದರೆ ಅಕೌಂಟ್ ಹ್ಯಾಕ್ ಆಗುವುದು ಸುಲಭ. ಜಾಗೃತರಾಗಿರಿ, ಸುರಕ್ಷಿತರಾಗಿರಿ. ನಾವೀಗ ಸಾಮಾಜಿಕ ಜಾಲತಾಣದ ಸುರಕ್ಷತಾ ಕ್ರಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಸ್ಟ್ರಾಟರ್ಜಿ. ಕನಿಷ್ಠ 12 ಅಕ್ಷರಗಳನ್ನು ಹೊಂದಿರಬೇಕು. ಅಂದರೆ ಅಪ್ಪರ್ ಕೇಸ್, ಲೋವರ್ ಕೇಸ್, ನಂಬರ್ಸ್, ಸಿಂಬಲ್ಸ್ ಇರಿಸಿ ಪಾಸ್ವರ್ಡ್ ಇಡುವುದು ಉತ್ತಮ. ಎಕ್ಸಾಂಪಲ್, ಕರ್ನಾಟಕ @2026 #safe.
1: 2-factor ಅಥೆಂಟಿಕೇಶನ್, 2FA, ಪಾಸ್ವರ್ಡ್ ಜೊತೆಗೆ OTP, ಅಥೆಂಟಿಕೇಟರ್ ಆ್ಯಪ್ ಹ್ಯಾಕ್ ಆಗೋ ಸಾಧ್ಯತೆ ಕಡಿಮೆಯಾಗುತ್ತದೆ. ಮೂರನೆಯದಾಗಿ ಪ್ರೈವಸಿ ಸೆಟ್ಟಿಂಗ್ ಕಸ್ಟಮೈಸೇಷನ್. ಹು ಕ್ಯಾನ್ ಸಿ ಯುವರ್ ಪೋಸ್ಟ್, ಫ್ರೆಂಡ್ಸ್ ಓನ್ಲಿ, ಹು ಕ್ಯಾನ್ ಕಾಂಟ್ಯಾಕ್ಟ್ ಯು ಲಿಮಿಟ್. ಓವರ್ ಶೇರಿಂಗ್ ತಪ್ಪಿಸಲು ನಿಜವಾದ ವಿಳಾಸವನ್ನು ಹೇಳಬಾರದು, ನಮ್ಮ ಫೋನ್ ನಂಬರನ್ನು ಕೊಡಬಾರದು, ಬ್ಯಾಂಕ್ ಡೀಟೇಲ್ಸ್ ಅನ್ನು ನೀಡಬಾರದು ಹಾಗೂ ಟ್ರಾವೆಲ್ ಪ್ಲಾನ್ ಅನ್ನು ತಿಳಿಸಬಾರದು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿಎ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್

0: ಟಾಪಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಸೆಣಸು. ವಾರ್ತೆಗಳ ವಿವರ. ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ಕೈಗೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಗುವಾಹಟಿಯ ಲೋಕಪ್ರಿಯ ಗೋಪಿನಾಥ್ ಬೋರ್ಡೊಲೋಯಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ತಲುಪಿದ್ದಾರೆ. ಅಲ್ಲಿ ಅವರನ್ನು ಅಸ್ಸಾಂ ರಾಜ್ಯಪಾಲ ಲಕ್ಷ್ಮಣ ಪ್ರಸಾದ್ ಆಚಾರ್ಯ, ಮುಖ್ಯಮಂತ್ರಿ ಡಾ ಹಿಮಂತ ಬಿಸ್ವ ಶರ್ಮಾ ಹಾಗೂ ಇತರ ಗಣ್ಯರು ಸ್ವಾಗತಿಸಿದರು. ಅಸ್ಸಾಂ ಪ್ರವಾಸದ ಸಂದರ್ಭದಲ್ಲಿ ಉಪರಾಷ್ಟಪತಿ ಅವರು ಗೀತಾನಗರ ಕಾಲೇಜು, ಶ್ರೀಮಂತ ಶಂಕರದೇವ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ಗೌಹಾಟಿ ವಿಶ್ವವಿದ್ಯಾಲಯಗಳಲ್ಲಿ ಆಯೋಜಿಸಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಅವರು ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರ್ಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಸ್ಥಾಪಿಸಿರುವ ಡೊನ್ನಿ ಪೊಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಬಿಹಾರದಲ್ಲಿ ಪ್ರವಾಹ ಪರಿಸ್ಥಿತಿ ಇಂದೂ ಕೂಡ ಮುಂದುವರೆದಿದ್ದು ಅನೇಕ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿ 11 ಜಿಲ್ಲೆಗಳಲ್ಲಿ ಸುಮಾರು 16.85 ಲಕ್ಷ ಜನರು ಸಂಕಷ್ಟದಲ್ಲಿದ್ದಾರೆ. ಆದರೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆಡಳಿತವು ನಿರಂತರವಾಗಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ನಡೆಸುತ್ತಿದೆ. ಅಧಿಕೃತ ಅಂಕಿಅಂಶಗಳ ಪ್ರಕಾರ 11 ಜಿಲ್ಲೆಗಳ 61 ಬ್ಲಾಕ್ಗಳು ಮತ್ತು 300 ಗ್ರಾಮ ಪಂಚಾಯಿತಿಗಳು ಪ್ರವಾಹದಿಂದ ಬಾಧಿತವಾಗಿವೆ. ಸಂತ್ರಸ್ತರಿಗೆ ಆಹಾರ, ಆಶ್ರಯ ಮತ್ತು ಇತರ ಅಗತ್ಯ ನೆರವು ಒದಗಿಸಲು ಪರಿಹಾರ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಲಾಗಿದೆ. ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ 80 ಸಮುದಾಯ ಅಡುಗೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಇದುವರೆಗೆ ಸುಮಾರು 1.21 ಲಕ್ಷ ಮಂದಿಗೆ ಆಹಾರದ ವ್ಯವಸ್ಥೆ ಮಾಡಲಾಗಿದೆ. 1 ಪರಿಹಾರ ಶಿಬಿರವೂ ಕಾರ್ಯನಿರ್ವಹಿಸುತ್ತಿದ್ದು 326 ಸಂತ್ರಸ್ತರಿಗೆ ವಸತಿ, ಆಹಾರ, ವೈದ್ಯಕೀಯ ನೆರವು ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಸಂತ್ರಸ್ತರಿಗೆ ತಕ್ಷಣದ ನೆರವು ನೀಡಲು ಇದುವರೆಗೆ ಸುಮಾರು 45,900 ಪಾಲಿಥಿನ್ ಹಾಳೆಗಳು ಮತ್ತು 11,700 ಒಣ ಪಡಿತರ ಪೊಟ್ಟಣಗಳನ್ನು ವಿತರಿಸಲಾಗಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರ ಸ್ಥಳಾಂತರ ಹಾಗೂ ಸಂಚಾರಕ್ಕೆ ಅನುಕೂಲವಾಗುವಂತೆ ರಾಜ್ಯಾದ್ಯಂತ 1,158 ದೋಣಿಗಳನ್ನು ಕಾರ್ಯಾಚರಣೆಗೆ ನಿಯೋಜಿಸಲಾಗಿದೆ. ಮುಂಬರುವ ದಿನಗಳಲ್ಲಿ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತ್ವರಿತ ಪರಿಹಾರ ಹಾಗೂ ರಕ್ಷಣಾ ಕಾರ್ಯಾಚರಣೆ ಕೈಗೊಳ್ಳಲು ವಿವಿಧ ಜಿಲ್ಲೆಗಳಲ್ಲಿ 27 ರಾಜ್ಯ ವಿಪತ್ತು ನಿರ್ವಹಣಾ ಪಡೆ ಎಸ್ಡಿಆರ್ಎಫ್ ತಂಡಗಳು ಮತ್ತು 7 ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಎನ್ಡಿಆರ್ಎಫ್ ತಂಡಗಳನ್ನು ನಿಯೋಜಿಸಲಾಗಿದೆ. ಪ್ರಯಾಗ್ರಾಜ್ ಮತ್ತು ವಾರಾಣಸಿಯಲ್ಲಿ ಗಂಗಾ ನದಿಯಲ್ಲಿ ನೀರಿನ ಮಟ್ಟ ಅಪಾಯ ಮಟ್ಟಕ್ಕಿಂತ ಕೆಳಗಿದೆ. ಮುಂದಿನ 2 ದಿನಗಳಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಬಿಹಾರ ಹವಾಮಾನ ಕೇಂದ್ರ ಮುನ್ಸೂಚನೆ ನೀಡಿದೆ. ಕೆಲವು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆಯೂ ಇದೆ. ಇರಾನ್ನ ಐಆರ್ಜಿಸಿ ನೌಕಾಪಡೆ ಹುರ್ಮುಜ್ ಜಲಸಂಧಿಯಲ್ಲಿ ಅನುಮತಿ ಇಲ್ಲದ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ 3 ತೈಲ ಟ್ಯಾಂಕರ್ಗಳು ಹಾಗೂ ಅಮೆರಿಕದೊಂದಿಗೆ ಸಂಪರ್ಕ ಹೊಂದಿವೆ ಎನ್ನಲಾದ 3 ಹಡಗುಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ಪರ್ಷಿಯನ್ ಕೊಲ್ಲಿ ಮತ್ತು ಒಮನ್ ಸಮುದ್ರದಲ್ಲಿ ಅಮೆರಿಕವು ಇರಾನ್ನ 3 ತೈಲ ಟ್ಯಾಂಕರ್ಗಳ ಮೇಲೆ ದಾಳಿ ನಡೆಸಿದ ಬಳಿಕ ಈ ಬೆಳವಣಿಗೆ ನಡೆದಿದೆ. ಅಮೆರಿಕದ ದಾಳಿಯಿಂದ ಹಡಗುಗಳಿಗೆ ಹಾನಿಯಾಗಿದೆ ಎಂದು ಐಆರ್ಜಿಸಿ ತಿಳಿಸಿದ್ದು, ಹೊರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡುವ ಪ್ರಯತ್ನ ಇದಾಗಿದೆ ಎಂದು ಆರೋಪಿಸಿದೆ. ಜಲಸಂಧಿಯಲ್ಲಿ ಕಾರ್ಯನಿರ್ವಹಿಸುವ ಹಡಗುಗಳು ಈ ಅನುಮತಿಯಿಲ್ಲದ ಜಲಮಾರ್ಗಗಳನ್ನು ತಪ್ಪಿಸುವಂತೆ ಎಚ್ಚರಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1,344 ಏರಿಕೆಯಾಗಿದೆ. ಸುಮಾರು 5,590 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ಇದುವರೆಗೆ 13,100 ಅಧಿಕ ಮಂದಿಯನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ ಕೆಸರು ಮತ್ತು ಅವಶೇಷಗಳಡಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯೊಬ್ಬರನ್ನು ರಕ್ಷಿಸಲಾಗಿದೆ. ಮೃತದೇಹಗಳ ಗುರುತು ಪತ್ತೆ ಹೆಚ್ಚಲು ಅಧಿಕಾರಿಗಳು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ.

ಸಲ್ಲಿಸುತ್ತಿದ್ದು, ಹಲವು ಪ್ರಕರಣಗಳಲ್ಲಿ ಡಿಎನ್ಎ ಪರೀಕ್ಷೆ ನಡೆಸಲಾಗುತ್ತಿದೆ. ಅಗತ್ಯ ಗುರುತು ಸಂಗ್ರಹಿಸಿದ ಬಳಿಕ 222 ಮಹಿಳೆಯರು, 355 ಪುರುಷರು ಹಾಗೂ 453 ಅಪರಿಚಿತ ವ್ಯಕ್ತಿಗಳ ಮೃತದೇಹಗಳನ್ನು ಪೊಲೀಸರು ಸಂರಕ್ಷಿಸಿದ್ದಾರೆ. ಕುಟುಂಬಸ್ಥರು ತಮ್ಮ ಸಂಬಂಧಿಕರನ್ನು ಗುರುತಿಸಲು ನೆರವಾಗುವಂತೆ 1270 ಅಪರಿಚಿತ ಮೃತದೇಹಗಳ ವಿವರಗಳನ್ನು ನೇಪಾಳ ಪೊಲೀಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ರಕ್ಷಣಾ ಕಾರ್ಯಾಚರಣೆ, ಪರಿಹಾರ ಸಾಮಗ್ರಿಗಳ ವಿತರಣೆ, ಮೃತದೇಹಗಳ ನಿರ್ವಹಣೆ ಹಾಗೂ ರಸ್ತೆ ತೆರವು ಕಾರ್ಯಗಳಿಗಾಗಿ ಸುಮಾರು 7912 ಪೊಲೀಸ್ ಸಿಬ್ಬಂದಿಯನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ನಿಯೋಜಿಸಲಾಗಿದೆ. ಭಾರತ ಮತ್ತು ಚೀನಾದ ನೆರವಿನೊಂದಿಗೆ ಹಲವು ಜಲವಿದ್ಯುತ್ ಯೋಜನಾ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರಮುಖ ನದಿಗಳಲ್ಲಿನ ನೀರಿನ ಮಟ್ಟದ ಮೇಲೂ ಅಧಿಕಾರಿಗಳು ತೀವ್ರ ನಿಗಾ ವಹಿಸಿದ್ದಾರೆ. ಬಿಹಾರ, ಪೂರ್ವ ರಾಜಸ್ಥಾನ, ಹರಿಯಾಣ, ಚಂಡೀಗಢ, ದೆಹಲಿ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಉತ್ತರಾಖಂಡ ಹಾಗೂ ಈಶಾನ್ಯ ರಾಜ್ಯಗಳ ಕೆಲವು ಭಾಗಗಳಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕರ್ನಾಟಕದ ಒಳನಾಡು ಪ್ರದೇಶ, ಬಿಹಾರ, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯಪ್ರದೇಶ, ರಾಜಸ್ಥಾನ, ಪಶ್ಚಿಮ ಬಂಗಾಳ ಹಾಗೂ ಸಿಕ್ಕಿಂನಲ್ಲಿ ಇಂದು ಬಿರುಗಾಳಿ, ಗುಡುಗು, ಮಿಂಚು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ತಮಿಳುನಾಡು, ಪುದುಚೇರಿ, ಕಾರೈಕಲ್ ಮತ್ತು ಮೇಘಾಲಯದಲ್ಲೂ ಇಂದು ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಇಲಾಖೆ ತಿಳಿಸಿದೆ. ಜಾರ್ಖಂಡ್ನ ನಗರಾಭಿವೃದ್ಧಿ ಸಚಿವ ಸುದಿವ್ಯ ಕುಮಾರ್ ಸೋನು ಅವರು ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಸುದಿವ್ಯ ಕುಮಾರ್ ಸೋನು ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದು, ಜಾರ್ಖಂಡ್ನ ಅಸ್ಮಿತೆ, ಹಕ್ಕುಗಳು ಮತ್ತು ಹೋರಾಟಕ್ಕೆ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಮಧ್ಯಪ್ರದೇಶದ ಸಾಗರ್ ಜಿಲ್ಲೆಯ ಬಂಡಾ ತಹಸೀಲ್ನಲ್ಲಿ ಶಂಕಿತ ಕಳ್ಳಭಟ್ಟಿ ಮದ್ಯ ಸೇವಿಸಿ 9 ಮಂದಿ ಮೃತಪಟ್ಟಿದ್ದಾರೆ. 10ಕ್ಕೂ ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸಾಗರ ಮುಖ್ಯ ವೈದ್ಯಕೀಯ ಮತ್ತು ಆರೋಗ್ಯ ಅಧಿಕಾರಿ ದೇವೇಶ್ ಪಟೇರಿ ಅವರು 9-10 ಮಂದಿ ಮೃತಪಟ್ಟಿರುವ ಮಾಹಿತಿ ದೊರೆತಿದೆ ಎಂದು ತಿಳಿಸಿದ್ದಾರೆ. ಮೃತರು ಬರಾಜ್ ಗ್ರಾಮದವರು ಎಂದು ವರದಿಯಾಗಿದೆ. ಘಟನೆ ಬಳಿಕ ಪೊಲೀಸರು ಮತ್ತು ಆಡಳಿತಾಧಿಕಾರಿಗಳ ತಂಡ ಸ್ಥಳಕ್ಕೆ ಧಾವಿಸಿದೆ. ಸಾಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಚೀನಾ ಮಾಸ್ಟರ್ಸ್ ಟೂರ್ನಿಯ ಬ್ಯಾಡ್ಮಿಂಟನ್ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 3ನೇ ಬಾರಿಗೆ ಫೈನಲ್ ಪ್ರವೇಶಿಸಿದೆ. ಭಾರತದ ಜೋಡಿ ಫೈನಲ್ ಪಂದ್ಯದಲ್ಲಿಂದು ಚೀನಾದ ಹಿಜಿ ಟಿಂಗ್ ಮತ್ತು ರೆಂಗ್ ಜಿಯಾಂಗ್ ಯು ಅವರನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 1:50 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026 ಪಂದ್ಯಾವಳಿಯ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಅಸ್ಸಾಂಗೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಬಿಹಾರದಲ್ಲಿ ಪ್ರವಾಹ, 11 ಜಿಲ್ಲೆಗಳ 16.85 ಲಕ್ಷ ಜನರು ಸಂಕಷ್ಟದಲ್ಲಿ. ನೇಪಾಳ ಪ್ರವಾಹ, ಭಾರತ ಚೀನಾ ನೆರವಿನೊಂದಿಗೆ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಕರ್ನಾಟಕದ ಒಳನಾಡು ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಇಂದು ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಡಬಲ್ಸ್ ಫೈನಲ್ನಲ್ಲಿ ಇಂದು ಚೀನಾದ ಜೋಡಿ ವಿರುದ್ಧ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಕ್ಕೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ, ಬನ್ನಿ ಕೇಳಿ ಬರೋಣ.
1: ನನ್ನ ಹೆಸರು ಗೀತಾ, ನಾನು ಸರಗೂರಿಂದ ಬಂದಿದ್ದೀನಿ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಶ್ರೀಮತಿ ಗೀತಾರವರು ಹಾಡಿರುವ ಹಾಡುಗಳು ಹಾಡು ಹಸಿ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು.
1: ನಮಸ್ಕಾರ ಶ್ರೋತೃಗಳೇ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
0: ನಮಸ್ಕಾರ ಕೇಳುಗರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನಿರೂಪಕಿ ಪ್ರೀತಿ. ಇಂದಿನ ವಿಶೇಷ ಕಾರ್ಯಕ್ರಮ ಆನ್ಲೈನ್ ಶಾಪಿಂಗ್ ಜಾಗೃತಿ. ಇಂದು ಬಹುತೇಕ ಜನರು ಮೊಬೈಲ್ ಮೂಲಕ ವಸ್ತುಗಳನ್ನು ಖರೀದಿಸುತ್ತಿದ್ದಾರೆ. ಬಟ್ಟೆಗಳಿಂದ ಹಿಡಿದು ಗೃಹೋಪಯೋಗಿ ವಸ್ತುಗಳವರೆಗೆ ಎಲ್ಲವೂ ಆನ್ಲೈನ್ನಲ್ಲಿ ಲಭ್ಯ. ಆದರೆ ಸೌಲಭ್ಯ ಇದ್ದಂತೆ ಕೆಲ ಅಪಾಯಗಳು ಇವೆ. ಹಾಗಾದರೆ ಸುರಕ್ಷಿತವಾಗಿ ಆನ್ಲೈನ್ ಶಾಪಿಂಗ್ ಹೇಗೆ ಮಾಡಬೇಕು? ಇಂದಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ.
1: ಆನ್ಲೈನ್ ಶಾಪಿಂಗ್ನ ಲಾಭಗಳು: ಆನ್ಲೈನ್ ಖರೀದಿ ಮಾಡುವುದರಿಂದ ಸಮಯ ಉಳಿಯುತ್ತದೆ, ಹೆಚ್ಚಿನ ಆಯ್ಕೆಗಳು ಸಿಗುತ್ತವೆ, ಬೆಲೆ ಹೋಲಿಕೆ ಮಾಡಬಹುದು, ಮನೆಯ ಬಾಗಿಲಿಗೆ ವಿತರಣೆ ಸಿಗಬಹುದು. ಆದರೆ ಈ ಎಲ್ಲ ಸೌಲಭ್ಯ ಬಳಸುವಾಗ ಜಾಗ್ರತೆ ಅಗತ್ಯ.
0: ಇಂದು ಕೆಲವರು ನಕಲಿ ವೆಬ್ಸೈಟ್ಗಳು ಮತ್ತು ಆಫರ್ಗಳ ಮೂಲಕ ಜನರನ್ನು ಮೋಸ ಮಾಡುತ್ತಿದ್ದಾರೆ. ತುಂಬಾ ಕಡಿಮೆ ಬೆಲೆಯ ಆಫರ್ಗಳು, ನಕಲಿ ವೆಬ್ಸೈಟ್ ಲಿಂಕ್ಗಳು, ಓಟಿಪಿ ಕೇಳುವ ಕರೆಗಳು, ಮುಂಗಡ ಹಣ ಕೇಳುವ ಮಾರಾಟಗಾರರು. ಒಂದು ವಿಷಯ ನೆನಪಿಡಿ, ಯಾವುದೇ ಕಂಪನಿ ಓಟಿಪಿ ಅಥವಾ ಬ್ಯಾಂಕ್ ವಿವರಗಳನ್ನು ಕೇಳುವುದಿಲ್ಲ.
1: ಹಾಗಾದರೆ ಸುರಕ್ಷಿತ ಆನ್ಲೈನ್ ಶಾಪಿಂಗ್ನ ಸಲಹೆಗಳನ್ನು ನೋಡುವುದಾದರೆ, ವಿಶ್ವಾಸಾರ್ಹ ವೆಬ್ಸೈಟ್ಗಳಿಂದ ಮಾತ್ರ ಖರೀದಿ ಮಾಡಬಹುದು. ವೆಬ್ಸೈಟ್ ವಿಳಾಸದಲ್ಲಿ HTTPS ಇದೆಯೇ ನೋಡಿ. ಕ್ಯಾಶ್ ಆನ್ ಡೆಲಿವರಿ ಆಯ್ಕೆ ಸಾಧ್ಯವಾದರೆ ಬಳಸತೊಡಗಿರಿ. ರಿವ್ಯೂ ಮತ್ತು ರೇಟಿಂಗ್ಗಳನ್ನು ಪರಿಶೀಲಿಸಿ ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ.
2: ನಾನು ಆನ್ಲೈನ್ನಲ್ಲಿ ತುಂಬ ಕಡಿಮೆ ಬೆಲೆಗೆ ಮೊಬೈಲ್ ಒಂದನ್ನು ಆರ್ಡರ್ ಮಾಡಿದ್ದೇನೆ.
3: ಹೌದಾ, ಯಾವ ವೆಬ್ಸೈಟ್ನಿಂದ?
2: ಒಂದು ಹೊಸ ವೆಬ್ಸೈಟ್ನಿಂದ. ಹಣ ಮುಂಚಿತವಾಗಿ ಕಳಿಸ್ಬಿಟ್ಟಿದ್ದೀನಿ.
3: ರಿವ್ಯೂ ನೋಡಿದೀಯಾ?
2: ಇಲ್ಲ.
3: ಅಯ್ಯೋ, ಮುಖ್ಯವಾಗಿ ಮೊದಲು ಅದನ್ನ ನೋಡ್ಬೇಕು ತಾನೇ.
0: ಇದನ್ನೇ ಮೋಸ ಎಂದು ಕರೆಯುತ್ತಾರೆ ಶ್ರೋತೃಗಳೇ. ಖರೀದಿಸುವ ಮೊದಲು ಪರಿಶೀಲನೆ ಅತಿ ಮುಖ್ಯ.
1: ಸರ್ಕಾರದ ಸಲಹೆಗಳು: ಬಿಲ್ ಅಥವಾ ರಶೀದಿ ಉಳಿಸಿಕೊಳ್ಳಿ. ಮೋಸವಾದರೆ ತಕ್ಷಣ ಗ್ರಾಹಕ ಸಹಾಯವಾಣಿ ಸಂಪರ್ಕಿಸಿ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ಸೈಬರ್ ಕ್ರೈಂ ಸಹಾಯವಾಣಿ 1930. ಮತ್ತೊಮ್ಮೆ ಸೈಬರ್ ಕ್ರೈಂ ಸಹಾಯವಾಣಿ 1930.
0: ಸಮಾಪನ ಸಂದೇಶ: ಆನ್ಲೈನ್ ಶಾಪಿಂಗ್ ಒಳ್ಳೆಯದು, ಆದರೆ ಜಾಗೃತಿ ಇದ್ದರೆ ಮಾತ್ರ ಸುರಕ್ಷತೆ.
1: ಜಾಗೃತ ಗ್ರಾಹಕನೇ ಸುರಕ್ಷಿತ ಗ್ರಾಹಕ. ಕೇಳುಗರೆ, ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ ವತಿಯಿಂದ ಆನ್ಲೈನ್ ಶಾಪಿಂಗ್ ಜಾಗೃತಿ ಕಾರ್ಯಕ್ರಮ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಮತ್ತೆ ಭೇಟಿಯಾಗೋಣ ಮತ್ತೊಂದು ಉಪಯುಕ್ತ ಕಾರ್ಯಕ್ರಮದಲ್ಲಿ. ಅಲ್ಲಿಯವರೆಗೂ ಕೇಳ್ತಾ ಇರಿ. ನಮಸ್ಕಾರ, ಧನ್ಯವಾದಗಳು.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.
0: ನಮ್ಮ ಜನಧ್ವನಿಯಿಂದ ಇದೀಗ ಮಹಿಳೆ ಕಾರ್ಯಕ್ರಮ. ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿ ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಿರುವ ಯಶೋಗಾಥೆಯ ಕುರಿತು ಕೆಆರ್ ನಗರ ತಾಲೂಕಿನ ಸಾಲಿ ಗ್ರಾಮದ ಶ್ರೀಮತಿ ಲಾವಣ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
5: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇಶು ರಂಭಾ.

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿ

0: ತಪ್ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಎಂದಿನಂತೆ ತಮಗೆಲ್ಲರಿಗೂ ಮಹಿಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೇ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಎಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮದ ಶ್ರೀಮತಿ ಲಾವಣ್ಯರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವಉದ್ಯೋಗದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮ್ಯಾಮ್,
2: ಥ್ಯಾಂಕ್ ಯು ಮ್ಯಾಮ್.
1: ಪ್ರಸ್ತುತ ಸ್ವಂತ ಉದ್ಯೋಗವನ್ನು ಮಾಡ್ತಾ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗುವಂತೆ ಕೆಲಸನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ಜನಧ್ವನಿ ಬಾನುಲಿ ಕೇಂದ್ರದ ಪರವಾಗಿ, ಕೇಳುಗರ ಪರವಾಗಿ ಅಭಿನಂದನೆಗಳು ಮೇಡಮ್.
2: ಥ್ಯಾಂಕ್ ಯು ಮೇಡಮ್.
1: ಮೂಲತಃ ಇಲ್ಲಿಯವರು, ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ ಮೇಡಮ್.
2: ನನ್ನ ತಾಯಿ ಮನೆ ಹಾಸನ. ಹಾಸನಿಂದ ನನ್ನ ಸಾಲಿಗ್ರಾಮಕ್ಕೆ ಮದುವೆ ಆಗಿರೋದು. ಅಲ್ಲಿ 13 ಹೌಸ್ ವೈಫ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ನಾನು ಓದಿರೋದೆಲ್ಲ ಡಿಗ್ರಿ ಮತ್ತು ಪ್ಯಾರಾಮೆಡಿಕಲ್ ಹಾಸನಲ್ಲೇ ಮುಗಿಸಿರೋದು. ಅಲ್ಲಿಂದ ನನಗೆ ಯಾವುದೇ ರೀತಿ ಕೆಲಸಕ್ಕೆ ಹೋಗೋದು, ಮನೆ ಒತ್ತಡ ಸಮಸ್ಯೆಯಿಂದ ನನಗೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ನನ್ನ ಫ್ರೆಂಡು ಒಬ್ಬರು ಈ ಥರ SVM ಹುಣಸೂರಲ್ಲಿ ನಡೆಸ್ಕೊಡ್ತಿದ್ದಾರೆ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದಾಗ ನಾನು ಬಂದು ನನಗೆ ಖುಷಿಯಾಯಿತು. ಅಂದರೆ ಮೊದಲಿಂದ ನನಗೆ ಇಂಟ್ರೆಸ್ಟ್ ಇತ್ತು ತುಂಬ, ಇದರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಇಂಟ್ರೆಸ್ಟ್ ಇತ್ತು. ಕೆಲವೊಂದು ಕಡೆ ಎಲ್ಲ ಕೇಳಿದೆ, ಬಟ್ ಇಲ್ಲಿಂದ ಈ ಸಂಸ್ಥೆಯಿಂದ ನನಗೆ ಅಮೌಂಟು ಹೊರಗಡೆ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗಿರಲಿಲ್ಲ. ಇಲ್ಲಿ ಬಂದಾಗ ಕೇಳಿ ನೋಡಿದಾಗ ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು, ಬಂದು ಜಾಯ್ನ್ ಆದೆ.
1: ಕುಟುಂಬದಲ್ಲಿ ಯಾರ್ಯಾರು ಇದ್ರಿ ಮೇಡಮ್?
2: ನಾನು, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಪಾಪು ಇದ್ದಾರೆ.
1: ಮಗ ಏನು ಮಾಡ್ತಾ ಇದ್ದಾರೆ?
2: ಮಗ 7th ಓದ್ತಾ ಇದ್ದಾರೆ.
1: ಮನೆಯವ್ರು ಏನು ಮಾಡ್ತಾರೆ?
2: ಮನೆಯವ್ರು ಫಾರ್ಮರ್, ತೋಟ ನೋಡ್ಕೊಂಡಿದ್ದಾರೆ.
1: ಮಾತಾಡ್ತಾ ಹೇಳಿದ್ರಿ ಪ್ಯಾರಾಮೆಡಿಕಲ್ ಮಾಡಿದ್ದೀನಿ ಅಂತ.
2: ಹೌದು.
1: ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಥರ ಉದ್ಯೋಗಕ್ಕೆ ನೀವು ಹೋಗಲಿಲ್ವಾ, ಹೇಗೆ ಮ್ಯಾಮ್?
2: ಇಲ್ಲ ಮ್ಯಾಮ್, ಅದು ಇಂಟ್ರೆಸ್ಟ್ ಇದೆ ಓದ್ದೆ, ಬಟ್ ಮದುವೆ ಆದಮೇಲೆ ಮನೇಲಿ ಕಳಿಸ್ಲಿಲ್ಲ, ಹಂಗಾಗಿ ಹೋಗೋಕ್ಕಾಗಲಿಲ್ಲ ಮ್ಯಾಮ್.
1: ಓಕೆ. ನಿಮ್ಮ ಕುಟುಂಬ ಅಥವಾ ನಿಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡ್ರೆ?
2: ಮೊದಲಿಂದ ಚಿಕ್ಕ ವಯಸ್ಸಿಂದನೂ ನನಗೆ ಈ ಥರ ಮೆಹಂದಿ ಹಾಕೋದು, ಸ್ಯಾರಿ ಹಾಕೋದು ಅದೆಲ್ಲ ತುಂಬ ಇಂಟ್ರೆಸ್ಟ್ ಇತ್ತು. ಆವಾಗೆಲ್ಲ ಮದುವೆಗಳಿಗೆಲ್ಲ ಸ್ವಲ್ಪ ನಾನೇ ಅಂದರೆ ಅಕ್ಕಂದ್ರ ಮದುವೆಗೆಲ್ಲ ನಾನೇ ರೆಡಿ ಮಾಡೋದು ಆ ಥರ ಎಲ್ಲ ಇತ್ತು. ಆಮೇಲೆ ಅದೇ ಓದೋದು, ಮದುವೆ ಇದೆಲ್ಲ ಆದಮೇಲೆ ಅವಕಾಶ ಸಿಕ್ಕಿರಲಿಲ್ಲ ಮ್ಯಾಮ್ ನನಗೆ, ತುಂಬ ಕನಸಿತ್ತು ಇದ್ರ ಬಗ್ಗೆ.
1: ಸೊ ಮದುವೆಯಾಗಿ 13 ಕಾಲ ಮನೆಯಲ್ಲೇ ಹೌಸ್ ವೈಫ್ ಆಗಿ ಕಾಲ ಕಳೆದ್ರಿ. ಸೊ ತದನಂತರದಲ್ಲಿ ಈ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿ ಸಿಗ್ತಾ ಇದೆ ಅಂತ ಯಾರ ಮೂಲಕ ಗೊತ್ತಾಯ್ತು ಮೇಡಮ್?
2: ನನ್ನ ಫ್ರೆಂಡು ಬಿಂದು ಅಂತ ಒಬ್ರು ಅಲ್ಲೇ ಹೋಗ್ತಾ ಇದ್ರು ಮ್ಯಾಮ್, ಅವ್ರ ಕಡೆಯಿಂದ ನನಗೆ ಗೊತ್ತಾಗಿದ್ದು.
1: ತಿಂಗಳ ಒಂದು ತರಬೇತಿ ಆಗಿತ್ತು ನಿಮಗೆ?
2: ಇದು 3 ತರಬೇತಿ. ನಾನು ಡಿಸೆಂಬರ್ ಎಂಡಲ್ಲಿ ಜಾಯ್ನ್ ಆಗಿದ್ದು, ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ 3 ಕಂಪ್ಲೀಟ್ ಆಗಿದೆ ನಂದು. ಅಲ್ಲಿಂದ ಇವಾಗ 5 ಆಗಿದೆ ನಂದಾಗಿ. ಅಲ್ಲಿಂದ ಬೆಟರ್ ಮ್ಯಾಮ್ ಇಲ್ಲಿ. ಅಲ್ಲಿ ಹೋದ್ಮೇಲೆ
1: ಅಂದರೆ ಈಗ ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿದ್ದೆ? ಯಾವಾಗ
2: ಸ್ವಂತ ಅಂದರೆ ತಕ್ಷಣ ಮಾಡಿಬಿಟ್ಟೆ ಮ್ಯಾಮ್. 3 ಕಳೆದ ನಂತರ ಮಾರ್ಚಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು, ಮಾರ್ಚ್ ಎಂಡಿಂಗಲ್ಲೇ ಸ್ಟಾರ್ಟ್ ಮಾಡಿದ್ದು. ಅದು ಅಲ್ಲದೆ ನಾನು ಕೋರ್ಸ್ ಮಾಡಬೇಕಾದ್ರೇ ಮೆಹಂದಿ ಎಲ್ಲ ಹಾಕೋಕೆ ಹೋಗ್ತಾ ಇದ್ದೆ. 2 7,000 ಆಗಿತ್ತು.
1: ಓಕೆ. ಟ್ರೈನಿಂಗ್ನಲ್ಲೇ?
2: ಟ್ರೈನಿಂಗಲ್ಲೇ.
1: ಓಕೆ. ಹಾಗಿದ್ರೆ 3 ಒಂದು ತರಬೇತಿಯಲ್ಲಿ ನಿಮಗೆ ಏನೇನೆಲ್ಲ ತರಬೇತಿಗಳು ಸಿಗುತ್ತೆ ಮೇಡಮ್?
2: ಖಂಡಿತ, ಫೇಷಿಯಲ್ಲು ವಿತ್ ಸ್ಯಾರಿ ಡ್ರಾಪಿಂಗು, ಹೇರ್ ಕಟ್ಟಿಂಗು, ಐಬ್ರೋಸು ಈ ಥರ ಸುಮಾರು ಸಿಗುತ್ತೆ ಮ್ಯಾಮ್. ಬ್ರೈಡು, ಬ್ರೈಡಲ್ ಮೇಕಪ್ಪು, ಪೆಡಿಕ್ಯೂರ್, ಮೆನಿಕ್ಯೂರು ಈ ಥರ ಎಲ್ಲ ಸಿಗುತ್ತೆ ಮ್ಯಾಮ್.
1: ಅಂದರೆ 30?
2: ಹೌದು, 30 ಹೇಳ್ಕೊಡ್ತಾರೆ.
1: ಅಂದರೆ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಕ್ಕೆ ಆ 3 ತರಬೇತಿ ಅನುಕೂಲ ಆಗುತ್ತೆ ಮ್ಯಾಮ್?
2: ತುಂಬ ಮ್ಯಾಮ್ ಅನುಕೂಲ ಆಗಿದೆ. ಅಂದರೆ ಹೊರಗಡೆ ನಾವು ಕೇಳೋದಕ್ಕಿಂತ ಅಲ್ಲಿ

0: ಎಲ್ಲ ತುಂಬಾ ದುಡ್ಡು ಕೊಟ್ಟಿನೂ ಕಲಿಯೋದು ಕಡಿಮೆ ಇರುತ್ತೆ ಮ್ಯಾಮ್. ಇಲ್ಲಿ 3 ತಿಂಗಳಲ್ಲಿ ತುಂಬಾ ಕಲ್ತ್ವಿ ಮ್ಯಾಮ್. ನಾವು ನಮ್ಗೆ ಹೇಳ್ಕೊಟ್ಟ ಟೀಚರು ಸಹ ತುಂಬ ಹೇಳ್ಕೊಟ್ರು ಮ್ಯಾಮ್.
1: ಅಂದರೆ ನಿಮಗೆ ಕೈಗೆಟುಕೋ ದರದಲ್ಲಿ ಈ ಒಂದು ತರಬೇತಿ ಸಿಗುತ್ತೆ.
0: ಹೌದು ಮ್ಯಾಮ್, ಹೌದು ಮ್ಯಾಮ್, ತುಂಬ ಖುಷಿಯಾಗುತ್ತೆ. ಇಷ್ಟೊಂದು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಮಗೆ ಈ ಸಂಸ್ಥೆ ಕಡೆಯಿಂದ ನಮಗೆ ಒಂದು ಏನು ಹೇಳ್ಕೊಡ್ತಿದ್ದಾರೆ ತುಂಬ ಖುಷಿಯಾಗುತ್ತೆ ಮ್ಯಾಮ್. ಎಲ್ರಿಗೂ ಆ ಥರ ಸಿಗಲ್ಲ, ಈ ಸಂಸ್ಥೆಗೆ ಅದಕ್ಕೊಂದು ಖುಷಿ, ನನಗೆ ಖುಷಿ ಇದೆ ಮ್ಯಾಮ್.
1: ಅಂದರೆ ಈಗ ಪ್ರಸ್ತುತ ಬಿಸ್ನೆಸ್ ಎಲ್ಲ ಹೇಗೆ ನಡೀತಾ ಇದೆ ಮೇಡಮ್?
0: ಪ್ರಸ್ತುತ ತಿಂಗಳಿಗೆ ಒಂದು 15-20 ಸಾವಿರ ಆಗುತ್ತೆ ಮ್ಯಾಮ್ ನನಗೆ. ಅಂದು ಓನಾಗಿ ಇಟ್ಕೊಂಡಿರೋದ್ರಿಂದ ಬಾಡಿಗೆ ಪರ್ಪಸ್ ಏನೂ ಇರಲ್ಲ. ಇವಾಗ ಅಂದರೆ ನನಗೆ ನಾನು ನನ್ನನ್ನು ಗುರುತಿಸ್ತಿದ್ರೆ ಮ್ಯಾಮ್.
1: ಅಂದರೆ ಏನೆಲ್ಲ ಸರ್ವಿಸ್ ನಾನು ನೀವು ಜನಗಳಿಗೆ ಕೊಡ್ತಾ ಇದ್ದೀರಿ ಇವಾಗ?
0: ಹಾಂ ಮ್ಯಾಮ್, ಮೆಹಂದಿ ಹಾಕ್ಕೊಡ್ತೀನಿ, ನೆಕ್ಸ್ಟು ಫೇಶಿಯಲ್ಲು, ಮನೆಯಲ್ಲೇ ಫೇಶಿಯಲ್ಲು, ವ್ಯಾಕ್ಸು, ಇನ್ನು ಹೊರಗಡೆ ಮೇಕಪ್ಪು ಇದೆಲ್ಲ ಕೊಡ್ತೀವಿ ಮ್ಯಾಮ್. ಪೆಡಿಕ್ಯೂರ್, ಮನಿಕ್ಯೂರ್ ಪ್ರತಿಯೊಂದು ಮಾಡಿಕೊಡ್ತೀವಿ ಮ್ಯಾಮ್. ಈಗ ಆ್ಯಕ್ಚುಲಿ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನನ್ನದು ಮುಗ್ದಿತ್ತು. ಅಲ್ಲಿ 500 ರೂಪಾಯಿ ನನ್ನ ದುಡ್ಡು ಕಟ್ಟಬೇಕಾಗಿತ್ತು. ಅದನ್ನು ನನ್ನ ಹತ್ರ ಅಮೌಂಟ್ ಇರಲಿಲ್ಲ, ಯಾಕೆಂದರೆ ಮನೇಲಿ ಕೊಡ್ತಾ ಇರಲಿಲ್ಲ. ಹಂಗಾಗಿ ನಾನು ಓನಾಗೆ ಕಟ್ಕೊಬೇಕಾಗಿತ್ತು. ಫಸ್ಟು ರಾಜ ಸರ್ಗೆ ಹೇಳಿ 1-2 ಸಾವಿರ ರೂಪಾಯಿ ಪೇ ಮಾಡಿದ್ದೆ. ಅದಾದಮೇಲೆ ನಾನು 2 ತಿಂಗಳು ಮಾಡ್ತಾ 7,000 ರೂಪಾಯಿ ದುಡ್ಡೆ. ಅದರಿಂದನೇ ನಾನು ಅದರ ಸಂಸ್ಥೆಗೆ ನಾನು ಕಲಿಯೋಕ್ಕೆ ಅನುಕೂಲ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಮ್ಯಾಮ್. ಫಸ್ಟು ಕೋನು ಮೆಹಂದಿಯಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಆರ್ಡ್ರ್ಗಳು ಸಿಕ್ತು. ಅದಾದಮೇಲೆ ಒಂದೊಂದೇ ಐಟಮ್ನ ನಾನು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ದುಡ್ಡು ಹೇಗಾಗ್ತು ಆಗ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಇದೆಲ್ಲ ಮುಗಿದ್ಮೇಲೆ ಒಂದ್ಸಲ ನಾನು ಗೋಲ್ಡ್ ಇನ್ವೆಸ್ಟ್ ಮಾಡಿ ನಾನು 130,000 ರೂಪಾಯಿ ಬಂಡವಾಳ ಹಾಕಿದ್ದು. ನಾನು ಇವಾಗ ಪರವಾಗಿಲ್ಲ, 50,000-60,000 ರೂಪಾಯಿ ಇನ್ಕಮ್ ಆಗಿದೆ ಮ್ಯಾಮ್. ಖರ್ಚು ಎಲ್ಲ ಕಳೆದು 50-60,000 ರೂಪಾಯಿ ಇನ್ಕಮ್ ಆಗಿದೆ. ಮನೆಗೂ ಹೆಲ್ಪ್ ಮಾಡಿದ್ದೀನಿ ಮ್ಯಾಮ್, ಮನೆಯವ್ರಿಗೂ ಕೊಡ್ತೀನಿ. ಖುಷಿ ಪಡ್ತಾರೆ ಇವಾಗ, ಪರವಾಗಿಲ್ಲ ಫಸ್ಟ್ ಎಲ್ಲ ಬೇಡ ಬಿಟ್ಬಿಡು ಅಂತಲೇ ಹೇಳ್ತಾ ಇದ್ರು. ಬಿಡಲ್ಲ ಅಂತ ನಾನು ಆವಾಗ ಹಠ ಮಾಡಿದೆ, ಇವಾಗ ಸುಮ್ಮನೆ ಆಗ್ತಾರೆ ಮ್ಯಾಮ್. ಏನಿಲ್ಲ,
1: 3 ತಿಂಗಳ ಒಂದು ತರಬೇತಿಯಲ್ಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಕ್ಕೆ ಅವಕಾಶ ಆಯಿತು ಅಂತ ಹೇಳಿದ್ರು
0: ಮ್ಯಾಮ್.
1: ಸೊ ತದನಂತರದಲ್ಲಿ ನಿಮ್ಗೆ ಇನ್ನು ಯಾವುದೇ ರೀತಿ ತರಬೇತಿಗಳು ಅಥವಾ ಅದು ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮಗೆ?
0: ಇಲ್ಲ ಮ್ಯಾಮ್, ಈಗ ಮಾಸ್ಟರ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮ್ಯಾಮ್. ಯಾಕಂದರೆ ಪೆಡಿಕ್ಯೂರ್ ಮೆನಿಕ್ಯೂರ್ ಅಂದರೆ ನೈಲ್ ಹೈಟ್ಸು ಕೆಲವೊಂದೆಲ್ಲ ಹೇಳ್ಕೊಟ್ಟಿಲ್ಲ, ಅದನ್ನೆಲ್ಲ ಕಲಿಯಲೇಬೇಕು ಮೇಡಮ್. ಈಗ ಮೆಹಂದಿ ಹಾಕೋಕ್ಕೋದ್ರೆ ನೈಲ್ ಹೈಟ್ ಕೇಳ್ತಾರೆ, ಅದು ಕಲಿಬೇಕು ಮೇಡಮ್. ನಾನಿನ್ನು ನೆಕ್ಸ್ಟ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ.
1: ಓಕೆ, ಈಗ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ನಿಮ್ಮ ಒಂದು ಸ್ವ ಉದ್ಯೋಗಿ ಆಗೋದಕ್ಕೆ ಎಷ್ಟು ಅವಕಾಶ ಆಯಿತು, ಹಾಗೆ ಸ್ವ ಬೆಳವಣಿಗೆ ಆಗೋದಕ್ಕೂ ನಿಮಗೆ ಒಂದು ತರಬೇತಿಗಳನ್ನ ಕೊಡ್ತಾರೆ. ಸೊ ಅದ್ರ ಬಗ್ಗೆ ನೀವು ಹಂಚ್ಕೊಳ್ಳೋದಾದ್ರೆ ಮೇಡಮ್.
0: ಹಾಂ ಮ್ಯಾಮ್, ಇದರಲ್ಲಿ ಇನ್ಸ್ಪೈರ್ ಅಂದರೆ ರವಿ ಸರು, ರಾಜ ಸರ್ ಹೇಳಿದರು, ತುಂಬ ಅಂದರೆ ಮೋಟಿವೇಟ್ ಆಗಿದ್ದರು. ಈ ಥರ ಮಾಡೋದು ಈಗ ಕಷ್ಟ ಅಂದ್ರೆ ಎಲ್ಲರಿಗೂ ಇರುತ್ತೆ. ಸೊ ತುಂಬ ಮೋಟಿವೇಟ್ ಮಾಡಿದ್ರು ಮ್ಯಾಮ್, ಅದೊಂದು ಖುಷಿ ಪಡ್ತೀನಿ ನಾನು.
1: ಬೇರೆಯವರಿಗೆ ಏನಾದರೂ ನೀವು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀರಾ ಹೇಗೆ ಮೇಡಮ್, ಬ್ಯೂಟಿಷಿಯನ್ ತರಬೇತಿನ?
0: ಇಲ್ಲ ಮ್ಯಾಮ್, ಕೊಡು ಅಂದರೆ ಕೇಳ್ತಾ ಇದ್ದಾರೆ ಮೇಡಮ್, ಕೊಡಿ ಕ್ಲಾಸಸ್ ನಡೆಸ್ಕೊಡಿ ಅಂತ ಕೇಳಿದ್ದಾರೆ. ಆ ಪ್ಲ್ಯಾನ್ ಸದ್ಯಕ್ಕಿಲ್ಲ ಮ್ಯಾಮ್, 1 ಇಯರ್ ಆದಮೇಲೆ ನೋಡೋಣ ಅಂತ ಸುಮ್ಮನೆ ಇದ್ದೀನಿ.
1: ಓಕೆ, ಈ ವೃತ್ತಿಗೆ ಬರೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಮೇಡಮ್?
0: ಹೌಸ್ ವೈಫ್ ಮ್ಯಾಮ್.
1: ಹೌಸ್ ವೈಫ್. ಹೇಗೆ ಅನ್ಸುತ್ತೆ ಈಗ ಮನೆಯಲ್ಲಿ ಗಂಡ ಮಕ್ಕಳು ಸಂಸಾರ ಅಂತ ಇದ್ದಂಥವ್ರು ಇವಾಗ ಒಂದು 4 ಲಕ್ಷ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಕುಟುಂಬಕ್ಕೆ ನೆರವಾಗ್ತಾ ಇರುವಂಥದ್ದು ಎಷ್ಟು ಖುಷಿಯನ್ನು ತಂದಿದೆ?
0: ತುಂಬ ಖುಷಿ ಆಗುತ್ತೆ ಮ್ಯಾಮ್, ಯಾಕೆಂದರೆ ಎಲ್ಲದೂ ಡಿಪೆಂಡ್ ಅಪ್ ಹಸ್ಬೆಂಡ್ ಆಗಿರುತ್ತೆ. ಅದು 10 ರೂಪಾಯಿ ಕೇಳಬೇಕು ಅಂದ್ರೂ ನಾನು ಹಸ್ಬೆಂಡ್ನೇ ಕೇಳಬೇಕಾಗಿತ್ತು, ಅವ್ರು ಕೊಟ್ಟರೆ ಕೊಡ್ತಾಯಿದ್ರು ಇಲ್ಲಾಂದ್ರೆ ಇಲ್ಲ. ಅದು ಸ್ವಲ್ಪ ಪೈನ್ ಆಗ್ತಿತ್ತು. ಈಗ ಯೋಚನೆ ಮಾಡಿ ಮಾಡಿ ನಾನು ಸ್ವಲ್ಪ ಡಿಪ್ರೆಷನ್ಗೆ ಹೊರಟೋಗಿದ್ದೆ ಅಂತ ಹೇಳ್ಕೊತೀನಿ. ಯಾಕೆ ಅಂದರೆ ಎಲ್ಲದಕ್ಕೂ ಅವ್ರನ್ನೇ ಕೇಳಬೇಕು, ಹೊರಗಡೆ ಹೋಗೋಕೆ ಕೇಳಬೇಕು, ನಮ್ದೇನು ಸ್ವಾತಂತ್ರ್ಯನೇ ಇಲ್ಲ ಅನ್ನೋ ಥರದಲ್ಲಿ ಇದ್ದಿದ್ದು ನಾನು. ಅದಾದಮೇಲೆ ಇದಕ್ಕೇನು ಜಾಯಿನ್ ಆದೆ, ಏನು ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ, ಆವಾಗಿಂದ ಸ್ವಾಭಿಮಾನ ಅನ್ನೋದೊಂದು ಬಂದಿದೆ ನನ್ನಲ್ಲಿ. ಬೇರೆಯವ್ರಿಗೆ ಹೇಳ್ತೀನಿ ಮ್ಯಾಮ್, ಮನೇಲಿ ಯಾರು ಕೂರಬೇಡಿ ಹೋಗಿ ಹೊರಗಡೆ, ಆ ಥರ ಹೇಳ್ತೀನಿ ಮ್ಯಾಮ್. ನನಗೆ ಅಪ್ರಿಷಿಯೇಟ್, ನನಗೆ ನನ್ನ ಮೇಲೆ ಅಪ್ರಿಷಿಯೇಟ್ ಫೀಲ್ ಆಗುತ್ತೆ ಮ್ಯಾಮ್. ಆಮೇಲೆ ಎಲ್ಲರೂ ಒಂಥರ ಗೌರವ ಕೊಡೋದಾಗಲಿ, ಮೇಡಮ್ ಅಂತ ಕರೆಯೋದಾಗಲಿ, ಇದೆಲ್ಲ ಒಂಥರ ಖುಷಿ ಬರುತ್ತೆ ಮ್ಯಾಮ್ ನನಗೆ.
1: ಅಂದರೆ ಇವಾಗ ನೀವು ಓದಿದ್ದು ಪ್ಯಾರಾಮೆಡಿಕಲ್ ಅಂತ ಹೇಳಿದ್ರೆ, ಅಂದರೆ ಫ್ಯಾಷನ್ನು ನಿಮಗೆ ಅದು ಓದಬೇಕು ಅಂತಲೇ ಓದಿದ್ರಿ. ಸೊ ತದನಂತರದಲ್ಲಿ ಮನೆ ಅಷ್ಟೇ ಇರಬೇಕು ಅಂತಂದರೆ ಅದನ್ನ ಹೇಗೆ ಆಕ್ಸೆಪ್ಟ್ ಮಾಡಿದ್ರಿ ಮೇಡಮ್?
0: ತುಂಬ ಕಷ್ಟ ಆಯಿತು ಮ್ಯಾಮ್. ಸಡನ್ಲಿ ಅದು ಪ್ಯಾರಾಮೆಡಿಕಲ್ ಮುಗಿದ ತಕ್ಷಣನೇ ಸಡನ್ಲಿ ಮದುವೆ ಫಿಕ್ಸ್ ಆಯಿತು. ಆಮೇಲೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡಿದೆ, ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ, ಕಳಿಸ್ಲಿಲ್ಲ. ಮನೆ ಆಯಿತು, ಕೆಲಸ ಆಯಿತು, ಮಗು ಆಯಿತು, ಇಷ್ಟೇ ನೋಡಿಕೊಂಡು ಇಷ್ಟೇ ಜೀವನ ಅಂದ್ಕೊಂಡಿದ್ದವಳು ನಾನು. ಇವಾಗ ತುಂಬಾ ಖುಷಿಯಾಗುತ್ತೆ ಮ್ಯಾಮ್, ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ.
1: ಅಂತ ಬ್ಯೂಟಿಷಿಯನ್ ತಗೊಳ್ಳೇಬೇಕು ಅಂತ ಯಾಕನ್ಸಿ ಬಂತು?
0: ಕಾರಣ ಅಂದರೆ ಇಷ್ಟೇ ಮ್ಯಾಮ್, ಏನಿಲ್ಲ ಮ್ಯಾಮ್, ನನಗೆ ಹಸ್ಬೆಂಡ್ ಕಡೆಯಿಂದ ಸಪೋರ್ಟ್ ವಿನೆಸ್ ಆಗಲಿ ಮತ್ತೊಂದಾಗಲಿ ಎಲ್ಲ ಕಡಿಮೆನೆ. ಇವಾಗ ಅಮೌಂಟಿಂದ ಅಂತ ಅಲ್ಲ, ನಾನು ಏನೇ ಮಾಡ್ತೀನಿ ಅಂದರೂ ಸಪೋರ್ಟ್ ಮಾಡಲ್ಲ ಅವರು. ಆಯ್ತು, ನಿನ್ನ ಮಾಡ್ಕೊ, ನಿಂದೇನಿದೆ ಅದು ಮಾಡ್ಕೊ ಅಂತ ಹೇಳ್ತಾರೆ. ಸೊ ಹಂಗಾಗಿ ಸ್ವಲ್ಪ

0: ಬೇಜಾರಾಗಿ ನಾನು ಹೋಗಲೇಬೇಕು ಅಂತ, ಏನಾದರೂ ಮಾಡಬೇಕು ಅಂತ ಮನಸ್ಸಲ್ಲಿ ಗಾಢವಾಗಿ ಅನಿಸ್ತು. ಆಮೇಲೆ ಬ್ಯೂಟಿಷಿಯನ್ನು ಅಂದರೆ ನನ್ನ ಒಬ್ಬ ಅಣ್ಣ ಇದ್ದಾರೆ, ಅವರು ಹೇಳ್ಕೊಟ್ಟಿದ್ದು ನನಗೆ ಬ್ಯೂಟಿಷಿಯನ್ ಕಲಿ, ಅದರಲ್ಲಿ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ. ಹಾಸನಲ್ಲಿ ವಿಚಾರಿಸ್ದೆ, ಮೈಸೂರಲ್ಲಿ ವಿಚಾರಿಸ್ದೆ, ಎಲ್ಲ ಅಮೌಂಟ್ ಜಾಸ್ತಿ ಮ್ಯಾಮ್, ಅಲ್ಲಿ 1,85,000 ಆ ಥರನೇ ಹೇಳ್ತಾಯಿದ್ರು. ಲಾಸ್ಟಲ್ಲಿ ನನ್ನ ಫ್ರೆಂಡು ಒಬ್ಬರು ಬಿಳಿಕೆರೆಯವರು ರಶ್ಮಿ ಅಂತ ಒಬ್ಬರಿದ್ದಾರೆ, ಅವ್ರು ಹೇಳಿದ್ದು ನಾವು ಅಲ್ಲೇ ಓದ್ತಾ ಇದ್ದೀವಿ, ಕಲಿತಾ ಇದ್ದೀವಿ, ಬಂದು ಜಾಯ್ನ್ ಆಗಿದ್ರೆ ಹಾಗೆ ಅಂತ. ಆವಾಗ ಹುಣಸೂರಿಗೆ ಬಂದು ಕೇಳಿಕೊಂಡು ವಿಚಾರಿಸ್ಕೊಂಡು ಜಾಯ್ನ್ ಆದೆ ಮೇಡಮ್ ಅಲ್ಲಿ.
1: ಹೌದು ಮ್ಯಾಮ್, ಮಕ್ಕಳೇ ಕಲಿಯುವಂಥ ಜಾಗ.
0: ಹೌದು,
1: ಏನೆಲ್ಲ
0: ಸೇಫ್ಟಿ ತುಂಬ ಚೆನ್ನಾಗಿ ಸೇಫ್ಟಿ ಇತ್ತು ಮ್ಯಾಮ್, ಅಂದರೆ ಜೆಂಟ್ಸ್ ಎಲ್ಲ ಒಳಗಡೆ ಬರೋಂಗಿಲ್ಲ, ಈವನ್ ನಮ್ಮ ಹಸ್ಬೆಂಡ್ ಕೂಡ ಕೇಳ್ಕೊಂಡು ಬರಬೇಕಿತ್ತು ಆ ಥರ ಇತ್ತು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ಕೂಡ ಸರ್ ಎಲ್ಲ, ಹೆಣ್ಮಕ್ಳು ಅಂತ ಏನು ಇದು ಮಾಡ್ತಾರೆ ಸರ್ ಎಲ್ಲ ತುಂಬಾ, ಅಂದರೆ ಗೌರವ ಕೊಡೋದಾಗಲಿ ಒಂದು ಸೇಫ್ಟಿ ಮಾಡೋದಾಗಲಿ ತುಂಬ ಚೆನ್ನಾಗಿ ಮಾಡಿಕೊಟ್ರು ಮ್ಯಾಮ್.
1: ಬ್ಯೂಟಿಷಿಯನ್ ತರಬೇತಿ ಪಡ್ಕೊಳ್ಳೋದಕ್ಕೂ ಮುಂಚೆ ಆರ್ಥಿಕವಾಗಿ ಎಷ್ಟು ಸಬಲರಾಗಿದ್ರಿ, ಈಗ ಬಂದು ಅಂದರೆ ಒಂದು ಸ್ವಉದ್ಯೋಗನ ಆರಂಭ ಮಾಡಿದ್ರಿ, ಈಗ ಎಷ್ಟು ಸಬಲರಾಗಿದ್ದೀರಿ, ಈ ವೃತ್ತಿ ನಿಮಗೆ ಎಷ್ಟು ಸಂತೃಪ್ತಿಯನ್ನು ತಂದಿದೆ ಮ್ಯಾಮ್?
0: ಖಂಡಿತ, ನಾನು ಎಲ್ಲದಕ್ಕೂ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ, ಅಂದರೆ ಹಸ್ಬೆಂಡ್ ಕೊಡ್ತಾ ಇರಲಿಲ್ಲಲ್ಲ, ಹಂಗಾಗಿ ಅಪ್ಪನ ಮೇಲೆ ಡಿಪೆಂಡ್ ಆಗಿದ್ದೆ. ಅವ್ರಿಗೂ ವಯಸ್ಸಾಯ್ತಲ್ವ, ಏಜ್ ಆಗ್ತಾ ಆಗ್ತಾ ಅವ್ರಿಗೂ ಹಾಸ್ಪಿಟ್ಲ್ ಅದು ಇದು, ಮತ್ತು ನಾನು ಕೇಳೋಕ್ಕೆ ಮನಸ್ಸಾಗಲಿಲ್ಲ. ಇವಾಗ ಅಂದರೆ ಅಪ್ಪಂದು ಏನೇ ಇದ್ರು ಹಾಸ್ಪಿಟ್ಲ್ ಖರ್ಚಾಗಲಿ, ಇಲ್ಲ ನನ್ನ ಮಗನ ಖರ್ಚಾಗಲಿ, ನಂದು ಓನ್ ಖರ್ಚಾಗಲಿ, ಮನೆ ನಡೆಸೋದಾಗಲಿ, ನಾನು ಯಾರ ಹತ್ರನೂ ಕೈ ಚಾಚ್ತಲ್ಲ ಮ್ಯಾಮ್, ಓನಾಗೆಲ್ಲ ಮಾಡ್ಕೊತೀನಿ ಮ್ಯಾಮ್ ಇವಾಗ. ಅದೊಂದು ತುಂಬ ಖುಷಿ ಇದೆ ಮ್ಯಾಮ್ ನನಗೆ.
1: ಸೊ ಈ ಬ್ಯೂಟಿಷಿಯನ್ ವೃತ್ತಿಯ ಜೊತೆಗೆ ಮನೆಯ ನಿರ್ವಹಣೆಯನ್ನು ಸಹ ಮಾಡಬೇಕು. ಸೊ ಏನೇನೆಲ್ಲ ಚಾಲೆಂಜಸ್ ಎದುರಾಗುತ್ತೆ ಮೇಡಮ್, ಹೇಗೆ ನಿಭಾಯಿಸ್ತಾ ಇದ್ದೀರಿ ಇದೆಲ್ಲ?
0: ಯಾಕೆಂದರೆ ಸಮಟೈಮ್ಸ್ ನನ್ನ ಯಜಮಾನ್ರೆ ಸಾಲ ಕೇಳ್ತಾರೆ ಮ್ಯಾಮ್, ಕೊಡ್ತಾ ಇದ್ದೀನಿ, ಕೇಳ್ತಾರೆ ಕೊಡ್ತೀನಿ ಮ್ಯಾಮ್, ಇದ್ದಾಗ ಕೊಡ್ತೀನಿ, ಇಸ್ಕೊಂತೀನಿ, ಕೊಟ್ಟು ಸಾಲ ಅಂತ ಕೊಡ್ತೀನಿ ಮ್ಯಾಮ್. ಯಾಕೆ ಅಂದರೆ ಅವರು ನನಗೆ ಸಾಲ ಅಂತ ಕೊಡ್ತಾ ಇದ್ರು, ನಾನೇ ಸಾಲ ಅಂತಲೇ ಕೊಡ್ತೀನಿ ಮ್ಯಾಮ್.
1: ಓಕೆ,
0: ಅದನ್ನು ಖುಷಿ ಆಗುತ್ತೆ.
1: ಸೊ ಕಾಲಚಕ್ರ ಹೀಗೆ ಇರುತ್ತೆ ಅಂತಲ್ಲ,
0: ಹೆಣ್ಮಕ್ಳೆಲ್ಲ ಮನೇಲೇ ಇರಬೇಕು, ಅಡುಗೆ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು, ಆ ಥರ ರಿಸ್ಟ್ರಿಕ್ಷನ್ ಇದ್ದಿದ್ದ ಮನೆ ನಮ್ಮದು. ನಮ್ಮ ಮನೆಯವರೆಲ್ಲ ಹೊರಗಡೆ ಬಿಡೋ, ಅಂದರೆ ಅದೊಂದು ಮನೆತನ, ಅಂದರೆ ಫ್ಯಾಮಿಲಿ ಒಂದು ನೇಮ್ ಇತ್ತು ಮ್ಯಾಮ್ ನಮ್ಮ ಮನೆಗೆ, ಹಾಗಾಗಿ ಹೊರಗಡೆ ಕಳ್ಸೋಕ್ಕೆ ಸ್ವಲ್ಪ ಇಂಜರಿತಾ ಇದ್ರು. ಈಗ ಆ ಫ್ಯಾಮಿಲಿಲಿ ಹೊರಗಡೆ ಬಂದು ವರ್ಕ್ ಮಾಡ್ತಿರೋದು ನಾನೇ ಫಸ್ಟ್ ಮ್ಯಾಮ್.
1: ಬ್ಯೂಟಿಷಿಯನ್ ಜೊತೆಗೆ ಏನೆಲ್ಲ ಕೆಲಸಗಳನ್ನ ನಿರ್ವಹಿಸ್ತಾ ಇದ್ರಿ ಮೇಡಮ್? ಬೇರೆ ಏನು ಏನಿಲ್ವಾ?
0: ಇಲ್ಲ, ಬ್ಯೂಟಿಷಿಯನ್ ಅಷ್ಟೇ. ಇನ್ನು ಇವಾಗ ಟೈಲರಿಂಗ್ ಇವಾಗ ಅಮೌಂಟ್ ಕಟ್ಟಿದ್ದೀನಿ ಮ್ಯಾಮ್, ಅದಕ್ಕೊಂದಕ್ಕೆ ಹೋಗ್ತಾ ಇದ್ದೀನಿ, ಕಲಿತಾ ಇದ್ದೀನಿ.
1: ಓಕೆ,
0: ನಾರ್ಮಲ್
1: ಕಲಿತಾ ಇದ್ದೀರಾ?
0: 2-in-1 ಆದರೆ ಇವಾಗ ಸೀಸನ್ ಇದ್ದಾಗ ಮೇಕಪ್ ಕ್ಲಾಸ್ ಆಗುತ್ತೆ, ಇಲ್ಲಾಂದರೆ ಟೈಲರಿಂಗ್ ಕ್ಲಾಸ್ ಆಗುತ್ತೆ ಅಂತೇಳಿ ಸಾಲಿಗ್ರಾಮದಲ್ಲೇ ಕಲಿತಾ ಇದ್ದೀನಿ ಮೇಡಮ್. ಇಲ್ಲಿ ಸಂಸ್ಥೆಯಲ್ಲಿ ಅದೇ 1 year ಆಗುತ್ತೆ ತನಕ ಕೊಡಲ್ಲ ಅಂತ ಹೇಳಿದ್ರಲ್ಲ, ಹಂಗಾಗಿ ಅಲ್ಲೇ ಜಾಯ್ನ್ ಆಗಿದ್ದೀನಿ.
1: ತರಬೇತಿ ಪಡಿಬೇಕಾದ್ರೆ ಏನೆಲ್ಲ ಸವಾಲುಗಳನ್ನ ಎದುರಿಸಿದ್ರಿ ಮೇಡಮ್?
0: ಫಸ್ಟ್ ಬಸ್ ರೂಟ್ ಮೇಡಮ್ ನನಗೆ, ಅಲ್ಲಿಂದ 2 hours ಆಗ್ತಿತ್ತು ಮ್ಯಾಮ್, ಕೆ ಆರ್ ನಗರ ಹೋಗಿ ಸಾಲಿಗ್ರಾಮ ಹೋಗಬೇಕು, ಬಸ್ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ, ನೈಟ್ ಆಗ್ತಿತ್ತು, ಬೆಳಗ್ಗೆ 7:30 ಮನೆ ಬಿಟ್ಟರೆ ರಾತ್ರಿ 7:30 ಹೋಗ್ತಾ ಇದ್ದಿದ್ದು ನಾನು. ಅಂದರೆ ಪಾಪು ಇಲ್ಲ, ಅದೊಂದು ಬೆನಿಫಿಟ್ ಆಗ್ತು ಮೇಡಮ್, ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅವ್ರು ಏನು ಹೇಳ್ತಾರೆ ಎಲ್ಲ ಮಾಡ್ಕೊಂಡು ಬರಬೇಕಾಗಿತ್ತು. ಸಮಟೈಮ್ಸ್ ಜಗಳ ಮಾಡ್ತಾಯಿದ್ರು, ತಲೆ ಕೆಡಿಸ್ಕೊತಿರ್ಲಿಲ್ಲ ಮ್ಯಾಮ್. ಒಂದ್ಸಲ ಗಾಢವಾಗಿ ಕೂತ್ಬಿಟ್ಟಿತ್ತು, ನಾನು ಕಲಿಲೇಬೇಕು, ನಾನು ಏನಾದರೂ ಅಚೀವ್ ಮಾಡಬೇಕು ಅನ್ನೋದೊಂದು ಮನಸ್ಸಲ್ಲಿ ಗಾಢವಾಗಿ ಇಟ್ಕೊಂಡಿದ್ದೆ.
1: ಅಂದರೆ ಇವಾಗೆಲ್ಲ ನಿಮಗಿದು ಅಭ್ಯಾಸ ಇತ್ತಾ, ಬ್ಯೂಟಿಷಿಯನ್ದು ಏನು ಕಷ್ಟ ಅನಿಸ್ಲಿಲ್ವ ತರಬೇತಿ ಇಲ್ಲೆಲ್ಲೂ ನಿಮಗೆ?
0: ಇಲ್ಲ ಮ್ಯಾಮ್, ನಾನು ಖುಷಿ ಖುಷಿಯಾಗೆ ಮಾಡಿದ್ದೀನಿ. ಅಂದರೆ ಮಿಡ್ಲಲ್ಲಿ ಅಪ್ಪ ಸ್ವಲ್ಪ ಹುಷಾರು ತಪ್ಪಿದ್ರು, ಆವಾಗ ಹೇರ್ ಸ್ಟೈಲ್ ಕ್ಲಾಸು ಹೇರ್ ಕಟಿಂಗ್ ಕ್ಲಾಸು ಸ್ವಲ್ಪ ಮಿಸ್ ಆಯಿತು, ಮತ್ತೆ ರಿಕವರ್ ಮಾಡ್ಕೊಂಡೆ ಮೇಡಮ್.
1: ಸೊ ಫೈನಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮಿದ್ರಿ. ಸೊ ಏನೆಲ್ಲ ಚಾಲೆಂಜಸ್ ತರಬೇತಿಯಲ್ಲಿತ್ತು ಅಂತ, ಈಗ ಸ್ವಂತ ಒಂದು ಉದ್ಯೋಗವನ್ನು ಆರಂಭ ಮಾಡಿದಿರಿ, ಈಗ ಕಾಂಪಿಟೇಷನ್ ಯುಗ, ಸೊ ಎಲ್ಲಂದ್ರಲ್ಲಿ ಬ್ಯೂಟಿ ಪಾರ್ಲರ್ ಇದೆ, ಸೊ ಎಲ್ಲಂದ್ರಲ್ಲಿ ಬ್ಯೂಟಿಷಿಯನ್ ತರಬೇತಿಗಳು ಸಿಗ್ತಾ ಇದೆ. ಸೊ ಈ ಇದರಲ್ಲಿ ಸೊ ನಿಮ್ಮನ್ನೇ ಒಂದು ಬ್ಯೂಟಿಷಿಯನ್ನ ಆಯ್ಕೆ ಮಾಡಬೇಕು ಅಂತಂದರೆ ಏನೆಲ್ಲ ಒಂದು ಹೊಸತನವನ್ನು ನೀವು ಅಳವಡಿಸ್ಕೊಂಡಿದ್ರಿ, ಅಥವಾ ಯಾಕೆ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅನ್ನೋದನ್ನು ಹೇಳ್ಬೋದಾ ಮ್ಯಾಮ್?
0: ಓಕೆ, ಅಂದರೆ ಮೊದಲು ಇಲ್ಲಿ ಮಾತು ಕಲ್ತಿರಬೇಕು, ಆಮೇಲೆ ಕಸ್ಟಮರ್ನ ಹೇಗೆ ಮಾತಾಡಿಸ್ಬೇಕು, ಯಾವ ರೀತಿ ನಮ್ಮನ್ನ ಅವ್ರನ್ನ ಅಟ್ರ್ಯಾಕ್ಟ್ ಮಾಡಬೇಕು, ಯಾವ ರೀತಿ ನಾವು ಅವ್ರನ್ನ ಗೌರವ ಕೊಡ್ತೀವಿ, ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಮೇಡಮ್. ಒಂದು ನನಗೆ ಅನಲೈಸ್ ಆಗಿರೋ ಪ್ರಕಾರ ನಾವು ಹೇಗೆ ಮಾತಾಡ್ತೀವಿ ಅದ್ರ ಮೇಲೆ ಅವ್ರು ಇದು ಮಾಡ್ತಾರೆ, ಆಮೇಲೆ ನಾವು ಯಾವ ಥರ ಮೇಕಪ್ ಮಾಡ್ತೀವಿ ಅದನ್ನ ನೋಡ್ತಾರೆ ಮೇಡಮ್, ಫಿನಿಷಿಂಗ್ ಇರುತ್ತಾ ಹೇಗೆ ಮಾಡ್ತಾರೆ ಆ ಥರನೂ ನೋಡ್ತಾರೆ, ಅದನ್ನೆಲ್ಲ ಇನ್ಕ್ಲೂಡ್ ಮಾಡಬೇಕಾಗುತ್ತೆ.
1: ಓಕೆ, ಇವಾಗ ಪ್ರಸ್ತುತ ಏನೆಲ್ಲ ಜನಗಳಿಗೆ ನೀವು ಸರ್ವಿಸ್ ಕೊಡ್ತಾ ಇದ್ದೀರಿ?
0: ಈಗ ಅಂದರೆ ಅದೇ ಹೇರ್ ಕಟಿಂಗ್ ಮಾಡ್ತೀವಿ, ವ್ಯಾಕ್ಸು, ಫೇಶಿಯಲ್ಲು, ಮೆನಿಕ್ಯೂರ್ ಪೆಡಿಕ್ಯೂರು, ಮೆಹೆಂದಿ, ಅದೇ ಫೋಟೋಶೂಟ್ಗಳೆಲ್ಲ ಹೋಗ್ತೀನಿ.

0: ಆರ್ಡರ್ಸ್ ಬಂದರೆ ಮದುವೆ ಆರ್ಡರ್ಗಳಿಗೆಲ್ಲ ಹೋಗ್ತೀನಿ. ಇನ್ನು ಪ್ಯಾಕೇಜ್ ವೈಸ್ ಮಾಡ್ತೀನಿ ಅಂದರೆ 15 ರೂಪಾಯಿ ಪ್ಯಾಕೇಜ್ ವೈಸ್ ಮಾಡೋದ್ರಿಂದ ತುಂಬ ಜನ ಬರ್ತಿದ್ದಾರೆ ನಮ್ಮ ಹತ್ರ.
1: ಏನೇನೆಲ್ಲ ಇರುತ್ತೆ ಮೇಡಮ್ ಪ್ಯಾಕೇಜಲ್ಲಿ?
0: ಪ್ಯಾಕೇಜಲ್ಲಿ 15 ರೂಪಾಯಿಗೆ 3 ಟೈಮ್ ಮೇಕಪ್ ಇರುತ್ತೆ, ಫೇಷಿಯಲ್ಲು ಮತ್ತು ವ್ಯಾಕ್ಸು ಫ್ರೀ ಮಾಡಿಕೊಡ್ತಾ ಇದ್ದೀವಿ, ಮತ್ತು ನಾನ್ ಬ್ರೈಡ್ಸ್ಗೆ ಒಬ್ರಿಗೆ ಫ್ರೀ ಮಾಡಿಕೊಡ್ತೀವಿ ಮ್ಯಾಮ್.
1: ಸೊ ಇಷ್ಟೆಲ್ಲ ಇರುತ್ತೆ, ಸೊ ಹಾಗಾಗಿ ತುಂಬ ಜನ ನಿಮ್ಮ ಹತ್ರ ಬರ್ತಾರೆ. ಸೊ ಹೊಸತನವನ್ನು ಅಳವಡಿಸ್ಕೊಂಡು ಅದರಲ್ಲಿ ಜನಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋ ರೀತಿ ಮತ್ತೆ ಮಾತುಗಾರಿಕೆ ಇರಬೇಕು ಅನ್ನೋದು.
0: ಮಾತುಗಾರಿಕೆ ತುಂಬ ಮೇನ್ ಮೇಡಮ್ ಇದರಲ್ಲಿ.
1: ಓಕೆ, ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿದಿರಿ, ಈ ಉದ್ಯೋಗದಲ್ಲಿ ನೀವು ಏನೇನೆಲ್ಲ ಚಾಲೆಂಜಸ್ನ ಎದುರಿಸ್ತಾ ಇದ್ದೀರಿ ಮೇಡಮ್?
0: ಅದೇ ಇವಾಗ ನನ್ನ ಬ್ಯೂಟಿಷಿಯನ್ ಮಾಡಿದ್ಮೇಲೆ, ಇವಾಗ ಅಂದರೆ ಬಿಗಿನಿಂಗ್ ಅಲ್ವಾ, ಅವ್ರ ಹತ್ರನೇ ಹೋಗ್ತಿರಲ್ಲ, ಈಗ ನಾವು ಅವಾಗಿಂದನೂ ಇದ್ದೀವಿ, ನಮ್ಮಗಳ ಹತ್ರ ಬರಲ್ಲ, ಅವ್ರ ಹತ್ರ ಹೋಗ್ತಿರಲ್ಲ ಅಂತ ತುಂಬ ಜನ ಟೀಕೆ ಮಾಡಿರೋರು ಇದ್ದಾರೆ ಮ್ಯಾಮ್. ನಾನು ಅದನ್ನ ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಯಾಕೆ ಅಂದರೆ ಅವ್ರು ಎಷ್ಟು ವರ್ಷದಿಂದ ಮಾಡಿರ್ಬೋದು, ಬಟ್ ನಾವು ಇವಾಗ ಕಲ್ತಿರೋದಲ್ವಾ, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಹಂಗಾಗಿ ಅದೊಂದು ಚಾಲೆಂಜ್ ಆಗಿ ತಗೊಂಡಿದ್ದೀನಿ ಮೇಡಮ್. ತುಂಬ ಹರ್ಟ್ ಆಗಿದೆ ಈ ಮಾತು ನನಗೆ, ನಿಜವಾಗ್ಲೂ ಹರ್ಟ್ ಆಗಿದೆ ಮ್ಯಾಮ್. ಅಲ್ಲೇ ಬ್ಯೂಟಿಷಿಯನ್ ಅವರೇ ಆ ಥರ ಹೇಳಿದ್ದಾರೆ ನನಗೆ. ಸೊ ಅದನ್ನು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ ಮ್ಯಾಮ್.
1: ಇವಾಗೆಲ್ಲ ಒಟ್ನಲ್ಲಿ ಆರ್ಡ್ರ್ಗಳು ತುಂಬ ಬರುತ್ತೆ
0: ಮ್ಯಾಮ್.

0: ಅಂದರೆ ಈ ಫೀಲ್ಡಲ್ಲಿ ಬಂದಾಗ ಅಂದರೆ ಸಾಲಿಗ್ರಾಮ್ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಈ ಫೀಲ್ಡಲ್ಲಿ ಬೇರೆ ವ್ಯಕ್ತಿಗಳು ನೋಡೋ ರೀತಿಯೇ ಚೇಂಜ್ ಇರುತ್ತೆ. ಬ್ಯೂಟಿಷಿಯನ್ನಾ ಅಂತ ಒಂಥರ ನೆಗ್ಲೆಕ್ಟ್ ಆಗಿ ಒಂಥರ ಮನಸ್ತಪ್ಪದಲ್ಲಿ ನೋಡ್ತಾರೆ. ಯಾಕೆ ಅಂದರೆ ಕೆಲವೊಂದು ಕಡೆ ಕೆಲವರು ನೇಮ್ ಕೆಡಿಸ್ಕೊಂಡಿದ್ದಾರೆ, ಹಾಗಂತ ಎಲ್ಲ ಹೆಣ್ಮಕ್ಳು ಆ ಥರ ಇರಲ್ಲ. ಅಂದರೆ ಬಡಸ್ತನ ಆಗಿರ್ಬೋದು ಅಥವಾ ಏನೋ ಒಂದಿರ್ಬೋದು, ನಾನೊಂದು ಅಚೀವ್ ಮಾಡ್ತೀನಿ ಅಂತ ಬಂದಾಗ ಅದು ಅವ್ರ ಮನಸ್ಸಲ್ಲಿ ಇರುತ್ತೆ. ಹಂಗಂತ ಬೇರೆಯವ್ರು ಕಡಿಸ್ಕೋತಾರೆ ಅಂತ ಎಲ್ಲರೂ ನೇಮ್ ಕೆಡಿಸ್ಕೊಂಡಿರಲ್ಲ.
1: ಸೊ ಅಲ್ಲೇ ಇರ್ತಾರೆ ಆ ಥರ ಮಾತಾಡೋರೆಲ್ಲ.
0: ಸೊ ಹೌದು, ಮಾಡ್ತೀನಿ, ಹೊರಗಡೆ ಹೋಗ್ತೀನಿ, ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಏಕೆಂದರೆ ಮಾತಾಡೋರೆಲ್ಲ ನಮ್ಮ ಕಷ್ಟಕ್ಕಾಗಲ್ಲ, ಮಾತಾಡೋರೆಲ್ಲ ನಮ್ಮ ನೆರವಿಗೆ ಬರಲ್ಲ, ಮಾತಾಡೋರೆಲ್ಲ ಆಗಲ್ಲ. ಸೊ ಅದನ್ನ ತಲೆಯಿಂದ ಕಿತ್ತಾಕ್ಬಿಟ್ಟು
1: ನಿಮ್ಮೆಂತಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದೇ ಇರುತ್ತೆ ಒಂದೊಂದೆಲ್ಲ ಸವಾಲು. ಸೊ ಆ ಥರ ಆಡೋರು ಮಾಡೋರೆಲ್ಲ ಬಂದು ನಮ್ಮ ಕಷ್ಟಕ್ಕೆ ಆಗೋದಾಗಲಿ ಮಾಡೋದಾಗಲಿ ಇರಲ್ಲ. ಸೊ ಆಡೋರು ಅಲ್ಲೇ ಇರ್ತಾರೆ, ನಾವಷ್ಟೇ ಬೆಳ್ಕೊಂಡು ಹೋಗ್ಬೇಕು. ಸೊ ಅದನ್ನು ತಗೋಬೇಕು, ಚಾಲೆಂಜ್ ಆಗಿ ಅದನ್ನೇ ಮೆಟ್ಲಾಗಿ ಹತ್ತಬೇಕು ನಾವು.
0: ಹತ್ಕೊಂಡು ಹೋದಾಗಲೇ ಆಡೋರಿಗೆ ಎಲ್ಲರಿಗೂ ಮಂದಟ್ಟಾಗುತ್ತೆ, ಪರವಾಗಿಲ್ಲ ಕಲ್ತಿದ್ದಕ್ಕೂ ಮಾಡ್ತಿರೋದಕ್ಕೂ ಒಂದು ಗೌರವ ಆಗಲಿ ಒಂದು ಇದಾಗಲಿ ಅವ್ರಿಗೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ಈಗ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳೋದ್ರಿಂದ ಪ್ರಯೋಜನ ಇಲ್ಲ. ಅವ್ರು ಅನ್ಕೊಳ್ಳಲ್ಲಿ ಅಂತ ಒಂದೊಂದೇ ಸ್ಟೆಪ್ ಒಂದೊಂದೇ ಸ್ಟೆಪ್ ಮೇಲೆ ಹತ್ತಾ ಹೋದರೆ ನಾವು ಅಚೀವರಾದರೆ ಅಲ್ಲಿ ನಮ್ಮನ್ನ ಗುರುತಿಸೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ.
1: ಖಂಡಿತ ಮ್ಯಾಮ್, ಅದೇ ನಾವು ಅವ್ರು ಆಡೋದನ್ನೇ ನಾವು ಸ್ಟೆಪ್ಸ್ ಆಗಿ ಮೆಟ್ಲಾಗಿ ಹತ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ಮುಂದೊಂದು ದಿನ ನಾವು ಸಾಧನೆ ಮಾಡಿದಾಗ ಅಥವಾ ಅಚೀವ್ ಮಾಡಿದಾಗ ಅವರೇ ನಮ್ಮ ಹತ್ರ ಬಂದೇ ಬರ್ತಾರೆ.
0: ಹೌದು ಮ್ಯಾಮ್,
1: ಸಾಧಂತೂ ಖಂಡಿತ. ಸೊ ಹಾಗಾಗಿ
0: ನಮ್ಮ ಫ್ಯಾಮಿಲಿನೇ ಎಷ್ಟು ಜನ ಹೇಳಿದ್ದಾರೆ, ಬಟ್ ಇವಾಗ ಬ್ಯೂಟಿಷಿಯನ್ ಎಲ್ಲ ಇದು ಮಾಡಬೇಕಾದ್ರೆ ಅವರಾಗೆ ಮಾತಾಡ್ಸ್ಕೊಂಡು ಬರ್ತಾರೆ, ಚೆನ್ನಾಗಿ ಮಾಡಿದೀಯಾ, ಚೆನ್ನಾಗಿ ಆಗ್ತಿದೆ, ಪರವಾಗಿಲ್ಲ ಅಂತ ಹೇಳಿರೋರು ಇದ್ದಾರೆ ಮೇಡಮ್, ಆಡಿರೋರು ಇದ್ದಾರೆ, ಹೇಳಿರೋರು ಅದೇ ಥರ ಹೇಳಿರೋರು ಇದ್ದಾರೆ.
1: ಓಕೆ ಮ್ಯಾಮ್, ಖಂಡಿತ ಇದೇ ಥರ ಮುಂದೆ ಸಹಕರವಾಗಿ ನಿಮ್ಮ ಒಂದು ಬಿಸ್ನೆಸ್ ನಡೀತಾ ಹೋಗ್ಲಿ ಅಂತ ನಾನಾದರೂ ಕೂಡ ಆಶಿಸ್ತೀನಿ. ಸೊ ಫೋಟೋಶೂಟಿಗೆಲ್ಲ ಹೊರಗಡೆ ಹೋಗ್ತಾ ಇದ್ರಿ, ಅಲ್ಲೆಲ್ಲ ಏನಾದರೂ ಚಾಲೆಂಜಸ್ ಇದೆಯಾ, ಹೇಗೆ?
0: ಇಲ್ಲ ಮ್ಯಾಮ್, ಅಲ್ಲಿ ಆರಾಮಾಗಿರುತ್ತೆ.
1: ಈಗ ನೀವು ಒಬ್ಬ ಮಹಿಳೆಯಾಗಿ ಒಂದು ಸ್ವಉದ್ಯೋಗವನ್ನು ಆರಂಭ ಮಾಡಿ ಪ್ರಸ್ತುತ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದ್ರಿ, ಏನು ಅನ್ಸುತ್ತೆ ಮೇಡಮ್ ಇದೆಲ್ಲ? ಒಂದ್ಸರಿ ಮೆಲ್ಕ್ ಹಾಕಿ ನೋಡಿದ್ರೆ 13 ವರ್ಷದ ಸಾಂಸಾರಿಕ ಜೀವನ, ಮತ್ತೆ ಈಗ ಒಂದು 5 ತಿಂಗಳಿಂದೆ ನೀವು ಒಂದು ತರಬೇತಿಗೆ ಬರ್ತಾ ಇರೋರು, ಸ್ವಂತ ಉದ್ಯೋಗವನ್ನು ಆರಂಭ ಮಾಡಿ ಒಂದು 4 ಸಂಪಾದನೆ ಮಾಡ್ತಾ ಇರೋದು, ಇದೆಲ್ಲ ಮೆಲ್ಕ್ ಹಾಕಿದ್ರೆ ಏನು ಅನ್ಸುತ್ತೆ?
0: ಅಂದರೆ ಹೆಣ್ಮಕ್ಳು ಎಲ್ಲ ರೀತಿಯೂ ಇರಬೇಕು, ಬರೀ ಗಂಡ ಆಯಿತು, ಮಕ್ಕಳಾಯ್ತು, ಮನೆ ಆಯಿತು ಅನ್ನೋದು ತಪ್ಪು ಮ್ಯಾಮ್. ಅಲ್ಲಿ ಗಂಡನ ಸಪೋರ್ಟಿವ್ನೆಸ್ಸು ಇರಬೇಕು, ಬಟ್ ಅದು ಆಗಲಿಲ್ಲ ಅಂದಾಗ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಲೇಬೇಕಾಗುತ್ತೆ. ಯಾಕೆ ಅಂದರೆ ಸಣ್ಣ ಪುಟ್ಟ ಆಸೆಗಳಿರುತ್ತೆ ಹೆಣ್ಮಕ್ಳಿಗೆ, ಅದೆಲ್ಲ ಈಡೇರಿಸ್ಕೋಬೇಕು ಅಂತ ಅನಿಸುತ್ತೆ.

0: ಇದಕ್ಕೆಲ್ಲ ಕುಟುಂಬದ ಸಹಕಾರ ಇಲ್ಲ ಆಗಿದ್ರೆ ನಿಮಗೆ ಇಲ್ಲಿ ಒಂದು ತರಬೇತಿಗಾಗಿರ್ಬೋದು ಅಥವಾ ಸ್ವಉದ್ಯೋಗಕ್ಕಾಗಿರ್ಬೋದು. ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಅನೇಕ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರ್ದೇನೆ ಸೊ ಹುಣಸೂರು ಆಗಿರ್ಬೋದು, ಗುಂಡ್ಲುಪೇಟೆ ಆಗಿರ್ಬೋದು, ಜೈಪುರ ಈ ಥರ ಒಂದು ಸೆಂಟರ್ಗಳನ್ನು, ಉಪಕೇಂದ್ರಗಳನ್ನ ಆರಂಭ ಮಾಡಿ ಮಹಿಳೆಯರಿಗೆ, ಯುವಕರಿಗೆ, ಯುವತಿಯರಿಗೆ ನಾನಾ ರೀತಿಯ ತರಬೇತಿಗಳನ್ನ ಕೊಡ್ತಾ ಇರೋವಂಥದ್ದು ಆ ಸ್ಥಳೀಯ ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಾ ಇದೆ ಮೇಡಮ್?
1: ತುಂಬಾ ಅನುಕೂಲ ಆಗುತ್ತೆ ಮ್ಯಾಮ್, ಯಾಕೆಂದ್ರೆ ಬಡ ಕುಟುಂಬದವ್ರು ಇರ್ತಾರೆ, ಓದಿರೋರು ಇರ್ತಾರೆ, ಇದ್ದಾಗ ಅವರಿಗೆ ಓದಿದ್ರು ಒಂದು ಏನು ಮೂವ್ ಮಾಡೋಕ್ಕಾಗಲ್ಲ. ಹೌದು, ಅದಿರಲ್ಲ, ಎಲ್ಲರಿಗೂ ಬರಲ್ಲ ಮ್ಯಾಮ್ ಅದು. ಹಂಗಾಗಿ ತುಂಬಾ ಅನುಕೂಲ ಆಗುತ್ತೆ ಈ ಸಂಸ್ಥೆ ಕಡೆಯಿಂದ. ನನಗಂತೂ ತುಂಬಾ ಖುಷಿ ಇದೆ ಮ್ಯಾಮ್ ಈ ಥರ ಬಡವ್ರಿಗಾಗಲಿ, ಒಂದು ಇದಕ್ಕೆ ಅಂದರೆ ಓದಿಲ್ದೇನೆ ಮನೇಲಿ ಕೂತಿರೋ ಮಹಿಳೆಯರಿಗಾಗಲಿ ತುಂಬಾ ಅನುಕೂಲ ತಂದ್ಕೊಟ್ಟಿದೆ ಇದು ಸಂಸ್ಥೆ. ತುಂಬ ಹೆಮ್ಮೆ ಆಗುತ್ತೆ ಮ್ಯಾಮ್ ಈ ಸಂಸ್ಥೆಯಿಂದ.
0: ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
1: ಇದಕ್ಕಿಂತ ಮೇಲೆ ಬೆಳಿಬೇಕು ಅಂತ ಅನ್ಕೊಂಡಿದ್ದೀನಿ ಮ್ಯಾಮ್. ಇಷ್ಟೇ ಜೀವನ ಅಲ್ಲ ಇಷ್ಟೇ, ಆದರೆ ಇದು ಇನ್ನೂ ಸ್ಟಾರ್ಟಿಂಗ್ ಅನ್ಕೋತೀನಿ. ಬಟ್ ಇದ್ರಲ್ಲಿ ಖುಷಿ ಇದೆ ನನಗೆ, ತುಂಬಾ ಖುಷಿ ಇದೆ. ಬಟ್ ಇನ್ನೂ ನಾನು ಇನ್ನೂ ಹೆಸರು ಮಾಡಬೇಕು, ನನ್ನನ್ನು ಸ್ಪೆಸಿಫಿಕ್ ಆಗಿ ಗುರುತಿಸ್ಬೇಕು ಅನ್ನೋದು ನನ್ನ ಆಸೆ. ಇಷ್ಟಕ್ಕೆ ಸುಮ್ಮನೆ ಆಗಬಾರ್ದು ಅನ್ನೋದು ನನ್ನ ಆಸೆ ಮ್ಯಾಮ್.
0: ಒಟ್ಟಾರೆ ಈ ವೃತ್ತಿ ನಿಮಗೆ ಸಂತೃಪ್ತಿಯನ್ನು ತಂದಿದೆ, ಸೊ ಈ ಕ್ಷೇತ್ರದಲ್ಲೇ ನೀವು ಇನ್ನು ಮುಂದೆ ಬರಬೇಕು ಅನ್ನೋದನ್ನು. ಸೊ ನಿಮ್ಮ ಥರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಇರೋಂಥ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಅಥವಾ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
1: ಖಂಡಿತ ಮ್ಯಾಮ್, ಎಲ್ಲರೂ ಒಂದು ಏಮ್ ಇಟ್ಕೊಂಡು ಬದುಕಬೇಕು ಅಂದರೆ ಅವ್ರ ಮನಸ್ಸಿರಬೇಕು, ಏನೇ ಮಾಡಬೇಕು ಅಂದ್ರೂ ಮನಸ್ಸಿರಬೇಕು, ಫಸ್ಟು ಸ್ವಾಭಿಮಾನಿ ಆಗಬೇಕು. ಕೈ ಚಾಚೋದಕ್ಕಿಂತ ಸ್ವಾವಲಂಬಿಯಾಗಿ ಈಗ ಅಪ್ಪ ಅಮ್ಮನ ಸಾಕೋದಾಗಲಿ, ಮಕ್ಕಳು ಸಾಕೋದಾಗಲಿ, ಮನೆ ಜವಾಬ್ದಾರಿ ತೊಗೊಳೋದಾಗಲಿ, ಯಾವುದೇ ಒಂದನ್ನು ಇಟ್ಕೊಂಡಿರಬೇಕು. ಎಲ್ಲದನ್ನು ಗಂಡನ ಮೇಲೆ ಡಿಪೆಂಡಪ್ಪ ಆಗಬಾರ್ದು ಮ್ಯಾಮ್ ನಾನು ಹೇಳೋ ಪ್ರಕಾರ. ಯಾಕೆ ಅಂದರೆ ಇವಾಗ ಗಂಡಸ್ರು ಏನಂತಾರೆ, ಹೆಂಗಸ್ರು ಇವರು ಅಂತ ತುಂಬ ನೆಗ್ಲೆಕ್ಟ್ ಮಾಡೋರಿದ್ದಾರೆ, ಈವನ್ ನನ್ನನ್ನೇ ಆ ಥರ ಮಾಡಿದ್ದಾರೆ. ಅದು ಅನುಭವ ನನಗೆ ಬಂದಿದೆ ಅದು. ನೀನು ಹೆಂಗಸು, ನೀನೇನು ಮಾಡ್ತೀಯಾ, ನಿನಗೇನು ಮಾಡೋಕ್ಕಾಗುತ್ತೆ, ಅದರಿಂದ ನಾನು ತುಂಬಾ ನೋವು ಪಟ್ಟಿದ್ದೀನಿ. ಹಂಗಾಗಿ ಈ ಸಂಸ್ಥೆ ಕಡೆಯಿಂದ ಏನು ಯೂಸ್ ಆಗುತ್ತೆ ಗೊತ್ತಿಲ್ಲದೆ ಇದ್ದವ್ರು ಕೂಡ ಇದನ್ನು ಕೇಳಿಕೊಂಡು ಇದರಿಂದ ತುಂಬ ಯೂಸ್ ಆಗುತ್ತೆ, ಕೇಳಿಕೊಂಡು ಬಂದು ಜಾಯ್ನ್ ಆಗಿ ಕಲ್ತ್ಕೊಳ್ಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ.
0: ಓಕೆ, ಅಂದರೆ ಒಟ್ಟಾರೆ ಹೆಣ್ಣಾಗಲಿ ಗಂಡು ಮಕ್ಕಳಾಗಲಿ ಸೊ ಅವ್ರದ್ದೇ ಆದ ಒಂದು ತರಬೇತಿಯನ್ನು ಪಡ್ಕೊಂಡು, ಕೌಶಲ್ಯಗಳನ್ನ ಪಡ್ಕೊಂಡು, ಸೊ ಯಾವುದಾದ್ರೂ ಒಂದು ಸ್ವಉದ್ಯೋಗನ ಆರಂಭ ಮಾಡಿ, ಸೊ ಆರ್ಥಿಕವಾಗಿ ಸಬಲರಾಗಿದ್ರೆ ಎಲ್ರಿಗೂ ಅವ್ರದ್ದೇ ಆದ ಒಂದು ರೆಸ್ಪೆಕ್ಟ್ ಇರುತ್ತೆ.
1: ಖಂಡಿತ ಖಂಡಿತ ರೆಸ್ಪೆಕ್ಟ್. ಇವಾಗ ತುಂಬ, ಇವಾಗ ನಾನು ಹೌಸ್ ವೈಫ್ ಆಗಿದ್ನಲ್ಲ ಅವಾಗ ಮಾತಾಡ್ಸೋ ರೀತಿಗೂ, ಇವಾಗ ಬ್ಯೂಟಿಷಿಯನ್ ಅಂತ ಮಾತಾಡ್ಸೋದ್ರ ರೀತಿಗೂ ತುಂಬ ಡಿಫ್ರೆನ್ಸ್ ಇದೆ ಮ್ಯಾಮ್. ಹಾಗು ಬೆಲೆ ಗೌರವ ಎಲ್ಲೋದ್ರೂ ಬೆಲೆ ಗೌರವ ಒಂದು ಇದ್ದೇ ಇರುತ್ತೆ. ಇವ್ರು ಬ್ರಿಟಿಷಿಯರ್ನು ಮ್ಯಾಮ್ ಅಂತ ಮಾತಾಡ್ಸೋದಾಗಲಿ, ನಮ್ಗೆ ಅದು ಕೇಳೋದೇ ಒಂದು ಖುಷಿಯಾಗಿರುತ್ತೆ ಮ್ಯಾಮ್ ಅಲ್ಲಿ.
0: ಸೊ ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಸಮುದಾಯದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
1: ಥ್ಯಾಂಕ್ ಯು ಕೆಂಚನಹಳ್ಳಿಯಿಂದ ಈ ಥರ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಟ್ರಸ್ಟ್ ಅಂತ ಮಾಡಿದ್ದೀರಾ. ಹಲವಾರಿಗೆ, ಒಬ್ಬ ಹುಡುಗರಿಗಾಗಲಿ ಹುಡುಗಿರಿಗಾಗಲಿ, ಒಂದು ಓದಿಲ್ಲದೆ ಇರೋರಿಗೆ ಕೂಡ ಇದು ತುಂಬ ಅನುಕೂಲ ಆಗಿದೆ. ಬಟ್ ಗೊತ್ತಿಲ್ಲದೆ ಇದ್ದವರೆಲ್ಲ ಬಂದು ಗೊತ್ತು ಮಾಡ್ಕೊಂಡು ಕಲ್ತ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಸಂಸ್ಥೆ ಕಡೆಯಿಂದ ಏನೇ ಮಾಡಿದ್ರು ಒಂದು ಒಳ್ಳೆಯದಕ್ಕೆ ಮಾಡ್ತಾರೆ, ಯೂತ್ಗೆಲ್ಲ ತುಂಬ ಯೂಸ್ ಆಗುತ್ತೆ ಮ್ಯಾಮ್, ತುಂಬಾ ಯೂಸ್ ಆಗುತ್ತೆ. ಸಿಕ್ಕಿದ್ರೆ ಅವಕಾಶ ಕಳ್ಕೊಬೇಡಿ, ಖಂಡಿತ ಮೂವ್ ಮಾಡಿ ಅಂತ ಹೇಳ್ತೀನಿ ಮ್ಯಾಮ್ ನಾನು.
0: ಭಾಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು, ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆ ಮಹಿಳೆಯರು ಮನಸ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬೋದು, ಅದರಲ್ಲಿ ಸಾಧನೆ ಮಾಡಬಹುದು ಅಂತ ಪ್ರೇರಣೆ ವಿಚಾರಗಳನ್ನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು.

ಕೇಳುಗರೇ, ಇಷ್ಟೊತ್ತು ಕೇಳ್ತಾ ಇದ್ರಿ ಮಹಿಳೆ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಹುಣಸೂರಿನಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ಗ್ರಾಮದ ಶ್ರೀಮತಿ ಲಾವಣ್ಯರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ

0: ಧ್ವನಿ ನಿಮ್ಮೂರಿನ ಧ್ವನಿ ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರ್ಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುವರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिन बेळे विमेगागी ईग नोंदणी माडिकोळ्ळिरी।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು, ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
5: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
6: ಈ ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
7: ನಾನು ತಡೆಯುತ್ತೇನೆ.
6: ಗೊತ್ತಿಲ್ಲ, ನಾವು ಡೆಂಗ್ಯೂ ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿಸ್ ಸೊಳ್ಳೆಗಳು.
8: ಶಾಲೆಯಲ್ಲಿ ಮೇಷ್ಟ್ರು ಡೆಂಗ್ಯೂ ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
6: ನಮಗೆ ಜಾಗ ಖಂಡಿತ ಸಿಗಬೇಕು.
8: ಸಿಗೋದಿಲ್ಲ,
6: ಇಲ್ಲಿ ಎಲ್ಲವೂ ಸುರಕ್ಷಿತವಾಗಿದೆ.
9: ಡೆಂಗ್ಯೂವನ್ನು ತಡೆಗಟ್ಟಲು ಕೂಲರ್ನ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಓಡಿಸುವ ಕ್ರೀಮ್, ಕಾಯಕ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
6: ಡೆಂಗ್ಯೂನೊಂದಿಗೆ ಹೋರಾಟ ಡೆಂಗ್ಯೂನಿಂದ ಸಂರಕ್ಷಣೆ.
9: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
10: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.
11: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ.
10: ಜಾನಪದ ಸೊಗಡಿನ ಕಾರ್ಯಕ್ರಮ ಜ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಮಧ್ಯ ಕರ್ನಾಟಕದ ಬಹು ನಿರೀಕ್ಷಿತ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಯ ಇಂಟೇಕ್ ಪಾಯಿಂಟ್ನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ವಿಶೇಷ ಪೂಜೆ ಸಲ್ಲಿಸಿ ನೀರು ಹರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾಧ್ಯಮ

ಯೋಜನೆಯಾಗಿ ರೂಪುಗೊಂಡಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಘೋಷಿಸಿರುವ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾದರೆ ಕಾಮಗಾರಿ 2028 ವೇಳೆಗೆ ಯೋಜನೆಯನ್ನು ಗುರಿ ಹೊಂದಲಿದೆ ಎಂದು ಸಚಿವ ಟಿ ರಘುಮೂರ್ತಿ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕೋತ್ಸವ ಇದೇ 16 ಹಾಗೂ 17ರಂದು ಆಯೋಜಿತವಾಗಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್

0: ಸಾಹಿತ್ಯ, ಸಂಸ್ಕೃತಿ ಹಾಗೂ ಪ್ರವಾಸಿ ತಾಣಗಳನ್ನು ಬಿಂಬಿಸುವ ಡಿಜಿಟಲ್ ಮಾಹಿತಿ ಮತ್ತು ವಸ್ತು ಪ್ರದರ್ಶನ ಮಳಿಗೆ ಇರಲಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಗೊಳ್ಳುವುದರ ಹಿಂದೆ ಕೇವಲ ಬೆಲೆ ಏರಿಕೆಯ ನೆಪ ಮಾತ್ರವಲ್ಲ, ಬೃಹತ್ ಕಮಿಷನ್ ದಂಧೆ ಮತ್ತು ರಾಜ್ಯ ಸರ್ಕಾರದ ಹಣಕಾಸು ದಿವಾಳಿತನ ಅಡಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಅನ್ನಭಾಗ್ಯದಡಿ ಉಚಿತ ಅಕ್ಕಿ ನೀಡಲು ಸಾಧ್ಯವಿಲ್ಲದೆ ಬಜೆಟ್ನಲ್ಲಿ ಕೇವಲ ಗಿಮಿಕ್ಗಾಗಿ ರಾಜ್ಯ ಸರ್ಕಾರ ಇಂದಿರಾ ಕಿಟ್ ಘೋಷಿಸಿದೆ, ಒಂದು ವರ್ಷ ಕಳೆದರೂ ಈ ಸಂಬಂಧ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಳಿಸಿಲ್ಲ ಎಂದು ದೂರಿದರು. ರಾಜ್ಯದ ಖಜಾನೆ ಸಂಪೂರ್ಣ ಖಾಲಿಯಾಗಿ ಬಡವರ ಯೋಜನೆಗಳಿಗೆ ಹಣವಿಲ್ಲದೆ ಬೆಲೆ ಏರಿಕೆಯ ನೆಪ ಹೇಳಿ ಯೋಜನೆಯನ್ನೇ ಕೈಬಿಡಲು ಹೊರಟಿರುವುದರ ಹಿಂದಿನ ಅಸಲಿ ಕಾರಣವೇನು ಎಂದು ಅವರು ಪ್ರಶ್ನಿಸಿದರು. ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ತಕ್ಷಣವೇ ಪಾರದರ್ಶಕವಾಗಿ ಇಂದಿರಾ ಕಿಟ್ ವಿತರಣೆ ಆರಂಭಿಸಬೇಕು, ಇಲ್ಲವಾದಲ್ಲಿ ಸರ್ಕಾರದ ವಿರುದ್ದ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸುವುದು ಖಚಿತ ಎಂದು ಆರ್ ಅಶೋಕ ತಿಳಿಸಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನವು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಿರಂತರವಾಗಿ ನಡೆಯುತ್ತಿದೆ ಎಂದು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಆಯುಕ್ತ ಜಗದೀಶ್ ಜಿ ಹೇಳಿದ್ದಾರೆ. ಕಳೆದ 5 ದಿನಗಳಿಂದ ಸಿವಿ ರಾಮನ್ ನಗರ ವಿಭಾಗದ ಕಲ್ಲಪಳ್ಳಿ ರಸ್ತೆಯಲ್ಲಿ ಸಂಗ್ರಹಗೊಂಡಿದ್ದ ಕಟ್ಟಡ ತ್ಯಾಜ್ಯ, ಪ್ಲಾಸ್ಟಿಕ್ ತ್ಯಾಜ್ಯ ಕಸವನ್ನು ತೆರವುಗೊಳಿಸಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಮಾಡಿ ಸುಂದರೀಕರಣಗೊಳಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸ್ವಚ್ಛತಾ ಕಾರ್ಯಾಚರಣೆಯಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ 30 ಪೌರ ಕಾರ್ಮಿಕರು, ಮಾರ್ಷಲ್ಗಳು, ಕಿರಿಯ ಆರೋಗ್ಯ ಪರಿವೀಕ್ಷಕರು, ಅಗ್ಲಿ ಇಂಡಿಯನ್ ತಂಡದ ಸದಸ್ಯರು ಭಾಗಿಯಾಗಿದ್ದು 400 ಮೀಟರ್ ವಿಸ್ತೀರ್ಣದ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗಾಗಿ ಲಿಖಿತ ಪರೀಕ್ಷೆ ಇಂದು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ನಡೆಯುತ್ತಿದೆ. ಕಲ್ಯಾಣ ಕರ್ನಾಟಕೇತರ ಪ್ರದೇಶಗಳಲ್ಲಿ ಈಗಾಗಲೇ ಪರೀಕ್ಷೆ ಪೂರ್ಣಗೊಂಡಿದ್ದು, ಕಲ್ಯಾಣ ಕರ್ನಾಟಕ ಪ್ರದೇಶಗಳಲ್ಲಿ ಇಂದು ಮಧ್ಯಾಹ್ನ ಪರೀಕ್ಷೆ ನಡೆಯಲಿದೆ. ರಾಜ್ಯ ಪೊಲೀಸ್ ಇಲಾಖೆಯ ಮಿಕ್ಕುಳಿದ ವೃಂದದ 1421 ಹಾಗೂ ಸ್ಥಳೀಯ ವೃಂದದ 171 ಸೇರಿದಂತೆ ಒಟ್ಟು 1600 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗಾಗಿ ಈ ಲಿಖಿತ ಪರೀಕ್ಷೆ ನಡೆಯುತ್ತಿದೆ. ಪಾರದರ್ಶಕವಾಗಿ ಹಾಗೂ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶವಿಲ್ಲದಂತೆ ಪರೀಕ್ಷೆ ನಡೆಸಲು ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದ್ದು ಬಿಗಿ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿ ಪ್ರಕಟಗೊಂಡಿದೆ. ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದ ಅರ್ಹ ಮತದಾರರು ಮತಗಟ್ಟೆ ಅಧಿಕಾರಿಗಳಿಗೆ ನಿಗದಿತ ನಮೂನೆ ಮೂಲಕ ಸೂಕ್ತ ದಾಖಲೆಗಳನ್ನು ಒದಗಿಸಬಹುದಾಗಿದ್ದು, ಹಕ್ಕು ಆಕ್ಷೇಪಣೆ ಸಲ್ಲಿಕೆಗೆ ಇದೇ 23ರವರೆಗೆ ಅವಕಾಶವಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಕರಡು ಮತದಾರರ ಪಟ್ಟಿಯಲ್ಲಿ 796,138 ಮತದಾರರ ಹೆಸರಿದೆ. ಅರ್ಹ ಮತದಾರರು ಪಟ್ಟಿಯಲ್ಲಿ ಬಿಟ್ಟು ಹೋಗಿದ್ದರೆ ಬಿಎಲ್ಒಗಳಿಗೆ ಸೂಕ್ತ ದಾಖಲೆಗಳನ್ನು ಒದಗಿಸಿ ದಾಖಲೆಗಳನ್ನು ಪರಿಶೀಲಿಸಿ ಹೆಸರು ಸೇರ್ಪಡೆ ಮಾಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಆಗದಿರುವ, ಪಟ್ಟಿಯಲ್ಲಿ ಹೆಸರು, ವಿಳಾಸ, ಇನ್ನಿತರೆ ತಿದ್ದುಪಡಿಗಳಿರುವ 56,349 ಮಂದಿಗೆ ನೋಟಿಸ್ ನೀಡಲಾಗುತ್ತಿದೆ. ಪ್ರಸ್ತುತ 22,791 ಜನರಿಗೆ ನೋಟಿಸ್ ನೀಡಲಾಗಿದ್ದು, ಉಳಿದ ನೋಟಿಸ್ಗಳನ್ನು ನೀಡಲಾಗುತ್ತಿದೆ ಎಂದು ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣಾ ಸಾಮರ್ಥ್ಯ ಮತ್ತು ಸಂಶೋಧನಾ ಮನೋಭಾವ ಬೆಳೆಸುವ ಉದ್ದೇಶದಿಂದ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಡಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನಿಸಿದೆ. 6ರಿಂದ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ವಾರ್ಷಿಕ 6,000 ರೂಪಾಯಿ ವಿದ್ಯಾರ್ಥಿ ವೇತನ ದೊರೆಯಲಿದೆ ಎಂದು ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರಾದ ಕೆಆರ್ ಉಷಾ ತಿಳಿಸಿದ್ದಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಕನಿಷ್ಠ ಶೇಕಡ 60ರಷ್ಟು ಅಂಕ ಗಳಿಸಿರುವ ಹಾಗೂ ಅಂಚೆ ಚೀಟಿ ಸಂಗ್ರಹಣಾ ಠೇವಣಿ ಖಾತೆ ಅಥವಾ ಅಂಚೆ ಚೀಟಿ ಸಂಗ್ರಹಣಾ ಕ್ಲಬ್ ಸದಸ್ಯತ್ವ ಹೊಂದಿರುವ ವಿದ್ಯಾರ್ಥಿಗಳು ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ವಿದ್ಯಾರ್ಥಿಗಳನ್ನು ಮೊದಲ ಹಂತದಲ್ಲಿ

0: ನಡೆಸಲಾಗುವ ಫಿಲಾಟೆಲಿಕ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಈ ಸ್ಪರ್ಧೆಗೆ ನೋಂದಾಯಿಸಿಕೊಳ್ಳಲು ಸೆಪ್ಟೆಂಬರ್ 10 ಕೊನೆಯ ದಿನವಾಗಿದೆ. ಆಸಕ್ತರು ಹೆಚ್ಚಿನ ವಿವರಗಳಿಗೆ www.indiapost.gov.in ಜಾಲತಾಣಕ್ಕೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಚಿತ್ರದುರ್ಗ ವಿಭಾಗದ ಅಂಚೆ ಅಧೀಕ್ಷಕರ ಕಚೇರಿಯನ್ನು ಅಥವಾ ಕಚೇರಿ ಸಹಾಯಕ ಸಂತೋಷ್ ಅವರ ಮೊಬೈಲ್ ಸಂಖ್ಯೆ 9164243697 ಅನ್ನು ಸಂಪರ್ಕಿಸಬಹುದಾಗಿದೆ. ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯದಿಂದ ತಮಿಳುನಾಡಿಗೆ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುತ್ತಿರುವುದರಿಂದ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ದೋಣಿ ವಿಹಾರ ಸ್ಥಗಿತಗೊಳಿಸಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ಪ್ರವೇಶವಿದ್ದು ದೋಣಿ ವಿಹಾರಕ್ಕೆ ಅವಕಾಶ ಇರುವುದಿಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೂ ಕಾವೇರಿ ನೀರು ನಿಯಂತ್ರಣ ಮಂಡಳಿ ತಮಿಳುನಾಡಿಗೆ 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ ನೀರು ಬಿಡುವಂತೆ ಆದೇಶಿಸಿರುವುದರಿಂದ ಅಣೆಕಟ್ಟಿನಿಂದ ನದಿಗೆ ನೀರು ಬಿಡಲಾಗುತ್ತಿದೆ. ಕಾವೇರಿ ನದಿಗೆ ಕನಿಷ್ಠ 12,000 ನೀರು ಬಿಟ್ಟಾಗ ರಂಗನತಿಟ್ಟು ಬಳಿ ನೀರಿನ ಹರಿವು ಮತ್ತು ಸುಳಿ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೋಣಿ ವಿಹಾರವನ್ನು ಸ್ಥಗಿತಗೊಳಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಧಾರವಾಡ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಹಯೋಗದಲ್ಲಿ 10 ದಿನಗಳ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಕೊನೆಯ ವಾರದಲ್ಲಿ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಆಯೋಜಿಸಲಾಗಿದೆ. ಸ್ವಯಂ ಉದ್ಯೋಗ ಹಾಗೂ ಉದ್ಯಮ ಆರಂಭಿಸಲು ಆಸಕ್ತಿ ಹೊಂದಿರುವ ಪುರುಷರು ಮತ್ತು ಮಹಿಳೆಯರು ಈ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಬಹುದು. ತರಬೇತಿಯಲ್ಲಿ ಉದ್ಯಮ ಅವಕಾಶಗಳ ಗುರುತಿಸುವಿಕೆ, ಉದ್ಯಮದ ಕಲ್ಪನೆ ಮತ್ತು ಆಯ್ಕೆ, ಉದ್ಯಮ ಆರಂಭಿಸುವ ವಿಧಾನ, ವ್ಯವಹಾರ ಯೋಜನೆ ತಯಾರಿಕೆ, ಮಾರುಕಟ್ಟೆ ನಿರ್ವಹಣೆ, ಹಣಕಾಸಿನ ವ್ಯವಸ್ಥೆ, ಸರ್ಕಾರದ ವಿವಿಧ ಯೋಜನೆಗಳು, ಸಾಲ ಸೌಲಭ್ಯಗಳು ಹಾಗೂ ಸ್ವಯಂ ಉದ್ಯೋಗಕ್ಕೆ ಸಂಬಂಧಿಸಿದ ಅಗತ್ಯ ಮಾಹಿತಿ ನೀಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ದುಲೀಪ್ ಟ್ರೋಫಿ 2026 ಪಂದ್ಯಾವಳಿಯ ಕ್ರಿಕೆಟ್ ಫೈನಲ್ನಲ್ಲಿ ಇಂದು ಪೂರ್ವ ವಲಯ ಮತ್ತು ದಕ್ಷಿಣ ವಲಯ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಪೂರ್ವ ವಲಯ ತಂಡ 50 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 227 ರನ್ ಮಾಡಿದೆ. ದಕ್ಷಿಣ ವಲಯ ತಂಡಕ್ಕೆ ಗೆಲ್ಲಲು 228 ರನ್ಗಳ ಗುರಿ ಒಡ್ಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ. ರಾಜ್ಯ ಸರ್ಕಾರದಿಂದ ಕೊಟ್ಟ ಮಾತಿನಂತೆ ಇಂದಿರಾ ಕಿಟ್ ಯೋಜನೆ ಅನುಷ್ಠಾನಕ್ಕೆ ಬಿಜೆಪಿ ಆಗ್ರಹ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ವಿವಿಧೆಡೆ ತ್ಯಾಜ್ಯ ತೆರವುಗೊಳಿಸಿ ಸೌಂದರ್ಯೀಕರಣ. ದುಲೀಪ್ ಟ್ರೋಫಿ ಕ್ರಿಕೆಟ್ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ವಲಯ ತಂಡಕ್ಕೆ 228 ರನ್ಗಳ ಗುರಿ ನೀಡಿದ ಪೂರ್ವ ವಲಯ ತಂಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇನ್ನು ಮುಂದೆ ಕೇಳಿಬರೋಣ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರವರು. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವ್ಯ ಗೆಳೆಯ ನಿಂಗರಾಜ್. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಥ್ಯಾಂಕ್ ಯು, ಧನ್ಯವಾದಗಳು.
2: ಸರ್, ಬಹಳ ಮುಖ್ಯವಾದ ಒಂದು ವಿಷಯ ಅಂತಲೇ ಕೂಡ ಹೇಳ್ಬೋದು, ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲಿ ಈ ಮಕ್ಕಳಿಗೊಂದು ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂಥ ಒಂದು ಕೆರಿಯರ್ ಗೈಡೆನ್ಸ್ ಸಂಬಂಧಪಟ್ಟಂತೆ ಇವತ್ತು ತಾವು ಒಂದು ಮಾರ್ಗದರ್ಶನ ಸಲಹೆಗಳನ್ನು ನೀಡ್ತಕ್ಕಂಥ ನಿಟ್ಟಿನಲ್ಲಿ ತಾವು ನಮ್ಮ ಜೊತೆ ಇರ್ತಕ್ಕಂಥ ಬಹಳ ಸಂತೋಷ. ಸರ್, ಮೊದಲನೇದಾಗಿ ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಏಕೆ ಅಗತ್ಯ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
3: ವೃತ್ತಿ ಮಾರ್ಗದರ್ಶನ ಅನ್ನೋದು ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಅನಿವಾರ್ಯ ಮತ್ತು ಅವಶ್ಯಕವಾದಂಥ ವಿಷಯ.
2: ಹೌದು.

0: ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ತುಂಬ ಬೇಕು. ಯಾಕೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂದರೆ, ಈಗ ನಗರ ಮತ್ತು ಪಟ್ಟಣದಲ್ಲಿ ಇಂಥ ವಿದ್ಯಾರ್ಥಿಗಳು ಈಗಿನ ಎಲ್ಲ ಥರದ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಎಲ್ಲವೂ ಅವ್ರಿಗೆ ಕೈಗೆ ಬೇಗ ಸಿಗುತ್ತೆ. ಆದರೆ ನಮ್ಮ ಗ್ರಾಮೀಣ ಪ್ರದೇಶದ ಭಾಗದ ಮಕ್ಕಳಿಗೆ ವಿಶೇಷವಾಗಿ ಏನಂತಂದರೆ, ಈಗ ಅವರು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದ್ತಾರೆ, ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ತುಂಬ ಗೊಂದಲಕ್ಕೊಳಗಾಗ್ತಾರೆ.
1: ಹೌದು.
0: ಸೊ ಕಾಮನ್ ಆಗಿ ಅವರು ಹೆಂಗೆ ನಿರ್ಧಾರಗಳನ್ನ ತಗೋತಾರೆ ಅಂತಂದರೆ, ನಾನು ನನ್ನ ಸ್ವಂತ ಅನುಭವವನ್ನು ಹೇಳೋದಾದರೆ, ನಾವೆಲ್ಲ ಹೆಂಗೆ SSLC ಆದಮೇಲೆ PUC ಆದಮೇಲೆ ಏನು ಮಾಡಬೇಕು ಅಂತ ನಾವು ಡಿಸಿಷನ್ ತಗೊಳ್ಳೋದು ಹೆಂಗೆ ಅಂದರೆ, ಕಾಮನ್ ಆಗಿ SSLCಲಿ ಮಾರ್ಕ್ಸ್ ಮೇಲೆ ನಿರ್ಧಾರ ತಗೊಬಿಡ್ತೀವಿ.
1: ಹೌದು.
0: ಈಗ ನಮಗೆ ತುಂಬ ಒಳ್ಳೆ ಅತ್ಯುತ್ತಮ ಅಂಕಗಳು ಬಂದರೆ ನಾವೇನು ಮಾಡ್ತೀವಿ, ಯೂಶ್ವಲಿ ಸೈನ್ಸ್ಗೆ ಹೋಗೋದು, ತುಂಬ ಕಡಿಮೆ ಮಾರ್ಕ್ಸ್ ಬಂದರೆ ಆರ್ಟ್ಸ್ಗೆ ಹೋಗೋದು, ಅಥವಾ ಸೈನ್ಸು ತುಂಬ ಕಷ್ಟ ನನಗೆ ಮಾಡೋಕ್ಕಾಗಲ್ಲ ಅಂತಂದಾಗ ನಾವು ಎಲ್ಲಿಗೆ ಆರ್ಟ್ಸ್ ಅಥವಾ ಕಾಮರ್ಸ್ಗೆ ಹೋಗ್ಬಿಡೋದು, ಇದು ಯೂಸ್ ಮಾಡ್ತೀವಿ. ಮತ್ತು ಇನ್ನೊಂದು ಮಾನದಂಡ ಏನು ಯೂಸ್ ಮಾಡ್ತೀವಿ ಅಂದರೆ, ನಮಗೆ ಯಾವುದು ಸ್ಕೂಲು ತುಂಬ ಹತ್ರ ಇದೆ, ನಮಗೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲಿ ಹತ್ರ ಇದೆ, ಈ ಒಂದು ಮಾನದಂಡನ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಒಬ್ಬ ವಿದ್ಯಾರ್ಥಿ ಆ SSLC ಮುಗಿದ ನಂತರ ತಾನು ಏನು ಮಾಡಬೇಕು ಅನ್ನೋದನ್ನು ಹೆಂಗೆ ನಿರ್ಧಾರ ಮಾಡಬೇಕು ಅಂದರೆ, ಅವನಿಗೆ ಏನು ಇಷ್ಟ ಇದೆ, ಅವನ ಆಸಕ್ತಿ ಏನು, ಅವನ ಪ್ಯಾಷನ್ ಏನು, ಜೀವನದಲ್ಲಿ ಅವನ ಗುರಿ ಏನು ಅನ್ನೋ ಒಂದು ವಿಷಯವಾದ ಮಾನದಂಡ ಆಗಬೇಕು. ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ ಆಗಿರ್ಬೋದು, ಯಾಕಂದ್ರೆ ಮಾರ್ಕ್ಸ್ಗೂ ಬುದ್ಧಿವಂತಿಕೆ ಅಲ್ಲ, ಮಾರ್ಕ್ಸೇ ಬೇರೆ. 3 ಗಂಟೆ ಪರೀಕ್ಷೆಯಲ್ಲಿ ಒಬ್ಬ ವಿದ್ಯಾರ್ಥಿ ಬರೆಯೋದನ್ನೇ ನಾವು ಅವನ ಒಂದು ಜೀವನ ಮತ್ತು ಅವನ ಬುದ್ಧಿವಂತಿಕೆನ ನಾವು ಅಳತೆ ಮಾಡೋಕ್ಕಾಗಲ್ಲ. ಹಾಗಾಗಿ ಮಾರ್ಕ್ಸು ಮತ್ತು ಬೇರೆ ಬೇರೆ ಥರದ ಒಂದು ಈಗ ನಾವು ಅವ್ರತಕ್ಕಂಥ ಫಿನಾನ್ಷಿಯಲ್ ಕಂಡೀಷನ್ಸ್ ಇರ್ಬೋದು, ಆಮೇಲೆ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಇರ್ಬೋದು, ಸೊಸೈಟಿ ಇನ್ಫ್ಲೂಯೆನ್ಸು, ಇದ್ಯಾವುದು ಸಹ ಆ ವಿದ್ಯಾರ್ಥಿ ಮೇಲೆ ಪರಿಣಾಮ ಬೀರಬಾರ್ದು. ಅವನ ಸ್ವಂತ ಆಸಕ್ತಿ ಮತ್ತು ಜೀವನದಲ್ಲಿ ಏನು ಮಾಡಬೇಕು ಅಂತ ಇದ್ದಾನೆ ಅವನ ಗುರಿ, ಅದ್ರ ಬೇಸ್ ಮೇಲೆ ಅವನ ಆಸಕ್ತಿ ಮೇಲೆ ಅವನು ಒಂದು ಕೋರ್ಸ್ನ ಆಯ್ಕೆ ಮಾಡ್ಕೋಬೇಕು.
1: ಹೌದು.
0: ಆ ಗುರಿ ಅಂತ ಬಂದಾಗ ಈಗ ನೀವೇ ನೋಡಿ, ಮಕ್ಕಳಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಡಿಫೈನ್ ಆಗಿರಲ್ಲ ಮಕ್ಕಳಲ್ಲಿ. ಈಗ ಯಾವುದೇ ಒಂದು ಮಗುನ ನೀವು ಅಬ್ಸರ್ವ್ ಮಾಡಿ, ಅವನು ಒಂದು 6ನೇ ಕ್ಲಾಸ್ಗೆ ಹೋದಾಗ ಅವನು ಅವ್ರ ಟೀಚರ್ಸು ಫ್ರೆಂಡ್ಸ್ ಪೇರೆಂಟ್ಸ್ ಎಲ್ಲ ಕೇಳಿದಾಗ ಹೇಳ್ತಾ ಇರ್ತಾನೆ ನೀವೇನು ಮಾಡಬೇಕು ಅಂತ ಕೇಳಿದಾಗ, 6ನೇ ಕ್ಲಾಸಲ್ಲಿ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅಂತ ಹೇಳ್ತಾನೆ. 7ನೇ ಕ್ಲಾಸ್ಗೆ ನಾವು ಅದೇ ಮಗುನ ಕೇಳಿದಾಗ ಅದು ಇನ್ನೊಂದೇನೋ ಹೇಳುತ್ತೆ. 8ನೇ ಕ್ಲಾಸ್ಗೆ ಬಂದಾಗ ಏನೋ AS ಆಫೀಸರ್ ಅನ್ಬೋದು, 9ನೇ ಕ್ಲಾಸ್ಗೆ ಬಂದಾಗ ನಾನು ಟೀಚರ್ ಆಗಬೇಕು ಅನ್ಬೋದು, ಆಮೇಲೆ 10ನೇ ಕ್ಲಾಸ್ಗೆ ಬಂದಾಗ ಇನ್ನೇನೋ. ಅಂದರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ನೀವು ಯಾವುದೇ ಮಕ್ಕಳನ್ನು ನೋಡಿ, ಅವರ ಗುರಿ ಜೀವನದಲ್ಲಿ ಏನು ಮಾಡಬೇಕು ಅಂತ ಅದು ಬದಲಾಗ್ತಾ ಇರುತ್ತೆ. ಈ ಬದಲಾವಣೆ ಆಗೋದು ತಪ್ಪಲ್ಲ, ಮಕ್ಕಳು ತಾವು ಬೆಳೀತಾ ಬೆಳೀತಾ ಅವರ ಮನೋವಿಕಾಸ ಹೆಚ್ಚಾದಂಗೆ ಮತ್ತೆ ಅವರು ಬೇರೆ ಬೇರೆ ತರದ ಶೈಕ್ಷಣಿಕ ಪರಿಸರಕ್ಕೆ ಅವರು ಪರಿಸರವನ್ನು ನೋಡದಂತ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ವ್ಯಕ್ತಿಗಳ ಪರಿಚಯ ಆಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಅದರ ಪರಿಣಾಮ, ಅದರ ಇನ್ಫ್ಲೂಯೆನ್ಸ್ ಮಕ್ಕಳಲ್ಲಾಗಿ ಅವರ ಗುರಿನಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ. ಆದ್ರೆ ಆ ಮಕ್ಕಳ ಗುರಿ ಯಾವ್ದ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ನಿಂತಿರ್ಬೇಕು, ಅವ್ರ ಆಸಕ್ತಿ ಗುರಿ ಎರಡೂ ಒಂದೇ ಆಗಿರ್ಬೇಕು.
1: ಹೌದು.
0: ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ಕೆಲವು ಮಕ್ಕಳಿಗೆ ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅಂತ ಇರ್ತಾರೆ. ಬಟ್ ಅವ್ರಿಗೆ ವಿಜ್ಞಾನನೇ ಆಸಕ್ತಿ ಇರಲ್ಲ, ಮ್ಯಾಥಮೆಟಿಕ್ಸೇ ಕಷ್ಟ ಇರುತ್ತೆ. ಎಷ್ಟೋ ಮಕ್ಕಳು ನಮ್ಮ ಗ್ರಾಮೀಣ ಮಕ್ಕಳು PUC ಅದನ್ನು ಆರ್ಟ್ಸ್ ತಗೊಂಡಿರ್ತಾರೆ. ನಾವು ಕೇಳ್ತೀವಿ ನೀವು ಏನಾಗಬೇಕು ಅಂತಂದ್ರೆ, ಅವ್ರು ಆರ್ಟ್ಸ್ ಓದ್ತಾ ಇದ್ರು ಸಹ ನಾನು ವೈದ್ಯನಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಮಕ್ಕಳಿಗೆ ಇಲ್ಲಿ ನಾನು ಜೀವನ ಅವರ ಗೋಲ್ಸೇ ಡಿಫೈನ್ ಆಗಿರಲ್ಲ. ಪ್ರಾಬ್ಲಮ್ ಏನಪ್ಪ ಅಂದರೆ, ನಾವೇನು ಅವರು SSLC ಆದಮೇಲೆ ಏನು ಮಾಡಬೇಕು ಅನ್ನೋದು ಯಾವ್ದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ, ಅವರ ಜೀವನದ ಗುರಿ ಮೇಲೆ ನಿಂತಿರುತ್ತೆ.
1: ಖಂಡಿತ.
0: ಹಾಗಾಗಿ ಇಲ್ಲಿ ಪೋಷಕರು ಮತ್ತು ಶಿಕ್ಷಕರು ನಾವು ಮಕ್ಕಳನ್ನ ಸರಿಯಾಗಿ ಅಬ್ಸರ್ವ್ ಮಾಡಿ ಅವರ ಗೋಲ್ಸ್ನ ಡಿಫೈನ್ ಮಾಡೋದನ್ನ ನಾವು ಹೆಲ್ಪ್ ಆಗಬೇಕು. ನಿಮ್ಮಲ್ಲಿ ಈ ಕೆಪಾಸಿಟಿ ಇದೆ. ಈಗ ಮಕ್ಕಳಲ್ಲಿ ಕೆಲವು ತುಂಬ ಬುಕ್ಕಿಶ್ ಇರ್ತಾರೆ, ಕೆಲವು ತುಂಬ ಪ್ರಾಕ್ಟಿಕಲ್ ಆಗಿ ಇರ್ತಾರೆ, ಕೆಲವು ತುಂಬ ಪೀಪಲ್ ಓರಿಯೆಂಟೆಡ್ ಇರ್ತಾರೆ. ಸಾಕಷ್ಟು ಮಕ್ಕಳಲ್ಲಿ ಬೇರೆ ಬೇರೆ ಥರದ ಬುದ್ಧಿವಂತಿಕೆ ಇರುತ್ತೆ. ಬುದ್ಧಿವಂತಿಕೆ ಅಂದರೆ ಪುಸ್ತಕದ ಜ್ಞಾನವನ್ನು ಓದಿ ತಲೆಯಲ್ಲಿ ಇಟ್ಟುಕೊಂಡು ಪರೀಕ್ಷೆ ಬರೆಯೋದಷ್ಟೇ ಅಲ್ಲ, ಬುದ್ಧಿವಂತಿಕೆ ಮ್ಯೂಸಿಕಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಪೋರ್ಟ್ಸಲ್ಲಿ ಇಂಟೆಲಿಜೆನ್ಸ್ ಇರುತ್ತೆ, ಕೆಲವಿಗೆ ಬರವಣಿಗೆ ಇರುತ್ತೆ, ಕೆಲವಿಗೆ ವಾಕ್ಚಾತುರ ಇರುತ್ತೆ. ಈ ಥರ ಸಾಕಷ್ಟು ಡಿಫ್ರೆಂಟ್ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಇರುತ್ತೆ ಮಕ್ಕಳಲ್ಲಿ. ಸೊ ನಾವು ಇದನ್ನು ಒಂದನ್ನೇ ನಾವು ಬುದ್ಧಿವಂತಿಕೆ ಅಂತ ಕನ್ಸಿಡರ್ ಮಾಡಿಬಿಡ್ತೀವಿ. ಆಮೇಲೆ ಮೂರವರು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಗುರಿ ಅಂತಂದಾಗ ಅವರು ದೊಡ್ಡ ಮಟ್ಟದ ಗುರಿ ಇಟ್ಕೊಳ್ಳೋದೇ ಇಲ್ಲ.
1: ಹೌದು.
0: ಯಾಕಂದ್ರೆ ಅವರು ಸುತ್ತಮುತ್ತ ವಾಸಿಸುವ ಪರಿಸರ ಅವ್ರಿಗೆಲ್ಲ ಕಾಣೋದು ಯಾರಪ್ಪ ಅಂದರೆ, ಒಂದು ಸಣ್ಣ ಪುಟ್ಟ ಸರ್ಕಾರಿ ನೌಕರರು ಮಾತ್ರ ಅವ್ರ ಕಣ್ಣಿಗೆ ಕಾಣ್ತಾರೆ. ಯಾರೋ ಒಬ್ಬರು ಪ್ರೈಮರಿ ಟೀಚರು, ಹೈಸ್ಕೂಲ್ ಟೀಚರ್ ಆಗಿರ್ಬೋದು, KSRTC ಬಸ್ ಡ್ರೈವರು, ಕಂಡಕ್ಟರು, ಈ ಥರ ಸಣ್ಣ ಪುಟ್ಟ ಹುದ್ದೆಗಳನ್ನೇ ನೋಡಿ ನೋಡಿ ನೋಡಿ ಅವ್ರಿಗೂ ಅದೇ ಥರ ಆಗಬೇಕು ಅಂತ ಇರುತ್ತೆ. ನೀವು ನಮ್ಮ

0: ಗ್ರಾಮೀಣ ಭಾಗದ ಮಕ್ಕಳು ನೋಡಿ, ಅವ್ರ ಯಾರಿಗೂ ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೇಕು, ಹೈಕೋರ್ಟ್ ಜಡ್ಜ್ ಆಗ್ಬೇಕು, ನಾನು ಇಸ್ರೋ ಈಗ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಲ್ಲಿ ನಾನು ವಿಜ್ಞಾನಿ ಆಗ್ಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ MNC ಕಂಪನೀಸ್ಗಳಲ್ಲಿ ಮೈಕ್ರೋಸಾಫ್ಟ್ ಗೂಗಲ್ ಅಂತ ಕಂಪ್ನಿಗಳಲ್ಲಿ ನಾನು ಒಂದು ಕ್ಲೋಸ್ ಟುಗೆದರ್ ಪ್ಯಾಕೇಜ್ ತಗೋಬೇಕು, ಮತ್ತೆ ನಾನು ದೊಡ್ಡ ದೊಡ್ಡ ನಮ್ಮ ದೇಶದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು ಅಂತಿದೆ, ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಇದೆ, ಸುಮಾರು 121 ಇನ್ಸ್ಟಿಟ್ಯೂಟ್ಗಳಿವೆ. ಇಂಥ ಅಂದ್ರೆ ಯಾವುದು, NIT ಆಗಿರ್ಬೋದು, IIT, ನ್ಯಾಷನಲ್ ಲಾ ಸ್ಕೂಲ್ ಇರ್ಬೋದು, DRDO, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ, ಇಂಥ ಕಡೆ ಎಲ್ಲ ನಾನು ಹೋಗಿ ಓದ್ಬೇಕು. ಸೊ ಇದ್ಯಾವುದು ಅವರಲ್ಲಿ ಇರಲ್ಲ, ತುಂಬಾ ಮಾಹಿತಿಯ ಕೊರತೆ ಇದೆ.
1: ಹೌದು,
0: ಓಕೆ. ಸೊ ಇಂಥ ಮಕ್ಕಳನ್ನ ಅಡ್ರೆಸ್ ಮಾಡೋಕ್ಕೆ ಅವ್ರನ್ನ ಅವ್ರನ್ನ 1-to-1 ಕುಂತ್ಕೊಂಡು ಮಾತಾಡೋರಾಗಿರ್ಬೋದು, ಮತ್ತೆ ಇದಕ್ಕೆ ಇದನ್ನ ಪ್ರೇರೇಪಿಸುವಂತಹ ಮತ್ತೆ ಇಂತಹ ಶೈಕ್ಷಣಿಕ ವಾತಾವರಣವನ್ನ ಕಲ್ಪಿಸುವಂತಹ ವ್ಯವಸ್ಥೆನೇ ನಮ್ಮ ಗ್ರಾಮೀಣ ಮಕ್ಕಳಿಗೆ ಇಲ್ಲ ನಾನು ನೋಡ್ದಂಗೆ. ಈ ಉದ್ದೇಶದಿಂದ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸು ತುಂಬ ಅನಿವಾರ್ಯ ಅಂತ ನನ್ಗನ್ಸುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮಾತಾಡೋಣ. ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ, ಹೇಳಿ. ಹಲೋ, ಓಕೆ ಸರ್, ತಾವು ಹೇಳಿದ್ರಿ ಈಗ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಅಗತ್ಯ ಅಥವಾ ಅದರದ್ದು ಮಹತ್ವ ಏಕೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ನಾವು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಆ ವಿದ್ಯಾರ್ಥಿಗಳು ಯಾವ ಒಂದು ಅಂಶಗಳನ್ನು ಮುಖ್ಯವಾಗಿ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
0: ಸರ್, ಯಾವುದೇ ಒಂದು ವೃತ್ತಿ, ಈಗ ವೃತ್ತಿ ಅಂತ ಬಂದರೆ ಸುಮಾರು ನಮ್ಮಲ್ಲಿ 1.5 lakh ಹೆಚ್ಚು ಡಿಫ್ರೆಂಟ್ ವೃತ್ತಿಗಳಿದೆ, ಪ್ರೊಫೆಷನ್ಸ್ ಇದೆ. ಈಗ ಟೀಚಿಂಗ್ ಒಂದು ಪ್ರೊಫೆಷನು, ಅಡ್ವೊಕೇಟ್ ಒಂದು ಪ್ರೊಫೆಷನು, ಜಡ್ಜ್ ಒಂದು ಪ್ರೊಫೆಷನು, ಪೊಲೀಸ್ ಅದು ಒಂದು ವೃತ್ತಿ. ಇದೇ ಥರ ಸಾಕಷ್ಟು, ಈಗ ಸಿಂಗಿಂಗ್ ಅದು ಕೂಡ ಒಂದು ವೃತ್ತಿನೇ. ಸೊ ಇದೇ ಥರ ಸುಮಾರು 1.5 lakh ಹೆಚ್ಚು ವೃತ್ತಿಗಳು ನಮ್ಮಲ್ಲಿದೆ. ಅದರಲ್ಲಿ ಅವನು ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋಬೇಕಂದ್ರೆ ಅವನಲ್ಲಿರೋ ಆಸಕ್ತಿ, ಪ್ಯಾಷನ್ ಮೇಲೆ. ಈಗ ನನ್ನಲ್ಲಿ ತುಂಬಾ ನಾನು ಒಳ್ಳೆ ಗುಡ್ ಕಮ್ಯುನಿಕೇಟರ್, ನನ್ನ ಜನಗಳ ಜೊತೆ ಮಾತಾಡೋಂತ ಒಂದು ಸ್ಕಿಲ್ ಇದೆ ನನಗೆ, ಮಾತುಗಾರಿಕೆ ಚೆನ್ನಾಗಿದೆ. ಅವರು ಟೀಚಿಂಗ್ ಪ್ರೊಫೆಷನ್ಗೆ ಬರ್ಬೋದು ಅಥವಾ ಯಾವುದು ಲಾ ಪ್ರೊಫೆಷನ್ಸ್ ಬರ್ಬೋದು. ಕೆಲವರು ಪೀಪಲ್ ಓರಿಯಂಟೆಡ್, ಮಷಿನ್ ಓರಿಯಂಟೆಡ್ ಇರ್ತಾರೆ, ಅವ್ರಿಗೂ ಅವ್ರಿಗೆ ಜನಗಳ ಜೊತೆ ಸಂವಹನ ಇದರಲ್ಲಿ ತುಂಬಾ ಕಡಿಮೆ ಇರ್ತಾರೆ. ಅಂತ ವಿದ್ಯಾರ್ಥಿಗಳು ಈ ರಿಸರ್ಚ್, ಇನೋವೇಷನ್ ಇಂಥ ಫೀಲ್ಡ್ಗೆ ಹೋಗ್ಬೋದು. ಅಂದ್ರೆ ಇದು ಅವರ ಒಂದು ಕೆಪಾಸಿಟಿ ಮೇಲೆ ಹೋಗುತ್ತೆ ಸರ್, ಅವರ ಆಸಕ್ತಿ ಮೇಲೆ. ಅದು ಅವರು ಒಂದು ವೃತ್ತಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಖಂಡಿತ.
0: ಅಂದ್ರೆ ಈಗ ಬಟ್ ನನಗೆ ಅಲ್ಲ ಆ ವೃತ್ತಿಗೆ ಹೋದ್ರೆ ಈಗ ಎಲ್ಲ ವೃತ್ತಿನ ಹೆಂಗ್ ಆಯ್ಕೆ ಮಾಡ್ಕೋತಿದ್ರೆ ಅಂದ್ರೆ ಎಲ್ರಿಗೂ ಏನ್ ಬೇಕು, ನನಗೆ ಒಂದು ಜಾಬ್ ಬೇಕು. ಜಾಬ್ ಎರಡೇ ಮಾನದಂಡ, ನನಗೆ ಅದು ಒಂದು ಒಳ್ಳೆ ಸಂಬಳ ಕೊಡಬೇಕು ಮತ್ತೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಇವೆರಡು ಬೇಕು. ನನಗೆ ಬರೀ ರೆಸ್ಪೆಕ್ಟ್ ಕೊಟ್ಟು ಸ್ಯಾಲ್ರಿ ಕೊಡ್ಲಿಲ್ಲ ಅಂತಂದ್ರು ನಾನು ಕೆಲಸ ಮಾಡಲ್ಲ, ಅಥವಾ ಬರೀ ಸ್ಯಾಲ್ರಿ ಕೊಟ್ಟು ರೆಸ್ಪೆಕ್ಟ್ ಇಲ್ಲ ಅಂತಂದ್ರು ಇಲ್ಲ, ಜನಗಳ ನಿರೀಕ್ಷೆ ಆಗೇನೆ.
1: ಖಂಡಿತ ಸರ್.
0: ಅದರಲ್ಲೂ ನಮ್ಮ ಗ್ರಾಮೀಣ ಪರಿಸರದ ಒಂದು ಮನಸ್ಥಿತಿ ಹೇಗಿದೆ ಅಂದ್ರೆ ನಮ್ಗೆ ಕೆಲಸ ಬೇಕು, ಅದರಲ್ಲೂ ಸರ್ಕಾರಿ ಕೆಲಸನೇ ಬೇಕು ಅನ್ನೋದು ಅವರ ವಾದ.
1: ಹೌದು.
0: ಆದರೆ ವಾಸ್ತವ ನಿಮ್ಗೊಂದು ಹೇಳ್ಬಿಡ್ತೀನಿ, ಈಗ ನಮ್ಮ ಇಂಡಿಯಾದಲ್ಲಿ ಇರತಕ್ಕಂಥ ಒಟ್ಟು ಸರ್ಕಾರಿ ಒಟ್ಟು ಉದ್ಯೋಗ ಪ್ರಮಾಣದಲ್ಲಿ ಸರ್ಕಾರಿ ಉದ್ಯೋಗ ಇರೋದು ಕೇವಲ 2.5% ಮಾತ್ರ. ಇನ್ನು ಸುಮಾರು 97% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿ, ಆರ್ಗನೈಸ್ಡ್ ಮತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ಲ್ಲಿ ಇದೆ. ಸೊ ನಾವೇನ್ ಮಾಡ್ತಾ ಇದೀವಿ, ಕೇವಲ ಕಡಿಮೆ 2.5% ಇರತಕ್ಕಂತ ಈ ಸರ್ಕಾರಿ ಉದ್ಯೋಗಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀವಿ. ಸೊ ಈ ಮೈಂಡ್ ಸೆಟ್ ಒಬ್ಬ ಯಾಕೆ ಈಗ ನಮ್ಮ ಹಳ್ಳಿಗಳನ್ನ ನೋಡಿ, ಸರ್ಕಾರಿ ಉದ್ಯೋಗಗಳಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಅವ್ರನ್ನ ಮಾತ್ರ ಎಲ್ಲೋ ಒಂದು ತುಂಬಾ ಉನ್ನತ ವಾಗಿ ಅವ್ರಿಗೆ ಗೌರವ ಕೊಟ್ಟು ಉನ್ನತ ಹಂತದಲ್ಲಿ ಇರ್ತಾರೆ. ಬೇರೆಯವರು ಖಾಸಗಿ ಕಂಪ್ನಿಗಳಲ್ಲಿ ಅವರು ಒಳ್ಳೆ ಉತ್ತಮ ಜೀವನ ನಡೆಸಿ ಅವರಲ್ಲಿ ಸಾಕಷ್ಟು ಬುದ್ಧಿವಂತಿಕೆ ಇದ್ರು ಸಹ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇರಲ್ಲ. ಇದು ನಮ್ಮ ಗ್ರಾಮೀಣದಲ್ಲಿ ನಿಮಗೂ ಗೊತ್ತಿದೆ ನೋಡಿರ. ಸೊ ಈ ಮನಸ್ಥಿತಿ ಹೋಗ್ಬೇಕು.
1: ಹೌದು.
0: ಎಲ್ರಿಗೂ ಸರ್ಕಾರಿ ಕೆಲಸ ತಗೊಳ್ಳಿ, ಅವರೆಲ್ಲರೂ ಸರ್ಕಾರಿ ಕೆಲಸಕ್ಕೆ ಹೋಗ್ಲೇಬೇಕು ಅನ್ನೋಂತ ಒಂದು ಅನಿವಾರ್ಯತೆಯಿಂದ ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು.
1: ಖಂಡಿತ ಸರ್. ಹೌದು.
0: ಇದು ಇವತ್ತು ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಈ ಜ್ಞಾನ ಬೇಕು.
1: ಹೌದು.
0: ಹಾಗಾಗಿ ವೃತ್ತಿ ಆಯ್ಕೆಯಲ್ಲಿ ಆಮೇಲೆ ವೃತ್ತಿಗೆ ಪೂರಕವಾದಂತಹ ಕೋರ್ಸ್ಗಳ ಆಯ್ಕೆನಲ್ಲಿ ಫಸ್ಟ್ ನಾವು ಡಿಸಿಷನ್ ತಗೋಬೇಕು ಸರ್. ನಾವು ಒಂದು ಒಳ್ಳೆ ಕೋರ್ಸ್ ನ ಮಾಡಿದ್ರೆ ಅದು ನಮ್ಗೆ ಸಾಕಷ್ಟು ವೃತ್ತಿಗಳಿಗೆ ನಮ್ಮನ್ನ ತಗೊಂಡೋಗುತ್ತೆ. ಕೆಪಾಸಿಟಿ ಇದ್ರೆ ತುಂಬಾ ಬೇಕಂತ ವೃತ್ತಿ ಸ್ಕಿಲ್ ಇಂಪಾರ್ಟೆಂಟ್. ನಾವೊಂದು ಒಳ್ಳೆ ಕೋರ್ಸ್ ಮಾಡಿದ್ರೆ ಅಲ್ಲೆಲ್ಲ ಕಲಿತೀವಿ, ನೆಕ್ಸ್ಟ್ ನಾವು ಸುಮಾರು ವೃತ್ತಿಗಳನ್ನ ನಾವು ಮಾಡ್ಬೋದು.
1: ಹೌದು.
0: ಹಂಗೆ ಬೇಸಿಕಲಿ ನಾವು ವಿದ್ಯಾರ್ಥಿಗಳಿಗೆ ವೃತ್ತಿಯ ಜೊತೆಗೆ ಈ ಕೋರ್ಸ್ಗಳು, ಕಾಲೇಜಿನ ಆಯ್ಕೆ ತುಂಬಾ
1: ಇಂಪಾರ್ಟೆಂಟ್ ಆಗಿರುತ್ತೆ. ಹೌದು
0: ಹೌದು.
1: ಸರ್, ಈಗ ತಾವು ಹೇಳಿದ್ರಿ ಈಗ

0: ಆಸಕ್ತಿ ಇರ್ಬೋದು, ನಾವು ಆ ಕಾಲೇಜ್ಗಳನ್ನ ಹೇಗೆ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದೆ. ಈಗ ಅದೇ ರೀತಿಗೆ ವಿದ್ಯಾರ್ಥಿಗಳಿಗೆ ತಮ್ಮ ಆಸಕ್ತಿ ಸಾಮರ್ಥ್ಯ ಮತ್ತು ತಮ್ಮ ಕೌಶಲ್ಯವನ್ನು, ಯಾಕಂದ್ರೆ ಕೆಲವರುಗಳು ತಮ್ಮಲ್ಲಿ ಕೌಶಲ್ಯಗಳಿರುತ್ತೆ, ಆಸಕ್ತಿ ಇರುತ್ತೆ, ಅದನ್ನು ಅವರು ಒಂದು ಹೊರ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ತಾವು ಹೇಳಿದಂಗೆ ಗ್ರಾಮೀಣ ಮಟ್ಟದಲ್ಲಿ ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳಿರ್ತಾರೆ, ತುಂಬ ಕೌಶಲ್ಯವನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿರ್ತಾರೆ. ಸೊ ಇವರು ಹೇಗೆ ಈ ಒಂದು ಕೌಶಲ್ಯವನ್ನು ಅಥವಾ ಆಸಕ್ತಿಯನ್ನು ಗುರುತಿಸ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವ ಥರ ಹೋಗಿ ಗುರುತಿಸ್ಕೊಳ್ಬೋದು ಸರ್ ಅವರು?
1: ಸರ್, ಅದೇ ನಾನು ಹೇಳಿದಾಗೆ ಈಗ ಒಬ್ಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ಈಗ ದೇವಿ ಶೆಟ್ಟಿ ಅಂತ ಒಬ್ಬರು ಫೇಮಸ್ ಡಾಕ್ಟರ್ ನಿಮಗೆಲ್ಲ ಗೊತ್ತಿದೆ, ಅವರು ಒಂದು ಹೇಳ್ತಾರೆ, ದ ರೂರಲ್ ಸ್ಟೂಡೆಂಟ್ಸ್ ಹ್ಯಾಸ್ ಮ್ಯಾಜಿಕ್ ಇನ್ ದೇರ್ ಹ್ಯಾಂಡ್ಸ್ ಅಂತ. ಅಂದರೆ ಅವರ ಪ್ರಕಾರ ಈ ಯಾರು ಗ್ರಾಮೀಣ ಪರಿಸರದಲ್ಲಿ ಬೆಳೆದು ವಿಜ್ಞಾನನ ಓದಿ ಅದರಲ್ಲೂ MBBS MD ಕೋರ್ಸ್ಗಳನ್ನ ಓದಿ ಬಂದಿರ್ತಾರೋ ಅವರು ಮೆಡಿಸಿನ್ ಫೀಲ್ಡಲ್ಲಿ ಪೇಷೆಂಟ್ನ ಕ್ಯೂರ್ ಮಾಡೋದ್ರಲ್ಲಿ, ಪೇಷೆಂಟ್ ಇಂಟ್ರಾಕ್ಟ್ ಮಾಡೋದ್ರಲ್ಲಿ ತುಂಬ ನಿಸ್ಸೀಮರು. ದೇ ಕ್ಯಾನ್ ಡೂ ಮ್ಯಾಜಿಕ್ ಇನ್ ದರ್ ಹ್ಯಾಂಡ್ಸ್ ಅಂತ ಈ ರೂರಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ತುಂಬ ಅಭಿಮಾನದಿಂದ ಒಂದು ಮಾತನ್ನ ಹೇಳ್ತಾರೆ. ಅಂದರೆ ನಾವು ಗ್ರಾಮೀಣ ಪರಿಸರದಲ್ಲಿ ಬೆಳೆದಿರೋದ್ರಿಂದ ನಾವೆಲ್ಲವನ್ನು ನೋಡಿರ್ತೀವಿ, ವಿಜ್ಞಾನ, ಈ ಕೃಷಿ, ಕೃಷಿಗೆ ನೇರವಾದ ಸಂಪರ್ಕನ ಹೊಂದಿರ್ತೀವಿ, ಅನಿಮಲ್ಸು ಎಲ್ಲವನ್ನು ನೋಡಿರ್ತೀವಿ ನಾವು. ಹಂಗಾಗಿ ಇವ್ರಿಗೆ ಬೇಗ ಎಲ್ಲವನ್ನು ಕಲಿಬೋದು ಅಂತ ಒಂದು ಕೆಪಾಸಿಟಿ ಇವರಲ್ಲಿರುತ್ತೆ.
0: ಹೌದು.
1: ಆದರೆ ಸಮಸ್ಯೆ ಏನಪ್ಪ ಅಂದರೆ ಗ್ರಾಮೀಣ ಮಟ್ಟದ ಭಾಗ ಮಕ್ಕಳಲ್ಲಿ ಒಂದು ಥರದ ಕೀಳರಿಮೆ ಇರುತ್ತೆ.
0: ಹೌದು ಸರ್. ಓಕೆ ಸರ್, ಅದ್ರ ಬಗ್ಗೆ ನಮ್ಮ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ, ವಿಜಯ್ ಕುಮಾರ್ ಅವರು ಉಸ್ಕೂರ್ ಹಾಡಿ ಶಾಲೆಯಿಂದ ಮಾತನಾಡ್ತಾ ಇದ್ದಾರೆ, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ ವಿಜಯ್ ಕುಮಾರ್ ಅವರೇ?
2: ಸರ್, ಇಲ್ಲಿ 1-5 ಕ್ಲಾಸ್ ಅಂಡ್ ಐತೆ ಪ್ರೈಮರಿ ಸ್ಕೂಲ್. ಮುಂದಕ್ಕೆ ಮಕ್ಕಳಿಗೆ ಸರ್, ಮುಂದಕ್ಕೆ ಅವ್ರು SSC ತನಕ ಹೋಗಲ್ಲ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ.
0: ಈಗ ತಾವ್ ಹೇಳ್ತಾ ಇದ್ದೀರಾ 1-5 ತರಗತಿ ತನಕ ಮಾತ್ರ ಇಲ್ಲಿ ಶಾಲೆ ಇದೆ, ಮುಂದಕ್ಕೆ ಅವ್ರು SSLC ಓದೋದಕ್ಕೆ. ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ. ನಿಮ್ಮ ಪ್ರಶ್ನೆ ಸರ್ಗೆ ನಾನು ಹೇಳ್ತಾ ಇದ್ದೀನಿ, ನೀವು ಹೇಳಿದ್ದು ಸರ್ ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ ಸರ್. ಅದು ಈಗ ಅವ್ರದ್ದು ಪ್ರಶ್ನೆ ಏನಪ್ಪ ಅಂದ್ರೆ ಅದು ಟ್ರೈಬಲ್ ಹಾಡಿ ಸ್ಕೂಲು, ಸೊ ಅಲ್ಲಿಗೆ 1-5 ತರಗತಿ ತನಕ ಮಾತ್ರ ಶಾಲೆ ಇದೆ. ಸೊ ಮುಂದಕ್ಕೆ ಮಕ್ಕಳು ಶಾಲೆಗೆ ಹೋಗ್ತಾ ಇಲ್ಲ, ಅಂತ ಮಕ್ಕಳಿಗೆ ನಾವು ಏನು ಮಾಡ್ಬೋದು ಟೀಚರ್ ಆಗಿ ಅಂತಕ್ಕಂಥ ಒಂದು ಪ್ರಶ್ನೆ ಅವ್ರದ್ದು.
1: ಸರ್, ಒಂದು ನೀವು ಅಲ್ಲಿ ಮಕ್ಕಳು 1-5 ತರಗತಿ ತನಕ ಓದಿ 5 ತರಗತಿಯಿಂದ ನೆಕ್ಸ್ಟು ಅವರ ಮುಂದಿನ ಶಿಕ್ಷಣಕ್ಕೆ ಅವ್ರು ಹೋಗ್ತಾ ಇಲ್ಲ ಅಂತಂದ್ರೆ ಅವರಲ್ಲಿ ಎರಡು ಕಾರಣ ಇರ್ಬೋದು. ಒಂದು, ಈ ಟ್ರೈಬಲ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂದರೆ ತಾವು ಇರುವಂಥ ಸ್ಥಳದಲ್ಲೇ ಅವ್ರಿಗೆ ಶಾಲೆ ಎಲ್ಲವೂ ಅದೇ ಪರಿಸರದಲ್ಲಿ ಸಿಗಬೇಕು ಅನ್ನೋದು ಅವರ ಮನಸ್ಥಿತಿ ಆಗಿರುತ್ತೆ. ಸೊ ಇದು ಟ್ರೈಬಲ್ ಮೈಂಡ್ ಸೆಟ್ಟು. ಸೊ ಇಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು, ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸಾಕಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಅಂತಲೇ ಸಾಕಷ್ಟು ರೆಸಿಡೆನ್ಸಿಯಲ್ ಸ್ಕೂಲ್ನ ಕೊಟ್ಟಿದೆ. ಈಗ ಟ್ರೈಬಲ್ ಮಕ್ಕಳಿಗೆ ಅವ್ರಿಗೆ ಶಿಕ್ಷಣಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂದರೆ ಮನೆಯಲ್ಲಿ ಆ ಥರ ಶೈಕ್ಷಣಿಕ ಪರಿಸರ ಇರಲ್ಲ. ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಇಂತಹ ವಿದ್ಯಾರ್ಥಿಗಳಿಗೋಸ್ಕರನೇ 6ನೇ ತರಗತಿಯಿಂದ ಉಚಿತ ಶಿಕ್ಷಣ, ಅವರಿಗೆ ಊಟ ವಸತಿ ಇಂದ ಹಿಡಿದು ಪ್ರತಿ ಒಂದೂ ಒಂದು ಉಚಿತ ಶಿಕ್ಷಣ ಅವ್ರಿಗೆ ಸಿಗ್ತಾ ಇದೆ. ಹಂಗಾಗಿ ನೀವೇನು ಮಾಡ್ಬೋದು ಅಂತಂದ್ರೆ 5ನೇ ಕ್ಲಾಸ್ ಮುಗಿದ ನಂತರ 6ನೇ ಕ್ಲಾಸ್ಗೆ ಅವ್ರನ್ನ ಆ ಒಂದು ರೆಸಿಡೆನ್ಸಿಯಲ್ ಸ್ಕೂಲ್ಗೆ ಸೇರಿಸ್ಬೋದು. ರೆಸಿಡೆನ್ಸಿಯಲ್ ಸ್ಕೂಲಲ್ಲಿ ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇರುತ್ತೆ ಖಂಡಿತವಾಗ್ಲೂ. ಯಾಕಂದ್ರೆ ಅವ್ರು ನಮ್ಮ ನೀವು ಮನೇಲೆ ಬಿಟ್ಟರೆ ಏನಾಗುತ್ತೆ ಅಂದ್ರೆ ಅವರು ಮನೆಯಲ್ಲಿರ್ತಕ್ಕಂಥ ಪರಿಸರ ಏನಾಗಿರುತ್ತೆ ಅಂದ್ರೆ ಅವರ ಶಿಕ್ಷಣಕ್ಕೆ ಪೂರಕವಾಗಿರಲ್ಲ. ಈಗ ಅವ್ರ ತಂದೆ ತಾಯಿ ಪ್ರತಿದಿನ ಕೂಲಿನಲ್ಲಿ ಮಾಡಿ ಬರ್ತಾರೆ, ಮತ್ತೆ ಅವರು ಮದ್ಯ ವ್ಯಸನಕ್ಕೆ ಒಳಗಾಗಿರ್ತಾರೆ. ಮಕ್ಕಳು ಪ್ರತಿದಿನ ಅದನ್ನೇ ನೋಡ್ತಾ ನೋಡ್ತಾ ಎಲ್ಲೋ ಒಂದ್ ಕಡೆ ಅವರು ಒಂದು ಅದಕ್ಕೆ ಅಡಿಕ್ಟ್ ಆಗ್ತಾರೆ, ಆಕರ್ಷಣೆ ಹೊಂದ್ತಾರೆ. ಹಂಗಾಗಿ ಅಂತ ವಾತಾವರಣದಿಂದ ಮಕ್ಕಳನ್ನ ಒಂದು ಶೈಕ್ಷಣಿಕ ಪರಿಸರಕ್ಕೆ ಶಿಫ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರಲ್ಲಿ ಅವ್ರನ್ನ ನಾವು ಸಾಕಷ್ಟು ವಿದ್ಯಾವಂತರಾಗಿ ಮಾಡ್ಬೋದು. ಈ ವಿಚಾರದಲ್ಲಿ ನಮಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅನ್ನ ಸಾಕಷ್ಟು ಕೆಲಸ ಮಾಡಿದೆ. ಅವ್ರದ್ದು ಮೈನ್ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದನೆ ಈ ಟ್ರೈಬಲ್ ಪೀಪಲ್ಗೆ ಎಜುಕೇಶನ್ ಕೊಟ್ಟು ಅವ್ರನ್ನ ಸಮಾಜದ ಮುಖ್ಯ ಒಂದು ವಾಹಿನಿಗೆ ತರದೇ ಅವರ ಮುಖ್ಯ ಉದ್ದೇಶ. ಅದರಿಂದನೇ ಅದನ್ನ ವದ ಮೂಟ ಇಟ್ಕೊಂಡೇ ಅದನ್ನು ಪ್ರಾರಂಭ ಆಗಿರೋದು. ಸೊ ಇಂಥ ಸಾಕಷ್ಟು NGOಗಳು ಸಹ ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತು ಇಂಥ ಟ್ರೈಬಲ್ ಆಡಿಯಿಂದ ಓದಿ ಇವತ್ತು ಅಗ್ರಿಕಲ್ಚರ್ ಸೈನ್ಸಲ್ಲಿ ಸೈಂಟಿಸ್ಟ್ಗಳು ಸಹ ಆಗಿದ್ದಾರೆ. ನಾವು ತುಂಬ ಜನ ನೋಡಿದ್ದೀವಿ, ಅವರು ಟ್ರೈಬಲ್ ಆಡಿಗೆ ನಮ್ಮ ಹುಣಸೂರು ಭಾಗದವರು, ಶ್ರೀಕೋಟೆ ಭಾಗದವರೆಲ್ಲ ಸಾಕಷ್ಟು ಜನ ಓದಿದ್ದಾರೆ ಸರ್ ಸ್ಪೋರ್ಟ್ಸಲ್ಲಿ. ಈಗ ಒಬ್ಬರು ಇಲ್ಲಿ ಪೊನ್ನಂಪೇಟೆ ಫಾರೆಸ್ಟ್ರಿ ಕಾಲೇಜಲ್ಲಿ ಒಬ್ಬರು ಫಾರೆಸ್ಟ್ನಲ್ಲಿ ಪ್ರೊಫೆಸರು ಸಹ ಆಗಿದ್ದಾರೆ.
0: ಹೌದು.
1: ಹಂಗಾಗಿ ಸಾಕಷ್ಟು ಉದಾಹರಣೆಗಳಿದೆ. ನೀವು ಅಂಥವ್ರನ್ನ ನೀವು ಮಾದರಿಯಾಗಿ ತಗೊಂಡು ಮಕ್ಕಳನ್ನ ಮೋಟಿವೇಟ್

0: ಮಾಡಿಸಿ ನೀವು ನಾವು ಬೆಳಿಬೇಕು ಸರ್.
1: ಓಕೆ ಓಕೆ ಓಕೆ ಸರ್. ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈಗ ಮಕ್ಕಳು ಹೇಗೆ ಅಂದರೆ ಗ್ರಾಮೀಣ ವಿದ್ಯಾರ್ಥಿಗಳು ಯಾವ ಥರ ಒಂದು ಕೌಶಲ್ಯಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದ್ರೆ, ಸೊ ಅದೇ ರೀತಿಗೆ SSLC ಮತ್ತು PUC ನಂತರ ಇರತಕ್ಕಂಥ ಒಂದು ಪ್ರಮುಖ ಶಿಕ್ಷಣಗಳಿರ್ಬೋದು ಮತ್ತು ವೃತ್ತಿ ಅವಕಾಶಗಳ ಬಗ್ಗೆ ತಾವು ತಿಳಿಸ್ಬೋದು ಸರ್, ಯಾಕೆಂದರೆ SSLC ಮತ್ತು PUC ಅಂತಕ್ಕಂಥದ್ದು ಒಂದು ಮೆಟ್ಟಿಲು. ಸೊ ಈ ಸಂದರ್ಭದಲ್ಲಿ ನಾವು ಯಾವ ಥರ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅದ್ರ ಮೇಲೆ ಕೂಡ ನಮ್ಮ ಒಂದು ಜೀವನ ಇರ್ಬೋದು ಅಥವಾ ನಮ್ಮ ವೃತ್ತಿ ಇರ್ಬೋದು ಎಲ್ಲ ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಹೇಗೆ ಅವ್ರಗಳಿಗೆ ಈ ಒಂದು ಅವಕಾಶಗಳ ಬಗ್ಗೆ ತಿಳಿಸ್ಬೋದು ಸರ್?
0: ಸರ್, SSLC ಮುಗಿದ ನಂತರ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ರಾಜ್ಯದಲ್ಲಿ ಸುಮಾರು ಲಾಸ್ಟ್ ಕಳೆದ ವರ್ಷದಲ್ಲಿ ಸುಮಾರು 724,794 ಜನ ವಿದ್ಯಾರ್ಥಿಗಳು ಪಾಸ್ ಆದರು. ಸೊ ಇದರಲ್ಲಿ ಕಾಮನ್ಗೆ ಅವ್ರಿಗೆ ಏನೇನು ಅವಕಾಶ ಇದೆ ಅಂತಂದರೆ, ಮಾಮೂಲಿ ಒಂದು ಪ್ರೀ ಯೂನಿವರ್ಸಿಟಿ ಕೋರ್ಸ್ ಇದೆ, ಅದ್ಬಿಟ್ಟು ಡಿಪ್ಲೊಮೊ ಇದೆ, ITI ಇದೆ, ಪ್ಯಾರಾಮೆಡಿಕಲ್ ಇದೆ, ಮತ್ತು ಅದರ್ ಜಾಬ್ ಓರಿಯೆಂಟೆಡ್ ಡಿಪ್ಲೊಮೊ ಕೋರ್ಸ್ಗಳು, 5 ತರದ ಕೋರ್ಸ್ಗಳಿವೆ. ಇದರಲ್ಲಿ ಸುಮಾರು 95% ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ತಾರೆ ಅಂದರೆ PUC ಸೇರ್ತಾರೆ. ಇನ್ನು 5-10% ವಿದ್ಯಾರ್ಥಿಗಳು ITI ಡಿಪ್ಲೊಮೊ ಪ್ಯಾರಾಮೆಡಿಕಲು ಈ ಥರದ ಕೋರ್ಸ್ಗಳಿಗೆ ಸೇರ್ತಾರೆ. ಬಟ್ ನಾನು ಸಜೆಸ್ಟ್ ಮಾಡಿದೆ ಏನಪ್ಪ ಅಂದರೆ, ಈ ವಿದ್ಯಾರ್ಥಿಗಳು ಅವ್ರ ಜೀವನದಲ್ಲಿ ಏನಾದರೂ ದೊಡ್ಡದಾಗಿ ಸಾಧನೆ ಮಾಡಬೇಕು, ನಾವು ಈ ಎಂಥ ಇರೋರು ನನ್ನ ಪ್ರಕಾರ ಅವರು PUC ಜಾಯಿನ್ ಆಗಬೇಕು. ಈ ITI ಡಿಪ್ಲೊಮೊ ಈಗ ಕೆಲವು ವಿದ್ಯಾರ್ಥಿಗಳು ಡಿಪ್ಲೊಮೊಗೆ ಸೇರ್ತಾರೆ, ಯಾಕೆಂದರೆ ಈ PUC ಸೈನ್ಸ್ ಕಷ್ಟ ಅಂದ್ಬಿಟ್ಟು ಡಿಪ್ಲೊಮೊಗೆ ಸೇರ್ತಾರೆ, ಅದು ತಪ್ಪು. ಅದು ಡಿಪ್ಲೊಮೊ ಕರಿಕುಲಮ್ ಹೇಗಿದೆ ಅಂದರೆ, ಸೈನ್ಸ್ ಕರಿಕುಲಮ್ಮು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಏನಿದೆ ಅದೇ ಡಿಪ್ಲೊಮೊದಲ್ಲೂ ಬರುತ್ತೆ. ಹಾಗಾಗಿ ಅವರು ಸೈನ್ಸು ಡಿಫಿಕಲ್ಟ್ ಅಂತ ಡಿಪ್ಲೊಮೊಗೆ ಸೇರೋದು ತಪ್ಪು. ಹಾಗೆ ನಾನು ಸಜೆಸ್ಟ್ ಮಾಡೋದು ಅವರು PUC ಸೇರೋದು ಬೆಸ್ಟು. ಈ ITI ITI ಮತ್ತು ಪ್ಯಾರಾಮೆಡಿಕಲು ಇಲ್ಲೂ ಹೋಗ್ಬೋದು, ಬಟ್ ಇಲ್ಲಿ ITI ಪ್ಯಾರಾಮೆಡಿಕಲ್ ಮತ್ತು ಅದರ ಜಾಬ್ ಓರಿಯೆಂಟೆಡ್ ಕೋರ್ಸ್ ಮುಗಿದ ನಂತರ ಅವರಿಗೆ ಮುಗಿಸಿದ ನಂತರ ಯಾವ್ದಾದ್ರು ಒಂದು ಕೆಲಸ ಸಿಕ್ಕೇ ಸಿಗುತ್ತೆ. ಆಮೇಲೆ ITI ಮುಗಿದ ತಕ್ಷಣ ಅವರು ಸ್ವಂತವಾಗಿ ಯಾವ್ದಾದ್ರು ಒಂದು ಕೆಲಸವನ್ನು ಪ್ರಾರಂಭ ಮಾಡ್ಬೋದು. ಆದರೆ ಒಂದು ತಮ್ಮ ವೃತ್ತಿಯಲ್ಲಿ ತುಂಬ ದೊಡ್ಡ ಬದಲಾವಣೆಗಳನ್ನ ಮತ್ತೆ ಗ್ರೋತ್ ಇರಲ್ಲ ಇಲ್ಲಿ. ಆ ದೃಷ್ಟಿಯಿಂದ ನಾನು PUC ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಮತ್ತೆ PUC ನಿಮ್ಗೆ ಗೊತ್ತಿದೆ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಮೂರಿದೆ. ಬಟ್ ಈಗ ಬದಲಾದ ಶೈಕ್ಷಣಿಕ ಪರಿಸರದಲ್ಲಿ ಏನಾಗಿದೆ ಅಂದರೆ, ಈಗ ಮೊದಲೆಲ್ಲ ಏನಾಗಿತ್ತು, ನಮ್ಮ ಹತ್ರ ದುಡ್ಡಿದೆ ಅಂತಂದ್ರೆ ನಮ್ಗೆ ಬೇಕಾದಂತ ಶಾಲೆಗಳನ್ನ ನಾವು ಆಯ್ಕೆ ಮಾಡ್ಕೋಬೋದಾಗಿತ್ತು.
1: ಹೌದು.
0: ಬಟ್ ಈಗ ಏನಾಗಿದೆ ಅಂದ್ರೆ ಸರ್, SSLC ಮುಗಿಸಿದ ತಕ್ಷಣ PUC ಆದ ತಕ್ಷಣ ನೆಕ್ಸ್ಟ್ ಹೈಯರ್ ಎಜುಕೇಶನ್ಗೆ ಹೋಗ್ಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಎಲ್ಲದಕ್ಕೂ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಸುಮಾರು 40 ಹೆಚ್ಚು ಡಿಫ್ರೆಂಟ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಇವೆ ಸರ್. ಯಾವುದೇ ಪ್ರೊಫೆಷನಲ್ ಕೋರ್ಸ್ಗೆ ಹೋಗ್ಬೇಕಂತಂದ್ರೆ, ಮತ್ತೆ ನಮ್ಮ ಭಾರತದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಿಗೆ ಹೋಗ್ಬೇಕಾದ್ರೆ, ಮತ್ತೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು, ಮತ್ತೆ ನಮ್ಮ ರಾಜ್ಯದ ವಿಶ್ವವಿದ್ಯಾನಿಲಯಗಳು, ಈ ಎಲ್ಲ ವಿಶ್ವವಿದ್ಯಾನಿಲಯಗಳಿಗೆ ಹೋಗ್ಬೇಕಾದ್ರು ಈ ಎಂಟ್ರೆನ್ಸ್ ಎಕ್ಸಾಮ್ ಇದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಡೂ ತರದೇ ಇಲ್ಲನೆ.
1: ಹೌದು.
0: ಅವರು ಸ್ಟ್ರೈಟ್ ಅವೇ ಆಫ್ಟರ್ SSLC ಆರ್ಟ್ಸ್ ಸೇರ್ತಾರೆ, ಕಾಮರ್ಸ್ ಸೇರ್ತಾರೆ, ಸೈನ್ಸ್ ಸೇರ್ತಾರೆ. ಅವ್ರಿಗೆ PUC ಆದ್ಮೇಲೆ ಏನ್ ಮಾಡ್ಬೇಕು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು PU ಕೋರ್ಸ್ ನ ಪ್ಲಾನ್ ಮಾಡಲ್ಲ ಅವರು. ಈಗ ನೋಡಿ ಹೆಂಗೆ ಅಂತಂದ್ರೆ, ಈಗ PUC ಎಲ್ಲರೂ ಕಾಮರ್ಸ್ ಅಂತ ಬರೋಣ. ಕಾಮರ್ಸ್ ಗೆ ನಾವು ಟ್ರೆಡಿಷನಲ್ ಆಗಿ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್, ಅಕೌಂಟೆನ್ಸಿ ಓದ್ತೀವಿ. ಈಗ ನೋಡಿ, ಈ ಬಿಸ್ನೆಸ್ ಅಕೌಂಟೆನ್ಸಿಗೆ ಹಿಸ್ಟ್ರಿ ಪೂರಕವಾದ ಸಬ್ಜೆಕ್ಟ್ ಅಲ್ಲ.
1: ಹೌದು.
0: ಅದ್ರ ಬದಲು ನಾನು ಅವ್ರಿಗೆ ರೆಕಮೆಂಡ್ ಮಾಡೋದೇನಪ್ಪ ಅಂದ್ರೆ, ನೀವು ಬಿಸ್ನೆಸ್ ಅಕೌಂಟೆನ್ಸ್ ಜೊತೆಗೆ ಎಕನಾಮಿಕ್ಸ್ ಓದಿ, ಸ್ಟಾಟಿಸ್ಟಿಕ್ಸ್ ಓದಿ, ಕಂಪ್ಯೂಟರ್ ಸೈನ್ಸ್ ಓದಿ, ಬೇಸಿಕ್ ಮ್ಯಾಥಮೆಟಿಕ್ಸ್ ಇದೆ, ಈಗೆಲ್ಲ ಇಂತಹ ಕಾಂಬಿನೇಷನ್ಗಳು ಬಂದಿದೆ. ಸೊ ನೀವು ಟ್ರೆಡಿಷನಲ್ ಆಗಿ HEBA ಓದೋ ಬದಲು ನೀವು ಬಿಸ್ನೆಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಎಕನಾಮಿಕ್ಸ್ ಮೂರು ಒಳ್ಳೆ ಸಬ್ಜೆಕ್ಟ್, ಇದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸೈನ್ಸ್, ಒಂದು ಸ್ಟಾಟಿಸ್ಟಿಕ್ಸ್ ಬೇಸಿಕ್ ಇದನ್ನ ತಗೊಳ್ಳಿ. ಆಮೇಲೆ ಇನ್ನು ಆರ್ಟ್ಸ್ ಓದಂತವ್ರಿಗೆ ನಾನು ರೆಕಮೆಂಡ್ ಮಾಡೋದು, ನೀವು ಆರ್ಟ್ಸ್ ನೀವು ಇಂಗ್ಲಿಷ್ ಮೀಡಿಯಂ ಓದಿ. ಇವತ್ತು ಆರ್ಟ್ಸ್ ಏನಾಗಿದೆ ಅಂದ್ರೆ, ನಿಮ್ಗೊಂದು ಡೇಟಾ ಹೇಳ್ತೀನಿ ಕೇಳಿ, SSLC ಮುಗಿದ ತಕ್ಷಣ PUC ಸೇರೋ ವಿದ್ಯಾರ್ಥಿಗಳಲ್ಲಿ ನಮ್ಗೆಲ್ಲ ಮೊದಲು ಹೆಂಗಿದ್ದು, ಸೈನ್ಸ್ ತುಂಬಾ ಕಷ್ಟ, ಸೈನ್ಸ್ ಯಾರು ಸೇರಲ್ಲ ಅಂತ ಮೈಂಡ್ ಇತ್ತು. ನಿಮ್ಗೆ ಇನ್ನೊಂದು ಡೇಟಾ ಗೊತ್ತಾ, ಈ ಲಾಸ್ಟ್ ಇಯರ್ ರಿಸಲ್ಟ್ ಅಲ್ಲಿ ನಮ್ಮ ರಾಜ್ಯದಲ್ಲಿ PUC ಪಾಸ್ ಆಗಿರೋರು ಸುಮಾರು 637,000 ಜನ ಎಕ್ಸಾಮ್ ಬರೀತಾರೆ. ಆರ್ಟ್ಸ್ ಅಲ್ಲಿ ಪಾಸ್ ಆಗಿರೋದು ಕೇವಲ 98,000 ಜನ. ಕಾಮರ್ಸ್ 182,000, ಸೈನ್ಸ್ 266,000. ಅಂದ್ರೆ ಎಷ್ಟು ಅಂತಂದ್ರೆ, ಆರ್ಟ್ಸ್ಗೆ ವಿದ್ಯಾರ್ಥಿಗಳಿಲ್ಲ. ನಿಮ್ಗೆ ಇನ್ನೂ ಒಂದು ಗೊತ್ತಿಲ್ಲ, 2024-25 ಆರ್ಟ್ಸ್ ಅಲ್ಲಿ ಪಾಸ್ ಔಟ್ ಆಗಿರೋದು ಇಡೀ ನಮ್ಮ ರಾಜ್ಯದಲ್ಲಿ ಬರೀ 81,000 ಜನ ಅಷ್ಟೇ. ಅಂದ್ರೆ ಹಿಂಗಾಗಿದೆ, ಒಬ್ಬ ವಿದ್ಯಾರ್ಥಿ ಆರ್ಟ್ಸ್ ಸೇರಿದ್ರೆ ಕಾಮರ್ಸ್ಗೆ 2, ಸೈನ್ಸ್ಗೆ 3 ಜನ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ವಿಜ್ಞಾನಕ್ಕೆ ಹೋಗ್ತಾ ಇದಾರೆ.
1: ಖಂಡಿತ. ಹೌದು.
0: ಹೆಚ್ಚು ಪದವೀಧರರು ಇವತ್ತು ವಿಜ್ಞಾನದಲ್ಲೇ ಬರ್ತಾ ಇರೋದು.
1: ಹೌದು.
0: ಬಟ್ ಆರ್ಟ್ಸ್ಗೆ ನನ್ನ ಪ್ರಕಾರ ಇನ್ನು 5 ಹಿಂಗೆ ಇದು ಫ್ರೀಸಿಂಗ್ ಅಲ್ಲಿ ಇರುತ್ತೆ. ಆರ್ಟ್ಸ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗುತ್ತೆ. ಇನ್ನು 5 ಆದ್ಮೇಲೆ ಆರ್ಟ್ಸ್ ಪದವೀಧರರಿಗೆ ತುಂಬಾ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ಹೆಚ್ಚು ಅನ್ಎಂಪ್ಲಾಯ್ಗಳು ಸೃಷ್ಟಿಯಾಗೋದಿಲ್ಲೇಪ್ಪ ಅಂದ್ರೆ ಈ ಒಂದು ವಿಜ್ಞಾನ ಪದವೀಧರರು.

0: ಅಂದರೆ ಕಳೆದ 10 ವರ್ಷಗಳಿಂದ ಈ ಟ್ರೆಂಡ್ ಏನಾಗಿದೆ ಅಂದರೆ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಒಂದು ಥರದ ಪ್ರೆಸ್ಟೀಜ್ ಇದೆ, ಇಂಜಿನಿಯರಿಂಗು ಡಾಕ್ಟರ್ ಓದೋದ್ರ ಮಾತ್ರ ಜೀವನ ಇದೆ, ಸೈನ್ಸ್ ಓದೋರು ಮಾತ್ರ ಬುದ್ಧಿವಂತರು, ಆರ್ಟ್ಸ್ ಓದೋರಿಗೆ ಕೆಲಸ ಸಿಗಲ್ಲ, ಈ ಥರ ಒಂದು ಪೂರ್ವಗ್ರಹ ಪೀಡಿತರಾಗಿದ್ದಾರೆ. ಕಾಲ್ ಅಟೆಂಡ್ ಮಾಡೋಣ. ಸೊ ಈ ತರ ಪೂರ್ವಗ್ರಹ ಪೀಡಿತರಾಗಿ ಏನಾಗಿದೆ ನೋಡಿ, ಈ ತರ ನಮ್ಮಲ್ಲಿ ಒಂದು ಇಂಬ್ಯಾಲೆನ್ಸ್ ಆಗಿ ಇವತ್ತು ಎಷ್ಟೋ ಕಡೆ ಆರ್ಟ್ಸ್ ಕ್ಲೋಸ್ ಆಗ್ತಾ ಇದೆ, ಆರ್ಟ್ಸ್ ಕಾಲೇಜ್ಗಳು.
1: ಹೌದು,
0: ಆರ್ಟ್ಸ್ಗೆ ವಿದ್ಯಾರ್ಥಿಗಳು ಹೋಗ್ತಾ ಇಲ್ಲ. ಅಂದ್ರೆ ಈ ಪ್ರೆಜುಡಿಸ್ನ ಅಂದ್ರೆ ಇದು ಯಾಕೆ ಆಗ್ತಾ ಇದೆ ಅಂತಂದ್ರೆ, ಅವ್ರಿಗೆ ಹೇಳ್ದಲ್ಲ ಸರ್ ಸ್ಕೋಪ್ ಅನ್ನ ಒಂದು, ಈಗ ಸೈನ್ಸ್ ಮಾಡಿದ ಸ್ಕೋಪ್ ಇದೆ, ಆರ್ಟ್ಸ್ ಸ್ಕೋಪ್ ಇಲ್ಲ ಅಂತ.
1: ಹೌದು,
0: ನನ್ನ ಪ್ರಕಾರ ಇದಕ್ಕೆ ನಿಮ್ದು ನೆಕ್ಸ್ಟ್ ಪ್ರಶ್ನೆ ಇದೆ. ಈ ಸ್ಕೋಪ್ ಅನ್ನೋದು ಡಿಪೆಂಡ್ ಆಗೋದು ಕೋರ್ಸ್ ಮೇಲೆ ಸರ್, ಸ್ಟೂಡೆಂಟ್ ಇಂದ ಡಿಪೆಂಡ್ ಆಗೋದು. ಅವನು ಒಂದು ಕೋರ್ಸ್ ನ ಎಷ್ಟು ಪರಿಣಾಮಕಾರಿಯಾಗಿ ಅವನು ಅಧ್ಯಯನ ಮಾಡ್ತಾನೆ ಅದ್ರ ಮೇಲೆ ಸ್ಕೋಪ್ ನಿಂತಿರುತ್ತೆ ಹೊರತು ಆ ಕೋರ್ಸ್ ಮೇಲೆ ಸ್ಕೋಪ್ ನಿಂತಿರಲ್ಲ.
1: ಖಂಡಿತ ಸರ್. ಹೌದು,
0: ಈ ಕನ್ನಡ ಲಿಟ್ರೇಚರ್ ಓದೋರು IAS IPS ಎಕ್ಸಾಮ್ಗಳನ್ನ ಪಾಸ್ ಮಾಡಿದ್ದಾರೆ. ಹಂಗಾಗಿ ಎಲ್ಲವೂ ಸ್ಕೋಪು ಡಿಪೆಂಡ್ ಆಗ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಸ್ಕೋಪ್ ಇದೆ. ಅದ್ರ ವಿದ್ಯಾರ್ಥಿ ಅದನ್ನ ಚೆನ್ನಾಗಿ ಓದ್ಬೇಕಷ್ಟೇ. ಈಗ MBBS ಓದಿ ಅನ್ಎಂಪ್ಲಾಯ್ಗಳಾಗಿರೋರು ಇದಾರೆ, BSc ನರ್ಸಿಂಗ್ ಮಾಡಿ, BSc ಅಗ್ರಿಕಲ್ಚರ್ ಮಾಡಿ, ಈವನ್ ಇಂಜಿನಿಯರಿಂಗ್ ನಿಮ್ಗೆ ಗೊತ್ತಿರಲಿ, ಇವತ್ತು ಅತ್ಯಂತ ಇಂಜಿನಿಯರಿಂಗ್ ನಾವೇನು ದೊಡ್ಡ ಪದವಿ ಅಂತ ಕರಿತೀವಿ, ಇವತ್ತು ಇಂಜಿನಿಯರಿಂಗ್ ಮಾಡಿರೋರಲ್ಲಿ ಸುಮಾರು 60% ವಿದ್ಯಾರ್ಥಿಗಳಿಗೆ ಸೊ ಜಾಬ್ ಸ್ಕಿಲ್ಸೇ ಇಲ್ಲ.
1: ಹೌದು,
0: ಆ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮಲ್ಲಿ ಜಾಬ್ ತಗೊಳ್ತಕ್ಕಂತ ಅರ್ಹತೆನೆ ಅವ್ರಿಗಿಲ್ಲ. ಅವರೆಲ್ಲ 15,000-20,000 ಬೆಂಗಳೂರಿನಂತ ಒಂದು MNC ಕಂಪನೀಸ್ಗಳಲ್ಲಿ ಕೆಲಸ ಮಾಡ್ತಾ ಇದಾರೆ. ಈಗ ನಮ್ಮೂರುಗಳಲ್ಲೇ ಕೂಲಿಗೆ ಹೋದ್ರೆ 500-600 ಸಂಬಳ ಸಿಗುತ್ತೆ, ತಿಂಗಳಿಗೆ 18,000 ಆಯ್ತು. ಸೊ ಅವರು ಸೂಟು ನಮ್ಮ ಅಲ್ಲಿ ಸೂಟು ಬೂಟ್ ಹಾಕೊಂಡವರು 18,000 ತಗೋತಾ ಇದಾರೆ. ದಟ್ ಇಸ್ ದ ಡಿಫರೆನ್ಸ್. ಸೊ ಈ ತರ ಸನ್ನಿವೇಶಕ್ಕೆ ನಾವು ಇವತ್ತು ಬಂದು ನಿಂತಿದ್ದೀವಿ ಸರ್.
1: ಖಂಡಿತ
0: ಸರ್. ಆಮೇಲೆ ನಮ್ದು ವಿಷಯ ಏನಪ್ಪಾ ಅಂದ್ರೆ ಇನ್ನೊಂದು ಪ್ರಮುಖವಾದ ವಿಚಾರ, ಎಲ್ಲ ಪೋಷಕರು ಒಂದು ಅರ್ಥ ಮಾಡ್ಕೋಬೇಕಾರಪ್ಪ ಅಂದ್ರೆ, ನಾನು ಒಂದು ಪಾಯಿಂಟ್ ಹೇಳಿದ್ನಲ್ಲ ಸರ್, ಈ PUC ಆದ ನಂತರ ಇದೆಯಲ್ಲ, ನಮ್ಗೆ ಬೇಕಾದಂತ ಕೋರ್ಸ್ ಮತ್ತೆ ಕಾಲೇಜ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ನಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೆಲವು ಕೋರ್ಸ್ ಮತ್ತೆ ಕಾಲೇಜನ್ನ ನಾವು ಆಯ್ಕೆ ಮಾಡ್ಕೊಳಕಾಗಲ್ಲ. ಎಂಟ್ರೆನ್ಸ್ ಎಕ್ಸಾಮ್ಸ್ ಮುಖ್ಯ ಸರ್, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ. ಯಾವ್ದಕ್ಕೆ ಅಂದ್ರೆ, ನೀವು ಉದಾಹರಣೆಗೆ ಯಾವುದೇ ಪ್ರೊಫೆಷನಲ್ ಕೋರ್ಸ್, ಈಗ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಡಿಕಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, BSc ನರ್ಸಿಂಗು, ಮತ್ತೆ ವಾಟ್ BSc ನರ್ಸಿಂಗ್ ಇರ್ಬೋದು, ಆಮೇಲೆ ಸೆಂಟ್ರಲ್ ಯೂನಿವರ್ಸಿಟೀಸ್ ಹೋಗುದು, ಎಲ್ಲದಕ್ಕೂ ಇವತ್ತು ಎಂಟ್ರೆನ್ಸ್ ಎಕ್ಸಾಮ್ಸ್ ಇದೆ.
1: ಓಕೆ ಸರ್, ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ.
2: ಹಲೋ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನಾಗರಾಜ್ ಅಂತ ಮಾಗುಳಿಂದ ಮಾತಾಡ್ತೀನಿ.
1: ಹಾ ನಾಗರಾಜ್ ಅವ್ರು ಹೇಳಿ, ಇವತ್ತು ವೃತ್ತಿ ಮಾರ್ಗದರ್ಶನದ ಬಗ್ಗೆ ಮಾತನಾಡ್ತಾ ಇದ್ದಾರೆ.
2: ವೃತ್ತಿಪರ ಶಿಕ್ಷಣಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಗ್ರಾಮೀಣ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನು?
0: ಸರ್ ಅದು ಹೌದು, ಸತ್ಯ ಅದು. ಈಗ ವೃತ್ತಿಪರ ಮಾರ್ಗದರ್ಶನ ಇಲ್ಲದೆ ದಾರಿ ತಪ್ಪತಾ ಇರೋದು ಸತ್ಯ ಅಂತ ನಿಮಗೆ ಗೊತ್ತಾದ್ಮೇಲೆ ಅದಕ್ಕೆ ಪೋಷಕರಾಗಿ ಮತ್ತೆ ಅಲ್ಲಿನ ಒಂದು ಶಾಲೆ ಮತ್ತೆ ಅಲ್ಲಿನ ಶಾಲೆನಲ್ಲಿ ಒಂದು ಒಂದು ಸಮಿತಿನೂ ಇರುತ್ತೆ. ಅವರೆಲ್ಲ ಏನ್ ಮಾಡ್ತಾ ಇದ್ರು ಸರ್, ಈಗ ನಾವೆಲ್ಲ ಸೇರಿ ಮಕ್ಕಳಿಗೆ ಏನಾದ್ರು ಮಾಡ್ಲೇಬೇಕಲ್ವ ಸರ್. ಸೊ ಹಾಗಾಗಿ ಇದನ್ನ ಅರಿವು ಮೂಡಿಸಕ್ಕಂತ ಕೆಲಸವನ್ನ ನಾವು ಮಾಡ್ಬೇಕು. ಈಗ ಪ್ರತಿ ವರ್ಷ ಒಂದು ಊರಿನಲ್ಲಿ ಈ ತರ ಒಂದು ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಗಳನ್ನ ಇದಕ್ಕೆ ಸಂಬಂಧಪಟ್ಟಂತ ಸಂಪನ್ಮೂಲಗಳ ವ್ಯಕ್ತಿಗಳನ್ನ ಕರೆದು, ಸೊ ಪೋಷಕರು ಮತ್ತೆ ಈ ವೃತ್ತಿ ಮಾರ್ಗದರ್ಶನ ಅನ್ನೋದು ಸರ್ ನಾವು ಅಂತೀವಿ, ಇದು ವಿದ್ಯಾರ್ಥಿಗಳಿಗಿಂತ ಪೋಷಕರಿಗೆ ಬೇಕು ಸರ್. ಯಾಕೆಂದ್ರೆ ನನ್ನ ಮಗ ಇವತ್ತು 5ನೇ ಕ್ಲಾಸ್ ಓದ್ತಾ ಇದ್ದಾನೆ, 6ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು 5 ವರ್ಷ ಆದ್ಮೇಲೆ SSLC ಮುಗಿಯುತ್ತೆ, ಇನ್ನು 7 ವರ್ಷ ಆದ್ಮೇಲೆ, ಇನ್ನು ಅದಾದ್ಮೇಲೆ 2 ಇಯರ್ಸ್ಗೆ PUC ಮುಗಿಯುತ್ತೆ, ಇದು ಮುಗಿದಾದ್ಮೇಲೆ ಯಾವ ಸಂಸ್ಥೆಗೆ ನಾವು ಸೇರಿಸ್ಬೇಕು, ಆ ಸಂಸ್ಥೆಗೆ ಸೇರಿಸಿದಾಗ ಅವನಿಗೆ ಹಾಸ್ಟೆಲ್ ವ್ಯವಸ್ಥೆ ಹೆಂಗೆ ಮಾಡಬೇಕು, ಮತ್ತೆ ಇದಕ್ಕೆ ಬೇಕಾದಂತಹ ಹಣಕಾಸು ವ್ಯವಸ್ಥೆನ ನಾನು ಹೇಗೆ ಮಾಡ್ಕೋಬೇಕು ಅಂತ ಒಂದು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಭವಿಷ್ಯದ ರೂಪುರೇಷೆನೆ ಪೋಷಕರಲ್ಲಿ ಇಲ್ಲ ಸರ್ ಇವತ್ತು, ಅದು ದೊಡ್ಡ ಸಮಸ್ಯೆ.
2: ಪಾಪ ಹಳ್ಳಿಯಲ್ಲಿ ಇರ್ತಾರೆ, ಅವ್ರಿಗೆ ಏನು ಗೊತ್ತಾಗಲ್ಲ, ಮಾರ್ಗದರ್ಶನ ಅವ್ರಿಗೂ ಮಾರ್ಗದರ್ಶನ ಬೇಕು ಸರ್. ಅವ್ರು ಹಳ್ಳಿಯಲ್ಲಿ ಇರ್ತಾರೆ, ಸೈನ್ಸ್ ಯಾವ್ದು ಆರ್ಟ್ಸ್ ಯಾವ್ದು ಅನ್ನೋದೇ ಗೊತ್ತಿರಲ್ಲ ಪಾಪ.
0: ಹೌದು ಸರ್, ಹೌದು,
2: ಬೇರೆ ಏನ್ ಹೇಳ್ತಾರೆ ಅದು ಒಪ್ಪತ್ತಾರ, ಅವ್ರು
0: ಒಪ್ಕೊಬಿಡ್ತಾರೆ. ಆಮೇಲೆ ನಾ ಹೇಳ್ದಲ್ಲ ಸರ್, ಈಗ ಮಕ್ಳು ಹೆಂಗಿದೆ ಅಂದ್ರೆ ಅವರು ಎಷ್ಟು 15-16 ವಯಸ್ಸಲ್ಲಿ ಇರ್ತಾರೆ, ಅವ್ರಿಗೆ ನಿರ್ಧಾರ ತಗೊಳಕಾಗಲ್ಲ, ಎಲ್ಲ ನಾವು ಮಕ್ಕಳ ಮೇಲೆ ಬಿಡೋಕ್ಕಾಗೋದಿಲ್ಲ. ಈಗ ಮಕ್ಕಳಿಗೆ ನಿರ್ಧಾರ ತಗೋತವೆ ಅಂತಂದ್ರೆ, ಈಗ ನಾವು ಹೇಳ್ದಲ್ಲ ಅವ್ರ ಫ್ರೆಂಡ್ಸ್ಗಳೆಲ್ಲ ಎಲ್ಲೋ ಒಂದ್ ಕಡೆ ಕಾಲೇಜ್ ಸೇರ್ತಾ ಇರ್ತಾರೆ, ಇವರು ಹೋಗಿ ಆ ಕಾಲೇಜ್ಗೆ ಸೇರ್ಕೊಳ್ಳೋದು, ಮತ್ತೆ ಈ ತರ ಅವ್ರದ್ದು ನಿರ್ಧಾರಗಳು ಹೆಂಗಿರ್ತವೆ ಅಂತಂದ್ರೆ, ಅವ್ರಿಗೆ ಮೆಚುರಿಟಿ ಇರಲ್ಲ. ಅವ್ರಿಗೆ ನಾವು ತಿಳಿ ಹೇಳ್ಬೇಕು, ನಿನ್ಗೆ ಈ ತರ ನಿನ್ನ ಬುದ್ಧಿವಂತಿಕೆ ಈ ತರ ಇದೆ, ನೀನು ಈ ವಿಷಯದಲ್ಲಿ ಬುದ್ಧಿವಂತ ಇದೀಯಾ, ಹಾಗಾಗಿ ನೀನು ಈ ಒಂದು ಕೋರ್ಸ್ನ ಮಾಡಿದ್ರೆ ನೀನು ಸಕ್ಸಸ್ ಆಯ್ತಿ ಅಂತ ಆ ಮಕ್ಕಳಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಪ್ರಮುಖವಾಗಿ ಶಿಕ್ಷಕರು ಮತ್ತೆ ಪೋಷಕರು ಇಬ್ರು ಸಹ ಕೂಡಿ ಮಾಡ್ಬೇಕು ಸರ್. ಈ ತರದ ಶೈಕ್ಷಣಿಕ ಪರಿಸರವನ್ನ ನಾವು ಸೃಷ್ಟಿ ಮಾಡಿದ್ನಲ್ಲ ಅಂತ ಏನಾಗುತ್ತೆ, ನಮ್ಮ ಮಕ್ಕಳು ಓದ್ತಾರೆ.

0: ಕೊನೆಗೆ ಒಂದು ಪ್ರಾಪರ್ ಡೈರೆಕ್ಷನ್ ಇಲ್ಲ, ಇಲ್ದಾನೆ ಅವರು ಯಾವುದೋ ಒಂದು ಕೋರ್ಸಿಗೆ ಸೇರಿ ನಮಗೆ ಅನ್ಎಂಪ್ಲಾಯ್ ಆಗಲಿ ಪುನಃ ಪೋಷಕರಿಗೆ ಹೊರೆ ಆಗ್ತಕ್ಕಂಥ ಸನ್ನಿವೇಶ ಇವತ್ತು ಸಾಕಷ್ಟು ನಾವು ನಮ್ಮ ಗ್ರಾಮೀಣ ಭಾಗದಲ್ಲಿ ನೋಡ್ತಾ ಇದ್ದೀವಿ.
1: ಮಾಧ್ಯಮಗಳಲ್ಲಿ ಅವರು ತಿಳುವಳಿಕೆ ಹೇಳಕ ಬೇಕಾದಷ್ಟು ಚಾನಲ್ಗಳಿವೆ ಸರ್. ಅವರು ಏನೇನು ಯಾವ್ಯಾವ ರೀತಿ ಆರಿಸ್ಕೋಬೇಕು ಅವರ ಇಚ್ಛೆಗೆ ಅನುಸಾರವಾಗಿ ಆಯ್ಕೋ ಮಾಡ್ಕೋಬಹುದು. ಅವರು ಈಗ ಮೊನ್ನೆ ಪೊಲೀಸ್ ಕಾನ್ಸ್ಟೇಬಲ್ ಇದು ಹುದ್ದೆಗ ಪಿ ಮಾಡಿದವರು PhD ಮಾಡಿದವರೆಲ್ಲ ಬರ್ತಿದ್ದಾರೆ ಸರ್. ಅದೇ ಬಹಳ ವಿಷಾದವಾಗಿದೆ. ಬೇಕಾಗಿರೋದೆ SSC SSC PUC ಕ್ವಾಲಿಫಿಕೇಶನ್, MSc PhD ಮಾಡಿದವರೆಲ್ಲ ಹಿಂಗೆಲ್ಲ ಸಾಕಷ್ಟು ಜನ ಬಂದಿದ್ದಾರೆ.
0: ಹೌದೌದೌದು. ಸೊ ಈಗ ಪೋಷಕರಾಗಿ ನೀವಿದ್ದ ಅನಲಿಸಿದ್ ಯಾಕೆ ಹಿಂಗೆ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ? ಯಾಕಂದ್ರೆ ನೋಡಿ, ಈಗ BE ಗ್ರಾಜ್ಯುವೇಟು PhD ಗ್ರಾಜ್ಯುವೇಟು ಅವನ ಉದ್ದೇಶ ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಇಂಜಿನಿಯರಿಂಗ್ ಸೇರಿಲ್ಲ, ಅವನು ಪೊಲೀಸ್ ಆಗಬೇಕನ್ನೋ ಉದ್ದೇಶದಿಂದ ಅವನು ಮಾಸ್ಟರ್ ಡಿಗ್ರಿ ಮಾಡಿ PhD ಮಾಡಿಲ್ಲ, ಅವನ ಉದ್ದೇಶನೇ ಬೇರೆ. ಅವನು ಇಂಜಿನಿಯರಿಂಗ್ ಅಂತಂದರೆ ಅವನು ಇಂಜಿನಿಯರಿಂಗ್ ರಿಲೇಟೆಡ್, ಉದಾಹರಣೆಗೆ ಯಾವುದು ಸಿವಿಲ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಕಂಪ್ಯೂಟರ್ ಸೈನ್ಸು, ಇದರನ್ನಲ್ಲೇ ಸಾಕಷ್ಟು ದೊಡ್ಡ ದೊಡ್ಡ ಸಂಬಳವನ್ನು ಕೊಡ್ತಕ್ಕಂಥ ಉದ್ಯೋಗಗಳಿದೆ. ಸೊ ಅವನು ಅದಕ್ಕೆ ಫೋಕಸ್ ಮಾಡಿದಾನು. ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ ಅಂತಂದರೆ, ಅವನು ಓದ್ತಕ್ಕಂಥ ಇಂಜಿನಿಯರಿಂಗ್ ಸ್ಟ್ರೀಮ್ನ ಅವನು ಸರಿಯಾಗಿ ಅಭ್ಯಾಸ ಮಾಡದಿರೋದ್ರಿಂದ ಸೊ ಅವನಿಗೆ ಅಲ್ಲಿ ಇನ್ಸೆಕ್ಯೂರಿಟಿ ಫೀಲ್ ಆಗಿದೆ. ಸೊ ಈ ಕೋರ್ಸಿಂದ ನಾನು ಉದ್ಯೋಗವನ್ನು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಇನ್ಸೆಕ್ಯೂರಿಟಿ, ಮತ್ತು ಅವನಿಗೆ ಕಾನ್ಫಿಡೆನ್ಸ್ ಇಲ್ಲದಿರೋದ್ರಿಂದ ಏನು ಮಾಡ್ತಾ ಇದ್ದಾರೆ, ಅವರು ಈ ಕಡೆ ಮುಖ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾವು ಇದು ಪ್ರಾರಂಭದಲ್ಲಿ ಆಗ್ಬೇಕು ಸರ್. ಇದು ನಾವು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಒಂದು ಗಾದೆ ಮಾತು ಇದೆಯಲ್ಲ ಸರ್, ಆ ಥರ ನಾವು ಅವ್ರಿಗೆ ಈಗ PUC ಡಿಗ್ರಿನಲ್ಲಿ ಅವ್ರಿಗೆ ಈ ಕೆರಿಯರ್ ಗೈಡೆನ್ಸ್ ಮಾಡಬಾರ್ದು. ಈಗ ನೀವೇ ನೋಡಿ, ಒಬ್ಬ ಡಿಗ್ರಿ ಓದ್ತಾ ಇರೋನು, ಒಬ್ಬ ಮಾಸ್ಟರ್ ಡಿಗ್ರಿ ಓದ್ತಾ ಇರೋನು, ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಕನ್ಫ್ಯೂಷನ್ಲಿ ಮಕ್ಕಳು ಇದ್ದಾರೆ ಅಂತಂದರೆ ಅದು ಇಟ್ಸ್ ಅ ಫೇಲ್ಯೂರ್ ಆಫ್ ಅವರ್ ಸಿಸ್ಟಮ್. ಅವನಿಗೆ ಆ ಥರ ಕನ್ಫ್ಯೂಷನೇ ಬರಬಾರ್ದು. ಯಾಕಂದ್ರೆ ಕಳೆದ ಒಬ್ಬ ಹುಡುಗ ಪದವಿ ಅಂತಂದರೆ ಅವನು 12-13 ವರ್ಷ ಶೈಕ್ಷಣಿಕ ಪರಿಸರದಲ್ಲಿ ಅವನು ಓದಿರ್ತಾನೆ. ಸೊ ಆ ಒಂದು ಶಿಕ್ಷಣ ಅವನಿಗೆ ಏನು ತಂದುಕೊಡ್ತು? ಅವನು 600-600 ಮಾರ್ಕ್ಸ್ ತೆಗೆದಿರ್ಬೋದು, 100-100 ತೆಗೆದಿರ್ಬೋದು, ಆದರೆ ಒಂದು ಸ್ವಂತ ನಿರ್ಧಾರವನ್ನು ತಗೊಳ್ತಕ್ಕಂಥ ಸಾಮರ್ಥ್ಯ, ಶಕ್ತಿ, ಮನೋಬಲ ನಮ್ಮ ಮಕ್ಕಳಲ್ಲಿ ಇಲ್ಲ ಅಂತಂದರೆ ಸೊ ನಾವು ಯೋಚನೆ ಮಾಡಬೇಕಾಗಿರೋದು ನಾವು ಎಂಥ ಒಂದು ಶೈಕ್ಷಣಿಕ ಪರಿಸರವನ್ನು ಸೃಷ್ಟಿ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಗೆ. ಸೊ ಇದನ್ನು ನಾವು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕು.
1: ಅವರು ಓದ್ದವರು ಒಳ್ಳೆ ಪರಿಸರಕ್ಕೂ ಒಂದು ಪಟ್ಟಣ ಇದಕ್ಕೂ ಮಾಡಲ್ಲ, ಎಡಬಿಡಂಗಿ ಆಗಿ ಬಹಳ ತ್ರಿಶಂಕವಾಗಿರ್ತಾರೆ ಸರ್ ಕೆಲವರೆಲ್ಲ. ಬಹಳ ಸಮಾಜದಲ್ಲಿ ಅವರು ಮುಂದುವರಿಬೇಕಾದ್ರೆ ಬಹಳ ಕಷ್ಟವಾಯ್ತು ಅಂತ.
0: ಹೌದು ಹೌದು ಹೌದು.
2: ಬೇರೆ ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ SSLC PUC ನಂತರ ನಾವು ಹೇಗೆ ಯಾವ ಥರ ಒಂದು ವೃತ್ತಿ ಇರ್ಬೋದು ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಈಗ ಅದೇ ರೀತಿ ಈ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ವೃತ್ತಿ ಆಯ್ಕೆ ಕುರಿತಿರ್ತಕ್ಕಂಥ ಒಂದು ತಪ್ಪು ಕಲ್ಪನೆಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದಾ ಸರ್?
0: ಸರ್, ವೃತ್ತಿ ಆಯ್ಕೆಯ ತಪ್ಪು ಕಲ್ಪನೆಗಳು ಅನ್ನೋದಕ್ಕಿಂತ ನಾನು ಫಸ್ಟ್ ಹೇಳ್ದಲ್ಲ, ನಾನು ಯಾವ ವೃತ್ತಿನ ನಾನು ಮಾಡಬೇಕು ಅನ್ನೋದೇ ಅವ್ರು ಡಿಫೈನ್ ಆಗಿರಲ್ಲ. ಅದು ತಪ್ಪು ಕಲ್ಪನೆ. ಅನ್ನಕ್ಕಿಂತ ಈಗ ಮಕ್ಕಳೇ ಏನಾಗಿದ್ದಾರೆ, ನನಗೆ ಯಾವುದಾದ್ರು ಕೆಲಸ ಸಿಕ್ಕರೆ ಸಾಕು, ನಿಮಗೆ ಇಷ್ಟು ಸಂಬಳ ಬಂದರೆ ಸಾಕು ಅನ್ನೋ ಒಂದು ಲೆವೆಲ್ಗೆ ಮಕ್ಕಳು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಸ್ಪೆಸಿಫಿಕ್ ಆಗಿ ಈಗ ನಾವು ನಾವು ಮಕ್ಕಳಿಗೆ ಏನಾಗ ನಾವು ನಮ್ಮ ಡಿಗ್ರಿನಲ್ಲಿ ನಮ್ಮ ಕಾಲೇಜಲ್ಲಿ ಒಂದು 3,500 ಜನ ಸ್ಟೂಡೆಂಟ್ಸ್ ಇರ್ತಾರೆ. ನಾವು ಅವ್ರಿಗೆ BSCಗೆ ಅಡ್ಮಿಷನ್ ಆದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀನಿ, ನೀವು BSCನ ನೀವು ಚೂಸ್ ಮಾಡ್ಕೊಂಡಿರೋದ ಅಥವಾ ನೀವು BSCಗೆ ಬೈ ಚಾನ್ಸ್ ಬಂದಿರೋದ ಅಂತ? ಆರ್ ಯು ಎಂಟರ್ಡ್ BSC ಬೈ ಚಾನ್ಸ್ ಆರ್ ಯು ಐ ಚೂಸ್ BSC ಅಂತ? ಬೈ ಚಾನ್ಸ್ ಅಂದರೆ ನಾವು ಏನೋ ಬೇರೆ ಮಾಡಬೇಕಾಗಿತ್ತು, ಅಲ್ಲೆಲ್ಲೂ ಸಿಗಲಿಲ್ಲ, ಅದಕ್ಕೆ BSCಗೆ ಬಂದಿದ್ದೀವಿ. ಆ ಥರದವ್ರು ಇರ್ತಾರೆ ಸುಮಾರು 90% ಮಕ್ಕಳು. ಅವ್ರಿಗೆ ಇಂಜಿನಿಯರಿಂಗು, ಮೆಡಿಕಲು, ಫಾರ್ಮಸಿ, ನರ್ಸಿಂಗ್ ಸಿಗದೇ ಇವತ್ತು ಬೇಸಿಕ್ ಸೈನ್ಸ್ ಬರ್ತಾ ಇದ್ದಾರೆ ಕೇಳ್ತಾ ಇರ್ತೀವಿ ನಾವು. ಈ ಯಾಕೆಂದರೆ ಈಗ ಪ್ರಿಪೇರ್ಡ್ನೆಸ್ ಅಂತ ಕರಿತೀವಿ, ಸಿದ್ಧತೆ, ಒಂದು ಮಾನಸಿಕ ಸಿದ್ಧತೆ ಇರಬೇಕು. ಮತ್ತು ಇನ್ನೊಂದು, ಈ ಶೈಕ್ಷಣಿಕ ಪರಿಸರವನ್ನು ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದ ಅವ್ರು ಏನಾಗ್ತಾರೆ, ಫೇಲ್ಯೂರ್ ಆಗ್ತಾ ಇದ್ದಾರೆ.
2: ಹೌದು.
0: ಓಕೆ, ಈಗ ವೃತ್ತಿ ಆಯ್ಕೆ ಅಂತ ನಾನು ಹೇಳ್ದಲ್ಲ, ವೃತ್ತಿ ಅನ್ನೋದು ಯಾರ ಮೇಲೆ ಇರುತ್ತೆ ಅಂದರೆ ಅವನ ಆಪ್ಟಿಟ್ಯೂಡ್ ಮೇಲೆ, ಅವನ ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಅವನ ಪ್ಯಾಷನ್ ಏನು. ಈಗ ಒಬ್ಬ ವಿದ್ಯಾರ್ಥಿ ಬಂದು ನಾನು ಏನು ವೃತ್ತಿ ಮಾಡ್ತೆ ಅಂತ ನಾನು ಕೇಳಿದೆ, ನಾನು ಅವನು ಆನ್ಸರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಅವನ ಕೆಪಾಸಿಟಿ ಏನು, ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಈಗ ಸ್ವಾಟ್ ಅನಾಲಿಸ್ ಅಂತ ಕರಿತೀವಿ. ಓಕೆ, ಸ್ಟ್ರೆಂತು, ವೀಕ್ನೆಸ್ಸು, ಅಪಾರ್ಚುನಿಟಿ, ಥ್ರೆಟ್ಟು, ಅದು ಇಂಡಿವಿಜುವಲ್ಲಿ ಡಿಫ್ರೆನ್ಸ್ ಇರುತ್ತೆ. ಅವನು ಅನಾಲಿಸಿಸ್ ಮಾಡಬೇಕು, ನನ್ನ ಸ್ಟ್ರೆಂತ್ ಏನು, ನಾನು ಯಾವ ಕ್ಷೇತ್ರಕ್ಕೆ ಹೋದರೆ ನಾನು ಸಕ್ಸಸ್ ಆಗ್ಬೋದು, ನನ್ನ ಕೆಪಾಸಿಟಿ ಏನು, ನನ್ನ ಸ್ಕಿಲ್ಲು ಕೆಪಾಸಿಟಿಗೆ ಮತ್ತು ಈ ವೃತ್ತಿಗೆ ಒಂದಕ್ಕೊಂದು ಪೂರಕವಾಗಿದೆಯಾ. ಈಗ ಎಷ್ಟೋ ಜನ ಹೇಳ್ದಲ್ಲ,

0: ಅವ್ರಿಗೆ ಕಮ್ಯುನಿಕೇಶನ್ ಗ್ಯಾಪ್ ಇರುತ್ತೆ, ದೇ ನಾಟ್ ಗುಡ್ ಸ್ಪೀಕರ್. ಓಕೆ, ಅವರು ಜನಗಳನ್ನ ಜನಗಳ ಜೊತೆ ಮಾತಾಡಾಗಿರ್ಬೋದು ಕಮ್ಯುನಿಕೇಶನ್ ಅಲ್ಲಿ ತುಂಬಾ ಪೋರ್ ಇರ್ತಾರೆ. ಬಟ್ ಅಂತವ್ರನ್ನ ಟೀಚಿಂಗ್ ಫೀಲ್ಡ್ ಬಂದ ಅವ್ರು ಸರ್ವೈವ್ ಆಗ್ತಾರ? ಅವ್ರಲ್ಲಿ ಸರ್ವೈವ್ ಆಗಲ್ಲ, ಅಲ್ಲಿ ಫೇಲ್ಯೂರ್ ಆಗ್ತಾನೆ ಅವನು. ಹಂಗಂತ ಅವನು ದಡ್ಡ ಅಂತಲ್ಲ, ಅವನು ಬೇರೆ ಏನೋ ಕ್ಷೇತ್ರ ಇರುತ್ತೆ. ಸೊ ಅದನ್ನ ಗುರುತಿಸ್ಕೋಬೇಕು ಅವನು,
1: ಖಂಡಿತ
0: ನಾನು ಈ ಕ್ಷೇತ್ರಕ್ಕೆ ಫಿಟ್ ಇಲ್ಲ, ಹಂಗಾಗಿ ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ. ಸೊ ಅವರು ಅವ್ರ ಪ್ರಶ್ನೆಗಳು ಕೇಳ್ಕೋಬೇಕಲ್ಲಿ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ದೊಡ್ಡ ಕೊರತೆ ಏನಪ್ಪಾ ಅಂದ್ರೆ, ಈಗ ನಾನು ನಮ್ದು ಇಲ್ಲಿ ಈಗ ಸರ್ಗುರುಲೊಂದು ಪಿ ಯು ಕಾಲೇಜ್ ಆಗಿದೆ, ಸೈನ್ಸ್. ನಮ್ಮ ಕೋಟೆಯಲ್ಲಿ ಸೈನ್ಸ್ ಕಾಲೇಜ್ಗಳು ಒಂದಷ್ಟು ಆಗಿದೆ. ನಮ್ಮ ಕೋಟೆ ತಾಲೂಕಿನ ಮಕ್ಕಳು, ಎಸ್ಪೆಷಲ್ ನಮ್ಮ ಮೈಸೂರು ಜಿಲ್ಲೆ ಮಕ್ಕಳು, ಗ್ರಾಮೀಣ ಭಾಗದ ಮಕ್ಕಳು ನೋಡ್ತೀನಲ್ಲ, ಇವರೆಲ್ಲರೂ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಎಲ್ಲ ಗ್ರಾಮೀಣ ಮಕ್ಕಳಲ್ಲಿ ಒಂದು ಕಾಮನ್ ಪ್ಯಾಟರ್ನ್ ಆಫ್ ಚೂಸಿಂಗ್ ಅ ಕೋರ್ಸ್ ಇದೆ. ಏನು, ಪಿ ಯು ಸಿ ಆರ್ಟ್ಸ್ ಆಯ್ತಾ, ನೆಕ್ಸ್ಟು ಬಿ ಎ, ಪಿ ಯು ಸಿ ಕಾಮರ್ಸ್ ಆಯ್ತಾ, ನೆಕ್ಸ್ಟು ಬಿ ಕಾಮ್, ಪಿ ಯು ಸಿ ಸೈನ್ಸ್ ಆಯ್ತಾ, ನೆಕ್ಸ್ಟು ಬಿ ಎಸ್ ಸಿ. ಇದೇ ಕಾಮನ್ ಪ್ಯಾಟರ್ನಲ್ಲಿ ನಾವು ಸುಮಾರು ಯಾವಾಗ ಶಿಕ್ಷಣದಲ್ಲಿ ಜಾಗೃತಿ ಬಂದು ಇವರೆಲ್ಲ, ಆಮೇಲೆ ಇದೆಲ್ಲ ಇವರೆಲ್ಲ ಫಸ್ಟ್ ಜನ್ರೇಷನೇ. ಸುಮಾರು ಬಹುತೇಕ ನಮ್ಮ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಸುಮಾರು 80% ಮಕ್ಕಳು ಫಸ್ಟ್ ಜನ್ರೇಷನ್ ಲರ್ನರ್ಸೇ. ಇಲ್ಲಿ ಯಾರು ಸೆಕೆಂಡ್ ಜನ್ರೇಷನ್ ತುಂಬ ಕಡಿಮೆ, ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಅಂತೂ ಇಲ್ವೇ ಇಲ್ಲ ಬಿಡಿ. ಸೊ ಇವರಲ್ಲಿ ಏನಾಗಿದೆ ಅಂದ್ರೆ ಒಂದು ಕಾಮನ್ ಪ್ಯಾಟರ್ನ್ ಇದೆ. ಇವ್ರನ್ನ ಇದನ್ನ ಬ್ರೇಕೇ ಮಾಡಲ್ಲ ಇವರು. ಇದು ಯಾಕೆ ಬ್ರೇಕ್ ಮಾಡ್ಬೇಕಂದ್ರೆ ಅವ್ರಿಗೆ ಮಾಹಿತಿ ಕೊರತೆ ಇದೆ.
1: ಹೌದು,
0: ಈಗ ನೋಡಿ ಒಬ್ಬ ವಿದ್ಯಾರ್ಥಿ, ಈಗ ಉದಾಹರಣೆಗೆ ಒಬ್ಬ ಆರ್ಟ್ಸ್ ಮಾಡೋ ವಿದ್ಯಾರ್ಥಿ ನೋಡಿ, ಅವನು ಮನ್ಸು ಪಟ್ರೆ ಪಿ ಯು ಸಿ ಆದ ತಕ್ಷಣ ಅವನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಿ ಡಿಫೆನ್ಸ್ ಅಲ್ಲಿ ಅವನು ಲೆಫ್ಟಿನೆಂಟ್ ಆಗಿ ಸೆಲೆಕ್ಟ್ ಆಗ್ಬೋದು ಪಿ ಯು ಸಿ ಆದ ತಕ್ಷಣ. ಆಮೇಲೆ ಅವನು ಪಿ ಯು ಸಿ ಆದ ತಕ್ಷಣ ಡೈರೆಕ್ಟ್ ಆಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಮಾಸ್ಟರ್ಸ್ ಡಿಗ್ರಿ ಮಾಡ್ಬೋದು, ಇಂಟಿಗ್ರೇಟೆಡ್ 5 ವರ್ಷ ಡಿಗ್ರಿಗೆ ಹೋಗ್ಬೋದು. ಅವನು ಪಿ ಯು ಸಿ ಆದ ತಕ್ಷಣ ಸೆಂಟ್ರಲ್ ಯೂನಿವರ್ಸಿಟಿ ಅಥವಾ ಎಂ ಎ ಇನ್ ಇಂಗ್ಲೀಷು, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು ಮಾಡ್ಬೋದು. ಇವಾಗ ಪಿ ಯು ಸಿ ಆರ್ಟ್ಸ್ ಆದ ವಿದ್ಯಾರ್ಥಿ, ಸಾರಿ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿ, ಅವನು ಪಿ ಯು ಸಿ ಆದ ತಕ್ಷಣ ಐ ಎ ಎಂ ಅಲ್ಲಿ ಅವನು ಎಂ ಬಿ ಎ ಮಾಡ್ಬೋದು 5 ಇಯರ್ಸ್. ನೋಡಿ, ಪಿ ಯು ಸಿ ಆದ ತಕ್ಷಣ ಆ ಥರದ ಅವಕಾಶಗಳಿದೆ. ಆಮೇಲೆ ಒಬ್ಬ ಪಿ ಯು ಸಿ ವಿದ್ಯಾರ್ಥಿ ಸೈನ್ಸ್ ಮುಗಿದ ತಕ್ಷಣ ಅವನು ಟ್ರೆಡಿಷನಲ್ ಆಗಿ ಇಂಜಿನಿಯರಿಂಗ್ ಮೆಡಿಕಲ್ ಬದಲು ಅವನು ಇಸ್ರೋದಲ್ಲಿ ಏವಿಯೇಷನ್ ಇಂಜಿನಿಯರಿಂಗ್ ಮಾಡ್ಬೋದು, ಐ ಐ ಟಿನಲ್ಲಿ ಬಿ ಟೆಕ್ ಕೋರ್ಸ್ಗಳನ್ನ ಮಾಡ್ಬೋದು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋಗ್ಬೋದು. ಸೊ ಅಂದರೆ ಇಲ್ಲಿ ಅವರು ಸರಿಯಾಗಿ ಆಫ್ಟರ್ ಪಿ ಯು ಸಿ ಒಬ್ಬ ವಿದ್ಯಾರ್ಥಿಗೆ ಒಂದು ಒಳ್ಳೆ ಕೋರ್ಸ್ ಮತ್ತು ಒಂದು ಒಳ್ಳೆ ಕಾಲೇಜ್ ಎರಡೂ ಇಲ್ಲಿ ಬೇಕಾಗುತ್ತೆ ಸರ್.
1: ಖಂಡಿತ ಸರ್.
0: ಯಾಕಂದರೆ ಒಳ್ಳೆ ಕಾಲೇಜ್ ಯಾಕೆ, ಇವತ್ತಿನ ಜಾಬ್ ಮಾರ್ಕ್ ಉದ್ಯೋಗ ಮಾರುಕಟ್ಟೆ ಹೆಂಗಿದೆ ಅಂದರೆ, ನಿಮಗೆ ಕೆಲಸ ಹೆಂಗೆ ಕೊಡುತ್ತೆ ಅಂದರೆ ನೀವು ಯಾವ ಇನ್ಸ್ಟಿಟ್ಯೂಟ್ ಪ್ರಾಡಕ್ಟು ನೀವು ಅದ್ರ ಮೇಲೆ ಆಗುತ್ತೆ.
1: ಹೌದು,
0: ಈಗ ಒಂದು ಉದಾಹರಣೆಗೆ ನಮ್ಮಲ್ಲಿ ಲಾ ಇದೆ, ಈಗ ಪಿ ಯು ಸಿ ಆದಮೇಲೆ ನಾವು ಲಾನ ನಮ್ಮಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಲೆವೆಲ್ ಲಾ ಕಾಲೇಜ್ ಇದೆ, ಮತ್ತು ರಾಷ್ಟ್ರೀಯ ಕಾನೂನು ಶಾಲೆಗಳು ಅಂತ ನಮ್ಮಲ್ಲಿದೆ. ಈ ರಾಷ್ಟ್ರೀಯ ಕಾನೂನು ಶಾಲೆಗಳು, ಉದಾಹರಣೆಗೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಇದೆ, ಏಷ್ಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಲಾ ಕಾಲೇಜ್ ಇನ್ ಏಷ್ಯಾದು. ಸೊ ಪಿ ಯು ಸಿ ಆದ್ಮೇಲೆ ಅಲ್ಲೂ ಲಾ ಮಾಡ್ಬೋದು. ಈಗ ಅಲ್ಲಿ ಲಾ ಮಾಡೋದ್ರಿಂದ ಏನು ಲಾಭ ಅಂತಂದ್ರೆ, ಈಗ ಒಬ್ಬ ಎನ್ ಎನ್ ಯು ನ್ಯಾಷನಲ್ ಲಾ ಸ್ಕೂಲ್ ಬೆಂಗಳೂರಲ್ಲಿ ಲಾ 5 ವರ್ಷದ ಲಾ ಪ್ರೋಗ್ರಾಮ್ ಪಿ ಯು ಸಿ ಆದ್ಮೇಲೆ ಅಲ್ಲಿಗೆ ಜಾಯ್ನ್ ಆದರೆ, ನೋಡಿ ಅಲ್ಲಿ ಕಲ್ಲಿಗೆ ಮುಗಿಸಿದ ತಕ್ಷಣ ಅವನು ಮಿನಿಮಮ್ ಒಂದು 20-25 ಲಕ್ಷ ಮಿನಿಮಮ್ ಪ್ಯಾಕೇಜ್ ಇದೆ. ಮತ್ತು ಇಂಥ ಲಾ ಸ್ಕೂಲಲ್ಲಿ ಡಿಗ್ರಿ ಮಾಡಿ ಹೊರಗಡೆ ಬರ್ತಾರಲ್ಲ, ಇವ್ರು ಯಾರು ಯಾವುದು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಲ್ಲ, ಪ್ರೈವೇಟ್ ಕೆಲ್ಸಕ್ಕೆ ಹೋಗಲ್ಲ, ಅವರೇ ಓನ್ ಸ್ಟಾರ್ಟ್ಅಪ್ ಮಾಡ್ತಾರೆ, ಲೀಗಲ್ ಕನ್ಸಲ್ಟೆನ್ಸಿಗಳನ್ನ ಓಪನ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಸ್ಕಿಲ್ಲು ಕೆಪಾಸಿಟಿ ಅವ್ನಿಗೆ ಎಲ್ಲಿ ಸಿಗುತ್ತೆ, ಆ ಇನ್ಸ್ಟಿಟ್ಯೂಟಲ್ಲಿ ಸಿಗುತ್ತೆ. ಹಾಗಾಗಿ ಇನ್ಸ್ಟಿಟ್ಯೂಷನ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್.
1: ಹೌದು,
0: ಅವನು ಯಾವ ಒಂದು ಶೈಕ್ಷಣಿಕ ಪರಿಸರದಲ್ಲಿ ಬೆಳೀತಾನೆ. ಸೊ ನೇಚರ್ ಆ್ಯಂಡ್ ನರ್ಚರ್ ಅಂತ ಒಂದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಯಾಕೆ ಇದನ್ನ ಒಂದು ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನೋಡಿ, ಯಾಕೆ ಅಲ್ಲಿ ವಿದ್ಯಾರ್ಥಿಗಳು ಇಂಥ ಸಂಸ್ಥೆಗಳಿಗೆ ಹೋಗ್ಬೇಕು ಅಂತಂದ್ರೆ, ಈಗ ನಾವು ನಾರ್ಮಲ್ ಲಾ ಕಾಲೇಜು ಅಲ್ಲಿಗೂ ಏನು ಡಿಫ್ರೆನ್ಸ್ ಅಂದ್ರೆ, ಈಗ ಒಬ್ಬ ನಾರ್ಮಲ್ ಲಾ ಕಾಲೇಜ್ 5 ವರ್ಷ ಇದೆ, ಅಲ್ಲೂ 5 ವರ್ಷ ಕೋರ್ಸ್ ಇದೆ.
1: ಹೌದು,
0: ಈಗ ನಾರ್ಮಲ್ ಲಾ ಕಾಲೇಜಲ್ಲಿ ಒಬ್ಬ ವಿದ್ಯಾರ್ಥಿ ಇಂಟರ್ನ್ಶಿಪ್ನ 5ನೇ ವರ್ಷದ ಕೊನೆಯ 3 ತಿಂಗಳಲ್ಲಿ ಅವನಿಗೊಂದು ಇಂಟರ್ನ್ಶಿಪ್ ಇರುತ್ತೆ. ಬಟ್ ಇಲ್ಲಿ ನೀವು ಎನ್ ಎಲ್ ಯು ನ್ಯಾಷನಲ್ ಲಾ ಸ್ಕೂಲ್ಗಳಲ್ಲಿ ಅವನು ಫಸ್ಟ್ ಸೆಮ್ ಇಂದನೇ ಇಂಟರ್ನ್ಶಿಪ್ ಇರುತ್ತೆ. ಅವನಿಗೆ ಬೆಳಿಗ್ಗೆ ಒಂದು 9-1 ಗಂಟೆಗಂಟೆ ಕ್ಲಾಸ್ ಮುಗಿದ್ರೆ ಮಧ್ಯಾಹ್ನ 2 ಗಂಟೆ ಮೇಲೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂಡ್ರಲ್ಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ವರ್ಷ, 5 ವರ್ಷ ಇಂಟರ್ನ್ಶಿಪ್ ಇರುತ್ತೆ ಅವನಿಗೆ. 50% ಈಸ್ ಗೋಯಿಂಗ್ ಟು ಸ್ಪೆಂಡ್ ದ ಟೈಮ್ ವಿತ್ ದ ರಿನೌಂಡ್ ಅಡ್ವೊಕೇಟ್ಸ್. ಸೊ ಯು ಜಸ್ಟ್ ಇಮ್ಯಾಜಿನ್ ದ ಕೆಪಾಸಿಟಿ ಅವನಿಗೂ. ಮತ್ತೆ ನಮ್ಮ ನಾರ್ಮಲ್ ಲಾ ಕಾಲೇಜ್ ಇಬ್ಬರು ನಾವು ಪೈಪಟ್ಬಿಟ್ರೆ ಯಾರು ವಿನ್ ಆಗ್ತಾರೆ? ಹಾಗಾಗಿ ನನ್ನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮೊದಲನೇ ಪ್ರಯತ್ನ ಆಫ್ಟರ್ ಪಿ ಯು ಸಿ ಒಳ್ಳೆ, ನೀವು ಯಾವ್ದಾದ್ರು ಕೋರ್ಸ್ಗೆ ಹೋಗಿ, ನೀವು ಬಿ ಎನೆ ಮಾಡಿ ಸೆಂಟ್ರಲ್ ಯೂನಿವರ್ಸಿಟಿ ಬಿ ಎ ಮಾಡಿ, ನೀವು ಬಿ ಕಾಮ್ನೆ ಮಾಡ್ಬೇಕಾ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿ, ನಿಮ್ಮ ಎಂ ಬಿ ಎ ಮಾಡ್ಬೇಕಾ ಎಮ್ ಎ ಮಾಡ್ಬೇಕಾ, ನಿಮ್ಗೆ ಎಲ್ಲ ಈ ಥರ ಶೈಕ್ಷಣಿಕ. ನಮ್ಮಲ್ಲಿ 171 ಇನ್ಸ್ಟಿಟ್ಯೂಷನ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತಿದೆ, ಪ್ರತಿಷ್ಠಿತ ಸಂಸ್ಥೆಗಳು. ಈ ಸಂಸ್ಥೆಗಳಿಂದ ಭಾರತದಲ್ಲಿ ಪ್ರತಿ ವರ್ಷ 125,000 ಪದವೀಧರರು ಹೊರಗಡೆ ಬರ್ತಾ ಇದ್ದಾರೆ.

0: ಈ 125,000 ಪದವೀಧರರಲ್ಲ ಬಹುತೇಕ IAS ನ ಪಾಸ್ ಮಾಡೋಂಥವ್ರು ಇಂಥ ಸಂಸ್ಥೆಯಲ್ಲಿ ಬಂದವ್ರೆ. ನೀವು ನೋಡಿ ಪ್ರತಿ ವರ್ಷ IAS ಕಾಲಾದಾಗ ಹೆಚ್ಚು IAS ನ ಪಾಸ್ ಮಾಡೋರು ಇಂಥ ಸಂಸ್ಥೆ ವಿದ್ಯಾರ್ಥಿಗಳೇ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ
2: ಸರ್, ನಮಸ್ಕಾರ.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರ
2: ಸರ್? ನನ್ನ ಹೆಸರು
1: ದೊಡ್ಡಸಿದ್ನಾಯ್ಕ್ರೆ. ಹೇಳಿ, ಇವತ್ತು
2: ಸಮಾಜ ಸೇವಕ.
1: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ? ಇವತ್ತು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು
2: ಸರ್, ಈಗ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಯ ವ್ಯಾಪ್ತಿಗೆ ಶಿಕ್ಷಣ ಮಾಧ್ಯಮ ಮತ್ತು ಆರೋಗ್ಯ ಮಾಧ್ಯಮ ಮತ್ತು ಆರ್ಥಿಕತೆಯ ಬೆಳವಣಿಗೆ ಪೂರಕ ಚೈತನ್ಯವನ್ನ ಈಗ ಸಂವಿಧಾನಾತ್ಮಕವಾಗಿ ಯಾರು ಮಾಡಿದ್ದಾರೆ. ಆದ್ರೆ ಮಾಧ್ಯಮಕ್ಕೆ ಅವರ ಅನುದಾನ ಬಳಕೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡುವ ಒಂದು ಪ್ರವೃತ್ತಿಯ ಗ್ರಾಮ ಪಂಚಾಯತಿಗಳು ಬಳಸ್ಕೋತಾ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಯಾವುದೇ ಶಿಕ್ಷಣ ಮಾಧ್ಯಮದ ಅಮೌಂಟ್ ಇರೋದ್ರೆ ಯಾವುದೇ ಒಂದು ಬಿಲ್ಡಿಂಗ್ ಬಣ್ಣ ಹೊಡೆದ್ಬಿಟ್ಟು ಆಗೋಯ್ತು ಅಂತ ಅಮೌಂಟ್ ಡ್ರಾ ಮಾಡ್ಬಿಡ್ತಾರೆ ಗ್ರಾಮ ಪಂಚಾಯತಿ ಸದಸ್ಯರು. ಈ ರೀತಿ ಪ್ರವೃತ್ತಿಯಿಂದ ಶಿಕ್ಷಣ ಮಾಧ್ಯಮ ಡೆವಲಪ್ ಆಗಲ್ಲ. ಆದ್ರಿಂದ ನಾನು ಗ್ರಾಮ ಪಂಚಾಯತಿಗೆ ಒಂದು ಮನವರಿಕೆಯನ್ನ ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಸಾಹೇಬ್ರೆ. ತಾವು ಒಂದು ಸಲಹೆಯನ್ನ ಅವ್ರಿಗೆ ಕೊಡಬೇಕು ಅಂತ ಮನವಿಯನ್ನ ಮಾಡ್ತಾ, ಶಿಕ್ಷಣ ಮಾಧ್ಯಮಕ್ಕೆ ಮಕ್ಕಳಿಗೆ ಬುಕ್ ಇರ್ಬೋದು, ಬೈಲ್ಸ್ ಇರ್ಬೋದು, ಈ ತರ ಮಾಧ್ಯಮಗಳ ಪುಸ್ತಕ ಮತ್ತು ಕೆಲವು ಸಲಕರಣೆಗಳಿರ್ಬೋದು ಸ್ಕೂಲ್ಗೆ, ಇಂಥ ವಸ್ತುಗಳನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಿಕ್ಷಣ ಮಾಧ್ಯಮಕ್ಕೆ 4% ಅಮೌಂಟ್ ಅನ್ನ ತೆಗೆದುಕೊಡೋದ್ರಿಂದ ಶಿಕ್ಷಣ ಮಾಧ್ಯಮ ತುಂಬಾ ಪ್ರಗತಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ.
1: ಹೇಳಿ.
2: ಅದೇ ತಮ್ಮ ಇಂಥ ಒಂದು ಅನುದಾನ ಬರ್ತಾ ಇದ್ರು, ಅದು ದುರ್ಬಳಕೆ ಆಗ್ತಾ ಇದೆ. ಇದನ್ನ ಶಿಕ್ಷಣಕ್ಕೆ ಮಕ್ಕಳ ಪ್ರವೃತ್ತಿಗಾಗಿ ಬೆಳೆಸ್ತಾರೆ, ಅದು ಶಿಕ್ಷಣ ಮಾಧ್ಯಮ ಪ್ರಗತಿಪೂರ್ಣವಾಗುತ್ತೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅಂತ ನನ್ನ ಒಂದು ಅನಿಸಿಕೆ.
1: ಓಕೆ ಸರ್, ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ. ದೊಡ್ಡಸಿದ್ನಾಯ್ಕ
0: ಸರ್, ದೊಡ್ಡಸಿದ್ನಾಯ್ಕ ಸರ್ ನಮಸ್ತೆ. ನಿಮ್ಮ ಕಾಳಜಿ ತುಂಬ ಚೆನ್ನಾಗಿದೆ. ಆಕ್ಚುಲಿ ಸರ್, ಗ್ರಾಮ ಪಂಚಾಯತಿಗಳ ಉದ್ದೇಶ ಕೇವಲ ಆ ಒಂದು ಗ್ರಾಮದ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡೋದಲ್ಲ, ಶಿಕ್ಷಣಕ್ಕೂ ಸಹ ಅವರು ಫಂಡ್ನ ಕೊಡ್ಬೋದು ಅಂತ ಪ್ರಾವಿಷನ್ ಇದೆ. ಈಗ ಆ ಒಂದು ಸುತ್ತಮುತ್ತಲ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಒಳ್ಳೆ ಉನ್ನತ ಸಂಸ್ಥೆಗಳಲ್ಲಿ ಹೋದ್ರೆ, ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥ ಯೋಜನೆ ಇರ್ಬೋದು, ಅಥವಾ ಅವರಿಗೆ ಒಂದು ಪ್ರೋತ್ಸಾಹಧನವಾಗಿ ಅವರ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ನೇರವಾಗಿ ಅವ್ರಿಗೆ ಪ್ರೋತ್ಸಾಹವನ್ನು ಕೊಡುವಂಥ ಸಾಕಷ್ಟು ಪ್ರಾವಿಷನ್ನು ಗ್ರಾಮ ಪಂಚಾಯತಿನಲ್ಲಿ ಇದೆ. ಆದರೆ ಇದು ಹೆಚ್ಚಿನ ಅಂಶ ಇದು ರಾಜಕೀಯ ಹಿತಾಸಕ್ತಿನ ಹೊಂದಿರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, ಸೊ ಇವರ ವಿವೇಚನೆಗೆ ಇದು ಬಿಟ್ಟಿರುತ್ತೆ. ಸೊ ಇದನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಹಣಕಾಸಿನ ಸಹಾಯವನ್ನು ಮಾಡಬೇಕು ಅಂತಂದರೆ, ಇದು ನಾ ಹೇಳ್ದಂಗೆ ಅಲ್ಲಿನ ಗ್ರಾಮ ಪಂಚಾಯತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಇವರ ಇಚ್ಛಾಶಕ್ತಿಯಲ್ಲಿ ಪ್ರಮುಖವಾಗುತ್ತೆ. ಸೊ ನಾವು ಕಾನೂನು ಮುಖಾಂತರನೂ ಇದನ್ನು ಪಡ್ಕೋಬೋದು, ಬಟ್ ಇದು ಹೆಂಗಾಗಬೇಕಂದ್ರೆ ಇದು ಒಂಥರ ಕಲೆಕ್ಟಿವ್ ಎಫರ್ಟ್ ಆಗಬೇಕು ಇದು. ಸೊ ಒಬ್ಬರೇ ನಾವು ವಾಯ್ಸ್ ರೈಸ್ ಮಾಡೋದ್ರಿಂದ ಆಗಲ್ಲ, ಇದು ಎಲ್ಲರೂ ಸಮುದಾಯದವರು. ಈಗ ನಾನು ಹೇಳ್ದಲ್ಲ, ನೀವೇನು ಮಾಡ್ಬೋದು, ಇದನ್ನ ಒಂದು ಕ್ಯಾಂಪೇನ್ ಥರ ಮಾಡ್ಬೋದು. ನಮ್ಮ ಈಗ ಉದಾಹರಣೆಗೆ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮದ ಮಕ್ಕಳಿಗೆ ನೀವು ಮೊದಲು ಮುಂಚಿತವಾಗಿ ನೀವು ನಿಮ್ಮ ಶಿಕ್ಷಣದಲ್ಲಿ ಓದಿ ಅತ್ಯುತ್ತಮ ಅಂಕಗಳನ್ನ ಗಳಿಸಿ ಉನ್ನತ ವ್ಯಾಸಂಗಕ್ಕೆ ನೀವು ಜಾಯಿನ್ ಆದರೆ ನಮ್ಮ ಗ್ರಾಮ ಪಂಚಾಯತಿಯಿಂದ ನಿಮಗೆ ಇಷ್ಟು ಸಹಾಯಧನ ಕೊಡ್ತೀವಿ ಅಂತ ಮಕ್ಕಳಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಎಲ್ಲ ಪಂಚಾಯತಿ ಪ್ರತಿನಿಧಿಗಳು ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಇದಾಗುತ್ತೆ.
2: ತಮ್ಮ ಸಲಹೆಯನ್ನ ಶಿಕ್ಷಣ ಮಾಧ್ಯಮದ ಜೀವಾಗ ಹೇಳುವ ಮುಖಾಂತರ ಏನಾದ್ರೂ ಒಂಚೂರು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನ ತಮ್ಮ ಮುಂದೆ ವ್ಯಕ್ತಪಡಿಸ್ತಾ
0: ಇದ್ದೀನಿ. ಖಂಡಿತ ಸರ್, ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು,
1: ಧನ್ಯವಾದಗಳು ದೊಡ್ಡ ಕರೆ ಮಾಡಿದ್ದಕ್ಕೆ.
2: ಆಯ್ತು, ತುಂಬಾ ಕೃತಜ್ಞತೆಗಳು ಸರ್.
1: ಓಕೆ ಸರ್, ಓಕೆ ಸರ್. ಈಗ ತಾವು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತಾ ಇದ್ರಿ. ಏನೋ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂತೆ ಗ್ರಾಮೀಣ ಮಕ್ಕಳು ಎಲ್ಲಿ ಇಟ್ಟಿರ್ತಾ ಇದ್ದಾರೆ, ಯಾವ ಥರ ಒಂದು ಅಪರ್ಚುನಿಟಿಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾಯಿದ್ರಿ. ಈಗ ಅದೇ ರೀತಿ ಈಗ ಈ ಒಂದು ಡಿಜಿಟಲ್ ತಂತ್ರಜ್ಞಾನ ಮತ್ತು ಈ ಒಂದು ಕೃತಕ ಬುದ್ಧಿಮತ್ತೆ ಅಂದರೆ AI ಯುಗದಲ್ಲಿ ಈ ಒಂದು ಹೊಸ ವೃತ್ತಿ ಅವಕಾಶಗಳು ಯಾವ

0: ಒಂದ್ರ ಬಗ್ಗೆ ತಿಳಿಸ್ಬೋದ ಸರ್?
1: ಹೌದು ಸರ್. ಸರ್, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ವೆಲ್ಕಮ್ ಮಾಡಬೇಕು. ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಇದು ನಮ್ಮ ಉದ್ಯೋಗಗಳನ್ನ ಕಸಿದುಕೊಳ್ಳುತ್ತೆ ಅನ್ನೋ ಒಂದು ಭಯವನ್ನು ವ್ಯಕ್ತಪಡಿಸಬಾರ್ದು. ಅದು ತಪ್ಪು. ಯಾಕೆಂದ್ರೆ ನೀವೇ ನೋಡಿ, ಈಗ ಒಂದು 30-35 ವರ್ಷಗಳಿಂದ ನಮಗೆ ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಬಂದಾಗಲೂ ಸಹ ನಾವು ಇದೇ ತರ ಭಯವನ್ನು ವ್ಯಕ್ತಪಡಿಸಿದ್ವಿ. ಕಂಪ್ಯೂಟರ್ ನಮ್ಮ ಉದ್ಯೋಗವನ್ನು ಕಸಿದುಕೊಳ್ಳುತ್ತೆ, 100 ಜನ ಮಾಡೋ ಕೆಲಸನ 1-5 ಕಂಪ್ಯೂಟರ್ ಮಾಡುತ್ತೆ, 100 ಜನರು ಅನ್ಎಂಪ್ಲಾಯ್ ಆಗ್ತಾರೆ ಅಂತ ನಾವು ಭಯ ವ್ಯಕ್ತಪಡಿಸಿ. ಇದು ನಿಮ್ಗೆ ಗೊತ್ತಿಲ್ಲ. ಸೊ ನೀವು ಈಗ 35 ವರ್ಷ ಆದ್ಮೇಲೆ ನಾವು ಇವಾಗ ನೋಡಿ, ಕಂಪ್ಯೂಟರ್ ಇಲ್ಲ ಅಂದ್ರೆ ಏನಾಗ್ತಿತ್ತು? ಕಂಪ್ಯೂಟರ್ನ ನಾವು ಹೊಸ ಹೊಸ ತಂತ್ರಜ್ಞಾನವನ್ನ ನಾವು ಕಲೀಲಿಲ್ಲ ಅಂದ್ರೆ ನಾವು ಏನಾಗ್ತಿದ್ವಿ ಅನ್ನೋದ ನೀವು ಜಸ್ಟ್ ನೀವ ಪ್ರಶ್ನೆ ಮಾಡ್ಕೊಳ್ಳಿ. ಆಮೇಲೆ ಇಡೀ ಪ್ರಪಂಚದ ಎಲ್ಲಾ ದೇಶಗಳು ವಿಜ್ಞಾನ ತಂತ್ರಜ್ಞಾನದಲ್ಲಿ ತಾಮುಂದು ಅನ್ನೋ ಒಂದು ಸ್ಪರ್ಧೆನ ಇಟ್ಟಿವೆ ಇವತ್ತು. ಆ ಸ್ಪರ್ಧೆಯಲ್ಲಿ ನಾವೇನಾದ್ರೂ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಹಿಂದುಳಿತೀವಿ. ಹಾಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದ ನಾವು ಕಲೀಲೇಬೇಕು ಸರ್.
0: ಹೌದು.
1: ಆಮೇಲೆ ಇನ್ನೊಂದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ನಾವು ಇದೊಂಥರ ಆಡೆಡ್ ಬೆನಿಫಿಟ್ ಇದ್ದಂಗೆ. ಇದು ಇದನ್ನ ನಾವು ಕಲಿಯೋದ್ರಿಂದ ನಾವು ಮಾಡ್ತಕ್ಕಂಥ ಕೆಲಸವನ್ನ ನಾವು ತ್ವರಿತಗತಿಯಲ್ಲಿ ಮಾಡ್ಬೋದು. ಈಗ ನಾವು ಹೇಳಿ, ನಾನು ನಿಮ್ಗೆ ಮುಂಚೆ ಹೇಳ್ದೆ, ಯಾವುದೋ ಒಂದು ರಿಪೋರ್ಟ್ 200 ಪೇಜ್ ಇದೆ, ನನಗೆ ಅದನ್ನ ಓದೋಕ್ಕಾಗಲ್ಲ. AI ಟೂಲ್ಸ್ನ ಯೂಸ್ ಮಾಡ್ಕೊಂಡು ನಾನು ಒಂದು 5-10 ನಿಮಿಷದಲ್ಲಿ ನಾನು ಒಂದು ಕನ್ಸಾಲಿಡೇಟ್ ರಿಪೋರ್ಟ್ನ ರೆಡಿ ಮಾಡ್ಬೋದು. ಸೊ ಬೇರೆ ಬೇರೆ ಥರ ಇದೆ ಬಿಡಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾಗ್ತದೆ, ಇದು ಜಾಬ್ ರೋಲನ್ನ ಚೇಂಜ್ ಮಾಡುತ್ತೆ, ಜಾಬ್ಸನ್ನ ಏನು ಕಡಿಮೆ ಮಾಡಲ್ಲ ಇದು. ಅಂದ್ರೆ ಇಲ್ಲಿ ಇದು ಹೆಂಗಾಗಿತ್ತು ಅಂದ್ರೆ, ಇದು ಈಗ ಒಂದು ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್ ಅಂತ ಒಂದು ಮಾತಿದೆಯಲ್ಲ. ಈಗ ಪ್ರಪಂಚ ದಿನೇ ದಿನ ವಿಜ್ಞಾನ ತಂತ್ರಜ್ಞಾನ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ, ಅಪ್ಡೇಟ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈ ಒಂದು ಯಾವುದು ಕಾಂಪಿಟೇಟಿವ್ ಪ್ರಪಂಚಕ್ಕೆ ಬೇಕಾದಂತ ಕೌಶಲ್ಯಗಳನ್ನ ನಾನು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
0: ಹೌದು.
1: ಈಗ ಫಿಟ್ಟೆಸ್ಟ್ ಆಫ್ ದ ಸರ್ವೈವಲ್, ಅದನ್ನು ಈ ಒಂದು ಕಾಡಿನಲ್ಲಿ 1000 ಪ್ರಾಣಿಗಳು ಇರ್ತವೆ, ಯಾವುದು ಬಲಿಷ್ಠವಾಗಿರುತ್ತೆ ಅದು ಮಾತ್ರ ಸರ್ವೈವ್ ಆಗಿರುತ್ತೆ. ಅದೇ ತರ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಇವತ್ತಿಗೆ ಬೇಕಾದಂತ ಎಲ್ಲಾ ತರ ಸ್ಕಿಲ್ಗಳನ್ನ ನಾವು ಕಲೀಲಿಲ್ಲ ಅಂತ ನಾನು ಸರ್ವೈವ್ ಆಗಲ್ಲ.
0: ಖಂಡಿತ ಸರ್.
1: ಹಾಗಾಗಿ ಸೊ ನಾನು ಬೀಯಿಂಗ್ ಅ ಹೈಯರ್ ಎಜುಕೇಶನ್ ಟೀಚರ್, ನಾನು AIನ ವೆಲ್ಕಮ್ ಮಾಡ್ತೀನಿ. ನಾವು AIನ ಕಲೀಲೇಬೇಕು ಅನಿವಾರ್ಯ. ಏನ ಕಲಿಯೋದ್ರಿಂದ ಏನಾಗುತ್ತೆ, ಈಗ ನೀವೇ ನೋಡಿ. ಈಗ ಮೊದಲು ನಮ್ಮ ಒಂದು 20-30 ವರ್ಷದಿಂದ ನಮ್ಮ ಜನಸಂಖ್ಯೆ ಎಷ್ಟಿತ್ತು, ಈಗ ಜನಸಂಖ್ಯೆ ಎಷ್ಟಾಗಿದೆ? ಇಷ್ಟು ಜನಸಂಖ್ಯೆ ಕೆಲಸಗಳನ್ನ ಮಾಡಬೇಕು ಅಂತ ತಂದಾಗ ಸೊ ನಮ್ಗೆ ಮಷಿನರೀಸ್ ಬೇಕೇ ಬೇಕು.
0: ಖಂಡಿತ.
1: ಕಂಪ್ಯೂಟರ್ಸ್ ನಮ್ಗೆ ಬೇಕೇ ಬೇಕು. ಈಗ ಕಂಪ್ಯೂಟರ್ ಅನ್ನೋದು ಕಾಮನ್ ಆಗಿದೆ. ಈಗ ನಿಮ್ಗೆ ಎಲ್ಲ ಕಡೆ ಡಿಜಿಟಲೈಸ್ ಆಗಿದೆ.
0: ಹೌದು.
1: ಎಲ್ಲ ಈ ಡಿಜಿಟಲ್ ವರ್ಲ್ಡ್ ಅಲ್ಲೆಲ್ಲ ಬದುಕ್ತಾ ಇದೀವಿ ನಾವೀಗ. ಎಲ್ಲ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಆಮೇಲೆ ನಾವು ಅಕಾಡೆಮಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎವ್ರಿಥಿಂಗ್ ಈಸ್ ತ್ರೂ ಡಿಜಿಟಲ್.
0: ಹೌದು.
1: ಹೌದು. ಈ ತರ ಆಗಿದೆ. AI ಬಂದಾಗ ನೆಕ್ಸ್ಟ್ ಶಿಫ್ಟ್ ಆಗ್ತಾ ಇದೆ. ಖಂಡಿತ ನಾವು ಇದಕ್ಕೆ ಶಿಫ್ಟ್ ಆಗಿ ಇದಕ್ಕೆ ಹೊಂದ್ಕೋಬೇಕು. ಬಟ್ ಇದರಿಂದ ಹೊಸ ಹೊಸ ಜಾಬ್ಗಳು ಸಹ ಸೃಷ್ಟಿ ಆಗ್ತವೆ ಸರ್. ಸೃಷ್ಟಿ ಆಗ್ತವೆ. ಬಟ್ ಇಲ್ಲಿ ಭಯ ಏನಪ್ಪಾ ಅಂದ್ರೆ, ನಾವು ಎಲ್ಲಿ ಅದನ್ನ ಯಾರು ಕಲಿಯಲ್ವೋ, ಯಾರು ಆ ಸ್ಕಿಲ್ಗಳಿಗೆ ಅಪ್ಗ್ರೇಡ್ ಆಗಲ್ವೋ, ಅವ್ರು ಮಾತ್ರ ಫೈರ್ ಆಗ್ತಾರೆ ಕಂಪನೀಸ್. ಸೊ ಇದು ಒಳ್ಳೇದೇ ಸರ್.
0: ಓಕೆ ಸರ್. ಈಗ ಇದ್ರ ಜೊತೆಗೆ ಈಗ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈ ಒಂದು ಯಾವ ಹಂತದಿಂದ ಸಿದ್ಧತೆಯನ್ನು ನಡೆಸಬೇಕಾಗತ್ತೆ ಸರ್ ಅವರು?
1: ಓಕೆ ಸರ್. ಸರ್, ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂತ ಬಂದಾಗ ಇಲ್ಲಿ 2 ತರ ಬರ್ತವೆ ಸರ್. ಒಂದು, ತಾವು PUC ಡಿಗ್ರಿ ಆದ ನಂತರ ಒಂದು ಕೋರ್ಸ್ಗಳನ್ನ ಆಯ್ಕೆ ಮಾಡೋಕ್ಕೂ ಸಹ ಅಲ್ಲೂ ಅವನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತೆ ಅಥವಾ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕರಿತೀವಿ. ಇನ್ನೊಂದು, ಉದ್ಯೋಗವನ್ನು ತಗೊಳ್ಳಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿದೆ ಸರ್.
0: ಹೌದು.
1: ಓಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವ ಹಂತದಲ್ಲಿ ನಾವು ಪ್ರಾರಂಭ ಮಾಡಬೇಕು ಅಂತಂದ್ರೆ ಸರ್, ಇದನ್ನ ನಾವು ಹೈಸ್ಕೂಲ್ ಮತ್ತೆ PUC ಹಂತದಿಂದಲೇ ಇದನ್ನ ಪ್ರಾರಂಭ ಮಾಡಬೇಕು. ಯಾಕೆ ನಾವು ಇದನ್ನ ಪ್ರಾರಂಭ ಮಾಡಬೇಕು, ಅದು ರೈಟ್ ಟೈಮ್ ಏನು ಅಂತಂದ್ರೆ, ತುಂಬಾ ಹ್ಯೂಜ್ ಕಾಂಪಿಟೇಷನ್ ಇದೆ ಸರ್. ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಈಗ ನಾನು ಹೇಳಿದಾಗ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಬಂದ್ರೆ ಎರಡಕ್ಕೂ ನಾನು ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಮ್ಮ ಇಂಡಿಯಾದಲ್ಲಿ ಮೆಡಿಕಲ್ ಮಾಡಬೇಕು ಅಂದ್ರೆ MBBS ಹೋಗ್ಬೇಕಂದ್ರೆ ನೀಟ್ ಅಂತ ಒಂದು ಪರೀಕ್ಷೆ ಬರೀಬೇಕು. ಈ ನೀಟ್ ಪರೀಕ್ಷೆಗೆ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಾರೆ. ಆದ್ರೆ ಗವರ್ಮೆಂಟ್ ಸೀಟ್ ಇರೋದಷ್ಟು 1,26,000 ಸೀಟ್ ಅಷ್ಟೇ ಗವರ್ಮೆಂಟ್ ಸೀಟ್ ಇರೋದು. ಅಂದ್ರೆ ನಾವು ಮಕ್ಕಳಿಗೆ ಯಾವ ತರ ಓರಿಯಂಟ್ ಮಾಡ್ಬೇಕು ಅಂದ್ರೆ, ನಮ್ಮ ಮಗು ಗವರ್ಮೆಂಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 56,000 ಫೀಸ್ ಆಗುತ್ತೆ. ಅದೇ ಪ್ರೈವೇಟ್ ಕಾಲೇಜಲ್ಲಿ ಗವರ್ಮೆಂಟ್ ಸೀಟ್ ತಗೊಂಡ್ರೆ 5 ಲಕ್ಷದಿಂದ 1-10 ಲಕ್ಷ ತನಕ ಫೀಸ್ ಆಗುತ್ತೆ. ಇಲ್ಲ ನನಗೆ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ, ಅಲ್ಲಿಗೆ ಹೋದ್ರೆ ಅದು 1 ಕೋಟಿಗೆ ಹೆಚ್ಚು ಫೀಸ್ನ ಕಟ್ಟಬೇಕಾಗುತ್ತೆ. ಇದು ಹಿಂಗೆ ವ್ಯವಸ್ಥೆ ಇದೆ. ಹಾಗಾದ್ರೆ ಸೀಟ್ಸ್ ಕಡಿಮೆ, ಸ್ಪರ್ಧೆ ಜಾಸ್ತಿ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ತಯಾರಿ ಆಗಬೇಕು. ಯಾಕಂದ್ರೆ ಸಕ್ಸಸ್ಗೆ ಒಂದು ಸಕ್ಸಸ್ ಇದೆ. ಸಕ್ಸಸ್ ಅಂದರೆ ಏನೋನೋ ನಾವು ಹೇಳ್ತೀವಿ, ಸಕ್ಸಸ್ ಅಂದರೆ ಪ್ರಿಪ್ರೇಷನ್ ಪ್ಲಸ್ ಅಪಾರ್ಚುನಿಟಿ ಈಸ್ ಈಕ್ವಲ್ ಟು ಸಕ್ಸಸ್. ಅಂದ್ರೆ ಸಿದ್ಧತೆನೇ ಆಗಿನ ಅವಕಾಶಗಳು ಎಲ್ರಿಗೂ ಸಿಕ್ಕೇ ಸಿಗುತ್ತೆ.

0: ಬಟ್ ಯಾರು ಸಿದ್ಧತೆಯನ್ನು ಮಾಡಿರ್ತಾರೋ ಅವ್ರಿಗೆ ಸಕ್ಸಸ್ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್, ಸಿದ್ಧತೆ ಯಾವಾಗ ಮಾಡಬೇಕು ಅಂದ್ರೆ ಸಿದ್ಧತೆ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಈಗ ಸ್ಪರ್ಧೆ ದೊಡ್ಡದ್ರಿಂದ ಅರ್ಲಿ ಪ್ರಿಪ್ರೇಷನ್ ಮಾಡಬೇಕು. ಆಮೇಲೆ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಮಸ್ಯೆ ಏನು ಗೊತ್ತಾ ಸರ್, ನಾನು ಹೇಳಿದ್ನಲ್ಲ ಈ ನೀಟ್ ಆಗಿರ್ಬೋದು, JEE ಆಗಿರ್ಬೋದು, NDA ಆಗಿರ್ಬೋದು, ಕ್ಲಾಟ್ ಎಕ್ಸಾಮ್ ಆಗಿರ್ಬೋದು, ಮತ್ತೆ CUET, IPMAT, ಈ ಎಲ್ಲ ಪರೀಕ್ಷೆಗಳು ಯಾವಾಗ ಬರ್ತವೆ ಅಂದ್ರೆ ಅವರ ಸೆಕೆಂಡ್ PUC ಓದ್ತಾ ಇರ್ತಾರಲ್ಲ ಸರ್, ಸೆಕೆಂಡ್ PUC ಜೂನ್ಗೆ ಅಡ್ಮಿಷನ್ ಆಗಿರ್ತಾರಲ್ಲ, ಇನ್ ದ ಮಂತ್ ಆಫ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಲ್ಲಿ ಈ ಪರೀಕ್ಷೆಗಳಿಗೆ ಪ್ರೋಸೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಕೆಲವು ಪರೀಕ್ಷೆಗಳು PUC ಬೋರ್ಡ್ ಎಕ್ಸಾಮ್ ಮುಗಿಯಕ್ಕಿಂತಾನೆ ಇರ್ತವೆ. ಸೊ ನಮ್ಮವ್ರು ನಾವು ಅನ್ಕೋತೀವಿ PUC ಮುಗಿದಾದ್ಮೇಲೆ ಏನೋ ಮಾಡ್ಬೋದು, ಮುಗಿದಾದ್ಮೇಲೆ ನಾವು, ಈ ಪ್ರೋಸೆಸ್ ಮುಂಚೆನೆ ಇದೆ, ಇದ್ರ ಜಾಗೃತಿ ಇಲ್ಲ. ಇದು ಒಂದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಷ್ಟೇ. ಈಗ 1,000 SDA ಪೋಸ್ಟ್ ಕಾಲ್ ಆದ್ರೆ ಅದಕ್ಕೆ 10,00,000 ಜನ ಅಪ್ಲೈ ಮಾಡ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು.
1: ಹೌದು,
0: ನೀವು ಯಾವುದೇ ಸ್ಪರ್ಧಾತ್ಮಕ, ಈಗ ಈ UPSC ಎಕ್ಸಾಮ್ಸ್ ಆಗಿರ್ಬೋದು, 700-800 ಪೋಸ್ಟ್ ಅಷ್ಟೇ ವರ್ಷಕ್ಕೆ ಕಾಲ್ ಮಾಡ್ತಾರೆ.
1: ಹೌದು,
0: ಅಪ್ಲಿಕೆಂಟ್ಸ್ ಎಷ್ಟಿರ್ತಾನೆ 11,00,000. ಲಾಸ್ಟ್ ಇಯರ್ 11,00,000 ಅಪ್ಲಿಕೆಂಟ್ಸ್. ಈ 11,00,000 ಅಲ್ಲಿ ಪ್ರಿಲಿಮ್ಸ್ ಬರೆದು ಮೇನ್ಸ್ಗೆ 1.5 lakh ಜನ ತಗೋತಾರೆ. ಆ ಮೇನ್ಸ್ ಆದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂಗೆ 5,000 ಜನ ಹೋಗ್ತಾರೆ, ಅದರಲ್ಲಿ ಸೆಲೆಕ್ಟ್ ಆಗೋದು 800 ಜನ. ಸೊ ನಾನು ಹೇಳೋದೇನಪ್ಪ ಅಂದ್ರೆ ನೀವು ಡಿಫೈನ್ ಮಾಡ್ಕೋಬೇಕು, ನೀವು ಕಾಂಪಿಟೇಟಿವ್ ಎಕ್ಸಾಮ್ ನಿಮ್ಮ ಪ್ರಿಯಾರಿಟಿ ಆದ್ರೆ ಸೊ ನೀವು ಅದರ ಆಳಾಗ್ಲೇ ತಿಳ್ಕೋಬೇಕು. ನಾನು ಯಾವ ಪರೀಕ್ಷೆಗೆ ಓದ್ಬೇಕು, ಆ ಪರೀಕ್ಷೆ ಯಾವಾಗ ಕಾಲ್ ಆಗುತ್ತೆ, ನೋಟಿಫಿಕೇಶನ್ ಟೈಮ್ ಯಾವುದು, ಮತ್ತೆ ಇದಕ್ಕೆ ಎಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಸ್ಪರ್ಧೆ ತಿಳ್ಕೋಬೇಕು, ಅದಾದ್ಮೇಲೆ ಸಿಲೆಬಸ್ ಏನಿರುತ್ತೆ. ಸೊ ಈಗ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದ್ರೆ ನಮ್ಮ KPSC ಇರ್ಬೋದು, UPSC ಇರ್ಬೋದು, ಮತ್ತೆ ಬ್ಯಾಂಕಿಂಗ್ ಇರ್ಬೋದು, RRB ಇರ್ಬೋದು, ಈ ತರ ಸುಮಾರಿದೆ. ಅದರಲ್ಲಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಡಿಫೆನ್ಸ್, ಮತ್ತೆ ಇದರಲ್ಲಿ ಸಾಕಷ್ಟು ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಎಲ್ಲ ಬರುತ್ತೆ. ಸೊ ಇದರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಬಂದಂಗೆ ಸಿಲೆಬಸ್ ಬೇರೆ ಇರುತ್ತೆ. ಬಟ್ UPSC KPSC ಒಂದು ಕಾಮನ್ ಸಿಲೆಬಸ್ ಇರುತ್ತೆ. ಯಾವುದು? ಈಗ ಹಿಸ್ಟ್ರಿ ಇರ್ಬೋದು, ಮತ್ತೆ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಇರ್ಬೋದು, ಮತ್ತೆ ಎನ್ವಿರಾನ್ಮೆಂಟಲ್ ಅಂಡ್ ಬಯೋಡೈವರ್ಸಿಟಿ ಇರ್ಬೋದು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರೆಂಟ್ ಅಫೇರ್ಸ್, ಇವೆಲ್ಲ ಕಾಮನ್ ಇರುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು, ನೀವು ನಿಜವಾಗ್ಲೂ ನೀವು ಕಾಂಪಿಟೇಟಿವ್ ಆಸ್ಪಿರೆಂಟ್ ಇದ್ರೆ ನೀವು ಇದನ್ನ PUC ಇಂದನೇ ಸ್ಟಾರ್ಟ್ ಮಾಡಬೇಕು. ನಾನು ಹೇಳ ಸರ್, PUC ಡಿಸೈಡ್ ಮಾಡ್ಕೋಬೇಕು ಅವನು, ನಾನು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಹೈಯರ್ ಎಜುಕೇಶನ್ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ನನ್ನ ಪ್ರಕಾರ ಒಬ್ಬ ವಿದ್ಯಾರ್ಥಿ SLC ಮುಗಿದ ತಕ್ಷಣ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಸರ್, ಎಂಟ್ರೆನ್ಸ್ ಎಕ್ಸಾಮ್ ಬಗ್ಗೆ ತಲೆ ಕೆಡ್ಸ್ಕೋಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಮಾಡಿ PUC ಆದ ನಂತರ ನೆಕ್ಸ್ಟ್ UG ಹೋಗ್ತಾರೆ ಸರ್, ಅಂಡರ್ ಗ್ರಾಜ್ಯುಯೇಷನ್, ಆವಾಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಅವಾಗ ತಲೆ ಕೆಡ್ಸ್ಕೋಬೇಕು. ಅರ್ಥ ಆಯ್ತಾ? ನಾವು SSLC ಇಂದ ಎಂಟ್ರೆನ್ಸ್ ಎಕ್ಸಾಮ್ಸ್, PUC ಆದ್ಮೇಲೆ ಏನೇನು ನಾವು ಒಳ್ಳೆ ಇನ್ಸ್ಟಿಟ್ಯೂಟ್ ತಗೊಳ್ಳದೆ ಒಬ್ಬ ವಿದ್ಯಾರ್ಥಿಯ ಪ್ರಮುಖ ಗುರಿ ಆಗಿರ್ಬೇಕು. ಆಫ್ಟರ್ PUC ಡಿಗ್ರಿಯಿಂದ ಏನ್ ಮಾಡ್ಬೇಕು ಅವನು, ಕಾಂಪಿಟೇಟಿವ್ಗೆ ತಯಾರಾಗಬೇಕು ಫಸ್ಟ್ ಇಯರ್ ಇಂದಾನೆ.
1: ಓಕೆ ಸರ್, ಒಂದು ಮತ್ತೊಂದು ಕರೆ ಇದೆ. ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು? ಹಲೋ, ನಮಸ್ತೆ ತಮ್ಮ. ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಮಕ್ಳಿಗೆ ತುಂಬಾ ಆಸಕ್ತಿ ಇರುತ್ತೆ ಆತರ ಕೋರ್ಸ್ ಮಾಡಬೇಕು, ಈ ತರ ಕೋರ್ಸ್ ಮಾಡಬೇಕು ಅಂತ. ಮಕ್ಳಿಗಿಂತ ಹೆಚ್ಚಾಗಿ ಸ್ವಲ್ಪ ಪೇರೆಂಟ್ಸ್ ಬಗ್ಗೆ ಮಾಹಿತಿ ಅನ್ನ ಅವ್ರು ತಿಳಿಸ್ತಿದ್ದೀರಿ. ಕೆಲ ಪೇರೆಂಟ್ಸ್ ಒಪ್ಪದೇ ಇಲ್ಲ, ಒಂದು ಫೀಸ್ ಸ್ಟ್ರಕ್ಚರ್ ತುಂಬಾ ಜಾಸ್ತಿ ಇರುತ್ತೆ ಕೋರ್ಸ್ ಸ್ಕೂಲಲ್ಲಿ. ಸೊ ಹಂಗಾಗಿ ಅವರು ಸ್ವಲ್ಪ ಮಕ್ಕಳಿಗೆ ಡಿಲೇ ಮಾಡ್ಬಿಡ್ತಾರೆ, ಬೇರೆ ಬೇಡ ಅಂತ ಅಲ್ಲೇ ಬ್ರೇಕ್ ಡೌನ್ ಮಾಡ್ಬಿಡ್ತಾರಲ್ವಾ. ಆತರ ಪೇರೆಂಟ್ಸ್ಗೂ ಒಂದು ಅಷ್ಟು ಮಾಹಿತಿ ಕೊಡೋ ಅಂತದ್ ಏನಾದ್ರೂ ತಿಳಿಸ್ಬೋದಾ ಅಂತ ನಾನ್ ಕೇಳೋದು. ಯಾಕಂದ್ರೆ ಮಕ್ಳಿಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಪೇರೆಂಟ್ಸ್ ಅದಕ್ಕೆ ಸಹಕಾರ ಕೊಡ್ತಿರಲ್ಲ, ಅಂತ ಟೈಮ್ ನಲ್ಲಿ ಹೇಗೆ ಸರ್ ಮುಂದುವರಿಯೋದು ಕರಿಯೋದಕ್ಕೆ ಎಲ್ಲ?
0: ಓಕೆ ಮೇಡಮ್, ನಮಸ್ತೆ. ಈಗ ನಿಮ್ಮ ಪ್ರಶ್ನೆ ಏನಪ್ಪ ಅಂದ್ರೆ, ಸೊ ಇಲ್ಲಿ ಮಗುಗೆ ಒಂದು ಆಸಕ್ತಿ ಇರುತ್ತೆ, ಬಟ್ ಪೇರೆಂಟ್ಸ್ ಆಸಕ್ತಿ ಬೇರೆ ಇರುತ್ತೆ. ಸೊ ಈ ತರದ ಒಂದು ದ್ವಂದ್ವಕ್ಕೆ ಎಲ್ಲರೂ ಒಳಗಾಗ್ಬಿಡ್ತೀವಿ. ಪೇರೆಂಟ್ಸ್ ಮನಸ್ಸಲ್ಲಿ ಏನೋ ಇರುತ್ತೆ, ನನ್ನ ಮಕ್ಕಳು ಇಂಥ ಕೋರ್ಸ್ಗೆ ಹೋಗ್ಬೇಕು, ಇಂಥ ವೃತ್ತಿಗೆ ಹೋಗ್ಬೇಕು ಅಂತ ಪೇರೆಂಟ್ಸ್ ಮನಸ್ಸಲ್ಲಿ ಇರುತ್ತೆ, ಬಟ್ ಮಗುಗೆ ಅದು ಆಸಕ್ತಿ ಇರಲ್ಲ. ಬಟ್ ನನ್ನ ಪ್ರಕಾರ ಇಲ್ಲಿ ಎರಡು, ಈಗ ಕೆಲವು ಮಕ್ಳಿಗೆ ಏನಂತಂದ್ರೆ, ನಾನು ಹೇಳಿದ್ನಲ್ಲ ಅವ್ರಿಗೆ ಈ ನಿರ್ಧಾರ ತಗೊಳ್ಳೋ ಅಂತ ಶಕ್ತಿ SSLC ಟೈಮಲ್ಲಿ ತುಂಬ ಕಡಿಮೆ ಇರುತ್ತೆ. ಆದರೆ ಪೇರೆಂಟ್ಸ್ ಹೆಂಗೆ ಡಿಸಿಷನ್ ತಗೋಬೇಕು ಅಂದರೆ, ನಿಮ್ಮ ಮಗುನ ನೀವು ಫಸ್ಟ್ ಒಂದನೇ ವರ್ಷದಲ್ಲಿ ನೋಡಿರ್ತೀರ, ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಮಗ ಯಾವ ವಿಷಯದಲ್ಲಿ ಬುದ್ಧಿವಂತ ಇದ್ದಾನೆ,

ಅವನು ಯಾವ ಕೋರ್ಸ್ಗೆ ಹೋದರೆ ಅವನು ಸಕ್ಸಸ್ ಆಗ್ಬೋದು ಅಂತ ನಿಮಗೆ ಗೊತ್ತಿರುತ್ತೆ, ಅದನ್ನ ಅವನಿಗೆ ತಿಳಿಸೇಳಿ. ಆಮೇಲೆ ಇನ್ನೊಂದು ಹೇಳಿದ್ರೆ, ಈಗ ಅವರು ಮಕ್ಕಳು ಯಾವುದೋ ಒಂದು ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದಕ್ಕೆ ಸಾಕಷ್ಟು ಫೀಸ್ ಇರುತ್ತೆ, ಆ ಫೀಸ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಆ ಕಾರಣದಿಂದ ನಾವು ಆ ಮಕ್ಕಳಿಗೆ ಆ ಮಕ್ಕಳು ಆ ಕೋರ್ಸಿಂದ ವಂಚಿತರಾಗ್ತಾರೆ ಅಂತ ನಿಮ್ಮ ಒಂದು ಇದು. ನೋಡಿ, ನನ್ನ ಪ್ರಕಾರ ಫಿನಾನ್ಸ್ ಅನ್ನೋದು ಮ್ಯಾಟ್ರ್ ಆಗಲ್ಲ ನಮಗೆ. ಯಾಕೆ ಅಂತಂದರೆ

0: ಸೊ ಇಲ್ಲಿ ಸಮಸ್ಯೆ ಏನಾಗ್ಬಿಡುತ್ತೆ ಅಂತಂದರೆ, ಈಗ ಈ ಫಿನಾನ್ಷಿಯಲ್ ಪ್ರಾಬ್ಲಮ್ ನಮ್ಗೆ ಯಾಕೆ ಸಡನ್ನಾಗಿ ಅರೈಸ್ ಆಗುತ್ತೆ ಅಂದರೆ, ನಮಗೆ ನಾನು ಹೇಳ್ದಲ್ಲ ಒಬ್ಬ ಪೋಷಕರಿಗೆ ಅವರು ತಮ್ಮ ಮಕ್ಕಳ ಶಿಕ್ಷಣವನ್ನು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿರಬೇಕು. ಯಾಕಂದರೆ ನಮಗೆ ನಮ್ಮ ಹತ್ರ ದುಡ್ಡು ಸಾಕಷ್ಟಿದೆ, ಕೋಟಿ ಕೋಟಿ ದುಡ್ಡಿದೆ, ಏನಿಗಾರು ಸೇರಿಸ್ತೀನಿ ಅಂತಂದರೆ ಅವರು ಅವಶ್ಯಕತೆ ಇಲ್ಲ. ಆದರೆ ಈ ಮಿಡ್ಲ್ ಕ್ಲಾಸ್ ಮತ್ತು ಬಡವರಾದ ಬಡ ಜನಗಳು ಏನು ಮಾಡಬೇಕು ಅಂದರೆ ಒಂದು ಪ್ಲ್ಯಾನ್ ಇರಬೇಕು. ಈಗ ನಮಗೊಂದು ಪಿ ಯು ಸಿ ಮುಗಿತಾ ಇದೆ, ನೆಕ್ಸ್ಟು ಡಿಗ್ರಿ ಸೇರಿಸ್ಬೇಕು, ಇಂಥ ಕಾಲೇಜ್ ಇಂಥ ಕೋರ್ಸ್ಗೆ ಹೋಗಲ್ಲ, ಎಷ್ಟು ಫೀಸ್ ಆಗುತ್ತೆ ಅಂತನ್ನೋದು ಒಂದು 3-4 ವರ್ಷದಿಂದನೇ ಪೇರೆಂಟ್ಸು ಸಹ ಸಿದ್ಧತೆ ಮಾಡ್ಕೊಂಡಿರ್ಬೇಕು. ಆಮೇಲೆ ಇವತ್ತೆಲ್ಲ ಏನಾಗಿದೆ ಅಂದರೆ ನೋಡಿ, ನಮ್ಮ ಮಗು ಚೆನ್ನಾಗಿ ಓದಿದ್ರೆ ಪಿ ಯು ಸಿ ಆದ ನಂತರ ಈಗ ಏನಾಗಿದೆ ಅಂದರೆ, ನಮ್ಮ ಮಕ್ಕಳು ಪಿ ಯು ಸಿಲಿ 600-600 ಮಾರ್ಕ್ಸ್ ತೆಗೆದ್ರು ಕೆಲವು ಸೀಟ್ ಸಿಗೋಲ್ಲ. ಈ ಎಂಟ್ರೆನ್ಸ್ ಎಕ್ಸಾಮ್ ಬಂದಿದೆ, ಈಗ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಮಾಡಿದ್ರೆ ಗೌರ್ಮೆಂಟ್ ಸೀಟ್ ಸಿಗುತ್ತೆ, ಅವ್ರಿಗೆ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇದೆ. ಉದಾಹರಣೆಗೆ ನೋಡಿ, ಈಗ ನಾನು ನಿಮ್ಮ ಮಗು ಪಿ ಯು ಸಿ ಓದ್ತಾ ಇದ್ದಾನೆ ಅನ್ಕೊಳ್ಳಿ, ಅವನೇನಾದರೂ IIT ನ್ಯಾಷನಲ್ ಲಾ ಸ್ಕೂಲ್ಗೆ ಸೇರಿದ್ರೆ ಈಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ 2.5 ಲಕ್ಷ ಒಂದು ಟೈಮ್ ಸ್ಕಾಲರ್ಶಿಪ್ ಬರುತ್ತೆ. ಆಮೇಲೆ ಕೆಲವು ಕೋರ್ಸ್ಗಳಿದೆ, ಉದಾಹರಣೆಗೆ ಅವರು ನಮ್ಮ ದೇಶದಲ್ಲಿ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟ್ ಇದೆ, IIC ಬ್ಯಾಂಗ್ಳೂರು ಅಂತ, ಅಲ್ಲಿ ಅವರು ಬೇಸಿಕ್ ಸೈನ್ಸಿಗೆ ಸೇರಿದ್ರೆ ಪ್ರತಿ ತಿಂಗಳು 5,000 ಸ್ಕಾಲರ್ಶಿಪ್ ಬರುತ್ತೆ. ಈ ಥರ ಅವರು ಡಿಗ್ರಿ ಸೇರ್ತಾ ಇದ್ದಂಗೆ ಸ್ಕಾಲರ್ಶಿಪ್ ಬರ್ತಕ್ಕಂಥ ಸಾಕಷ್ಟು ಕೋರ್ಸ್ಗಳಿದೆ, ಪ್ರತಿ ತಿಂಗಳು 5,000, ಅದಾದಮೇಲೆ 7,000, ಈ ಥರ ಸ್ಕಾಲರ್ಶಿಪ್ ಪ್ರೋಗ್ರಾಮ್ಸ್ಗಳಿದೆ. ಸೊ ಅದನ್ನು ನಾವು ತಿಳ್ಕೋಬೇಕು. ಸೊ ನಮ್ಮ ಮಕ್ಕಳನ್ನ ಏನು ಮಾಡಬೇಕು, ನಮಗೆ ಸ್ಕಾಲರ್ಶಿಪ್ಪರಿಂದ ಫೈನಾನ್ಷಿಯಲ್ ಬರ್ಡನ್ನು ಕಡಿಮೆ ಆಗುತ್ತೆ, ಮತ್ತು ನಿಮ್ಮ ಮಗುಗೆ ಒಂದು ಒಳ್ಳೆ ಶಿಕ್ಷಣ ಸಂಸ್ಥೆನೂ ಸಹ ಸಿಗುತ್ತೆ. ಸೊ ಈ ಥರ ನಾನು ಹೇಳಲ್ವಾ, ಈಗ ನಮಗೆ ಗ್ರಾಮೀಣ ಭಾಗದವ್ರಿಗೆ ನಾನು ಹೇಳಲ್ವಾ, ಮೆಡಿಕಲ್ ಅಂದರೆ ನಮ್ಗೆ ಭಯ, ಯಾಕಂದರೆ ಮೆಡಿಕಲ್ ಓದ್ಸೋಕ್ಕೆ ನಮ್ಗೆ 100,000 ರೂಪಾಯಿ ದುಡ್ಡು ಖರ್ಚಾಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅನ್ನೋ ಒಂದು ಈ ಭಯ ಇರುತ್ತೆ. ಬಟ್ ಅದು ಭಯ ಅಲ್ಲ, ಅದು ಅಜ್ಞಾನ. ಅದು ಯಾಕೆ ಅಂದರೆ ನೋಡಿ, ನಾನು ಹೇಳ್ದಲ್ವಾ, ನಿಮ್ಮ ಮಗಳು ಕರೆಕ್ಟಾಗಿ ಪಿ ಯು ಸಿ ಆದಮೇಲೆ ಒಳ್ಳೆ ರ್ಯಾಂಕಿಂಗ್ ಬಂದರೆ, ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ನಿಮ್ಮ ಮಗಳಿಗೆ ವರ್ಷಕ್ಕೆ 50,000 ಫೀಸ್ ಬರುತ್ತೆ, ಸ್ಕಾಲರ್ಶಿಪ್ಪನ್ನೇ 60,000-70,000 ಬರುತ್ತೆ, ಮತ್ತು ಮೆಡಿಕಲ್ ಸೀಟ್ ತಗೊಂಡಿದ್ದೀರಾ ಅಂದರೆ 100% ಬ್ಯಾಂಕ್ ಲೋನ್ ಸಿಗುತ್ತೆ. ಸೊ ಹೀಗಾಗಿ ಏನು ಮಾಡ್ಬೋದು, ಈಗ ಫಿನಾನ್ಷಿಯಲ್ ಬರ್ಡನ್ ಕಡಿಮೆ ಆಯ್ತಲ್ಲ, ಪ್ರಾಬ್ಲಮ್ ಏನಪ್ಪ ಅಂದರೆ ನಮಗೆ ಧೈರ್ಯನೇ ಇರೋಲ್ಲ, ಎಜುಕೇಷನ್ ಲೋನ್ಗೆ ನಾವು ಹೋಗೋದಿಲ್ಲ. ನಾವು ಈಗ ಎಜುಕೇಷನ್ ಲೋನು ಯಾವಾಗ ಅಂದರೆ, ಅದು ಮಕ್ಕಳ ಶಿಕ್ಷಣ ಮುಗಿದ ನಂತರ ನೀವು ಆ ಲೋನನ್ನು ತೀರಿಸೋಂಥದ್ದಿರುತ್ತೆ, ಅದು ಇನ್ಸ್ಟಾಲ್ಮೆಂಟಲ್ಲಿ. ಸೊ ಹಾಗಾಗಿ ನಾವು ಎಜುಕೇಟ್ ಆಗಬೇಕು. ಫಿನಾನ್ಷಿಯಲ್ ಅಂತ ಬಂದಾಗ ನಾವು ಯಾವ ಥರ ಒಂದು ಅರೇಂಜ್ಮೆಂಟ್ ಮಾಡ್ಬೋದು, ಈ ಕೋಚಿಂಗು ಟ್ಯೂಷನ್ ಫೀಸ್ ಎಲ್ಲ ನಾವು ಹೆಂಗೆ ಅರೇಂಜ್ ಮಾಡ್ಬೋದು. ಸ್ಟಾರ್ಟಿಂಗ್ ಬಿಗಿನಿಂಗ್ ನಾವು ಇವತ್ತಿನ ಶೈಕ್ಷಣಿಕ ಪರಿಸರ ಹೇಗಿದೆ ಅಂದರೆ, ಕಾಶಿದ್ದವ್ರಿಗೆ ಕಜ್ಜೆ ಆ ಥರ ಆಗಿದೆ. ನಮ್ಮಲ್ಲಿ ನಾವು ಒಂದೊಳ್ಳೆ ಫೀಸು, ಈಗ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಫೀಸ್ ಕೊಟ್ಟರೆ ಒಳ್ಳೆ ಶಿಕ್ಷಣ ಅನ್ನೋ ಒಂದು ಇದೆ. ಬಟ್ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳಿದೆ. ಹಾಂ, ಈಗ ನಮ್ಮ ಮೈಂಡಲ್ಲಿ ಒಂದು ಇದೆಯಲ್ಲ, ನಮಗೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಳ್ಳೆ ಶಿಕ್ಷಣ ಇಲ್ಲ, ಆ ಮೈಂಡ್ ಸೆಟ್ಟಿಂದ ಫಸ್ಟ್ ನಾವು ಹೊರಗಡೆ ಬರಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಅರ್ಧ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಸೊ ದಯವಿಟ್ಟು ನೀವು ಏನು ಮಾಡಿ, ಪ್ಲಾನ್ ಮಾಡಿ. ನಿಮ್ಮ ಮಗು ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ, ಈಗ ನಿಮ್ಮ ಮಗು ಏನು ಮಾಡ್ತಾ ಇದ್ದಾರೆ ಹೇಳಿ.
1: ಸರ್ ಅಂದ್ರೆ ಇವಾಗ ಅವರು ಗ್ರೇಡ್ 8 ಅಲ್ಲಿ ಇದಾರೆ, ಬಟ್ ಈಗಿನಿಂದನೇ ಅವ್ರಿಗೆ ಬೇಕಲ್ ಬರ್ತಾರೆ ಎಲ್ಲ, ಈಗ ಜಾಸ್ತಿ ಬರುತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಲ್ರೆಡಿ ಬರ್ತಿದೆ ಮೆಸೇಜಸ್. ವಿವೇಕ ಸ್ಕೂಲ್ ಅಲ್ಲಿ ಓದ್ತಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಮಾಡಿರ್ತೀವಿ, ಬಟ್ 10th class ಅಲ್ಲಿ ಅವ್ರದ್ದು ಏನೋ ಬೇರೆ ಪ್ಲಾನ್ ಇರುತ್ತೆ, ನಾವೇನೋ ಹೇಳ್ತೀವಿ ಅದಕ್ಕೆ ಅವ್ರು ಹೋಗ್ತಿರಲ್ಲ. ಬಟ್ ಅವ್ರು ಹೇಳೋ ಅಂತದ್ದು ಹೈ ಕ್ವಾಲಿಟಿ ಎಜುಕೇಶನ್ ಬೇಕಂದ್ರೆ ನೋಡಿರ್ತಾರಲ್ಲ ಸರ್ ಎಲ್ಲ ಕಡೆ ಫ್ರೆಂಡ್ಸ್, ಅಷ್ಟೊಂದು ನಮ್ಗೆ ನಾವು ಏನೋ ಒಂದು ಇದ್ರೆ ಇರ್ತೀವಿ. ಅದಕ್ಕೆ ನಿಮ್ಗೆ ಹತ್ರ ತಿಳ್ಕೊಂಡು ನಾವು ಮಾಡಿ
0: ಈಗ ಹೈಫೈ ಕ್ವಾಲಿಟಿ ಅದು ಗೊತ್ತಾಯ್ತು ಗೊತ್ತಾಯ್ತು. ನೀವು ನೋಡಿ, ನೀವು ಈಗ ನಿಮ್ಮ ಮಗನಿಗೆ ಇನ್ಸ್ಟಿಟ್ಯೂಟ್ ಬೇಕಲ್ವಾ, ಒಳ್ಳೆ ಇನ್ಸ್ಟಿಟ್ಯೂಟ್ಗಳು ಕಡಿಮೆ ಫೀಸಲ್ಲೇ ನಿಮಗೆ ಅತ್ಯುತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಒಳ್ಳೆ ಒಳ್ಳೆ ಸಂಸ್ಥೆಗಳಿದ್ದಾವೆ. ಅವನ ಆ ಕೋರ್ಸ್ ಮಾಡಬೇಕು, ಆ ಕೋರ್ಸ್ಗೆ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳಿದೆ. ಅದನ್ನು ಹೇಳೋದ್ರೆ ಮಾಹಿತಿ ಕೊರತೆ, ನಾವೇನು ಮಾಡಬೇಕು ಅದ್ರ ಬಗ್ಗೆ ತಿಳ್ಕೋಬೇಕು. ಈಗ ಇಂಥ ಕೋರ್ಸ್ ಮಾಡಬೇಕು, ಉದಾಹರಣೆಗೆ ಲಾ ಕೋರ್ಸನ್ನ ಸಾಕಷ್ಟು. ಈಗ ನಮ್ಮ ಪ್ರೈವೇಟ್ ಕಾಲೇಜು ಸುಮಾರು 1-5 ಲಕ್ಷ ಫೀಸ್ ಇರ್ತಕ್ಕಂಥ ಲಾ ಕಾಲೇಜ್ಗಳಿದ್ದಾವೆ. ಗೌರ್ಮೆಂಟ್ ಕಾಲೇಜು 15-20,000 ಒಳ್ಳೆ ಶಿಕ್ಷಣ ಕೊಡ್ತಕ್ಕಂಥ ಗೌರ್ಮೆಂಟ್ ಕಾಲೇಜ್ಗಳಲ್ಲೂ ಲಾ ಒಂದು ಕೋರ್ಸ್ಗೆ ಸೇರಿಸ್ಬೋದು. ಮತ್ತು ನ್ಯಾಷನಲ್ ಲಾ ಸ್ಕೂಲ್ಗೆ ಹೋದ್ರೆ ನಿಮಗೆ ಅಲ್ಲಿ 2.5 ಲಕ್ಷ ಫೀಸ್ ಇದೆ, ಅಲ್ಲಿ ನಿಮಗೆ ಸ್ಕಾಲರ್ಶಿಪ್ 2 ಲಕ್ಷ ಬರುತ್ತೆ. ಈ ಥರದ್ದೆಲ್ಲ ನಾವು ಸ್ಟಾರ್ಟಿಂಗ್ ನಾವು ಫೀಸ್ ಇದು ಕಟ್ಟಿದ್ರೆ ಆಮೇಲೆ ನಮ್ಗೆ ಸ್ಕಾಲರ್ಶಿಪ್ ಬರುತ್ತೆ, ನೆಕ್ಸ್ಟ್ ವರ್ಷದಿಂದ ಫೈನಾನ್ಷಿಯಲ್ ಬರ್ಡನ್ ಕಡಿಮೆ ಆಗುತ್ತೆ. ಇದು ಸಮಸ್ಯೆ ನಮಗೇನಂದ್ರೆ, ಏಕದು ಒಂದೇ ಸರಿ ಇಷ್ಟೆಲ್ಲ ಅಮೌಂಟ್ನ ನಾವು ರೆಡಿ ಮಾಡೋಕ್ಕೆ ನಮಗೆ ಕಷ್ಟ ಆಗೋದ್ರಿಂದ ಏನು ಮಾಡ್ತೀವಿ, ನಾವು ಗೊಂದಲಕ್ಕೊಳಗಾಗ್ತೀವಿ. ಇದು ಯಾಕೆಂದರೆ ನಮಗೆ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಪ್ಲಾನ್ ಇರಲ್ಲ. ನಾವು ಶಿಕ್ಷಣಕ್ಕೆ ಅಂತಲೇ ಒಂದಷ್ಟು ಹಣಕಾಸನ್ನ ಕೂಡಿಡುವಂತಹ ಒಂದು ಎಜುಕೇಷನ್ ಇನ್ಸೂರೆನ್ಸ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಒಂದು ಸಾಕಷ್ಟು ಇನ್ಸೂರೆನ್ಸ್ಗಳಿದೆ. ನಿಮ್ಮ

0: ಅಥವಾ ಮಗಳು 18 ವರ್ಷ ಆದ್ಮೇಲೆ ನೀವು ಒಂದು ಅವ್ರಿಗೆ 5ನೇ ಕ್ಲಾಸ್ 6ನೇ ಕ್ಲಾಸ್ ಒಂದು ಇನ್ಸೂರೆನ್ಸ್ ಮಾಡಿಸಿದ್ರೆ 18 ವರ್ಷ ಆದ್ಮೇಲೆ ಒಂದಷ್ಟು ದುಡ್ಡು ಬರುತ್ತೆ, ಆ ದುಡ್ಡನ್ನ ಅವರ ಶಿಕ್ಷಣಕ್ಕೆ ನೀವು ವಿನಿಯೋಗಿಸ್ಬೋದು. ಬಟ್ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಎಜುಕೇಷನ್ ಅನ್ನೋದನ್ನ ನಾವು ಎಜುಕೇಷನ್ಗೆ ಯಾವುದೇ ಥರದ ಒಂದು ಪ್ರೀ ಪ್ಲಾನಿಂಗ್ ಆಗಿರ್ಬೋದು, ಅದಕ್ಕೊಂದಷ್ಟು ಅಮೌಂಟನ್ನು ಸೇವ್ ಮಾಡೋದಾಗಿರ್ಬೋದು, ಇಂಥ ಒಂದು ಮನಸ್ಥಿತಿ ನಮ್ಮಲ್ಲಿಲ್ಲ. ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತೀವಿ, ಈಗ ನೋಡಿ ಮಕ್ಕಳು ಮದುವೆ ಅಂತ ಬಂದಾಗ ಸಾಕಷ್ಟು ಲಕ್ಷಾಂತರ ರೂಪಾಯಿ ಅವ್ರಿಗೆ ಚಿನ್ನ ಮಾಡಿಸೋದು, ಒಡವೆ ಮಾಡಿಸೋದನ್ನು ಅವರು ಒಂದು 5-6ನೇ ಕ್ಲಾಸಿಂದನೇ ಶುರು ಮಾಡ್ತೀವಿ. ಬಟ್ ನನ್ನ ಪ್ರಕಾರ ನೀವು ಮಕ್ಕಳಿಗೆ ಆಸ್ತಿ ಮಾಡೋ ಬದಲು ಅವ್ರಿಗೆ ಗೋಲ್ಡ್ ಬದಲು ಅವ್ರ ಎಜುಕೇಷನ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ನಿಮಗೆ ದೊಡ್ಡ ರಿಟರ್ನು. ಸೊ ದಯವಿಟ್ಟು ಆ ದಿಸೆಯಲ್ಲಿ ನಮ್ಮ ಪೇರೆಂಟ್ಸ್ ಯೋಚನೆ ಮಾಡಿದ್ರೆ ಖಂಡಿತವಾಗಲೂ ನಾವು ಯೋಚನೆ ಅದಕ್ಕೆ ನಾನು ಹೇಳೋದು, ಕೆರಿಯರ್ ಗೈಡೆನ್ಸು ಪೇರೆಂಟ್ಸ್ಗೆ ಬಹುಮುಖ್ಯವಾಗಿ ಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನಮ್ಮದು ಈ ಥರ ವರ್ಕ್ಶಾಪ್ ಮಾಡ್ತಾ ಇರ್ತೀವಿ, ದಯವಿಟ್ಟು ನಮ್ಮ ವರ್ಕ್ಶಾಪ್ ಅಟೆಂಡ್ ಮಾಡಿ, ಮೈಸೂರು AKS ಅಕಾಡೆಮಿಲಿ ಇರುತ್ತೆ, ನೀವು ಬನ್ನಿ, ನಿಮಗೆ ಅಲ್ಲಿ ವಿಸ್ತೃತ ಇದ್ರ ಬಗ್ಗೆನೇ ಒಂದು ದಿನದ ಒಂದು ವರ್ಕ್ಶಾಪ್ ನಾವು ಮಾಡ್ತೀವಿ, ಆಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಹಾಂ ಸರ್, ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್, ಈ ಒಂದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ವೃತ್ತಿ ಮಾರ್ಗದರ್ಶನದ ಒಂದು ಅವಕಾಶಗಳು ಮತ್ತು ಅದರ ಒಂದು ಮಹತ್ವ ಕುರಿತು. ಈಗ ಈಗ ನಾವು ಕೊನೆಯದಾಗಿ ನಾವು ಮಾತನಾಡೋದಾದ್ರೆ, ಈಗ ವಿದ್ಯಾರ್ಥಿಗಳು ತಮ್ಮ ಕನಸಿನ ವೃತ್ತಿಯನ್ನು ಸಾಧಿಸಲು ಪ್ರತಿದಿನ ಯಾವ್ಯಾವ ರೀತಿಯ ಒಂದು ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಬೇಕು ಸರ್?
0: ಸರ್, ಈಗ ಅವ್ರ ಕನಸಿನ ವೃತ್ತಿನ ಅವರು ಹೋಗ್ಬೇಕು ಅಂತಂದರೆ, ಈಗ ವಿದ್ಯಾರ್ಥಿ ಯಾವ ಸ್ಟೇಜ್ ಅಂತಂದರೆ, ಉದಾಹರಣೆಗೆ ಅವನು SSLC ಮುಗಿಸಿ PUC ಬಂದಿದ್ದಾನೆ ಅಂತಂದರೆ, ಅವನಿಗೊಂದು ವೃತ್ತಿ ಡಿಫೈನ್ ಆಗಿದೆ ಅಂದರೆ ಅದಕ್ಕೆ ಅವನು ಪ್ರತಿದಿನ ವರ್ಕ್ ಮಾಡಲೇಬೇಕು. ಅದರಲ್ಲೂ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಅಂತೂ ವರ್ಕ್ ಮಾಡಲೇಬೇಕು.
1: ಹೌದು,
0: ಹೆಂಗಿದೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ನಮ್ಮ ಕಳೆದ 2025-26ನೇ ಸಾಲಿನಲ್ಲಿ ಭಾರತ ದೇಶದಲ್ಲಿ ಔಟ್ಪುಟ್ ಆಗಿರತಕ್ಕಂಥ ಗ್ರಾಜ್ಯುಯೇಟ್ಸ್ ಎಷ್ಟು ಅಂದರೆ 1,25,00,000. ಪ್ರತಿ ವರ್ಷ ಆನ್ ಆ್ಯನ್ ಆವರೇಜ್ ಫ್ರಮ್ ಲಾಸ್ಟ್ 5 ಇಯರ್ ಎವ್ರಿ ಇಯರ್ ವಿ ಆರ್ ಪ್ರೊಡ್ಯೂಸಿಂಗ್ 1 ಕ್ರೋರ್ ಗ್ರಾಜ್ಯುಯೇಟ್ಸ್. ಇನ್ನು ನೆಕ್ಸ್ಟ್ ಇಯರ್ ಅದು 1.3 ಕೋಟಿ, ಇನ್ನು 5 ಇಯರ್ಸಲ್ಲಿ 1.5 ಕೋಟಿ ಆಗ್ಬೋದು. ಹಿಂಗಾಗಿ ಸ್ಪರ್ಧೆ ಇರೋದ್ರಿಂದ ಇದಕ್ಕೆ ಒಬ್ಬ ವಿದ್ಯಾರ್ಥಿ ತನ್ನ ವೃತ್ತಿಗೆ ಏನು ಮಾಡ್ಬೋದು, ಅವನು ಪ್ರತಿದಿನ ಅವನು ತಯಾರಾಗಲೇಬೇಕು. ಹೆಂಗೆ ಅವನು ತಯಾರಾಗ್ಬೋದು ಅಂದರೆ, ಅವನು ಒಂದು ಟೈಮ್ ಟೇಬಲ್ ಹಾಕೋಬೇಕು ಸರ್. ಹೆಂಗೆ, ಈಗ ಒಂದು 24 ಗಂಟೆನಲ್ಲಿ ಅವನು ಊಟ, ಸ್ನಾನ, ಅವನ ಸ್ವಚ್ಛ, ಅವನ ಕಾಲೇಜಿನ ಸಮಯ, ನಿದ್ರೆ ಇವೆಲ್ಲನೂ ಕಳೆದ್ರೆ ಅವನಿಗೆ ಒಂದು 5-6 ಗಂಟೆ ಸಿಕ್ಕೇ ಸಿಗುತ್ತೆ ಸರ್. ಈಗ ಒಂದು 7 ಗಂಟೆ ನಿದ್ದೆ, ಒಂದು 8 ಗಂಟೆ ಅವನ ಸ್ಕೂಲು ಹೋಗಿ ಅವನು ಹೋಗಿದ್ದು ಬರೋದು, ಮತ್ತು ಶಾಲೆಯಲ್ಲಿರ್ತಕ್ಕಂಥ ಟೈಮ್ ಟೇಬಲ್ ಒಂದು 8 ಗಂಟೆ ಸ್ಕೂಲು, 15 ಗಂಟೆ ಆಯಿತು, ಮತ್ತು ಇನ್ನೊಂದು ಮನೆಯಲ್ಲಿ ಅವನಿಗೆ ಒಂದಷ್ಟು ಸಮಯ ಬೇಕೇ ಬೇಕು, ಅದಕ್ಕೊಂದು 4 ಗಂಟೆ ಅಂತಂದ್ರು ಒಂದು 19 ಗಂಟೆ ಆಯಿತು ಸರ್, ಇನ್ನು 5 ಗಂಟೆ ಅಂತ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಸೊ ಈ 5 ಅವರ್ಸ್ ಇದರಲ್ಲಿ ಇದು ಗೋಲ್ಡನ್ ಅವರ್ಸು, ಇದನ್ನು ಅವರು ಸರಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. 5 ಅವರ್ಸ್ ಮಿನಿಮಮ್ ಓದಲೇಬೇಕು ಒಬ್ಬ ವಿದ್ಯಾರ್ಥಿ. ಸೊ ಈ ವಿದ್ಯಾರ್ಥಿನಲ್ಲಿ ಬರ್ತಾನೆ, ಈಗ PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವನ ಒಂದು ರುಟೀನ್ ಬೇರೆ ಇರಬೇಕು, ಡಿಗ್ರಿ ಓದ ವಿದ್ಯಾರ್ಥಿ ರುಟೀನ್ ಬೇರೆ ಇರಬೇಕು. ಯಾಕಂದ್ರೆ ಡಿಗ್ರಿ ಓದ ವಿದ್ಯಾರ್ಥಿ ಏನು ಮಾಡ್ತಾನೆ, ಡಿಗ್ರಿ ಆದ ನಂತರ ಅವನು ಉದ್ಯೋಗಕ್ಕೆ ಎಲಿಜಿಬಲ್ ಇರ್ತಾನೆ, ಅವನು ಉದ್ಯೋಗನ ಮಾಡಲೇಬೇಕು ಅನ್ನೋ ಅರ್ಜಿ ಸುಮಾರು ಜನ ಇರುತ್ತೆ. ಹಂಗಾಗಿ ಅವನ ತಯಾರಿ ಬೇರೆ, PUC. ಈಗ PUC ವಿದ್ಯಾರ್ಥಿಗಳ ತಯಾರಿ 5 ಗಂಟೆಲಿ ಹೆಂಗಿರ್ಬೇಕು ಅಂತಂದರೆ, ಅವ್ರಿಗೆ ಅಸೈನ್ಡ್ ಆಗಿರೋ ಸಿಲೆಬಸ್ನ ಚೆನ್ನಾಗಿ ಓದಬೇಕು, ಮತ್ತು ಅವರು ನೆಕ್ಸ್ಟ್ ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕಲ್ಲ, ಆ ಒಂದು ಪರೀಕ್ಷೆಗಳಿಗೂ ಸಹ ಅವರು ಪ್ಯಾರಲಲ್ಲಿ ಸಿದ್ಧತೆ ಮಾಡ್ಕೋಬೇಕು ಸರ್. ಈ 5 ಗಂಟೆ ಒಬ್ಬ ನನ್ನ ಪ್ರಕಾರ ಮಿನಿಮಮ್ 4-5 ಗಂಟೆ ವಿದ್ಯಾರ್ಥಿ ಓದಲೇಬೇಕು. ಬಟ್ ಇಲ್ಲಿ ಇನ್ನೊಂದು ಸಮಸ್ಯೆ, ಈಗ ಮೊಬೈಲ್ ಬಂದಿದೆ, ಮೊಬೈಲು ಅವರಿಗೆ ಒಂದು ದೊಡ್ಡ ಡೈವರ್ಜೆನ್ಸು.
1: ಹೌದು,
0: ನನ್ನ ಪ್ರಕಾರ PUC ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದ್ರೆ PUC ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಇದೆ, ಕಾಲೇಜಲ್ಲಿ ಪಾಠ ಮಾಡಿ ನೋಟ್ಸು ಕೊಡ್ತಾರೆ, ಮತ್ತು ಅವ್ರಿಗೆ ಸಾಕಷ್ಟು ರೆಫರೆನ್ಸ್ ಬುಕ್ಸ್ ಇರುತ್ತೆ.
1: ಹೌದು,
0: ಈಗ ಪುಸ್ತಕಗಳೇ ಇರಬೇಕಾದ್ರೆ ಮೊಬೈಲ್ ಏನಕ್ಕೆ?
1: ಖಂಡಿತ.
0: ಸೊ ಇಲ್ಲಿ ಸಮಸ್ಯೆ ಏನಪ್ಪ ಅಂದರೆ, ವಿದ್ಯಾರ್ಥಿಗಳ ಸಮಯವನ್ನು ಕಿತ್ಕೋತಾ ಇರೋದಪ್ಪ ಅಂದರೆ ಮೊಬೈಲು, ಸ್ಕ್ರೀನ್ ಟೈಮು. ಸೊ ಈ ಮೊಬೈಲಿಂದ ಅವರು ಫಸ್ಟು, ಈಗ ನಾನು ಹೇಳಿ, ಈಗ ಇಲ್ಲಿ ಒಂದು ಲೋಟ ಇದೆ, ಲೋಟದಲ್ಲಿ ಆಲ್ರೆಡಿ ಕಸ ತುಂಬಿದೆ, ಅಲ್ಲಿಗೆ ನಾವು ಮತ್ತಷ್ಟು ನಾವು ಶುದ್ಧವಾದ ನೀರನ್ನ ಹಾಕ್ರೆ ಏನಾಗುತ್ತೆ ಅದು? ಮತ್ತೆ ಅದು ಆ ಲೋಟದಲ್ಲಿ ಆ ನೀರು, ಶುದ್ಧವಾದ ನೀರು ಸಹ ಕಲುಷಿತ ಆಗುತ್ತೆ.
1: ಹೌದು,
0: ಫಸ್ಟ್ ಏನು ಮಾಡ್ಬೇಕು, ಈ ಲೋಟದಲ್ಲಿ ಕಸ ತೆಗಿಬೇಕು. ಹಂಗೆ ನಮ್ಮ ಮೈಂಡ್ಲಿ ಇರ್ತಕ್ಕಂಥ ಡೈವರ್ಜೆನ್ಸ್ ಇದೆಯಲ್ಲ, ಅದನ್ನು ಕ್ಲೀನ್ ಮಾಡ್ಕೋಬೇಕು ಸ್ಟೂಡೆಂಟು. ಆಗ ಅವನು ಏನೇ ಓದಿದ್ರು ಅವನು ಈಸಿಯಾಗದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಅವ್ನ ಬ್ರೈನಲ್ಲಿ ಕೂರುತ್ತೆ. ಹಂಗಾಗಿ ಸ್ಟೂಡೆಂಟ್ಸು ಫಸ್ಟು ಮೊಬೈಲಿಂದ, PUC ವಿದ್ಯಾರ್ಥಿಗಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ PUC ನೋಟ್ಸ್ನ ಹೇಳಿದ್ರೆ ಕೊಡ್ತಾ ಇದ್ದಾರೆ. ಮತ್ತು 4-5 ಗಂಟೆ ಅವನು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು. ಒಂದು ಈಗ ಇದು ದೊಡ್ಡ ಸಮಸ್ಯೆ, ಇದೇನಾಗಿದೆ.

0: ಅಂದ್ರೆ ನಾನು ಹೇಳ್ದಲ್ಲ, ಈಗ ಪಿ ಯು ಸಿ ಮಾರ್ಕ್ಸ್ ತೆಗೆದು ತುಂಬಾ ಈಸಿ ಆಗ್ಬಿಟ್ಟಿದೆ. ನಿಮ್ಗೆ ಗೊತ್ತಿರಲಿ, ಈಗ ಇವ್ಯಾಲ್ಯುವೇಷನ್ಸ್ ಎಲ್ಲ ಹೆಂಗೆ ನಡೀತಾ ಇದೆ ಅಂತಂದರೆ, ಇವ್ಯಾಲ್ಯುವೇಷನ್ನ ಪ್ರಮುಖ ಉದ್ದೇಶ ವಿದ್ಯಾರ್ಥಿಗಳು ಎಷ್ಟು ಬರೆದಿದ್ದಾರೆ ಅವ್ರನ್ನ ಜ್ಞಾನವನ್ನು ಚೆಕ್ ಮಾಡೋದು ಉದ್ದೇಶ ಆಗಿಲ್ಲ. ಈಗ ನಾವು ಇಷ್ಟು ಪರ್ಸೆಂಟ್ ನಮ್ಮ ರಾಜ್ಯದಲ್ಲಿ ತೆಗಿಬೇಕು, ನಮ್ಮ ಜಿಲ್ಲೆಯಲ್ಲಿ ಇಷ್ಟೊಂದು ಫಲಿತಾಂಶವನ್ನು ನಾವು ಕೊಡಿಸ್ಬೇಕು ಅನ್ನೋದೇ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ನೀವು ನೋಡಿ, ಪಿ ಯು ಸಿಲಲ್ಲಿ ಮೊದಲು ಪಿ ಯು ಸಿಲಲ್ಲಿ 55-60% ಬರ್ತಾ ಇತ್ತು, ಈಗ 75-80 ಓವರ್ ಆಲ್ ಇಡೀ ಸ್ಟೇಟ್ ಮೇ 73% ಬರ್ತಾ ಇದೆ. ಅಂದ್ರೆ ನಾವು ಮಕ್ಕಳನ್ನ ಏನ್ ಮಾಡ್ತಾ ಇದೀವಿ, ಮಾರ್ಕ್ಸ್ ಕೊಟ್ಟು ಕೊಟ್ಟು ಅವ್ರನ್ನ ಬುದ್ಧಿವಂತರು ಅಂತ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿ ಅವ್ರನ್ನ ಎಲ್ಲೋ ಒಂದ್ ಕಡೆ ನಾವೇನ್ ಮಾಡ್ತಾ ಇದೀವಿ, ಕುಬ್ಜರನಾಗಿ ಮಾಡ್ತಾ ಇದೀವಿ. ಮೊದಲು ನಾನು ಸ್ಟೂಡೆಂಟ್ ಸಜೆಷನ್ ಮಾಡೋದು, ನೀವು ಮಾರ್ಕ್ಸ್ ಮೈಂಡ್ ಸೆಟ್ ಇಂದ ಹೊರಗಡೆ ಬನ್ನಿ. ನಾವು ಮಾರ್ಕ್ಸ್ ತೆಗೆಯದೇ ನಿಮ್ಮ ಒಂದು ಗುರಿ ಆಗಿರಬಾರ್ದು. ಮಾರ್ಕ್ಸ್ ನಮಗೆ ಅವಶ್ಯಕತೆ ಇದೆ, ಅನಿವಾರ್ಯ ಇಲ್ಲ. ಇವತ್ತಿನ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸರ್ವೈವ್ ಆಗಬೇಕಾದ್ರೆ, ಈಗ ನೀವೇ ನೋಡಿ ಯಾವ ಸರ್ಕಾರಿ ಹುದ್ದೆನ ಮಾರ್ಕ್ಸ್ ಮೇಲೆ ಕೊಡ್ತಾ ಇದಾರೆ. ಮೊದಲು ವಿಲೇಜ್ ಅಕೌಂಟೆಂಟ್ ಕೊಡ್ತಾ ಇದ್ರು, ಈಗ ಅದಕ್ಕೂ ಎಕ್ಸಾಮ್ ಬಂದಿದೆ. ಯಾವ ಸರ್ಕಾರಿ ಉದ್ಯೋಗಗಳು ಕೊಡ್ತಾ ಇಲ್ಲ, ಯಾವ ಪ್ರೈವೇಟ್ ಜಾಬ್ ಅಲ್ಲಿ ಮಾರ್ಕ್ಸ್ ನ ಮಾನದಂಡ ನಿಮಗೆ ಜಾಬ್ ಕೊಡ್ತಾ ಇದಾರೆ? ಖಾಸಗಿ ಕ್ಷೇತ್ರದಲ್ಲಿ ಇಲ್ಲ ಅಲ್ವಾ? ಏನೋ ಮಿನಿಮಮ್ ಒಂದು 50% ಇರಬೇಕು, ಅದು ಮಿನಿಮಮ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಖಾಸಗಿ ಉದ್ಯೋಗ ಸರ್ಕಾರಿ ಉದ್ಯೋಗದಲ್ಲೂ ಮಾರ್ಕ್ಸ್ ಇಲ್ಲ. ಆಮೇಲೆ ನೀವು ನೆಕ್ಸ್ಟ್ ಪಿ ಯು ಸಿ ಆಯ್ತು, ಡಿಗ್ರಿ ಆಯ್ತು, ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗೆ ಹೋಗ್ಬೇಕು, ಅಲ್ಲೆಲ್ಲೂ ಮಾರ್ಕ್ಸ್ ನೋಡ್ತಾ ಇದಾರಾ? ಎಲ್ಲೂ ನೋಡ್ತಾ ಇಲ್ಲ. ಸೊ ಮಾರ್ಕ್ಸ್ ಯಾಕೆ ಇಲ್ಲಿ ಸಮಸ್ಯೆ? ಏನಾಗಿದೆ ಅಂದರೆ ವಿದ್ಯಾಸಂಸ್ಥೆಗಳ ಪ್ರಮುಖ ಗುರಿ, ನಮ್ಮಲ್ಲಿ ವಿದ್ಯಾಸಂಸ್ಥೆಗಳು ಏನಾಗಿದ್ದಾವೆ ಗೊತ್ತಾ ಸರ್, ಅವರ ಗುರಿ ಮಾರ್ಕ್ಸ್ ತೆಗಿಬೇಕು, ಫ್ಲಕ್ಸ್ ಹಾಕ್ಸ್ಬೇಕು, ಹೆಚ್ಚು ಹೆಚ್ಚು ಅಡ್ಮಿಷನ್ ಮಾಡ್ಕೋಬೇಕು, ಅದು ಅವರ ಪ್ರಮುಖ ಗುರಿಯಾಗಿದೆ. ಪಿ ಯು ಸಿ ಆದ್ಮೇಲೆ ನಮ್ಮ ಕಾಲೇಜಿನ ಮಕ್ಕಳು ಎಲ್ಲಿಗೆ ಏನು ಮಾಡ್ತಾರೆ, ಡಿಗ್ರಿ ಆದಮೇಲೆ ಈ ಕಾಲೇಜಿನ ಮಕ್ಕಳಲ್ಲಿ ಏನು ಮಾಡ್ತಾ ಇದ್ದಾರೆ, ನಮ್ಮ ಕಾಲೇಜಿನ ಮಕ್ಕಳನ್ನ ನಾವು ಎಲ್ಲೆಲ್ಲಿಗೆ ಕಳಿಸ್ಬೇಕು ನೆಕ್ಸ್ಟು? ನಮ್ಮ ಮಕ್ಕಳಿಗೆ ನಾವು ಒಂದು ಒಳ್ಳೆ ವೃತ್ತಿನ ಡಿಫೈನ್ ಮಾಡಿಕೊಡ್ಬೇಕು, ನಾವು ಗೋಲ್ನ ಡಿಫೈನ್ ಮಾಡಿಕೊಡ್ಬೇಕು ಅನ್ನೋದು ಯಾವ ಕಾಲೇಜಿನಲ್ಲೂ ಇದ್ರ ಉದ್ದೇಶ ಇಲ್ಲ. ಅವುಗಳ ಉದ್ದೇಶ ಪಾಠ ಮಾಡಿ ಮಾರ್ಕ್ಸ್ ತೆಗೆದ ಮುಖಾಂತರ ಅವು ತಮ್ಮ ಹಿರಿಮೆಯನ್ನು ಹೆಚ್ಚಿಸ್ಕೋತಾವೆ, ತಮ್ಮನ್ನ ತಾವೇ ತಟ್ಕೋತಾವೆ. ಸೊ ಈ ಸೂಕ್ಷ್ಮತೆಗಳನ್ನ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು, ನಮ್ಮ ಭವಿಷ್ಯ ನಿಜವಾಗಿ ಎಲ್ಲಿದೆ. ಸೊ ಸಬ್ಜೆಕ್ಟ್ನ ಅಲ್ಲಿ ನಾ ಹೇಳ್ತೇನೆ, ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಂಡು ಕಲಿಬೇಕು, ಓದ್ಬೇಕು ಸರ್ 5 hours. ಪಿ ಯು ಸಿ ವಿದ್ಯಾರ್ಥಿಗಳು ಪ್ರಮುಖ ಗುರಿ ಎಂಟ್ರೆನ್ಸ್ ಎಕ್ಸಾಮ್ ಆಗಬೇಕು. ಪಿ ಯು ಸಿ ಅಂತಂದ್ರೆ ಡಿಗ್ರಿಗೆ ಬರ್ತಲ್ಲ ಸರ್, ಅವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರತಿದಿನ 2 hours ಓದಬೇಕು. 2 hours ಅಂದ್ರೆ ಈಗ ಅವ್ರಿಗೂ NCERT ಬುಕ್ಸ್ ಕಂಪ್ಲೀಟ್, ಒಂದು 6th class ಸೆಕೆಂಡ್ ಪಿ ಯು ಸಿ ತನಕ NCERTನ ಓದ್ಬೇಕು ಸರ್. ಯಾಕಂದ್ರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾನು ಹೇಳ್ದಲ್ಲ, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲವೂ NCERTಯಿಂದನೇ ಬರುತ್ತೆ. ಹಂಗಾಗಿ ಅವರು ಮೊದಲನೇ ವರ್ಷ NCERTನ ಕಂಪ್ಲೀಟ್ ಕವರ್ ಮಾಡಿದ್ರೆ UPSC KPSCಗೆ ಜನರಲ್ ಸ್ಟಡೀಸ್ ಪ್ರಿಪೇರ್ ಆದಂಗೆ ಆಗುತ್ತೆ NCERT. ಸೊ 2nd ವರ್ಷಕ್ಕೆ ಮೇನ್ಸ್ ಪ್ರಿಪೇರ್ ಆಗಬೇಕು, 3rd ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು ಅವರು. 2 ವರ್ಷ ಕಂಪ್ಲೀಟ್ ಸಿಲೆಬಸ್ನ ಓದಬೇಕು, 3rd ವರ್ಷಕ್ಕೆ ಮಾಕ್ ಟೆಸ್ಟ್ ತಗೋಬೇಕು. ಆಮೇಲೆ ಕೋಚಿಂಗ್ ಅಂತ ಇದೆ ಸರ್ ನೀವು, ಆಮೇಲೆ ಇನ್ನೊಂದು ಕೋಚಿಂಗ್ ಅನ್ನೋದು ಒಂದು ಶುರು ಆಗಿಬಿಟ್ಟಿದೆ ಸರ್. ಈಗ ನೀವೇ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ, ಮೊದಲು ಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ಯಾರಿಗಿತ್ತು ಸರ್? ನಮ್ಮ ಹಳ್ಳಿ ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಬ್ಬ ಟ್ಯೂಷನ್ಗೆ ಹೋಗ್ತಾ ಇದ್ದಾನೆ ಅಂತಂದರೆ ಅವನು ಫೇಲ್ ಆಗಿದ್ದಾನೆ, ಅವ್ನು ಸಬ್ಜೆಕ್ಟ್ ಹೋಗಿದೆ, ಅದಕ್ಕೆ ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ. ನೀವು ನೋಡಿಲ್ಲ, ನಿಮ್ಗೆ ಅನುಭವ ಇದೆ ಅಲ್ವಾ ಇದು? ಅದೇ ಥರ ಟ್ಯೂಷನ್ ಇದ್ದದ್ದು ಯಾರಿಗೆ? ಯಾರು ಸ್ಟಡೀಸಲ್ಲಿ ಹಿಂದೆ ಉಳಿದಿದ್ದಾರೋ ಅವ್ರಿಗೆ ಸ್ಪೆಷಲ್ ಕ್ಲಾಸ್ ತಗೊಂಡು ಟ್ಯೂಷನ್. ಈಗ ಟ್ಯೂಷನ್ ಕಾನ್ಸೆಪ್ಟ್ ಏನಾಗಿದೆ?
1: ಚೆನ್ನಾಗಿ ಓದೋರ್ಗು ಕೂಡ
0: ಅವ್ನು ಓದ್ಲಿ ಓದ್ದೇ ಇರಲಿ, ಟ್ಯೂಷನ್ಗೆ ಹೋಗ್ಬೇಕು. ಆಮೇಲೆ ಪೇರೆಂಟ್ಸ್ ಅಷ್ಟೇ, ವೈ ದ ಪೇರೆಂಟ್ಸ್ ಸೆಂಡಿಂಗ್ ದ ಸ್ಟೂಡೆಂಟ್ಸ್ ಟು ಟ್ಯೂಷನ್? ಮನೇಲಿದ್ರೆ ಏನೋ ಕಿರಿಕಿರಿ ಮಾಡ್ತಾರೆ ಅಂತ ಅವ್ರನ್ನ ಟ್ಯೂಷನ್ ಕಳಿಸೋದು ಅಂದ್ರೆ ಈ ಟ್ಯೂಷನ್ ಕಾನ್ಸೆಪ್ಟೇ ತಪ್ಪು.
1: ಹೌದು,
0: ಮಕ್ಕಳೇ ಸ್ವಂತವಾಗಿ ಓದ್ಬೋದು. ಸೊ ನಾನು ವಿದ್ಯಾರ್ಥಿಗಳು, ನೀವು ಟ್ಯೂಷನ್ಗೆ ಯಾವಾಗ ಡಿಪೆಂಡ್ ಆಗಿದೆ? ನಿಮಗೆ ಓದಕ್ಕೆ ಸಾಮರ್ಥ್ಯ ಇಲ್ಲ ಅಂತಂದ್ರೆ ನೀವು ಟ್ಯೂಷನ್ಗೆ ಹೋಗಿ, ನಿಮಗೆ ಕೆಪಾಸಿಟಿ ಇದೆ ಸ್ವಂತವಾಗಿ, ನಮ್ಗೆ ಸಬ್ಜೆಕ್ಟ್ ಕ್ಲಾಸಲ್ಲೇ ಅರ್ಥ ಆಗಿದೆ. ನೀವೇ ನೋಡಿ, ನಾನೊಂದು ಪ್ರಜಾವಾಣಿಯವರು ಇಂಟರ್ವ್ಯೂ ಮಾಡಿದ್ರು, ಈ KCET ರಿಸಲ್ಟ್ ನಮ್ಮ ಮೈಸೂರು ಜಿಲ್ಲೆ ತುಂಬಾ ಕಡಿಮೆ ಆಗ್ಬಿಟ್ಟಿದೆ. ಯಾಕೆ ಅಂತ ಕೇಳಿದ್ರೆ ನಾನು ನಿದ್ದೆ ಅನಾಲಿಸಿಸ್ ಮಾಡಿದೆ. ಒಬ್ಬ ವಿದ್ಯಾರ್ಥಿ ದಿನದ 24 hours 7 hours ನಿದ್ದೆ ಮಾಡಬೇಕು, 8-10 hours ಕ್ಲಾಸಲ್ಲಿ ಇರ್ತಾನೆ. ಅದಾದ್ಮೇಲೆ ಮನೆಗೆ ಬಂದ್ಮೇಲೆ ಮಾರ್ನಿಂಗು ಟ್ಯೂಷನ್ ಇರುತ್ತೆ, ಈವ್ನಿಂಗು ಒಂದು 2 hours ಟ್ಯೂಷನ್ಗೆ ಹೋಗ್ತಾನೆ. ಅವನು ಟ್ಯೂಷನು ಕಾಲೇಜು ಇಲ್ಲೇ ಎಂಗೇಜ್ ಆದರೆ ಇಷ್ಟು ಕಲಿತ ವಿಷಯವನ್ನು ಅವನು ಅನಲಿಸ್ ಮಾಡಕ್ಕೆ ಅವನಿಗೆ ಸಮಯ ಎಲ್ಲಿ ಸಿಗ್ತಾ ಇದೆ? ಸೊ ಇಂಥ ವಿದ್ಯಾರ್ಥಿಯಿಂದ ನಾವು ಒಳ್ಳೆ ಫಲಿತಾಂಶ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನಾ? ನಾನು ಹೇಳಿದ್ರೆ ಸರ್, 5-6 hours ಅವನಿಗೆ ಬೇಕು.
1: ಹೌದು,
0: ಈ ನೀಡ್ ಈಸ್ ಓನ್ ಟೈಮ್ ಟು ಅನಲೈಸ್, ಬಟ್ ಈಸ್ ನಾಟ್ ಗೆಟಿಂಗ್. ಹಂಗೆ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಗೆ ನಿಮ್ಮ ಕರಿಕ್ಯುಲಮ್ನು ಓದ್ಬೇಕು.

0: ಮಾಡಬೇಕು, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕರಿಕುಲಮ್ ಜೊತೆಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್ ಸರ್.
1: ಓಕೆ, ಬಹಳ ಖುಷಿ ಆಯಿತು ಸರ್, ತುಂಬ ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೇಳೋದರಿಗೆ ಮತ್ತು ಸಮುದಾಯಕ್ಕೆ ತಾವು ತಿಳಿಸ್ತೀರಿ. ಯಾಕಂದರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಥರ ಒಂದು ಮಾಹಿತಿಗಳು ತುಂಬ ಅವಶ್ಯಕ ಅಂತ ಕೂಡ ನಾನು ಹೇಳ್ತೀನಿ. ತುಂಬ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವೃತ್ತಿಪರ ಮಾರ್ಗದರ್ಶನದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬಿರುವುದಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತು ಕೇಳುವರಿಗೆ ಒಂದು ಅನೌನ್ಸ್ಮೆಂಟ್ ಏನಪ್ಪ ಅಂದರೆ, ಈ ಥರ ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ನಿಮ್ಮ ಊರಿನಲ್ಲಿ ನಿಮ್ಮ ತಾಲೂಕಿನಲ್ಲಿ ನೀವೇನಾದರೂ ಒಂದು ಅವ್ರಿಗೆ ಗೈಡೆನ್ಸ್ ಬೇಕು ಅಂತ ಸಂದರ್ಭದಲ್ಲಿ ದಯವಿಟ್ಟು ನೀವು ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಅಥವಾ ನಮ್ಮ ಜನಧ್ವನಿ ಎಫ್ ಎಂ ಇವ್ರನ್ನು ಸಹ ನೀವು ಸಂಪರ್ಕಿಸಿ ನಿಮಗೆ ಇಂಥ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದಾಗ ಖಂಡಿತವಾಗ್ಲೂ ನಾನು ನಿಮಗೆ ಈ ಒಂದು ಎಫ್ ಎಂ ಮುಖಾಂತರ ನಿಮಗೆ ಮಾಹಿತಿನ ತಲುಪಿಸೋಂಥ ಒಂದು ಕೆಲಸ ಮಾಡ್ತೀನಿ. ಮತ್ತು ನನಗೆ ಸಮಯ ಸಿಕ್ಕಿದ್ರೆ ನಿಮ್ಮ ಒಂದು ಶಾಲೆಗಳಿಗೆ ಅಥವಾ ನೀವೊಂದು ತಾಲೂಕು ಕೇಂದ್ರದಲ್ಲಿ ನೀವೊಂದು ಆರ್ಗನೈಸ್ ಮಾಡಿದ್ರೆ ವಿದ್ಯಾರ್ಥಿಗಳು ಮತ್ತು ಪೋಷಕರೆಲ್ಲ ಸೇರಿದ್ರೆ ಅಲ್ಲಿಯೂ ಸಹ ಬಂದು ನಿಮ್ಮ ಜೊತೆ ಈ ಒಂದು ವೃತ್ತಿ ಮಾರ್ಗದರ್ಶನ ಸಂಬಂಧಪಟ್ಟಂಗೆ ವಿಷಯಗಳನ್ನ ನಾನು ನಿಮಗೆ ನೀಡಲು ಸಿದ್ಧ ಇದ್ದೇನೆ. ದಯವಿಟ್ಟು ಇದನ್ನ ನೀವೆಲ್ಲರೂ ಬಳಸ್ಕೊಳ್ಳಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಸ್ತಕವನ್ನು ಸಹ ನಾನು ರಚಿಸಿದ್ದೇನೆ, ಕೆರಿಯರ್ ಗೈಡೆನ್ಸ್ ಹ್ಯಾಂಡ್ ಬುಕ್ ಅಂತ. ಇನ್ನೊಂದು ತಿಂಗಳಲ್ಲಿ ಅದು ಬರುತ್ತೆ. ಅದನ್ನು ನೀವು ಓದಿದ್ರೆ ನಿಮಗೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಶಯಗಳಿಗೂ ಒಂದು ಪರಿಪೂರ್ಣ ಮಾಹಿತಿ ಅದರಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಸರ್.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕೆಳಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವವನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರಿನ ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶಕರು, ಸಲಹೆಗಾರರು ಹಾಗೂ ಲೇಖಕರು ಆದ ಡಾಕ್ಟರ್ ಲಕ್ಷ್ಮಣ್ ಬೀರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ನಾಳೆ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ, ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ, ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಇದುವರೆಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ವೃತ್ತಿ ಮಾರ್ಗದರ್ಶನದ ಅಗತ್ಯತೆ ಮತ್ತು ಮಹತ್ವ ಕುರಿತು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಮೈಸೂರಿನ ಮಹಾರಾಣಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರು, ವೃತ್ತಿ ಮಾರ್ಗದರ್ಶನ ಸಲಹೆಗಾರರು ಮತ್ತು ಲೇಖಕರಾದ ಡಾಕ್ಟರ್ ಲಕ್ಷ್ಮಣ ಬೀರವರು.
3: ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 127 ಕುರಿತು SVOM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: DVJ ಅವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
5: ಹಳೆ ಸೂರ್ಯ ಹಳೆ ಚಂದ್ರ,
6: ಹಳೆ ಸೂರ್ಯ ಹಳೆ ಚಂದ್ರ,
5: ಹಳೆ ಭೂಮಿ ಹಳೆ ನೀರು,
6: ಹಳೆ ಭೂಮಿ ಹಳೆ ನೀರು,
5: ಹಳೆ ಹಿಮಾಚಲ ಗಂಗೆ,
6: ಹಳೆ ಹಿಮಾಚಲ ಗಂಗೆ,
5: ಹಳೆ ವಂಶ ಚರಿತೆ,
6: ಹಳೆ ವಂಶ ಚರಿತೆ,
5: ಹಳೆಯವು ಇವು,
6: ಹಳೆಯವು ಇವು,
5: ನೀನು ಅದರೊಳ್ ಆವುದನ್ನು ಕಳೆದೀಯೋ,
6: ನೀನು ಅದರೊಳ್ ಆವುದನ್ನು ಕಳೆದೆಯೋ,
5: ಹಳದು ಹೊಸದರೊಳ್ ಇರದೆ ಮಂಕುತಿಮ್ಮ,
6: ಹಳದು ಹೊಸದರೊಳ್ ಇರದೆ ಮಂಕುತಿಮ್ಮ.
4: ಇಲ್ಲಿ ಮತ್ತೆ DVJ ಅವರು ನಮಗೆ ಕಾಣುವ ವಿಶ್ವದ ಪ್ರಾಚೀನತೆಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ. 140 ಮುಕ್ತಕದಲ್ಲಿ ಋತುಚಕ್ರ ಇತ್ಯಾದಿ

ಗಳೆಲ್ಲ ಹೇಗೆ ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ ಅಂತ ಹೇಳಿದ ನಂತರ ಪುನರಾವರ್ತನೆ ನಮ್ಮ ಕಣ್ಣಿಗೆ ಕಾಣದಂತೆ ಸದಾಕಾಲ ಒಂದೇ ರೀತಿ ಇರುವಂತ ವಸ್ತುಗಳು ಕೂಡ ಕೆಲವಿವೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಉದಾಹರಣೆಗೆ ಸೂರ್ಯ, ನಾನು ಹುಟ್ಟದಾಗಿಂದ ಸೂರ್ಯ ಹಂಗೆ ಇದ್ದಾನೆ, ಅವನೇನು ಬದಲಾಗಿರೋದು ನನಗೆ ಕಾಣಿಸ್ತಾ ಇಲ್ಲ. ಚಂದ್ರ ಹಂಗೆ ಇದ್ದಾನೆ, ಅವನೇನು ಬದಲಾಗಿಲ್ಲ. ಭೂಮಿನೂ ಅಷ್ಟೇ. ನೀರು ನಾವು ಹೇಳುವಂಥದ್ದು ಭೂಮಿ ಸೃಷ್ಟಿಯಾದಾಗ ಪ್ರಪಂಚದ ಭೂಮಿಯ ಮೇಲೆ ಏನು ನೀರಿತ್ತೋ, H2O ಕೆಮಿಕಲ್ ಫಾರ್ಮುಲಾ H2O ಏನಿತ್ತೋ ಅದು H2O ಆಗಿ ಇವತ್ತಿನವರೆಗೂ ಮುಂದುವರೆದುಕೊಂಡು ಹೋಗ್ತಾ ಇದೆ. ಎಷ್ಟೋ ಬಿಲಿಯನ್ ವರ್ಷಗಳ ಹಿಂದೆ ಆದಂಥದ್ದು, ಅದೇನು ಜಾಸ್ತಿನೂ ಆಗಿಲ್ಲ ಕಡಿಮೆನೂ ಆಗಿಲ್ಲ, ರೂಪಾಂತರವಾಗಿರ್ಬೋದು. ನೀರು ಹಾಗೇ ಇದೆ. ಹಾಗೆ ಹಿಮಾಲಯ ಪರ್ವತಗಳು ಅದೆಷ್ಟೋ ಕೋಟಿ ವರ್ಷಗಳ ಹಿಂದೆ ಅವು ಫಾರ್ಮ್ ಆದದ್ದು, ಅದಿನ್ನೂ ಹಾಗೆ ನಿಂತಿವೆ. ಸೊ ಹೀಗೆ ನಾವು ನೋಡಿದಂತೆ ಕೆಲವು ವ್ಯತ್ಯಾಸನೇ ಆಗಿಲ್ಲ, ಕೆಲವು ಹಾಗೇ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಎಲ್ಲಕ್ಕೂ ಹಾಗೇನಾ ಅಂತಂದರೆ ಎಲ್ಲವೂ ಅದೇ ರೀತಿ ಇರಲ್ಲ. ಯಾಕೆ, ನಾವು ಹಿಂದಿನ ಮುಕ್ತಕದಲ್ಲಿ ನೋಡಿದ್ವಿ ಬದಲಾವಣೆ ಆಗ್ತಾನೆ ಇರುತ್ತೆ ಅಂತ. ಸೊ ಆ ಬದಲಾವಣೆಯನ್ನು ನಾವು ಈ ಹಳೆಯದು ಅದೇ ರೀತಿಯೇ ಇರೋವಂಥ ವಸ್ತುಗಳ ಜೊತೆ ಹೇಗೆ ನಾವು ಅನ್ವಯಗೊಳಿಸುವಂಥದ್ದು, ಕೆಲವುದನ್ನು ಹೇಳ್ತೀವಿ ಯಾವಾಗಿಂದ ಹಂಗೆ ಇದೆಯಪ್ಪ ಅದೇನು ಚೇಂಜೇ ಆಗಲ್ಲ, ಕೆಲವುದನ್ನು ಹೇಳ್ತೀವಿ ಇಲ್ಲ ಇಲ್ಲ ಅದು ನಿತ್ಯ ಚೇಂಜ್ ಆಗ್ತಾ ಇರುತ್ತೆ. ಹಿಂದೆ ಕೂಡ ನಾವು ಒಂದು ಇದನ್ನು ಕೇಳಿದ್ವಿ, ಚಿರ ಪುರಾತನ ನಿತ್ಯ ನೂತನ, ಬಹಳ ಹಳೆಯದು ಯಾವಾಗಲೂ ಹಾಗೆ ಇತ್ತು ಮತ್ತು ಯಾವಾಗಲೂ ಹೊಸದು ಕೂಡ ಆಗ್ತಾ ಇರುತ್ತೆ. ಸೊ ಈ ಒಂದು ದ್ವಂದ್ವ, ಸೊ ಇದೇ ವಿಶ್ವದ ಒಂದು ಸೌಂದರ್ಯ. ಸೊ ಹಾಗೆ ಅಷ್ಟೆಲ್ಲ ಹಳೇದು ಇದೆ ಅನ್ನೋದೇ ಆದರೆ ಇನ್ನು ಹೊಸದು ಏನು ಬಂತು ಅಂತ ಬರುತ್ತೆ. ಸಿಂಪಲ್ ವಿಚಾರಗಳನ್ನು ನಾವು ಜೀವನದ ಕೆಲವು ಸಿಂಪಲ್ ವಿಚಾರಗಳನ್ನು ತಗೊಂಡಾಗ ಹೊಸದು ಕೆಲವು ನಮಗೆ ಕಾಣಿಸುತ್ತೆ. ಈಗ ಉದಾಹರಣೆಗೆ ನಾವು ಯಾರೋ ಒಂದು ಹೊಸ ಮೊಬೈಲ್ ಫೋನ್ ತೊಗೊಂಡಿರ್ಬೋದು. ಓ ಮೊಬೈಲ್ ಫೋನ್, ಇದೇನಿದು, ಇದು ಮೊಬೈಲ್ ಫೋನ್, ಇದು ಯಾವಾಗಿಂದು ಇದು ಹೊಸದು, ಹೊಸದು ಯಾವುದು, ಎಂತಪ್ಪ ಯಾವಾಗಪ್ಪ ತೊಗೊಂಡೆ ಅಂತಂದರೆ ಕೆಲವರು ಹೇಳ್ತಾರೆ ನಾನು ಹೋದ ತಿಂಗಳು ತೊಗೊಂಡೆ ಇದು ಹೊಸದು. ಸರಿ, ಬೈಕು ಹೊಸ ಬೈಕು ಯಾವಾಗಪ್ಪ ತೊಗೊಂಡೆ ಅಂದರೆ ಹೋದ ತಿಂಗಳೇನು ಬೇಕಾಗಿಲ್ಲ, ಹೋದ ವರ್ಷ ತೊಗೊಂಡಿದ್ರು ಇನ್ನೂ ಹೊಸದೇ ಅದು ಅಲ್ವಾ. ಸೊ ಈಗ ಮೊಬೈಲ್ಗೂ ಬೈಕ್ಗೂ ಒಂದು ಸ್ವಲ್ಪ ಕಾಲದಲ್ಲಿ ವ್ಯತ್ಯಾಸ ಬಂತು. ಮನೆ ಕಟ್ಕೊಂಡ್ವಿ, ಹೊಸ ಮನೆ ಕಟ್ಕೊಂಡ್ವಿ, ಅದು ಎಷ್ಟು ವರ್ಷ ಹೊಸದಾಗಿರುತ್ತೆ, ಒಂದು ತಿಂಗಳಿಗೆ ಏನು ಹಳೇದಾಗ್ಬಿಡಲ್ಲ, ಒಂದು ವರ್ಷಕ್ಕೂ ಏನು ಹಳೇದಾಗ್ಬಿಡಲ್ಲ, ತಿರ್ಗಾ ಹೊಸ ಮನೆ ನಾವು ಜೀವನದಲ್ಲಿ ಕಟ್ತೀವೋ ಕಟ್ಟೋದೇ ಇಲ್ವೋ. ಸೊ ಹಾಗಾಗಿ ಹೊಸ ಮನೆ ಅನ್ನೋದು ಅದು ಹೊಸ ಮನೆಯೇ. ಸೊ ಹಾಗೆ ಕೆಲವು ವಿಚಾರಗಳಿಗೆ ನಾವು ಬೇರೆ ಬೇರೆ ಕಾಲಮಿತಿಗಳನ್ನು ಹಾಕ್ತೀವಿ. ಹಾಗೆ ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಜೀವಿತಾವಧಿಯ ದೃಷ್ಟಿಯಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕೆಲವು ವಸ್ತುಗಳಿರುತ್ತವೆ, ಕೆಲವು ಬಂದು ಹೋಗುವಂಥ ವಸ್ತುಗಳಿರುತ್ತವೆ, ಹೊಸದಾಗಿ ಬರುವಂಥ ವಸ್ತುಗಳಿರುತ್ತವೆ. ಸೊ ಅಲ್ಲಿ ಹೊಸ ಮನೆ ಉದಾಹರಣೆ ತಗೋಣ. ಹೊಸ ಮನೆ, ಹೊಸ ಮನೆ ಕಟ್ಕೊಂಡಾಗ ನಮ್ಮಲ್ಲಿ ಎಲ್ರಿಗೂ ಒಂಥರದ ಅಹಂಕಾರ ಬಂದಿರುತ್ತೆ, ಆ ನಾನು ಹೊಸ ಮನೆ ಕಟ್ಟಿದೆ, ನಾನು ಕಟ್ಕೊಂಡೆ. ಬಹುಶಃ ಆ ವ್ಯಕ್ತಿಯ ಅಪ್ಪ ಅಮ್ಮ ಕಟ್ಟಿರಲಿಲ್ವೋ ಏನೋ ಅಂತ ಅಂದ್ಕೊಳ್ಳೋಣ. ಅವಾಗ ಅವನಿಗೇನು ಅನಿಸುತ್ತೆ, ಓಹ್ ನಮ್ಮ ಅಪ್ಪ ಅಮ್ಮ ಕಟ್ಟಿರಲಿಲ್ಲ, ನಾನು ಕಟ್ಟಿದೆ ಹೊಸ ಮನೆ, ನೋಡಿ ಕಟ್ಟಿದ್ದೀನಿ ನಾನು, ನಮ್ಮ ಮನೆಯವ್ರು ಯಾರು ಕಟ್ಟದೆ ಇರೋವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ಆ ರೀತಿ ಏನೋ ಒಂದು ಹೊಸದನ್ನು ಮಾಡಿದಾಗ ನಮ್ಮಲ್ಲಿ ಆ ಭಾವನೆ ಬರೋದು ಸ್ವಾಭಾವಿಕ, ಬಂದ್ಬಿಡುತ್ತೆ ನಾನು ಮಾಡಿದೆ ಇದು, ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ವಸ್ತುವನ್ನು ನಾನು ಕಂಡುಹಿಡಿದೆ, ನಾನು ಸಾಧಿಸಿದೆ. ಈ ಜನರೇಷನ್ ಗ್ಯಾಪ್ ಅಂತ ಕರಿತೀವಿ. ಅಂದರೆ ಯಾವಾಗಲೂ ಕೂಡ ತಂದೆ ತಾಯಿಯರಿಗೆ ಅವ್ರ ಮಕ್ಕಳನ್ನು ಹ್ಯಾಂಡಲ್ ಮಾಡೋದು ಬಹಳ ಕಷ್ಟ ಅಂತೆ. ಮಕ್ಕಳು ಹದಿಹರೆಯನ್ನು ದಾಟ್ತಾ ಇದ್ದಂಗೆ ಅವರು ಪ್ರಪಂಚವನ್ನು ನೋಡುವಂಥ ದೃಷ್ಟಿಕೋನವೇ ಬದಲಾಗ್ತಾ ಹೋಗ್ಬಿಡುತ್ತೆ. ಅವ್ರಿಗೆ ಅಪ್ಪ ಅಮ್ಮಂದ್ರ ಬಗ್ಗೆ ಅನಿಸುತ್ತೆ ಅಥವಾ ಅವ್ರ ಅಜ್ಜಿ ತಾತಂದ್ರ ಬಗ್ಗೆ ಅನಿಸುತ್ತೆ, ಏ ನೀವೆಲ್ಲ ಹಳೆ ಕಾಲದವರು, ನಿಮ್ಮ ವಿಚಾರಗಳೆಲ್ಲ ಗೊಡ್ಡು ವಿಚಾರಗಳು, ಅವೆಲ್ಲ ಏನು ಪ್ರಯೋಜನ ಇಲ್ಲ, ಈಗ ಹೊಸ ವಿಚಾರಗಳು ಬಂದಿವೆ. ಅದು ಈಗಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ ಅಲ್ವಾ. ಸೊ ಅದು ಎಲ್ಲ ಕಾಲದಲ್ಲೂ ಇದ್ದದ್ದೇ, ಅದೇನು ಹೊಸದಲ್ಲ. ಇವಾಗ ಜೆನ್ಜಿ ಅಂತ ಕರಿತೀವಿ ಅಲ್ವಾ, ಜೆನ್ಜಿ. ಸೊ ಜೆನ್ಜಿಯ ಒಂದು ದೃಷ್ಟಿಕೋನವೇ ಬೇರೆ. ಅವರು ಹೊಸ ವಿಚಾರಗಳನ್ನು ತಮ್ಮದಾಗಿಸ್ಕೊಳ್ತಾರೆ, ಹಳೆಯದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಸತ್ಯಾಂಶ ಏನಪ್ಪ ಅಂತಂದರೆ ಇದು ಜೆನ್ಜಿಯ ಒಂದು ವಿಶೇಷತೆ ಏನಲ್ಲ, ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿಯರು ನಮ್ಮ ಬಗ್ಗೆನೂ ಹಿಂಗೆ ಹೇಳ್ತಾ ಇದ್ರು, ನಮ್ಮ ತಂದೆ ತಾಯಿಯರು ಚಿಕ್ಕವರಾಗಿದ್ದಾಗ ಅವ್ರ ತಂದೆ ತಾಯಿಯರು ಅವ್ರಿಗೆ ಬಹುಶಃ ಹಿಂಗೆ ಹೇಳಿದ್ರು. ಸೊ ಹೀಗೆ ನಾವು ಇತಿಹಾಸವನ್ನು ನೋಡ್ತಾ ಹೋದರೆ ಸಾಕ್ರೆಟಿಸ್ ಹೇಳಿರೋ ಅಂಥ ಕೆಲವು ಮಾತುಗಳಿವೆ, ಅವು ಕೂಡ ಇವತ್ತಿನ
ಸನ್ನಿವೇಶದಲ್ಲಿ ನಾವು ಜನ

0: ಈ ಬಗ್ಗೆ ಏನು ಹೇಳ್ತೀವೋ ಅದಕ್ಕೆ ಅನ್ವಯ ಆಗೋ ರೀತಿಯಲ್ಲೇ ಇದೆ. ಸೊ ಆ ಜನರೇಷನ್ ಗ್ಯಾಪ್ ಅನ್ನೋದು ಅದು ಇವತ್ತಿಂದು ನಿನ್ನೆ ಮೊನ್ನೆದಲ್ಲ, ಬಹಳ ಕಾಲದಿಂದ ಇರೋವಂಥದ್ದೇ. ಅದು ಯಾಕೆ ಹಾಗಾಗುತ್ತೆ ಅಂತಂದರೆ, ಒಂದು ಕಾಲಘಟ್ಟದಲ್ಲಿ ನಮ್ಮೆಲ್ಲರಿಗೂ ಆ ಒಂದು ಭಾವನೆ ಬರುವಂಥದ್ದು ಸಹಜ, ನಾನು ಮಾಡ್ತಾ ಇದ್ದೀನಿ, ನಾನು ಸಾಧಿಸ್ತಾ ಇದ್ದೀನಿ, ಸೊ ನನ್ನತನವನ್ನು ಪ್ರಪಂಚಕ್ಕೆಲ್ಲ ತೋರಿಸ್ಕೊಳ್ಬೇಕು ಅನ್ನೋಂಥ ಒಂದು ಉತ್ಕಟವಾದಂಥ ಒಂದು ಒಳಗಡೆಯಿಂದ ಬರೋ ಒಂದು ಒದ್ಕೊಂಬರೋಂಥ ಪ್ರೇರಣೆ ಇರುತ್ತೆ. ನಾನು ಸಾಧಿಸಿದ್ದೀನಿ ಅಂತ ತೋರಿಸ್ಕೋಬೇಕು, ನನ್ನತನವನ್ನು ನಾನು ಸ್ಥಾಪಿಸ್ಕೋಬೇಕು ಅಂತ. ಅದರ ಒಂದು ಹುಮ್ಮಸ್ಸಿನಲ್ಲಿ ನಾವು ಅನೇಕ ವಿಷಯಗಳನ್ನು ಮರೆತು ಬಿಡ್ತೀವಿ. ಈಗ ಮನೆ ನಾನು ಕಟ್ಟಿದ್ದೀನಿ ಅಂತಂದರೆ ಬಹುಶಃ ಅದು ಸೈಟ್ ಬೇರೆ ಯಾರೋ ಕೊಟ್ಟರೋ ಏನೋ, ನಮ್ಮಪ್ಪ ಮಾಡಿದ ಸೈಟಲ್ಲಿ ನಾನು ಮನೆ ಕಟ್ಟಿರಬಹುದು. ಸೊ ಸೈಟ್ ಎಲ್ಲಿಂದ ಬಂತು ಅನ್ನೋ ಪ್ರಶ್ನೆ, ಅದೂ ನಾನೇ ತೊಗೊಂಡಿದ್ದೀನಿ ಅಂತಲೇ ಅಂದ್ಕೊಳ್ಳೋಣ. ಈಗ ಮನೆ ಕಟ್ಟಬೇಕಾದ್ರೆ ನಾನು ಏನು ತೊಗೊಂಡಪ್ಪ, ನಾನು ಇಟ್ಟಿಗೆ ಬಂತು, ರೈಟ್, ಇಟ್ಟಿಗೆಯನ್ನು ಬಳಸಿದೆ. ಆ ಇಟ್ಟಿಗೆ ಎಲ್ಲಿಂದ ಬಂತು, ಅದು ಮಣ್ಣಿನಿಂದಲೇ, ಅದು ಹಳೆಯದೇ, ಹಳೆ ಭೂಮಿ. ಹಳೆ ಭೂಮಿಯಿಂದ ಹೊಸ ಇಟ್ಟಿಗೆಯನ್ನು ತಯಾರು ಮಾಡಿ ನಾನು ಹೊಸ ಮನೆ ಕಟ್ಕೊಂಡಿದ್ದೀನಿ. ಅದನ್ನು ಕ್ಯೂರಿಂಗ್ ಮಾಡಬೇಕಾದ್ರೆ ನೀರು ತೊಗೊಂಡಲ್ಲ, ನೀರು ಅದು ಎಲ್ಲಿಂದ ಬಂತಪ್ಪ, ಹಳೆ ನೀರು. ಸೊ ಹೀಗೆ ನಾವು ಲೆಕ್ಕ ಹಾಕ್ತಾ ಹೋದಾಗ ಹಳೆಯದನ್ನೇ ನಾನು ಹೊಸ ರೂಪದಲ್ಲಿ ಕಟ್ತಾ, ಇದು ನನ್ನದು, ಇದನ್ನು ನಾನು ಮಾಡಿದೆ ಅಂತ ಅಂದ್ಕೊಳ್ಳೋಂಥ ಒಂದು ದುರಹಂಕಾರದ ಹಂತವನ್ನು ನಾನು ತಲುಪಿಬಿಡ್ತೀನಿ. ಅದು ನಿತ್ಯ ಜೀವನದಲ್ಲಿ ಮಾತ್ರ ಅಲ್ಲ, ನಾವು ಯಾವ ಆವಿಷ್ಕಾರವನ್ನು ತಗೊಂಡ್ರೂ ಕೂಡ ಅದೇ ರೀತಿಯೇ ಇರುತ್ತೆ. ಅದನ್ನು ಪೂರ್ವ ಸೂರಿಗಳು ಅಂತ ಕರಿತೀವಿ. ಬಹಳ ಸುಂದರವಾದಂಥ ಒಂದು ಪದ ಅದು, ಪೂರ್ವ ಸೂರಿಗಳು. ಕಾಳಿದಾಸ ಹೇಳ್ತಾನೆ, ಪೂರ್ವ ಸೂರಿಗಳ ಒಂದು ಸ್ಫೂರ್ತಿಯ ಮೇಲೆ, ಅವರು ಕೊಟ್ಟಂಥ ಮಾರ್ಗದರ್ಶನದ ಮೇಲೆ ನಾನು ನನ್ನ ಕಾವ್ಯಗಳನ್ನು ರಚನೆ ಮಾಡಿದ್ದೀನಿ. ಕಾಳಿದಾಸನಂಥ ಮಹಾನ್ ವ್ಯಕ್ತಿ ಹೇಳ್ತಾನೆ, ಹಿಂದಿನವ್ರು ಹೇಳಿರೋದ್ರಿಂದ ನನಗೆ ಮಾಡೋದಕ್ಕಾಯಿತು. ನ್ಯೂಟನ್ ಯಾವುದೋ ಕೆಲವು ಆವಿಷ್ಕಾರಗಳನ್ನು ಮಾಡ್ದ ಅಂತಂದರೆ ನ್ಯೂಟನ್ ತಾನಾಗಿಯೇ ಏನೋ ಮಾಡಿಬಿಟ್ನ ಅಂತಂದರೆ ಇಲ್ಲ, ನ್ಯೂಟನ್ ಹೇಳ್ತಾನೆ, ಗೆಲಿಲಿಯೋ ಹೇಳಿದ್ದ ಅಥವಾ ಇನ್ಯಾರೋ ಹೇಳಿದರು, ಅದನ್ನು ನಾನು ಮುಂದುವರಿಸ್ಕೊಂಡು ಬಂದೆ, ಅದನ್ನು ಅಲ್ಲೇ ನಿಂತು ಹೋಯ್ತಾ ಅಂದರೆ ಇಲ್ಲ, ನ್ಯೂಟನ್ ಆದ ನಂತರ ಇನ್ನೊಂದಷ್ಟು ಜನ ಬಂದರು, ಅವರು ಅದನ್ನು ಮುಂದುವರಿಸ್ಕೊಳ್ತಾ ಹೋದರು. ಐನ್ಸ್ಟೀನ್ ಒಂದು ಮಹತ್ವಾದಂಥ ಸಿದ್ಧಾಂತವನ್ನು ಮುಂದಿಟ್ಟ, ಅಲ್ಲಿಗೆ ನಿಂತು ಹೋಯ್ತಾ, ತಾನೇ ಏನೋ ಮಾಡಿದ್ನ, ಇಲ್ಲ, ಹಿಂದಿನವರನ್ನು ಆಧರಿಸಿ ಪರಿಷ್ಕರಣೆ ಮಾಡ್ದ. ಐನ್ಸ್ಟೈನ್ ಮಾಡಿದ್ದನ್ನು ಪರಿಷ್ಕರಣೆಗೊಳಿಸ್ತಾ ಇನ್ನೊಂದಷ್ಟು ಜನ ಏನೇನೋ ಮಾಡಿದರು. ಸೊ ಹಾಗೆ ಹೊಸದು ಬಂದರೂ ಕೂಡ ಅದು ಹಳೆಯದರ ಆಧಾರದ ಮೇಲೆಯೇ ನಿಲ್ಲೋವಂಥದ್ದು. ನಾವು ಏನೇ ಹೊಸದು ಮಾಡಿದರೂ ಅದರಲ್ಲಿ ಹಳೆಯದು ಇಲ್ಲದೇ ಇರೋದಕ್ಕೆ ಸಾಧ್ಯವಿಲ್ಲ. ಸೊ ಹಳತು ಹೊಸತರೊಳ್ ಇರದೆ ಮಂಕುತಿಮ್ಮ. ಸೊ ನಾವು ಏನೇ ಮಾಡಿದರೂ ಕೂಡ ನಮ್ಮ ಒಂದು ವಿನಮ್ರ ಭಾವದಿಂದ ನಮ್ಮ ಪೂರ್ವ ಸೂರಿಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಇದಕ್ಕೆಲ್ಲ ಪೂರಕವಾಗಿರುವಂತಹ ಅದೇ ಇಷ್ಟೆಲ್ಲ ಹಳೇದು ಹೇಳಿದ್ರಲ್ಲ, ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು, ಹಳೆ ಹಿಮಾಚಲ ಗಂಗೆ. ಸೊ ಅದರ ಒಂದು ಪ್ರತೀಕವಾಗಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರುವಂಥ ಪ್ರಕೃತಿಯ ಎಲ್ಲ ಅಂಶಗಳನ್ನು ನಾವು ಗೌರವಪೂರ್ವಕವಾಗಿ ಆಧಾರದಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿದಾಗ ಆಗ ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆ ತರೋದಕ್ಕೆ ಸಾಧ್ಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 127 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರಾವ್ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಿಸಿದ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿದ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅರಣ್ಯದ ಅಜ್ಞಾತ ವಾಸದಲ್ಲಿ ಕಗ್ಗತ್ತಲಲ್ಲಿ ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಪಾಂಡವರಿಗೆ ವಿಶ್ರಾಂತಿ ಬೇಕಿತ್ತು. ಪ್ರಾಣವೇ ಹೋಗುವಂತಿದ್ದ ಆ ಕ್ಷಣದಲ್ಲಿ ಧರ್ಮರಾಯನ ಮಾತಿನಂತೆ ನಕುಲ ಸರೋವರ

ಮರವೊಂದನ್ನು ಹುಡುಕಿಕೊಂಡು ಹೋದ. ಸ್ಫಟಿಕದಂತಿದ್ದ ತಂಪಾದ ನೀರನ್ನು ಕಂಡು ಬೊಗಸಿಯಲ್ಲಿ ತುಂಬಿಕೊಳ್ಳಲು ಹೋದಾಗ ನಿಲ್ಲು ನಕುಲ ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನೀರನ್ನು ಮುಟ್ಟಿದರೆ ಮರಣ ನಿಶ್ಚಿತ ಎಂಬ ಅಶರೀರವಾಣಿ ಮೊಳಗಿತು. ಆದರೆ ವಿಪರೀತ ಬಾಯಾರಿಕೆ ಮತ್ತು ತನ್ನ ಧನುರ್ವಿದ್ಯೆಯ ಅಹಂನಲ್ಲಿದ್ದ ನಕುಲ ಆ ಮಾತನ್ನು ಲೆಕ್ಕಿಸದೆ ನೀರು ಕುಡಿದು ಕ್ಷಣಾರ್ಧದಲ್ಲಿ ಎಣವಾಗಿ ಬಿದ್ದ. ನಂತರ ಬಂದ ಸಹದೇವ, ಗದಾಪಣಿ ಭೀಮ ಮತ್ತು ಲೋಕವೀರ ಅರ್ಜುನ ಸಹ ತಮ್ಮ ಅಪಾರ ಬಾಹುಬಲ ಹಾಗೂ ಶಸ್ತ್ರಾಸ್ತ್ರಗಳ ಗರ್ವದಿಂದ ಆ ನಿಗೂಢ ಎಚ್ಚರಿಕೆಯನ್ನು ಕಡೆಗಣಿಸಿದರು. ಯಾರ ಶಕ್ತಿಯೂ ಆ ಸಹೋದರ ದಂಡಿಯಲ್ಲಿ ನಡೆಯಲಿಲ್ಲ. ನಾಲ್ವರು ನಿರ್ಜೀವವಾಗಿ ನೆಲಕ್ಕುರುಳಿದರು. ಕೊನೆಗೆ ತಮ್ಮಂದಿರನ್ನು ಹರಸುತ್ತ ಬಂದ ಧರ್ಮರಾಯನಿಗೆ ಅಲ್ಲಿ ಕಂಡ ದೃಶ್ಯ ಎದೆ ನಡುಗಿಸುವಂತಿತ್ತು. ಯಾವುದೇ ಗಾಯವಿಲ್ಲದೆ ಬಿದ್ದಿದ್ದ ವೀರ ಸಹೋದರನ್ನು ನೋಡಿ ಇದು ಸಾಮಾನ್ಯ ಶತ್ರುವಿನ ಕೆಲಸವಲ್ಲ, ಯಾವುದೋ ದೈವಿಕ ಪರೀಕ್ಷೆ ಎಂಬುದು ಆತನಿಗೆ ಅರ್ಥವಾಯಿತು. ದುಃಖದ ನಡುವೆಯೂ ನೀರಿಗಿಳಿದಾಗ ಬಕರೂಪಿ ಯಕ್ಷ ಪ್ರತ್ಯಕ್ಷನಾಗಿ ಅದೇ ಸಾವಿನ ಎಚ್ಚರಿಕೆ ನೀಡಿದ. ಧರ್ಮರಾಯ ಧಾವಂತಕ್ಕೆ ಬೀಳದೆ ಕೈಮುಗಿದು, ಮಹಾತ್ಮನೇ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನನ್ನ ಬುದ್ಧಿಗನುಸಾರ ಉತ್ತರಿಸುವೆ ಎಂದು ಶಾಂತ ಚಿತ್ತನಾಗಿ ನಿಂತ. ಅಲ್ಲಿಂದ ಜ್ಞಾನ ಮತ್ತು ವಿವೇಕದ ಅಪರೂಪದ ಸಂವಾದ ಆರಂಭವಾಯಿತು. ಭೂಮಿಗಿಂತ ಭಾರವಾದದ್ದು ಯಾವುದು, ಆಕಾಶಕ್ಕಿಂತ ಎತ್ತರವಾದದ್ದು ಯಾವುದು, ಗಾಳಿಗಿಂತ ವೇಗವಾಗಿ ಓಡುವುದು ಯಾವುದು ಎಂದು ಯಕ್ಷ ಕೇಳಿದಾಗ ಧರ್ಮರಾಯ ಕಿಂಚಿತ್ತು ತಡಮಾಡದೆ, ಎತ್ತ ತಾಯಿ ಭೂಮಿಗಿಂತ ಭಾರ, ತಂದೆ ಆಕಾಶಕ್ಕಿಂತ ಎತ್ತರ, ಮನುಷ್ಯನ ಮನಸ್ಸು ಗಾಳಿಗಿಂತ ವೇಗ, ಮತ್ತು ನಮ್ಮ ಚಿಂತೆ ಇಲ್ಲಿಗಿಂತ ಹೆಚ್ಚಾಗಿ ಹರಡುತ್ತದೆ ಎಂದು ಹೇಳಿದ. ಮನುಷ್ಯ ಯಾವುದನ್ನು ತೊರೆದರೆ ಎಲ್ಲರಿಗೂ ಪ್ರಿಯನಾಗುತ್ತಾನೆ, ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯ ಯಾವುದು ಎಂಬ ಯಕ್ಷನ ಕಠಿಣ ಪ್ರಶ್ನೆಗೆ, ಅಹಂಕಾರವನ್ನು ತೊರೆದರೆ ಮನುಷ್ಯ ಎಲ್ಲರಿಗೂ ಪ್ರಿಯನಾಗುತ್ತಾನೆ. ದಿನವೂ ಕಣ್ಣೆದುರೇ ಸಾವಿರಾರು ಜೀವಿಗಳು ಸಾವನ್ನಪ್ಪುತ್ತಿದ್ದರೂ ತಾನು ಮಾತ್ರ ಶಾಶ್ವತವಾಗಿ ಬದುಕಿರುತ್ತೇನೆ ಎಂದು ಮಾನವ ಭಾವಿಸುವುದೇ ಜಗತ್ತಿನ ಪರಮ ಆಶ್ಚರ್ಯ ಎಂದು ಉತ್ತರಿಸಿದ. ಧರ್ಮರಾಯನ ಅಪಾರ ಜ್ಞಾನ ಮತ್ತು ಸ್ಥಿತ ಪ್ರಜ್ಞತೆಗೆ ಮೆಚ್ಚಿದ ಯಕ್ಷ, ನಿನ್ನ ಒಬ್ಬ ಸಹೋದರನನ್ನು ಮಾತ್ರ ಬದುಕಿಸುವೆ, ಯಾರು ಬೇಕು ಎಂದಾಗ ಧರ್ಮರಾಯ ಭೀಮ ಅರ್ಜುನರನ್ನು ಬಿಟ್ಟು ಮಾದ್ರಿಯ ಮಗ ನಕುಲನನ್ನು ಆಯ್ಕೆ ಮಾಡಿದ. ಆಶ್ಚರ್ಯಗೊಂಡ ಯಕ್ಷನಿಗೆ, ನನ್ನ ತಂದೆಗೆ ಕುಂತಿ ಮತ್ತು ಮಾದ್ರಿ ಇಬ್ಬರು ಸಮಾನ ತಾಯಂದಿರು, ಕುಂತಿಯ ಮಗನಾಗಿ ನಾನು ಬದುಕಿರುವಾಗ ಮಾದ್ರಿಯ ಒಬ್ಬ ಮಗನಾದರೂ ಬದುಕಿರಬೇಕಲ್ಲವೇ, ಧರ್ಮ ಮತ್ತು ಸಮಾನತೆಯೇ ನನ್ನ ನಿಲುವು ಎಂದು ಉತ್ತರಿಸಿದ. ಈ ನಿಸ್ವಾರ್ಥ ಧರ್ಮನಿಷ್ಠೆಗೆ ಶರಣಾದ ಯಕ್ಷ ಸಾಕ್ಷಾತ್ ಯಮ ಧರ್ಮರಾಜನಾಗಿ ಪ್ರತ್ಯಕ್ಷನಾಗಿ ನಾಲ್ವರು ಸಹೋದರರನ್ನು ಬದುಕಿಸಿಕೊಟ್ಟ. ಆಪತ್ತಿನ ಸಮಯದಲ್ಲಿ ಮನುಷ್ಯನನ್ನು ಪಾರು ಮಾಡುವುದು ಆತನ ಶಕ್ತಿ, ಶೌರ್ಯ ಅಥವಾ ಆಸ್ತಿಪಾಸ್ತಿಯಲ್ಲ, ಬದಲಿಗೆ ಆತನಲ್ಲಿರುವ ಸಂಯಮ, ವಿವೇಕ ಮತ್ತು ಧರ್ಮದ ಮಾರ್ಗ ಮಾತ್ರ. ಅಹಂಕಾರವನ್ನು ಬದುಕಿಟ್ಟು ಶಾಂತವಾಗಿ ಯೋಚಿಸಿದರೆ ಎಂತಹ ಮಹಾ ಸಂಕಟವನ್ನು ಮೆಟ್ಟಿ ನಿಲ್ಲಬಹುದು? ಕೆಲವೊಮ್ಮೆ ನಾವು ಯಾರನ್ನು ಎದುರು ಹಾಕಿಕೊಂಡಿದ್ದೇವೆ ಎನ್ನುವ ಸೂಕ್ಷ್ಮ ನಮಗೆ ತಿಳಿದಿರುವುದಿಲ್ಲ. ನಮಗಿಂತ ಅಧಿಕಾರ ಮತ್ತು ಹಣದ ವಿಷಯದಲ್ಲಿ ಶಕ್ತಿವಂತರನ್ನು ಎದುರು ಹಾಕಿಕೊಂಡಾಗ ಅಲ್ಲಿ ಬರೀ ಧೈರ್ಯ ಇದ್ದರೆ ಸಾಲದು, ಅದರ ಜೊತೆಗೆ ಯುಕ್ತಿ ಮತ್ತು ಸಮಾಧಾನವೂ ಇರಬೇಕು. ನಮ್ಮಲ್ಲಿನ ವಿವೇಕ ಮತ್ತು ಸಮಾಧಾನ ಪ್ರಜ್ಞೆ ಜಾಗೃತವಾಗಿದ್ದಾಗ ಎಂತಹ ಸಮಸ್ಯೆಯನ್ನು ಕೂಡ ನಿವಾರಿಸಲು ಮನಸ್ಸು ಸಿದ್ಧವಾಗಿ ಬಿಡುತ್ತದೆ. ಆದ್ದರಿಂದಲೇ ಬದುಕನ್ನು ಆತ್ಮವಿಶ್ವಾಸದಿಂದ ಸಮಾಧಾನ ಸೃಷ್ಟ ನಿಲುವಿನಿಂದ ಎದುರಿಸೋಣ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಯಕ್ಷ ಪ್ರಶ್ನೆಗಳಿಗೆ ಉತ್ತರಿಸಿ ಸಹೋದರರನ್ನು ಬದುಕಿಸಿಕೊಂಡ ಧರ್ಮರಾಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು,
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
0: ಕೆಳಗೊರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮ. ಕುಡಿತದಿಂದ ಆಗುವ ದುಷ್ಪರಿಣಾಮಗಳು, ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಪರಿಚಯ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳು.

0: ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಪ್ರಶಾಂತ್ ಅಂತ. ನಾನೊಬ್ಬ ಚೇತರಿಸುತ್ತಿರುವ ಮದ್ಯವ್ಯಸನಿ.
1: ಈ ಕುಡಿತದಿಂದ ನನ್ನ ಮನೆಯಲ್ಲಾದಂತ ಒಂದು ಕಷ್ಟ ನೋವುಗಳನ್ನ ನಾನು ಯಾರಿಗೂ ಹೇಳಕ್ಕಾಗದೆ, ಅದಕ್ಕೆ ಚಿಕಿತ್ಸೆ ಪಡೆಯಕ್ಕು ಆಗದೆ ಭಾರಿ ನೊಂದು ಜೀವನ ಮಾಡಿದಂತ ಒಬ್ಬ ವ್ಯಕ್ತಿ ನಾನು. ಏಕೆಂದ್ರೆ ಏನೋ ಸಂಘದ ಸವಾಸ ಅಥವಾ ಸ್ನೇಹಿತರ ಸವಾಸದಿಂದ ಈ ಕುಡಿತ ಅನ್ನೋದನ್ನ ಪ್ರಾರಂಭ ಮಾಡಿಕೊಂಡೆ. ನಾನೇನು ಪ್ರಥಮವಾಗಿ ಇಷ್ಟೊಂದು ಬಾಟಲ್ ಕುಡಿದಿಲ್ಲ, ನಾನು ಅಂತಂತವಾಗಿ ಕುಡಿದು ಕುಡಿದು ಕ್ರಮೇಣ ಕುಡ್ತಾ ಇದ್ದೆ. ನಾನಿರ್ತಿರ್ಲಿಲ್ಲ, ನಾನಿದ್ದೆ ಕುಡ್ತಾ ಇದ್ದೆ, ನಾನು ಬದುಕ್ತಾನೆ ಇರಲಿಲ್ಲ. ಆ ಪರಿಸ್ಥಿತಿಗೆ ಹೊರಟೋಗಿದ್ದೀನಿ. ಬಿಡ್ಬೇಕಂತ ಆಸೆ, ಅದು ಹೆಂಗೆ ಬಿಡ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ಏನೋ ದುಡ್ಡಿರೋರು, ಅವ್ರ ತಂದೆ ತಾಯಿಗಳು ರಿಹ್ಯಾಬಿಲಿಟೇಷನ್ನು ಅಥವಾ ಬೇರೆ ಇನ್ನೇನೋ ಹಾಸ್ಪಿಟ್ಲಿಗೆಲ್ಲ ಸೇರಿಸ್ತಾರೆ. ಸೊ ನನ್ನ ಮನೇಲಿ ಆ ಸೇರ್ಸಕ್ಕೂ ಅವ್ರಿಗೆ ಆರ್ಥಿಕವಾಗಿ ಭಾರಿ ಕಷ್ಟ ಇತ್ತು, ಮತ್ತೆ ಅವ್ರಿಗೆ ಈ ಸಂದೇಶನೂ ಗೊತ್ತಿಲ್ಲ, ಇದೊಂದು ರೋಗ ಅಂತ ಮನೆಯವ್ರಿಗೂ ಗೊತ್ತಿಲ್ಲ. ಈ ರೋಗ ಅಂತ ಗೊತ್ತಾಗಿದೆ ಯಾವಾಗ ನನಗೆ ಅಂತ ಅಂದ್ರೆ, ನಾನು ಈ ಎ ಅನ್ನೋ ಒಂದು ಕಾರ್ಯಕ್ರಮ ಬಂದ್ಮೇಲೆ ಅಲ್ಲಿ ನಂತರನೇ ನಡೀತಾ ಇರ್ತಕ್ಕಂಥವ್ರು ಸಿಕ್ಕದ ಮೇಲೆ ಅವರ ಅನುಭವದಿಂದ ನಾನು ಅವ್ರನ್ನ ಕಂಡೆ. ನಾನು ಅವ್ರು ಹೇಳ್ತಾ ಇದ್ರು, ನಾನೊಬ್ಬ ಕುಡುಕ, ನನ್ನ ಹೆಸರು ಇಂತಿದ್ದು ಅಂತ. ಏನಪ್ಪ ಇಷ್ಟು ಧೈರ್ಯವಾಗಿ ಹೇಳ್ತಾರೆ, ನಾನೊಬ್ಬ ಕುಡುಕ, ನನ್ನ ಹೆಸರು ಇಂತಿದ್ದು ಅಂತ ಹೇಳ್ತಾರೆ. ಹೆಂಗೆ ಇದನ್ನ ಕುಡಿತದಿಂದ ದೂರ ಆಗೋದು ಹೆಂಗಪ್ಪ ಅಂತ ಭಾರಿ ಕಷ್ಟದಲ್ಲಿದ್ದಾಗ ಈ ಕಾರ್ಯಕ್ರಮ ನಮಗೆ ತುಂಬಾ ಸಹಾಯ ಮಾಡಿದೆ. ಇಲ್ಲಿ ಯಾರು ನಮಗೆ ಅವಸ್ಥೆ ಕೊಟ್ಟಿಲ್ಲ, ಇಲ್ಲಿ ಯಾರು ನನಗೆ ಬಲವಂತ ಮಾಡಿಲ್ಲ.

ಪ್ರೀತಿ ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಈ ಪ್ರೀತಿ ಕೊಡೋದ್ರಿಂದ ನನಗೆ ಸ್ವಲ್ಪ ಮೈಂಡ್ ಸ್ವಲ್ಪ ಒಂದು ನ್ಯಾರಿ ಬಂತು. ಇಲ್ಲ, ನಾನು ಬದುಕಬೇಕು, ಇನ್ನೂ ಸ್ವಲ್ಪ ದೇವರು ಕೊಟ್ಟಿರೋಂಥ ಆಯಸ್ಸನ್ನು ನಾನು ಬದುಕಬೇಕು ಅಂತ ಒಂದು ಆಸೆ ಹಂಬಲ ಬಂತು. ಅಷ್ಟೇ ನಮಗೆ ಬೇಕಾಗಿರೋದು. ಯಾವಾಗ ಈ ಆಸೆ ಹಂಬಲ ನಮಗೆ ಮನಸ್ಸಲ್ಲಿ ಬಂದುಬಿಟ್ರೆ ಕೊಡ್ತಾ ಏನು ದೊಡ್ಡ ಸಮಸ್ಯೆ ಇಲ್ಲ, ಬಿಡ್ಬೋದು. ಅದು ಹೆಂಗೆ ಬಿಡ್ಬೋದು ಅನ್ನೋದ್ರ ಬಗ್ಗೆನೇ ನಾವು ಇವತ್ತು ನಿಮ್ಮ ಜೊತೆಗೆ ಮುಕ್ತವಾಗಿ ಮಾತಾಡ್ತಿದ್ವಿ.

ಯಾವ ರೀತಿ ನಾನು ನಮ್ಮ ಜೀವನ ಬದಲಾವಣೆ ಮಾಡಿಕೊಂಡಿದ್ದೀನಿ. ಈ ಕೊಡ್ತಾ ಇಲ್ಲದೇನು ಎಂಜಾಯ್ ಮಾಡಬಹುದು, ಕೊಡ್ತಾ ಇಲ್ಲದೇನೆ ಬದುಕಬಹುದು. ಇದ್ರ ಬಗ್ಗೆ ನನಗೆ ಇಲ್ಲಿ ಮಾಹಿತಿಗಳು ಹಿರಿಯ ಬಂಧುಗಳು ಕೊಟ್ಟಿದ್ದನ್ನ ನಾನು ಕೇಳ್ಕೊಂಡು ಅದು ಅನುಸರಿಸ್ಕೊಂಡು ಅದನ್ನು ಪಾಲನೆ ಮಾಡಿಕೊಂಡು ನಮ್ಮ ಹಳೆ ಸ್ನೇಹಿತರನ್ನ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು, ಯಾಕಂದ್ರೆ ಹಳೆ ಸ್ನೇಹಿತರಿಗೆ ಈ ಮಾಹಿತಿ ಗೊತ್ತಿರೋದಿಲ್ಲ, ಯಾರು ಬಂದು ನನ್ನ ಬಾಯಿಗೆ ತುರುಕಿರೋದಿಲ್ಲ. ಬಟ್ ಇದು ಕಲ್ತ್ಬಿಟ್ಟಿದ್ದೀನಿ. ಬಿಡಬೇಕಾದ್ರೆ ನಾವು ಬಿಟ್ಟಿರೋರ ಜೊತೆಗೇನೆ ಹೋಗ್ಬೇಕು. ಅಂದ್ರೆ ಯಾರು ಕುಡಿತಾ ಇದ್ದಾರೆ, ಯಾರು ಈ ಕುಡಿತದಿಂದ ದೂರ ಆಗಿ ಒಂದು ಸೇವೆ ಮಾಡ್ತಾ ಇದ್ದಾರೆ, ಅವ್ರು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ಹೋಗುವಂಥದ್ದೇ ಈ ಕಾರ್ಯಕ್ರಮದ. ಇದರಲ್ಲಿ ಮೊದಲೇ ಹೇಳಿದಂಗೆ, ನೀನ್ ಓದಿದೀಯಾ, ನಿನ್ ಬಡವನ, ನಿನ್ ಶ್ರೀಮಂತನ, ನಿನ್ ಕೆಲ್ಸಕ್ಕಿದೀಯಾ, ಕೂಲಿ ಮಾಡ್ತಿದ್ಯಾ, ಆಟೋ ಓಡಿಸ್ತಿದ್ಯಾ, ಅದನ್ನೇನು ಕೇಳಲಿಲ್ಲ ಅವ್ರು. ಏನಪ್ಪ ನಿಮ್ಗೆ ಸಮಸ್ಯೆ? ಸಾರ್ ಕುಡಿಯೋದ್ ಕಲ್ತ್ಬಿಟ್ಟಿದ್ದೀನಿ ಸರ್, ನಾನು ಬಿಡ್ಬೇಕಂತ ಆಸೆ ಇದೆ ಸರ್. ಇಷ್ಟು ಹೇಳಿದ್ರೆ ಸಾಕು, ನಾವು ಟಕ್ಕನ್ ಬರ್ತೀವಿ. ಈ ಕಾರ್ಯಕ್ರಮ ಹೇಳದೆ ಅಂತ. ಸೊ ಈ ಸಮಸ್ಯೆಯವರು ಕೂಡ ಅದನ್ನೇ ಮಾಡ್ತಾರೆ. ಯಾಕಂದ್ರೆ ಈ ಕೋಟೆಲ್ಲಿ ಇನ್ಯಾರು ಕುಡಿತಾನೆ ಇಲ್ವಾ, ಅಥವಾ ಬೇರೆ ಜಾಗಗಳಲ್ಲಿ ಕುಡಿತಾ ಇಲ್ವಾ, ಸಾವಿರಾರು ಜನ ಕುಡಿತಾ ಇದ್ದಾರೆ, ನರಳುತ್ತಾ ಇದ್ದಾರೆ, ಕಳ್ತನ ಮಾಡ್ತಾವ್ರೆ, ಕುಡಿತಕ್ಕಾಗಿ ಸಂಸಾರ ಹಾಳಾಗಿಬಿಟ್ಟಿವೆ, ಲಿವರ್ ಡ್ಯಾಮೇಜ್ ಆಗಿದೆ, ಆಮೇಲೆ ಬ್ರೈನ್ ಕೆಟ್ಟೋಗಿರ್ತದೆ, ಬುದ್ಧಿ ಕೆಟ್ಟೋಗಿರ್ತದೆ, ಸ್ಟ್ರೋಕ್ ಆಗಿರ್ತದೆ. ಇಷ್ಟೆಲ್ಲ ಕುಡಿಯೋದ್ರಿಂದ ದುಷ್ಪರಿಣಾಮಗಳಾದ್ರೂ ಕೂಡ ಬಿಡಬೇಕಂತ ಆಸೆ ಇದ್ರು ಮಾರ್ಗ ಗೊತ್ತಿರೋದಿಲ್ಲ. ಡಾಕ್ಟರ್ ಹೇಳಿದ್ರೆ ಜಾಸ್ತಿ ಕುಡಿಸಿದಕ್ಕೆ ಬಿಟ್ಬಿಡ್ಯ ಅಂತ ಅಂದ್ರೆ, ಇನ್ಯಾರನ್ನು ಕೇಳಿದ್ರೆ ಬರೀ ಬುದ್ಧಿವಾದ ಹೇಳ್ತಾರೆ ಹೊರತು ಯಾರು ಮಾರ್ಗ ತೋರಿಸುವಂತವ್ರು ಯಾರೂ ನಮ್ಗೆ ಸಿಗ್ತಾ ಇರಲಿಲ್ಲ. ಇವತ್ತು ನಾನು ಇಲ್ಲಿ ಏನ್ ಮಾತಾಡ್ತಾ ಇದ್ದೀನೋ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಮಾರ್ಗ ತೋರಿಸೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಾಗ ಸೇಮ್ ಅದೇ ತರ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ತಲೆ ಎಲ್ಲ ಬಿಸಿ, ಸಿಕ್ಕಾಪಟ್ಟೆ ಸಾಲ ಮಾಡಿಬಿಟ್ಟಿದ್ದೀನಿ, ಕೆಲಸದಿಂದ ನನ್ನ ತಡ್ಡಾಕ್ಬಿಟ್ಟಿದ್ದಾರೆ, ಮನೆಯಲ್ಲಿ ಅಶಾಂತಿ, ಜಗಳ, ಜಂಜಾಟ, ಮಕ್ಕಳು ಪ್ರೀತಿ ಇಲ್ಲ, ಮನೆಯವ್ರ ಮೇಲೆ ಪ್ರೀತಿ ಇಲ್ಲ, ಮನೆಯಲ್ಲಿ ಉಪ್ಪಿದೆಯಾ, ಸೊಪ್ಪಿದೆಯಾ, ಬೇಳೆ ಇದೆಯಾ, ಯಾವುದೂ ಗೊತ್ತಾಗ್ತಾ ಇಲ್ಲ. ನನ್ನ ಚಿಂತೆ ಇದ್ದದ್ದು ಏನಪ್ಪ ಅಂತಂದ್ರೆ, ಸಂಜೆ ಕುಡಿಯಕ್ಕೆ ಏನ್ ಮಾಡಿ, ಈಗ ಕುಡಿಯಕ್ಕೆ ಏನ್ ಮಾಡಿ, ಕುಡಿದ್ಬಿಟ್ಟು ಯೋಚನೆ ಮಾಡಕ್ ಹೋಗ್ತೀನಿ. ನನ್ನ ಮನೆ ಬಗ್ಗೆ ಯೋಚನೆ ಮಾಡಿಕೊಂಡು ತಲೆಗೆ ಹಚ್ಚ್ತಾ ಇರಲಿಲ್ಲ. ಮಕ್ಕಳೆಲ್ಲಿದ್ದಾರೆ, ಹೆಂಡತಿ ಎಲ್ಲಿದ್ದಾರೆ, ಅಪ್ಪ ಅಮ್ಮ ಎಲ್ಲಿದ್ದಾರೆ, ಅವ್ರ ಕಷ್ಟ ಸುಖ ಏನು, ನಾನು ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ. ಬರೀ ನನ್ನ ಬಗ್ಗೆನೆ ನಾನು ಚಿಂತೆ ಹೆಂಗೆಪ್ಪ ಅಂದ್ರೆ, ಈ ಕುಡ್ದಿದ್ದೀನಿ, ಮಧ್ಯಾಹ್ನಕ್ಕೆಲ್ಲೂ ದುಡ್ಡು ಒದಿಸ್ಲಿ, ಸಂಜೆಗೆ ಇಲ್ಲಿ ದುಡ್ಡು ಒದಿಸ್ಲಿ, ಯಾರು ಸಿಕ್ಲಿಲ್ಲ ಅಂತಂದ್ರೆ ಮನೆಯಲ್ಲಿ ಸೋಪು, ಕಾಳು, ಕಡ್ಡಿ, ಚಿನ್ನ, ಒಡವೆ, ಗಾಡಿ ಪಾಡಿ ಎಲ್ಲನೂ ಅಡ ಇಟ್ಟಿದ್ದೀನಿ, ಬಿಡಿಸ್ಕೊಳಕ್ಕಾಗಲ್ಲ. ಅದು ಓದದಂಗೆ, ಮಾರ್ವಾಡಿ ಹತ್ರ ಓದಿದ್ದು ಓದದಂಗೆ, ಬಿಡಿಸ್ಕೊಳಕ್ಕೆ ದುಡ್ಡು ಇರಲ್ಲ, ಮನೆಯವ್ರ ಮೇಲೆ ನಂಬಿಕೆ ಇರಲ್ಲ, ನನ್ನ ಮೇಲೇನೆ ನನಗೆ ನಂಬಿಕೆ ಇರಲ್ಲ, ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟೆಲ್ಲ ಅನಾಹುತಗಳಾದ್ರು, ಇಷ್ಟೆಲ್ಲ ಕಷ್ಟಗಳಾದ್ರೂ ಕುಡ್ತಾ ಬಿಡಬೇಕು ಅಂತ ಆಸೆ ಇದ್ರು ಮಾರ್ಗ ಗೊತ್ತಿಲ್ಲ. ಅದೇ ನಿಮ್ ಪುಣ್ಯನೋ ಅಥವಾ ನಮ್ ಪುಣ್ಯನೋ, ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ಸ್ ಅವರು ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಒಬ್ಬ ವ್ಯಕ್ತಿನ ರೆಡಿ ಮಾಡ್ಲಿಕ್ಕೆ ಹಾಸ್ಪಿಟಲ್ ಅಲ್ಲಿ ಒಂದು ತಿಂಗಳಿಗೆ ನನಗೆ ಗೊತ್ತಿರಂಗೆ 20-25 ಸಾವಿರ ರೂಪಾಯಿ ಫೀಸ್ ಮಾಡ್ತಾರೆ. 20-25 ಸಾವಿರನ ನಮ್ಮ ಮನೆಯವರು ಕೊಟ್ಟು ಸೇರ್ಸಂತ ಲೆವೆಲ್ ಅಲ್ಲಿ ಇದಾರಾ? ಇಲ್ಲ. ಆ 25 ಸಾವಿರಕ್ಕೆ ಎಷ್ಟು ಕಷ್ಟಪಡ್ಬೇಕು ಅಂತ ಗೊತ್ತಾ? ನಮ್ಗೆ ಊಟ, ಬಟ್ಟೆ, ಇಲ್ಲಿ ಕಾಫಿ, ಟೀ, ನಾಷ್ಟ, ನಮ್ಮ ಆರೋಗ್ಯ, ಯೋಗ, ಆದ್ರೆ ಅದೇ ತರ ಏ ಬಂಧುಗಳು ಬಂದು ನಿಮ್ಗೆ ಇಲ್ಲಿ ಸಹಾಯ ಮಾಡುವಂಥದ್ದು ಇವೆಲ್ಲ ನೋಡಿದಾಗ ದೇವರು ಎಲ್ಲೋ ನಮ್ಗೆ ಇನ್ನೊಂದಷ್ಟು ದಿನ ಬದುಕಲಿ ಮಕ್ಕಳು, ಎಲ್ಲೋ ಒಂದು ಇದು ನಮ್ಮ ತಂದೆ ತಾಯಿ ಪುಣ್ಯನ ಅಥವಾ ನಾವು ಮಾಡೋದಂತ ಪುಣ್ಯನ ಗೊತ್ತಿಲ್ಲ. ಈ ಕಾರ್ಯಕ್ರಮದ ಒಂದು ತಿರುಳು ನಮ್ಗೆ ಸಿಕ್ಕಿದೆ, ಇದನ್ನ ನೀವು ಬಳಸ್ಕೋಬೇಕು. ಯಾಕೆಂದ್ರೆ ತಂದೆ ತಾಯಿ ಎಷ್ಟು ಕಷ್ಟ ಪಡ್ತಾ ಇರ್ತಾರಂತ ನನಗೆ ಗೊತ್ತು. ಯಾವಾಗ ಗೊತ್ತು? ನಾನು ಕುಡ್ತಾ ಬಿಟ್ಟ ಮೇಲೆ, ನಾನು ಈ ತರ ಸೇವೆ ಮಾಡಕ್ಕೆ ನಿಂತ ಮೇಲೆ ಮಾತ್ರ ನನ್ಗೆ ಗೊತ್ತಾಗಿದ್ದು ನಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ನನ್ನ ಹೆಂಡತಿ ಮಕ್ಕಳು ಎಷ್ಟು ಕಷ್ಟಪಟ್ಟಿದ್ದಾರೆ, ಮತ್ತೆ ಎಷ್ಟು ಸಾಲ ಇತ್ತು, ಎಷ್ಟು ಒಡವೆಗಳು ಇತ್ತು, ಎಷ್ಟು ಸೈಟ್ ಆಳ ಇತ್ತು, ಇದೆಲ್ಲ ನನಗೆ ಗಮನಕ್ಕೆ ಬಂದಿದ್ದು ಯಾವಾಗಪ್ಪ ಅಂತಂದ್ರೆ, ಕುಡ್ತಾ ಬಿಟ್ಟ ಮೇಲೆ ಇಷ್ಟೆಲ್ಲ ಆಳಾದರೂ ನನ್ಗೆ ಬಿಡಕ್ಕಾಗ್ತಾ ಇಲ್ವಲ್ಲ, ಇಷ್ಟೆಲ್ಲ ಮಾನ, ಅಪಮಾನ, ಅವಮಾನ ಎಲ್ಲ ಆದರೂ ಕೂಡ ಬಿಡಕ್ಕಾಗ್ತಾ ಇರಲಿಲ್ವಲ್ಲ, ಏನಿದ್ರ ಅರ್ಥ ಏನಿದು? ಇನ್ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಏನ್ ಯಾರಾದ್ರೂ ಬಂದು ನಮ್ಮನ್ನ ಈ ನನ್ನ ಮಗ ಸತ್ತೋಲಿ, ಕುಡಿದು ಕುಡಿದು ಸತ್ತೋಗ್ಲಿ ಅಂತ ಏನಾದ್ರು ಮಾಟ ಮಂತ್ರ ಮಾಡಿಸ್ಬಿಟ್ಟಿದಾರ? ಈ ತರ ಎಲ್ಲ ನಮ್ಮ ಮನೆಯವರು ಯೋಚನೆ ಮಾಡಿದ್ರು. ಅವರು ದೇವರು ದಿಂಡು ಎಲ್ಲ ಇದಕ್ಕತ್ರ ಹೋಗಿ ಏನೇನೋ ಮಾಡಿಸೋರು, ಆದ್ರೂ ನಾನು ರೆಡಿ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಒಬ್ಬ ಹುಡುಗನಿಗೆ ಆಟ ಜಾಸ್ತಿ,

ಯಾರ ಮಾತನ್ನು ನಂಬಲ್ಲ, ಯಾರ ಮಾತನ್ನೂ ಕೇಳಲ್ಲ. ನನಗೆ ಗೊತ್ತು, ನಾನು ಕುಡ್ದಿದ್ದೀನಿ, ನಾನು ನಿಲ್ಲಿಸ್ತೀನಿ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳ್ತಾನೆ ಅಂದ್ರೆ ಅದು ಒಬ್ಬ ಮಹಾನ್ ಹುಡುಕ. ನಾನೇ ನಿಲ್ಲಿಸ್ತೀನಿ ಅಂತ ಏನಾದ್ರು ನಾವು ಅಂದ್ಕೊಂಡಿದ್ದಿದ್ರೆ ನಮಗೆ ಪ್ರಾಬ್ಲಮ್ ಸಿಗ್ತಾ ಇರಲಿಲ್ಲ. ನನಗೂ ಒಂದು ಸಹಾಯ ಬೇಕು ಅಂತ ನಾನು ಬಂದಾಗ ಈ ಕಾರ್ಯಕ್ರಮ ನನಗೆ ಸಿಕ್ಕಿದ್ದು. ಹೆಂಗೆ ಇದು ಕೆಲಸ ಮಾಡ್ತದೆ, ಏ ಅಂದ್ರೇನು ಇದು, ಏನಲ್ಲಿ ಹೆಂಗ್ ಕೆಲಸ ಮಾಡ್ತದೆ ಅಂದ್ರೆ, ಒಬ್ಬ ಮುಳುಗಿ ಮತ್ತೊಬ್ಬ ಮುಳುಗಿ ಜೊತೆ ಬಾಂಧವ್ಯನ ಬಳಸ್ಕೊಳ್ಳುವಂಥದ್ದು, ಅವನಿಗಾದ ಅಪಮಾನ ನೋವುಗಳನ್ನ ತಾನು ಹೇಳೋದು. ನಾನು ಇಂಥ ಕಷ್ಟಪಟ್ಟು ಬಂದಿದ್ದೀನಿ, ನೀವು ಅಂತ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀರಿ, ಸಿಗಾಕೋಬಹುದು. ಬದಲಾವಣೆಗೆ ಇದೊಂದು ಸಮಯ, ಯಾಕೆಂದ್ರೆ ಬದಲಾವಣೆ ಮಾಡ್ಲಿಕ್ಕೆ ನಾನು ಹೇಳ್ದಲ್ಲ ಮೊದಲೇ ರಿಹಾಬಿಲಿಟೇಷನ್ ಸೇರಿಸ್ತಾರೆ, 15-25 ಸಾವಿರ ಫೀಸ್ ಕೇಳ್ತಾರೆ. ಎಲ್ಲಿ ಕೊಡಕ್ಕೆ ಸಾಧ್ಯ? ಮೊದಲೇ ಬಡತನ, ಕಿತ್ತು ತಿನ್ನ ಬಡತನ. ನಮ್ಮ ಯೋಚನೆ ಇದ್ದಿದ್ದೆ ಬರೀ ಎಣ್ಣೆ, ಮನೆ ಬಗ್ಗೆ ಇಲ್ಲ, ನನ್ನ ಬಗ್ಗೆನೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಹೆಂಗಿರ್ಬೇಕಂತ ಒಂದು ಡಸ್ ಸೆನ್ಸ್ ಇಲ್ಲ, ಒಂದು ಮಾತು ಸೆನ್ಸ್ ಇಲ್ಲ. ಅಂದ್ರೆ ಮಾತು ದೊಡ್ಡವ್ರ ಜೊತೆ ಹೆಂಗ್ ಮಾತಾಡ್ಬೇಕು, ಗೌರವದಿಂದ ಮಾತಾಡ್ತಿರ್ಲಿಲ್ಲ. ಯಾವನಾದ್ರೂ ಅವ್ನಿಗೆ ಅಶ್ಲೀಲವಾಗಿ ಮಾತಾಡ್ತಿದ್ವಿ, ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ವಿ. ಏ ಇವನು ಗೊತ್ತಿಲ್ವಾ, ಮೋಸ ಮಾಡಿ ದುಡ್ಡು ಮಾಡೋನೆ, ಅವನ್ ಹಂಗ್ ಮಾಡೋನೆ, ಬಟ್ ನಾನೇ ಮೋಸ ಮಾಡ್ಕೋತೀನಿ ಅಂತ ನನ್ಗೆ ಗೊತ್ತಾಗಿದ್ದೀನಪ್ಪ ಅಂದ್ರೆ, ನಾವಿಲ್ಲಿ ಕೂತು ಈ ಸಭೆಯಲ್ಲಿ ನಮ್ಮ ನಮ್ಮ ಪರಿಚಯ ಮಾಡಿಕೊಂಡಾಗ, ನಮ್ಮ ನಮ್ಮ ವೇದನೆಗಳನ್ನ ಹೇಳ್ಕೊಂಡಾಗ, ಕಷ್ಟಗಳನ್ನ ಹೇಳ್ಕೊಂಡಾಗ ತಲೆಗೆ ಒಂದಷ್ಟು ಭಾಗ ಹೋಗ್ಬೋದು. 100 ಭಾಗನೇ ಹೋಗುತ್ತೆ ಅಂತ ನಾನು ಹೇಳಲ್ಲ, ಒಂದು 50 ಭಾಗ 60 ಭಾಗ ಪ್ರಯತ್ನ. ಇದೊಂದು ಪ್ರಯತ್ನ, ಎಲ್ಲೆಲ್ಲೋ ಪ್ರಯತ್ನ ಮಾಡಿದ್ದೀವಿ, ಎಲ್ಲೆಲ್ಲೋ ಏನೇನೋ ಮಾಡಿದ್ದೀವಿ, ದೇವ್ರಿಗೆ ಅಷ್ಟೊಂದು ಬೇಡ್ಕೊಂಡಿದ್ದೀವಿ ನಮ್ಮನ್ನು ಬದುಕಸಪ್ಪ ಅಂತ, ಆದರೂ ಆಗ್ತಾ ಇಲ್ಲ. ಇದೇನ್ ಕಾರಣ ಅಂತ ಅಂದ್ರೆ, ಇದು ಒಂದು ಮಾನಸಿಕ ರೋಗ. ಈ ಮಾನಸಿಕ ರೋಗಕ್ಕೆ ಚಿಕಿತ್ಸೆ ಏನಪ್ಪ ಅಂತಂದ್ರೆ, ಒಬ್ಬ ಮಂದೋಗಿ ಮತ್ತೊಬ್ಬ ಮಂದೋಗಿ ಜೊತೆ ಆ ಮಿಗಿಲಾದ ಶಕ್ತಿಯಿಂದ, ನಮ್ಮ ಮಿಗಿಲಾದ ಶಕ್ತಿ ಅಂತ ಯಾಕೆ ಕೇಳ್ತೀವಿ ಅಂತಂದ್ರೆ, ನಮ್ಗೊಂದು ಪವರ್ ಬೇಕು. ಆ ಪವರ್ ಏನಪ್ಪ ಅಂತಂದ್ರೆ, ಕಣ್ಣಿಗೆ ಕಾಣದೆ ಇರ್ತಕ್ಕಂಥ ದೇವರು. ನೀವು ಮನೆಯವರಾದ್ರು ತಗೋಬಹುದು, ಅಥವಾ ನೀವು ಯಾವ್ದು ಇಷ್ಟ ಬಂದ ದೇವರು ಅಂತ ತಗೋಬಹುದು. ಯಾಕೆಂದ್ರೆ ಈ ಕಾರ್ಯಕ್ರಮನ ಹೇಳದಂಗೆ, ಇಲ್ಲಿ ಯಾವುದೇ ಜಾತಿ ಧರ್ಮ ಮತ ಪಂಥ ಭೇದ ಭಾವ ವಿದ್ಯಾವಂತ ಅವಿದ್ಯಾವಂತ ಯಾವುದು ಗಣನೆ ತಗೊಂಡಿಲ್ಲ. ನಮ್ಮ ಸಮಸ್ಯೆ ಏನಪ್ಪ ಅಂತಂದ್ರೆ, ತುಂಬಾ ಕುಡಿತಿದ್ವಿ, ಕುಡಿತಿದ್ದ ಕುಡ್ತಾ ಬಿಡ್ಬೇಕಂತ ಆಸೆ ಇದೆ. ಈ ಆಸೆ ಮಾರ್ಗ ತೋರಿಸದೆ ಈ ಸಮಸ್ಯೆಯಿಂದ ನಮ್ಗೆ ನಿಮ್ಗೆ ಸಿಗ್ತಾ ಇದೆ. ನಾನು ಅದನ್ನೇ ಹೇಳೋದು. ಫ್ರೀಯಾಗಿ ಕ್ಯಾಂಪ್ ಮಾಡ್ತಾ ಇದ್ದಾರೆ ಇವತ್ತು ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್, ಅವ್ರಿಗೆ ಒಂದು ದೊಡ್ಡ ಸ್ಥಳ ಮಾಡಿಬಿಟ್ಟು ನಾವು ಎಲ್ಲೋ ಸತ್ತೋಗೋ ನಾ ಕರ್ಕೊಬಂದು 15 ದಿನ ನಮ್ಮನ್ನ 10 ದಿನ ಇಲ್ಲಿ ಊಟ ಹಾಕಿ ತಿಂಡಿ ಹಾಕಿ ನಮಗೂ ಆರೋಗ್ಯ ತಪಾಸಣೆ ಮಾಡಿ, ಯಾವ ಒಂದು ಕಾರಣದಿಂದ ಈ ಥರ ಕುಡಿತೀವಿ ಅಂತ ಏನು ಬೇರೆ ಇಲ್ಲ, ಬೇರೆ ಜನ ಹೇಳ್ದಂಗೆ ಎಕ್ಸ್ಪರ್ಟ್ಸ್ಗಳನ್ನ ಕರೆಸಿ ಮಾತಾಡಿಸ್ತಾರೆ ಅಂತಾರಲ್ಲ, ಹಾಗೆ ಕುಡಿತವನ್ನ ಬಿಟ್ಟು ಒಳ್ಳೆ ಜೀವನ ಮಾಡ್ತಕ್ಕಂಥ ನನ್ನಂಥವ್ರನ್ನ ಕರೆಸಿ ನಿಮಗೆ ಪರಿಚಯ ಮಾಡಿಸ್ತಾ ಇರೋದು, ಇದೇ ನಾವು ಮಾಡೋಂಥ ಸೇವೆಗಳು. ಯಾಕೆಂದ್ರೆ ನಾನು ಕುಡಿಯೋದು ಬಿಟ್ಟರೆ ಮನೇಲಿ ಆರಾಮಾಗಿರ್ಬೋದು, ಕುಡ್ತಾ ಬಿಟ್ಬಿಟ್ಟಿದ್ದೀನಿ ಆರಾಮಾಗಿರ್ಬೋದು, ಅದಲ್ಲ ಈ ಕಾರ್ಯಕ್ರಮ. ನಾನು ಕುಡ್ತಾ ಬಿಟ್ಟಮೇಲೆ ನನ್ನಂತೆ ಬರುತ್ತೆ ಇರೋ ಒಂದು ವ್ಯಕ್ತಿಗೆ ಈ ಸಂದೇಶನ ತಿಳಿಸಿ, ನೀವು ಆ ಮನೆ ಫ್ಯಾಮಿಲಿ ಉದ್ಧಾರ ಆಗಲಿ. ದುಡ್ಡು ಕೊಡೋಕ್ಕೆ ಆ ಶಕ್ತಿ ನಮಗಿಲ್ಲ, ಅನ್ನ ಹಾಕೋ ಶಕ್ತಿನೂ ನಮಗಿಲ್ಲ. ಒಂದು ಮಾತು ಹೇಳಕ್ಕೇನಂದ್ರೆ, ನಾನು ಹಿಂಗಿದ್ದೆ ಈ ಕ್ಯಾಂಪ್ ಹೋಗಿ ಇವತ್ತು ನನ್ನ ಮನೆ ನನ್ನ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದ್ದೀವಿ, ಅವ್ರಿಗೊಂದು ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ? ಆ ಸಲ್ಲಿಸುವ ಮುಖಾಂತರ ಇನ್ನೊಬ್ಬನಿಗೆ ಸಂದೇಶ ಕೊಡ್ತೀವಲ್ಲ, ಅದೇ ನಮ್ಮ ಸರ್ವಿಸ್. ಇದನ್ನೇ ಭಗವಂತನ ಕೆಲಸ ಅಂತ ಹೇಳೋದು. ಯಾಕೆಂದ್ರೆ ದೇವ್ರನ್ನ ನಾವು ನೋಡೋಕ್ಕಾಗಲ್ಲ, ದೇವ್ರು ನಮಗೆ ಕಾಣಿಸಲ್ಲ. ನಾವು ಮಾಡಂಥ ಕೆಲಸದಲ್ಲಿ, ನಾವು ನಡ್ಕೊಳ್ಳೋಂಥ ರೀತಿಯಲ್ಲಿ, ನಾವು ಮಾತನಾಡೋಂಥ ರೀತಿಯಲ್ಲಿ ದೇವರನ್ನ ಕಾಣ್ಬೋದು. ಆ ಕಾಣಬೇಕಂದ್ರೆ ಇವತ್ತೇನು ಈ ಕ್ಯಾಂಪಲ್ಲಿ ಕುತ್ಕೊಂಡು ನಾವು ಕೇಳ್ತಾ ಇದ್ದೀವೋ ಇದೇ ಥರ ನಾವು ಅವ್ರ ಜೊತೆಗೆ ಅವರು ಕ್ಯಾಂಪ್ ಮಾಡಿದಾಗ ನಿರಂತರವಾಗಿ ಬಂದು ಸೇವೆ ಮಾಡೋದ್ರಿಂದ ನಾನು ಬದುಕ್ತೀನಿ, ಇನ್ನೊಂದಷ್ಟು ಜನಕ್ಕೆ ಮೆಸೇಜ್ ಸಿಗುತ್ತೆ. ಈ ಮೆಸೇಜ್ ಸಿಕ್ಕೋದ್ರಿಂದ ಆ ನರಳುತ್ತಿರೋ ಫ್ಯಾಮಿಲಿ ಒಂದು ಒಳ್ಳೆ ದಾರಿಗೆ ಬರ್ತಾರೆ. ಅವ್ರ ಆಸ್ತಿ ಕೇಳಲಿಲ್ಲ, ಅಂತಸ್ತು ಕೇಳಲಿಲ್ಲ, ಚಿನ್ನ ಕೇಳಲಿಲ್ಲ, ಒಂದು ತುತ್ತು ಊಟ, ಒಂದು ನೆಮ್ಮದಿ ಜೀವನ ಇಷ್ಟೇ ಕೇಳೋದು ಅಮ್ಮನ ರೋಗಿ ಫ್ಯಾಮಿಲಿ. ರೀ ನನಗೆ ಸೈ ತೆಗೆದುಕೊಡ್ರಿ, ರೀ ನನಗೆ ಒಡವೆ ತೆಗೆದುಕೊಡ್ರಿ, ರೀ ನಂಗೆ ಬಟ್ಟೆ ತೆಗೆದುಕೊಡ್ರಿ ಅಂತ ಕೇಳ್ತಾರೆ. ನೀವು ಕುಡಿಯೋದು ನಿಲ್ಲಿಸ್ಬಿಡ್ರಿ ಸಾಕು, ನಮ್ಮ ಹೆಂಗೋ ನಾವು ಕೂಲಿನೋ ಪಾಲಿನೋ ಮಾಡಿ ನಾನು ಬದುಕ್ತೀನಿ, ನೀವು ಬದುಕ್ರಿ. ಒಬ್ಬ ಕುಡುಕನ ಹೆಂಡತಿನ ಯಾವ ರೀತಿ ಸಮಾಜ ನೋಡುತ್ತೆ ಅಂತ ನಿಮಗೆ ಗೊತ್ತಾ? ಒಬ್ಬ ಕುಡುಕನ ಹೆಂಡತಿ ರೋಡಲ್ಲಿ ಹೋಗ್ತಾ ಇದ್ರೆ ಕೆಂಕಳಿಸ್ಕೊಂಡೇ ನೋಡ್ತಾರೆ, ಅನುಮಾನದಿಂದ ನೋಡ್ತಾರೆ, ನಿಮ್ಮ ಗಂಡ ಕುಡುಕ ಇವಳು ನೋಡು

ಅವಳೆ ಹಂಗ ಅವಳೆ ಅಂತ ಅಪಮಾನಿಸ್ತಾರೆ, ಅವಮಾನಿಸ್ತಾರೆ. ಅದು ಕೇಳಿ ಕೇಳಿ ನಮ್ಗೆ ಅಸಮರ್ಥನಾಗ್ಬಿಡ್ತಾನೆ ಮನುಷ್ಯ. ಅವರು ನಾನ್ ಕುಡಿಯೋದ್ರಿಂದ ನನ್ನ ಹೆಂಡತಿಗೆ ಅವಮಾನ, ನಮ್ಮ ಮಕ್ಕಳು ಎಲ್ಲ ಹೋಗ್ತಾ ಇದಾರೆ, ಯಾರೀ ರೀ ಮಗು? ಏ ಕೊನೆ ಮನೆಯವನು ಪ್ರಶಾಂತ್ ಫ್ಯಾಮಿಲಿ, ಅವನ ಮಕ್ಕಳು, ಅವ್ರ ಅಪ್ಪ ಕುಡ್ಕ ನೋಡಿ ಹುಡುಗಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಇವ್ರನ್ನೆಲ್ಲ ಯಾರು ಅಂತ ಕೇಳಿದ್ರೆ, ಅಲ್ಲಿ ಕುಡ್ಕೊಂಡು ರೋಡಲ್ಲಿ ಬಿದ್ದಿದ್ದಲ್ಲ ಅವ್ರ ತಂದೆ ತಾಯಿ, ಅವ್ರ ಅಣ್ಣ ತಮ್ಮದಿರು, ಅವ್ರ ಸಂಬಂಧಿಕರು, ಅವರೆಲ್ಲ ಚೆನ್ನಾಗವ್ರೆ. ಆ ಕುಡುಕನ್ನ ರೆಡಿ ಮಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ವಾ? ಅವನ್ನೆಲ್ಲರೂ ಬಿಟ್ಬಿಡಪ್ಪ ಅಂತ ಹೇಳಕ್ಕೆ ಯೋಗ್ಯತೆ ಇಲ್ವಾ? ಅವರು 100 ಸರಿ ನಮ್ಗೆ ಹೇಳಿದ್ದಾರೆ, ಬೇಡಪ್ಪ ನಮಗೆ ಮಾನ ಹೋಗ್ತಿದೆ, ನಿನ್ನ ಆರೋಗ್ಯ ಸರಿಯಾಗಲ್ಲ, ಕುಡಿಬೇಡ. ಕುಡಿಯೋದ್ರಿಂದ ಏನೇನಾಗ್ತದೆ, ಲಿವರ್ ಡ್ಯಾಮೇಜ್ ಆಗ್ತದೆ, ಬ್ರೈನ್ ಕೆಟ್ಟೋಗುತ್ತೆ, ಸ್ಟ್ರೋಕ್ ಬರುತ್ತೆ, ರಕ್ತ ಏನಾಗ್ತದೆ, ಬ್ಲಡ್ ವಾಮಿಟ್ ಆಗ್ತದೆ, ಕೈಕಾಲು ಹಿಡ್ಕೋತವೆ, ನಿಶಕ್ತಿ ಆಗ್ತದೆ, ಸುಸ್ತಾಗ್ತದೆ, ತಲೆ ತಿರುಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು ಕುಡಿದು ನೀನು ಸಾಯೋದಂದ್ರೆ ಈ ಫ್ಯಾಮಿಲಿ ಎಲ್ಲ ಸಾಯಿಸ್ತಿದೆಯಲ್ಲಪ್ಪ ಅಂತ ಪರಿ ಪರಿಯಾಗಿ ಕಾಲು ಬಿದ್ದು ಕೇಳ್ಕೊಂಡು ಬಿಡದೆ ಇರ್ತಕ್ಕಂಥ ಒಬ್ಬ ಈ ಕುಡುಕನಿಗೆ ಈ ಕಾರ್ಯಕ್ರಮದಲ್ಲಿ ಒಳ್ಳೆ ಸಂದೇಶ ಸಿಕ್ತು. ಬರೀ ನಾವು ಈ ನಿಮ್ಮ ಕೋಟೆಲೇ ಈ ವಿಚಾರನ ಹೇಳ್ತಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚದಾದ್ಯಂತ ಇದು ಈ ಕೆಲಸ ಮಾಡ್ತಾ ಇದೆ, ಸೈಲೆಂಟ್ ಆಗಿ ಮಾಡ್ತಾ ಇದೆ ಕೆಲಸ. ದೇಶದ ಎಲ್ಲಾ ಭಾಗಗಳಲ್ಲೂ ಇದು ಕೆಲಸ ಮಾಡ್ತಾ ಇದೆ. ಯಾವ ತರ ಕೆಲಸ ಮಾಡ್ತಾ ಇದೆ ಅಂದ್ರೆ, ಈಗ ನಾನು ಏನ್ ಮಾತಾಡ್ತಾ ಇದ್ದೇನೋ ಇಷ್ಟೇ ಅದ್ರ ಕೆಲಸ, ಯಾರು ನರಳ್ತಾ ಇದ್ದಾರೆ ಅವ್ರಿಗೆ ಸಂದೇಶ ಕೊಡೋ ಅಷ್ಟೇ ಕೆಲಸ. ಇಡೀ ವರ್ಲ್ಡ್ ಅಲ್ಲೇ, ಇಡೀ ಪ್ರಪಂಚದಲ್ಲಿ ಆಯಾ ಭಾಷೆಗಳಲ್ಲಿ ಈ ಮೀಟಿಂಗ್ ಇಂದ ಎಷ್ಟೋ ಜನ ಮನೋರೋಗಿಗಳು ಬದಲಾಗ್ತಾ ಇದ್ದಾರೆ. ಬದಲಾದವರು ನಂತರ ಇಲ್ಲಿ ಬಂದು ಸುದ್ದಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಸುದ್ದಿನ ಎಷ್ಟೋ ಜನ ಇಲ್ಲಿ ಏನ್ ಕೇಳ್ತಾ ಇದ್ದೀರಲ್ಲ, ಈ ಎಷ್ಟೋ ಫ್ಯಾಮಿಲಿಗಳು ಕೇಳ್ತಾರೆ, ನಮ್ಮ ಮಾಹಿತಿನೇ ಗೊತ್ತಿರ್ಲಿಲ್ವಲ್ಲ, ಏನೋ ಇವರು ಮಾತಾಡೋದ್ರಿಂದ ಈ ಸಂದೇಶ ನಮ್ಗೆ ಸಿಗೋದ್ರಿಂದ ನಮ್ಮ ಮಕ್ಕಳು ಇನ್ನೊಂದಷ್ಟು ದಿನ ಬರ್ಕಲಿ ಅಂತ ಈ ಕ್ಯಾಂಪ್ಗಳು ತಂದು ಸೇರಿಸ್ತಾ ಇದ್ದಾರೆ. ಈ ಕ್ಯಾಂಪ್ಗೆ ಸೇರಿ ತಾನೂ ಬದುಕದಲ್ಲದೆ ತನ್ನವ್ರನ್ನೂ ಬದುಕಿಸಕ್ಕಂಥ ಅವಕಾಶಗಳು ತುಂಬಾ ತುಂಬಾ ಇದೆ ಈ ಕ್ಯಾಂಪಿಂದ. ಅದರಿಂದನೇ ನಾನು ಹೇಳೋದು ಏನಪ್ಪ ಅಂತಂದ್ರೆ, ಹಿಂದೆ ಆಗಿದ್ದ ಬಗ್ಗೆ ಯಾರು ಯೋಚನೆ ಮಾಡಬೇಕಾಗಿಲ್ಲ, ಮುಂದೆ ಏನಾಗುತ್ತೆ ಅದು ನಮಗೆ ಗೊತ್ತಿಲ್ಲ. ಇವತ್ತು ಬೆಳಗ್ಗೆಯಿಂದ ನಾನು ಸಂಜೆ ಗಂಟ ಏನ್ ಮಾಡಬೇಕು, ಸರಳವಾಗಿ ತಗೋಬೇಕು ಈ ಕಾರ್ಯಕ್ರಮನ. ಒನ್ ಡೇ ಅಟ್ ಎ ಟೈಮ್ ಅಂತ ಹೇಳ್ತೀವಿ ನಮ್ಮಲ್ಲಿ, ಒಂದು ದಿನಕ್ಕೆ ಮಾತ್ರ ಈ ಕಾರ್ಯಕ್ರಮ, ಒಂದು ದಿನಕ್ಕೆ ಮಾತ್ರ ಕಾರ್ಯಕ್ರಮ ಅಂದ್ರೆ ನಾಳೆ ಕುಡಿಬೋದಾ? ಅದಲ್ಲ, ಒಂದು ದಿನ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ದೇವರನ್ನ ಒಂದು ಪ್ರಾರ್ಥನೆ ಮಾಡ್ಕೋತೀವಿ, ಪ್ರೇಯರ್ ಮಾಡ್ತೀವಿ. ದೇವ್ರಿ ಇವತ್ತು ಏನೇ ಪ್ರಾಬ್ಲಮ್ ಬರಲಿ ನನಗೆ ಎದುರಿಸಂತ ಶಕ್ತಿ ಕೊಡಪ್ಪ, ಆದ್ರೆ ಕುಡ್ತಾ ಬೇಡ, ಮಾದಕ ಚಟಗಳೇ ಬೇಡ, ಕಲ್ತು ಬಿಟ್ಟಿದ್ದೀನಿ, ಇದು ಬಿಡಕ್ಕೆ ಈ ಕಾರ್ಯಕ್ರಮ ತುಂಬಾ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಬಂದಾಗ ನಾವು ಒಂದು ದಿನ ಅಂತ ನಾವು ಸರಳವಾಗಿ ತಗೊಂಡ್ರೆ, ಒಂದು ದಿನ ಒಂದು ವಾರ ಆಗುತ್ತೆ, ಒಂದು ವಾರ ಒಂದು ತಿಂಗಳಾಗುತ್ತೆ, ಒಂದು ತಿಂಗಳು ವರ್ಷ ಆಗುತ್ತೆ, ಒಂದು ವರ್ಷ ಹಲವಾರು ವರ್ಷಗಳಾಗಿ ಜೀವನ ಮಾಡಬಹುದು. ಯಾವಾಗ ನಾವು ಎಣ್ಣೆ ಬಿಡ್ತೀವೋ, ಯಾವಾಗ ಈ ಕುಡಿತದಿಂದ ಮುಕ್ತವಾಗ್ತೀವೋ, ಏನೇನ್ ಡ್ಯಾಮೇಜ್ ಆಗಿದೆ ಅವೆಲ್ಲ ಸರಿ ಹೋಗ್ತವೆ. ಇವತ್ತೆ ನೀವು ನೋಡಿ, ನಿಮ್ ಫೋಟೋಗಳನ್ನ ಏನಾದ್ರು ಇಲ್ಲಿ ತಗೊಂಡಿರ್ತಾರೆ, ಇನ್ನೊಂದು ತಿಂಗಳಲ್ಲಿ ನೀವು ಮುಖದಲ್ಲಿ ಭಾವನೆ ಚೇಂಜ್ ಆಗಿಬಿಡ್ತವೆ, ಯಾವ್ಯಾವ ಏನೇನ್ ಕಿಟ್ಟೋಗ್ಬಿಟ್ಟಿದ್ವೋ ಅವೆಲ್ಲ ಸರಿ ಆಗ್ತಾ ಇರ್ತವೆ. ಅವಕ್ಕೆ ಅವಕಾಶ ಕೊಡ್ಬೇಕಂದ್ರೆ ಎಣ್ಣೆಯಿಂದ ದೂರ ಇರಬೇಕು, ಕುಡಿತದಿಂದ ದೂರ ಇರಬೇಕು. ನಿಜ ಕೈಕಾಲು ನಡುಗುತ್ತೆ, ತಲೆ ಸಿಡಿಯುತ್ತೆ, 2 ದಿನ ಕಷ್ಟ ಆಗ್ತದೆ, ಅದು ಗೊತ್ತು ನನಗೆ ಅನುಭವ. ಹೆದರಬಾರ್ದು, ಬದುಕುತ್ತೀನಿ, ನನಗಾಗಿ ನಾನು ಬದುಕ್ತೀನಿ, ದೇವರು ಇಷ್ಟು ಅವಕಾಶ ಕೊಟ್ಟಿದ್ದಾರೆ, ಇದು ಒಂದು ಪ್ರಯತ್ನ. ಯಾಕಂದ್ರೆ ಎಷ್ಟೋ ಪೂಜೆ ಪುರಸ್ಕಾರಗಳು ಮಾಡಿದೀವಿ, ಸಕ್ಸಸ್ ಕಾಣ್ತಾ ಇಲ್ಲ. ಯಾಕಂದ್ರೆ ನಾವು ಒಂದ್ ದಿನಕ್ಕೆ ಮಾತ್ರ ಮತ್ತೆ ನಾಳೆ ಅದೇ ಹೋಗಿ ಕೆಲಸ ಮಾಡ್ತೀವಿ ಅಂತ ತಪ್ಪು ಕೆಲಸಗಳಾಗಬಾರ್ದು, ಅಂತ ದುಶ್ಚಟಕ್ಕೆ ಕೈ ಹಾಕ್ಬಾರ್ದು. ಬೆಂಕಿ ಇದು ಸುಡುತ್ತೆ ಅಂತ ಗೊತ್ತು, ನಾವು ಮತ್ತೆ ಹೋಗಿ ಹೋಗಿ ಮುಟ್ಟದು ಎಷ್ಟು ಒಳ್ಳೆತನ, ಅದು ದಟ್ಟತನ. ಬೆಂಕಿ ಏನಂತ ನಮ್ಗೆ ಗೊತ್ತು, ಅಂದ್ರೆ ಈ ಕುಡಿತ ಏನಂತ ನಂಗೆ ಗೊತ್ತು, ಕುಡಿತ ಬಿಟ್ಟರೆ ಹೆಂಗ ಬದುಕ್ಬೋದು ಅನ್ನೋದು ನಾವು ಹೇಳ್ಕೊಡ್ತೇವೆ. ನಾನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ನಾವು ಗಾಡಿ ತಗೋಬಹುದು, ನಾವು ಚಿನ್ನ ಮಾಡಿಸ್ಬೋದು, ನಾವು ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿರ್ಬೋದು, ಮಕ್ಕಳ ಜೊತೆಗೆ ಪ್ರೀತಿಯಿಂದ ಇರ್ಬೋದು, ಗಂಡ ಹೆಂಡ್ರು ಕೂತ್ಕೊಂಡು ಊಟ ಮಾಡ್ಬೋದು, ಮಕ್ಕಳ ಕಷ್ಟ ಸುಖ ಸ್ಕೂಲ್ ಅಂತೆ ಅವ್ರ ಕಾಲೇಜ್ ಅಂತೆ ಅದಕ್ಕೆ ಆದಷ್ಟು ಸಹಾಯ ಮಾಡೋದು. ನಾವೇನೋ ನಮ್ಮ ಜೀವನ ಆಗೋಯ್ತು, ನಮ್ಮ ಮಕ್ಕಳು ಮರಿಗಾರು ಒಳ್ಳೇದು ಮಾಡಬೇಕು, ಇರುವಷ್ಟು ದಿನ ಇರುವಷ್ಟು ಆಯಸ್ಸು. ದೇವರು ಇದೊಂದು ಅವಕಾಶ ಕೊಟ್ಟಿದೆ,
ಈ ಕಾರ್ಯಕ್ರಮ ಬರೋದು.

0: ನೀವು ಬದುಕ್ತೀರಾ, ನಿಮ್ಮ ಮನೆನೂ ಬದುಕುತ್ತೆ. ಇದರಲ್ಲಿ ಏನು ಸುಳ್ಳೇನಿಲ್ಲ ಅಥವಾ ಮೋಸ ಏನಿಲ್ಲ, ಮುಕ್ತವಾಗಿ ನಾವು ಮಾತಾಡ್ತಾ ಇದ್ದೀವಿ. ಇದ್ರ ಕಾರಣ ಏನಕ್ಕೆ, ಯಾಕೆ ಮಾತಾಡ್ತೀವಿ ಮುಕ್ತವಾಗಿ ಅಂತಂದ್ರೆ, ಎಲ್ಲಿವರೆಗೆ ಒಬ್ಬ ಅಮೂಲ್ ರೋಗಿ ಇನ್ನೊಬ್ಬ ಅಮೂಲ್ ರೋಗಿ ಜೊತೆಗೆ, ಅಂದ್ರೆ ಒಬ್ಬ ಕುಡುಕ ಮಾಜಿ ಕುಡುಕ ಈಗ ಆಲಿ ಕುಡುಕ ಜೊತೆ ಮಾತಾಡೋದ್ರಿಂದ ಅವನ ಮನಸ್ಸಿನಲ್ಲಿ ಒಂದು ಕೆಲಸ ಆಗ್ತದೆ. ಅದೇನಪ್ಪ ಅಂತಂದ್ರೆ ಒಂದು ಸ್ಫೂರ್ತಿ, ಒಂದು ಆಸೆ. ಸರ್ರೆ ಬದುಕಿದ್ದಾರೆ, ನಾನು ಯಾಕೆ ಬದುಕಬಾರ್ದು? ಸರ್ರೆ ನನ್ನ ಕತೆ ಹೇಳ್ತಾ ಇದ್ದಾರೆ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಅರ್ಧ ಭಾಗ ನಿಮ್ಮ ಸ್ಟೋರಿನೇ ಇರ್ತದೆ, ಮುಕ್ಕಾಲು ಭಾಗ ಹೇಳ್ತದೆ. ನಾನು ಹುಟ್ಟಿಸಿ ಹೇಳ್ತಾ ಇಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ, ಅನುಭವದಿಂದ ಹೇಳ್ತಾ ಇದ್ದೀನಿ. ನಾವು ಬದುಕ್ಬೋದು, ಬದುಕಿ ತೋರಿಸ್ಬೋದು. ನಾವು ಯಾರು ಏ ಕುಡಿತ ಬಿಟ್ಬಿಟ್ಟಿದ್ದೀನಿ ಅಂತ ಊರೆಲ್ಲ ಡಂಗೂರ ಹೊಡೆಯಬೇಡ. ಕುಡಿತದಿಂದ ದೂರ ಇದ್ದೀನಿ, ದೂರ ಬಿಟ್ಬಿಟ್ಟಿದ್ದೀನಿ, ಎರಡಕ್ಕೂ ಡಿಫ್ರೆಂಟ್ ಇರ್ತದೆ. ಕುಡಿತ ಯಾವತ್ತೂ ನಮ್ಮನ್ನ ಬಿಡಲ್ಲ, ಅದು ಹಿಂದೆ ಕಟಾರದಿಂದ ಬೇತಾಳ ತರ. ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ನಾವು ನಿರಂತರ ಕಾರ್ಯಕ್ರಮದಲ್ಲಿ ಇರ್ಬೇಕು. ಈಗ ಇಡೀ ವಿಶ್ವದಲ್ಲಿ ಇದು ಆನ್ಲೈನ್ ಮೀಟಿಂಗ್ ಸಿಗ್ತಾ ಇದ್ದಾರೆ, ಫಿಸಿಕಲ್ ಮೀಟಿಂಗ್ ಡೈಲಿ ಮೀಟಿಂಗ್ ಆಗ್ತವೆ. ಇಲ್ಲೇ ಸರ್ಗೂರಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲ ಸೇರಿಕೊಂಡು, ಅವರ ಒಡನಾಟ ಇಟ್ಕೋಬೇಕು. ಹಳೆ ಸ್ನೇಹಿತರನ್ನ ಸ್ವಲ್ಪ ಆದಷ್ಟು ಕಟ್ ಮಾಡಲೇಬೇಕು. ಸಾಕು, ಅವರು ನಮ್ಮನ್ನ ಈಯಾಳಿಸಿದ್ದಾರೆ, ಅವಮಾನ ಮಾಡಿದ್ದಾರೆ, ಇನ್ನು ಮತ್ತೆ ಮತ್ತೆ ಹೋಗಿ ಹೊಂದ್ಕೊಳ್ಳೋದು ಬೇಡ, ಅವ್ರ ಜೊತೆ ಜಗಳಾಡೋದನ್ನು ಬೇಡ. ನಮ್ ಕೆಲಸ ನಾವು ಮಾಡೋಣ, ಕೊಡ್ತು ದೂರ ಇರ್ಬೇಕಾ? ಮೀಟಿಂಗ್ ಸಭೆಗಳು ಇರ್ತವೆ ಸರ್ಗೂರಲ್ಲೂ, ನಾವನ್ನೇ 5 ಜನ ಸೇರ್ಕೊಂಡು ಮಾಡೋಂಥದ್ದೇ ಈ ಕಾರ್ಯಕ್ರಮ. ಹಿಂಗಾಯ್ತು ಅನ್ನೋ ಬೆಂಗಳೂರಿಗೋ ಮಂಗಳೂರಿಗೋ ಹೋಗ್ತೀನಿ ಅಂದ್ರೆ ಅಲ್ಲೂ ಕಾರ್ಯಕ್ರಮ ಸಿಗ್ತದೆ. ಬೇಡ, ನಾನು ಅನುಕೂಲ ಆಗಿದ್ದೀನಿ, US ಹೋಗ್ತೀನಿ, ಅಮೆರಿಕದಲ್ಲೂ ನನ್ಗೆ ಮೀಟಿಂಗ್ ಸಿಗ್ತದೆ. ನಾನು ಮೊದಲೇ ಹೇಳಿದ್ನಲ್ಲ, ಇದು ವರ್ಲ್ಡ್ ವೈಡ್ ಪ್ರೋಗ್ರಾಮ್, ಅಂದ್ರೆ ಪ್ರಪಂಚಾದ್ಯಂತ ಇರ್ತಕ್ಕಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ವಿಶ್ವದಲ್ಲಿ ಎಲ್ಲೂ ಇಲ್ಲ. ಅದರಿಂದ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆಗಿದ್ದ ಬಗ್ಗೆ ಯೋಚನೆ ಮಾಡಬೇಡಿ. ಇಷ್ಟೆಲ್ಲ ಅನ್ಯಾಯ ಆಗೋದು, ನಾನು ಈ ಬದುಕಿದ ಏನ್ ಪ್ರಯೋಜನ ಅಂತ ಏನಾದ್ರು ಮನಸ್ಸಲ್ಲಿದ್ರೆ ಕಿತಾ ಬದುಕ್ಬೋದು ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ. ಇವತ್ತಿಂದಾನೆ ನಾಳೆಯಿಂದ ಮಾಡ್ಬಿಡ್ತೀನಿ, ಹಬ್ಬ ಬಂದಾಗ ಬಿಟ್ಬಿಡ್ತೀನಿ, ಇದೆಲ್ಲ ಮಾಡಿದ್ದೀವಿ, ಎಲ್ಲ ಮಾಡ್ಬಿಟ್ಟಿದ್ದೀವಿ. ಅದಾಗಬಾರ್ದು ಅಂತ ಅಂದ್ರೆ ನಾವು ಒಂದಿನ ಅಂತ ತಗೋಬೇಕು. ಇದು ಸರಳವಾಗಿ ಕೈ ಇರ್ತಕ್ಕಂಥ ಕಾರ್ಯಕ್ರಮ. ಮೊದಲೇ ಹೇಳ್ದಂಗೆ ನಾನು ಇಂಜೆಕ್ಷನ್ ಕೊಟ್ಟಿಲ್ಲ, ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ, ಮಾನಸಿಕವಾಗಿ ನಿಮ್ಮನ್ನ ತಯಾರು ಮಾಡಿ, ಅದೇ ರೀತಿ ನಿಮ್ಮ ದೈಹಿಕವಾಗಿ ನಿಮ್ಗೆ ಎಕ್ಸಸೈಸ್ ಅದು ಇದು ಮಾಡಿಸಿ ಒಂದು ಒಳ್ಳೆ ಜೀವನಕ್ಕೆ ನಿಮ್ಮ ಕುಟುಂಬದ ಚೆನ್ನಾಗಿರಲಿ ಅಂತ ಒಂದೇ ಒಂದು ಆಸೆಯಿಂದ ಇವತ್ತು ಈ ಸ್ವಾಮಿ ವಿವೇಕಾನಂದ ಮೊಮೆಂಟ್ಸ್ ಅವ್ರು ಮಾಡ್ತಕ್ಕಂಥದ್ದು ಕಾರ್ಯಕ್ರಮಕ್ಕೆ ನಾವೆಲ್ಲ ಧನ್ಯರು. ಯಾಕಂದ್ರೆ ಎಷ್ಟೋ ಫ್ಯಾಮಿಲಿಗಳಿಗೆ ಮೆಸೇಜ್ ಹೋಗ್ಬೇಕು, ಎಷ್ಟೋ ಬಡತನ ಈ ಸಿಗಾಕೊಂಡ್ರು ಈ ಕಾರ್ಯಕ್ರಮಕ್ಕೆ ಸಿಕ್ಕಿ ಅವ್ರ ಸಂಸಾರದ್ದು ಚೆನ್ನಾಗಿರ್ಬೇಕು, ಅವ್ರ ಮನೇನು ಚೆನ್ನಾಗಾಗಬೇಕು ಅಂಥೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನಾನು ಇಷ್ಟೊತ್ತು ನಿಮ್ಮ ಜೊತೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಸ್ಥೆಯವರಿಗೆ ನಿಮಗೆಲ್ಲ ಒಂದ್ಸಿ ನನ್ನ ಮಾತು ಮುಗಿಸ್ತೀನಿ. ಏನೇ ಪ್ರಾಬ್ಲಮ್ ಆದರೂ ಸತತವಾಗಿ ನಾವು ನಿಮ್ಮ ಜೊತೆಗೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಗೆ ಫೋನ್ ಮಾಡಿ ಮುಕ್ತವಾಗಿ ಮಾತಾಡಿ. ಯಾರು ಇಷ್ಟಪಡದೇ ಇರೋಂಥ ವ್ಯಕ್ತಿಗಳನ್ನ ನಾವು ಇಷ್ಟಪಡ್ತೀವಿ ಅಂದರೆ ನಾನು ಆ ಜಂಜಾಟದಿಂದ ಆ ಗುಂಗಿಂದ ಬಚಾವ್ ಬಂದಿದ್ದಕ್ಕೆ ನಾನು ನಿಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಂಥ ಅವಕಾಶ ಆಗಿದೆ. ನಿಮಗೂ ಮಾತಾಡೋಂಥ ಅವಕಾಶ ಇರುತ್ತೆ, ನೆಕ್ಸ್ಟ್ ಕ್ಯಾಂಪಲ್ಲಿ ನೀವು ಬಂದು ಮಾತಾಡ್ಬೋದು, ನೀವೇ ಸೇವೆ ಮಾಡ್ಬೋದು. ಎಲ್ಲ ಅದೇ ರೀತಿಯೇ ಬಂದಿರೋದು, ನಾವೇನು ಡಾಕ್ಟ್ರೇಟ್ ಮಾಡಿ ಬಂದಿಲ್ಲ ಅಥವಾ ವಕೀಲರಾಗಿ ಬಂದಿಲ್ಲ. ಸೊ ಈ ಥರ ನರಳುತ್ತಿದ್ದು ಇವತ್ತು ಒಳ್ಳೆ ಜೀವನ ಮಾಡ್ತಾ ನಮಗೆ ಬಂದು ಈ ಸಂದೇಶ ನಿಮ್ಗೆ ಕೊಡ್ತಾ ಇದ್ದೀವಿ. ಬನ್ನಿ, ದೇವರಿದ್ದಾರೆ, ಏನಾಗಬೇಕು ಅದು ಭಗವಂತ ನಿಶ್ಚಯ ಆಗ್ತದೆ. ಆದರೆ ಭಗವಂತನಿಗೆ ನಾವು ಕೇಳಿಕೋಬೇಕು. ನಾವೇನು ಮಾಡ್ತೀವಿ, ಬರೀ ಕೆಟ್ಟದ್ದು ಬಂದರೆ ಮಾತ್ರ ದೇವ್ರನ್ನ ಬೈತಾ ಇರ್ತೀವಿ, ಕುಡಿದ್ಬಿಟ್ರೆ ದೇವರು ಇಲ್ಲ, ದೇವರು ಇಲ್ಲ, ಯಾರು ಇಲ್ಲ, ಹಿಂಗಾಗ್ತಾ ಇತ್ತು. ಸೊ ಇದು ನಿಮಗೆ ಒಂದೇ ದಿನಕ್ಕೆ ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ನಿರಂತರವಾಗಿ ನಾವು ಟಚ್ಚಲ್ಲಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ನೀವೇ ಮಾತಾಡ್ತೀರ, ಏ ಏನೇನು ನಮ್ಮ ತಲೆಯಲ್ಲಿ ಏನೇನಿತ್ತು, ಎಷ್ಟು ಕಚಡ ತುಂಬಿತ್ತು, ಎಷ್ಟು ಕ್ರೂರವಾಗಿದೆ. ಇದರಿಂದ ನಮ್ಮ ಫ್ಯಾಮಿಲಿ ರೆಡಿ ಆಯಿತು. ನೀವು ಒಂದು ವಾರ, ಒಂದು 15 ದಿನ ನಿಮ್ಮ ಫ್ಯಾಮಿಲಿ ಜೊತೆಗೆ ನೋಡಿ, ಒಂದು ತಿಂಗಳಾದ್ಮೇಲೆ ನೋಡಿ, ನಿಮ್ಮ ಮನೇಲಿ ವಾತಾವರಣನೇ ಚೇಂಜ್ ಆಗ್ಬಿಡುತ್ತೆ. ಸೊ ಅವಕಾಶಕ್ಕಾಗಿ ಧನ್ಯವಾದ. ಥ್ಯಾಂಕ್ ಯು.
1: ಕೇಳುಗರೆ, ಇದುವರೆಗೂ ಮುಕ್ತವ್ಯಸನ ಬದುಕಸನ ಕಾರ್ಯಕ್ರಮದಲ್ಲಿ ಕುಡಿತೆಯಿಂದ ಆಗುವ ದುಷ್ಪರಿಣಾಮಗಳು, ಆಲ್ಕೋಹಾಲಿಕ್ ಅನಾನಿಮಸ್ ಒಕ್ಕೂಟದ ಪರಿಚಯ ಹಾಗೂ ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಕುರಿತು ಶ್ರೀಯುತ ಪ್ರಶಾಂತ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ವಿಜ್ಞಾನವಲಯದಿಂದ ವಿಜ್ಞಾನ ವಿಸ್ಮಯ, ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನ ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಥವಾ ಕಚೇರಿಗಳಲ್ಲಿ ವಿದ್ಯುತ್ ಬಿಲ್ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಾಗ ನಾವು ಲೈಟ್, ಫ್ಯಾನ್ ಅಥವಾ ಎಸಿಯನ್ನು ಜಾಸ್ತಿ ಬಳಸಿದ್ದೇವೆ ಎಂದು ಯೋಚಿಸುತ್ತೇವೆ. ಆದರೆ ನಮಗೆ ಅರಿವಿಲ್ಲದೆ ನಾವು ಯಾವುದೋ ಉಪಕರಣವನ್ನು ಚಾಲನೆ ಮಾಡದಿರುವಾಗಲೂ ವಿದ್ಯುತ್ ಪೋಲಾಗುತ್ತಿದ್ದಂತೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಭಾಷೆಯಲ್ಲಿ ಈ ಪ್ರಕ್ರಿಯೆಯನ್ನು ವ್ಯಾಂಪೈರ್ ಎಲೆಕ್ಟ್ರಿಸಿಟಿ ಅಥವಾ ಫ್ಯಾಂಟಮ್ ಲೋಡ್, ಸ್ಟ್ಯಾಂಡ್ ಬೈ ಪವರ್ ಹಾಗೂ ಲೀಕ್ ಎಲೆಕ್ಟ್ರಿಸಿಟಿ ಎಂದು ಕರೆಯಲಾಗುತ್ತದೆ. ಜಾನಪದ ಕಥೆಗಳಲ್ಲಿ ಬರುವ ವ್ಯಾಂಪೈರ್ ಅಂದರೆ ರಕ್ತ ಪಿಶಾಚಿಗಳು ಕತ್ತಲೆಯಲ್ಲಿ ರಹಸ್ಯವಾಗಿ ರಕ್ತವನ್ನು ಹೀರಿದರೆ ಈ ಆಧುನಿಕ ವಿದ್ಯಮಾನ ಉಪಕರಣಗಳು ಫ್ಲಗ್ನಲ್ಲಿ ಸ್ವಿಚ್ ಆನ್ ಇದ್ದಾಗ ರಹಸ್ಯವಾಗಿ ವಿದ್ಯುತ್ತನ್ನು ಹೀರುತ್ತವೆ. ಏನಿದು ವ್ಯಾಂಪೈರ್ ಎಲೆಕ್ಟ್ರಿಸಿಟಿ ಎಂದರೆ ಇದರ ಕಾರ್ಯವಿಧಾನ ಹೇಗೆ ಎನ್ನುವುದು ನೋಡುವುದಾದರೆ, ನಾವು ಟಿವಿಯನ್ನು ನೋಡಿದ ನಂತರ ರಿಮೋಟ್ನಲ್ಲಿ ಆಫ್ ಮಾಡುತ್ತೇವೆ, ಆದರೆ ಗೋಡೆಯ ಮೇಲಿರುವ ಮೇನ್ ಸ್ವಿಚ್ ಆನ್ ಸ್ಥಿತಿಯಲ್ಲಿ ಇರುತ್ತದೆ. ಅಥವಾ ಮೊಬೈಲ್ ಚಾರ್ಜ್ ಆದ ನಂತರ ಚಾರ್ಜ್ನಿಂದ ಫೋನ್ ತೆಗೆಯುತ್ತೇವೆ, ಆದರೆ ಸ್ವಿಚ್ ಆಫ್ ಮಾಡಿರುವುದಿಲ್ಲ. ಈ ಸ್ಥಿತಿಯಲ್ಲಿ ಉಪಕರಣಗಳು ಮೇಲ್ನೋಟಕ್ಕೆ ಬಂದ್ ಆಗಿದ್ದರೂ ಅವುಗಳ ಒಳಗಿನ ಆಂತರಿಕ ಸರ್ಕ್ಯೂಟ್ಗಳು, ಟ್ರಾನ್ಸ್ಫಾರ್ಮ್ಗಳು, ಎಲ್ಇಡಿಗಳು, ಡಿಸ್ಪ್ಲೇ ಲೈಟ್ಗಳು, ಡಿಜಿಟಲ್ ಗಡಿಯಾರಗಳು ಮತ್ತು ರಿಸೀವರ್ಗಳನ್ನು ಸಕ್ರಿಯವಾಗಿಡಲು ನಿರಂತರ ವಿದ್ಯುತ್ ಸರಬರಾಜಿನ ಅಗತ್ಯವಿರುತ್ತದೆ. ಆಧುನಿಕ ಸಾಧನಗಳು ನಾವು ರಿಮೋಟ್ನ ಒಂದು ಬಟನ್ ಒತ್ತಿದ ತಕ್ಷಣ ಅಥವಾ ವಾಯ್ಸ್ ಕಮಾಂಡ್ ನೀಡಿದ ತಕ್ಷಣ ಸ್ಪಂದಿಸಲು ಸದಾ ಜಾಗೃತ ಸ್ಥಿತಿಯಲ್ಲಿರುತ್ತವೆ. ಈ ನಿರಂತರ ಜಾಗೃತ ಸ್ಥಿತಿಯೇ ವ್ಯಾಂಪೈರ್ ಶಕ್ತಿಯ ಮೂಲವಾಗಿದೆ. ನಾವು ದಿನನಿತ್ಯ ಬಳಸುವ ಅನೇಕ ವಿದ್ಯುತ್ಮಾನ ಉಪಕರಣಗಳು ನಮಗೆ ಗೊತ್ತಿಲ್ಲದಂತೆ ವ್ಯಾಂಪೈರ್ ಎಲೆಕ್ಟ್ರಿಸಿಟಿಗೆ ಕಾರಣವಾಗುತ್ತದೆ. ಟಿವಿ ಮತ್ತು ಸೆಟ್ ಲ್ಯಾಪ್ಟಾಪ್ ಬಾಕ್ಸ್ಗಳು ರಿಮೋಟ್ ಸಿಗ್ನಲ್ಗೆ ಕಾಯಲು, ತಂತ್ರಾಂಶ ಆಟೋ ಅಥವಾ ಅಪ್ಡೇಟ್ ಆಗಲು ಮತ್ತು ಸಮಯ ತೋರಿಸಲು ಇವು 24 ಗಂಟೆಯೂ ವಿದ್ಯುತ್ತನ್ನು ಹೀರುತ್ತವೆ. ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಟ್ಯಾಬ್ಲೆಟ್ ಚಾರ್ಜರ್ಗಳು ಸಂಪರ್ಕಿಸದೇ ಇದ್ದರೂ ಫ್ಲಗ್ ಸ್ವಿಚ್ ಆನ್ ಇದ್ದರೆ ಚಾರ್ಜರ್ನ ಒಳಗಿರುವ ಸಣ್ಣ ಟ್ರಾನ್ಸ್ಫಾರ್ಮ್ಗಳು ವಿದ್ಯುತ್ ಶಕ್ತಿಯನ್ನು ಉಷ್ಣವಾಗಿ ಪರಿವರ್ತಿಸಿ ವ್ಯರ್ಥ ಮಾಡುತ್ತದೆ. ಮೈಕ್ರೋ ಓವನ್ ಮತ್ತು ವಾಷಿಂಗ್ ಮಿಷಿನ್ಗಳಲ್ಲಿರುವ ಡಿಜಿಟಲ್ ಸ್ಕ್ರೀನ್ಗಳು ಹಾಗೂ ಎಲೆಕ್ಟ್ರಾನಿಕ್ ಕಂಟ್ರೋಲ್ಗಳು ಸದಾ ವಿದ್ಯುತ್ತನ್ನು ಬಳಸುತ್ತವೆ. ಕೆಲವು ಮೈಕ್ರೋವೇವ್ಗಳು ಆಹಾರವನ್ನು ಕಾಯಿಸುವುದಕ್ಕಿಂತ ಹೆಚ್ಚು ವಿದ್ಯುತ್ತನ್ನು ವರ್ಷಪೂರ್ತಿ ಸಮಯ ತೋರಿಸಲು ಬಳಸುತ್ತದೆ. ಕಂಪ್ಯೂಟರ್, ಪ್ರಿಂಟರ್ ಮತ್ತು ಸಾಫ್ಟ್ವೇರ್ ಸಾಧನಗಳು ಸ್ಲೀಪ್ ಮೋಡ್ ಅಥವಾ ಸ್ಟ್ಯಾಂಡ್ ಬೈ ಮೋಡ್ನಲ್ಲಿರುವ ಡೆಸ್ಕ್ಟಾಪ್ಗಳು ಗಣನೀಯ ಪ್ರಮಾಣದ ಶಕ್ತಿಯನ್ನು ಹೀರುತ್ತವೆ. ವೈಫೈ ರೈಟರ್ ಮತ್ತು ಸ್ಮಾರ್ಟ್ ಫೋನ್ ಸಾಧನಗಳಾದ ಅಲೆಕ್ಸಾ, ಗೂಗಲ್ ಹೋಮ್ ರೈಟರ್ಗಳು ಮತ್ತು ಸ್ಮಾರ್ಟ್ ಬಲ್ಬ್ಗಳು ಇಂಟರ್ನೆಟ್ ಸಂಪರ್ಕವನ್ನು ಉಳಿಸಿಕೊಳ್ಳಲು ಅಡೆತಡೆ ಇಲ್ಲದೆ ವಿದ್ಯುತ್ತನ್ನು ಬಳಸುತ್ತವೆ. ಈ ವಿದ್ಯುತ್ ವ್ಯಯವು ಸಾಮಾಜಿಕ, ಆರ್ಥಿಕ ಮತ್ತು ಪರಿಸರ ವ್ಯವಸ್ಥೆಗಳ ಮೇಲೂ ಪರಿಣಾಮವನ್ನು ಬೀರುತ್ತದೆ. ಒಂದು ಸಣ್ಣ ಚಾರ್ಜರ್ ಬಳಸುವ 1 ಅಥವಾ 2 ವ್ಯಾಟ್ ವಿದ್ಯುತ್ ನಮಗೆ ಅತ್ಯಂತ ಶುಲ್ಲಕವೆನಿಸಬಹುದು. ಆದರೆ ಒಂದು ಮನೆಯಲ್ಲಿರುವ 15-20 ಸಾಧನಗಳು ನಮ್ಮ ಇಡೀ ದೇಶದ ಕೋಟ್ಯಂತರ ಮನೆಗಳನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಇದು ಬೃಹತ್ ಪ್ರಮಾಣದ ಶಕ್ತಿಯ ದುರ್ಬಳಕೆಯಾಗುತ್ತದೆ. ಜಾಗತಿಕ ಅಧ್ಯಯನಗಳ ಪ್ರಕಾರ ಸರಾಸರಿ ಗೃಹ ಬಳಕೆಯ ಒಟ್ಟು ವಿದ್ಯುತ್ ಬಿಲ್ನ ಸುಮಾರು 5-10% ಭಾಗ ಕೇವಲ ಈ ಸ್ಟ್ಯಾಂಡ್ ಬೈ ಪವರ್ನಿಂದಲೇ ವ್ಯಯವಾಗುತ್ತದೆ. ಅಂದರೆ ನೀವು ಬಳಸದೇ ಇರುವ ವಿದ್ಯುತ್ಗೂ ಹಣ ಪಾವತಿಸುತ್ತಿದ್ದೀರಿ ಎಂದರ್ಥ. ಪೋಲಾಗುವ ಪ್ರತಿಯೊಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಲು ಕಲ್ಲಿದ್ದಲು ಅಥವಾ ಇಂಧನಗಳನ್ನು ಸುಡಬೇಕಾಗುತ್ತದೆ. ಇದು ಅನಗತ್ಯವಾಗಿ ಅಪಾರ ಪ್ರಮಾಣದ ಇಂಗಾಲದ ಹೊರಸೂಸುವಿಕೆಯನ್ನು ಹೆಚ್ಚಿಸಿ ಪರಿಸರ ಮಾಲಿನ್ಯದ ಜೊತೆಗೆ ಜಾಗತಿಕ ತಾಪಮಾನ ಏರಿಕೆಗೆ ಹಾಗೂ ಹವಾಮಾನ ವೈಪರೀತ್ಯಕ್ಕೆ ನೇರ ಕಾರಣವಾಗುತ್ತದೆ. ನಿರಂತರವಾಗಿ ವಿದ್ಯುತ್ ಹರಿಯುವುದರಿಂದ ಸಾಧನಗಳ ಆಂತರಿಕ ಭಾಗಗಳು ಬಿಸಿಯಾಗುತ್ತವೆ, ಅವುಗಳ ಕಾರ್ಯಕ್ಷಮತೆ ಹಾಗೂ ಆಯುಷ್ಯ ಬೇಗನೆ ಕಡಿಮೆಯಾಗುತ್ತದೆ. ವ್ಯಾಂಪೈರ್ ಎಲೆಕ್ಟ್ರಿಸಿಟಿಯನ್ನು ನಿಯಂತ್ರಿಸುವುದು ಕಷ್ಟವೇನಲ್ಲ, ಇದನ್ನು ತಡೆಯಲು ಪರಿಣಾಮಕಾರಿ ಮಾರ್ಗಗಳಿವೆ. ಸಣ್ಣ ಜಾಗರೂಕತೆ ಮತ್ತು ಅಭ್ಯಾಸದ ಬದಲಾವಣೆಯಿಂದ ಇದನ್ನು ಸಂಪೂರ್ಣವಾಗಿ ತಡೆಯಬಹುದು. ಚಾರ್ಜಿಂಗ್ ಮುಗಿದ ತಕ್ಷಣ ಅಥವಾ ಉಪಕರಣಗಳ ಬಳಕೆ ಮುಗಿದ ನಂತರ ಗೋಡೆಯ ಮೇಲಿರುವ ಸ್ವಿಚ್ ಆಫ್ ಮಾಡಿ ಅಥವಾ ಪ್ಲಗ್ ತೆಗೆಯಬೇಕು. ಒಂದೇ ಪವರ್ ಬೋರ್ಡ್ಗೆ ಹಲವು ಸಾಧನಗಳನ್ನು ಸಂಪರ್ಕಿಸಿ ಮೂಲ ಸಾಧನ ಅಂದರೆ ಉದಾಹರಣೆಗೆ ಕಂಪ್ಯೂಟರ್ ಆಫ್ ಆದಾಗ ಸ್ಮಾರ್ಟ್ ಬೋರ್ಡ್, ಇತರೆ ಪ್ರಿಂಟರ್ ಅಥವಾ ಸ್ಪೀಕರ್ಗಳಿಗೆ ಹೋಗುವ ವಿದ್ಯುತ್ತನ್ನು ಸ್ವಯಂಚಾಲಿತವಾಗಿ ಬಂದ್ ಮಾಡುತ್ತದೆ. ಇವುಗಳನ್ನು ಸ್ಮಾರ್ಟ್ ಪವರ್ ಸ್ಕ್ರಿಪ್ಟ್ ಎನ್ನುತ್ತಾರೆ. ಹೊಸ ಗೃಹ ಉಪಯೋಗಿ ವಸ್ತುಗಳನ್ನು ಕೊಳ್ಳುವಾಗ 5-star ಅಥವಾ ಎನರ್ಜಿ ಸ್ಟಾರ್ ರೇಟಿಂಗ್ ಇರುವ ಉಪಕರಣಗಳನ್ನು ಆಯ್ಕೆ ಮಾಡಿ. ಇವು ಸ್ಟ್ಯಾಂಡ್ ಬೈ ಮೋಡ್ನಲ್ಲಿ ಅತ್ಯಂತ ಕಡಿಮೆ ವಿದ್ಯುತ್ ಬಳಸುವಂತೆ ವಿನ್ಯಾಸಗೊಳಿಸಲ್ಪಟ್ಟಿರುತ್ತದೆ. ರಾತ್ರಿ ವೇಳೆ ವೈಫೈ ರೈಟರ್ ಅಥವಾ ವಾಟರ್ ಗೀಸರ್ಗಳನ್ನು ನಿಗದಿತ ಸಮಯಕ್ಕೆ ಸ್ವಯಂಚಾಲಿತವಾಗಿ ಆಫ್ ಮಾಡಲು ಸ್ಮಾರ್ಟ್ ಪ್ಲಗ್ಗಳನ್ನು ಬಳಸಬಹುದು. ಆಧುನಿಕ ತಂತ್ರಜ್ಞಾನವು ನಮ್ಮ ಜೀವನ ಶೈಲಿಯನ್ನು ಸುಖಮಯಗೊಳಿಸಿವೆಯೇ, ಆದರೂ ಕಣ್ಣಿಗೆ ಕಾಣದ ಇಂತಹ ಸಣ್ಣ ನಿರ್ಲಕ್ಷ್ಯಗಳು ಆರ್ಥಿಕವಾಗಿ ಮತ್ತು ಪರಿಸರಕವಾಗಿ ನಮಗೆ ತಿಳಿಯದಂತೆ ದೊಡ್ಡ ಸವಾಲಾಗಿ ಪರಿಣಮಿಸುತ್ತಿವೆ. ಹನಿ ಹನಿ ಗೂಡಿದರೆ ಹಳ್ಳ ಎನ್ನುವಂತೆ ಪ್ರತಿಯೊಬ್ಬ ನಾಗರಿಕನು ವಿದ್ಯುತ್ ಉಪಕರಣಗಳನ್ನು ಬಳಸಿದ ನಂತರ ಸ್ವಿಚ್ ಆಫ್ ಮಾಡುವ ಸಣ್ಣ ಅಭ್ಯಾಸವನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಗತವಾಗಿ ಹಣ ಉಳಿಯುವುದರ ಜೊತೆಗೆ ರಾಷ್ಟ್ರಮಟ್ಟದ ಶಕ್ತಿ ಸಂಪನ್ಮೂಲವನ್ನು ರಕ್ಷಿಸಿದಂತಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ಬಸ್ಮಿಯ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನು ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣಂತ ಹೇಳಿದ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವಿದ್ಯುತ್ತನ್ನು ನುಂಗುವ ರಕ್ತ ಪಿಶಾಚಿ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಬಿತ್ತರಗೊಂಡಿತು.
1: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
2: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
3: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
2: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮು ಬಂದಿರೋದು.

0: ಬಾಕುಮಾರ, ಇವನ್ಗ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸೀತಣ್ಣ, ಜಿನಿಕ್ಕಿ ಎರಡು ಕಟ್ ಬಿಡಿಬೇಕ ನಿಂಗೆ?
0: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲ ತಿಂತಾ ಇರ್ತಾನೆ ಯಾಕೋ.
2: ಓ ಕುಮಾರ, ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
2: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹ ಕೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
2: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ?
0: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
2: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
0: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ಸ್ವಾಮಿ ವಿವೇಕಾನಂದರು ಪ್ರಪಂಚ ಕಂಡಂತಹ ಅತ್ಯಂತ ಶ್ರೇಷ್ಠ ಸಾಧಕರು. ಆದರ್ಶ ಶಿಷ್ಯನಾಗಿ, ಆದರ್ಶ ಗುರುವಾಗಿ ಎಲ್ರಿಗೂ ಮಾದರಿಯಾದಂಥವ್ರು. ಬದುಕಿದ್ದದ್ದು ಎಷ್ಟು ವರ್ಷ ಸ್ವಾಮಿ? ಕೇವಲ 39 ವರ್ಷ ಭೌತಿಕವಾಗಿ ಬದುಕಿದ್ದು. ಆದರೆ ಆ ಬದುಕೆಂಥದ್ದು! ಮುಂದೆ ಸಹಸ್ರಾರು ವರ್ಷಗಳವರೆಗೆ ಯುವಕರಿಗೆ, ಜನಸಮುದಾಯಕ್ಕೆ ಪ್ರೋತ್ಸಾಹ ಕೊಡುವಂಥ, ಪ್ರಚೋದನೆ ಕೊಡುವಂಥ ಜೀವ ಅದು. ನಾನು ಯಾವಾಗಲೂ ಹೇಳೋದು, ನಮ್ಮ ಯುವಕರಿಗೆ ವಿವೇಕಾನಂದರು ಮಾರ್ಗದರ್ಶಿ ಪ್ರಚೋದಕ ಆಗದೆ ಹೋದರೆ ಇನ್ಯಾರೂ ಪ್ರಚೋದಕರ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ಒಂದು ಬಾರಿ ಕಲ್ಕತ್ತಾದಲ್ಲಿದ್ದಾಗ ಒಬ್ಬ ಹುಡುಗ ತಾಯಿ ಜೊತೆಗೆ ಬಂದಂತೆ. ಬಂದು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ದ, ಕೈ ಮುಗಿದಿಂತ. ಅವನ ಮೈ ದಡಿವಿ ವಿವೇಕಾನಂದರು ಕೇಳಿ ಏನಾದರೂ ಹೇಳಬೇಕಿತ್ತೇನೋ ಅಂತ ಕೇಳಿದರು. ಆಗಾತ, ಸ್ವಾಮಿ ನಾನು ದಯವಿಟ್ಟು ಅಧ್ಯಾತ್ಮ ಅಂದರೆ ಏನು ಹೇಳಿಕೊಡಿ ಎಂದಂತೆ. ವಿವೇಕಾನಂದರಿಗೆ ಆಶ್ಚರ್ಯ ಆಯಿತು, ಈ ಪುಟ್ಟ ಹುಡುಗ ಅಧ್ಯಾತ್ಮ ವಿಷಯ ಕೇಳ್ತಾ ಇದ್ದಾನಲ್ಲ. ತಕ್ಷಣ ಗೊತ್ತಾಯ್ತು ಅವರಿಗೆ, ಇದು ಹುಡುಗನ ಪ್ರಶ್ನೆ ಅಲ್ಲ, ಅಮ್ಮ ಟ್ಯೂಷನ್ ಮಾಡಿ ಕಳಿಸಿದ್ದಾರೆ, ಕೇಳು ಕೇಳು ಅಂತ ಹೇಳಿದ್ದಾರೆ, ಬಂದಿದ್ದಾನೆ. ನಕ್ಕೆ ಬಿಟ್ಟು ಹೇಳಿದ್ರಂತೆ, ಮಗು ಅಧ್ಯಾತ್ಮ ಬಿಡು, ನೀನು ಯಾವುದಂದ್ರೆ ಭಾಳ ಇಷ್ಟ ಅಂತ ಕೇಳಿದ್ರಂತೆ. ಆ ಹುಡುಗ ಹೇಳ್ದ, ನನಗೆ ಫುಟ್ಬಾಲ್

0: ಅಂದ್ರೆ ಬಹಳ ಇಷ್ಟ ಸ್ವಾಮಿ ಅಂದ.
1: ಜೋರಾಗಿ ನಕ್ಬಿಟ್ರು. ಮಗು, ನೀ ಅಧ್ಯಾತ್ಮ ಕೇಳ್ತಾರೆ ಇದೀಗ, ಅಧ್ಯಾತ್ಮ ಅಂದ್ರೆ ಫುಟ್ಬಾಲ್ ಏನೋ ಅಂದ್ರು. ಹಂಗ ಆಶ್ಚರ್ಯ ಆಯ್ತು, ಫುಟ್ಬಾಲ್ ಹೆಂಗ ಅಧ್ಯಾತ್ಮ ಆಗತ್ತೆ? ಅವ್ರು ಹೇಳಿದ್ರು, ನೋಡು ಫುಟ್ಬಾಲೇ ಅಧ್ಯಾತ್ಮ. ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳು, ನೀ 2 ವರ್ಷಕ್ಕೆ ಫುಟ್ಬಾಲ್ ಆಡು, ಚೆನ್ನಾಗಿ ಫುಟ್ಬಾಲ್ ಆಡು, ಬಾ ಆಮೇಲೆ ನಾನು ನಿನಗೆ ಹೇಳ್ಕೊಡ್ತೀನಿ ಅಧ್ಯಾತ್ಮದ ಬಗ್ಗೆ ಅಂತ. ರೋಗಿ ಬಯಸಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ. ಆರಾಮಾಗಿ ಹೋದ, 2 ವರ್ಷ ಆಟ ಆಡ್ದ, ದೇಹ ಬಲಿಷ್ಠ ಆಯಿತು, ಖುಷಿಯಾಗಿ ಬಂದ. ಸ್ವಾಮೀಜಿ ಮತ್ತೆ ಭೇಟಿಯಾದ, ಸ್ವಾಮೀಜಿ ಹೇಳಿದ್ರಿ ನೀವು ಅಧ್ಯಾತ್ಮಕ್ಕೆ ಹೇಳ್ತೀನಿ ಅಂತ, ಹೇಳಿ ಅಂತ. ಕೂತ್ಕೋ ಇಲ್ಲಿ ಅಂದರು. ನೋಡು ಈಗ ನಿನಗೆ ಅಧ್ಯಾತ್ಮ ಚೆನ್ನಾಗಿ ಅರ್ಥ ಆಗುತ್ತೆ. ಫುಟ್ಬಾಲ್ ಮೈದಾನ ಗೊತ್ತಾ ನಿನಗೆ? ದೊಡ್ಡ ಮೈದಾನ ಇದೆ, ಈ ಕಡೆ ಒಂದು ಗೋಲ್ ಇದೆ, ಆ ಕಡೆ ಒಂದು ಗೋಲ್ ಇದೆ. ಬೌಂಡ್ರಿ ಹಾಕಿದ್ದಾರೆ ತಾನೇ ಗ್ರೌಂಡಿಗೆ? ಹೌದು ಸರ್, ಬೌಂಡ್ರಿ ಹಾಕಿದ್ದಾರೆ. ಆಮೇಲೆ ಈ ಕಡೆ 11 ಜನ ಬರ್ತಾರೆ, ಆ ಕಡೆ ಅವ್ರು 11 ಜನ ಬರ್ತಾರೆ ಮೈದಾನಕ್ಕೆ, ಅಲ್ವೇನೋ? ಹೌದು ಸ್ವಾಮಿ. ಎಷ್ಟು ಚೆಂಡು ತೊಗೊಂಬರ್ತಾರೆ? ಒಂದೇ ಚೆಂಡು. ಈ ತಂಡದವ್ರು ಈ ಕಡೆ ಒದಿತಾರೆ, ಆ ತಂಡದವ್ರು ಈ ಕಡೆ ಒದಿತಾರೆ. ಆ ಚೆಂಡು ಮೈದಾನದ ಒಳಗೆ ಇರೋ ತನಕ ಅದಕ್ಕೆ ಒದೆ ತಪ್ಪಿದ್ದಲ್ಲ, ಯಾರಾದ್ರೂ ಒದಿತಾನೆ ಇರ್ತಾರೆ, ಅದು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಅದು ಅಕಸ್ಮಾತ್ತಾಗಿ ಜೋರಾಗಿ ಒದ್ದಾಗ ಆ ಬೌಂಡ್ರಿ ಲೈನ್ ದಾಟಿ ಹೊರಗೆ ಹೋದರೆ ಏನಾಗ್ತದೆ? ಫೌಲ್ ಅಂತಾಯ್ತು. ಅವಾಗೇನು ಮಾಡ್ತಾರೆ? ಹುಡುಗ ಹೇಳ್ದ, ಆಗ ಮಾತ್ರ ಕಾಲಿಂದ ಒದೆಯಲ್ಲ ಸ್ವಾಮಿ, ಅದನ್ನು ತಲೆ ಮೇಲೆ ಇಟ್ಕೊಂಡು ಹಿಂಗೆ ಕೈಯಿಂದ ಒಗಿತಾರೆ, ಥ್ರೋ ಇನ್ ಅಂತಾರೆ ಅಂತ. ವಿವೇಕಾನಂದ್ರು ಹೇಳ್ತಾರೆ, ನೋಡೋ ಚೆಂಡು ಬೌಂಡ್ರಿ ಒಳಗೆ ಇರೋ ತನಕ ಒದೆ ತಪ್ಪಿದ್ದಲ್ಲ, ಹೊರಗಡೆ ಹೋದರೆ ಒದಿತಿದ್ದವರೇ ತಲೆ ಮೇಲೆ ಇಟ್ಕೊಂಡು ಒಳಗೆ ಹಾಕ್ತಾರೆ ಅಲ್ವಾ. ಅಧ್ಯಾತ್ಮ ಅಂದ್ರೆ ಅಷ್ಟೇ ಕಣೋ, ಎಲ್ಲಿವರೆಗೂ ನೀನು ಬರೀ ದೇಹ ಅಂತ ತಿಳ್ಕೊತೀಯೋ ಅಲ್ಲಿವರೆಗೂ ನಿನ್ನ ಸುಖ ದುಃಖದ ಒದೆ ತಪ್ಪಿದ್ದಲ್ಲ. ಸುಖದ್ದು ಒದೆನೇ ಅದು, ಕಿಕ್ ಆಫ್ ಜಾಯ್ ಅಂತಾರೆ. ಸುಖದ ದುಃಖದ ಒದೆಗಳು ತಪ್ಪಿದ್ದಲ್ಲ. ಆದ್ರೆ ನನ್ನ ಬರೀ ದೇಹ ಅಲ್ಲ, ದೇಹಾತೀತನಾದವನು ಅದ್ಭುತ ಶಕ್ತಿಯ ಒಂದು ಅಂಶ ನಾನು ಅಂತ ಯಾವಾಗ ಭಾವಿಸ್ಕೋತೀಯೋ ಆಗ ಒದೆ ಬರ್ತಿತ್ತಲ್ಲ, ಅದೇ ಜನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾರೆ ನಿನ್ನ. ಎಷ್ಟು ಚೆನ್ನಾಗಿದೆ ನೋಡಿ. ಆತ್ಮವನ್ನು ತಿಳಿದವರು ತಮ್ಮನ್ನು ಕೇವಲ ದೇಹ ಅಂತ ಭಾವಿಸೋದಿಲ್ಲ. ದೇಹ ಅಂದರೆ ಒಂದು ಬೌಂಡ್ರಿ ಇದ್ದ ಹಾಗೆ, ಬೌಂಡ್ರಿ ಒಳಗೆ ಇದ್ದರೆ ಸುಖ ದುಃಖದ ಒದೆ ಬರ್ತದೆ. ನಾನು ಬೌಂಡ್ರಿ ಎಲ್ಲ ದೊಡ್ಡವನು ಅಂತ ಅಂದ್ಕೊಂಡಾಗ ಅದೇ ಜನ ನಿನ್ನ ಮರ್ಯಾದೆ ಕೊಡ್ತಾರೆ, ಗೌರವ ಕೊಡ್ತಾರೆ ಅಂತ. ಅಧ್ಯಾತ್ಮದಂತಹ ಗೂಢ ವಿಷಯವನ್ನು ಇಷ್ಟು ತಿಳಿಯಾಗಿ, ಇಷ್ಟು ಸುಲಭವಾಗಿ ಒಂದು ಮಗುವಿಗೆ ತಿಳಿ ಹಾಗೆ ತಿಳಿಸುವುದು ವಿವೇಕಾನಂದನಂಥ ಮಹಾನುಭಾವರಿಗೆ ಮಾತ್ರ ಸಾಧ್ಯವಾಯಿತು. ಅವರ ಸ್ಮರಣೆಗೆ ನಮೋ ನಮಃ ಅನ್ಬೇಕು.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೀರ್ ಅವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಗ್ಗೆ ಕಾರ್ಯಕ್ರಮವನ್ನು ಕೇಳಿದಿರಿ. ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
1: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
2: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
1: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
2: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
1: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು

0: ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕರೆಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯೂರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
1: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚತುರಕರ್ಮ ಎಂಬಂತೆ. ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
1: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
2: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
3: ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
4: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.
5: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
6: ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಗೂರಿನ ಶ್ರೀಮತಿ ಶೋಭಾರಾಜ್ ಅವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಕೇಳುಗರ, ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರಿನ ಶ್ರೀಮತಿ ಶೋಭಾ ರಾಜೂರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್

0: ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
1: ಏನು ಸರ್, ನನಗೇನು ಗೊತ್ತಿಲ್ಲ.
0: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೀವಿ.
1: ಸರ್ ದಯವಿಟ್ಟು.
2: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
3: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.

ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನದೀಪ ಕಾರ್ಯಕ್ರಮ. ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಶಿಕ್ಷಕರು ಇಲ್ಲದಿದ್ದರೆ, ಅದು ಇವತ್ತಿನ ಮಾತುಕತೆ. ಶಿಕ್ಷಕರು ಇಲ್ಲದೆ ಇದ್ರೆ ಏನಾಗುತ್ತೆ? ನಾಳೆ ಬೆಳಗ್ಗೆ ಶಾಲೆಗೆ ಹೋಗ್ತೇವೆ, ಕಾಲೇಜಿಗೆ ಹೋಗ್ತೇವೆ, ನೋಡ್ತೇವೆ ಅಲ್ಲಿ ಕಾಲೇಜಿನ ಕಟ್ಟಡ ನಿಂತಿದೆ, ಕಾಲೇಜಿನ ಗೇಟು ಹಾಗೆ ಇದೆ, ಕ್ಲಾಸ್ ರೂಮ್ಗಳೆಲ್ಲ ಹಾಗೆ ಇವೆ, ಕ್ಲಾಸ್ ರೂಮ್ ಒಳಗೆ ಬ್ಲ್ಯಾಕ್ ಬೋರ್ಡ್ಗಳೇನಿದೆ ಅದೂ ಇದೆ, ಸ್ಮಾರ್ಟ್ ಬೋರ್ಡು ಇದೆ, ಪ್ರಯೋಗಾಲಯನೂ ಇದೆ, ಗ್ರಂಥಾಲಯನೂ ಇದೆ, ವೈಫೈ ಕೆಲಸ ಮಾಡ್ತಾ ಇದೆ, ಗೂಗಲ್ ಸಂಪರ್ಕವೂ ಇದೆ, ಯೂಟ್ಯೂಬನ್ನು ನೋಡಬಹುದು, ಚಾಟ್ GPTನೂ ಸಿಗ್ತಾ ಇದೆ, ಎಲ್ಲವೂ ಇದೆ. ಆದರೆ ಒಬ್ಬನೇ ಒಬ್ಬ ಅಧ್ಯಾಪಕ, ಟೀಚರ್, ಶಿಕ್ಷಕ ಇಲ್ಲ, ಪ್ರಾಂಶುಪಾಲರಿಲ್ಲ, ಯಾವುದೇ ಪ್ರೊಫೆಸರ್ ಇಲ್ಲ, ಲೆಕ್ಚರರ್ ಇಲ್ಲ, ಟ್ಯೂಟರ್ ಇಲ್ಲ, ಅಧ್ಯಾಪಕರು ಅನ್ನೋರೇ ಇಲ್ಲ. ಏನಾಗುತ್ತೆ? ಏನನ್ಸುತ್ತೆ ವಿದ್ಯಾರ್ಥಿಯ ಉದ್ಗಾರ? ವಾವ್, ಯಾರೂ ಇಲ್ವಪ್ಪ ಅಧ್ಯಾಪಕರು ಇವತ್ತು.

ಕ್ಲಾಸೇ ಇಲ್ಲ ಇವತ್ತು, ಎಷ್ಟು ಖುಷಿ ಅಲ್ವಾ? ಯಾರು ನಮ್ಮ ಅಟೆಂಡೆನ್ಸ್ ಅನ್ನೇ ಕೇಳಲ್ಲ. ಜೊತೆಗೆ ಆ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಹೇಳಿ ತಲೆ ತಿಂತ ಇದ್ರು, ಆ ಮಾರ್ಕ್ಸಿನ ಗೊಡವೆನೇ ಇಲ್ಲ, ಹೋಮ್ ವರ್ಕು ಇಲ್ವೇ ಇಲ್ಲ, ಎಷ್ಟು ಖುಷಿ ಅಲ್ವಾ? ಇನ್ನೊಬ್ಬ ಹುಡುಗ ಕೇಳ್ಬೋದು, ಅರೆರೆ ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ಟಿದಾರಲ್ಲ, ಇವತ್ತಿಗೆ ಮಾತ್ರ ಮಾಯ ಆಗಿದ್ದಾರಾ ಅಥವಾ ಶಾಶ್ವತವಾಗಿ ಮಾಯ ಆಗ್ಬಿಟ್ಟಿದಾರಾ ಈ ಎಲ್ಲ ಟೀಚರ್ಗಳು ಶಿಕ್ಷಕರು ಅಂತ ಒಬ್ಬ ಹುಡುಗ ಕೇಳ್ಬೋದು. ಟೀಚರ್ಗಳೆಲ್ಲ ಹೋಗ್ಬಿಟ್ಟಿದ್ದಾರೆ, ಮರೆಯಾಗ್ಬಿಟ್ಟಿದ್ದಾರೆ, ಶಿಕ್ಷಕರಿಲ್ಲ, ಆದರೆ ಪಠ್ಯಗಳೆಲ್ಲ ಪಠ್ಯ ಪುಸ್ತಕಗಳೆಲ್ಲ ಇವೆ, ಇಂಟರ್ನೆಟ್ಟು ಹಾಗೆ ಉಳ್ಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನುಕೂಲತೆಗಳನ್ನು ಏನು ಅನುಭವಿಸ್ತಾ ಇದ್ದೇವೆ ಅವೂ ಇದೆ, ಪ್ರಯೋಗಾಲಯ ಇದೆ, ಅಧ್ಯಾಪಕರು ಉಪನ್ಯಾಸವನ್ನು ಕೊಟ್ಟಂತಹ ವಿಡಿಯೋಗಳೇನಿದೆ ಅವನ್ನೂ ಸಹ ನೋಡಬಹುದು. ಕೆಲವು ಪಾಠಗಳನ್ನು ಧ್ವನಿ ಮುದ್ರಿಸ್ಕೊಂಡಿರ್ತೇವೆ, ಆ ಧ್ವನಿ ಮುದ್ರಿತ ಪಾಠಗಳೂ ಸಹ ಸಿಗ್ತಾ ಇವೆ. ಶಿಕ್ಷಕರು ಮರೆಯಾಗ್ಬಿಟ್ಟಿದ್ದಾರೆ, ಆದರೆ ಶಿಕ್ಷಣಕ್ಕೆ ಅಗತ್ಯವಾದ ಮಾಹಿತಿ ಪಠ್ಯ ಏನಿದೆ ಅವೆಲ್ಲ ಉಳ್ಕೊಂಡಿದೆ. ಹಾಗಿದ್ಮೇಲೆ ಯಾಕೆ ಬೇಕು ಟೀಚರ್ನೊಂದಿಗೆ, ಶಿಕ್ಷಕ ಯಾಕೆ ಬೇಕು? ಹಾಗಿದ್ಮೇಲೆ ಟೀಚರಿಂದ ನಮಗೇನು ಉಪಯೋಗ? ಯಾಕೆ ಇಟ್ಕೋಬೇಕು ಟೀಚರ್ನ? ಇಷ್ಟೊಂದೆಲ್ಲ ಅನುಕೂಲತೆಗಳು ಅಂತರ್ಜಾಲದ ಮೂಲಕ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ, ವಿಡಿಯೋಗಳ ಮೂಲಕ, ಚಾಟ್ ಜಿಪಿಟಿ ಮೂಲಕ ಸಿಗ್ತಿರುವಾಗ ಶಿಕ್ಷಕರಾದರೂ ಯಾಕೆ ಬೇಕು ಅನ್ನೋ ಒಂದು ಪ್ರಶ್ನೆ ಪ್ರಾಮಾಣಿಕವಾಗಿ ನಮ್ಮನ್ನು ಕಾಡುತ್ತೆ. ಒಂದು ಉದಾಹರಣೆಯನ್ನು ಪರಿಶೀಲಿಸೋಣ. ಶಿಕ್ಷಕರು ನಮಗೇನು ಕೊಡ್ತಾರೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಂಟರ್ನೆಟ್ಟು ಕೊಡದೇ ಇರುವಂಥದ್ದನ್ನು ಏನು ಕೊಡ್ತಾರೆ ನಮ್ಮ ಶಿಕ್ಷಕರು? ಇನ್ಫಾರ್ಮೇಷನ್, ಮೊದಲು ಮಾಹಿತಿಯನ್ನು ಕೊಡ್ತಾರೆ. ಏನಿದು, ವಾಟ್ ಈಸ್ ದಿಸ್? ಎರಡನೇದು ಜ್ಞಾನವನ್ನು ಕೊಡ್ತಾರೆ, ನಾಲೆಜ್, ಹೌ ಇದು ಹೇಗೆ ಕೆಲಸ ಮಾಡುತ್ತೆ. ಆದರೆ ಇವೆರಡಕ್ಕೂ ಮಿಗಿಲಾದದ್ದು ತಿಳಿವು, ಯಾವಾಗ ಏನು ಎಷ್ಟು ಇದನ್ನು ಉಪಯೋಗಿಸ್ಬೇಕಾ ಬೇಡವ. ಅಂದರೆ ಇನ್ಫಾರ್ಮೇಷನ್ ಅನ್ನೋದು ನಾಲೆಜ್ ಅಲ್ಲ, ನಾಲೆಜ್ ಅನ್ನೋದು ವಿಸ್ಡಮ್ ಅಲ್ಲ, ಮಾಹಿತಿ ಜ್ಞಾನವಾಗಲ್ಲ, ಜ್ಞಾನ ತಿಳಿವಳಿಕೆ ಆಗಲ್ಲ. ಒಂದಲ್ಲ ಆಗ್ತಾ ಇದೆ ಸರ್, ಅರ್ಥವಾಗ್ತಾ ಇಲ್ಲ ಅಂತ ನಿಮ್ಮ ಕೆಲವು ಹುಡುಗರು ಹೇಳ್ಬೋದು. ನಿಮ್ಮಲ್ಲಿ ಒಂದು ಉದಾಹರಣೆ ನೋಡೋಣ. ಮಾಹಿತಿ, ಇನ್ಫಾರ್ಮೇಷನ್, ಏನ್ ನೋಡ್ತಾ ಇದ್ದೀರಿ? ಟೊಮೆಟೊ ಹಣ್ಣನ್ನು ನೋಡ್ತಾ ಇದ್ದೀರಿ. ಈ ಟೊಮೆಟೊ ಹಣ್ಣಿನ ಚಿತ್ರವನ್ನು ನೋಡ್ತಾ ಇದ್ದಾಗೆ ನಮಗೆ ಏನು ಮಾಹಿತಿ ಸಿಗ್ತಾ ಇದೆ? ಟೊಮ್ಯಾಟೊ ಈಸ್ ಎ ಬಯೋಲಾಜಿಕಲ್ ಫ್ರೂಟ್ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದ್ರೆ ಓವರಿ ಇಂದ ಇದು ಬೆಳೀತಾ ಇದೆ, ಸೀಡ್ಗಳನ್ನೆಲ್ಲ ನಾವು ನೋಡಬಹುದು. ಇದು ಇನ್ಫಾರ್ಮೇಷನ್, ಮಾಹಿತಿ. ನಾಲೆಜ್ ಏನು? ನಾಲೆಜ್ ಏನು ಅಂತ ಹೇಳ್ತಂದ್ರೆ, ಈ ಟೊಮ್ಯಾಟೊವನ್ನ ಯಾವ ರೀತಿ ವರ್ಗೀಕರಿಸಿದ್ದೀವಪ್ಪ ಅಂದ್ರೆ, ಇದನ್ನ ಒಂದು ತರಕಾರಿ ಅಂತ ವರ್ಗೀಕರಿಸಿದ್ದೇವೆ. ಟೊಮ್ಯಾಟೊ ಹುಳಿ ಹುಳಿಯಾಗಿರುತ್ತಲ್ಲ, ಹಾಗಾಗಿ ಸಾರಿಗೆ ಹುಳಿಗೆ ಇದು ಒಂದು ವಿಶಿಷ್ಟವಾದ ರುಚಿ ಕೊಡುತ್ತೆ, ಹಾಗಾಗಿ ತರಕಾರಿಯಾಗಿ ಬಳಸಬಹುದು ಅನ್ನೋ ಮಾಹಿತಿ ಏನಿದೆ, ಇದು ಜ್ಞಾನ. ಟೊಮ್ಯಾಟೊ ಬಗ್ಗೆ ನಮಗೆ ಇರುವಂತ ಜ್ಞಾನ. ಹಾಗಿದ್ದ ಮೇಲೆ ವಿಸ್ಡಮ್ ಅಂದ್ರೆ ಏನು? ವಿಸ್ಡಮ್ ಅಂತ ಹೇಳ್ತಂದ್ರೆ, ಟೊಮ್ಯಾಟೊ ಹಣ್ಣು ನಿಜ, ಹಾಗಂತ ಹೇಳಿ ಟೊಮ್ಯಾಟೊವನ್ನ ಫ್ರೂಟ್ ಸಲಾಡ್ ಅಲ್ಲಿ ಬಳಸೋ ಹಾಗಿಲ್ಲ. ಅದೇ ಟೊಮೆಟೊ ಹಣ್ಣು ಅಂತ ಹೇಳಿದ್ರಲ್ಲ, ಹಾಕೋಣ ಫ್ರೂಟ್ ಸಲಾಡ್ಗೆ ಅಂತ ಹಾಕಿದ್ರೆ ಆ ಫ್ರೂಟ್ ಸಲಾಡ್ನ ಯಾರು ತಿನ್ನೋದಿಲ್ಲ. ಹಾಗಾಗಿ ಮಾಹಿತಿ ಅಂದ್ರೆ ಏನು, ಜ್ಞಾನ ಅಂದ್ರೆ ಏನು, ತಿಳಿವಳಿಕೆ ಅಂದ್ರೆ ಏನು ಅನ್ನೋದು ನಮ್ಗೆ ಅರ್ಥವಾಗಿದೆ. ಈ ಮಾಹಿತಿ ಮತ್ತು ಜ್ಞಾನ ಅನ್ನೋದನ್ನ ಅಂತರ್ಜಾಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡುತ್ತೆ. ಆದರೆ ಈ ವಿಸ್ಡಮ್ ಅನ್ನೋದು ಏನಿದೆ, ತಿಳಿವು ಅನ್ನೋದು ಏನಿದೆ, ಅದನ್ನ ಕೇವಲ ಅಧ್ಯಾಪಕರು ಮಾತ್ರ ಕೊಡಬಲ್ಲರು. ಹೀಗೆ ಮಾಹಿತಿಯ ಜೊತೆ ಜ್ಞಾನದ ಜೊತೆ ತಿಳಿವಳಿಕೆಯನ್ನ ಬದುಕನ್ನ ಹೇಗೆ ನಡೆಸಬೇಕು ಅಂತ ಕೊಡುವಂತ ಸಾಮರ್ಥ್ಯ ಇರೋರು

ಕೇವಲ ಶಿಕ್ಷಕರು ಅಧ್ಯಾಪಕರು. ಹಾಗಾಗಿ ಜೀವನ ಪರ್ಯಂತ ನಮ್ಮ ಅಧ್ಯಾಪಕರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತಾನೆ ಇರಬೇಕು. ಹೋಲೋಗ್ರಾಫಿಕ್ ಟೀಚರ್, ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತ ಹೇಳ್ತಂದ್ರೆ, ಎಲ್ಲೋ ಅಮೆರಿಕದಲ್ಲೋ ಇಂಗ್ಲೆಂಡಲ್ಲೋ ಕೂತ್ಕೊಂಡಿರ್ತಕ್ಕಂಥ ಅಧ್ಯಾಪಕ ಈ ಹೋಲೋಗ್ರಾಫಿ ತಂತ್ರಜ್ಞಾನದ ಮೂಲಕ ನಮ್ಮ ಶಾಲೆಯ ನಮ್ಮ ತರಗತಿಯ ಒಳಗೆ ಬಂದು ಪಾಠ ಹೇಳ್ಬೋದು, ಹೇಳಲಿಕ್ಕೆ ಸಾಧ್ಯ ಇದೆ. ಈ ಮಾಹಿತಿ ಅದ್ಭುತವಾದ ಮಾಹಿತಿ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ರೋಬೋ ಟೀಚರ್ಗಳು ಬಂದಿದ್ದಾರೆ, ನಮ್ಮ ತರಗತಿಯಲ್ಲೇ ನಡ್ಕೊಂಡು ಬರ್ತಾರೆ, ಪಾಠ ಹೇಳ್ತಾ ಹೋಗ್ತಾರೆ. ಅರ್ಥವಾಗಲಿಲ್ಲ ಸರ್ ಇನ್ನೊಂದು ಸಲ ಹೇಳಿ ಅಂದರೆ ಮತ್ತೆ ಹೇಳುತ್ತೆ ರೋಬೋ, ಮತ್ತೆ ಹೇಳುತ್ತೆ ರೋಬೋ. ಹತ್ತು ಸಲ ಕೇಳಿ ಹತ್ತು ಸಲವೂ ಉತ್ತರ ಕೊಡುತ್ತೆ. ಅದೇ ನಿಮ್ಮ ಅಧ್ಯಾಪಕರನ್ನ ಮೂರನೇ ಸಲ ಕೇಳ್ತಂದ್ರೆ ಲೇ ಕತ್ತೆ ಅರ್ಥವಾಗಲ್ವೇನೋ, ಒಬ್ ದನ ಕಾಯಿ, ಹೀಗೆ ಅಧ್ಯಾಪಕರು ಬೈಬಹುದು. ಆದರೆ ರೋಬೋ ಆಗಲಿ ಹೋಲೋಗ್ರಫಿ ಆಗಲಿ ನಮಗೆ ಹಾಗೆ ಬೈಯೋಲ್ಲ, ಯಾಕಂದ್ರೆ ನಮ್ಮ ಬೆರಳ ತುದಿಯಲ್ಲಿ ತಂತ್ರಜ್ಞಾನ ಇರೋದ್ರಿಂದ ನಾವು ಪದೇ ಪದೇ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಒಂದು ವಿಚಾರವನ್ನ ಕಲ್ಪಿಸ್ಕೊಳ್ಳೋಣ, ತರಗತಿಯಲ್ಲಿ ಈ AI ಅಥವಾ ಹೋಲೋಗ್ರಫಿ ಅನುಕೂಲತೆ ಇದೆ, ಬಹಳ ಒಳ್ಳೆಯ ಧ್ವನಿಯಲ್ಲಿ ಇಂಪಾದ ಧ್ವನಿಯಲ್ಲಿ ಕೋಪವನ್ನೇ ಮಾಡಿಕೊಳ್ಳದೆ ಕೇಳಿದ ಪ್ರಶ್ನೆಗೆ ಒಂದಲ್ಲ ಹತ್ತು ಸಲ ಕೊಡ್ತಾ ಇರುತ್ತೆ ಉತ್ತರನ. ಹುಡುಗರಿಗೆಲ್ಲ ಒಂದು ರೀತಿ ಖುಷಿ ಆಗೋಗುತ್ತೆ, ಥ್ರಿಲ್ ಆಗೋಗುತ್ತೆ, ಅಯ್ಯೋ ತಲೆ ತಿನ್ನೋ ಆ ಲೆಕ್ಚರರ್ಗಳ ಪಾಠ ಇಲ್ವಲ್ಲಪ್ಪ, ಎಷ್ಟು ಖುಷಿ ಅಂತ ಅನ್ನಿಸ್ಬಹುದು. ಆದರೆ ಒಂದೆರಡು ವಾರ ಆಗ್ತಾ ಇದ್ದ ಹಾಗೆ ಒಬ್ಬ ವಿದ್ಯಾರ್ಥಿ ಅಳತಾ ಬರ್ತಾನೆ ತರಗತಿಗೆ, ಅಳತಾ ಬರ್ತಾ ಇದ್ದಾಗ ಆ ರೋಬೋ ಆಗಲಿ ಅಥವಾ ಆ ಹೋಲೋಗ್ರಫಿ ಚಿತ್ರ ಆಗಲಿ ಏನು ಹೇಳುತ್ತೆ, ಈ ಅಳತಾ ಇರೋ ಹುಡುಗನ ನೋಡಿ ಎರರ್ 404 ಅಂತ ಹೇಳ್ತಾ ಇಮೋಷನ್ ನಾಟ್ ಫೌಂಡ್ ಪ್ಲೀಸ್ ಓಪನ್ ಪೇಜ್ 42 ಆಫ್ ಯುವರ್ ಟೆಕ್ಸ್ಟ್ ಬುಕ್ ಅಂತ ಹೇಳಿ, ಅದು ವಿದ್ಯಾರ್ಥಿಯ ಭಾವನೆಗಳು ಏನಿದೆ ಅದನ್ನ ಗ್ರಹಿಸೋಲ್ಲ. ರೋಬೋಗೆ ಭಾವನೆಗಳನ್ನ ಗ್ರಹಿಸೋದನ್ನ ಕಲಿಸಿಲ್ಲ, ಪಾಠವನ್ನು ಹೇಳೋದನ್ನು ಮಾತ್ರ ಕಲಿಸಿದ್ದೇವೆ. ಹಾಗಾಗಿ ಟೆಕ್ನಾಲಜಿ ಅನ್ನೋದು ಮಾಹಿತಿಯನ್ನ ಕೊಡುತ್ತೆ ಹೊರತು ದುಃಖ ಪಟ್ಟಾಗ ನಮ್ಮ ಕಣ್ಣೀರನ್ನ ಕಷ್ಟದಲ್ಲಿದ್ದಾಗ ಸಾಂತ್ವನವನ್ನ ಕೊಡೋದಿಲ್ಲ. ಒಂದು ಕಂಪ್ಯೂಟರ್ ನಾವು ಬರೆದಂತ ಉತ್ತರದ ಮೌಲ್ಯಮಾಪನ ಮಾಡಬಹುದು, ಆದರೆ ಒಬ್ಬ ವಿದ್ಯಾರ್ಥಿ ಏನೆಲ್ಲ ಕಷ್ಟಪಟ್ಟು ಅವನು ಓದ್ತಾ ಇದ್ದಾನೆ ಅಥವಾ ಏನೆಲ್ಲ ಪ್ರತಿಭೆ ಅವನಲ್ಲಿದೆ ಅನ್ನೋದರ ಮೌಲ್ಯಮಾಪನವನ್ನ ಕಂಪ್ಯೂಟರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೋಲೋಗ್ರಫಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ರೋಬೋ ಟೀಚರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಂತ ಇರುವ ಶಿಕ್ಷಕ ಮಾತ್ರ ಆ ಒಂದು ಕೆಲಸವನ್ನ ಮಾಡಬಲ್ಲ. ಕೆಲವು ಹುಡುಗರು ಕೊನೆ ಬೆಂಚಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ರೆ ಹೊಡಿತಾ ಇರ್ತಾರೆ, ಹೋಲೋಗ್ರಫಿ ಪಾಠ ಹೇಳ್ತಾ ಇರುತ್ತೆ, ರೋಬೋ ಟೀಚರ್ ಪಾಠ ಹೇಳ್ತಾ ಇರುತ್ತೆ, ನೀವು ಆರಾಮಾಗಿ ಕೂತ್ಕೊಂಡು ನಿದ್ರೆ ಹೊಡಿತಾ ಇದ್ರೆ ಯಾರೂ ನಿಮ್ಮನ್ನ ಮಾತಾಡಿಸಲ್ಲ. ಜೀವಂತ ಟೀಚರ್ ಅಲ್ಲಿದ್ರೆ ತಕ್ಷಣವೇ ಸೀಮೆ ಸುಣ್ಣ ತಗೊಂಡು ಗೋರಿ ಇಟ್ಟು ಹೊಡೆದು ನಿದ್ದೆ ಮಾಡ್ತಾ ಇರೋ ನಮ್ಮನ್ನು ಎಬ್ಬಿಸಿ, ಏನ್ ನಿದ್ದೆ ಮಾಡಕ್ ಬಂದಿದೀಯೇನೋ, ರಾತ್ರಿ ಎಲ್ಲ ವಿಡಿಯೋ ಗೇಮ್ಸ್ ಆಡ್ತಾ ಇದ್ಯಾ ಅಂತ ಬೈದು ಗಮನ ಇಟ್ಟು ಪಾಠವನ್ನ ಕೇಳು ಅಂತ ಬದುಕಿಗೆ ಸಿದ್ಧಗೊಳಿಸುತ್ತೆ. ಈ ರೀತಿ ಅಧ್ಯಾಪಕರಿಂದ ಚಾಪೀಸಲ್ಲಿ ಹೊಡೆಸ್ಕೊಂಡಂತ ವಿದ್ಯಾರ್ಥಿ ಜೀವನ ಪರ್ಯಂತ ಆ ಘಟನೆ ನೆನಪಲ್ಲಿ ಇಟ್ಕೊಂಡಿರ್ತಾನೆ. ಇಟ್ಕೊಂಡಿದ್ದು ಆಹಾ, ಆವತ್ತು ಟೀಚರ್ ನನ್ನ ಎಚ್ಚರಿಸಿದಕ್ಕೆ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೇನೆ ಅನ್ನೋ ಕೃತಜ್ಞತೆಯನ್ನ ಉಳಿಸ್ಕೋತಾನೆ. ಈ ಒಂದು ಪಾಠವನ್ನ ರೋಬೋ ಟೀಚರ್ ಖಂಡಿತ ಹೇಳೋದಿಲ್ಲ. ಒಂದು ವರ್ಷ ಆಯಿತು ರೋಬೋ ಟೀಚರ್ಗಳು ಬಂದು ಅಥವಾ ಹಾಲೋಗ್ರಫಿ ಟೀಚರ್ಗಳು ಬಂದು ಅಂತ ಮಾಡೋಣ. ಒಂದು ವರ್ಷದವರೆಗೆ ಯಾವುದೇ ಶಿಕ್ಷಕ ಇಲ್ಲ, ಒಂದು ವರ್ಷ ಆಗೋಗ್ಬಿಟ್ಟಿದೆ. ಆದರೆ ತುಂಬ ಯೂಟ್ಯೂಬ್ ವಿಡಿಯೋಗಳಿವೆ, ಆನ್ಲೈನ್ ಕೋರ್ಸಸ್ಗಳಿವೆ, AI ಟ್ಯೂಟರ್ಗಳಿವೆ. ಹುಡುಗರು ಪರೀಕ್ಷೆನ ಪಾಸ್ ಮಾಡೋ

ಬಹಳ ಸುಲಭ, ಡಿಗ್ರಿ ಕೊಟ್ಬಿಡ್ತಾರೆ. ಉದಾಹರಣೆಗೆ ಒಬ್ಬ ವೈದ್ಯ, ಅವನು ಈ ರೀತಿ ಆನ್ಲೈನ್ ಅಲ್ಲಿ ವೈದ್ಯಕೀಯ ಕಲಿತರೆ, ಪರೀಕ್ಷೆಯನ್ನ ಪಾಸ್ ಮಾಡಿದ್ರೆ ಡಿಗ್ರಿ ಕೊಡ್ತಾರೆ, ಆನ್ಲೈನ್ ಅಲ್ಲಿ ಡಿಗ್ರಿ ಸಿಗುತ್ತೆ. ಆದರೆ ಒಬ್ಬ ರೋಗಿ ಬಂದಾಗ ಅವನಿಗೆ ಏನು ತೊಂದರೆ ಇದೆ ಅಂತ ತಿಳ್ಕೊಂಡು ಯಾವ ಔಷಧವನ್ನ ಕೊಡಬೇಕು ಅಂತ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕೇಳ್ತಂದ್ರೆ, ಓ ಜ್ವರ ಇದೆಯಾ, ಪ್ಯಾರಾಸಿಟಮಾಲ್ ಕೊಡು 500 mg ಅಂತ ಹೇಳುತ್ತೆ ಅಷ್ಟೇ. ಅದು ಆದರೆ ಅವನಿಗೆ ಲಿವರ್ ತೊಂದರೆ ಇದೆಯಾ, ಅವನ ವಯಸ್ಸೆಷ್ಟು, ಅವನಿಗೆ ಪ್ಯಾರಾಸಿಟಮಾಲ್ ಅಲರ್ಜಿ ಇದೆಯಾ, ಇದು ಯಾವುದನ್ನು ಹೇಳಲ್ಲ. ಅದು ಇದನ್ನ ಆ ವೈದ್ಯ ಆದವನು ತನ್ನ ಬುದ್ಧಿಶಕ್ತಿಯನ್ನ ಉಪಯೋಗಿಸ್ಕೊಂಡು ಕೇಳಬೇಕು, ಅಲ್ಲಿ ಆ ರೋಗಿಯನ್ನ ಕೇಳಿ ಏನಪ್ಪ ತೊಂದರೆ ಅಂತ ಹೇಳಿ ಇದನ್ನ ಹೀಗ್ ತಗೋ ಹೀಗ್ ತಗೋ, ಊಟ ಮೊದಲು ತಗೋ, ಊಟ ಆದ್ಮೇಲೆ ತಗೋ, ನೀರಿನ ಜೊತೆ ತಗೋ, ಇಂಥ ಆಹಾರ ಸೇವಿಸು, ಈ ರೀತಿಯಾದ ಒಂದು ವಿಚಾರ ಏನಿದೆ ಅದನ್ನ AI ಕಲಿಸಲ್ಲ. ಮುಖ್ಯವಾಗಿ ನೀವು ಬರುಕೊಡುವಂತ ಔಷಧಿ ದುಬಾರಿಯಾಗಿದ್ರೆ ಆ ದುಬಾರಿ ಔಷಧವನ್ನ ಕೊಂಡುಕೊಳ್ಳುವ ಸಾಮರ್ಥ್ಯ ಅವನಿಗೆ ಇದೆಯಾ ಅನ್ನೋ ವಿವೇಚನೆ ಇದೆಯಲ್ಲ, ಅದು AI ಬರೋಲ್ಲ, ರೋಬೋಗೆ ಬರಲ್ಲ. ಅದು ನೇರವಾಗಿ ಜೀವಂತ ಅಧ್ಯಾಪಕನಿಂದ ಕಲಿತು ಬದುಕನ್ನ ನೋಡಿ ಕಷ್ಟ ಅಂದ್ರೆ ಏನು, ಬಡತನ ಅಂದ್ರೆ ಏನು, ಅವನ ಆದಾಯವನ್ನ ನೋಡಿಕೊಂಡು ಔಷಧವನ್ನ ನಾವು ನೀಡಬೇಕಾಗುತ್ತೆ ಅನ್ನೋ ಸಾಮಾನ್ಯ ತಿಳುವಳಿಕೆನ ಒಬ್ಬ ಜೀವಂತ ಅಧ್ಯಾಪಕ ಕಲಿಸಬಲ್ಲ, ಈ ಯಂತ್ರ ಕಲಿಸಲಿಕ್ಕೆ ಸಾಧ್ಯವಿಲ್ಲ. ನಿಧಾನಕ್ಕೆ ಏನಾಗುತ್ತೆ, 1 ವರ್ಷ ಆದ ಮೇಲೆ ಅಧ್ಯಾಪಕ ಆದರೆ ಒಬ್ಬ ವಿದ್ಯಾರ್ಥಿಯಲ್ಲಿ ಸುಪ್ತವಾಗಿ ಇರುವ ಪ್ರತಿಭೆಯನ್ನ ಗುರುತಿಸಬಹುದು. ಆದರೆ ಯಂತ್ರ ಗುರುತಿಸುತ್ತ, ಅಲ್ಗೋರಿದಮ್ ಇದೆಯಲ್ಲ ಸರ್ ಗುರುತಿಸುತ್ತೆ ಅಂತ ಕೊಡುಗಳು ಹೇಳ್ಬೋದು. ಅಲ್ಗೋರಿದಮ್ ಏನ್ ಮಾಡುತ್ತೆ ಹೇಳಿ, ನೀವು ಅಂತರ್ಜಾಲದಲ್ಲಿ ಬರೀ ರಾಜ್ಕುಮಾರ್ ಹಾಡುಗಳನ್ನ ನೋಡ್ತಾ ಇದ್ರೆ ಆ ಅಲ್ಗಾರಿದಮ್ ಏನ್ ಮಾಡುತ್ತೆ ಅಂದ್ರೆ, ರಾಜ್ಕುಮಾರ್ ಹಾಡುಗಳ ಮಾಹಿತಿಯನ್ನೆಲ್ಲ ಸಂಗ್ರಹ ಮಾಡಿ ನಿಮಗೆ ತೋರಿಸ್ತಾ ಇರುತ್ತೆ, ಪದೇ ಪದೇ ಪದೇ ತೋರಿಸ್ತಾ ಇರುತ್ತೆ, ನೀವು ರಾಜ್ಕುಮಾರ್ ಹಾಡುಗಳನ್ನು ನೋಡ್ತಾ ಹೋಗ್ತೀರಿ. ಆದ್ರೆ ನಿಮ್ಮಲ್ಲಿ ನಿಜವಾದ ಪ್ರತಿಭೆ, ಅದ್ಭುತವಾದ ಅಡುಗೆಯನ್ನ ನೀವು ಮಾಡಬಲ್ಲರು ಅನ್ನೋದು ಆ ರೋಬೋಟ್ ಹ್ಯಾಂಗ್ ಗೊತ್ತಾಗುತ್ತೆ. ಹಾಗಾಗಿ ಪ್ರತಿಭೆಯನ್ನ ಕಂಡುಹಿಡಿಯುವ ಅವಕಾಶ ಹೊರಟೋಗುತ್ತೆ. ಎರಡನೆಯದಾಗಿ, ನಮಗೆ ಬದುಕಲ್ಲಿ ಮುಂದುವರಿಬೇಕಾದರೆ ಒಬ್ರು ರೋಲ್ ಮಾಡಲ್ ಇರಬೇಕು. ಸೆಹ್ವಾಗ್ ಒಳ್ಳೆ ಕ್ರಿಕೆಟ್ ಆಟಗಾರ ಆದ, ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ಅವನಿಗೆ ರೋಲ್ ಮಾಡಲ್ ಆಗಿದ್ದ. ಸಚಿನ್ ಅನ್ನ ಅಧ್ಯಯನ ಮಾಡಿ ಇವನು ಒಳ್ಳೆ ಆಟಗಾರ ಆದ ಸೆಹ್ವಾಗ್. ಈ ಯಂತ್ರಗಳ ಲೋಕದಲ್ಲಿ ನಮಗೆ ಯಾರು ಮಾಡಲ್ ಆಗ್ತಾರೆ, ಯಾರಿಂದ ನಾವು ಸ್ಫೂರ್ತಿ ಪಡಿಬಹುದು? ಸದ್ಯಕ್ಕಂತೂ ಅದಕ್ಕೆ ಉತ್ತರ ಇಲ್ಲ. ಹಾಗೆಯೇ ಮೂರನೇದು ಏನು ಅಂತ ಹೇಳ್ತಂದ್ರೆ, ಅಧ್ಯಾಪಕರು ನಾವು ಮಾಡಬಹುದಾದ ತಪ್ಪುಗಳನ್ನ ಗುರುತಿಸಿ ಹೇಳ್ತಾರೆ, ಯಂತ್ರವೂ ಹೇಳುತ್ತೆ. ಆದ್ರೆ ಯಂತ್ರ ಏನ್ ಮಾಡುತ್ತೆ, ನೇರವಾಗಿ ಯಾವುದೇ ರೀತಿಯಾದ ಭಾವನೆಗಳನ್ನ ತೋರಿಸದೆ ನೀನೊಬ್ಬ ಮುಕ್ತಾಳ ಅಂತ ಹೇಳುತ್ತೆ. ಆದ್ರೆ ಅಧ್ಯಾಪಕರು ಹಾಗೆ ಹೇಳೋಲ್ಲ. ವಿದ್ಯಾರ್ಥಿಯ ಮನಸ್ಸು ಸೂಕ್ಷ್ಮವಾಗಿರುತ್ತೆ ಅಂತ ಅವರಿಗೆ ಗೊತ್ತು, ಹೇಗ್ ಹೇಳಬೇಕು ಅಂತ ಗೊತ್ತಿರುತ್ತೆ. ಹಾಗಾಗಿ ನಿಧಾನಕ್ಕೆ, ನಿನ್ನ ತಿಳುವಳಿಕೆ ತಪ್ಪಾಗಿದೆ, ಇಂಥ ಕಡೆ ತಪ್ಪು ಮಾಡಿದೀಯಾ, ಇದು ಹೀಗಲ್ಲ ಹಾಗೆ, ಅನ್ವಯದಿಂದ ತಿಳಿಸಿಕೊಳ್ಳುವ ಕಲೆ ಅದು ಶಿಕ್ಷಕರಿಗೆ ಮಾತ್ರ ದಕ್ಕುತ್ತೆ, ಯಂತ್ರಕ್ಕೆ ದಕ್ಕೋದಿಲ್ಲ. ಹಾಗೇನೆ ಎಷ್ಟೋ ಸಂದರ್ಭದಲ್ಲಿ, ಆಗಲ್ಲ ಸರ್ ನನ್ನ ಕೈಯಲ್ಲಿ ಇದು, ಸುಮ್ಮನೆ ನನ್ನ ತಲೆ ಹಾಕ್ತಿಂತೀರಿ ಅಂತ ಹೇಳ್ಬೋದು. ಯಂತ್ರ ಏನ್ ಹೇಳುತ್ತೆ, ಓಕೆ ನಿನ್ ಕೈಯಲ್ಲಾಗಲ್ವಾ, ಬಿಟ್ಬಿಡು ಮುಂದಕ್ಕೆ ಹೋಗು. ಆದ್ರೆ ಅಧ್ಯಾಪಕರು ಹಾಗೆ ಹೇಳುದು, ಹೌದಪ್ಪ ಕಷ್ಟ ಅಂತ ಅನ್ಸುತ್ತೆ, ನನಗೂ ಅನ್ಸಿತ್ತು, ಆದ್ರೆ ಛಲ ಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡ್ತಂದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ದಶರಥ ಮಾಂಜಿ ದಿನಕ್ಕೆ ಒಂದೊಂದು ಕಲ್ಲು ತೆಗೆದಾಕ್ತಾ ಇಡೀ ಬೆಟ್ಟವನ್ನೇ ಕರಗಿಸಿ ರಸ್ತೆಯನ್ನ ಮಾಡದ್ನಲ್ಲ, ಅವನು ಆಗಲ್ಲ ಅಂತ ಅಂದ್ಕೊಂಡಿದ್ರೆ ಈ ವಿಶ್ವ ದಾಖಲೆ ಆಗ್ತಿರ್ಲಿಲ್ಲ. ಅದನ್ನ ಅಧ್ಯಾಪಕ ಹೇಳ್ಕೊಡಬಲ್ಲ, ಬೇರೆ ಯಾರು ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ಮುಖ್ಯವಾಗಿ ಒಂದು ನೀತಿಯ ಪ್ರಶ್ನೆ, ನೀವು ಯಂತ್ರವನ್ನ ಕೇಳಿದ್ರೆ
ಬಾಂಬ್ ತಯಾರಿಸೋದು ಹೇಗೆ ಅಂತ ಅದು

ಮಾಹಿತಿ ಕೊಡುತ್ತೆ. ಅದಕ್ಕೆ ಬೇಕಾದ ಬಿಡಿ ಭಾಗಗಳು ಎಲ್ಲೆಲ್ಲಿ ಸಿಗುತ್ತೆ, ಏನು ಎತ್ತ, ಎಲ್ಲವನ್ನು ಕೊಡುತ್ತೆ. ಆದರೆ ಬಾಂಬನ್ನು ತಯಾರಿಸ್ಬೇಕಾ, ಅದನ್ನು ಸ್ಫೋಟಿಸ್ಬೇಕಾ, ಜನರನ್ನ ಕೊಲ್ಲಬೇಕಾ ಅನ್ನೋ ತಿಳಿವಳಿಕೆ ಇದೆಯಲ್ಲ, ಪ್ರಜ್ಞೆ ಇದೆಯಲ್ಲ, ಜ್ಞಾನ ಇದೆಯಲ್ಲ, ಅದನ್ನು ಕೇವಲ ಅಧ್ಯಾಪಕ ಕೊಡುತ್ತಲ್ಲ. ಯಂತ್ರ ಯಾವತ್ತಿಗೂ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ಅಧರ್ಮ, ಸತ್ಯ ಸುಳ್ಳು, ಅನುಕೂಲತೆ ಅನಾನುಕೂಲತೆ, ಉಪಕಾರ ಅಪಕಾರ, ಈ ಸೂಕ್ಷ್ಮಗಳನ್ನ ಒಬ್ಬ ಶಿಕ್ಷಕ ಕಲಿಸಬಲ್ಲನೇ ಹೊರತು ಯಂತ್ರಗಳು ಖಂಡಿತ ಕಲಿಸಲ್ಲ. ಸಡ್ಬರಿ ವ್ಯಾಲಿ ಸ್ಕೂಲ್ ಎಕ್ಸ್ಪೆರಿಮೆಂಟ್ ಅಂತ ಒಂದಿದೆ. ಈ ಸಡ್ಬರಿ ಸ್ಕೂಲ್ ಅನ್ನೋದು ಅಮೆರಿಕದಲ್ಲಿ ಆರಂಭಿಸಿದ್ದಾರೆ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಶಾಲೆಗಳಿವೆ, ಸಡ್ಬರಿ ಶಾಲೆಗಳು. ಈ ಶಾಲೆಯ ವಿಶೇಷ ಏನಪ್ಪಾ ಅಂದ್ರೆ, ಹುಡುಗರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಇರಬಹುದು. ತಾವೆಲ್ಲ ನೋಡಿದ್ರಿ, ದಿನ ಪೂರ್ತಿ ನಾನು ಆಟ ಆಡಬಹುದಾ, ದಿನ ಪೂರ್ತಿ ಕುಣಿಯಬಹುದಾ, ದಿನ ಪೂರ್ತಿ ನಿದ್ರೆ ಮಾಡಬಹುದಾ? ಮಾಡಿ, ಯಾರು ಬೇಡ ಅಂತಾರೆ ನಿಮ್ಗೆ? ಅಧ್ಯಾಪಕರೇ ಇಲ್ವಾ? ಇಲ್ಲ, ಅಧ್ಯಾಪಕರಿದ್ದಾರೆ. ನೀವೇನಾದ್ರೂ ಹೋಗಿ ಕೇಳಿದ್ರೆ ಮಾತ್ರ ಅಧ್ಯಾಪಕರು ಉತ್ತರ ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಇಲ್ದಿದ್ರೆ ನಿನಗಿಷ್ಟ ಬಂದದ್ದನ್ನು ಮಾಡಬಹುದು. ದಿನ ಪೂರ್ತಿ ನಾನು ಚಿತ್ರಕಲೆ ಚಿತ್ರವನ್ನ ಬಿಡಿಸ್ತಾ ಕೂತ್ಕೊಂಡೆ ಅಂದ್ರೆ ಬಿಡಿಸು ಅಂತಾರೆ. ಇಲ್ಲ, ದಿನ ಪೂರ್ತಿ ಕ್ರಿಕೆಟ್ ಆಡ್ತೀನಿ, ಆಡು ಅಂತಾರೆ. ಇದು ಒಂದು ವಿಶಿಷ್ಟ ಪ್ರಯೋಗ. ಪರೀಕ್ಷೆಗಳೇ ಇಲ್ಲ, ಹೋಮ್ವರ್ಕ್ ಇಲ್ಲ, ಅಸೆಸ್ಮೆಂಟ್ಗಳಿಲ್ಲ, ಏನೂ ಇಲ್ಲ. ಇಂತಹ ಒಂದು ಇದರಿಂದ ಈ ಸಡ್ಬರಿ ಸ್ಕೂಲ್ಗಳೇನಿದೆ ಇಲ್ಲಿ ನೋಡಿ, ಕ್ಲಾಸಸ್ ಇಲ್ಲ, ಫಿಕ್ಸೆಡ್ ಕರಿಕ್ಯುಲಮ್ ಇಲ್ಲ, ಟೀಚರ್ಸ್ ಇಲ್ಲ, ಏನಿಲ್ಲ. ಸುಮ್ಮನೆ ಅಬ್ಸರ್ವ್ ಮಾಡ್ತಿರ್ತಾರೆ ಅಷ್ಟೇ. ಅವರು ನಿಮ್ಗೇನಾದ್ರೂ ಬೇಕು ಅಂತ ಹೇಳಿದ್ರೆ ಸಹಾಯ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಸೊ ಇಫ್ ಟೀಚರ್ಸ್ ಡಿಸಪಿಯರ್, ಫ್ರೀಡಮ್ ವೋಂಟ್ ಲೀಡ್ ಟು ಕ್ರಿಯೇಟಿವಿಟಿ, ಇಟ್ ವಿಲ್. ಹೀಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಬಿಟ್ರೆ ಹುಡುಗರಿಗೆ, ಅವರು ನಿಜಕ್ಕೂ ಬುದ್ಧಿವಂತ ಹುಡುಗರಾಗ್ತಾರಾ ಅಂತ ಪ್ರಯೋಗ ಮಾಡಿದಕ್ಕೆ, ಇಲ್ಲ, ಅವರು ಅಷ್ಟೊಂದು ಬುದ್ಧಿವಂತ ಹುಡುಗರು ಆಗಲ್ಲ. ಸಮಾಜ ಹಾಕುವಂತ ಸವಾಲುಗಳು ಏನಿದೆ, ಪ್ರಶ್ನೆಗಳೇನಿದೆ, ಬದುಕಲ್ಲಿ ಬರುವಂತಹ ಸಮಸ್ಯೆಗಳೇನಿವೆ, ಅವುಗಳನ್ನ ಎದುರಿಸುವ ಧೈರ್ಯ ಬರೋದಿಲ್ಲ. ಒಬ್ಬ ಮಾರ್ಗದರ್ಶಕ ಶಿಕ್ಷಕ ಅನ್ನೋನು ಇರಲೇಬೇಕು ಅಂತ ಪ್ರಾಯೋಗಿಕವಾಗಿ ನಿರೂಪಿಸಿದೆ ಈ ಸಡ್ಬರಿ ಶಾಲೆ. ಈ ಜೂಂಬಿ ಎಫೆಕ್ಟ್ ಆಗುತ್ತೆ ಅಂತ ಕೆಲವು ತಜ್ಞರು ಹೇಳ್ತಾರೆ. ಏನ್ ಹಾಗಂದ್ರೆ, ಶಿಕ್ಷಕರೆಲ್ಲ ಮಾಯ ಆಗ್ಬಿಟ್ರು ಅಂತ ಇಟ್ಕೊಳ್ಳಿ, 20 ವರ್ಷ ಕಳೆದೋಗ್ಬಿಟ್ಟಿದೆ. ಕಳೆದೋದ್ಮೇಲೆ ಹೆಂಗಿರುತ್ತೆ 20 ವರ್ಷ ಆದ್ಮೇಲೆ? ದ ವರ್ಲ್ಡ್ಸ್ ನಾಲೆಜ್ ಪೂಲ್ ವಿಲ್ ಬಿಗಿನ್ ಟು ಶ್ರಿಂಕ್ ಅಂತಾರೆ. ಜಗತ್ತಿನ ಜ್ಞಾನ ಅನ್ನೋದು ಏನಿದೆ ಅಲ್ಲಿಯವರೆಗೆ ಏನಿರುತ್ತೆ ಅಷ್ಟೇ ಇರುತ್ತೆ, ಬೆಳೆಯಲ್ಲ ಅದು. ಯಾಕಂದ್ರೆ ಈ ಬುಕ್ಸ್ಗಳಾಗ್ಲಿ, ಇಂಟರ್ನೆಟ್ ಆಗ್ಲಿ, ಮತ್ತೊಂದಾಗ್ಲಿ, ನೀವೇನ್ ಸೃಷ್ಟಿ ಮಾಡಿಟ್ಟಿದ್ದೀರಿ ಅದಷ್ಟನ್ನೇ ಕಾಪಾಡುತ್ತೆ, ಹೊಸದಾಗೇನು ಸೃಷ್ಟಿ ಮಾಡ್ತಾ ಇಲ್ಲ. ದೇ ಡು ನಾಟ್ ಟೀಚ್ ಹೌ ಟು ಥಿಂಕ್ ಕ್ರಿಟಿಕಲಿ. ವಿದ್ಯಾರ್ಥಿಗಳಿಗೆ ನೀನು ಯೋಚನೆ ಮಾಡಬೇಕು, ಸಕ್ರಿಯ ಆಲೋಚನೆ ಮಾಡಬೇಕು, ಉಳಿತು ಕೆಡುಕನ್ನ ಯೋಚನೆ ಮಾಡಿ ನೀನು ಬದುಕಲ್ಲಿ ಮುಂದುವರಿಬೇಕು, ಇದ್ಯಾವುದೂ ಇಲ್ಲ. ಸೊ ಎಲ್ಲರೂ ಕಾಪಿ ಪೇಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊರತು ಹೊಸತು ಅನ್ನೋದು ಏನೂ ಇರುವುದಿಲ್ಲ. ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟೆ, ಬೆಳಿಗ್ಗೆ ಉಪ್ಪಿಟ್ಟು, ಮಧ್ಯಾಹ್ನ ಉಪ್ಪಿಟ್ಟೆ, ಉಪ್ಪಿಟ್ಟು ಇಡೀ ವರ್ಷ ಪೂರ್ತಿ ಉಪ್ಪಿಟ್ಟು ತಿನ್ನಕ್ಕಾಗುತ್ತ? ಹಾಗೆಯೇ ಹೊಸತು ಅನ್ನೋದು ಇಲ್ಲದೆ ಎಲ್ಲವೂ ಕಾಪಿ ಪೇಸ್ಟ್ ಆಗುತ್ತೆ 20 ವರ್ಷಗಳಲ್ಲಿ ಅಂತ ಹೇಳ್ತಾರೆ. ಇದನ್ನ ಜೂಮಿ ಎಫೆಕ್ಟ್ ಅಂತ ಕರೆದಿದ್ದಾರೆ ತಜ್ಞರು. ಅಂದ್ರೆ ಒಬ್ಬ ಶಿಕ್ಷಕ ಏನಾಗಬಹುದು ಅಂತ ಹೇಳ್ತಂದ್ರೆ, ಎ ಲಿವಿಂಗ್ ಬ್ರಿಡ್ಜ್ ದಟ್ ಟರ್ನ್ಸ್ ನಾಲೆಜ್ ಇನ್ ಟು ವಿಸ್ಡಮ್. ಈಗಾಗಲೇ ಟೊಮೆಟೊ ಹಣ್ಣಿನ ಉದಾಹರಣೆ ಕೊಟ್ಟಿದ್ದೆ. ಹಾಗಾಗಿ ನಿಮ್ಮ ಮಾಹಿತಿ ಜ್ಞಾನ ಏನಿದೆ ಅದನ್ನ ಪ್ರಜ್ಞೆಯನ್ನಾಗಿ, ತಿಳಿವಳಿಕೆಯನ್ನಾಗಿ ಪರಿವರ್ತಿಸೋದಕ್ಕೆ ಒಬ್ಬ ಅಧ್ಯಾಪಕ ಶಿಕ್ಷಕ ಬೇಕು. ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದೇನೆ. ಕುರುಕ್ಷೇತ್ರ ಯುದ್ಧ ಆರಂಭವಾಗಬೇಕು. ಅರ್ಜುನ ಹೇಳ್ತಾನೆ ಕೃಷ್ಣನಿಗೆ, ಎರಡೂ ಸೈನ್ಯದ ಮಧ್ಯೆ ಹೋಗಿ ರಥವನ್ನ ನಿಲ್ಲಿಸು. ಕೃಷ್ಣ ನಿಲ್ಲಿಸ್ತಾನೆ, ಅರ್ಜುನ ನೋಡ್ತಾನೆ ಎದುರುಗಡೆ ಅಜ್ಜ

ಭೀಷ್ಮ ಪಿತಾಮಹ ಇದ್ದಾನೆ, ಗುರುಗಳಿದ್ದಾರೆ, ದ್ರೋಣಾಚಾರ್ಯ, ಕೃಪಾಚಾರ್ಯ, ಬಂಧುಗಳು, ಬಾಂಧವರು, ಗೆಳೆಯರು ಎಲ್ಲರೂ ಇದ್ದಾರೆ. 11 ಅಕ್ಷೋಹಿಣಿ ಸೈನ್ಯ ನಿಂತಿದೆ. ಇವರನ್ನೆಲ್ಲ ನಾನು ಕೊಲ್ಲಬೇಕಾ? ಇವರನ್ನೆಲ್ಲ ಕೊಂದು ನಾನು ಸಿಂಹಾಸನವನ್ನು ಪಡೆದ್ರೆ ನಾನು ಸುಖವಾಗಿರ್ತೀನ? ಅವನಿಗೆ ತುಂಬಾ ನೋವಾಗುತ್ತೆ, ವಿಷಾದವಾಗುತ್ತೆ. ಆ ಕ್ಷಣದಲ್ಲಿ ಅವನೇನು ಹೇಳ್ತಾನೆ, ನನಗೆ ಯುದ್ಧ ಬೇಡ ಅಂತ ಬಿಲ್ಲು ಬಾಣ ಬಿಸಾಕಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಹೊರಟ್ಬಿಡ್ತಾನೆ. ಕಾಡು ಹೋಗ್ತೇನೆ ನಾನು ಅಂತ ಅರ್ಜುನ ಅವನನ್ನ ಕರೆದು ಕೃಷ್ಣ ಕರ್ಮಣ್ಯವಾದಿಕಾರಸ್ಥೆ ಮಹಾಫಲೇಶು ಪದಾರ್ಶನ ನೀನು ಕೆಲಸ ನೀನು ಮಾಡಪ್ಪ, ಇವರನ್ನೆಲ್ಲ ಈಗಾಗಲೇ ಕೊಂದಾಕ್ಬಿಟ್ಟಿದ್ದೀನಿ ನಾನು, ನೀನು ನೆಪ ಮಾತ್ರ. ಹೀಗೆ ಒಂದು ಆಪ್ತ ಸಲಹೆಯನ್ನ ನೀಡಿ, ತಿಳಿವಳಿಕೆಯನ್ನ ನೀಡಿ, ಸಾಮಾನ್ಯ ಜ್ಞಾನವನ್ನ ನೀಡಿ, ನಿನ್ನ ಕೆಲಸ ನೀನು ಮಾಡಬೇಕು, ಕ್ಷತ್ರಿಯನಾಗಿ ನಿನ್ನ ಕೆಲಸ ಯುದ್ಧ ಮಾಡೋದು ನೀನು ಮಾಡು ಅಂತ ಹೇಳ್ತಾನೆ. ಕೃಷ್ಣ ಮಾಡಿದಾಗ ಯುದ್ಧದಲ್ಲಿ ಪಾಂಡವರಿಗೆ ಜಯ ಬರುತ್ತೆ. ಅರ್ಜುನನ ಹತ್ತಿರ ಎಲ್ಲ ರೀತಿಯ ಅಸ್ತ್ರಶಸ್ತ್ರಗಳು ಇದ್ವು. ನೀವು ಯಾವ ಅಸ್ತ್ರ ಕೇಳ್ತೀರಿ, ಯಾವ ಶಸ್ತ್ರ ಕೇಳ್ತೀರಿ, ಬ್ರಹ್ಮಾಸ್ತ್ರದವರೆಗೆ ಎಲ್ಲವೂ ಇದ್ವು. ಹಾಗೆ ಒಬ್ಬ ವಿದ್ಯಾರ್ಥಿ ಹತ್ರ ಡಿಗ್ರಿ ಇದೆ, ಲ್ಯಾಪ್ಟಾಪ್ ಇದೆ, ಟೆಕ್ನಿಕಲ್ ಸ್ಕಿಲ್ ಇದೆ, ಎಲ್ಲವೂ ಇದೆ. ಆದರೆ ಅದನ್ನು ಹೇಗೆ ಬಳಸಬೇಕು, ಬದುಕಲ್ಲಿ ಬಂದಿರತಕ್ಕಂಥ ಸಮಸ್ಯೆಯನ್ನು ನಿವಾರಿಸಲಿಕ್ಕೆ ಇದನ್ನು ಬಳಸೋದು ಹೇಗೆ? ಆ ಜ್ಞಾನವನ್ನು ಕಲಿಸಲಿಕ್ಕೆ ಒಬ್ಬ ಶಿಕ್ಷಕ, ಕೃಷ್ಣನಂತಹ ಶಿಕ್ಷಕ ನಮಗೆ ಬೇಕು. ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬದುಕಲ್ಲಿ ಅನ್ನೋ ಸ್ಥಿತಿಯನ್ನು ನಾವು ತಲುಪಿದಾಗ, ಇಲ್ಲಪ್ಪ ಪ್ರಪಂಚ ವಿಶಾಲವಾಗಿದೆ, ಹೆದರಬೇಡ, ಹೀಗೆ ನಡಿ ಅಂತ ಮಾರ್ಗದರ್ಶನ ನೀಡೋಕೆ ಜೀವಂತ ಶಿಕ್ಷಕ ಇರಬೇಕೇ ಹೊರತು ಯಂತ್ರಗಳು ಅಂತಹ ಮಾರ್ಗದರ್ಶನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಈ ಕಥೆಯೂ ಸಹ ಮಹಾಭಾರತದ್ದು, ನಿಮಗೆ ಗೊತ್ತಿದೆ. ಏಕಲವ್ಯ ಆತ ನಿಷಾದನಾಗಿದ್ದ ಕಾರಣ ಗುರು ದ್ರೋಣ ವಿದ್ಯೆ ಕಲಿಸಲ್ಲ. ಜೊತೆಗೆ ಗುರು ದ್ರೋಣ ಊಳಿಗಕ್ಕೆ ಇರ್ತಾನೆ ಕೌರವರ ಬಳಿ. ಏನ್ ಮಾತು ಕೊಟ್ಟಿರ್ತಾನೆ, ನಾನು ಕೌರವ ಪಾಂಡವರಿಗೆ ಮಾತ್ರ ವಿದ್ಯೆ ಕಲಿಸ್ತೇನೆ, ಯಾರಿಗೂ ಕಲಿಸಲ್ಲ. ಇಲ್ಲೇನಾಗ್ತಾ ಇದೆ, ವಿದ್ಯೆ ಕಲಿಸಲ್ಲ ಅಂದಾಗ ಆತನ ಮೂರ್ತಿಯನ್ನ ಮಾಡಿಕೊಂಡು ಸ್ವಂತ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು ಆತ ಬಿಲ್ವಿದ್ಯೆಯನ್ನ ಕಲಿತಾನೆ. ಕೊನೆಗೆ ಗೊತ್ತಾಗುತ್ತೆ, ಪಾಂಡವರು ಕಾಡಲ್ಲಿ ಬೇಟೆಗೆ ಅಂತ ಬಂದಾಗ ಒಂದು ನಾಯಿ ಬೊಗಳತಾ ಬರುತ್ತೆ. ಆಗ ಏಕಲವ್ಯ ಶಬ್ದವೇದಿ ವಿದ್ಯೆಯನ್ನು ಬಳಸಿ ಆ ನಾಯಿಗೆ ಅದರ ಬಾಯಿ ತುಂಬ ಬಾಣಗಳನ್ನು ತುಂಬುತ್ತಾನೆ, ಅದು ವಾಪಸ್ ಹೋಗುತ್ತೆ. ಮುಂದೆ ನಡೆದ ಕತೆ ಗೊತ್ತು ನಿಮಗೆ, ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನ ಹೇಳ್ತಾನೆ. ಹಾಗೆಯೇ ಒಬ್ಬ ಬುದ್ಧಿವಂತ ವಿದ್ಯಾರ್ಥಿ, ಅವನ ಹತ್ರ ಪುಸ್ತಕಗಳಿವೆ, ಯೂಟ್ಯೂಬ್ ವಿಡಿಯೋ ಇದೆ, ಇಂಟರ್ನೆಟ್ ಇದೆ, ಎಲ್ಲವೂ ಇದೆ. ಆದರೆ ಅವನಿಗೆ ತಿಳಿವಳಿಕೆ ಅನ್ನೋದು ಕೊಡೋಲ್ಲ. ಇಲ್ಲಿ ಏಕಲವ್ಯನಿಗೆ ಎಲ್ಲವೂ ಗೊತ್ತು, ಆದರೆ ಶಬ್ದವೇದಿ ಅನ್ನೋ ಅಸ್ತ್ರವನ್ನ ಎಲ್ಲಿ ಪ್ರಯೋಗಿಸಬೇಕು, ಎಲ್ಲಿ ಪ್ರಯೋಗಿಸಬಾರದು ಅನ್ನೋ ಸಾಮಾನ್ಯ ಜ್ಞಾನ ಅವನಿಗಿರಲಿಲ್ಲ. ಒಂದು ನಾಯಿಯ ಮೇಲೆ ಪ್ರಯೋಗಿಸಬಹುದಾ ಅಂತಹ ಅದ್ಭುತವಾದ ಬಾಣವನ್ನ ಒಬ್ಬ ಗುರು ಇದ್ದಿದ್ರೆ ಒಂದು ಅಸ್ತ್ರವನ್ನ ಯಾವ ಸಂದರ್ಭದಲ್ಲಿ ಪ್ರಯೋಗಿಸಬೇಕು, ಯಾವ ಸಂದರ್ಭದಲ್ಲಿ ಪ್ರಯೋಗಿಸಲೇಬಾರದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ರು. ಅಶ್ವತ್ಥಾಮನ ಉದಾಹರಣೆ ತಗೊಳ್ಳಿ, ಕುರುಕ್ಷೇತ್ರದ ಯುದ್ಧದ ಕೊನೆಯಲ್ಲಿ ಬ್ರಹ್ಮಾಸ್ತ್ರವನ್ನ ಬಿಡ್ತಾನೆ ಅಂತ, ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ತಾನೆ. ಆಗ ಬಂದಂತ ವೇದವ್ಯಾಸರು, ದಯವಿಟ್ಟು ನಿಮ್ಮ ನಿಮ್ಮ ಅಸ್ತ್ರಗಳನ್ನ ವಾಪಸ್ ತಗೊಳ್ಳಿ, ಇಲ್ಲದೆ ಹೋದರೆ ಪ್ರಪಂಚ ಸುಟ್ಟು ಹೋಗುತ್ತೆ ಅಂದಾಗ ಅರ್ಜುನ ವಾಪಸ್ ತಗೋತಾನೆ. ಆದರೆ ಅಶ್ವತ್ಥಾಮ ತಗೊಳ್ಳಿಕ್ಕಾಗಲ್ಲ, ಯಾಕಂದ್ರೆ ಅವನು ಅರೆಬರೆ ಕಲ್ತಿದ್ದಾನೆ, ಪೂರ್ತಿ ಕಲ್ತಿಲ್ಲ. ಹಾಗೆ ನೀವು ಯೂಟ್ಯೂಬಿಂದ ಇಂಟರ್ನೆಟ್ ಇಂದ ಕಲಿತು ನಾನು ಡಿಗ್ರಿ ಪಡಿತೇನೆ ಅಂದರೆ ಮಾಹಿತಿ ಸಿಗುತ್ತೆ ನಿಮಗೆ, ನಾಲೆಡ್ಜು ಇನ್ಫಾರ್ಮೇಶನ್ ಸಿಗುತ್ತೆ, ಆದರೆ ವಿಸ್ಡಮ್ ಖಂಡಿತ ಸಿಗಲ್ಲ. ಯಾಕೆ ಏಕಲವ್ಯನಿಗೆ ಆ ಬೆರಳನ್ನ ಕೇಳದ ಅಂದ್ರೆ ವಿಸ್ಡಮ್ ಇಲ್ಲದೆ ಇರೋ ಕಾರಣಕ್ಕೆ ಬೆರಳನ್ನ ತಗೋತಾನೆ. ನಿನ್ನ ಹೀಗೆ ಬಿಟ್ರೆ ಮುಂದೆ ಸಾಮಾನ್ಯ ಜ್ಞಾನ ಇಲ್ಲದೆ ಎಲ್ಲಂದ್ರಲ್ಲಿ ಯಾವುದಂದ್ರೆ ಆ ಅಸ್ತ್ರವನ್ನ ಪ್ರಯೋಗಿಸ್ತಾ ಬಂತು ಅಂದ್ರೆ ಕಷ್ಟ ಆಗುತ್ತಪ್ಪ ಅಂತ ಹೇಳಿ ಬೆರಳನ್ನ ತಗೊಂಡ ಅಂತ ಒಂದು ವಿವರಣೆ ಉಂಟು. ಹಾಗಾಗಿ ನೀವೆಷ್ಟೇ ಪ್ರತಿಭಾವ

0: ಅಂತರು ಆಗಿದ್ರೂ ಸಹ ನಿಮಗೆ ಈ ವಿಸ್ಡಮ್ ಕೊಡೋದಕ್ಕೆ ಒಬ್ಬ ಅಧ್ಯಾಪಕ ಇರಬೇಕು. ಇದು ಒಂದು ಗ್ರೀಕ್ ಪುರಾಣದ ಕಥೆ. ಡೀಡಲಸ್ ಮತ್ತು ಇಕಾರಸ್ ಅಂತ ತಂದೆ ಮಗ. ಡೀಡಲಸ್ ಅದ್ಭುತವಾದ ಒಬ್ಬ ತಂತ್ರಜ್ಞ. ರೆಕ್ಕೆಗಳನ್ನು ರೂಪಿಸ್ತಾನೆ, ಅದಕ್ಕೆ ಮೇಣವನ್ನು ಹಚ್ಚಿ ಜೋಡಿಸಿ ಮಗನಿಗೆ ಆ ಎರಡು ರೆಕ್ಕೆನ ಸೇರಿಸ್ತಾನಂತೆ. ಮಗನೇ ಹೇಳ್ತಾನೆ, ಮಗನೇ ಇದು ಮೇಣದಿಂದ ಆಗಿರೋ ರೆಕ್ಕೆಗಳು, ಹಾಗಾಗಿ ನೀನು ತುಂಬ ಮೇಲಕ್ಕೆ ಸೂರ್ಯನಿಗೆ ಹತ್ತಿರಕ್ಕೂ ಹಾರಬಾರ್ದು, ಹಾಗೆ ಕೆಳಗಡೆ ಸಮುದ್ರ ಇದೆಯಲ್ಲ ಸಮುದ್ರದ ನೀರು ತಾಗುವ ಹಾಗೂ ನೀನು ಹಾರಬಾರ್ದು, ಮಧ್ಯೆ ಮಾತ್ರ ಹಾರ್ಕೊಂಡಿರಬಹುದು ಅಂತ ಅಪ್ಪ ಹೇಳ್ತಾನೆ. ಆದರೆ ಮಗನಿಗೆ ಯೌವನ ಅನ್ನೋದೊಂದಿರುತ್ತಲ್ಲ, ಯೂತ್ ಅನ್ನೋದಿರುತ್ತಲ್ಲ, ಹಾಗಾಗಿ ಎನರ್ಜಿ ಮತ್ತು ಪ್ಯಾಷನ್ ತುಂಬ ಇದ್ದ ಕಾರಣ ಅಪ್ಪ ಹೇಳಿದಂಥ ಆ ವಿಸ್ಡಮ್ ಅನ್ನೋದು ಏನಿದೆ, ಅಪ್ಪ ಕೊಟ್ಟಂಥ ವಿಸ್ಡಮ್ಮನ್ನ ಅದನ್ನು ಬಿಟ್ಟು ಬಿಟ್ಟು ಮರೆತು ಬಿಟ್ಟು ಸೂರ್ಯನ ಹತ್ತಿರ ಹೋಗ್ತಾನೆ. ಮೇಣ ಕರಗುತ್ತೆ, ಅಲ್ಲಿಂದ ನೇರವಾಗಿ ಕೆಳಕ್ಕೆ ಬಿದ್ದು ಸಾಯ್ತಾನೆ. ಹಾಗಾಗಿ ವಿಸ್ಡಮ್, ಟೀಚರ್ ಕೊಡುವಂಥ ವಿಸ್ಡಮ್ ಏನಿದೆ, ಆ ವಿಸ್ಡಮ್ನ ಯಾವುದೇ ಯಂತ್ರ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಸ್ಡಮ್ ಅನ್ನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಹೆಲನ್ ಕೆಲರ್ ಹೆಸರು ಕೇಳಿರ್ತೀರ. ಈಕೆಗೆ ಜನ್ಮದತ್ತವಾಗಿ ಕಣ್ಣು ಕಾಣ್ತಾ ಇರಲಿಲ್ಲ, ಕಿವಿ ಕೇಳಿಸ್ತಾ ಇರಲಿಲ್ಲ, ಮಾತು ಬರ್ತಾ ಇರಲಿಲ್ಲ. ಎಷ್ಟು ಹಠ ಮಾಡೋಳು ಮನೆಯಲ್ಲಿ ಅಂದ್ರೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಗೋಳು ಹೊಯ್ಕೋತಾ ಇದ್ಲು ಅಪ್ಪ ಅಮ್ಮಂದ್ರ. ಆಗ ಒಬ್ಬ ಅಧ್ಯಾಪಕರು ಆನಿ ಸಲಿವಾನ್ ಅಂತ ಬರ್ತಾರೆ. ಅವರು ಎಷ್ಟು ತಾಳ್ಮೆಯಿಂದ ಕಣ್ಣು ಕಾಣದ, ಕಿವಿ ಕೇಳದ, ಮಾತು ಬರದ ಈಕೆಗೆ ಪಾಠವನ್ನ ಹೇಳ್ಕೊಡ್ತಾಳೆ ಅಂದ್ರೆ ಮುಂದೆ ಈಕೆ ಬಹುದೊಡ್ಡ ಲೇಖಕಿ ಆಗ್ತಾಳೆ. ಯಾರು ಬದುಕಲ್ಲಿ ಸೋತಿರ್ತಾರೋ ಅವರೆಲ್ಲರಿಗೂ ಸಹ ಧೈರ್ಯವನ್ನ ತುಂಬುತ್ತಾಳೆ. ಹೇಗೆ? ಸ್ಪರ್ಶ ಜ್ಞಾನದಿಂದ ಕೈಯಲ್ಲಿ ಕೈ ಮೇಲೆ ನೀರು ಹೋಯ್ತಾಳೆ, ಫಸ್ಟ್ ತಣ್ಣ ಗೊತ್ತಾಗುತ್ತೆ, ಆಮೇಲೆ ಬರೆಸ್ತಾಳೆ ಅದನ್ನ. ಇದು ವಾಟರ್ ಅಂತ WATER ಅಂತ ಬರೆದರೆ ಕೈ ಮೇಲೆ ಅದನ್ನ ನೋಡ್ಕೊಂಡು ಓಹೋ ಇದಕ್ಕೆ ವಾಟರ್ ಅಂತ ಕರೀತಾರೆ. ಹೀಗೆ ಅಪಾರ ತಾಳ್ಮೆ ಇಟ್ಕೊಂಡು ಈ ಆನಿ ಸಲಿವಾನ್ ಎಷ್ಟು ಕಲಿಸ್ತಾಳೆ ಹೆಲನ್ ಕೆಲರಿಗೆ ಅಂದ್ರೆ ಕಲ್ಪಿಸ್ಕೊಳ್ಳಿಕ್ಕೆ ನಾವು ಸಾಧ್ಯ ಇಲ್ಲ. ಇದು ಓರ್ವ ಜೀವಂತ ಅಧ್ಯಾಪಕರಿಂದ ಸಾಧ್ಯವೇ ಹೊರತು ಒಂದು ಯಂತ್ರ ಖಂಡಿತ ಇಂತಹ ಕೆಲಸವನ್ನ ಮಾಡೋದಿಲ್ಲ. 10 ವರ್ಷದ ಹುಡುಗನಿಗೆ ಹಕ್ಕಿ ಹೇಗೆ ಹಾರುತ್ತೆ ಅನ್ನೋದನ್ನ ವಿವರಿಸಲದೆ ರಾಮೇಶ್ವರದ ತೀರಕ್ಕೆ ಕರ್ಕೊಂಡು ಹೋಗಿ ಹಕ್ಕಿಗಳು ಹಾರೋದನ್ನ ತೋರಿಸಿ ಆ ತತ್ವಗಳನ್ನ ವಿವರಿಸ್ತಾರಂತೆ. ಹಾಗಾಗಿ ಆ ಶಿವಸುಬ್ರಹ್ಮಣ್ಯ ಅಯ್ಯರ್ ಅವರನ್ನ ಜೀವನ ಪರ್ಯಂತ ನೆನೆಸ್ಕೊತಾರೆ. ನಿಮ್ಮ ಬದುಕಲ್ಲಿ ಯಾವ ಅಧ್ಯಾಪಕರು ಈ ಶಿವಸುಬ್ರಹ್ಮಣ್ಯಂ ಅಯ್ಯರಂತಹ ಸ್ಥಾನವನ್ನ ಪಡಿಬಲ್ರು ದಯವಿಟ್ಟು ಆಲೋಚನೆ ಮಾಡ್ಕೊಡಿ. ಯಾಕಂದ್ರೆ ಬದುಕಲ್ಲಿ ನಾವೇನಾಗಬೇಕು ಅಂತ ನಿರ್ಧರಿಸೋದಕ್ಕೆ ಅಧ್ಯಾಪಕರು ಬಹುದೊಡ್ಡ ಪ್ರಭಾವ ಬೀರ್ತಾರೆ. ನಾನು ಸಹ ನನ್ನ ಬದುಕಲ್ಲಿ ಒಬ್ಬ ವೈದ್ಯನಾಗೋದಿಕ್ಕೆ ಇಬ್ಬರು ಅಧ್ಯಾಪಕರು ಕಾರಣ. ರಾಮಚಂದ್ರ ಶರ್ಮ ತ್ಯಾಗಲಿ ಅಂತ, ಸಂಪಟೂರು ವಿಶ್ವನಾಥ್ ಅಂತ, ಅವರು ನೀಡಿದ ಪ್ರೋತ್ಸಾಹ ಧೈರ್ಯ ಮಾರ್ಗದರ್ಶನದಿಂದ ಇವತ್ತು ಒಬ್ಬ ವೈದ್ಯನಾಗಿದ್ದೇನೆ. ಹಾಗಾಗಿ ಒಬ್ಬ ಜೀವಂತ ಅಧ್ಯಾಪಕರು ಕೊಡಬಹುದೇ ಹೊರತು ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಕರು ನಮಗೆ ಬೇಕೇ ಬೇಕಾಗುತ್ತೆ, ಅದನ್ನ ಯಾವ ಕಾರಣಕ್ಕೂ ನಾವು ಮರೆಯಬಾರದು. ಧನ್ಯವಾದಗಳು, ನಮಸ್ತೆ, ಮತ್ತೆ ಭೇಟಿಯಾಗೋಣ.
1: ಕೇಳುಗರೆ, ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಶಿಕ್ಷಕರು ಇಲ್ಲದಿದ್ದರೆ ಎಂಬ ವಿಷಯದ ಕುರಿತು ತಟ್ಟಂತ ಹೇಳಿ ಕನ್ನಡ ರಸಪ್ರಶ್ನೆ ಕಾರ್ಯಕ್ರಮದ ನಿರೂಪಕರಾದ ಡಾಕ್ಟರ್ ಎನ್ ಸೋಮೇಶ್ವರರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಮ್ಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ ಜನಧ್ವನಿ.

0: ಅಯ್ಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವ ರಾಜವಿದ್ಯಾ ರಾಜಗುಹ್ಯ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.
1: ಯಥಾಕಾಶಸ್ಥಿತೋ ನಿತ್ಯಂ ವಾಯುಸರ್ವತ್ರ ಗೋಮಹಾನ್

ಮಹಾವಾಯು ಆಕಾಶದಲ್ಲಿದೆಯೋ ಹಾಗೆಯೇ ಎಲ್ಲ ಪ್ರಾಣಿಗಳು ಕೂಡ ನನ್ನಲ್ಲಿವೆ ಎಂಬುದನ್ನು ತಿಳಿದುಕೋ ಎಂಬ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ವಿಷಯದ ಮೂಲಕ ತನ್ನ ಅಗಾಧತೆಯನ್ನು, ತನ್ನ ವಿಸ್ತಾರತೆಯನ್ನು, ತನ್ನ ವಿಶ್ವವ್ಯಾಪಕತ್ವವನ್ನು ಈ ಮೂಲಕ ಭಗವಂತ ನಮ್ಮೆಲ್ಲರಿಗೂ ತಿಳಿಯಪಡಿಸ್ತಾ ಇದ್ದಾನೆ. ಎಲ್ಲ ವಸ್ತುಗಳು ತನ್ನಲ್ಲಿ ಹೇಗಿವೆ ಎಂಬುದಕ್ಕೆ ಇದು ಒಂದು ಉದಾಹರಣೆ. ಎಲ್ಲ ಕಡೆಯಲ್ಲಿಯೂ ಸಂಚರಿಸುತ್ತಿರುವಂತಹ ಮಹಾವಾಯು ಹೇಗೆ ಆಕಾಶದಲ್ಲಿದೆಯೋ ಹಾಗೆ ಎಲ್ಲವೂ ಅವನಲ್ಲಿದೆ. ವಾಯು ಆಕಾಶದಲ್ಲಿ ಹಲವು ರೂಪಗಳನ್ನು ಧರಿಸಿ ಚಲಿಸುತ್ತಿದೆ. ಒಂದು ಕಡೆ ಚಂಡಮಾರುತದಂತೆ ಗಿಡ ಮರಗಳನ್ನು ಉರುಳಿಸುತ್ತಾ ಇದೆ, ಮತ್ತೊಂದು ಕಡೆ ತಂಗಾಳಿಯಂತೆ ಬೀಸುತ್ತಿದೆ, ಇನ್ನೊಂದು ಕಡೆ ಸುಂಟರ ಗಾಳಿಯಂತೆ ನೆಲದ ಮೇಲೆ ಇರುವುದನ್ನೆಲ್ಲ ಆಕಾಶಕ್ಕೆ ಎರಚಿ ಹೋಗುತ್ತಿದೆ. ಒಂದು ಕಡೆ ಪುಷ್ಪಗಳ ಪರಿಮಳವನ್ನು ಹೊತ್ತು ತರುತ್ತಿದೆ, ಮತ್ತೊಂದು ಕಡೆ ತಿಪ್ಪೆಗುಂಡಿಯ ದುರ್ಗಂಧವನ್ನು ಹೊತ್ತು ಬರುತ್ತಿದೆ. ಆದರೆ ಆಕಾಶ ಇವುಗಳಾವುದರಿಂದಲೂ ಬಾಧಿತವಾಗುವುದಿಲ್ಲ. ಪುಣ್ಯವಂತರಿವರು, ಪಾಪಾತ್ಮರಿವರು, ಬುದ್ಧಿವಂತರು ಇವರು, ದಡ್ಡರು ಇವರು ಅಂತೆಲ್ಲ ನಾವು ಈ ಪ್ರಪಂಚದಲ್ಲಿ ಬಗೆಬಗೆಯಾಗಿ ಜನರನ್ನ ವಿಂಗಡಿಸ್ತೇವೆ. ಆದರೆ ದೇವರು ಇದರಿಂದ ಬಾಧಿತನಾಗುವುದಿಲ್ಲ. ಹಾವಿನ ಬಾಯಿನಲ್ಲಿರುವ ವಿಷದಂತೆ ಹಾವಿಗೆ ಇದರಿಂದ ಯಾವ ಬಾಧೆಯೂ ಇಲ್ಲ. ಎಲ್ಲ ಇರುವುದಕ್ಕೆ ದೇವರಿರಬೇಕು. ಆದರೆ ದೇವರು ಎಲ್ಲದರಿಂದ ತಾಪತ್ರಯಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಒಂದು ಸಿನಿಮಾ ತೆರೆಯ ಮೇಲೆ ಏನೇನೋ ಗೊಂಬೆಗಳು ಬೀಳುತ್ತವೆ. ಆ ಗೊಂಬೆಯು ಅಲ್ಲಿ ಬರಬೇಕಾದ್ರೆ ತೆರೆ ಎನ್ನುವಂಥದ್ದು ಅವಶ್ಯಕ. ಆದರೆ ಆ ಗೊಂಬೆಗಳಿಂದ ಆ ಸಿನಿಮಾದ ಪರದೆಯ ತೆರೆ ಕೆಟ್ಟು ಹೋಗುತ್ತದೆಯೇ? ಖಂಡಿತ ಇಲ್ಲ. ಇನ್ನು ಸಿನಿಮಾದಲ್ಲಿ ಕಾಡ್ಗಿಚ್ಚು ಉರಿಯೋದನ್ನ ತೋರಿಸಬಹುದು. ಆದರೆ ಆ ಪರದೆ ಯಾವ ಪರದೆಯ ಮೇಲೆ ಸಿನಿಮಾ ಬರ್ತಾ ಇರುತ್ತೋ ಆ ಪರದೆಗೆ ಅಥವಾ ತೆರೆಗೆ ಅದರಿಂದ ಏನಾದರೂ ಬೆಂಕಿ ತಾಕುತ್ತಾ? ಖಂಡಿತ ಇಲ್ಲ. ಹಾಗೆ ಅದೇ ಸಿನಿಮಾದಲ್ಲಿ ಅಲೆಗಳಿಂದ ತುಂಬಿದ ಒಂದು ಮಹಾಸಾಗರವನ್ನೇ ತೋರಿಸಬಹುದು. ಆದರೆ ಆ ಪರದೆ ಅದರಿಂದ ಒದ್ದೆಯಾಗತ್ತಾ? ಖಂಡಿತ ಇಲ್ಲ. ಬ್ರಹ್ಮಾಂಡದ ಸಿನಿಮಾ ಪರಮಾತ್ಮನೆಂಬ ತೆರೆಯ ಮೇಲೆ ಬೀಳುತ್ತಿದ್ದರೂ ಕೂಡ ಅವನು ಇದರಿಂದ ಬಾಧಿತನಾಗೋದಿಲ್ಲ. ಹಾಗಾಗಿ ಯಾವುದು ವಸ್ತುವು ಕೂಡ ಅಂದರೆ ವಿಸ್ತಾರವಾಗಿರುವಂಥದ್ದು, ಅಗಾಧವಾಗಿರುವಂಥದ್ದು ಯಾವುದು ಕೂಡ ಕಿಂಚಿತ್ ವಸ್ತುಗಳಿಂದ ತೊಂದರೆ ಪಡುವುದಿಲ್ಲ, ಬಾಧಿತವಾಗುವುದಿಲ್ಲ. ಹಾಗೆ ಭಗವಂತನೂ ಇದ್ದಾನೆ ಎಂಬುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಕೃಷ್ಣನ ಉಪದೇಶವನ್ನು ಸರಿಯಾಗಿ ಗ್ರಹಿಸಲು ಅರ್ಜುನನು ಪ್ರಯತ್ನಿಸ್ತಾ ಇದ್ದಾನೆ. ಆದರೂ ಕೂಡ ಅವನಿಗೆ ಸರಿಯಾಗಿ ಅರ್ಥವಾದಂತೆ ಕಾಣೋದಿಲ್ಲ. ಅದಕ್ಕಾಗಿ ಪರಮಾತ್ಮ ಇಲ್ಲಿ ಒಂದು ಉದಾಹರಣೆಯ ಮೂಲಕ ವಿವರಿಸಿ ಹೇಳಲು ಪ್ರಯತ್ನಿಸ್ತಾ ಇದ್ದಾನೆ. ಪರಮಾತ್ಮನಿಗೆ ಸರಿಯಾದ ಹೋಲಿಕೆಯನ್ನು ಕೊಡುವುದು ಅತ್ಯಂತ ಕಷ್ಟದ ಕೆಲಸ. ದೃಷ್ಟಾಂತವನ್ನು ಕೊಡುವಾಗ ಅದು ದಾಷ್ಟಾಂತಕ್ಕೆ ಸರಿಯಾದುದೇ ಆಗಬೇಕು. ಎಲ್ಲವನ್ನೂ ಆಧರಿಸಿರುವ ಮತ್ತು ಆ ಎಲ್ಲ ವಸ್ತುಗಳಿಗೂ ಮತ್ತು ತನಗೂ ಯಾವ ಸಂಬಂಧವೂ ಇಲ್ಲದಿರುವ ಒಂದು ವಸ್ತುವಿನ ಉದಾಹರಣೆಯನ್ನು ಕೊಡಬೇಕಾದ್ರೆ ಅದು ಬಹಳ ಕಷ್ಟದ ಕೆಲಸ. ಅಂಥದ್ರಲ್ಲೂ ಕೂಡ ಇಲ್ಲಿ ಪರಮಾತ್ಮನು ಸುಂದರವಾದ ಉದಾಹರಣೆಯನ್ನು ಕೊಡ್ತಾನೆ. ಮನುಷ್ಯನ ಸಾಮಾನ್ಯ ಬುದ್ಧಿ ಅನ್ನುವಂಥದ್ದು ಈ ತತ್ವವನ್ನು ಸರಿಯಾದ ರೀತಿಯಲ್ಲಿ ಗ್ರಹಿಸಲಿ ಎಂದೇ ಪರಮಾತ್ಮನ ಉದ್ದೇಶ. ಸೂಕ್ಷ್ಮವಾದುದನ್ನು ಎಂದಿಗೂ ಕೂಡ ಸ್ಥೂಲವಾದ ಯಾವುದೇ ವಸ್ತುಗಳಿಂದ ಪರಿಮಿತಗೊಳಿಸಲು ಸಾಧ್ಯವಿಲ್ಲ. ಒಬ್ಬ ಕವಿ ಹೇಳಿದಂತೆ, ಜೈಲಿನ ನಾಲ್ಕು ಗೋಡೆಗಳು ಯಾರನ್ನೂ ಬಂಧಿಸಲಾರವು. ಒಬ್ಬ ವ್ಯಕ್ತಿಯನ್ನ ಜೈಲಿನೊಳಗೆ ಹಾಕಿದ್ರೂ ಕೂಡ ಅವನು ಮಾನಸಿಕವಾಗಿ ತನ್ನ ಹೆಂಡತಿ ಮಕ್ಕಳನ್ನ ಭೇಟಿಯಾಗಲು ಯಾವ ನಿರ್ಬಂಧವೂ ಇಲ್ಲ ತಾನೇ? ಹಾಗೆ ಪರಮಾತ್ಮ ಇಲ್ಲಿ ಆಕಾಶ ಮತ್ತು ಗಾಳಿಯನ್ನು ಉಪಯೋಗಿಸಿಕೊಂಡು ಒಂದು ಸುಂದರವಾದ ಉದಾಹರಣೆಯನ್ನ ಕೊಡ್ತಾ ಇದ್ದಾನೆ. ಗಾಳಿಯು ಅಂತರಿಕ್ಷದಲ್ಲಿ ಸರ್ವವ್ಯಾಪಕವಾದುದು ಎಂಬುದು ಎಲ್ಲರಿಗೂ ತಿಳಿದ ವಿಷಯ.

0: ಆಕಾಶವು ಗಾಳಿಯನ್ನು ಆಧರಿಸಿ ಹಿಡಿದಿರುವಂಥ ಒಂದು ಶಕ್ತಿ. ಆದರೂ ಕೂಡ ಆಕಾಶಕ್ಕೆ ಗಾಳಿಯಿಂದ ಯಾವ ತೊಂದರೆಯೂ ಇಲ್ಲ. ಈ ಸುಂದರವಾದ ಉಪಮೆಯನ್ನು ನಾವು ಮನಸ್ಸಿನಲ್ಲಿ ಸರಿಯಾದ ರೀತಿಯಲ್ಲಿ ಗ್ರಹಿಸುವುದಾದರೆ ಪರಮಾತ್ಮ ಇಲ್ಲಿ ವಿವರಿಸಿ ಹೇಳುವ ತತ್ವವು ಸರಿಯಾಗಿ ಅರ್ಥವಾಗುತ್ತೆ. ಪರಮಾತ್ಮನು ಜಗತ್ತಿಗೆ ಆಧಾರ. ನಾಮರೂಪ ಜಗತ್ತು ಪರಮಾತ್ಮನಲ್ಲಿ ಅಧ್ಯಸ್ಥವಾಗಿರುತ್ತೆ. ಜಗತ್ತು ತೋರಿಕೆಗೆ ಮಾತ್ರ, ಪರಮಾತ್ಮನು ನಿಜವಾಗ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಉದ್ಯೋಗಿಗಳಾಗುವ ಬದಲು ಉದ್ಯೋಗ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ನೇತೃತ್ವದ ನಿಯೋಗ ಫ್ರಾನ್ಸ್ ನೆದರ್ಲೆಂಡ್ ರಾಜ್ಯದಲ್ಲಿರುವ ಪ್ರತಿಭಾವಂತ ಮಾನವ ಸಂಪನ್ಮೂಲ ದೇಶದ ಬೇರೆ ಯಾವುದೇ ರಾಜ್ಯದಲ್ಲಿ ಇಲ್ಲ. ರಾಜ್ಯದ ಮಕ್ಕಳು ಜಾಗತಿಕ ಮಟ್ಟದಲ್ಲಿ ಕಲಿಯಬೇಕು. ಅವರು ಕೇವಲ ಉದ್ಯೋಗಿಗಳಾಗುವುದಲ್ಲ, ಉದ್ಯೋಗದಾತರಾಗಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಭಿಪ್ರಾಯಪಟ್ಟರು. ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ನಡೆದ ವಿದೇಶದಲ್ಲಿ ಅಧ್ಯಯನ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಜ್ಞಾನದ ಮೇಲಿನ ಹೂಡಿಕೆ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಆಸ್ತಿಯಾಗುತ್ತದೆ. ಮಾನವನಿಗೆ ಎಲ್ಲೆಗಳಿವೆ, ಆದರೆ ಜ್ಞಾನಕ್ಕೆ ಎಲ್ಲೆಗಳಿಲ್ಲ ಎಂದು ಹೇಳಿದರು. ಮಹಾತ್ಮ ಗಾಂಧಿ, ಅಂಬೇಡ್ಕರ್, ರಾಜಾರಾಮ್ ಮೋಹನ್ ರಾಯ್ರಂತಹ ನಾಯಕರು ವಿದೇಶದಲ್ಲಿ ಓದಿ ಭಾರತವನ್ನು ಮುನ್ನಡೆಸಿದ್ದಾರೆ. ವಿದೇಶದ ವಿಶ್ವವಿದ್ಯಾಲಯಗಳಲ್ಲಿ ರಾಜ್ಯದ ಮಕ್ಕಳಿಗೆ ಅಧ್ಯಯನಕ್ಕೆ ಕರ್ನಾಟಕ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಕಾರ್ಯಕ್ರಮದಲ್ಲಿ 80 ಹೆಚ್ಚು ವಿಶ್ವವಿದ್ಯಾಲಯಗಳು ಭಾಗವಹಿಸಿದ್ದು 300 ಹೆಚ್ಚು ವಿಷಯಗಳಲ್ಲಿ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಿಂದ ವಿಶೇಷ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ. ವಿವಿಧ ಬ್ಯಾಂಕ್ಗಳು 2 ಕೋಟಿ ರೂಪಾಯಿಗಳವರೆಗೂ ಸಾಲ ಸೌಲಭ್ಯ ನೀಡುತ್ತಿವೆ. ರಾಜ್ಯದ ವಿದ್ಯಾರ್ಥಿಗಳು ಈ ಅವಕಾಶ ಸದುಪಯೋಗ ಪಡಿಸಿಕೊಂಡು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ ನೀಡಿದರು. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಎದುರಾಗಿದ್ದು, ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಸಿದ್ದತೆ ಮಾಡಿಕೊಂಡಿದೆ ಎಂದು ಕೃಷಿ ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಹಲಗೂರಿನಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಳೆಯ ತೀವ್ರ ಕೊರತೆ ಎದುರಾಗಿದ್ದು ಅಂತರ್ಜಲ ಮಟ್ಟವು ಕುಸಿದಿದೆ. ಪ್ರಕೃತಿಯ ವಿಕೋಪಕ್ಕೆ ಯಾರೂ ಹೊಣೆಯಾಗಲು ಸಾಧ್ಯವಿಲ್ಲ. ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಎದುರಿಸಲು ರಾಜ್ಯ ಸರ್ಕಾರ ಹಲವು ಕಾರ್ಯಯೋಜನೆಗಳನ್ನು ಹಾಕಿಕೊಂಡಿದೆ ಎಂದು ಹೇಳಿದರು. ಕೆಆರ್ಎಸ್ನಲ್ಲಿ ನೀರಿನ ಮಟ್ಟ 108 ಅಡಿಗೆ ಕುಸಿದಿದ್ದು ಬೆಳೆಗೆ ನೀರು ಕೊಡಲು ಸಾಧ್ಯವಿಲ್ಲ. ಕುಡಿಯುವ ಉದ್ದೇಶಕ್ಕಾಗಿ ಈಗಾಗಲೇ ನೀರು ಹರಿಸಲಾಗುತ್ತಿದ್ದು ಕೆರೆಕಟ್ಟೆಗಳನ್ನು ತುಂಬಿಸುವ ಉದ್ದೇಶ ಹೊಂದಲಾಗಿದೆ. ಈಗಾಗಲೇ ನಾಟಿ ಅವಧಿ ಮುಗಿದಿದ್ದು ರಾಜ್ಯದಲ್ಲಿ ಈ ವೇಳೆಗೆ 90% ಬಿತ್ತನೆ ಬೀಜ ವಿತರಣೆಯಾಗಬೇಕಿತ್ತು. ಆದರೆ ಮಳೆಯ ಕೊರತೆಯಿಂದ ಬೆಳೆ ಬೆಳೆಯಲು ರೈತರು ಹಿಂದೆಟ್ಟು ಹಾಕುತ್ತಿರುವುದರಿಂದ 20% ಮಾತ್ರ ಬಿತ್ತನೆ ಬೀಜವನ್ನು ರೈತರಿಗೆ ವಿತರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ನ್ಯಾಯಾಲಯದ ಆದೇಶದಂತೆ ಕೆಆರ್ಎಸ್ ಅಣೆಕಟ್ಟೆಯಿಂದ ತಮಿಳುನಾಡಿಗೆ ನೀರು ಹರಿಸಲಾಗುತ್ತಿದೆ. ನೀರು ಬಿಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನೆ, ವಿರೋಧಗಳು ಸಹಜ. ಇಡೀ ರಾಜ್ಯದ ಪರಿಸ್ಥಿತಿಯನ್ನು ಅವಲೋಕಿಸಬೇಕು, ಜೊತೆಗೆ ಕಾನೂನನ್ನು ಪಾಲಿಸಬೇಕು ಎಂದರು. 50 ನಂತರ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ. ಜನವರಿಯಲ್ಲಿ ಇನ್ನೂ ಭೀಕರ ಪರಿಸ್ಥಿತಿ ಎದುರಾಗುವ ಆತಂಕ ಇದೆ. ಆದ್ದರಿಂದ ಕೃಷಿ ಅಧಿಕಾರಿಗಳನ್ನು ತಂಡವಾಗಿ ಆಯಾ ಜಿಲ್ಲೆಗೆ ಕಳುಹಿಸಲಾಗುತ್ತಿದ್ದು ರೈತರಿಗೆ ಅರೆ ಖುಷ್ಕಿ ಬೆಳೆಗಳನ್ನು ಬೆಳೆಯುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಸಚಿವ ಪಿಎಂ ನರೇಂದ್ರ ಸ್ವಾಮಿ ತಿಳಿಸಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ಗುರಿಯೊಂದಿಗೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ನಾಳೆಯಿಂದ ಇದೇ ಶುಕ್ರವಾರದವರೆಗೆ 5 ದಿನಗಳ ಕಾಲ ಫ್ರಾನ್ಸ್ ಮತ್ತು ನೆದರ್ಲೆಂಡ್ಸ್ಗೆ ಭೇಟಿ ನೀಡಲಿದೆ. ನಿಯೋಗದಲ್ಲಿ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಸ್ಎಸ್ಎಲ್ವಕುಮಾರ್, ಆಯುಕ್ತೆ ಖುಷ್ಬು ಗೋಯಲ್, ಕೆಐಎಡಿಬಿ ಸಿಇಒ ಗೋವಿಂದ ರೆಡ್ಡಿ, ಮುಖ್ಯಮಂತ್ರಿಗಳ ಉಪ ಕಾರ್ಯದರ್ಶಿ ಆರ್ ಯತೀಶ್ ಸೇರಿದಂತೆ ಇತರ ಅಧಿಕಾರಿಗಳು ಇದ್ದಾರೆ. ಫ್ರಾನ್ಸ್ನಲ್ಲಿ ಎಲ್ಎಫ್ಬಿ ಗ್ರೂಪ್, ಇನ್ವಿಟ್ರೋ ಬಯೋಮೆರಿಕ್ಸ್, ಹಚಿನ್ಸನ್, ಸಾಫ್ರಾನ್, ಥೇಲ್ಸ್, ಲೀಸಿ, ಜಿಕ್ಯಾಟ್, ಸೋಮ್ಫಿ, ಮೆಕಾಕ್ರೋಮ್, ಸೆವೆನ್ಸಿಯಾ, ಆರ್ಕೆಮಾ ಮುಂತಾದ ಕಂಪನಿಗಳೊಂದಿಗೆ ಬಂಡವಾಳ ಹೂಡಿಕೆ ಕುರಿತು ಮಾತುಕತೆ ನಡೆಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಮಾಹಿತಿ ನೀಡಿದ್ದಾರೆ.

0: ಇದೇ 10 ಮತ್ತು 11ರಂದು ನೆದರ್ಲ್ಯಾಂಡ್ಸ್ನಲ್ಲಿ ನೆಕ್ಸ್ಪೀರಿಯಾ, ರಾಯಲ್ ಡಿ ಹ್ಯೂಸ್, ರಾಯಲ್ ಬೋಸ್ಕಾಲಿಸ್, ರಾಯಲ್ ಸಿಂಕ್ವಲ್ಸ್, ಪರ್ಫೆಟಿ ವ್ಯಾನ್ ಮೆಲ್ ಕಂಪನಿಗಳೊಂದಿಗೆ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆ ಕುರಿತು ಚರ್ಚಿಸಲಾಗುವುದು ಎಂದು ಅವರು ವಿವರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ರಾಜಕೀಯದಲ್ಲಿ ಹೊಸ ಚಿಂತನೆಯನ್ನು ಹುಟ್ಟುಹಾಕಿದ ನಾಯಕ. ಅಹಿಂದ ಹೋರಾಟದ ಮೂಲಕ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಜಾತಿಗಳಿಗೆ, ಧ್ವನಿ ಇಲ್ಲದ ಸಮುದಾಯಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ರಜತ ಮಹೋತ್ಸವ ಹಾಗೂ ಹಿಂದುಳಿದ ಜಾತಿಗಳ ಬೃಹತ್ ಜನಜಾಗೃತಿ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟವು ಕಳೆದ 25 ವರ್ಷಗಳಿಂದ ಹಿಂದುಳಿದ ಸಮುದಾಯಗಳಿಗೆ ಧ್ವನಿಯಾಗಿ, ಹೋರಾಟಕ್ಕೆ ಶಕ್ತಿಯಾಗಿ, ಸರ್ಕಾರದಲ್ಲಿ ಸಿಗಬೇಕಾದ ಸವಲತ್ತುಗಳ ಲಭ್ಯವಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಸಿದ್ದರಾಮಯ್ಯ ಅವರು ಕಷ್ಟದಲ್ಲಿರುವ ಸಮುದಾಯಗಳಿಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಶಕ್ತಿ ಕಲ್ಪಿಸುವ ಉದ್ದೇಶದಿಂದ ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಗ್ಯಾರಂಟಿ ಯೋಜನೆಗಳನ್ನು ಪರಿಚಯಿಸಿ ಸಮರ್ಪಕವಾಗಿ ಜಾರಿಗೊಳಿಸಿದರು ಎಂದು ಡಾ ಜಿ ಪರಮೇಶ್ವರ್ ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರಾವಳಿ ಭಾಗದಲ್ಲಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷ ಗಮನ ಹರಿಸಿದೆ ಎಂದು ಇಂಧನ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಮಂಗಳೂರಿನ ತಣ್ಣೀರು ಬಾವಿ ಬ್ಲೂ ಫ್ಲಾಗ್ ಬೀಚ್ಗೆ ಇಂದು ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸುವ ಪ್ರಮುಖ ರೂಪುರೇಷೆಗಳನ್ನು ಸಿದ್ದಪಡಿಸಲಾಗಿದೆ ಎಂದು ಹೇಳಿದರು. ಕರಾವಳಿಯಲ್ಲಿ ಕ್ರೂಸ್, ಟೂರಿಸಂ, ಜಲಕ್ರೀಡೆಗಳು, ಸಿಆರ್ಜೆಡ್ ನಿಯಮಗಳ ಸರಳೀಕರಣ ಹಾಗೂ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಮಹತ್ವದ ಚಿಂತನೆ ನಡೆಸಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಮಾಹಿತಿ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖ ಅರಣ್ಯ ವ್ಯಾಪ್ತಿಯಲ್ಲಿ ಪಶ್ಚಿಮಘಟ್ಟ ಶ್ರೇಣಿ ಹಾಗೂ ಶೋಲಾ ಪರ್ವತಗಳಲ್ಲಿ ಅಪರೂಪಕ್ಕೆ ಕಂಡುಬರುವ ನೀಲಿ ಕುರಿಂಜಿ ಜಾತಿಯ ಸಣ್ಣ ಅರಳೆ ಹೂಗಳು ಅರಳಿ ನಿಂತಿವೆ. ಇಲ್ಲಿನ ಬಾವಿಕೊಂಡ ಅರಣ್ಯ ಭಾಗ ಹಾಗೂ ನೇತ್ರಾವತಿ ಗಡಿಕಲ್ ಚಾರಣ ಮಾರ್ಗದ ಅರಣ್ಯಗಳ ಸುತ್ತಮುತ್ತ 100 ಎಕರೆ ಪ್ರದೇಶದಲ್ಲಿ ಅಲ್ಲಲ್ಲಿ ಈ ಪುಷ್ಪಗಳು ಅರಳಿವೆ. 3-6 ವರ್ಷಗಳ ಅವಧಿಯಲ್ಲಿ ಈ ಹೂಗಳು ಅರಳುವ ಸಾಧ್ಯತೆ ಇದೆ. ಪ್ರಸ್ತುತ ಕುದುರೆಮುಖ ಅರಣ್ಯ ಭಾಗದ ಬೆಟ್ಟದ ಮೇಲೆ ಹೂಗಳು ಅರಳಿವೆ. ಸಾಕಷ್ಟು ವಿಸ್ತೀರ್ಣದಲ್ಲಿರುವ ಹಸಿರು ಬೆಟ್ಟಗಳಲ್ಲಿ ನೀಲಿ ಬಣ್ಣದ ಈ ಹೂಗಳು ಆಕರ್ಷಿತವಾಗಿವೆ. ಈಗಾಗಲೇ ಪ್ರವಾಸಿಗರು ಹೂಗಳ ಸೌಂದರ್ಯ ಸವಿಯಲು ಆಗಮಿಸುತ್ತಿದ್ದಾರೆ. ಚಾರಣ ಮಾರ್ಗದಲ್ಲಿ ಬರುವವರು ಅರಣ್ಯ ಇಲಾಖೆಯ ಅನುಮತಿ ಪಡೆಯಬೇಕು ಎಂದು ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಕಬ್ಬು ಬೆಳೆಗಾರ ಸಂಘ, ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ಅಲ್ಯೂಮಿನಿ ಅಸೋಸಿಯೇಷನ್ ವತಿಯಿಂದ ಕೃಷಿ ಉತ್ಪನ್ನಗಳಿಂದ ಎಥನಾಲ್ ಉತ್ಪಾದನೆ ಬಳಕೆ ರೈತರಿಗೆ ಹೇಗೆ ಸಹಕಾರಿ ಎಂಬ ವಿಷಯದ ಕುರಿತು ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ವೆಟರ್ನರಿ ಕಾಲೇಜು ಪಕ್ಕದ ಅಲ್ಯೂಮಿನಿ ಅಸೋಸಿಯೇಷನ್ ಸಭಾಂಗಣದಲ್ಲಿ ನಾಳೆ 11 ಗಂಟೆಗೆ ವಿಚಾರ ಸಂಕಿರಣ ಏರ್ಪಡಿಸಲಾಗಿದೆ. ಮಹಾರಾಷ್ಟ್ರ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರು, ಎಥನಾಲ್ ಉತ್ಪಾದನಾ ಘಟಕದ ಸಂಶೋಧಕರು, ಎಥನಾಲ್ ಉತ್ಪಾದನೆಯಲ್ಲಿ ಸಂಶೋಧನೆ ಮಾಡಿರುವ ಪರಿಣಿತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಲಿದ್ದಾರೆ. ಯುವಜನತೆ ಓದಿನ ಜೊತೆಗೆ ಕ್ರೀಡೆಯಲ್ಲೂ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಯುವ ಕ್ರೀಡಾಪಟುಗಳು ಸಾಧನೆ ಮಾಡಿದ್ದಲ್ಲಿ ರಾಜ್ಯ, ರಾಷ್ಟೀಯ ಕ್ರೀಡಾ ಕ್ಷೇತ್ರದಲ್ಲಿಯೂ ಖ್ಯಾತಿ ಗಳಿಸಬಹುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವ ಕೆಜೆ ಜಾರ್ಜ್ ಸಲಹೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲುವಿನಲ್ಲಿ ಕೊಡಗು ಮಾನ್ಸೂನ್ ಆಫ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಯುವಜನತೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಲು ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದರು. ಮುಖ್ಯಮಂತ್ರಿ ಅವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಶಾಸಕ ಎಎಸ್ ಪೊನ್ನಣ್ಣ ಮಾತನಾಡಿ, ಇಡೀ ದೇಶದಲ್ಲೇ ಕ್ರೀಡಾ ಜಿಲ್ಲೆಯಾಗಿರುವ ಕೊಡಗಿನಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ಇಲ್ಲಿನ ಜನರ ಕ್ರೀಡಾ ಮನಸ್ಥಿತಿ ಹಾಗೂ ಕ್ರೀಡೆಗೆ ನೀಡುವ ಪ್ರೋತ್ಸಾಹಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದಿಂದ ನೈರುತ್ಯ ಮುಂಗಾರು ದುರ್ಬಲವಾಗಿತ್ತು. ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಸ್ಥಳಗಳಲ್ಲಿ

0: ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣವಿರಲಿದ್ದು ಕೆಲವು ಪ್ರದೇಶಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 30-40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಗರಿಷ್ಠ ತಾಪಮಾನ 32 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗಿಗಳಾಗುವ ಬದಲು ಉದ್ಯೋಗದಾತರಾಗಿ ಯುವಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಲಹೆ. ಬರ ಪರಿಸ್ಥಿತಿ ಸಮರ್ಥವಾಗಿ ನಿಭಾಯಿಸಲು ಅಗತ್ಯ ಕ್ರಮ, ಕೃಷಿ ಸಚಿವ ಪಿಎಂ ನರೇಂದ್ರ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರು ಸರಕೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಕೂಡಿಗಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ಇಂದು ಅರಣ್ಯದ ಮಡಿಲಲ್ಲಿ ನೆಲೆಸಿರುವ ಪ್ರಕೃತಿಯನ್ನು ಆರಾಧಿಸುವ ನಮ್ಮ ಆದಿವಾಸಿ ಜನರ ಬಳಿ ಬಂದಿದ್ದೇವೆ. ಇವರು ನಮ್ಮ ದೇಶದ ನಿಜವಾದ ಮೂಲ ನಿವಾಸಿಗಳು. ಅದೆಷ್ಟೋ ವರ್ಷಗಳಿಂದ ತಮ್ಮ ಸಂಸ್ಕೃತಿ, ಆಚಾರ, ವಿಚಾರ ಮತ್ತು ಜಾನಪದ ಕಲೆಗಳನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕರ್ನಾಟಕದ ಆಳವಾದ, ಶ್ರೀಮಂತ ಮತ್ತು ವೈವಿಧ್ಯಮಯ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ಆದಿವಾಸಿ ಸಮುದಾಯಗಳ ಜೀವನ ಶೈಲಿ, ಕಲೆ, ಸಂಸ್ಕೃತಿ, ಸಂಪ್ರದಾಯಗಳು ಮತ್ತು ಅವರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಇಂದು ನಾವು ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕೂಡಗಿ ಹಾಡಿಯ ಪ್ರಮುಖರಾಗಿರುವ ಶ್ರೀಯುತ ರವಿರವರು ಇಂದು ನಮ್ಮೊಂದಿಗೆ ತಮ್ಮ ಹಾಡಿಯ ಕುರಿತು ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಪ್ರಥಮವಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
5: ಧನ್ಯವಾದಗಳು.
4: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
5: ನನ್ನ ಹೆಸರು ರವಿ, ಕುಡಿಗೆ ಆಡಿ. ಈಗ ನಾನು ಜಮೀನು ಕೆಲಸ ವ್ಯವಸಾಯ ಮಾಡ್ತಾ ಇದ್ದೀನಿ. ನಾವು ಬೆಟ್ಟಕುರ್ಬಾ ಸಮುದಾಯದವರು.
4: ಸರ್, ಈ ಒಂದು ಹಾಡಿನಲ್ಲಿ ತಾವು ಎಷ್ಟು ವರ್ಷಗಳಿಂದ ವಾಸ ಇದ್ದೀರಾ? ಜೊತೆಗೆ ನಿಮ್ಮ ಒಂದು ಹಾಡಿಗೆ ಕೂಡಗಿ ಹಾಡಿ ಅಂತ ಹೆಸರು ಬರೋದಕ್ಕೆ ಏನು ಕಾರಣ? ಜೊತೆಗೆ ಎಷ್ಟು ಜನಸಂಖ್ಯೆಯಲ್ಲಿ ಪ್ರಸ್ತುತ ವಾಸ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
5: ಇದು ನಮ್ಮೂರಲ್ಲಿ ಜನಸಂಖ್ಯೆ ಬಂದು ಒಂದು 120 ಜನ ಇದ್ರೆ ಅಷ್ಟೇ. ಕುಡ್ಗಿ ಆಡಿ ಅಂದ್ರೆ ಪಕ್ಕದ ಊರು ಯಾವ ಊರು ಇರುತ್ತೆ ಆ ಊರನ್ನ ಹೆಸರಿಟ್ಕೊಂಡು ಆಡಿ ಅಂತ ಕರೀತಾರೆ. ಈಗ ನಮ್ಮ ಪಕ್ಕದಲ್ಲಿ ಕುಡ್ಗಿ ಇದೆ, ಈಗ ನಮ್ದು ಕುಡ್ಗಿ ಆಡಿ. ಪಕ್ಕದಲ್ಲಿ ಭೀಮಟಗೆರೆ ಇದೆ, ಭೀಮಟಗೆರೆ ಆಡಿ. ನಾಗಣಪುರ ಇದೆ, ನಾಗಣಪುರ ಆಡಿ. ಇದೇ ತರ ಸುಮಾರು ಆಡಿಗಳಿವೆ. ಪಕ್ಕದ ಯಾವ ಊರು ಹೆಸರು ಇರುತ್ತೆ ಅದು ಅದನ್ನೇ ಕರೀತಾರೆ, ಆಡಿ ಅಂತ ಸೇರ್ತಾರೆ ಅಷ್ಟೇ. ನಾವೀಗ ಇಲ್ಲಿ ಬಂದು ನನಗೀಗ ಒಂದು 37 ವರ್ಷ, 37 ವರ್ಷದಿಂದ ನಮ್ಮಲ್ಲಿ ಇವ್ರಲ್ಲಿದ್ದೀವಿ. ಮೊದಲು ನಮ್ಮ ತಾತೆ ಅವರೆಲ್ಲ ಕಾಡೊಳಗಿದ್ರಂತೆ, ಅವರು ಬಂದು ನನಗೆ ಎಷ್ಟು ಈ ಹೊರಗಡೆ ಬಂದು ಸುಮಾರು ವರ್ಷ ಆಗಿದೆ. ನಾನು ಗೊತ್ತಿರೋದು ಇಲ್ಲಿ ಈ ಊರಲ್ಲೇ ಇದ್ದೋ. ನಮ್ಮ ತಾತವ್ರು ಅವರು ಮೊದಲು ಹೇಳ್ತಿದ್ದು ನಾವು ಕಾಡಲ್ಲಿದ್ದೋ, ಆಮೇಲೆ ಈಗ ಈಚೆ ಬಂದು ಅನ್ಕೊಂಡು ಅವ್ರು ಹೇಳ್ತಿದ್ದು. ಅಂದ್ರೆ ಇಲ್ಲಿಗೆ ಬಂದು ಒಂದು 50 ವರ್ಷ ಆಗಿರ್ಬೋದು. ನನ್ನ ಅನಿಸಿಕೆ ಪ್ರಕಾರ ಒಂದು 50 ವರ್ಷ ಆಗಿದೆ ನಮ್ಮ ಊರು ಬಂದು. ಒಂದು 50 ವರ್ಷ ಆಗಿರ್ಬೋದು, ನಮ್ಗೆ ಈಗ 37.
4: ಸರ್, ನಿಮ್ಮ ಹಾಡಿಯಲ್ಲಿ ಯಾವೆಲ್ಲ ಬುಡಕಟ್ಟು ಜನಾಂಗದವರು ಪ್ರಮುಖವಾಗಿ ವಾಸ ಮಾಡ್ತಾ ಇದ್ದೀರಾ?
5: ಇಲ್ಲಿ ಬಂದು ಈ ನಮ್ಮೂರಲ್ಲಿರೋದು ಒಂದು ಬೆಟ್ಟಕುರ್ಬ, ಇನ್ನೊಂದು ಸೋಲಿಗ, ಎರಡೇ ಸಮುದಾಯದವರು. ಬೇರೆ ಸಮುದಾಯ ಯಾವುದೂ ಇಲ್ಲ. ಒಗ್ಗಟ್ಟು ಇದೆ, ಯಾಕಂದ್ರೆ ಇವು ಎರಡು ಸಮುದಾಯ ಆದಿವಾಸಿ ಸಮುದಾಯಕ್ಕೆ ಬರೋದ್ರಿಂದ ಬೇರೆ ಯಾವ ಜನಾಂಗದವರಿಲ್ಲ, ಎರಡು ಆದಿವಾಸಿ ಕುಟುಂಬಗಳೇ ಇರೋದಿಲ್ಲ. ಒಗ್ಗಟ್ಟಾಗಿ ಏನು ತೊಂದರೆ ಇಲ್ಲ ಬಿಡಿ, ಯಾಕಂದ್ರೆ ಇಲ್ಲಿ ಸುಮಾರು ಆಡಿಗಳಂದ್ರೆ ಒಂದು ಪಕ್ಕದಲ್ಲಿ ಇಲ್ಲಿ ಜೇನುಕುರ್ಬ ಅಂತಿದೆ. ಒಂದೂರ್ಲಿ ಒಂದೊಂದು ಓಕಲು ಸಮುದಾಯ ಇರ್ತಾರೆ, ಎರಡು ಇರ್ತಾವ, ಮೂರು ಇರ್ತಾವ. ಕೆಲವರು ಕಾಡು ಕುರ್ಬ ಮತ್ತು ಜೇನು ಕುರ್ಬ ಇರ್ತಾರೆ.

0: ಕಾಡು ಕುರುಬ ಎರಡು ಇರ್ತಾರೆ, ಇಲ್ಲಂಗೆ ಕೋಲಿಗ ಮತ್ತು ಬೆಟ್ ಕುರುಬ ಇದ್ದೀವಿ.
1: ಸರ್, ನಿಮ್ಮ ಒಂದು ಸಮುದಾಯದ ಬಗ್ಗೆ ನಮಗೆಲ್ಲ ತಿಳಿಸೋದಾದ್ರೆ, ನಿಮ್ಮ ಜನರು ಎಲ್ಲೆಲ್ಲಿ ಪ್ರಮುಖವಾಗಿ ವಾಸ ಮಾಡ್ತಾ ಇದ್ದಾರೆ, ಜೊತೆಗೆ ನಿಮ್ಮ ಪ್ರಮುಖ ಕಸುಬುಗಳೇನು, ಹಿಂದಿನ ಕಾಲದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು, ಈಗ ಪ್ರಸ್ತುತ ದಿನಮಾನಗಳಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದೀರಾ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ನಮ್ಮ ಸಮುದಾಯದವರು ಅದೇ ಈಗ ಕಾಡಂಚಿನ ಪ್ರದೇಶಗಳಲ್ಲಿ ಜಾಸ್ತಿ ಇರೋದು, ಯಾಕೆ ಕಾಡು ಒಳಗಡೆ ಈಗ ಸಿಟಿ ಪಕ್ಕದಲ್ಲಿ ಯಾವ ಊರು ಇದುವರೆಗೂ ನಾನು ನೋಡಿಲ್ಲ, ಕಾಡಂಚಿನ ಇದರಲ್ಲೇ ಇದ್ದಾರೆ. ಯಾಕಂದ್ರೆ ಕಾಡಿಂದ ಹೊರಗಡೆ ಬಂದ್ಮೇಲೆ ಕಾಡಂಚಲೇ ಇರೋದು. ನಾವು ಕಸು ಬಂದರೆ ಮೊದಲೆಲ್ಲ ಈ ಬುಟ್ಟಿ ಎಣೆಯೋದು, ಈ ನಾನು ನೋಡಿರೋ ಮಟ್ಟಿಗೆ ನಾನು ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಸುಮಾರು ಬುಟ್ಟಿಗಳು ಕಾಡಿನ ತಂದು ಬಿದಿರು ತಂದು ಬುಟ್ಟಿ ಎಣೆಯೋದು, ಮೊರ ಎಣೆ ಇದು ಮಾಡೋದು ಆ ಥರ ಇದ್ದು. ಈಗ ಭತ್ತ ಭತ್ತ ಈ ಬಿದಿರು ಎಲ್ಲ ನಾಶ ಆಯಿತು. ಆ ಕಸುಬು ಗೊತ್ತಿದೆ, ಕೆಲವು ಆಳುಗುರಿಯಲ್ಲಿ ಗೊತ್ತಿದೆ, ಈಗಿನ ಜನ್ರೇಷನ್ಗೆ ಅದು ಗೊತ್ತಿಲ್ಲ. ಅದು ಬಿದಿರೆಲ್ಲ ನಾಶ ಆಯ್ತಲ್ಲ ಕಾಡಲ್ಲಿ, ಅದು ಒಂದು ಎಷ್ಟು ವರ್ಷ ಅಂತ ಒಂದು ಬಿದಿರು ಆಯ್ಸಿರುತ್ತೆ, ಆಯ್ಸಿ ಮುಗಿದ್ಮೇಲೆ ಕಾಡಲ್ಲಿನೂ ಹೊಸ್ದಾಗಿ ಚಿಗುರ್ಕ ಬರಬೇಕದು. ಹಾಗಾಗಿ ಈಗ ಬಿದಿರು ನಾವು ಕಾಡಲ್ಲಿವಲ್ಲ, ಅದು ಕಾಡಲ್ಲಿ ಇದ್ರು ಈಗ ತರಕ ಆಯ್ತಿಲ್ವಲ್ಲ, ಕತ್ತರಕ್ ಬಿಡ್ತಿಲ್ಲ ಫಾರೆಸ್ಟ್ ಇದು ಇದರಿಂದ ಟೈಗರ್ ರಿಸರ್ವ್ ಮಾಡ್ತದಿಂದ ನಾವು ಕಾಡಕ್ಕೆ ಅಷ್ಟು ಪರ್ಮಿಷನ್ ಇಲ್ಲ. ಈಗ ಒಂದು ಸಾವು ಸಮಾಧಿಗೆ ಹೋಗಿ ಹೋಗಿ ಬರ್ಬೋದಷ್ಟೇ, ಬೇರೆ ಪರ್ಮಿಷನ್ ಇಲ್ಲ. ಆದ್ರಿಂದ ಇವರು ಕುಲ ಕಸ್ಬು ಅಂದ್ರೆ ಬುಟ್ಟಿ ಎಣೆದು ಸ್ವಲ್ಪ ಮರೆ ಆಯ್ತಾ ಇದೆ ಈಗ ಈ ಇದರಿಂದ, ಯಾವ್ದೋ ಬಿದಿರಿಂದ ಮತ್ತೆ ಫಾರೆಸ್ಟ್ ಅವರ ಇದರಿಂದ.
1: ಸರ್, ನಿಮ್ಮ ಒಂದು ಊರಿನ ಅಕ್ಕಪಕ್ಕದಲ್ಲಿರುವಂತಹ ಕಾಡುಗಳಾಗಿರ್ಬೋದು, ನದಿಗಳ ಬಗ್ಗೆ ಹೇಳೋದಾದ್ರೆ, ಅವು ನಿಮ್ಮ ಬದುಕಿನ ಭಾಗವಾಗಿ ಹೇಗೆ ಬೆಸ್ಕೊಂಡಿದೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ.
0: ಅಕ್ಕಪಕ್ಕ ಕಾಡಂದ್ರೆ ಇದು ಮೊಳೆಯೂರು ರೇಂಜ್ಗೆ ಬರ್ತದೆ, ನಮ್ಮ ಬಡ್ಡಿಪುರ ಮೊಳೆಯೂರು ರೇಂಜ್ಗೆ. ನಾನು ನೋಡಿರೋ ಪಟ್ಟಿಗೆ ನಾವು ಅದನ್ನ ಎಲ್ಲ ಮೇಯಿಸೋಕೆ ನಾನು ಹೋಗಿದ್ದೀನಿ ಕಾಡು ಒಳಗಡೆ. ನಾವು ಇಲ್ಲಿ ಸುಮಾರು ಕಾಡು ಪರಿಚಯ ಇದೆ, ಯಾಕಂದರೆ ದೇವಸ್ಥಾನ ನಾವು ಯಾವ್ದು ಡೀಲೇನು, ಯಾವುದು ಜೀಪ್ ರೋಡು, ಯಾವ ಬೆಟ್ಟ ದೊಡ್ಡ ಬೆಟ್ಟ ಇಲ್ಲಿ ಕಾಡೆಲ್ಲ ಒಂದೊಂದು ಹೆಸರು ಇದೆಯಲ್ಲ, ಕೆರೆ ಪಕ್ಕ ಇದು ಇದೆಲ್ಲ. ಅದು ಮತ್ತು ನದಿ ಅಂತ ಬಂದರೆ ನಾವು ಇಲ್ಲಿಂದ ಅವರಪುರ ತೋಟ ಆಮೂಡಿಯಮ್ಮ ಚೇಣಿ ಅಂತ ಒಂದೊಂದು ಚೇಣಿ ಈಗ ಮೀನು ಹಿಡಿತಿದ್ರಲ್ಲ, ಮೊದಲು ಕಟ್ಟಕಡೆ ಮೀನು ಹಿಡಿತಿದ್ರು, ಅದು ಒಂದೊಂದು ಹೆಸರಿದೆ, ಒಂದೊಂದು ಒಳಗೆ ಒಂದು ಹೆಸರಿದೆ. ಅದರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ಅಲ್ಲಿಗೊಂದು ಚೇಣಿಗೆ ಅದೊಂದು ಹೆಸರಿದೆ, ಆ ಥರ ಸುಮಾರು ಹೆಸರಿದೆ. ಈಗ ಅದು ಮೊದಲು ಮೀನು ಹಿಡಿಕೆಲ್ಲ ಹೋಯ್ತಿದ್ದೋ ಚೇಣಿ ಕಟ್ಟ ಆಟ ವ್ಯವಸ್ಥೆ ಎಲ್ಲ ಹೋಯ್ತಿದ್ದೋ, ಈಗ ಅದು ಫಾರೆಸ್ಟಿಂದ ಹೊರಗಡೆ ಹಿಡಿತಿದ್ರು, ಫಾರೆಸ್ಟ್ ಒಳಗಡೆ ಹೋಗಕ್ಕೆ ಅದೂ ಆಯ್ತಾ ಇಲ್ಲ ಈಗ. ಯಾಕಂದ್ರೆ ಮೊದಲು ಫಾರೆಸ್ಟ್ ರಿಸರ್ವ್ ಆಗೋಕೆ ಮುಂದೆ ಟೈಗರ್ ರಿಸರ್ವ್ ಮುಂದೆ ಮೊದಲು ಹೋಯ್ತಿದ್ರು ಮೀನು ಹಿಡಿಯೋದು, ಆಲ್ಟ್ ಇರೋದು, ಕಾಡ್ಗೆ ಹೋಗೋದು ಎಲ್ಲ ಇರ್ತಿತ್ತು. ಈಗ ಅಂದ್ರೆ ಫಾರೆಸ್ಟ್ ಟೈಗರ್ ರಿಸರ್ವ್ ಆಗ್ತೊಟ್ಟಿಂದ ನಮ್ಗೆ ಒಳಗಡೆ ಅಲೋ ಇಲ್ಲ. ಅದೊಂದು ನದಿ ಬಗ್ಗೆ ನಮ್ಗೆ ಅದು ನಂಟಿದೆ, ಬೇಸಿಗೆ ಆಗ್ತೊಟ್ಟಿಂದ ಬೇಸಿಗೆ ಆಗ್ತು ಸಾಕು, ಯಾಕೆ ಅಲ್ಲಿ ಮೀನು ಹಿಡಿಯಕ್ಕೆ ಹೋಗೋದು, ಕಾಡಿಂದ ಇದು ಕಾರಕಾಯಿ ತರೋದು, ಮೀನು ಜಬ್ಬಿ ನದಿಗೆ ಹಾಕೋದು, ಸೊಕ್ಕು ಅದು ಕಣ್ಣಿಗೆ ಉರಿ ಆದರೆ ಸೊತ್ತಿತ್ತು ಮೀನು, ಆ ಥರ ಕಾರಕಾಯಿ ತಂದು ಮೀನು ಹಿಡಿಯೋದು, ಅದೊಂದು ಪದ್ಧತಿ ಇತ್ತು. ಈಗಂದ್ರೆ ಅದು ಕಾಡಿಂದ ಒಳಗಡೆ ಮಾಡ್ತಾ ಮತ್ತು ಕಾರಿಂದ ಒಳಗಡೆ ಮಾಡ್ತಾ ಇಲ್ಲ. ಕಾಡಿನ ಅನುಕೂಲ ಅಂದರೆ ಮೊದಲು ದನ ಮೇಯಿಸೋದು, ಈಗ ಟ್ರಂಚಲ್ ಆಗೋಯ್ತು. ಮೊದಲು ದನ ಮೇಯಿಸ್ತಿದ್ದು ಕಾಡು ಬಯಲಿತ್ತು, ಕಾಡು ದನ ಮೇಯಿಸುವಾಗ ಈ ದಾರಿಗಳೆಲ್ಲ ಕೊಚ್ಕೊಂಡು ಎಲ್ಲೆಲ್ಲಿ ಗುತ್ತಿ ನಾವು ಇರ್ತಿದ್ವಿ ಎಲ್ಲ ಕೊಚ್ಕೊಂಡು ಬಯಲು ಆಯ್ತಿತ್ತು, ದನ ಮೇಯಿಸ್ಬೇಕಲ್ಲ ಬಯಲಿರ್ಬೇಕಂದ್ಬಿಟ್ಟು. ಆಗ ಈಗ ಕಾಡು ಬಾಯಿ ಕಟ್ಟೋಗಿದೆ, ಕಟ್ಟೋಗಿದೆ ಅಂದ್ರೆ ಮರ ಬೆಳೀತಾ ಇಲ್ಲ, ಈ ಬೇಡದಿರೋ ಸಸಿನ ಮುಳ್ಳು ಇಂಥ ಜಾತಿನೂ ಬೆಳೀತಾ ಇದೆ, ಹೊತ್ತು ಕಾಡು ಬೆಳೀತಾ ಇಲ್ಲ. ಮರನ ಮಾಮೂಲಿ ಹಂಗೆ ಕಾಡು ಬೆಳೆಯಕ್ಕೆ ಬಿಡ್ತಾ ಇಲ್ಲ, ಯಾವ ಮುಳ್ಳವೆಲ್ಲ ಬರೀ ಮುಳ್ಳೆಯಿಂದ ಕಟ್ಟೋಗ್ತಾ ಇದೆ ಕಾಡು. ಆಗಿನ ಕಾಡು ಈಗಿನ ಕಾಡು ಭಾರಿ ವ್ಯತ್ಯಾಸ ಇದೆ, ಮರನ ಬೆಳೆದಾನೆ ಬರೀ ಕುರ್ಚಲ್ಲಿ ಬೆಳ್ಕೊಂಡು ಕಟ್ಟೋಗ್ತಿದ್ರು ಈಗ, ಯಾಕಂದ್ರೆ ಕಾಡಿಗೆ ಬಿಡ್ತಾ ಇಲ್ವಲ್ಲ ಈಗ. ಆದ್ರಿಂದ ಮೊದಲು ಒಂದು ಊರಲ್ಲಿ ಒಂದು 50-60 ರಾಸು ಅದನ್ನ ನಾವು ಕಾಡು ಹೋಯ್ತಿದ್ದೋ, ಈಗ ಕಾಡು ಒಂದು ಇದು ಹೋಯ್ತಿಲ್ಲ. ಯಾಕಂದ್ರೆ ನಾವು ಹೋಯ್ತಿದ್ದಾಗ ಪ್ರಾಣಿಗಳು ಅಷ್ಟು ಇದೆ ಈತ ಆಯ್ತಿತ್ತಿಲ್ಲ, ಹುಲಿ ನಾವು ಬರೋದು ಒಂದು ದನ್ನ ಇಟ್ಕೊಂಡು ತಿನ್ಕತ್ತಿದ್ದಾವೆ ಬೇಟಾಡ್ಕೊಂಡು. ನಿನ್ನ ಕಾಡ್ಗೆ ಹೋಗಿ ನಿಲ್ಸ್ತೊಟ್ಟಿಯಿಂದ ಅವು ಇಲ್ಲಿ ಬರಕ್ಕೆ ಮಾಡ್ತೇವೆ, ಅವು ಬೇಟಾಡಕ್ಕೆ ಅಲ್ಲಿ ಕಾಡು ಕಟ್ಟೋಗಿದೆ, ಅಲ್ಲಿ ಬೇಟಾಡಕ್ಕೆ ಅವು ಸಿಗ್ತಾ ಇಲ್ಲ ಕಾಡಿನ ಪ್ರಾಣಿಗಳು. ಟ್ರಂಚಿಗೆ ಬರೋದು ಟ್ರಂಚರ್ಗಲ್ಲಿ ಜಮೀನ ಅವ್ರು ಯಾರು ದನ ಕಟ್ಟಿರೋ ಅದನ್ನ ತಿಂದು ಬರೋದು ಹಿಡಿಯೋದು ತಿನ್ನೋದು ಆ ಥರ ಮಾಡ್ತಾ ಇದ್ರು.
1: ಸರ್, ಹಿಂದಿನ ಕಾಲದಲ್ಲಿ ಈಗ ನಿಮ್ಮ ಒಂದು ಹಾಡಿಯಲ್ಲಿ ವಾಸ ಮಾಡ್ತಾ ಇರೋ ಜನರು ವೃತ್ತಿಯಾಗಿ ಏನೆಲ್ಲ ಮಾಡ್ತಾ ಇದ್ರು ಅಂತ ತಿಳಿಸಿದ್ರಿ, ಈಗ ಪ್ರಸ್ತುತ ಜೀವನವನ್ನ ನಡ್ಸ್ಕೊಂಡು ಹೋಗೋದಿಕ್ಕೆ ಏನೆಲ್ಲ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ಜೀವನವನ್ನ ಪ್ರಸ್ತುತವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಹೇಳೋದಾದ್ರೆ.
0: ಈಗ ಅಂದ್ರೆ ಜಮೀನ್ ಇರೋರು ಜಮೀನ್ ಮಾಡ್ತಾ ಇದಾರೆ, ಕೆಲವರಿಗೆ ಗೌರ್ಮೆಂಟ್ ಇಂದ ಬೋರ್ ಹಾಕ್ಸಿದ್ರೆ ನೀರಾವರಿ ಇದೆ, ಕೆಲವರು

0: ಸ್ವಂತ ಹಾಕ್ಸ್ಕೊಂಡಿದ್ರೆ ಕೆಲವರು ಶುಂಠಿಗೆ ಕೊಟ್ಟು ಅವರು ಕೇರಳದವರು ಜಮೀನು ಬೋರ್ ಹಾಕ್ಸ್ಕೊಂಡು ಜಮೀನು ಮಾಡೋರು ಇದ್ರೆ ಜಮೀನು ಇಲ್ದಿರೋರು ಮಾಮೂಲಿ ಕೂಲಿ ಕೆಲಸ ಮಾಡ್ತಿದ್ದಾರೆ. ಈಗಂದ್ರೆ ಸುಮಾರು ಅವರು ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ವಾಚರ್ ಗಾರ್ಡ್ ಆಗಿ ಸುಮಾರು ಕೆಲಸ ಮಾಡ್ತಿದ್ದಾರೆ. ಅದೇ ಮೇನ್ ಜಮೀನ್ ಈಗ ಮೊದಲೆಲ್ಲ ಕಾಡು ನಂಬ್ಕೊಂಡು ಕಾಡು ಒಳಗಡೆ ಇದ್ರು, ಈಗ ಜಮೀನ್ ಇರೋದ್ರಿಂದ ನೀರಾವರಿ ಇದ್ರಿಂದ ಈಗ ನೀರಾವರಿಗೆಲ್ಲ ಆವರಿಸ್ಕೊಂಡಿದ್ದಾರೆ. ಈಗ
1: ಸರ್, ನಿಮ್ಮ ಒಂದು ಸಂಸ್ಕೃತಿ ಮತ್ತು ಸಂಪ್ರದಾಯದ ಬಗ್ಗೆ ನಮ್ಗೆ ಹೇಳೋದಾದ್ರೆ, ಈಗ ನಿಮ್ಮ ಹಬ್ಬಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು, ಆಗಿನ ಕಾಲದಲ್ಲಿ ಯಾವೆಲ್ಲ ರೀತಿಯ ಹಬ್ಬ ಮತ್ತು ಆಚರಣೆಗಳನ್ನು ತುಂಬಾ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ರಿ, ಈಗ ಪ್ರಸ್ತುತ ಎಷ್ಟು ಕಣ್ಮರೆಯಾಗಿದೆ? ಆಗಿನ ಒಂದು ಗತವೈಭವವನ್ನು ನೆನೆಸ್ಕೊಂಡು ಏನಾದರೂ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ.
0: ಆಗಿನ ಕಾಲದಲ್ಲಿ ಕಾಡೊಳಗೆ ದೇವಸ್ಥಾನ ಇದ್ರ ದೇವಸ್ಥಾನ ನೈಟು ನಮ್ದು ಏನಿದೆ ಕುಣಿತ ಬೆಟ್ಕೊರ್ಬರ ಕುಣಿತ ಡೋಲು ಮತ್ತು ಕೊರಳು ಉಟ್ಕೊಂಡು ಏನು ಕುಣಿತಿದ್ರು ಆಗ ಕಾಡೊಳಗಡೆ ಮಾಡ್ತಾಯಿದ್ರು. ಈಗ ಮಾಡ್ತಾ ಇದ್ದೀವಿ, ಈಗ ಅದೇ ಪದ್ಧತಿನ ಮಾರಮ್ಮ ದೇವಸ್ಥಾನ ಮತ್ತು ನಮ್ಮಿಲ್ಲಿ ಯಾವ ಯಾವ ಕಾಡು ದೇವರ ಪಕ್ಕ ಇದೆ ಅದರಲ್ಲಿ ಮಾಡ್ತಾ ಇದ್ವಿ. ಕಾಡು ಒಳಗಡೆ ಅದು ಅಲೋ ಇಲ್ಲ. ಇಲ್ಲಿ ಮೊದಲು ಇಲ್ಲಿ ನಮ್ಮ ಕುಡುಗಿ ಮಾರಮ್ಮ ದೇವಸ್ಥಾನ ಇದೆ, ಅಲ್ಲಿ ಮಾಮೂಲಿ ವರ್ಷ ವರ್ಷ ಹಬ್ಬ ದಿನ ಅಲ್ಲಿ ಕುಣಿತೀವಿ. ಐನೂರು ಮಾರಮ್ಮಂದೆಲ್ಲ ಮೊದಲು ನಮ್ಮ ತಾತನ ಕಾಲದಲ್ಲಿ ಹೋಯ್ತಿದ್ರಂತ ಅಲ್ಲಿಗೆ ಅಲ್ಲಿ ಕುಣಿಯಕ್ಕೆ ಹೋಯ್ತಿದ್ರಂತ, ಈಗ ಅದು ಅಲೋ ಇಲ್ಲ ಈಗ. ಅದರಿಂದ ಅದು ಅದೊಂದು ಕಣ್ಮೇರ ಆಗಿದೆ. ಪಾರಂಪರಿಕ ಅಂದ್ರೆ ಮೊದಲೆಲ್ಲ ಆಳ ಇವರೆಲ್ಲ ಬರೀ ಪಂಚೆಲೆ ಉಡುಪಲ್ಲಿ ವ್ಯತ್ಯಾಸ ಆಗಿದೆ. ಮೊದಲು ಪಂಚೆ ಬರೀ ಪಂಚೆ ಬೆಳಿ ಪಂಚೆ ಹಾಕೊಂಡು ಇದ್ರೆ ಈಗ ಪಂಚೆ ಹಾಕ್ತಾರೆ, ಆದರೆ ಈಗ ಉಡುಪಲ್ಲಿ ವ್ಯತ್ಯಾಸ ಆಗಿದೆ ಈಗ ಜನ್ರೇಷನ್ಗೆ ಆ ಜನ್ರೇಷನ್ಗೆ. ಈಗ ನಮ್ಮ ಪಾರಂಪರಿಕ ಅಂದ್ರೆ ಕೆಲವು ಉಳ್ಕೊಂಡಿದ್ದೇವೆ, ಯಾಕಂದ್ರೆ ಇಲ್ಲಿ ಹಬ್ಬ ದಿನ ಬಂದು ನಮ್ಮ ಚಾವಡಿಗಳು ಸೇರ್ಕೊಂಡು ಒಂದು ಪೂಜೆ ಪುರಸ್ಕಾರ ಅವು ನಡೀತಾ ಇದ್ದಾವೆ. ಮತ್ತು ನಮ್ಮ ಆಗಿನ ಕಾಲದಲ್ಲಿ ಹೆಂಗೆ ಕಟ್ಲೆ ಮಾಡ್ತಿದ್ರು ಮನುಷ್ಯ ಒಬ್ಬ ತೀರ್ಕೊಂಡಾಗ ನಡೆದಿನ್ಕೆ ಅದು ಈಗಲೂ ನಡೀತಾ ಇದ್ದಾವೆ. ಕೆಲವು ಒಂದೊಂದು ಮರೆ ಆಗ್ತಾಯಿದ್ದಾವೆ, ಯಾಕಂದರೆ ಅದೇ ಕಾಡಲ್ಲಿ ಏನು ಮಾಡ್ತಿದ್ರು ಅದೊಂದು ಮರೆ ಆಗ್ತಾಯಿದೆ. ಮೊದಲು ಕಾಡೊಳಗಡೆ ಏನೇನು ಮಾಡ್ತಿದ್ರು ಅದೊಂದು ಮರೆ ಆಗ್ತಾ ಇದ್ಬಿಟ್ಟು ಅಷ್ಟು ಉಡುಪಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಾಸ ಇದೆ, ಬೇರೆ ಅಷ್ಟು ವ್ಯತ್ಯಾಸ ಇಲ್ಲ. ಹಾಡಂದ್ರೆ ನಮ್ಮಲ್ಲಿ ಗಂಡ್ಸಲ್ಲಿ ಹಾಡಿಲ್ಲ, ಹೆಂಗಸ್ರು ಆಡ್ತಾರೆ. ನಮ್ಮ ಭಾಷೆಯಲ್ಲಿ ಕ್ಯಾಂಪ್ಕದೆ ಅಂತ ಹೇಳ್ತೀನಿ. ಹಬ್ಬ ಬಂದಾಗ ಯಾವುದು ಯುಗಾದಿ ಈ ಥರ ಬಂದಾಗ ಶಿವರಾತ್ರಿ ಈ ಥರ ಬಂದಾಗ ನಮ್ಮಲ್ಲಿ ಶಿವರಾತ್ರಿಗೆ ಒಂದು ಸುಮಾರು ದಿನ ವರ್ಷ ಬೆಳಿಗ್ಗೆ 6 ಗಂಟೆ ಅದೊಂದು ಪದ ಆಡ್ತಾರೆ ಹೆಂಗಸರು, ಅದು ನಡೀತಾ ಇದೆ ಈಗ. ಮತ್ತೆ ಡೋಲ್ ಕುಣಿತ ಅಂದ್ರೆ ಅದೇ ದೇವಸ್ಥಾನ ಹಬ್ಬ ಇದ್ದಾಗ ಮಾತ್ರ ಡೋಲ್ ಕುಣಿತ. ಒಂದೊಂದ್ಸಲ ಯುಗಾದಿಗೆ ಸೇರ್ಕೊತಾರೆ, ಯುಗಾದಿ ಅಂದ್ರೆ ನಮ್ಮ ಚನ್ನಗುಂಡಿ ಆಡಿಲ್ಲ, ಯುಗಾದಿ ಹಬ್ಬ ದಿನ ಡೋಲ್ ಕುಣಿತ ಮಾಡ್ತಾರೆ, ಅದು ಬೆಳಿಗ್ಗೆ ಒಂದು 6 ಗಂಟೆ ಅದನ್ನು ಮಾಡ್ತಾರೆ ಅಷ್ಟೇ. ಇದು ಅದೇ ಎರಡೇ ನಮ್ಮಲ್ಲಿ ಪಾರಂಪರಿಕ ಅಂದ್ರೆ ಈ ಹೆಂಗಸರು ಒಂದು ಪದ ಮಾತ್ರ ಇರೋದು, ಈಗಲೂ ಇದೆ ಅದು, ಅದು ಹಬ್ಬ ದಿನ ಅಂದ್ರೆ ಬಂದ್ರೆ ಮಾತ್ರ ಅದು ಇರೋದು.
1: ಈಗಿನ ಒಂದು ಕಾಲದಲ್ಲಿ ನಿಮ್ಮ ಸಮುದಾಯ ಎದುರಿಸುತ್ತಿರುವಂತಹ ಪ್ರಮುಖ ಸವಾಲುಗಳೇನು? ಪ್ರಮುಖವಾಗಿ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದಾದ್ರೆ.
0: ನಮ್ಮ ಆರೋಗ್ಯ ಮತ್ತೆ ಶಿಕ್ಷಣ ಅಂತ ಬಂದ್ರೆ ಆರೋಗ್ಯ ಬಗ್ಗೆ ಭಾರಿ ಕಾಳ. ಮೊದಲು ನಾನು ಗೊತ್ತಿರಂಗೆ ಚಪ್ಪಲಿ ಹಾಕತ್ತಿತ್ತಿಲ್ಲ, ಇಲ್ಲಿ ಚಪ್ಪಲಿ ಹಾಕತ್ತಿತ್ತಿಲ್ಲ, ಒಂದು ಬ್ಯಾಂಕ್ ಅಕೌಂಟ್ ಇತ್ತಿತ್ತಿಲ್ಲ, ಯಾರು ಓದ್ತಾ ಇರಲಿಲ್ಲ. ಈಗ ಸ್ವಲ್ಪ ಡೆವಲಪ್ ಆಗಿದೆ, ಯಾಕಂದ್ರೆ ಈಗ ಕೆಲವರು ಮೈಸೂರು ಬೆಂಗಳೂರು ಕಡೆ ಎಲ್ಲ ಹೋಗ್ತೀವಿ ಹೋದವರು ಇದ್ದಾರೆ. ಯಾಕೆ ಈ ವಿವೇಕಾನಂದ ಯೂತ್ ಮೂವ್ಮೆಂಟ್ ಬಂದೊಟ್ಟಿಂದ ಆರೋಗ್ಯ ಭಾರಿ ಚೇತರಿಸ್ಕೊಂಡಿದೆ. ಯಾಕೆ ಮೊದಲು ಥರ ಮಾರೇ ರೀತಿ ರೋಗನೂ ಬರ್ತಿದ್ದೋ, ಒಬ್ರು ಬಂದು ಸಾಕು ಊರೆಲ್ಲ ಮನೆಗಳದವು, ಕಾಲರ ಬೇದಿ ಗೀದಿ ಅದವು, ನಾನು ಕಂಡರ ನೋಡಿದ್ದೀನಿ ಆ ಥರ ಆಗಿ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸ್ಪಿಟಲ್ ಆಗ್ತೊಟ್ಟಿಂದ ಸುಮಾರು ಜೀವ ಬದುಕೊಂಡಿದೆ. ಈ ಆರೋಗ್ಯದ ದೃಷ್ಟಿ ಹೇಳ್ಬೇಕಾದ್ರೆ ಹಾಸ್ಪಿಟ್ಲ್ ಆಗ್ತೊಟ್ಟಿಂದ ಭಾರಿ ಇದಾಗಿದೆ. ಶಿಕ್ಷಣ ಅಂತ ಬಂದರೆ ಅದೇ ಮೊದಲು ಈಗಲೂ ಭಾರಿ ವ್ಯತ್ಯಾಸಿದೆ. ಮೊದಲು ನಾವು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಲ್ಲಿ ಎಸ್ ಎಲ್ ಸಿ ಮಾಡಿದ್ದು, ಅದೇ ನಾನು ಹೊರಗಡೆ ಕಾಲೇಜ್ ಅಂತ ಹೋಗ್ಲಿಲ್ಲ, ವ್ಯವಸಾಯನೇ ಮಾಡ್ಬೇಕಂದ್ಬಿಟ್ಟು ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ನಾನು ನೋಡಿದ ಪ್ರಕಾರ ಸುಮಾರು ಜನ ಮೈಸೂರು ಬೆಂಗಳೂರಲ್ಲೆಲ್ಲ ನಮ್ಮ ಸಮುದಾಯದವರು ಶಿಕ್ಷಣ ಪಡಿತಾ ಇದ್ದಾರೆ. ಶಿಕ್ಷಣದಲ್ಲಿ ಭಾರಿ ವ್ಯತ್ಯಾಸ ಆಗಿದೆ, ಆರೋಗ್ಯದಲ್ಲಿ ಭಾರಿ ವ್ಯತ್ಯಾಸಗಳಾಗಿ. ಮೂಲಭೂತ ಸೌಕರ್ಯ ಅಂದರೆ ನಮ್ಮೂರಲ್ಲೇ ಈಗ ಆಗಿದೆ ಸ್ವಲ್ಪ ಮಟ್ಟಿಗೆ, ಅಂತ ಕಾಂಕ್ರೀಟ್ ರೋಡ್ ಆಗಿದೆ. ಅದೇ ಮೀಟ್ರ್ ಲೆಕ್ಕ ಮಾಡೋದ್ರಿಂದ ಪಂಚಾಯತ್ ಕಡೆಯಿಂದ ಕೆಲವು 150 ಮೀಟ್ರ್ ಇದ್ರೆ 50 ಮೀಟ್ರ್ ಮಾಡ್ತಾರೆ, ಇನ್ನೂ ಒಂದು 100 ಮೀಟ್ರ್ ಹೋಗುತ್ತೆ. ಒಂದು ರೋಡ್ ಫುಲ್ ಒಂದು 100 ಮೀಟರ್ ಕಂಪ್ಲೀಟ್ ಆದ್ರೆ ಒಂದು ಚೆನ್ನಾಗಿರುತ್ತೆ.

0: ಚರಂಡಿ ವ್ಯವಸ್ಥೆ ಆದ್ರೂ ಆಗಿರ್ಬೋದು, ನಮ್ಮೂರಲ್ಲಿ ಮೇನ್ ಪ್ರಾಬ್ಲಮ್ ಆಗಿರೋದೇ ಅಂಗನವಾಡಿ. ಇನ್ನೊಂದು ಸಮುದಾಯ ಭವನ. ಸಮುದಾಯ ಭವನ ಈಗಿಂದಲೇ ನಾವು 2006 ಕೇಳ್ತಾ ಇದ್ದೀವಿ, ಸಮುದಾಯ ಭವನ ಇನ್ನೂ ಇದುವರೆಗೂ ಆಗಿಲ್ಲ. ಒಂದು ಅಂಗನವಾಡಿ ಆಗಿದೆ, ಅದರಲ್ಲಿ ನಮ್ಮ ಸಮುದಾಯದವರು ಕಾವ್ಯ ಅಂದ್ಬಿಟ್ಟು ಎರಡು ವರ್ಷನೂ ಅಪ್ಲಿಕೇಶನ್ ಹಾಕಿದ್ದಾರೆ. 2 ಅಪ್ಲಿಕೇಶನ್ ಹಾಕಿ ಅದನ್ನ ಡ್ರಾಪ್ ಔಟ್ ಮಾಡ್ಬಿಟ್ಟು ಪ್ರಮೋಷನ್ ಹೆಸರಿನಲ್ಲಿ ಈಗ ಪಕ್ಕದೂರಿಂದ ಪ್ರಮೋಷನ್ ಹೆಸರಲ್ಲಿ ಒಂದು ಇದಾಗಿದೆ, ಮೋಸ ಆಗಿದೆ. ಅದು ನಾವು ಅಂಗನವಾಡಿ ಬಾಗಿಲೇ ಮುಚ್ಚಿಬಿಟ್ಟಿದ್ವಿ. ನಮ್ಮ ಊರಿಗೆ ನಮ್ಮ ಸಮುದಾಯವ್ರಿಗೆ ಬೇಕು ಅಂಗನವಾಡಿ ಟೀಚರ್ ಪೋಸ್ಟ್ ಅಂದ್ಬಿಟ್ಟು ಬಾಗಿಲು ಹಾಕಿದ್ವಿ. ಅದೇ ನಾವು DC ಹತ್ರ ಹೋಗಿದ್ದೆ, MLA ಹತ್ರ ಹೋಗಿದ್ದೋ, ಎಲ್ಲ ಇದು ಇನ್ನೂ ಆಗಿಲ್ಲ, ಏನೇನಾಗುತ್ತೆ ಅಂತ ನೋಡ್ಬೇಕು. ಅದು ಶೌಚಾಲಯ ಅಂದ್ರೆ ಶೌಚಾಲಯ ಈಗಿಂದಲ್ಲ, ಶೌಚಾಲಯ ಒಂದ್ 4-5 ವರ್ಷದಿಂದ ಪಂಚಾಯತ್ ಹೇಳಿ ಸಾಕಾಗಿದೆ. ಶೌಚಾಲಯ ಇರೋದು ಒಂದ್ 4-5 ಮನೇಲಿ ಇದೆ ಹೊರತು ಬೇರೆ ಯಾರ ಮನೇಲೂ ಇಲ್ಲ. ಯಾಕಂದ್ರೆ ಈಗ ಶೌಚಾಲಯ ನಾನು ಮಾಡಿದ್ದನ್ನ ಈಗ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಂದು 12,000 ಸಿಗುತ್ತೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ 8,000 ಸಿಗುತ್ತೆ. ಯಾಕಂದ್ರೆ ಎರಡು ಅಮೌಂಟ್ ಒಟ್ಟಿಗೆ ಸಿಕ್ತರೆ ಅವ್ರಿಗೂ ಅನುಕೂಲ ಆಗುತ್ತೆ ಶೌಚಾಲಯ ಕಟ್ಸಕ್ಕೆ. ನಾವೀಗ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ನಮ್ಗೆ 12,000 ಸಿಕ್ತು, ಸ್ಟೇಟ್ ಗೌರ್ಮೆಂಟ್ ಇನ್ನೂ ಸಿಕ್ಕೇ ಇಲ್ಲ, ಅನುದಾನ ಇನ್ನೂ ಬಂದೇ ಇಲ್ಲ. ಅದೊಂದು ಪ್ರಾಬ್ಲಮ್ಮು. ಚರಂಡಿ ಅಂದ್ರೆ ಈಗ ಕೆಳಗಡೆ ನಮ್ಮೂರು ಬೀದಿ ಕೆಳಗಡೆ ಚರಂಡಿ ವ್ಯವಸ್ಥೆನೇ ಇಲ್ಲ. ಹೋದೆಲ್ಲ ನಮ್ಮ ಮೇಲ್ಗಡೆ ಬೀದಿದೆಲ್ಲ ಡೌನ್ ಅಲ್ವಾ, ಹೋದೆಲ್ಲ ಕೆಳಗಡೆ ಒಂದ್ 2-3 ಮನೆ ಇದೆ, ಎಲ್ಲ ಅಲ್ಲೇ ನುಗ್ಗತ್ತವೆ. ಅದನ್ನ ಪಂಚಾಯತ್ಗೆ ಹೇಳಿ ವಾರ್ಡ್ ಸಭೆಯಲ್ಲಿ ಗ್ರಾಮ ಸಭೆಯಲ್ಲಿ ಹೇಳಿ ಸಾಕಾಯ್ತು, ಅವರು ತಂದು ಕೆಡ್ಸ್ಕತ್ತೇ ಇಲ್ಲ.
1: ಸರ್, ನಿಮ್ಮ ಒಂದು ಬುಡಕಟ್ಟು ಸಮುದಾಯದವರು ಆಧುನಿಕ ತಂತ್ರಜ್ಞಾನವನ್ನ ಹೇಗೆ ಬಳಸ್ತಾ ಇದ್ದೀರಾ, ಜೊತೆಗೆ ಇದರಿಂದ ನಿಮ್ಮ ಜೀವನಕ್ಕೆ ಏನಾದರೂ ಅನುಕೂಲಗಳಾಗಿದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಅದೇ ಮೊದಲು ಸೀಮೆಣ್ಣೆ ನಾವು ನೋಡಿರಂಗೆ ಸೀಮೆಣ್ಣೆ ದೀಪಲ್ಲಿ ನೋಡಿದ್ದೋ, ಈಗ ಅದು ಬಿಟ್ಟು ಕರೆಂಟ್ ಬತ್ತು. ಕರೆಂಟ್ ಆದ್ಮೇಲೆ ಈಗ ಸೋಲಾರ್, ನಾವು ಸೋಲಾರ್ ಹಾಕಿದ್ರೆ ಮನೆ ಮನೆಗೆ ಸೋಲಾರ್ ಹಾಕಿದ್ರೆ ಬೀದಿಗೆ ಸೋಲಾರ್ ಹಾಕಿದ್ದಾರೆ. ಅದು ಬಿಟ್ಟು ಜಮೀನಂದ ಬಂದ್ರೆ ಮೊದಲು ನೇಗಿಲು ಏರ್ ಕಟ್ಕೊಂಡು ದನ್ನ ಏರ್ ಕಟ್ಕೊಂಡು ಹೊಡಿತಿದ್ದೋ, ಈಗ ಟ್ರ್ಯಾಕ್ಟರ್ ಬಂದಿದೆ, ಟ್ರ್ಯಾಕ್ಟರ್ ಅದೊಂದು ಅನುಕೂಲ. ಆಮೇಲೆ ಅದೇ ಔಷಧಿ ಸ್ಪ್ರೇ ಮಾಡೋಕ್ಕೆ ಮೊದಲೆಲ್ಲ ಕೈ ಪಂಪು ಹ್ಯಾಂಡಲ್ ಪಂಪ್ ಇತ್ತು, ಈಗ ಅದು ಇದಾಗಿ ಮೋಟ್ರ್ವರೆಗೂ ಬಂದಿದೆ. ಈಗ ಸ್ಪ್ರೇ ಬ್ಯಾಟ್ರಿದು ಬಂದಿದೆ, ಮೋಟ್ರದ್ದು ಬಂದಿದೆ, ಮತ್ತೆ ಹತ್ತಿ ಬೀಜ ಆದ್ರೂ ಅಷ್ಟೇ. ಈಗ ಮೊದಲೆಲ್ಲ ನಾಟಿ ಯಾವುದು ಬಿತ್ತನೆ ಬೀಜ ಅದನ್ನು ನಾಟಿ ಹಾಕ್ಬೇಕಾಯ್ತು, ಈಗ ಹೈಬ್ರಿಡ್ ಬಂದಿದೆ. ಅದೇ ನಾವು ಕಾಲ ಅದ ಮೊದಲು ಹಿಂಗ ಕಾಲಕ್ಕೆ ತಕ್ಕ ಹಿಂಗ್ ಬರ್ತಾ ಇದೆ ಹಂಗ ಬದಲಾಯ್ಕೊಂಡು ಹೋಗ್ಬೇಕಷ್ಟೇ.
1: ಸರ್, ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ನಿಮ್ಗೆ ಸಿಗ್ತಾ ಇರುವಂತಹ ಬೆಂಬಲ ಹೇಗಿದೆ, ಇನ್ನಷ್ಟು ಉತ್ತಮ ಆಗ್ಬೇಕು ಅಂದ್ರೆ ಏನೆಲ್ಲ ಆಗ್ಬೇಕು ಅಂತ ಹೇಳೋದಿಕ್ ಬಯಸ್ತೀರಾ?
0: ಅದೇ ಸರ್ಕಾರ ಸಂಸ್ಥೆ ಕಡೆಯಿಂದ ಸರ್ಕಾರದಿಂದ ಒಂದು ನ್ಯೂಟ್ರಿಷನ್ ಫುಡ್ ಬರ್ತಾ ಇದೆ, ಯಾವುದು ಮೊಟ್ಟೆ ಮತ್ತೆ ಕಾಳು ಬೆಲ್ಲ ಇವು. ಅದು ಬಂದು ಈಗ ಒಂದು 2 ಏನು ಬ್ಯಾಲೆನ್ಸ್ ಇದೆ ಅಂದ್ಬಿಟ್ಟು ಅದೊಂದು ಸ್ಟ್ರೈಕ್ ನಡೀತಾ ಇದೆ, ಇನ್ನೂ ಕೊಟ್ಟಿಲ್ಲ, ಅದ್ರದ್ದು ಕೊಟ್ಟಿಲ್ಲ, ಮತ್ತೆ ನಿಲ್ಸ್ಬಿಟ್ಟಿದ್ದಾರೆ. ಅದ ಏನು ಪ್ರಾಬ್ಲಮ್ ಅದು ಅದು ಗೊತ್ತಿಲ್ಲ, ಅದು ಒಂದು ನಿಲ್ಸ್ಬಿಟ್ಟಿದ್ದಾರೆ. ಮತ್ತೆ ಗೌರ್ಮೆಂಟ್ ಕಡೆಯಿಂದ ಅದೇ ಶೌಚಾಲಯಗಳು ಮನೆ ಮನೆಗೆ ಶೌಚಾಲಯಗಳು ಆಗ್ಬೇಕು, ಅದೊಂದು. ಮತ್ತೆ ಸಂಸ್ಥೆ ಕಡೆಯಿಂದ ಭಾರಿ ಹೆಲ್ಪ್ ಆಗ್ತಾ ಇದೆ, ಯಾಕಂದ್ರೆ ವಾರಕ್ಕೊಂದ್ಸಲಿ ಆಂಬುಲೆನ್ಸ್ ಬರ್ತಾ ಇದೆ ಆರೋಗ್ಯ ವಿಚಾರಿಸ್ಕೊಳಕ್ಕೆ. ಮತ್ತೆ ನಮ್ಮ ಬೆಂಬಲ ಒಂದು ಸಹಕಾರ ಇವ್ ಸಂಘದವ್ರೆ ಇದರ ಮಹಿಳಾ ಸಂಘದವ್ರು ಅವ್ರಿಗೊಂದು ಏನೇನು ಬೇಕು ಅವ್ರಿಗೂ ಕೊಡ್ತಾ ಇದ್ದಾರೆ, ಸಂಸ್ಥೆ ಕಡೆಯಿಂದ ಆಗ್ತಾ ಇದೆ. ಅದೇ ಸರ್ಕಾರದಿಂದ ಆಗ್ಬೇಕಾಗಿದೆ, ಸುಮಾರು ಕೆಲಸಗಳಾಗ್ಬೇಕಾಗಿದೆ. ಸಮುದಾಯ ಭವನ ಆಗ್ಬೇಕಾಗಿದೆ, ಅಂಗನವಾಡಿ ಓಡಾಡೋಡ ಅಂಗನವಾಡಿ ಆಯ್ತು, ಈಗ ಸಮುದಾಯ ಭವನ ಮತ್ತೆ ರೋಡು ಈ ಚರಂಡಿ ವ್ಯವಸ್ಥೆ CC ರಸ್ತೆ ಇಷ್ಟೇ ಆಗ್ಬೇಕಾಗಿರೋದು.
1: ಮುಂದಿನ ಒಂದು 10 or 15 ವರ್ಷಗಳಲ್ಲಿ ನಿಮ್ಮ ಗ್ರಾಮ ಹೇಗಿರಬೇಕು ಅಂತ ನೀವು ಕನಸು ಕಾಣ್ತಾ ಇದ್ದೀರಾ, ಆ ಒಂದು ಕನಸಿನ ಗ್ರಾಮದ ಬಗ್ಗೆ ತಿಳಿಸೋದಾದ್ರೆ?
0: ಈ ಒಂದು 10-15 ವರ್ಷ ಆದ್ಮೇಲೆ ನಮ್ಮೂರು ಫುಲ್ಲು ರೋಡ್ ಚೆನ್ನಾಗಿರ್ಬೇಕು, ಡಾಮರ್ ಆಗಿರ್ಬೇಕು, ಚರಂಡಿ ವ್ಯವಸ್ಥೆ ಚೆನ್ನಾಗಿರ್ಬೇಕು, ಮತ್ತೆ ಶೌಚಾಲಯ ಮನೆ ಮನೆಗೆ ಶೌಚಾಲಯ ಇರಬೇಕು, ಮತ್ತೆ ಮನೆಗಳು ಈಗ ಜೇನು ಕುರುಬ ಮತ್ತು ಸೋಲಿಗಳಿಗೆ ಮನೆ ಆಗಿದೆ, ಬೆಟ್ಟ ಕುರುಬರು ಆಗಿಲ್ಲ, ಅದೊಂದು ಮನೆ ಆಗಿ ಮನೆ ಮನೆಗೂ ಆಗಬೇಕು. ಮತ್ತೆ ಸಮುದಾಯ ಭವನ, ಮತ್ತೆ ಬೀದಿ ಲೈಟ್ಗಳು ಚೆನ್ನಾಗಿರ್ಬೇಕು, ಮತ್ತೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಚೆನ್ನಾಗಿರ್ಬೇಕು, ಮನೆ ಮನೆಗೂ ಒಂದು ಇಬ್ಬರಾದರೂ ಚೆನ್ನಾಗಿ ಓದಿರಬೇಕು ಮುಂದೆ 15
1: ಸರ್, ಪ್ರಕೃತಿಯೊಂದಿಗೆ ನಿಮ್ಮ ಒಂದು ಸಂಬಂಧದ ಬಗ್ಗೆ ಹೇಳೋದಾದ್ರೆ, ಅರಣ್ಯ ಮತ್ತು ಪರಿಸರ ನಿಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಪಾತ್ರವನ್ನ ವಹಿಸುತ್ತೆ, ಅದರ ಬಗ್ಗೆ ತಿಳಿಸೋದಾದ್ರೆ?
0: ನಾವು ನಮ್ಮ ಬೆಟ್ಟಕುರುಬ ಸಮುದಾಯ ಅಂತ ಅನ್ನೋದ್ರಿಂದ ಕಾಡೇ ನಮ್ಗೆ ನಂಟು, ಯಾಕಂದ್ರೆ ಕಾಡಿಂದ ಮೊದಲು ನಮ್ಮ ತಾತವರೆಲ್ಲ ಕಾಡಲ್ಲಿ ಇದ್ದಾಗ ಅದೇ ಸಂಬಂಧ ಈಗಿದೆ. ಯಾಕಂದ್ರೆ ನಾವು ಕಾಡು ಒಳಗಡೆ ಹೋಗಕ್ಕಾಗಲ್ಲ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಒಂದು 2 ವರ್ಷದಲ್ಲಿ

0: ನಕ್ಸಲ್ ಅಂದ್ರೆ ಹೋಗ್ಲೇಬೇಕು ಕಾಡ್ಗೆ, ಯಾಕಂದ್ರೆ ದೇವಸ್ಥಾನ ಅಲ್ಲೇ ಇದೆ, ಸಮಾಧಿ ನಮಗಿವೆ, ಮತ್ತೆ ಮೀನ್ ಗೀನ್ ಹಿಡಿಬೇಕಾದ್ರೆ ಅದೇ ಫಾರೆಸ್ಟ್ ಅಲೋ ಮಾಡಿದ್ರೆ ಅವಾಗ ಹೋಗ್ಬೇಕಾಗತ್ತೆ. ನಂಟಂದ್ರೆ ಬಾರಿ ನಂಟಿದೆ, ಈಗ ಸೌದೆಗಳಿಗೂ ಹೋಗ್ಬೇಕಾಗತ್ತೆ. ಅದೇ ಕಾಡ ನಮ್ಗೆ ಒಳ್ಳೆ ಇದಿದ ನಂಟಿದ್ದಂಗೆ, ಕಾಡ್ ಪಾಕ ಕಾಡ್ ಬಿಟ್ಟು ಸಿಟಿಲಿ ಇದ್ದಿದ್ರೆ ಅಷ್ಟೊಂದು ಈ ಸ್ಥಿತಿ ಇಲ್ಲ, ಕಾಡ್ ಪಕ್ಕದ್ರಿಂದ ಬಾರಿ ನಂಟಿದೆ ನಮ್ಗೆ. ಯಾಕಂದ್ರೆ ಜೇನು ಜೇನ್ ಕೀಳೋದು, ಜೇನು ಕೀಳ್ತಾ ಇದ್ರೆ ಈಗ ಸೀಸನ್ ಬಂದ್ರೆ ಅದೊಂದು ಜೇನ್ ಕೀಳೋದು, ಮತ್ತೆ ಬಿದಿರು ನಾಶ ಆಯ್ತು, ಅದೊಂದು ಇದ್ರೆ ಅದೊಂದು ಕಸುಬಾಗದು, ಬಿಸಿಲು ಬಿದಿರು ನಾಶ ಆಯ್ತು ಅದೊಂದು ಬಿಟ್ಟೋಗಿದೆ ಅಷ್ಟೇ. ಈಗ
1: ಸರ್, ನಿಮ್ಮ ಒಂದು ಸಮುದಾಯದ ಜನರು ಸ್ವಾವಲಂಬಿಗಳಾಗಬೇಕು ಅಂದ್ರೆ ಯಾವ ರೀತಿ ಕೃಷಿ ಅಥವಾ ಕರಕುಶಲ ಉದ್ಯಮಗಳನ್ನ ಪ್ರಾರಂಭಿಸಬಹುದು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ?
0: ಸ್ವಾವಲಂಬಿಗಳಾಗ್ತಾ ಇದಾರೆ ಈಗ, ಯಾಕಂದ್ರೆ ಜಮೀನು ಇದೆ, ಈಗ ಜಮೀನು ನೀರಾವರಿ ಮಾಡ್ತಾ ಇದಾರೆ, ಕೂಲಿಗೆ ಹೋಗ್ತಾ ಇದಾರೆ. ಮೊದಲ ತರ ಈ ಕೂಲಿ ಇಲ್ಲ ಅಂತ ಇಲ್ಲ ಈಗ. ಮತ್ತೆ ಜಮೀನ್ ಆದ್ರೆ ಮೊದಲು ಒಂದೇ ಫಸಲು ಮಾಡ್ತಿದ್ದು, ಹತ್ತಿ ಹಾಕ್ತಾರೆ ಇನ್ನೂ ಒಂದು ವರ್ಷದಲ್ಲಿ, ಇನ್ನು ಇನ್ನೊಂದು 6 ತಿಂಗಳ ಜಮೀನ್ ಕಡೆ ಹೋಗ್ತಾ ಇರ್ಲಿಲ್ಲ. ಮಳೆ ಆಶ್ರಿತ ಕೃಷಿ ಮಾಡ್ತಿದ್ರಿಂದ ಜಮೀನು ಮಾಡಕ್ ಮಾಡ್ತಿದ್ರು, ಮಾಡದಿರ ಕೊಡುಗೆ ಎಲ್ಲ ಹೋಗ್ತಿದ್ರು. ಯಾಕಂದ್ರೆ ಈಗ ಜಮೀನು ನೀರಾವರಿ ಆಗಿದಲ್ಲ, ಒಂದು 3 ಬೆಳೆ ಆದ್ರೂ ಬೆಳೀತಾ ಇದ್ರು ಈಗ. ಅದೊಂದು ಸ್ವಾವಲಂಬನೆ ಅದೇ ಕಣ್ಕೊಂಡಿದ್ರು ಈಗ, ಬೇರೆ ಹೊರಗಡೆ ಅಷ್ಟು ಇದ್ ಮಾಡ್ತಾ ಇಲ್ಲ. ಈಗ ಅವರವರೇ ಒಂದು ಬೆಳೆಯೋದು, ಅವರವರೇ ಒಂದು ಇದ್ ಮಾಡೋದು, ಅದನ್ನ ಮಾಡ್ತಾ ಇದ್ದಾರೆ.
1: ತಾವು ಮಾತಾಡ್ತಾ ತಿಳಿಸಿದ್ರಿ ಹಲವಾರು ಸಮಸ್ಯೆಗಳು ಯಾವ ರೀತಿಯಾಗಿದೆ, ಈ ಒಂದು ಸಮಸ್ಯೆಗಳು ತಮ್ಮ ಹಾಡಿನ ಅಭಿವೃದ್ಧಿ ಹಂತವನ್ನ ತಲುಪೋದಿಕ್ಕೆ ಯಾವ ರೀತಿ ಒಂದು ಅಡ್ಡ ಆಗ್ತಾ ಇದಾವೆ ಅಂತ, ಈ ರೀತಿ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಇನ್ನು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ತಮ್ಮ ಒಂದು ಹಾಡಿಯಲ್ಲಿ ಮಾಡಿಕೊಂಡು ಅಭಿವೃದ್ಧಿ ಹಂತವನ್ನ ತಲುಪಬೇಕು ಅಂತ ನೀವು ಹೇಳೋದಕ್ಕೆ ಬಯಸ್ತೀರಾ?
0: ಅಭಿವೃದ್ಧಿ ಅಂತ ಬಂದಾಗ ಒಂದು ಕಾನೂನು, ಕೆಲವೆಡೆ ಕಾನೂನು ಅಡ್ಡಿ ಆಗುತ್ತೆ. ಯಾಕಂದ್ರೆ ಈಗ ನಿಯಮಗಳು ಏನಾದ್ರೆ, ನಮ್ಮ ಈ ಚರಂಡಿ ಬಗ್ಗೆ ರೋಡ್ ಬಗ್ಗೆ ನಾನು ಮಾತಾಡಿದೆ. ಈಗ ಮೊದಲೇ ಈ ಪಂಚಾಯತಿ ಅವ್ರು ಬಂದು ಅಳತೆ ಮಾಡಿ ಇಷ್ಟು ಮೀಟ್ರ್ ಇದೆ ಊರಿಗೆ, ಇಷ್ಟು ಮೀಟ್ರ್ ಮಾಡಬೇಕು ಅಂತ ಅಳತೆ ಮಾಡಿ ಮಾಜರ್ ಮಾಡಿದಾಗ ಅಷ್ಟು ಮೀಟ್ರ್ ರೋಡ್ ಆದಾಗ ಏನು ಪ್ರಾಬ್ಲಮ್ ಆಗಲ್ಲ. ಅವಲ್ಲಿ ಏನು ಅಳತೆ ಮಾಡಲ್ಲ, ಏನು ಮಾಡಲ್ಲ, ಒಂದು ಕುಡಿಯಾಡಿದೆ, ಕುಡಿಯಾಡಿಗೆ ಇಷ್ಟೊಂದು 50 ಮೀಟ್ರ್ ರೋಡ್ ಹಾಕಿ ಅಂದಾಗ, ಇಲ್ಲಿ 100 ಮೀಟ್ರ್ ಇದ್ದಾಗ ಬರೀ 50 ಮೀಟ್ರ್ ರಸ್ತೆ ಮಾಡಿದಾಗ ಇನ್ನು 100 ಮೀಟ್ರ್ ಹಂಗೆ ಉಳ್ಕತ್ತೆ. ಅದೊಂದು ಈ ಏನು ಮಾಜರು ಮೊದಲು ವಾಡಿಗಳಿಗೆ ಹೋಗಿ ಎಷ್ಟು ರೋಡ್ ಇದೆ, ಎಷ್ಟು ಚರಂಡಿ ಇದೆ, ಅದು ಮೊದಲೇ ಬಂದು ಮಾಡಿ ಸರ್ವೆ ಮಾಡಿ ಮಾಡಿದಾಗ ಕಂಪ್ಲೀಟ್ ಆಗತ್ತೆ. ಅದೊಂದು ಫಾರೆಸ್ಟ್ ಕಡೆಯಿಂದ, ನಮ್ಮ ಒಳಗಡೆ ಅಲೋ ಇಲ್ಲ. ಅದೊಂದು ಈಗ ನಾವು ಹೋಗಿ ಏನಾದರೂ ಸೀಮರ ಏನಾದ್ರು ತರದಾಗ ಕೇಳ್ಬೋದು, ಯಾಕಂದ್ರೆ ನಾವು ಹೋಗೋದು ಪೂಜೆ ಮಾಡೋಕ್ಕೆ ಮತ್ತೆ ದನ ಮೇಯ್ಸಕ್ಕೆ ಅಷ್ಟೇ. ದನ ಮೇಯ್ಸ್ಕೊಂಡು ಬರ್ತೀವಿ, ಏನೋ ಅದೇ ತಂದ್ರೆ ಒಣ ಸೌದೆ ತರ್ತೀವಿ ಹೊರತು ಈ ಬೇರೆ ಏನು ತರಕ್ಕಾಗಲ್ಲ. ಯಾಕಂದ್ರೆ ಈಗ ಮೊದಲ ಥರ ಇಲ್ಲ, ಯಾಕಂದ್ರೆ ಟೈಗರ್ ರಿಸರ್ವ್ ಹತ್ತೋದ್ರಿಂದ ಈ ಕ್ಯಾಮ್ರ ನಾವು ಬಂದಿದ್ದಾವೆ, ಈಗ ನಾಯಿ ನಾವು ಬಂದಿದ್ದಾವೆ. ನಾವು ಮೊದಲು ಕಳ್ಳರು ಅದೇ ಬೇರೆ ಕಳ್ತನ ಮಾಡಿದ್ರು ನಮ್ಮ ಆಡಿ ಪರವಾಗಿ ಓಡಿಸ್ತಾ ಇದ್ರು, ಈಗ ಆ ಥರ ಇರಲ್ಲವಲ್ಲ. ಈಗ ಹೋಗಿ ಪೂಜೆ ಮಾಡ್ಕೊಂಡು ಬರೋದಷ್ಟೇ, ಅದನ್ನು ಅಲವ್ ಮಾಡ್ತಿಲ್ಲ ಅದೊಂದು.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ಕೆ ಬಯಸ್ತೀರಾ?
0: ಜನತೆಗೆ ಅಂದ್ರೆ ಅದ್ ನಮ್ಮ ಬೆಟ್ಟಕುರುಬ ಸಮುದಾಯದವ್ರಿಗೆ ಒಂದು ಮಾತು ಹೇಳ್ಬೇಕಂದ್ರೆ, ಪಾರಂಪರೆ ಮೊದಲು ಹೆಂಗ್ ನಡ್ಕೊ ಬಂದ್ರೆ ಅದನ್ನ ಸ್ವಲ್ಪ ಉಳಿಸ್ಕೊಳ. ಅದೇ ಮುಂದೆ ಈಗ ಸಿಟಿ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗಿದ್ದಾರೆ, ಅದು ಶಿಕ್ಷಣ ಎಲ್ಲ ಬಿಟ್ಟು ಅದು ಒಂದು ಕಡೆ ಮುಡುಗಿ ನಮ್ಮ ಆಗಿನ ಪರಂಪರೆ ಏನಿದೆ ಅದನ್ನ ಸ್ವಲ್ಪ ಆದರೂ ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ಈ ಹಬ್ಬ ಮತ್ತೆ ಈ ಕೆಲವರು ಮರೆತಾ ಇದಾರೆ, ಅದ ಹಬ್ಬ ಬಂದಾಗ ಒಂದು ಸೇರ್ಕೊಳ್ಳೋದು, ಒಂದು ಆಡಾಡೋದು, ಕುಣಿಯೋದು, ಇದನ್ನೆಲ್ಲ ಮರೆತಿದ್ದಾರೆ. ಅದು ಶಿಕ್ಷಣ ಸಿಗಲಿ, ಸಿಟಿ ವಾತಾವರಣ ಕರೆಸ್ಟ್ ಆಗಿದ್ರೆ ಅದು ಆಗ್ಬೇಕು. ಯಾಕಂದ್ರೆ ಮನುಷ್ಯ ಹಂಗೆ ಇರೋಕ್ಕಾಗಲ್ಲ. ಈಗ ಮೊದಲು ಏನು ನಡ್ಕೊಂಬಂದಿದೆ ಅದನ್ನ ನಾವೆಷ್ಟೇ ಬೆಳೆದ್ರು ಅದನ್ನ ಮರಿ ಬರ್ತಿದ್ದ ನಮ್ಮ ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟ.
1: ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಿರುವ ಇವರ ಜೀವನ ನಮಗೆ ಒಂದು ದೊಡ್ಡ ಪಾಠ. ಕಷ್ಟಗಳಿದ್ದರೂ ನಗುವನ್ನು ಕಳೆದುಕೊಳ್ಳದೆ ತಮ್ಮತನವನ್ನು ಉಳಿಸಿಕೊಂಡು ಬಂದಿರುವ ಇವರ ಸ್ಫೂರ್ತಿದಾಯಕ ಕಥೆಗಳು ನಮ್ಮ ಮನಸ್ಸಿನಲ್ಲಿ ಅಚ್ಚಡಿಯದೇ ಉಳಿಯಲಿ. ಇಲ್ಲಿಯವರೆಗೂ ತಮ್ಮ ಹಾಡಿಯ ಇತಿಹಾಸ, ಸ್ಥಿತಿಗತಿ, ಇಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಹಾಡಿಯ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ
2: ಕೂಡಗಿ ಹಾಡಿಯ ಯುವ ಮುಖಂಡರಾದ ಶ್ರೀಯುತ ರವಿರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು.

0: ಇದೇ ರೀತಿ ಮತ್ತೊಂದು ಹಳೆಯ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟ್ಕೆರೆ ಗ್ರಾಮ ಪಂಚಾಯಿತಿಯ ಕೂಡುಗಿ ಹಾಡಿಯಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಡಿಯ ನಿವಾಸಿಗರಾದ ಶ್ರೀಯುತ ರವಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
4: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೆ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ, ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
0: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ. ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
5: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ, ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್, ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್, ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್, ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
5: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ, ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ, ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕಾರ್ಯಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ, ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
5: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
5: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
4: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು: ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ಯಮಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ್ಯ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟ್ರಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ವಾರ್ತೆಗಳ ವಿವರ: ಜಾಗತಿಕ ಕಂಪನಿಗಳನ್ನು ಭಾರತೀಯ ಪ್ರತಿಭೆಗಳು ಮುನ್ನಡೆಸುತ್ತಿರುವಾಗ ಭಾರತೀಯ ಉದ್ಯಮಿಗಳು ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ದೆಹಲಿಯ ಶ್ರೀರಾಮ್ ವಾಣಿಜ್ಯ ಕಾಲೇಜು ಸಂಸ್ಥೆಯ ಶತಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯುವಜನತೆ ಕೃತಕ ಬುದ್ದಿಮತ್ತೆ, ಡ್ರೋನ್ ತಂತ್ರಜ್ಞಾನ ಮತ್ತು ಯೂನಿಕಾರ್ನ್ಗಳನ್ನು ನಿರ್ಮಿಸುವತ್ತ ಗಮನಹರಿಸಬೇಕು ಎಂದು ಕರೆ ನೀಡಿದರು. ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ಶೇಕಡ 7.8% ತ್ರೈಮಾಸಿಕ ಬೆಳವಣಿಗೆ ಸಾಧಿಸಿದೆ ಎಂದು ಪ್ರಧಾನಿ, ಮೇಕ್ ಇನ್ ಇಂಡಿಯಾ ಮೂಲಕ ದೇಶದ ರಕ್ಷಣಾ ಉತ್ಪಾದನೆ 2 ಲಕ್ಷ ಕೋಟಿ ರೂಪಾಯಿ ಹಾಗೂ ಸ್ಮಾರ್ಟ್ಫೋನ್ ರಫ್ತು 2.5 ಲಕ್ಷ ಕೋಟಿ ರೂಪಾಯಿ ದಾಟಿದೆ ಎಂದು ಪ್ರಧಾನಿ ತಿಳಿಸಿದರು. ರಕ್ಷಣಾ ರಫ್ತು ಕೂಡ 40,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ಶೇಕಡ 100% ರೈಲ್ವೆ ವಿದ್ಯುದೀಕರಣ ಸಾಧಿಸಲಾಗಿದ್ದು, ಕ್ಷಿಪ್ರ ಮೂಲಸೌಕರ್ಯ ವಿಸ್ತರಣೆ ಮತ್ತು ಮುಕ್ತ ವ್ಯಾಪಾರ ಒಪ್ಪಂದಗಳು ಯುವ ಸಮೂಹಕ್ಕೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳನ್ನು ಕೇವಲ ವೃತ್ತಿ ಜೀವನಕ್ಕೆ ಸಿದ್ದಗೊಳಿಸುವುದಕ್ಕೆ ಸೀಮಿತವಾಗದೆ ಪ್ರಜಾಪ್ರಭುತ್ವ ಮತ್ತು ಸಮಾಜಕ್ಕೆ ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ನಿಟ್ಟಿನಲ್ಲಿ ಗಮನಹರಿಸಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಪ್ರತಿಪಾದಿಸಿದ್ದಾರೆ. ಗುವಾಹಟಿಯಲ್ಲಿಂದು ನಡೆದ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಷ್ಟದ ಪ್ರಗತಿಗೆ ಗುಣಮಟ್ಟದ ಶಿಕ್ಷಣ, ಸಂಶೋಧನೆ ಮತ್ತು ಚಾರಿತ್ರ ನಿರ್ಮಾಣ ಅತ್ಯಗತ್ಯ ಎಂದು ಪ್ರತಿಪಾದಿಸಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಮಹಿಳೆಯರ ಸಾಧನೆ ಹೆಚ್ಚುತ್ತಿರುವುದನ್ನು ಶ್ಲಾಘಿಸಿದ ಅವರು, ಇದು ನಾರಿಶಕ್ತಿಯ ನೈಜ ಪ್ರತಿಬಿಂಬವಾಗಿದೆ ಹಾಗೂ ಸೂಕ್ತ ಶಿಕ್ಷಣ ಮತ್ತು ಅವಕಾಶಗಳನ್ನು ನೀಡುವ ಮೂಲಕ ಮಹಿಳೆಯರ ಸ್ವಾವಲಂಬನೆಗೆ ಹಾದಿ ಸುಗಮವಾಗಲಿದೆ ಎಂದರು. 2029 ವೇಳೆಗೆ ಭಾರತವನ್ನು ಸಂಪೂರ್ಣವಾಗಿ ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಸಮಗ್ರ ಮಾರ್ಗಸೂಚಿ ಸಿದ್ದಪಡಿಸಲಾಗಿದ್ದು, ಮಾದಕ ವಸ್ತುಗಳ ವಿರುದ್ದ ರಾಷ್ಟವ್ಯಾಪಿ ಸಂಘಟಿತ ಅಭಿಯಾನಕ್ಕೆ ಕರೆ ನೀಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಗೋವಾ ಪ್ರವಾಸದಲ್ಲಿರುವ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, 2019 ಕೇಂದ್ರ ಸರ್ಕಾರ ಕಾನೂನು ಅನುಷ್ಠಾನ, ಗುಪ್ತಚರ ಮಾಹಿತಿ ವಿನಿಮಯ, ಆರ್ಥಿಕ ತನಿಖೆ ಮತ್ತು ಪುನರ್ವಸತಿ ಕ್ರಮಗಳನ್ನು ಗಣನೀಯವಾಗಿ ಬಲಪಡಿಸಿವೆ ಎಂದರು. ಗುಪ್ತಚರ ಮತ್ತು ಕಾರ್ಯಾಚರಣೆ ಆಧಾರಿತ ಕಾನೂನು ಜಾರಿ, ಸಿಂಥೆಟಿಕ್ ಮತ್ತು ಪ್ರಿಕರ್ಸನ್ ಮಾದಕ ವಸ್ತು ನಿಯಂತ್ರಣ, ಮಾದಕ ವಸ್ತುಗಳ ಬೇಡಿಕೆ ಮತ್ತು ಹಾನಿ ತಗ್ಗಿಸುವಿಕೆ ಹಾಗೂ ಸಾಮರ್ಥ್ಯಾಭಿವೃದ್ಧಿ ಮತ್ತು ವಿವಿಧ ಇಲಾಖೆಗಳ ಸಮನ್ವಯತೆ ಎಂಬ 4 ಪ್ರಮುಖ ಅಂಶಗಳನ್ನು ಈ ನೂತನ ಮಾರ್ಗಸೂಚಿ ಆಧರಿಸಿದೆ ಎಂದು ಸಚಿವರು ತಿಳಿಸಿದರು. ಮುಂಬರುವ 3 ವರ್ಷಗಳಲ್ಲಿ 100 ಅಂತಾರಾಷ್ಟೀಯ ಮತ್ತು ಅಂತಾರಾಜ್ಯ ಮಾದಕ ವಸ್ತು ಜಾಲ ಧ್ವಂಸಗೊಳಿಸುವುದು, ವಿದೇಶಗಳಲ್ಲಿರುವ 100 ಮಾದಕ ದ್ರವ್ಯ ಅಪರಾಧಿಗಳನ್ನು ಭಾರತಕ್ಕೆ ಹಸ್ತಾಂತರಿಸುವುದು ಮತ್ತು 100 ಅಕ್ರಮ ಮಾದಕ ದ್ರವ್ಯ ಪ್ರಯೋಗಾಲಯಗಳನ್ನು ನಾಶಪಡಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ತಿಳಿಸಿದರು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಅಂಗೀಕರಿಸಿದ ಸಮಾನ ಕ್ಷೇತ್ರ ವಿಶ್ವ ಭೂಪಟ ಕುರಿತ ನಿರ್ಣಯದ ಪರವಾಗಿ ಭಾರತ ಮತ ಚಲಾಯಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಗ್ಲೋಬಲ್ ಕಾರ್ಟೋಗ್ರಾಫಿಕ್ ಪ್ರಾತಿನಿಧ್ಯವನ್ನು ಮರುಸರಿದೂಗಿಸುವುದು ಮತ್ತು ವಿಶ್ವದ ಪ್ರದೇಶಗಳ ವಿಶೇಷವಾಗಿ ಆಫ್ರಿಕಾದ ಸಮಾನ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಎಂಬ ಶೀರ್ಷಿಕೆಯ ನಿರ್ಣಯವನ್ನು ವಿಶ್ವಸಂಸ್ಥೆಯು ಸೆಪ್ಟೆಂಬರ್ 4 ಅಂಗೀಕರಿಸಿದೆ. ಸಂಸದೀಯ ಮತ್ತು ರಾಜತಾಂತ್ರಿಕ ಮಟ್ಟದಲ್ಲಿ ವಿಷಯವನ್ನು ಸ್ಪಷ್ಟಪಡಿಸಿದ ರಣಧೀರ್ ಜೈಸ್ವಾಲ್, ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಭಾರತದ ಸಂಪೂರ್ಣ ಸಾರ್ವಭೌಮ ಭೂಪ್ರದೇಶವನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿರುವ ಅಧಿಕೃತ ಭೂಪಟಕ್ಕೆ ಅನುಗುಣವಾಗಿಯೇ ಚಿತ್ರಿಸಬೇಕು ಎಂದು ಪ್ರತಿಪಾದಿಸಿದರು. ಯಾವುದೇ ರೀತಿಯ ತಪ್ಪಾದ ಅಥವಾ ದಾರಿ ತಪ್ಪಿಸುವ ನಕ್ಷೆಗಳ ಚಿತ್ರಣವನ್ನು ದೇಶವು ಒಪ್ಪಿಕೊಳ್ಳುವುದಿಲ್ಲ ಎಂದ ಅವರು, ಭಾರತದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ವಿಚಾರದಲ್ಲಿ ಸರ್ಕಾರದ ನಿಲುವು ಸ್ಪಷ್ಟ ಹಾಗೂ

0: ಸಂಧಾನಾತೀತವಾಗಿದೆ ಎಂದು ಪುನರುಚ್ಚರಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸತ್ಯನಿಕೇತನ ಪ್ರದೇಶದಲ್ಲಿ ಇಂದು ಮಧ್ಯಾಹ್ನ ಬಹುಮಹಡಿ ಕಟ್ಟಡವೊಂದು ಕುಸಿದು ಬಿದ್ದಿದ್ದು ಘಟನೆಯಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ದೆಹಲಿಯ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಏಮ್ಸ್ ನೀಡಿರುವ ಮಾಹಿತಿಯಂತೆ 4 ಜನರನ್ನು ಟ್ರಾಮಾ ಸೆಂಟರ್ಗೆ ಕರೆತರಲಾಗಿದ್ದು ಅವರಲ್ಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾರೆ. ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದ್ದು ಮತ್ತೊಬ್ಬರಿಗೆ ಚಿಕಿತ್ಸೆ ನೀಡಿ ಡಿಸ್ಚಾರ್ಜ್ ಮಾಡಲಾಗಿದೆ. ಸ್ಥಳೀಯ ದೆಹಲಿ ಪೊಲೀಸರು ಈವರೆಗೆ 6 ಜನರನ್ನು ರಕ್ಷಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳೀಯ ವಿಚಾರಣೆ ವೇಳೆ ಈ ಕಟ್ಟಡವು ಸುಮಾರು 40-50 ವರ್ಷಗಳಷ್ಟು ಹಳೆಯದಾಗಿದ್ದು ಘಟನೆ ಸಂಭವಿಸಿದ ಸಮಯದಲ್ಲಿ ಕಟ್ಟಡದ ತಳಮಹಡಿಯಲ್ಲಿ ಕೆಲವು ದುರಸ್ತಿ ಕಾಮಗಾರಿಗಳು ನಡೆಯುತ್ತಿದ್ದವು ಎಂದು ತಿಳಿದುಬಂದಿದೆ. ದುರಂತ ಸಂಭವಿಸಿದ ಸ್ಥಳದಲ್ಲಿ ದೆಹಲಿ ಅಗ್ನಿಶಾಮಕ ದಳವು 18 ಅಗ್ನಿಶಾಮಕ ವಾಹನಗಳನ್ನು ನಿಯೋಜಿಸಿ ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ. ಘಟನಾ ಸ್ಥಳದಲ್ಲಿ ಶೀಘ್ರ ರಕ್ಷಣಾ ಕಾರ್ಯಗಳನ್ನು ಖಚಿತಪಡಿಸಿಕೊಳ್ಳಲು ದೆಹಲಿ ಪೊಲೀಸ್, ಅಗ್ನಿಶಾಮಕ ದಳ ಮತ್ತು ದೆಹಲಿ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸೇರಿದಂತೆ ಎಲ್ಲ ಸಂಬಂಧಪಟ್ಟ ಸಂಸ್ಥೆಗಳು ಸಂಪೂರ್ಣ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ ದೆಹಲಿ ಉಪರಾಜ್ಯಪಾಲ ತರಂಜಿತ್ ಸಿಂಗ್ ಸಂಧು ಸೂಚಿಸಿದ್ದಾರೆ. ಪರಿಸ್ಥಿತಿಯನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದ್ದು ಸಂತ್ರಸ್ತರಿಗೆ ಸಾಧ್ಯವಿರುವ ಎಲ್ಲ ನೆರವು ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಕಟ್ಟಡ ಕುಸಿತದ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಪಕ್ಕದ ಕಟ್ಟಡವನ್ನು ಖಾಲಿ ಮಾಡಿಸಲಾಗಿದ್ದು ಸಿಲುಕಿರುವವರನ್ನು ಸುರಕ್ಷಿತವಾಗಿ ರಕ್ಷಿಸಲು ಹಾಗೂ ಬಾಧಿತ ಕುಟುಂಬಗಳಿಗೆ ತಕ್ಷಣದ ನೆರವು ನೀಡಲು ಎಲ್ಲ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ರೇಖಾ ಗುಪ್ತಾ ತಿಳಿಸಿದ್ದಾರೆ. ಈ ನಡುವೆ ಕಟ್ಟಡ ಕುಸಿತ ಘಟನೆ ಬೆನ್ನಲ್ಲೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ನಿಗದಿತ ಗೋವಾ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದೇ 8-10 ರವರೆಗೆ ಶ್ರೀಲಂಕಾಕ್ಕೆ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಅವಧಿಯಲ್ಲಿ ಅವರು ಶ್ರೀಲಂಕಾದ ಉನ್ನತ ನಾಯಕರೊಂದಿಗೆ ಸಮಾಲೋಚನೆ ನಡೆಸಲಿದ್ದಾರೆ ಮತ್ತು ಕೊಲಂಬೋದಲ್ಲಿರುವ ಭಾರತೀಯ ಸಮುದಾಯದೊಂದಿಗೆ ಸಂವಾದ ನಡೆಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಬಳಿಕ ಅವರು ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳನ್ನೊಳಗೊಂಡ ಉನ್ನತ ಮಟ್ಟದ ನಿಯೋಗದ ನೇತೃತ್ವವನ್ನು ವಹಿಸಲಿದ್ದಾರೆ. ಸ್ಥಳೀಯ ಜೀವ ವೈವಿಧ್ಯ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಅಧಿಕೃತವಾಗಿ ದಾಖಲಿಸಲು ಸ್ಥಳೀಯ ಹಂತದ ಯೋಜನೆಗಳು ಅತ್ಯಗತ್ಯ ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ತಿಳಿಸಿದ್ದಾರೆ. ಚಂಡೀಗಢದಲ್ಲಿಂದು ನಡೆದ ರಾಜ್ಯ ಜೀವ ವೈವಿಧ್ಯ ಮಂಡಳಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜೀವ ವೈವಿಧ್ಯ ಸಮಿತಿಗಳ 16ನೇ ರಾಷ್ಟೀಯ ಸಮ್ಮೇಳನದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಭಾರತದ ಸುದೀರ್ಘ ಪರಿಸರ ಸ್ನೇಹಿ ಪರಂಪರೆ ಮತ್ತು ತತ್ವಗಳನ್ನು ಸ್ಮರಿಸಿ ಮಿಷನ್ ಲೈಫ್, ಏಕ್ ಪೇಡ್ ಮಾಕಿನಾಮ್, ಅಮೃತ್ ಸರೋವರ್ ಹಾಗೂ ಗ್ರೀನ್ ಕ್ರೆಡಿಟ್ ಕಾರ್ಯಕ್ರಮಗಳಂತಹ ಕೇಂದ್ರ ಸರ್ಕಾರದ ಪ್ರಮುಖ ಪರಿಸರ ಸ್ನೇಹಿ ಉಪಕ್ರಮಗಳನ್ನು ಉಲ್ಲೇಖಿಸಿದರು. ಆಫ್ರಿಕಾದ ದ್ವೀಪ ರಾಷ್ಟವಾದ ಕೇಪ್ ವರ್ಡೆಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕನಿಷ್ಠ 25 ಮಂದಿ ಮೃತಪಟ್ಟಿದ್ದು ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಫೊಗೋ ದ್ವೀಪದ ಅತ್ಯಂತ ಕಡಿದಾದ ಕ್ಯಾಂಪನಾಸ್ ಡಿ ಸಿಮಾ ಪರ್ವತ ಮಾರ್ಗದಲ್ಲಿ ಪ್ರಯಾಣಿಕರ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದ ಪರಿಣಾಮ ದುರಂತ ಸಂಭವಿಸಿದೆ. ಈಜಿಪ್ಟ್ನ ಎಲ್ ಅಲಮೇನ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಇದೇ 8-10 ರವರೆಗೆ ನಡೆಯಲಿರುವ ಎಲ್ ಅಲಮೇನ್ ಅಂತಾರಾಷ್ಟೀಯ ವೈಮಾನಿಕ ಪ್ರದರ್ಶನದ 2ನೇ ಆವೃತ್ತಿಯಲ್ಲಿ ಪಾಲ್ಗೊಳ್ಳಲು ಭಾರತೀಯ ವಾಯುಪಡೆಯ ಸಾರಂಗ್ ಹೆಲಿಕಾಪ್ಟರ್ ಪ್ರದರ್ಶನ ತಂಡ ಈಜಿಪ್ಟ್ಗೆ ತಲುಪಿದೆ. ಈ ವಾಯು ಪ್ರದರ್ಶನದಲ್ಲಿ ಸಾರಂಗ್ ತಂಡವು ಅತ್ಯಂತ ನಿಖರತೆ, ವೃತ್ತಿಪರತೆ ಹಾಗೂ ವಿಮಾನ ಹಾರಾಟದ ಕೌಶಲ್ಯಗಳನ್ನು ಪ್ರದರ್ಶಿಸಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಚೀನಾದ ಶೆನ್ಜೆನ್ನಲ್ಲಿ ನಡೆದ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ಇಂದು ನಡೆದ ಫೈನಲ್ ಪಂದ್ಯದಲ್ಲಿ ಭಾರತದ ಜೋಡಿ ಚೀನಾದ ಹೇ ಜಿ ಟಿಂಗ್ ಮತ್ತು ರೆನ್ ಕ್ಸಿಯಾಂಗ್ ಯು ಜೋಡಿಯನ್ನು 11-21, 21-13, 21-17

ಅಂತರದಲ್ಲಿ ಪರಾಭವಗೊಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಮಟ್ಟದಲ್ಲಿ ಮುಂದಾಳತ್ವ ವಹಿಸಲು ಭಾರತೀಯ ಉದ್ದಿಮೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ವಿದ್ಯಾರ್ಥಿಗಳಲ್ಲಿ ನಾಗರಿಕ ಪ್ರಜ್ಞೆ ಮತ್ತು ಚಾರಿತ್ರ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಶಿಕ್ಷಣ ಸಂಸ್ಥೆಗಳಿಗೆ ಉಪರಾಷ್ಟಪತಿ ಸಲಹೆ. 2029 ವೇಳೆಗೆ ದೇಶವನ್ನು ಮಾದಕ ವಸ್ತು ಮುಕ್ತಗೊಳಿಸಲು 3 ವರ್ಷಗಳ ಮಾರ್ಗಸೂಚಿ, ಕೇಂದ್ರ ಸಚಿವ ಅಮಿತ್ ಶಾ ಘೋಷಣೆ. ನವದೆಹಲಿಯ ಸತ್ಯನಿಕೇತನದಲ್ಲಿ ಬಹುಮಹಡಿ ಕಟ್ಟಡ ಕುಸಿತ, ಓರ್ವ ಸಾವು, ರಕ್ಷಣೆ ಮತ್ತು ಪರಿಹಾರ ಕಾರ್ಯಾಚರಣೆ ಚುರುಕು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಸಾತ್ವಿಕ್ ಚಿರಾಗ್ ಜೋಡಿಗೆ ಐತಿಹಾಸಿಕ ಪುರುಷರ ಡಬಲ್ಸ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರದೇಶ ಸಮಾಚಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಕೇಳುಗರೆ, ಇದುವರೆಗೂ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಕಾನೂನು ಸಲಹೆ. ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆಯಿಳಿಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ, ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಕಳೆದ 44 ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ. ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಈ ಬಂಧನ ಅಂದರೆ ಏನು ಅಂತ, ಫಿಸಿಕಲಿ ಯು ಆರ್ ರಿಸ್ಟ್ರೈನ್ಡ್. ಈಗ ನಿಮಗೆ ಎರಡು ರೀತಿ ಇದೆ, ಈ ವೈಯಕ್ತಿಕ ಸ್ವಾತಂತ್ರ್ಯ ಅಂತ ಹೇಳದ್ನಲ್ಲ, ನೀವು ಎಲ್ಲಿ ಬೇಕು ಹೇಗೆ ಬೇಕು ಓಡಾಡ್ಕೊಂಡು ಇರ್ಬೋದು. ಹೌದಾ? ನಮ್ಮ ಸಂವಿಧಾನದಲ್ಲೇ ಒಂದು ಪದ ಬಳಸ್ತೀವಿ, ರೈಟ್ ಆಫ್ ಮೂಮೆಂಟು, ರೈಟ್ ಆಫ್ ರೆಸಿಡೆನ್ಸ್. ಮೂಮೆಂಟ್ ಅಂದರೆ ಭಾರತದ ಗಡಿಗಳಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಓಡಾಡೋದು, ಏನು ಯಾರು ನಿನ್ನ ತಡೆಯೋಕ್ಕಾಗಲ್ಲ. ಏನು ಪಾಸ್ಪೋರ್ಟ್ ಬೇಕಾ? ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಯಾರು ನೇನು ಕೇಳಬೇಕಾದಿಲ್ಲ. ನಿಮ್ಮ ಪಾಡಿಗೆ ಜೋಬಲ್ ದುಡ್ಡಿದೆ, ಬಸ್ ಹತ್ಕೋ ಹೋಗ್ತಾ ಇರು, ಟ್ರೈನ್ ಹತ್ಕೋ ಹೋಗ್ತಾ ಇರು. ಭಾರತದಾದ್ಯಂತ ಸಂಚರಿಸುವ ಹಕ್ಕಿದೆ, ಭಾರತದ ಯಾವುದೇ ಮೂಲೆಯಲ್ಲಿ ವಾಸ ಮಾಡುವ ಹಕ್ಕಿದೆ. ತಮಿಳ್ನಾಡಲ್ಲಿ ಹೋಗಿ ಒಂದು ರೂಮ್ ಬಾಡಿಗೆ ತಗೊಂಡು ನೀವು ಇರೋಕ್ಕಾಗಲ್ವಾ? ಏ, ಕರ್ನಾಟಕದಿಂದ ಬಂದ್ಬಿಡಿದೆಯಲ್ಲ ನೀನು ಅಂತ

ಅನ್ನೋ ಹಾಗೆ ಎನಿವೇರ್ ಇನ್ ಇಂಡಿಯಾ ಯು ಕ್ಯಾನ್ ರಿಸೈಡ್. ಕೆಲವು ಸೆನ್ಸಿಟಿವ್ ಪಾಕೆಟ್ಸ್ ಇದೆ, ಅಲ್ಲಿ ಹೋಗಿ ವಾಸ ಮಾಡೋಕ್ಕಾಗಲ್ಲ. ನಾಗಾಲ್ಯಾಂಡ್ ಈ ಟ್ರೈಬಲ್ ಏರಿಯಾಗಳಿದೆಯಲ್ಲ, ಅಲ್ಲಿ ಜನ ತುಂಬಾ ಸೂಕ್ಷ್ಮ ಜೀವಿಗಳು. ನನ್ನಂತವ್ರು ನಿಮ್ಮಂತವ್ರು ಅಲ್ಲಿ ಒಳಗೆ ಹೋಗ್ತೀವಿ ಅಂದ್ರೆ ಅವರು ತಾಳ್ಕೊಳ್ಳೋದಿಲ್ವಂತೆ, ಅದಕ್ಕೆ ಸ್ಪೆಷಲ್ ಪರ್ಮಿಟ್ ತಗೊಂಡು ಹೋಗ್ಬೇಕು ಅಂತಾರೆ. ಆ ಸ್ಟೇಟ್ ಅಲ್ಲಿ ಸ್ಪೆಷಲ್ ಪರ್ಮಿಟ್ ಕೊಡ್ತಾರೆ, ನೀವು ಪ್ರವಾಸಿಯಾಗಿ ಊರೊಳಗೆ ಬರ್ತಾ ಇದ್ದೀನಿ, ನಿವಾಸಿ ಆಗಲ್ಲ ಅಲ್ಲಿ, ಅಥವಾ ಉದ್ಯೋಗಿ ಇರ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸ್ ಇರುತ್ತಲ್ಲ, IAS IPS ಸರ್ವಿಸು ಅಂತ ಅವ್ರು ಹೋಗೋಕೆ ಅವಕಾಶ ಇರುತ್ತೆ. ಆದರೂ ಕೂಡ ಆ ಮಾಹಿತಿ ಅವ್ರಿಗೆ ನೀಡಿ ನಾನು ಆಮೇಲೆ ಒಳಗೆ ಹೋಗ್ಬೋದು. ಸೊ ಈಗ ನಾನು ಹೇಳ್ತಾ ಇದ್ದಿದ್ದು ಏನಂತ, ಬಂಧನ ಅಂದ್ರೆ ಬಂಧನದಿಂದ ಏನು ಪರಿಣಾಮ, ನಿಮ್ಮ ಸಂಚಾರದ ಹಕ್ಕು ಹೊರಟೋಯ್ತಲ್ಲ, ಹಿಡಿದಿಲ್ಲಿ ಕೂರಿಸ್ಬಿಟ್ನಲ್ಲ ಒಂದೇ ಕಡೆಗೆ, ನಿಮ್ ವಾಸ ಮಾಡುವ ಹಕ್ಕು, ನಿಮ್ಮ ಮನೇಲಿ ಕಾಲು ಹಿಡ್ಕೊಂಡು ಮಲ್ಕೊಂಡಿರ್ಬೋದು ಅಂತ ಹಕ್ಕು, ಆ ಹಕ್ಕು ಹೊರಟೋಯ್ತಲ್ಲ. ಸೊ ಬಂಧನದಿಂದ ನಿಮ್ಮ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅಂದರೆ, ನಿಮ್ಮ ಮುಂದೆ ಏನು ನಿಮ್ಮ ಹಕ್ಕು, ಸಂಚರಿಸುವ ಹಕ್ಕಿರ್ಬೋದು ಅಥವಾ ವಾಸ ಮಾಡ್ಕೊಂಡಿರ್ತಕ್ಕಂಥ ಹಕ್ಕಿರ್ಬೋದು, ಮೇ ಬಿ ಟೋಟಲ್ ಇನ್ವೇರಿಯಬಲಿ ಇಟ್ ಈಸ್ ಟೋಟಲ್. ಈಗ ರಿಸ್ಟ್ರೈಂಟ್ ಅಂತೀವಿ ನಾವು, ರಿಸ್ಟ್ರೈಂಟ್ ಅಂದರೆ ಏನು ಅಂದರೆ ತಡೆಯೋದು, ನೀನು ಈ ದಿಕ್ಕಲ್ಲಿ ಹೋಗಬೇಡ ಅಂತ ತಡೆದ್ರೆ ರಿಸ್ಟ್ರೈಂಟ್, ಅದು ಪಾರ್ಷಿಯಲ್. ನೀನು ಬೇರೆ ಮೂರು ದಿಕ್ಕಿದೆಯಲ್ಲ, ಮೂರು ದಿಕ್ಕಲ್ಲಿ ಎಲ್ಲಿ ಬೇಕಾದ್ರೂ ಹೋಗೋ, ಈ ದಿಕ್ಕಲ್ಲಿ ಮಾತ್ರ ಬರಬೇಡ, ಯಾಕಂದರೆ ನಮ್ಮ ಅಣ್ಣನ ಮನೆ ಇದೆ, ನೀವು ಬಂದರೆ ಅವ್ರ ಮೇಲೆ ಜಗಳ ತೆಗಿತೀಯ, ಅದಕ್ಕಾಗಿ ಈ ದಿಕ್ಕಲ್ಲಿ ಬರಬೇಡ ಮಗನ ನೋಡ್ಕೋತೀನಿ, ಅದು ರಿಸ್ಟ್ರೈಂಟು, ಪಾರ್ಷಿಯಲ್ ರಿಸ್ಟ್ರೈಂಟು. ನೀನು ಎಲ್ಲೂ ಹೋಗಬೇಡ, ಇಲ್ಲೇ ಕೂತಿರು ಈ ಕಟ್ಟೆ ಮೇಲೆ ಅಂದರೆ ಟೋಟಲ್ ರಿಸ್ಟ್ರೈಂಟ್. ನಿಮ್ಮ ಮನೆಗೆ ಹೋಗ್ಬೇಡ, ನಮ್ಮ ಅಣ್ಣನ ಮನೆದಿಕ್ಕೂ ಹೋಗ್ಬೇಡ, ಪೊಲೀಸ್ ಸ್ಟೇಷನ್ ಕಡೆಗೆ ಹೋಗ್ಬೇಡ, ಆಸ್ಪತ್ರೆ ಕಡೆಗೆ ಹೋಗ್ಬೇಡ, ಇಲ್ಲೇ ಕೂತಿರು, ಟೋಟಲ್ ರಿಸ್ಟ್ರೈಂಟ್. ಸೊ ಈ ರೀತಿ ರಿಸ್ಟ್ರೈಂಟನ್ನ ಬಂಧನಕ್ಕೊಳಪಾದಂಥ ವ್ಯಕ್ತಿಯ ಮೇಲೆ ಹಾಕಲಾಗತ್ತೆ. ಅದಕ್ಕಾಗಿ ಅವನನ್ನು ಅರೆಸ್ಟ್ ಮಾಡ್ತಾರೆ, ಅರೆಸ್ಟ್ ಮಾಡಿ ಕರ್ಕೊಂಡೋಗ್ತಾರೆ, ಕರ್ಕೊಂಡೋಗಿ ವಿಚಾರಣೆಗಾಗಿ ಅವನನ್ನು ಅರೆಸ್ಟ್ ಮಾಡೋ ಉದ್ದೇಶನೇ ಬೇಸಿಕಲಿ ವಿಚಾರಣೆ. ಇಲ್ಲರಿಗೆ ನಾವು ಉಪ್ಪನ್ಕಾಯ್ಕೊಂಡು ತಿನ್ಬೇಕೆ ಅವನ್ನ, ಏನು ಬೇಕಾಗಿಲ್ಲ. ಒಂದು ಪ್ರಕರಣ ಇದೆ, ಆ ಪ್ರಕರಣದಲ್ಲಿ ನಾಳೆ ನಿನ್ನ ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ನಿಂಗೆ ಶಿಕ್ಷೆ ಆದರೆ ಶಿಕ್ಷೆ ಆಗುತ್ತೆ, ಇಲ್ಲದಿದ್ರೆ ಬಿಡುಗಡೆ ಆಗುತ್ತೆ. ಅಲ್ಲಿಯವರೆಗೂ ನಾವು ಕೋರ್ಟ್ಗೆ ದೋಷಾರೋಪಣ ಸಲ್ಲಿಸಬೇಕಾದ್ರೆ ವಿಚಾರಣೆ ಮಾಡಬೇಕು, ತನಿಖೆ ಮಾಡಬೇಕು. ಈಗ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ ಕೂಡಲೇ ಏನು ಮಾಡಬೇಕು, ಇಬ್ಬರು ನೋಡಿ ಇದರಲ್ಲಿ ಎರಡು ಕ್ಯಾಟಗರಿ ಜನ. ಒಂದು, ಯಾರು ಯಾರನ್ನ ಅರೆಸ್ಟ್ ಮಾಡಬಹುದು, ಈಗಾಗಲೇ ಹೇಳಿದೆ ಪೊಲೀಸ್ ಅಧಿಕಾರಿ, ಅವನು ಸಬಾರ್ಡಿನೇಟ್ ಆಫೀಸರ್ಸ್ ಇರ್ತಾರೆ, ಅವ್ರ ಮುಖಾಂತರ ಅವನ್ನ ಅರೆಸ್ಟ್ ಮಾಡ್ತಾನೆ. ಒಂದು ಆರೋಪಿ ಮಹಿಳೆ ಆಗಿದ್ದರೆ ಮಹಿಳಾ ಪೊಲೀಸ್ ಮಾತ್ರ ಅರೆಸ್ಟ್ ಮಾಡಬಹುದು. ಅಂದ್ರೆ ಅರೆಸ್ಟ್ ಮಾಡೋ ಕೆಲಸ ಮಾಡ್ತಾ ಇರೋನು ದೊಡ್ಡವನೇ, ಪೊಲೀಸ್ ಆಫೀಸರೇ. ಅವಳು ಮೈ ಮುಟ್ಟೋದು ಪ್ರಶ್ನೆ ಬಂದಾಗ, ಎಲ್ಲಿ ನಡಿ ಈ ಕಡೆ ಅನ್ನುವಾಗ, ಇವನು ಹೋಗೋ ಅವ್ರ ಮೈ ಮೇಲೆ ಕೈ ಹಾಕುವಾಗಿಲ್ಲ. ಸೊ ಮಹಿಳೆಯನ್ನ ಕತ್ತಲಾದ್ಮೇಲೆ ಅರೆಸ್ಟ್ ಮಾಡುವಾಗಿಲ್ಲ, ಬೆಳಗಿನವರೆಗೆ ರಾತ್ರಿ 6 ಗಂಟೆ ಆದ್ಮೇಲೆ, ಸಂಜೆ 6 ಗಂಟೆ ಆದ್ಮೇಲೆ, ಬೆಳಗ್ಗೆ 6 ಗಂಟೆವರೆಗೂ ಒಂದು ಮಹಿಳೆಯನ್ನು ಎಲ್ಲೇ ಇರಲಿ ಅರೆಸ್ಟ್ ಮಾಡುವಾಗಿಲ್ಲ. ಅದು ಮಹಿಳೆ ಕೊಟ್ಟಿರ್ತಕ್ಕಂಥ ರಕ್ಷಣೆ. ಇವನು ಪುರುಷನಿಗಾದರೆ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಒಬ್ಬರು ಮಹಿಳಾ ಪೊಲೀಸರ ಸಮ್ಮುಖದಲ್ಲೇ ಅರೆಸ್ಟ್ ಮಾಡಬೇಕು. ಅದರ್ವೈಸ್ ಈ ಗಂಡಸಿಗೆ ಬಿಟ್ಬಿಟ್ರೆ ಅಧಿಕಾರ, ಅವಕಾಶ ಕೊಟ್ಬಿಟ್ರೆ ದೌರ್ಜನ್ಯ ಎಸಗುವಂಥ ಸನ್ನಿವೇಶ ಇರುತ್ತೆ. ಮಾಡಿದಾರ್ರಿ, ದಿನನಿತ್ಯ ನೋಡ್ತಾ ಇರ್ತೀವಿ, ಟಿವಿಲಿ ಬರುತ್ತೆ, ಪೇಪರ್ಗಳಲ್ಲಿ ಬರುತ್ತೆ. ದೌರ್ಜನ್ಯ ಎಸಗುವಂಥವ್ರು ಪೊಲೀಸ್ ಅಧಿಕಾರಿಗಳೇ ಆಗಿರ್ತಾರೆ, ಇಂಥ ಸಂದರ್ಭದ ದುರುಪಯೋಗ ಮಾಡಿಕೊಂಡು ಅವರು ಮಾಡ್ತಾ ಹೋಗ್ತಾರೆ. ಈಗ ಇವನಿಗೆ ಬಂಧಿಸಿದ ವ್ಯಕ್ತಿ ಇದಾನಲ್ಲಪ್ಪ, ಅವನಿಗೆ ನಾವು ನಿನ್ನನ್ನು ಬಂಧಿಸ್ತಾ ಇದ್ದೀನಿ ಅಂತ ಹೇಳಬೇಕು ಫಸ್ಟು. ಭಾಳ ಸರಿ ಹೇಳೋದಿಲ್ಲ, ನಾನು ಭಾಳ ಗಹನವಾದ ಅಂಶ ಇದು, ಯಾರು ಅನ್ಯತಾ ಭಾವಿಸ್ಬಾರ್ದು. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ, ನಾನೊಂದು ಸರಿ ಇರ್ವಿನ್ ರೋಡ್ ಅಂತ ಇದೆ ಮೈಸೂರಲ್ಲಿ, ಆ ಇರ್ವಿನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ಏನೋ ಕೆಲಸದ ಮೇಲೆ. ನನ್ನ ಮುಂದೆನೆ ಒಂದು ಜೀಪ್ ಹೋಯ್ತು ಹಿಂಗೆ ಸ್ವಲ್ಪ ದೂರದಲ್ಲಿ, ಅದಕ್ಕೂ ಸ್ವಲ್ಪ ಮುಂದೆ ಜೀಪ್ಗಿಂತ ಸ್ವಲ್ಪ ಮುಂದಕ್ಕೆ ಒಬ್ಬ ಮನುಷ್ಯ ಹೋಗ್ತಾ ಇದ್ದ. ಜೀಪಿಂದ ಇಬ್ಬರು ಪೊಲೀಸ್ನವರು ದಡಾರಂತ, ಅಂದರೆ ಸಿವಿಲ್ ಡ್ರೆಸ್ಸಲ್ಲಿ ದಡಾರ್ ಅಂತ ಜಂಪ್ ಮಾಡಿ ಇಳಿದ್ರು ಜೀಪಿಂದ, ಮಾಮೂಲಾಗಿ ಇಳಿಯೋ ರೀತಿಯಲ್ಲ ಜಂಪ್ ಮಾಡಿ ಇವನು ಕತ್ ಮೇಲೆ ಹೋಗಿ ರಪ್ಪನೆ ಏಟ್ಬಿಟ್ರು, ದರ ದರ ಹೇಳ್ಕೊಂಡು ಜೀಪಲ್ಲಿ ಹಾಕ್ಕೊಂಡೆ. ಇದೇ ಬಂಧನ, ನಾನೇ ಕಣ್ಣಲ್ಲಿ ನೋಡಿದ್ದೀನಿ ಬಂಧನ. ಕಾಯ್ದೆ ಓದಿ ಹಿಂಗಲ್ಲರಿ ಹಿಂಗಲ್ಲರಿ ಅಂತ ನಿಮಗೆಲ್ಲ ಭಾಷಣ ಮಾಡ್ತಾ ಇದ್ದೀನಿ, ಕಣ್ಣಲ್ಲಿ ನೋಡಿದ್ದಿದ್ದು. ಬಂಧಿಸೋ ರೀತಿ ಪ್ರಕ್ರಿಯೆ ಏನದು, ಆ ವ್ಯಕ್ತಿಯ ಮೂಮೆಂಟ್ಗೆ ತಡೆ ಹಾಕ್ತೀವಿ, ಅವನ ಮೈ ಮೇಲೆ ಅಗತ್ಯ ಬಿದ್ದರೆ ಕೈ ಹಾಕಿ ಅವನನ್ನು ನಿನ್ನನ್ನು ಬಂಧಿಸಿದ್ದೇನೆ ಅಂತ ತಿಳಿಸ್ಬೇಕು. ಈಗ ಹೊಡೆದು ತಿಳಿಸಿದ್ರು ಅವನಿಗೆ ಏನು ತಿಳಿಸ್ಲೇ ಇಲ್ಲ, ಜೀಪಲ್ಲಿ ತುರುಕೊಂಡು ಕರ್ಕೊಂಡೋದ್ರು. ಈ ಸೀಸನ್ಡ್ ಕ್ರಿಮಿನಲ್ಸ್ ಅಂತೀವಿ ಇವ್ರಿಗೆ, ಇವೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಬಿತ್ತು ಏಟು ಅಂದರೆ ಗಾಂಜಾ ಮಾರೋ ಕೇಸಲ್ಲಿ ನಾನು ಸಿಕ್ಕೊಂಡಿದ್ದೀನಿ ಅಂತ, ಇನ್ನೊಂದು ಸರಿ ಏಟು ಬಿತ್ತು ಅಂದರೆ ಇನ್ನೇನೋ ಕಳ್ಬಟ್ಟಿ ಕೇಸ ಅಂತ ಸೀಸನ್ಡ್ ಕ್ರಿಮಿನಲ್ಸ್ನ ಆ ರೀತಿ ಡೀಲ್ ಮಾಡ್ತೀವಿ.

0: ಎಲ್ಲರೂ ಹಂಗೆ ಡೀಲ್ ಮಾಡಕ್ ಆಗಲ್ಲ. ಆದ್ರೂ ಕೂಡ ಅವ್ರ ದೌರ್ಜನ್ಯ ಯಾವ ಮಟ್ಟಕ್ಕೆ ಹೋಗ್ಬೋದು ಎಷ್ಟೋ ಸಾರಿ ಅಂದ್ರೆ ಈ ರೀತಿನೂ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಏನಂತ, ಬಂಧಿಸುವಾಗ ಅವನಿಗೆ ನಿನ್ನ ಬಂಧಿಸಿದ್ದೀನಿ ಅಂತ ಮಾಹಿತಿ ನೀಡಬೇಕು. ಯಾತಕ್ಕಾಗಿ ಬಂಧಿಸ್ತಾ ಇದ್ದೀನಿ ಅದು ಗೊತ್ತಾಗ್ಬೇಕಲ್ಲ. ನಿನ್ನ ಬಂಧನದಲ್ಲಿ ಇಟ್ಟಿದ್ದೀನಿ ಕಣ್ರಿ ಅಂದ, ಯಾತಕ್ಕಾಗಿ ಬಂಧಿಸ್ತಾ ಇದ್ದೀನಿ ಆ ಮಾಹಿತಿ ನೀಡಬೇಕು. ನೋಡಪ್ಪ, ನಿನ್ನ ಮೇಲೆ ಒಂದು ಗುರುತರವಾದ ಆರೋಪ ಬಂದಿದೆ, ಆ ಆರೋಪದ ತನಿಖೆ ಸಂಬಂಧವಾಗಿ ನಿನ್ನ ಬಂಧಿಸ್ತಾ ಇದ್ದೀನಿ. ಈಗ ನಿನ್ನ ಬಂಧಿಸ್ತೇನೆ, ನಿಮ್ಮ ಮನೆಯಿಂದ ಹೊರಟಿದ್ರಿ ಅಂಗಡಿಗೆ, ಅಂಗಡಿಗೆ ಹೋಗಿದ್ದವ್ರನ್ನ ಪೊಲೀಸ್ನವ್ರು ಅಂಗಡಿ ಬಾಗಿಲಲ್ಲಿ ನಿಮ್ಮನ್ನು ಬಂಧಿಸಿ ಕರ್ಕೊಂಡೋಗ್ಬಿಟ್ರೆ ನಿಮ್ಮ ಮನೆಯವ್ರಿಗೆ ಏನು ಗೊತ್ತಾಗಬೇಕು? ಬೆಳಗ್ಗೆ ಹಾಲು ತೊಗೊಬರ್ತೀನಿ ಅಂತ ಹೋದ, ತರಕಾರಿ ತರ್ತೀನಿ ಅಂತ ಹೋದ, ಇನ್ನೂ ಬರಲಿಲ್ವಲ್ಲಪ್ಪ ಅಂತ ಇರ್ತಾರೆ ಮನೆಯವರೆಲ್ಲ, ಕಾಯ್ತಾ ಇರ್ತಾರೆ. ಅದಕ್ಕೆ ಹೇಳುತ್ತೆ, ಯಾವುದೇ ವ್ಯಕ್ತಿಯನ್ನು ಬಂಧಿಸಿದ ಕೂಡಲೇ ಅವನಿಗೆ ಮಾಹಿತಿ ಕೊಟ್ಟಿದ್ದಲ್ಲದೆ ಅವನ ಹತ್ತಿರದ ಬಂಧುಗಳಿಗೆ ಅಥವಾ ಅವನ ಹಿತೈಷಿಗಳಿಗೆ ಅವನೇ ಕೇಳಬೇಕು, ನಿನ್ನ ಹತ್ರದ ಬಂಧುಗಳು ಯಾರಪ್ಪ ಇದ್ದಾರೆ ಇಲ್ಲಿ? ನಮ್ಮ ಅಣ್ಣ ಇದ್ದಾನೆ ಸರ್, ನಮ್ಮ ಅಪ್ಪ ಇದ್ದಾರೆ, ನನ್ನ ತಂಗಿ ಇದ್ದಾಳೆ, ಏನಾದ್ರು ಹೇಳ್ಬೋದು ನೀವು. ಇವ್ರು ಯಾರು ಇಲ್ಲ, ನಮ್ಮ ನೆಂಟರು ಯಾರು ಇಲ್ಲ ಈ ಊರಲ್ಲಿ, ನನಗೆ ನಮ್ಮ ಹಿತೈಷಿ ಇಂಥ ಕಡೆ ನಾನು ಕೆಲಸ ಮಾಡ್ತೀನಿ, ನಮ್ಮ ಮಾಲೀಕ ಇದ್ದಾನೆ. ಅಂಥ ಅವ್ರಿಗೆ ಇವನನ್ನ ಇಂಥ ಪ್ರಕರಣದಲ್ಲಿ ಇಂಥ ಪೊಲೀಸ್ನವರು ಬಂಧಿಸಿದ್ದಾರೆ ಅಂತ ತಿಳಿಸ್ಬೇಕು,
1: ಮಾಹಿತಿ ಕೊಡಬೇಕು.
0: ಕೊಡಲೇಬೇಕು, ಕೊಡದೆ ನೀವು ಬಂಧಿಸಿದ್ರೆ ಈಗ ಮನೆ ಬಾಯಿ ಬಡ್ಕೋತಾ ಇರಬೇಕಾಗುತ್ತೆ. ಏನಂತ, ಬೆಳಿಗ್ಗೆ ಹಾಲು ತರ್ತೀನಿ ತರಕಾರಿ ತರ್ತೀನಿ ಅಂತ ಹೋದ್ರೆ ಇನ್ನೂ ಬರಲಿಲ್ವಲ್ಲ ಅಂದ್ರೆ ನಂಗೇನು ಗೊತ್ತಾಗಬೇಕು ಅಲ್ವೇ? ಅಂದ್ರೆ ವ್ಯಕ್ತಿ ಸ್ವಾತಂತ್ರ್ಯ, ವೈಯಕ್ತಿಕ ಸ್ವಾತಂತ್ರ್ಯ ಎಷ್ಟು ಮೌಲ್ಯಯುತವಾದದ್ದು ಅಂದ್ರೆ ಅದನ್ನ ಕಸಿದ್ಕೊಳ್ತಾ ಇದ್ದಾರೆ. ಕಸಿದ್ಕೊಳ್ಳೋ ಕಾನೂನಲ್ಲಿ ಅವಕಾಶ ಇದೆ, ಆದ್ರೆ ಅದನ್ನು ಕಸಿದ್ಕೊಳ್ಳೋ ಪೂರ್ವದಲ್ಲೇ ಮಾಹಿತಿ ಯಾರಿಗೆ ಕೊಡಬೇಕು? ನೆಕ್ಸ್ಟ್ ನಿಮ್ಮನ್ನ ವಿಚಾರಣೆಗೆ ಒಳಪಡಿಸ್ಬೇಕು. ಆಗ್ಲೇ ಹೇಳಬೇಕು, ನೀನು ವಕೀಲರ ಸಹಾಯ ಪಡ್ಕೋಬಹುದು ವಿಚಾರಣೆಗೆ ಮುನ್ನಾನೆ. ನೀನು ಈಗಲೇ ಬೇಕಾದ್ರೂ ವಕೀಲರನ್ನ ಕರೆಸ್ಕೊಂಡು ವಕೀಲರನ್ನ ಕೇಳಿ ನೀನು ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದನ್ನು ಅವರಿಂದ ತಿಳ್ಕೊಳ್ಳು. ತಿಳ್ಕೊಂಡು ನೀನು ವಿಚಾರಣೆಗೆ ಒಳಪಡಬೇಕು. ಬೇಕಾಬಿಟ್ಟು ಅಲ್ಲಿ ಕುತ್ಕೊಂಡು ಲಾಠಿ ತೊಗೊಂಡು ಹೊಡೆದ ಅಂದರೆ ಇವನೇನೋ ಹೇಳ್ದ ಅನ್ನೋದು ಆರೋಪಿಯ ಸ್ವಇಚ್ಛಾ ಹೇಳಿಕೆ ಅಂತ ಬರ್ಕೊಡೋದಿವ್ರು. ಅವನೇ ಸ್ವಂತ ಇಚ್ಛೆ ಮೇಲೆ ಎಲ್ಲ ಹೇಳ್ಬಿಟ್ಟಿದ್ದಾನೆ ಅಂತ ಹೇಳಿಕೆ ಕೊಟ್ಬಿಡೋದು. ಇದಲ್ಲ ಅವ್ರ ಕಾನೂನು ಇರೋದು, ನಿಯಮ ಏನು ಅಂದರೆ ನೀನು ವಕೀಲರನ್ನು ಕನ್ಸಲ್ಟ್ ಮಾಡ್ಬೋದು. ಈಗ ಎಲ್ಲಿವರೆಗೂ ಇದೆ ಅಂದರೆ ನೀವು ತನಿಖೆ ಮಾಡ್ತಾರಲ್ಲ ಪೊಲೀಸ್ನವರು, ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ ಅವ್ರ ವಕೀಲ ನಿಂತು ನೋಡ್ತಾ ಇರ್ಬೋದು. ಸೊ ನೀವು ಯಾವುದೋ ಕ್ಲೋಸ್ ಡೋರಲ್ಲಿ ಹೆಚ್ಚಾಗಿ ಏನು ಮಾಡ್ತಾರೆ ಗೊತ್ತೇ, ಊರ ಆಚೆಗೆ ಸಿ ಎ ಆರ್ ಅಂತ ಇರುತ್ತೆ, ಸೆಂಟ್ರಲ್ ಆರ್ಮ್ಡ್ ರಿಸರ್ವ್ ಅಂತ. ಯಾವ್ದಾದ್ರು ರಿಸರ್ವ್ ಪೊಲೀಸ್ನವ್ರು ಅಂತೀವಲ್ಲ ನೋಡಿ, ಅಂಥವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ. ಅಲ್ಲಿ ಪೊಲೀಸ್ ಚಟುವಟಿಕೆ ಏನು ಇರೋದಿಲ್ಲ ಹೆಚ್ಚಾಗಿ. ಎಲ್ಲೋ ಗಲಾಟೆ ಆದಾಗ ಒಂದು ವ್ಯಾನಲ್ಲಿ 50 ಜನ 60 ಜನ ಪೊಲೀಸ್ನವ್ರು ಬರ್ತಾರೆ, ಲಾಠಿ ಚಾರ್ಜ್ ಮಾಡೋದು, ಲಾಠಿ ಚಾರ್ಜು ಓಡಿಸೋದು ಅಷ್ಟೇ. ಅದು ಬಿಟ್ಟರೆ ಅಲ್ಲೇನು ಪೊಲೀಸ್ ಸ್ಟೇಷನ್ ನಡೆಯೋ ಚಟುವಟಿಕೆ ನಡೆಯಲ್ಲ. ಅಲ್ಲಿ ಸಾಕಷ್ಟು ಕೊಠಡಿಗಳಿರುತ್ತೆ, ಅಲ್ಲಿ ಆ ಕೊಠಡಿಗೆ ಎತ್ಕೊಂಡು ಹೋಗ್ತಾರೆ, ಅಲ್ಲಿ ತನಿಖೆ ಮಾಡೋಕೆ ಶುರು ಮಾಡ್ತಾರೆ. ಇವನ್ನ ಅಲ್ಲಿ ಲಾಯರ್ ಬಂದು ನಿಂತ್ಕೋಬಹುದಾ? ಲಾಯರ್ ಗೊತ್ತಾದರೆ ಇಂಥ ನಮ್ಮ ಕಕ್ಷಿಗಾರ ಇಂಥ ಪ್ರಕರಣದ ಆರೋಪಿ ಅವನ್ನ ತನಿಖೆಗೆ ಒಳಪಡಿಸ್ತಾರೆ ಎಂದಾಗ ನಾನು ಹೇಳ್ತೀನಿ, ನಮ್ಮ ಕಕ್ಷಿಗಾರ ಅವನ್ನ ನೀವು ತನಿಖೆಗೆ ಒಳಪಡಿಸಿ, ನಾನು ಬೇಡ ನೋಕ್ಕಾಗಲ್ಲ. ಆದರೆ ಸೇಫ್ ಡಿಸ್ಟೆನ್ಸ್, ಅವ್ನು ಪಕ್ಕ ಬಂದು ಕೂತ್ಕೊಳ್ಳಲ್ಲ, ನಾನು ತೊಡೆ ಮೇಲೆ ಅವ್ನು ಕೂರಿಸ್ಕೊಳ್ಳೋಕೆ ಅವಕಾಶ ಇಲ್ಲ. ಆದಷ್ಟು ಸೇಫ್ ಡಿಸ್ಟೆನ್ಸಲ್ಲಿ ನಾನಿದ್ದು ನೀವು ಯಾವ ತನಿಖೆ ಕ್ರಮ ಜರುಗಿಸ್ತೀರಿ ಅನ್ನೋದನ್ನು ನಾನು ನೋಡಬೇಕು. ನಿಮ್ಮ ಸುಮ್ಮನೆ ಒಂದು ಮಾಹಿತಿಗೋಸ್ಕರ ಹೇಳ್ತೀನಿ, ಕೇಳಿದ ಪ್ರಶ್ನೆ ಕೇಳ್ತಾರೆ. ಸೇಫ್ ಡಿಸ್ಟೆನ್ಸಲ್ಲಿ ಇದ್ದು ನೋಡಿದ್ದೀನಿ ನಮ್ಮ ಕಕ್ಷಿಗಾರನ್ನ ತನಿಖೆ ಮಾಡ್ತಾ ಇದ್ದದ್ದನ್ನ. ಅಂಥ ಗಂಭೀರವಾದ ಪ್ರಕರಣಗಳಲ್ಲಿ ನಾನು ಸ್ವಲ್ಪ ಆಚೆಗೆ ನಿಂತ್ಕೊಂಡಿದ್ದೆ. ಒಂದು ಊರಾಚೆಯವರು ಹೋಟೆಲ್ ರೂಮ್ ತಗೊಂಡ್ರು ಪೊಲೀಸ್ನವರು, ಆ ಹೋಟೆಲ್ ರೂಮ್ ಒಳಕ್ಕೆ ಇವನ್ನ ಕರ್ಕೊಂಡೋದ್ರು. ಆ ಗಾಜಿನ ಕಿಟಕಿಗಳಿದೆಯಲ್ಲ, ಆ ಗಾಜಿನ ಕಿಟಕಿ ಪಕ್ಕದಲ್ಲಿ ನಾನು ನಿಂತ್ಕೊಂಡು ನೋಡ್ತಲೇ ಇದ್ದೆ. ನಾನು ನೋಡ್ತಾ ಇದ್ದೀನಿ ಇಲ್ಲ ಇವರು ಸೇಫ್ ಡಿಸ್ಟೆನ್ಸ್, ನನ್ನನ್ನು ಏನು ಪಡಕ್ಕಾಗಲ್ಲ. ಫೋಟೋ ಹಾಕ್ಕೊಂಡಿದ್ದೆ, ನನ್ನ ಬ್ಯಾಂಡ್ ಇತ್ತು, ನನ್ನ ಗುರ್ತಿತ್ತು, ನಾನು ಬಾ ಕಿಟಕಿ ಹಚ್ಚಿ ನಿಂತ್ಕೊಂಡೇ ನೋಡ್ತಾ ಇದ್ದೆ. ಕೇಳಿದ್ದನ್ನೇ ಹೆಂಗೆ ಕೇಳ್ತಾರೆ ಅವ್ರ ಬಗ್ಗೆ, ತಿರುಗಿಸಿ ಮುರುಗಿಸಿ ಕೇಳ್ತಾರೆ ಅಂತ ಇರಲ್ಲ, ಆ ಥರ ಕೇಳಿ ಅವನಿಗೆ ತಲೆ ಕೆಟ್ಟ ಹುಡಬೇಕು. ಮನೆಗೆ ಅವನು ಆಯ್ತು ಬಿಡ್ರಿ ನಾನೇ ಮಾಡಿದ್ದು ಹೋಗ್ರಿ, ಆ ಥರ ಆ ಇಂಟ್ರೋಗೇಷನ್ ಅದಕ್ಕೇನೋ ತನಿಖೆ ಅಂತ. ತನಿಖೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಪೂರ್ವಭಾವಿಯಾಗಿ ನೀವು ವಕೀಲರನ್ನು ಕೇಳ್ಕೊಬೋದು. ಅಂದರೆ ಏನು ಮಾತಾಡಬೇಕು, ಏನು ಬಿಡಬೇಕು, ಪೊಲೀಸ್ನವ್ರ ಮುಂದೆ ಏನು ಹೇಳಬೇಕು, ಏನು ಹೇಳಬಾರ್ದು ಅನ್ನೋದನ್ನು ಇವ್ರ ಹತ್ರ ಕೇಳಿ ತಿಳ್ಕೊಬೋದು. ಮತ್ತು ವಕೀಲರು ಕೂಡ ಸೇಫ್ ಡಿಸ್ಟೆನ್ಸ್ ಅಲ್ಲಿ ಇದ್ದು ತನಿಖೆ ಕ್ರಮವನ್ನ ಗಮನಿಸ್ತಾ ಇರಬಹುದು. ಈ ತನಿಖೆ ಎಷ್ಟೊತ್ತವರೆಗೂ ನಡೆಯುತ್ತೆ?

ಒಂದೇ ದಿನ ನಡೆಯುತ್ತ ತನಿಖೆ. ಹಾ, ಈಗ ನೋಡಿ, ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ್ದಾರೆ 24 ಗಂಟೆಯ ಒಳಗೆ. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂಧಿಸಿದಿರಿ, ನಾಳೆ ಬೆಳಗ್ಗೆ 8 ಗಂಟೆ ಒಳಗೆ ಅವನನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಬೇಕು. ಒಬ್ಬ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಯ ಒಳಗೆ. ಯಾವುದೋ ಬೇರೆ ಊರಲ್ಲಿ ಬಂಧಿಸಿದ್ರಿ, ಚಾಮರಾಜನಗರದಲ್ಲಿ. ಮೈಸೂರವ್ರಿಗೆ ಕರ್ಕೊಂಬರೋಕ್ ಟೈಮ್ ಬೇಕಲ್ವಾ, ಅದಕ್ಕೊಂದು 5-6 ಗಂಟೆ ಹೋಯ್ತು. 5-6 ಗಂಟೆ ಕಳೀರಿ, 30 ಗಂಟೆ. ಸೊ ಎಲ್ಲಿಂದ ಎಲ್ಲಿ ಕರ್ಕೊಂಬರ್ಬೇಕು ಆ ಡಿಸ್ಟೆನ್ಸಿನ ಟೈಮ್ ಕಳೆದು ಉಳಕ್ಕೆ 24 ಗಂಟೆ ಒಳಗಡೆ ಅವನ್ನ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಲೇಬೇಕು. ಏನು ಉದ್ದೇಶ ಇದು? ಪೊಲೀಸ್ನ ಪ್ರಕರಣ ನಡೆದಿದೆ, ಪೊಲೀಸ್ನವ್ರಿಗೆ ಅವನ್ನ ಅರೆಸ್ಟ್ ಮಾಡೋ ಅಧಿಕಾರ ಇದೆ, ಪೊಲೀಸ್ನವರು ಅವನ್ನ ವಿಚಾರಣೆ ಮಾಡೋಕೆ ಅವಕಾಶ ಇದೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಆಯ್ತಪ್ಪ, ವಿಚಾರಣೆ ಮಾಡೋ ಬೇಡ ಅನ್ಲಿಲ್ಲ, ನೀವು ವಿಚಾರಣೆ ಮಾಡಿದೆಯಲ್ಲ ಈಗಾಗಲೇ, ಈಗ ನೆಕ್ಸ್ಟ್ ನ್ಯಾಯಾಧೀಶರ ಮುಂದೆ ಹಾಜರು ಮಾಡು, ನ್ಯಾಯಾಧೀಶರಿಗೆ ಮಾಹಿತಿ ಕೊಡು, ಯಾವ ವ್ಯಕ್ತಿನ ಯಾವ ಪ್ರಕರಣದಲ್ಲಿ ಯಾವತ್ತು ಬಂಧಿಸಿದ್ದೀಯ, ಆ ಬಂಧಿಸಿದ ನಂತರ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದೀಯಾ. ಅದಕ್ಕೆ ಸಮಾಧಾನಕರವಾದ ಉತ್ತರ ಬಂದ ಮೇಲೆ ನ್ಯಾಯಾಧೀಶರು ಕೇಳ್ತಾರೆ ಅವನ್ನ, ನಿನ್ನನ್ನು ಯಾವಾಗಪ್ಪ ಬಂಧಿಸಿದ್ರು, ನೀನ್ ಬರ್ಕೊಂಬಂದಿದ್ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ನಿನ್ ಟೈಮ್ ಎಲ್ಲ ಕರೆಕ್ಟ್ ಆಗಿ ಬರ್ಕೊಂಬಂದ್ಬಿಡ್ತೀಯ. ಪೊಲೀಸ್ ಸ್ಟೇಷನ್ಲಿ ರೈಟರು ಅಂತ ಇರ್ತಾರೆ, ಅವ್ರು ಬರೀ ಅರ್ಜಿ ಬರೆಯೋದೇ ಕೆಲಸ, ಅದನ್ನ ತಗೊಂಡ್ ಬಂದ್ಬಿಡೋದಲ್ಲ. ಇವನ್ನೇ ಕೇಳ್ತಾರೆ ಯಾವಾಗಪ್ಪ ಬಂಧಿಸಿದ್ರು, ಮೊದಲೇ ತಯಾರಿ ಮಾಡಿರ್ತಾರೆ, ಹಿಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಹೌದು ನಿಂಗೇನಾದ್ರು ತೊಂದರೆ ಕೊಟ್ರ ಪೊಲೀಸ್ನವರು? ಇಲ್ಲ ಸ್ವಾಮಿ, ಏನು ತೊಂದರೆ ಕೊಟ್ಟಿಲ್ಲ. ಇವನಿಗೇನಾದ್ರು ತೊಂದರೆ ಕೊಟ್ಟರು ಅಂದರೆ ಇಮಿಡಿಯೇಟ್ಲಿ ಏನು ತೊಂದರೆ, ಯಾರಿಂದ ತೊಂದರೆ ಆಯಿತು ಇಟ್ಕೊಂಡೋಗಿ, ಇವನು ಆಸ್ಪತ್ರೆಗೆ ಕರ್ಕೊಂಡೋಗಿ ಪರೀಕ್ಷೆ ಮಾಡಿಸಿ ವರದಿ ಎತ್ಕೊಂಡು ಬಾ, ಇವೆಲ್ಲ ಶುರುವಾಗುತ್ತೆ ಪ್ರಕ್ರಿಯೆ. ಇವ್ರು ಹೇಳಿದ ಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್, ವ್ಯಕ್ತಿನ ಅರೆಸ್ಟ್ ಮಾಡಿದ್ದೀರಿ, ಬಂಧಿಸಿದ್ದೀರಿ, 24 ಗಂಟೆ ಒಳಗೆ ಅವನ ಬಂಧನ ಪ್ರಕ್ರಿಯೆ ಆಗಿ 24 ಗಂಟೆ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದೀರಿ. ಈಗ 2 ಆಪ್ಷನ್ ಇದೆ, ಮುಂದಕ್ಕೆ ಏನು ಅನ್ನೋದ್ರ ಬಗ್ಗೆ 2 ಪ್ರಶ್ನೆ ಇದೆ, 2 ಉತ್ತರ. ನ್ಯಾಯಾಧೀಶರು ಹೇಳ್ಬೋದು, ಬಂಧಿಸಿದ್ದೀರಲ್ವೇನ್ರಿ, ತನಿಖೆ ಮಾಡಿದ್ದೀರಲ್ವೇನ್ರಿ, ಸರಿ ಇನ್ಯಾಕೆ ಬೇಕು ಇವನು ನಿಮಗೆ, ಪೊಲೀಸ್ ಸ್ಟೇಷನ್ಲಿ ಯಾಕೆ ಇವನ್ನ ಕೂರಿಸ್ಕೊಂಡಿರ್ಬೇಕು ನೀವು, ಪೊಲೀಸ್ ಕಸ್ಟಡಿ. ನೋಡಿ ಇಲ್ಲಿ ವ್ಯತ್ಯಾಸ ಹೇಳ್ಬಿಡ್ತೀನಿ, ತಿಳ್ಕೊಳ್ಳಿ. ಪೊಲೀಸ್ ಸ್ಟೇಷನ್ಲಿ ಕೂರಿಸ್ಕೊಳ್ಳೋದನ್ನ ಪೊಲೀಸ್ ಕಸ್ಟಡಿ ಅಂತಾರೆ, ಜೈಲು ಸೆಂಟ್ರಲ್ ಜೈಲ್ ಇದೆಯಲ್ಲ ಅದನ್ನ ಜುಡಿಷಿಯಲ್ ಕಸ್ಟಡಿ ಅಂತಾರೆ. ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ, ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಧೀಶರ ಮೇಲ್ವಿಚಾರಣೆಯಲ್ಲಿ ಕಸ್ಟಡಿ ಅದು, ಇದು ಪೊಲೀಸರ ಮೇಲ್ವಿಚಾರಣೆಯಲ್ಲಿ ಕಸ್ಟಡಿ. ಇಲ್ಲಿ ನ್ಯಾಯಾಧೀಶನಿಗೂ ಅದಕ್ಕೂ ಸಂಬಂಧವಿಲ್ಲ. ಈಗ ನೀವು ಅರ್ಜಿ ಕೊಡ್ತೀರಲ್ಲ, ನೋಡಿ ಇಂಥ ಪ್ರಕರಣ ಇದು ಗಂಭೀರ ಸ್ವರೂಪದ್ದು, ಇವನ್ನ ನಿನ್ನೆ ದಿವಸ ಅರೆಸ್ಟ್ ಮಾಡಿದ್ವು, ನಾವು ತನಿಖೆ ಪ್ರಾರಂಭ ಮಾಡಿದ್ದೀವಿ, ಇವನಿಂದ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೇಕು, ಇವನು ಇದ್ದದಕ್ಕಾಗಿ ಉಪಯೋಗಿಸಿರ್ತಕ್ಕಂಥ ಆಯುಧ ಯಾವುದೋ, ಸಲಕರಣೆಗಳು ಯಾವುದೋ, ಯಾರ್ಯಾರು ಬೆಂಬಲ ಕೊಟ್ಟರು, ಯಾವ ಊರಿಂದ ಯಾವ ಊರಿಗೆ ಓಡೋಗಿದ್ದ, ಆ ಊರಲ್ಲಿ ಯಾರ್ಯಾರು ಇವನಿಗೆ ಬೆಂಬಲ ಕೊಟ್ಟರು, ರಾತ್ರಿ ಮಲ್ಕೊಳ್ಳೋಕೆ ಜಾಗ ಕೊಡ್ತಾರಲ್ಲ ಗೊತ್ತಿದ್ದು ಕೂಡ. ಒಂದು ಕೊಲೆ ಪ್ರಕರಣದಲ್ಲಿ 15-20 ಆರೋಪಿಗಳು ಸೇರಿರ್ತಾರೆ, ಅಷ್ಟೆಲ್ಲ ಪ್ಲಾನ್ ಮಾಡದೆ ಆಗಲ್ಲ, ಸಲೀಸಾಗಿ ಹೋಗಿ ಕೊಲ್ಲೋದೇ ಬೇರೆ ವಿಷಯ. ಇಂಥ ಆರ್ಗನೈಸ್ಡ್ ಕ್ರೈಮ್ಗಳಲ್ಲಿ ಎಲ್ಲ ಥರ ಇರುತ್ತಲ್ಲ, ಅದೆಲ್ಲ ಪತ್ತೆ ಮಾಡಬೇಕು, ಇವನ್ನ ತನಿಖೆ ಮಾಡೇ ತಿಳಿಬೇಕು ನಾನು, ಇವನು ಮನೇಲಿ ಕೂತ್ಕೊಂಡು ಬಂದು ಹೇಳ್ತಾನೆ ನನಗೆ. ಅದಕ್ಕೆ ಪೊಲೀಸ್ ಕಸ್ಟಡಿಗೆ ಕೊಡಿ ಇವನನ್ನ. ಎಷ್ಟು ದಿನಕ್ಕೆ ಕೊಡ್ಬೇಕಪ್ಪ? 15 ದಿನಕ್ಕೆ ಕೊಡಿ, 5 ದಿನಕ್ಕೆ ಕೊಡಿ, 10 ದಿನಕ್ಕೆ ಕೊಡಿ. ಸೊ ಈಗ ಈ ಕ್ಷಣದವರೆಗೂ ಪೊಲೀಸ್ ಕಸ್ಟಡಿಯಲ್ಲಿದ್ದ, ಈ ಪೊಲೀಸ್ ಕಸ್ಟಡಿನ ಇನ್ನು 15 ದಿನಕ್ಕೆ ನಮಗೆ ಕೊಡಿ ಇವನ್ನ, ನಾವು ಲಾಕಪ್ಪಲ್ಲಿ ಕೂರಿಸ್ಕೋತೀವಿ, ಯಾವ್ಯಾವ ಊರಿಗೆ ಹೋಗಿದ್ದ ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಎಲ್ಲೆಲ್ಲಿ ಏನೇನು ಮಾಡ್ದ ಅದ್ರ ಮಾಹಿತಿ ಎಲ್ಲ ತಗೋತೀವಿ, 15 ದಿನ ಹೆಚ್ಚುವರಿ ತನಿಖೆ ಮಾಡೋದಕ್ಕೆ ನಮ್ಗೆ ಅವಕಾಶ ಕೊಡಿ. ಕೊಡಲೇಬೇಕು ಅಂತಿಲ್ಲ, ಅರ್ಜಿ ಕೊಡ್ತಾರೆ ಪೊಲೀಸ್ನವರು, ಅರ್ಜಿ ಕೊಡ್ತಾರೆ, ಜಡ್ಜು ಅದನ್ನು ಅಷ್ಟು ನೋಡ್ತಾನೆ, ಇಲ್ಲಿ ಕೊಡಬೇಕಾ ಇಲ್ವಾ ಅನ್ನೋದು ಜಡ್ಜಿನ ವಿವೇಚನೆ. ನಾನೊಂದು ಪ್ರಕರಣ ಹೇಳ್ತೀನಿ ಬಹಳ ಸುಲಭವಾದ. ಒಂದು ಬೆಂಗಳೂರಲ್ಲಿ ಹಲಸೂರು ಕೆರೆ ಅಂತ ಇದೆ, ಹಲಸೂರು ಕೆರೆ ಹತ್ರ ಒಬ್ಬ ಗಣೇಶ ಅಂತಕ್ಕಂಥ ಆಟೋ ಡ್ರೈವರ್ನ ಕರ್ಕೊಂಡೋಗಿ, ಇಬ್ರು ಪೀರ್ ಅಂಡ್ ಬಾಶಿತ್ ಅಂತ, ಅವರಿಬ್ರು ಅವನ ಸ್ನೇಹಿತರೆ. ಅವರು ಈ ಪೀರ್ ಅನ್ನೋನ್ಗೆ ಈ ಗಣೇಶನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಇತ್ತು. ನಿಜ ಅಂದ್ರೆ ಆ ಗಣೇಶನ ಜೊತೆನೆ ಅನೈತಿಕ ಸಂಬಂಧ ಫಸ್ಟ್ ಆಫ್ ಆಲ್, ಶಾರದಮ್ಮ ಅಂತ. ಅವನ್ನ ಬಿಟ್ಟು ಆ ಶಾರದಮ್ಮ ಮೊದಲನೇ ಗಂಡನ್ ಬಿಟ್ಟು

0: ಗಣೇಶನ ಜೊತೆ ಬಂದಿದ್ಲು. ಆ ಗಣೇಶನ ಹೆಂಡತಿ ಜೊತೆ ಇಪ್ಪೀರನ್ನು ಅನೈತಿಕ ಸಂಬಂಧ ಬೆಳೆಸ್ಕೊಂಡ. ಇವಳು ಹೇಳಿದ್ಲು, ಏ ಬೆಳಗಾದ್ರು ನೋಡ್ರಿ ಅವ್ನು ನಿಮ್ಮನ್ನೇ ಬೈತಾ ಇರ್ತಾನೆ, ಪೀರು ಭಾಷಿತ್ತು, ಅದಕ್ಕಾಗಿ ನೀವು ಹೆಂಗಾದ್ರು ಮಾಡಿ ಗಣೇಶನೇ ಮುಗಿಸ್ಬಿಡ್ರಿ ಅಂತ. ಅಲ್ಸೂರ್ ಕೆರೆ ಹತ್ರ ಕರ್ಕೊಂಡು ಹೋದ್ರು ದೋಸ್ತಿ ಮಾತಾಡ್ಕೊಂಡು, ಆಟೋಲ್ಲೇ ಹತ್ಸ್ಕೊಂಡು ಬಾ ಸ್ವಲ್ಪ ಎಣ್ಣೆ ಹೊಡೆಯೋಣ ಅಂದ್ರು. ಅಲ್ಸೂರ್ ಕೆರೆ ದಡದಲ್ಲಿ ಏನು ದೊಡ್ಡದು ವಾಸ್ಟ್ ಕೆರೆ ಅಲ್ಸೂರ್ ಕೆರೆ ಅನ್ನೋದು, ಅಲ್ಲಿ ಕುತ್ಕೊಂಡ್ರು ದಡದಲ್ಲಿ ಕುಡಿಸಿದ್ರು, ಇವನು ಕುಡ್ದ ಅವನು ಕುಡಿದ್ರು, ಕುಡ್ದು ಕುಡ್ದು ಜಾಸ್ತಿ ಕುಡಿಸಿದ್ರು, ಕೊನೆಗೆ ಒಂದು ಮಫ್ಲರ್ ಹೇಳ್ಕೊಂಡಿದ್ದೆ ಹಿಂಗೆ ಕತ್ತಿಂಗೆ ಅಂಕಲು ಗಣೇಶನು. ಆಮೇಲಿಂದ ಅವನು ಮುಸುರು ಬಿಟ್ಟ ಗೊತ್ತಾಯ್ತು, ಮಫ್ಲರ್ ಬಿಚ್ಚಿಕೊಂಡ್ರು, ಬಿಚ್ಚಿಬಿಟ್ಟಿದ್ದೆ ಇವನ್ನ ಕೆರೆ ಒಳಗೆ ತಳ್ಳಿಬಿಟ್ರು. ಪೀರಣ್ ಭಾಷೆ ತಲ್ಲಿಂದ ನಾಪತ್ತೆ. ಈ ಸಂಗತಿ ಬಂದು ಶಾರದಮ್ಮಂಗೆ ಹೇಳಿದ್ರು, ನಿನ್ನ ಗಂಡ ಗಣೇಶನ ಮುಕ್ತಾಯ ಮಾಡಿಬಿಟ್ಟಿದ್ದೀವಿ, ಇನ್ನು ನಾನು ನೀವು ನೆಮ್ಮದಿಯಾಗಿರಬಹುದು, ಬಾ ಹೋಗೋಣ. ಈ ಸತ್ಯಗಾಲ ಅಂತ ಇದೆ ಕೊಳ್ಳೆಗಾಲದ ಹತ್ರ, ಇದು 1985 ಕೇಸು ನಾನು ಹೇಳ್ತಾ ಇರೋದು. ನಾನು 84 ಲಾಯರ್ ಆಗಿದ್ದು, 85 ಪ್ರಕರಣ ಇದು ಹೇಳ್ತಾ ಇದ್ದೀನಿ ನೋಡ್ಕೊಳ್ಳಿ. ಅಲ್ಲಿ ಸತ್ಯಗಾಲ ಬ್ರಿಡ್ಜ್ ಹತ್ರಕ್ಕೆ ಅಲ್ಲೊಂದು ದರ್ಗಾ ಇದೆ, ಮುಸ್ಲಿಮ್ಸ್ ಹೋಗುವಂಥ ದರ್ಗಾ. ದರ್ಗಾಕ್ಕೆ ಹೋಗೋಣ, ದುವ ಮಾಡ್ಕೊಂಬರೋಣ, ದುವ ಅಂದರೆ ಆಶೀರ್ವಾದ ಪಡ್ಕೊಂಬರೋಣ ಅಂತ. ಅದಕ್ಕೇನೋ ಬೆಂಗಳೂರಿಂದ ತಿಂಡಿ ಗಿಂಡಿ ಕಟ್ಸ್ಕೊಂಡು ಇವಳನ್ನು ಕೂರಿಸ್ಕೊಂಡ್ರು ಶಾರದಮ್ಮನ್ನ. ಪೀರ್ ಅನ್ನೋ ರಿಕ್ಷಾ ಓಡಿಸ್ತಾ ಇದ್ದ, ಭಾಷಿತ್ ಅನ್ನೋನು ಹಿಂದ್ಗಡೆ ಸೀಟಲ್ಲಿ, ಅವಳು ಮಗುನು ಕರ್ಕೊಂಬಂದಿದ್ರು. ಮಗು ಅಂದರೆ ಯಾವುದೋ ಗಣೇಶನ ಮಗು ಅಲ್ಲ, ಇನ್ನು ಹಿಂದಕ್ಕೆ ಹೋಗಿ ತಿನ್ಬೇಕಾದ್ರೆ ಅವ್ರ ಮಗುನ ಏನು ಬಿಡಿ, ಅದ್ರಲ್ಲಿ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು. ಇದಿಷ್ಟು ಆದ್ಮೇಲಿಂದ ಇಲ್ಲಿ ಕರ್ಕೊ ಬಂದ್ಬಿಟ್ಟು ಸತ್ಯಗಾಲ ಬ್ರಿಡ್ಜಿಂದ ಆ ಮಗುನೂ ತಳ್ಬಿಟ್ರು ಕೆಳಕ್ಕೆ, ತಾಯಿನೂ ತಳ್ಬಿಟ್ರು. ಈ ಮಗು ಹೋಗಿ ಒಂದು ಪೊದೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತು, ತಾಯಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಲೆ. ಈ ಮಗು ಯಾರೋ ಅಲ್ಲಿ ಶೌಚಕ್ಕೆ ಬರ್ತಾರಲ್ಲ ಬೆಳಗಿನ ಹೊತ್ತು, ಅಂಥವ್ರ ಕೈಗೆ ಸಿಕ್ತು. ಆ ಮಗುನ ಕೇಳಿದ್ರು ಪ್ರಶ್ನೆಗಳು, ಯಾರು ನೀನು, ಅವನು ಇಂಥದ್ದು ಅಂತ ಮಗು ಹೆಸರು ಹೇಳಿ, ನಿಮ್ಮ ಅಪ್ಪನ ಹೆಸರೇನು, ಗಣೇಶ ಅಂತ, ಎಲ್ಲಿದೆಯಾ ನೀನು, ಇಂಥ ಕಡೆ, ನಮ್ಮ ಅಜ್ಜಿ ಮನೆ ಇಂಥ ಕಡೆ. ಗಣೇಶ ನಿಜವಾಗ್ಲೂ ಇವರಪ್ಪ ಅಲ್ಲ, ನಮ್ಮ ಅಪ್ಪನೇ ಬಂದು ಆ ಮಗು ಇನ್ನೊಂದು ಸೇರಿಸ್ತಾ, ನಮ್ಮಪ್ಪ ನಮ್ಮಮ್ಮನ್ನ ನನ್ನ ಈ ಬ್ರಿಡ್ಜ್ ಮೇಲಿಂದ ಕೆಳಗೆ ತಳ್ಳಿಬಿಟ್ಟ ಅಂತ. ಅವರಪ್ಪ ಬಂದೇ ಇಲ್ಲ, ಸತ್ತ ಆಗಿತ್ತು, 15 ದಿನ ಆಗಿತ್ತು ಆಗಲೇ ಅವರು, ಅವರಪ್ಪ ಇವನು ಅಂದ್ಬಿಟ್ಟ ಹುಡುಗ ಅಂದ. ಅದನ್ನು ಅಷ್ಟು ರೆಕಾರ್ಡ್ ಮಾಡಿಕೊಂಡು ಈ ಪ್ರಕರಣ ಕೋರ್ಟಿಗೆ ಬಂತು. ಕೋರ್ಟಲ್ಲಿ ಈಗ ನಾನು ಕೇಳ್ತಾ ಇರೋದೇನು, ಈ ಪೀರಣ್ ಭಾಷಿತ್ ಇಬ್ಬರೂ ರಿಮಾಂಡ್ ಮಾಡಬೇಕಾ, ಹೆಚ್ಚುವರಿ ತನಿಖೆಗಾಗಿ ಅವ್ರ ಕಸ್ಟಡಿ ಕೊಡಬೇಕಾ ಪೊಲೀಸ್ನವ್ರ ಕಸ್ಟಡಿಗೆ. ನೋಡಿ ಇವ್ರು ಕೊಟ್ಟಿರೋ ಕೇಸ್ ಡೈರಿ ರೆಕಾರ್ಡ್ಸ್ ಪ್ರಕಾರ ಎಲ್ಲ ಆಯಿತು. ಇವ್ರು ಇವ್ರಿಗೆ ಅನೈತಿಕ ಸಂಬಂಧ ಇತ್ತು, ಇವ್ಳು ಬಂದು ಶಾರದಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ಲು, ಈ ಗಣೇಶ ತುಂಬ ತಗಾದೆ ಮಾಡ್ತಾನೆ ನಿಮ್ಮ ಜೊತೆ ನಾನು ಓಡಾಡಿದ್ರೆ ಅವನ್ನ ಮುಗಿಸಿ ಅಂತ ಕೇಳ್ಕೊಂಡಿದ್ಲು. ಇದೆಲ್ಲನೂ ಆಯಿತು. ಒಂದಿನ ಇವ್ರು ಕರ್ಕೊಂಡು ಹೋದ್ರು ರಿಕ್ಷಾಲ್ಲಿ, ಅಲ್ಲಿ ಹೋಗಿ ಹೆಂಡ ಕುಡಿಸಿದ್ರು, ಕತ್ತಿಗೆ ಮಫ್ಲರ್ ಹಾಕಿ ಕಟ್ಟಿ ಜೀವ ತೆಗೆದ್ರು, ಆ ಮಫ್ಲರ್ ಬಿಚ್ಚಿಕೊಂಡು ಅವನ್ನ ಅಲ್ಸೂರು ಕೆರೆಯಲ್ಲಿ ತಳ್ಬಿಟ್ರು. ಈಗ ಇನ್ನೇನು ತನಿಖೆ ಮಾಡಬೇಕು, ಇಷ್ಟು ಮಾಹಿತಿ ಸಿಕ್ಕಿದೆಯಲ್ಲ. ಆ ಪೊಲೀಸ್ನವ್ರು ಏನಂದ್ರು ಕೋರ್ಟಲ್ನಲ್ಲಿ, ಆ ಮಫ್ಲರ್ ಅಲ್ಲೆಲ್ಲ ಬಿಸಾಕಿರ್ತಾರಲ್ಲ ಸರ್, ಅದು ರಿಕವರಿ ಮಾಡಬೇಕು ಅಂದ್ರು. ನಕ್ಬಿಟ್ರು ಮ್ಯಾಜಿಸ್ಟ್ರೇಟ್, ಅಲ್ರಿ ಕೊಲೆ ಆಗಿ ಒಂದೂವರೆ ತಿಂಗಳ ಮೇಲೆ ಆಗಿದ್ದೆ, ಅವತ್ತೇ ಮಫ್ಲರ್ ಕತ್ತಿಂದ ಬಿಚ್ಚಿಬಿಟ್ರು, ಬಿಚ್ಚಿ ಬಿಸಾಕಿದ್ರು, ಆ ಮಫ್ಲರ್ ಅಲ್ಲೇ ಕೂತ್ಕೊಂಡಿರ್ತದೇನ್ರಿ ಒಂದೂವರೆ ತಿಂಗಳ ಕಾಲ, ನೀವು ಅದನ್ನು ರಿಕವರಿ ಮಾಡಕ್ಕೆ ಹೋಗ್ಬೇಕೇನ್ರಿ. ನೋ ರಿಜೆಕ್ಟೆಡ್. ನಿನ್ನ ತನಿಖೆ ಮುಖಾಂತರ ಏನೇನು ಮಾಹಿತಿ ಪಡಿಬೇಕೋ ಅಷ್ಟು ಮಾಹಿತಿ ಈಗಾಗಲೇ ಪಡೆದಿದ್ದೀಯಾ, ಇನ್ನು ಹೆಚ್ಚುವರಿ ನೀನು ಕೂರಿಸ್ಕೊಂಡು ತನಿಖೆ ಮಾಡೋ ಅಗತ್ಯ ಏನೂ ಇಲ್ಲ, ಒಳ್ಳೆ ಇಲ್ಲ. ಪೊಲೀಸ್ನವರು ಕಳಿಸಿ ಜುಡಿಷಿಯಲ್ ಕಸ್ಟಡಿ, ಜುಡಿಷಿಯಲ್ ಅಂದರೆ ಸೆಂಟ್ರಲ್ ಜೈಲಿಗೆ ಕಳಿಸಿ, ಸೆಂಟ್ರಲ್ ಜೈಲಲ್ಲಿ ಅವನಿರ್ತಾನೆ, ನೀವು ದೋಷಾರೋಪಣ ಪತ್ರ ಸಲ್ಲಿಸಿ ತನಿಖೆ ಆಗುತ್ತೆ, ಕೋರ್ಟಲ್ಲಿ ವಿಚಾರಣೆ ಆಗುತ್ತೆ, ಎದುರಿಸ್ತಾನೆ. ಯಾತಕ್ಕೆ ಹೇಳಿದೆ ನಾನು, ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದಾಗ ಎರಡು ಆಪ್ಷನ್ ಇದೆ. ಒಂದು, ಪೊಲೀಸ್ ಕಸ್ಟಡಿಗೆ ಫರ್ದರ್ ಕೊಡ್ಬೋದು. ಪೊಲೀಸ್ ಕಸ್ಟಡಿಗಲ್ಲ ಅಂದರೆ ಜುಡಿಷಿಯಲ್ ಕಸ್ಟಡಿ, ಜಡ್ಜ್ ಅವರ ನಿಯಂತ್ರಣದಲ್ಲಿ ಅವರ ಅಧೀನದಲ್ಲಿ ಸೆಂಟ್ರಲ್ ಜೈಲಲ್ಲಿ ಇರ್ತಾನೆ. ಕಳಿಸಿದ್ದಕ್ಕೆ ಎಂಟ್ರಿ ಇರುತ್ತೆ, ಈಚೆ ಕರ್ಕೊಂಬಂದಿದ್ದಕ್ಕೆ ಎಂಟ್ರಿ ಇರುತ್ತೆ, ಅವ್ನಿಗೆ ಊಟ ತಿಂಡಿ ಏನು ಕೊಡ್ತಾ ಇದ್ದಾರೆ, ಯಾರ ಜೊತೆ ಸಂಪರ್ಕ, ಎಲ್ಲ ಮಾಹಿತಿ ರೆಕಾರ್ಡ್ ಆಗಿರುತ್ತೆ. ಅಂದರೆ ಜಡ್ಜೆ ಅವ್ರ ಮನೇಲಿ ಇಟ್ಕೊಂಡು ಇವನ ಮೇಲೆ ಕಾವಲಲ್ಲಿ ನೋಡ್ಕೋತಾ ಇದ್ದಾನೆ ಅನ್ನೋ ಅರ್ಥ ಜುಡಿಷಿಯಲ್ ಕಸ್ಟಡಿ ಅಂತ. ಆರೋಪಿ ಅಂದರೆ ಬಿಟ್ಬಿಡೋದಕ್ಕಲ್ಲ, ಅಥವಾ ಆರೋಪಿ ಅಂದರೆ ಅವ್ನಿಗೆ ಶಿಕ್ಷೆನೂ ಅಲ್ಲ, ಇದು ಅದು ಜುಡಿಷಿಯಲ್ ಕಸ್ಟಡಿ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ, ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ, ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆ

0: ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಕೇಳುಗರೆ, ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ನ್ಯಾಯಾಂಗ ಬಂಧನ ಮತ್ತು ಜಾಮೀನು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ ಸಿವಿ ಕೇಶವಮೂರ್ತಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಕೇಳಿದಿರಿ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನು ಬಂಧನ ಮಾಡ್ತೇವೆ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930 ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು.

0: ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
1: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಪ್ರಿಯ ಕೇಳುಗರೇ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನ ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.